ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟೀಯ ಶಕವರ್ಷ, ಭಾದ್ರಪದ ಮಾಸದ 20ನೆಯ ದಿನ, ಅಂದರೆ 2026ನೆಯ ಇಸವಿ, ಸೆಪ್ಟೆಂಬರ್ ತಿಂಗಳ 11ನೆಯ ತಾರೀಖು ಶುಕ್ರವಾರ. ಈಗ ಸಮಯ 5:56:45. ನಮ್ಮ ಎಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೂ ರೇಷ್ಮಾ ತೀರ್ಥರಾಮ್ ಹಾರೈಸುವ ಶುಭೋದಯ. ಶುಭ ನುಡಿ. ಆಯಾ ದಿನದ ಪ್ರಾಮಾಣಿಕ ಕೆಲಸ, ಆಯಾ ದಿನದ ಪ್ರಾಮಾಣಿಕ ಚಟುವಟಿಕೆ, ಆಯಾ ದಿನದ ಔದಾರ್ಯದ ಮಾತುಗಳು ಮತ್ತು ಆಯಾ ದಿನದ ಒಳ್ಳೆಯ ಕೆಲಸಗಳು, ಇವುಗಳನ್ನು ಬಿಟ್ಟು ಮನುಷ್ಯನ ಪ್ರಗತಿಗೆ ಬೇರೆ ಯಾವ ಉಪಾಯವೂ ಇಲ್ಲ, ಹೀಗೆಂದಿದ್ದಾರೆ ಅಮೆರಿಕದ ಲೇಖಕಿ ಕ್ಲೇರ್ ಬೂತ್ಲೂಸ್. ಶುಭ ನುಡಿ ಕೇಳಿದಿರಿ.

ಆಕಾಶವಾಣಿ ಮಡಿಕೇರಿ, ಸಮಯ 6:10. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಈ ಬೆಳಿಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಚಿಂತನ ದಿವಾಕರ ಡೋಂಗ್ರೆ ಅವರಿಂದ ರೈತರಿಗೆ ಸಲಹೆ, 6:35, 6:40 ಸ್ವರಮಾಧುರ್ಯ, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, 8:35 ಕನ್ನಡ ಚಿತ್ರಗೀತೆಗಳು, 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.

0: 9 ಗಂಟೆ 5 ನಿಮಿಷಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ. ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಕ್ಯಾನ್ಸರ್ ಕುರಿತು ಜಾಗೃತಿ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 9 ಗಂಟೆ 10 ನಿಮಿಷಕ್ಕೆ ವಂದೇ ಮಾತರಂ 150ರ ಸಂಭ್ರಮ ಹಾಗೂ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು ಭಾಗವಹಿಸುತ್ತಾರೆ. ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 9:30ಕ್ಕೆ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ. 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಕೆಜಿ ಕನಕಲಕ್ಷ್ಮಿಯವರ ಹಾಡುಗಾರಿಕೆ. 10:30ಕ್ಕೆ ಗಾನ ಭಜಾನ, ಹಿಂದಿ ಚಿತ್ರಗೀತೆಗಳು. 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. 12 ಗಂಟೆಗೆ ವನಿತಾ ವಿಹಾರ. ರಾಷ್ಟೀಯ ಅಭಿಯಂತರ ದಿನದ ಸಂದರ್ಭದಲ್ಲಿ ಹಾಸನ ಮಹಾನಗರ ಪಾಲಿಕೆಯ ಇಂಜಿನಿಯರ್ ಕೆಆರ್ ಕವಿತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಫ್ಯಾಟಿ ಲಿವರ್ನ ಲಕ್ಷಣಗಳು ಹಾಗೂ ಕಾರಣಗಳು ಭಾಗವಹಿಸುತ್ತಾರೆ. ದಾವಣಗೆರೆಯ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮತ್ತು ಯಕೃತ್ ತಜ್ಞರಾದ ಡಾ ಅಶ್ವಿನ್ ಡಿಕೆ. ಸಂದರ್ಶಕರು ದ್ಯಾಮಲಾಂಬಿಕಾ ಎಂಎಸ್. 1 ಗಂಟೆಗೆ ಪ್ರಗತಿ ಪಥ, ಪ್ರಧಾನಮಂತ್ರಿ ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸಿನೆಸ್, ಈ ಬಗ್ಗೆ ಮಾಹಿತಿ ನೀಡುತ್ತಾರೆ ಟಿ ಶ್ಯಾಮ್ ಪ್ರಸಾದ್, ದೀಪಕ್ ಕುಮಾರ್ ಶೆಣ್ವಿ ಮತ್ತು ರೂಪಾಗೌಡ. 1:30ಕ್ಕೆ ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಚಲಿತ. ಇನ್ನು ಸಂಜೆಯ ಪ್ರಸಾರ ಕಾರ್ಯದಲ್ಲಿ 4 ಗಂಟೆಗೆ ಭಾವಗೀತೆಗಳನ್ನು ಕೇಳುವಿರಿ. 4:15ಕ್ಕೆ ಯುವವಾಣಿ, ಇದರಲ್ಲಿ ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ ದಿಕ್ಸೂಚಿ, ಪ್ರಸ್ತುತಿ ಸಂತೋಷ್ ಕೆಎನ್. 4:30ಕ್ಕೆ ನೆನಪು ನಿನಾದ, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 5 ಗಂಟೆಗೆ ಮಹಿಳಾ ಲೋಕ, ಸಂಯೋಜಿತ ಕಾರ್ಯಕ್ರಮ ವಿಚಾರ ಲಹರಿ. ಇಂದಿನ ವಿಷಯ ಹಳ್ಳಿಯ ಹಾಡು ಸೊಬಗಿನ ಬೀಡು, ಜನಪದ ಸಾಹಿತ್ಯ ಶಕ್ತಿಯ ಕುರಿತು ಒಂದು ಚಿಂತನೆ, ಪ್ರಸ್ತುತಿ ರೇಷ್ಮಾ ತೀರ್ಥರಾಮ್, ನಿರ್ವಹಣೆ ಎಂ ಶಕುಂತಲಾ. ಸಂಜೆ 5:30ಕ್ಕೆ ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 6:30ಕ್ಕೆ ಅವಲೋಕನ, 6:50ಕ್ಕೆ ಹೆಲೋ ಕೃಷಿರಂಗ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಸಾಕುಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ವಿಷಯ ತಜ್ಞರು ಪಶುವೈದ್ಯಕೀಯ ಕಾಲೇಜ್ ಹೆಬ್ಬಾಳ್, ಇಲ್ಲಿನ ಹಿರಿಯ ಪ್ರಾಧ್ಯಾಪಕರಾದ ಡಾ ವೀರೇಗೌಡ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. 7:20ಕ್ಕೆ ಸುದ್ದಿಜೊಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29ಕ್ಕೆ ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45ಕ್ಕೆ ಭಾವಗೀತೆಗಳು, 8 ಗಂಟೆಗೆ ಸಿರಿಗಂಧ, ಸಂವಾದಗಳನ್ನೊಳಗೊಂಡ ಚಿತ್ರಗೀತೆಗಳ ಕಾರ್ಯಕ್ರಮ. 9:15ಕ್ಕೆ ಭಾವಗೀತೆಗಳು, 9:30ಕ್ಕೆ ಪ್ರಚಲಿತ ವಿದ್ಯಮಾನ. ಇನ್ನು ರಾತ್ರಿ 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾ ಟಿಎಸ್ ಸತ್ಯವತಿ ಅವರ ಹಾಡುಗಾರಿಕೆ. 10:30ಕ್ಕೆ ಗೀತಚಂದ್ರಿಕೆ, ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:05 ಗಳಾಗಲಿವೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: The news, the news read by Sarabji. The 18th BRICS summit will get underway at Bharat Mandapam in New Delhi tomorrow, with the national capital putting its finishing touches in place for the grand event. The two-day summit will bring together 11 major emerging and developing economies, including Brazil, China, Egypt, Ethiopia, Indonesia, India, Iran, Russia, Saudi Arabia, South Africa, and the UAE. The theme of India's chairship 2026 is Building for Resilience, Innovation, Cooperation, and Sustainability. World leaders include

ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನೂ ಕೇಳೋಣ. ಹರಿದಾಸ ಮುಕ್ಕಾಟಿರ ಎಸ್ ಪೂವಯ್ಯ ಇವರ ರಚನೆ ತಿಂಗ ತೊಲೆಯಾರಡ ಸಂಕ್ರಮಣ ತಂದ. ಗಾಯಕರು ಅಜಯ್ ವಾರಿಯರ್ ಹಾಗೂ ಕೆಎಸ್ ಸುರೇಖಾ.

ಭಕ್ತಿಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಯಾವ ಜನ್ಮ ಪುಣ್ಯ ಈಶೈ ಕುತಪ್ಪ, ನಾಗೇಶ್ ಕಾಲೂರು ಅವರ ರಚನೆ ಇದು, ಗಾಯಕರು ಬದ್ರಿಪ್ರಸಾದ್.

ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಶುಭೋದಯ ಕರ್ನಾಟಕ ಭಕ್ತಿ ರಚನೆಗಳ ಕಾರ್ಯಕ್ರಮ ಇದುವರೆಗೆ ಮೂಡಿ ಬಂತು. ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಚಿಂತನ ದಿವಾಕರ್ ಡೊಂಗ್ರೆ ಅವರಿಂದ.
1: ಕೂಸು ಕುಂಚಿಗಿ ತಿಂತು ಶೈಶವದಲ್ಲಿರುವ ಮಗುವನ್ನು ಚಳಿ ಗಾಳಿ ಬಿಸಿಲುಗಳಿಂದ ರಕ್ಷಿಸಲು ಅದಕ್ಕೆ ಕುಂಚಿಗೆಯನ್ನು ತೊಡಿಸುತ್ತೇವೆ. ಹಲವೊಂದು ಸಲ ಮಗುವಿಗಿಂತ ಅದಕ್ಕೆ ತೊಡಿಸಿದ ಕುಂಚಿಗೆಯನ್ನೇ ಹೊಗಳುವವರು ಇದ್ದಾರೆ. ಎಲ್ಲಿಯವರೆಗೆ ಈ ಕುಂಚಿಗೆ? ಈ ಕುಂಚಿಗೆ ಅನ್ನುವುದು ಮಗು ಬಾಲ್ಯಕ್ಕೆ ಕಾಲಿಟ್ಟಾಗ ಮತ್ತೆ ಅದಕ್ಕೆ ಬೇಡ. ಅದರ ಬೆಳವಣಿಗೆಗನುಸಾರವಾಗಿ ಅದಕ್ಕೆ ತೊಡಿಸುವ ಬಟ್ಟೆಗಳ ಗಾತ್ರ ಮತ್ತು ಆಕಾರಗಳು ಬದಲಾಗುತ್ತವೆ. ಶೈಶವವನ್ನು ಬಾಲ್ಯ ತಿನ್ನಿತು ಅನ್ನುವ ಅರ್ಥ ಇಲ್ಲಿಯದು. ಇಲ್ಲಿ ನಾವು ಶಾರೀರಿಕವಾಗಿ ಬೆಳೆದಂತೆ ನಮ್ಮ ಬದುಕಿನ ಅವಸ್ಥಾತ್ರಯಗಳು ಹೇಗೆ ಬದಲಾಗುತ್ತವೆ ಎನ್ನುವುದನ್ನು ಸಾಂಕೇತಿಕವಾಗಿ ತಿಳಿಸಲಾಗಿದೆ. ಮುಂದಿನ ಚರಣ ಹಾಸಿಗೆ ನೆಲ ತಿಂತು. ಹಾಸಿಗೆಯನ್ನು ಹಾಸುವುದು ನೆಲದ ಮೇಲೆ. ನೀವು ಮಂಚದ ಮೇಲೆ ಹಾಸಿಗೆ ಹಾಸಿದ್ದೇನೆಂದರೂ ಮಂಚ ನಿಂತಿರುವುದು ನೆಲದ ಮೇಲೆ ತಾನೆ? ರಾತ್ರಿಯ ವಿರಾಮಕ್ಕೆ ಹಾಸಿಗೆ ಬೇಕು. ರೋಗ ರುಜಿನಗಳು ಬಂದಾಗಲಂತೂ ಅವರು

0: ಹಾಸಿಗೆ ಹಿಡಿದಿದ್ದಾರೆ ಅನ್ನುವ ಮಾತೇ ಇದೆಯಲ್ಲ. ಎಲ್ಲಿಯವರೆಗೆ ಹಾಸಿಗೆಯಲ್ಲಿ ಮಲಗಿ ವಿರಮಿಸುವುದು? ತೋಳಿನಲ್ಲಿ ಕಸುವಿರುವ ತನಕ ನಮ್ಮ ಅನ್ನವನ್ನು ನಾವು ದುಡಿದು ತಿನ್ನುವಲ್ಲಿ ಬೆಳಗಿನಲ್ಲಿ ಹಾಸಿಗೆಯನ್ನು ಮಡಚಿ ಕಾರ್ಯಪ್ರವೃತ್ತರಾಗಬೇಕು. ಈ ಹಾಸಿಗೆ ನಮಗೆ ಬೇಕಾಗಿರುವುದು ವಿಧಿಯುಕ್ತ ಆಯಸ್ಸು ಇರುವವರೆಗೆ ಮಾತ್ರ. ಮನುಷ್ಯ ಇಲ್ಲವಾದ ಬಳಿಕ ಹಾಸಿಗೆ ಏಕೆ? ಅದು ಕೂಡ ಮನುಷ್ಯನೊಂದಿಗೆ ಮಣ್ಣನ್ನು ಸೇರುತ್ತದೆ. ಶಾಶ್ವತವಾದ ಹಾಸಿಗೆ ಯಾವುದು? ಅದು ಈ ನೆಲ ಮಾತ್ರ. ನೆಲ ಹಾಸಿಗೆ ತಿಂತು ಅನ್ನುವುದರ ಅರ್ಥ ಇದು. ಅಜ್ಜಯ್ಯನ ಗಡ್ಡ ಇಲಿ ತಿಂತು, ಗಡ್ಡ ಮೀಸೆ ಕೆಲವರಿಗೆ ಪ್ರತಿಷ್ಠೆಯ ಸಂಕೇತ. ಮೀಸೆ ಮೇಲೆ ಕೈಯಿಕ್ಕಿ ಹುರಿಗೊಳಿಸುತ್ತಲೋ ಗಡ್ಡ ನೀವುತ್ತಲೋ ಇರಬೇಕು. ಎಲ್ಲಿಯವರೆಗೆ? ದೇಹದ ಕೊಬ್ಬು ಇಳಿದು ಮುದಿತನ ಬರುವವರೆಗೆ ಮಾತ್ರ. ಮತ್ತೆ ಮೀಸೆ ಹುರಿಗೊಳಿಸಲು ಗಡ್ಡವನ್ನು ನೀವಲೂ ಶಕ್ತಿಯಿಲ್ಲ. ಇಂತಹ ಗಡ್ಡವನ್ನು ನಿದ್ದೆಯಲ್ಲಿ ಇಳಿತಿಂದರೂ ತಿಳಿಯದು. ಅಂದರೆ ಮನುಷ್ಯನ ಸ್ಥಾನಮಾನ, ಗಳಿಕೆ, ಉಳಿಕೆ, ಪ್ರತಿಷ್ಠೆ ಇವೆಲ್ಲವೂ ದೇಹದಲ್ಲಿ ಕಸುವಿರುವ ತನಕ ಮಾತ್ರ. ದೇಹದಲ್ಲಿ ಶಕ್ತಿ ಕುಂದಿ ಮುದಿತನ ಅಡರಿದಾಗ ಬಿಟ್ಟ ಗಡ್ಡ ಮೀಸೆಗಳೇ ಭಾರವಾದವು. ಅಜ್ಜಿಯ ತಿಂತು ಕಜ್ಜಾಯ, ಬಾಯಿಯಲ್ಲಿ ಹಲ್ಲೇ ಇಲ್ಲದ ಮುದಿ ಅಜ್ಜಿಗೆ ಕಜ್ಜಾಯ ತಿನ್ನುವ ಬಯಕೆ. ಕಜ್ಜಾಯವನ್ನು ತಿನ್ನಲು ಹಲ್ಲುಗಳು ಸುದೃಢವಾಗಿರಬೇಕಲ್ಲ, ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇರಬೇಕಲ್ಲ. ಇಲ್ಲಿ ಕಜ್ಜಾಯವೆನ್ನುವುದು ನಮ್ಮ ಬದುಕಿನ ಆಸೆಗಳು, ಕಾಮನೆಗಳ ಸಂಕೇತ. ಮುದಿತನ ಬಂದರೂ ಸುಖದ ನಿರೀಕ್ಷೆ, ಮುದುಕನಿಗೆ ಹೆಣ್ಣು ದೊರೆತರೆ ಅಥವಾ ಮುದುಕಿಗೆ ಗಂಡು ದೊರೆತರೆ ಏನಾದೀತು? ಅನುಭವಿಸಲು ಸಾಧ್ಯವೇ? ಅಂದರೆ ನಮ್ಮ ಆಸೆಗಳು ವಯಸ್ಸಿಗೊಪ್ಪುವಂತಿರಬೇಕು. ಆಸೆಗಳನ್ನು ಅನುಭವಿಸಿ ಅರಗಿಸಿಕೊಳ್ಳುವ ಶಕ್ತಿಯೂ ನಮ್ಮಲ್ಲಿರಬೇಕು. ಮುದಿತನ ಬಂದಾಗಿದೆಲ್ಲ ಸಾಕಿನ್ನು ನನಗೆ, ದೇವರಿತ್ತ ಕರುಣೆಯೆಂದು ನಾನೆಲ್ಲವನ್ನೂ ಅನುಭವಿಸಿದ್ದೇನೆ, ಸಾಕಿನ್ನು ಅನ್ನುವಂಥ ಮನೋಸ್ಥಿತಿಯನ್ನು ತಾಳಿ ಇಹದ ಸುಖಭೋಗಗಳ ಕಜ್ಜಾಯವನ್ನು ಸವಿಯುವ ಆಸೆಯನ್ನು ಬಿಟ್ಟು ಪರದಲ್ಲಿ ಒಂದಾಗುವ ಮನ ಮಾಡಬೇಕು.
1: ಇದುವರೆಗೆ ದಿವಾಕರ್ ಡೋಂಗ್ರಿ ಅವರಿಂದ ಚಿಂತನೆ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.

0: ಸಾಂಪ್ರದಾಯಿಕ ಗೀತೆಗಳು,
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 6:35. ಮುಂದಿನ ಕಾರ್ಯಕ್ರಮ ರೈತರಿಗೆ ಸಲಹೆ.
1: ಕಾಫಿ ತೋಟಗಳಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಕಡೆಗೆ ನಾವು ಗಮನವನ್ನು ಕೊಡಬೇಕಾಗತ್ತೆ. ಮುಖ್ಯವಾಗಿ ಈ ಜೇನು ಪೆಟ್ಟಿಗೆಗಳ ಕೆಳಭಾಗದ ಬೋರ್ಡ್ಗಳನ್ನು ಸ್ವಚ್ಛ ಮಾಡಬೇಕಾಗತ್ತೆ. ಇದಕ್ಕೋಸ್ಕರ ಈ ಜೇನುಗೂಡಿನ ಉಪಕರಣಗಳು ಮತ್ತು ಬ್ರಷನ್ನು ಬಳಸಿ ಮೇಣ ಪತಂಗದ ಅವಶೇಷಗಳು ಮತ್ತು ಬೆಳವಣಿಗೆಯ ಹಂತಗಳನ್ನು ತೆಗೆದುಹಾಕಬೇಕಾಗತ್ತೆ. ಈ ಕೆಲಸವನ್ನು 10 ದಿನಕ್ಕೊಮ್ಮೆ ಮಾಡ್ತಾ ಇರಬೇಕಾಗತ್ತೆ. ಮೇಣದ ಪತಂಗ ಕೆಳಗಿನ ಬೋರ್ಡ್ನಲ್ಲಿ ಮೊಟ್ಟೆಗಳನ್ನು ಇಡೋದಕ್ಕೆ, ಆನಂತರ ಮರಿ ಮಾಡುವಂಥ ಕೋಣೆಗೆ ಹೋಗೋದಕ್ಕೆ ಬಯಸುತ್ತೆ. ಜೇನುಗೂಡಿಗೆ ಆಹಾರವನ್ನು ನಾವು ಒರಗಿಸೋದು ಬಹಳ ಮುಖ್ಯವಾದಂಥ ಅಂಶ. ಇದರಿಂದ ಜೇನು ಕುಟುಂಬಗಳನ್ನು ಶಕ್ತಿಯುತವಾಗಿ ಇರಿಸ್ಕೋಬೋದು. ಒಂದು ಭಾಗ ಸಕ್ಕರೆಗೆ ಒಂದು ಭಾಗ ಶುದ್ಧವಾದ ನೀರನ್ನು ಸೇರಿಸಿ ಅದನ್ನು ಕರಗಿಸಿ ಆನಂತರ ಅದನ್ನು ನಾವು ಬಿಸಿ ಮಾಡಬೇಕಾಗತ್ತೆ. ಈ ರೀತಿ ಒಂದು ಪಾಕವನ್ನು ನಾವು ಜೇನುಗೂಡುಗಳಿಗೆ ಒದಗಿಸಬೇಕಾಗತ್ತೆ. ಮೇಣದ ಪತಂಗ ಮತ್ತು ಕಣಜಗಳ ದಾಳಿಯನ್ನು ತಪ್ಪಿಸೋದಕ್ಕೆ, ಹಾಗೆ ಕುಟುಂಬಗಳನ್ನು ಬಲವಾಗಿಡೋದಕ್ಕೆ ನಾವು ಆಹಾರವನ್ನು ಒದಗಿಸಬೇಕಾಗತ್ತೆ. ಈ ರೀತಿ ನಾವು ಜೇನು ಕುಟುಂಬಗಳನ್ನು ಪ್ರಬಲವಾಗಿ ಮಾಡೋದರಿಂದ ಮೇಣದ ಪತಂಗ ಮತ್ತು ಕಣಜಗಳ ದಾಳಿಯನ್ನು ತಪ್ಪಿಸ್ಬೋದು. ಮೇಣದ ಪತಂಗಗಳು ಕಂಡುಬಂದರೆ ಜೇನು ಪೆಟ್ಟಿಗೆಯನ್ನು ಪ್ರತ್ಯೇಕವಾಗಿ ನಾವು ನಿರ್ವಹಿಸಬೇಕಾಗತ್ತೆ. ದಾಳಿಗೆ ಒಳಗಾದಂಥ ಜೇನುಗೂಡನ್ನು ನಾಶ ಮಾಡಬೇಕಾಗತ್ತೆ. ಜೇನುಗೂಡಿನ ಒಳಗಿನ

0: ತಾಪಮಾನದ ವ್ಯತ್ಯಾಸವನ್ನು ತಪ್ಪಿಸೋದಕ್ಕೆ ಪೆಟ್ಟಿಗೆಗಳನ್ನು ಆಗಾಗ ತೆರೆಯೋದನ್ನು ನಾವು ತಪ್ಪಿಸ್ಬೇಕಾಗತ್ತೆ. ಸೆಪ್ಟೆಂಬರ್ ತಿಂಗಳಿನಲ್ಲಿ ಕಾಫಿ ಬೆಳೆಯಲ್ಲಿ ನಾವು ರೋಗಗಳ ನಿರ್ವಹಣೆಯನ್ನು ಕೂಡ ಮಾಡಬೇಕಾಗತ್ತೆ. ಮುಂಗಾರು ಮಳೆ ನಿಂತ ನಂತರ ಕಾಫಿ ಬೆಳೆ ಎಲೆ ತುಕ್ಕು ರೋಗದ ಹಾವಳಿಗೆ ತುತ್ತಾಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಮುಂಗಾರಿನ ನಂತರ ಎಲೆ ತುಕ್ಕು ರೋಗವನ್ನು ನಾವು ಕಡಿಮೆ ಮಾಡೋದಕ್ಕೆ ಅಂತರ್ವ್ಯಾಪಿ ಶಿಲೀಂದ್ರನಾಶಗಳನ್ನು ಸಿಂಪಡಣೆ ಮಾಡಬೇಕಾಗತ್ತೆ. 400 ಮಿಲಿಲೀಟರ್ನಷ್ಟು ಹೆಕ್ಸಾಕೊನಜೋಲ್ ಶೇಕಡ 5 ECಯನ್ನು 200 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ನಾವು ಸಿಂಪಡಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಇದಕ್ಕೆ ಬದಲಾಗಿ 200 ಮಿಲಿಲೀಟರ್ನಷ್ಟು ಪ್ರೋಪಿಕೊನಜೋಲ್ ಶೇಕಡ 25 ECಯನ್ನು 200 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ಸಿಂಪಡಣೆಗೆ ಬಳಸ್ಕೋಬಹುದು. ಇದಕ್ಕೆ ಬದಲಾಗಿ 30 ಗ್ರಾಂನಷ್ಟು ಹೆಕ್ಸಾಕೊನಜೋಲ್ ಶೇಕಡ 75 WG ಯನ್ನು 200 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ನಾವು ಸಿಂಪಡಣೆಗೆ ಬಳಸ್ಕೋಬಹುದು. ಇದಕ್ಕೆ ಬದಲಾಗಿ 200 ಮಿಲಿಲೀಟರ್ನಷ್ಟು ಟೆಬಿಕೊನಜೋಲ್ 38.39% SC ಯನ್ನು 200 ಲೀಟರ್ ನೀರಿನಲ್ಲಿ ಬೆರೆಸ್ಕೊಂಡು ನಾವು ಸಿಂಪಡಣೆಗೆ ಬಳಸ್ಕೋಬಹುದು. ಈ ಎಲ್ಲ ಸಿಂಪಡಣಾ ದ್ರಾವಣಗಳಿಗೆ ನಾವು 100 ಮಿಲಿಲೀಟರ್ನಷ್ಟು ಅಂಟು ದ್ರಾವಣವನ್ನು ಬೆರೆಸ್ಕೊಂಡು ನಾವು ಸಿಂಪಡಣೆ ಮಾಡೋದು ಬಹಳ ಮುಖ್ಯ. ಮುಖ್ಯವಾಗಿ ಸಿಂಪಡಣೆಯಿಂದ ಕೊಯ್ಲಿಗೆ ಕನಿಷ್ಠ 50 ದಿನಗಳ ಒಂದು ಅಂತರ ಇರಬೇಕಾಗತ್ತೆ. ಇಲ್ಲದೆ ಹೋದರೆ ಈ ಶಿಲೀಂದ್ರನಾಶಗಳ ಅಂಶ ಕಾಫಿನಲ್ಲಿ ಉಳ್ಕೊಂಡು ಕಾಫಿ ಗುಣಮಟ್ಟ ಕಡಿಮೆ ಆಗುತ್ತೆ. ಇನ್ನು ಸಸ್ಯ ಕ್ಷೇತ್ರಗಳಲ್ಲಿ ಅಥವಾ ನರ್ಸರಿಗಳಲ್ಲಿ ಮೈರೋಥೇಷಿಯಂ ಎಲೆ ಚುಕ್ಕೆ ರೋಗ ಕಂಡುಬಂದರೆ ಈ ಕಾಫಿ ಸಸ್ಯಗಳನ್ನು ಆರೋಗ್ಯವಾಗಿಡೋದಕ್ಕೆ ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಷ್ಟು ಶೇಕಡ 25 EC ಪ್ರೋಪಿಕೊನಜೋಲನ್ನು ಬೆರೆಸ್ಕೊಂಡು ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಮೊದಲನೇ ಸಿಂಪಡಣೆಯಾದ 20-25 ದಿನಗಳ ನಂತರ ಇನ್ನೂ ರೋಗ ಏನಾದರೂ ಉಳ್ಕೊಂಡಿದ್ದರೆ ನಾವು 2 ಗ್ರಾಂನಷ್ಟು ಮ್ಯಾಂಕೋಜಬ್ 75 WP ಯನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಕಾಫಿ ಸಸ್ಯಗಳ ಎಲ್ಲ ಭಾಗಗಳು ಚೆನ್ನಾಗಿ ನೆನೆಯೋ ರೀತಿಯಲ್ಲಿ ಸಿಂಪಡಣೆ ಮಾಡಬೇಕಾಗತ್ತೆ. ಮುಂಗಾರು ಮಳೆ ನಂತರ ಬಿಸಿ ಆರ್ದ್ರ ವಾತಾವರಣ ಇರೋದರಿಂದ ಸಸ್ಯ ಕ್ಷೇತ್ರಗಳಲ್ಲಿ ಅಥವಾ ನರ್ಸರಿಗಳಲ್ಲಿ ಮತ್ತು ಹೊಸ ತೋಟಗಳಲ್ಲಿ ಕಂದು ಚುಕ್ಕೆ ರೋಗ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ, ಬ್ರೌನ್ ಐ ಸ್ಪಾಟ್. ಈ ರೋಗ ಸಂಭವಿಸೋದಕ್ಕೆ ವಾತಾವರಣ ಅನುಕೂಲಕರ ಆಗಿರುತ್ತೆ. ಈ ರೋಗವನ್ನು ತಡೆಗಟ್ಟುವಂಥ ಕ್ರಮವಾಗಿ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಸೂರ್ಯನ ಬೆಳಕು ಮತ್ತು ಕೀಟದ ಹಾನಿಗೆ ನೇರವಾಗಿ ಒಡ್ಕೊಳ್ಳೋದನ್ನು ತಪ್ಪಿಸೋದಕ್ಕೆ ಶೇಕಡ 75%ರಷ್ಟು ನೆರಳು ಬಲೆಗಳನ್ನು ಬಳಸಿ ನಾವು ಹದವಾದ ನೆರಳನ್ನು ಈ ಕಾಫಿ ಸಸಿಗಳಿಗೆ ಒದಗಿಸಬೇಕಾಗತ್ತೆ. ಹೊಸ ತೋಟಗಳಲ್ಲಿ ಗೂಡನ್ನು ಕಟ್ಟೋದ್ರ ಮೂಲಕ ಈ ಸಸಿಗಳನ್ನು ನಾವು ರಕ್ಷಿಸಬೇಕು ಮತ್ತು ಒಣ ವಾತಾವರಣದಲ್ಲಿ ನೆರಳನ್ನು ನಾವು ಸರಿಯಾಗಿ ನಿರ್ವಹಿಸಬೇಕಾಗತ್ತೆ. ಅದೇ ರೀತಿ ಈ ಕಂದು ಚುಕ್ಕೆ ರೋಗ ಏನಾದರೂ ಕಾಣಿಸ್ಕೊಂಡ್ರೆ, ಅಂದರೆ ಬ್ರೌನ್ ಐ ಸ್ಪಾಟ್ ಏನಾದರೂ ಕಾಣಿಸ್ಕೊಂಡ್ರೆ, ಇದರ ನಿಯಂತ್ರಣಕ್ಕೆ ಪ್ರತಿ ಲೀಟರ್ ನೀರಿಗೆ 1 ಮಿಲಿಲೀಟರ್ನಷ್ಟು ಟೆಬಿಕೊನಜೋಲ್ 38.39% SC ಯನ್ನು ಬೆರೆಸ್ಕೊಂಡು ನಾವು ಸಿಂಪಡಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.

0: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
1: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
0: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
2: ಹಸಿರೇ ಉಸಿರು.
3: ಹಸಿರು ಅಂದ್ರೆ ಹೇಳದೇ ಬೇಕಾಗಿಲ್ಲ, ಅದೇ ನಮ್ಮ ಉಸಿರು.
4: ಹಸಿರು ಹಸಿರಿನ ಎಲೆ ಮೇಲೆ
2: ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಹಸಿರಿಗೆ ಆದ್ಯತೆ.
4: ಮಿಂಚು ಮಿನುಗಿನ ತನಿಯಿಬ್ಬನಿ,
2: ಹಸಿರಿಲ್ಲದಿರೆ ಮಾನವ ಪ್ರಾಣಿ ಸಂಕುಲಗಳೆಲ್ಲವೂ ಶೂನ್ಯ. ಕಾಡಿನ ಸಂಪತ್ತನ್ನ ಮನುಷ್ಯ ಕಬಳಿಸುತ್ತಿರುವುದು ವಿಷಾದನೀಯ.
5: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
2: ಹಸಿರಿಲ್ಲದಿರೆ ಉಸಿರಿಗೆ ಬೆಲೆಯಲ್ಲಿ? ಹಸಿರೇ ಉಸಿರು. ಉಸಿರು ನಿಂತರೆ ಮಾನವ ನಿಲ್ಲಲು ಸಾಧ್ಯವೇ ಈ ಭೂಮಿಯ ಮೇಲೆ? ಹಸಿರನ್ನು ಕಾಪಾಡೋಣ.

0: ಜೀವನಕ್ಕೆ ಮುಖ್ಯ ಆಧಾರವಾದ ಗಾಳಿಯೂ ಕೂಡ ಮಾಲಿನ್ಯವೆಂಬ ಹಿಡಿತಕ್ಕೆ ಸಿಕ್ಕಿ ನಲುಗುತ್ತಿದೆ. ಇದರಿಂದ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳೂ ಕೂಡ ಸಂಕಷ್ಟಕ್ಕೆ ಸಿಲುಕಿವೆ. ಹೆಚ್ಚುತ್ತಿರುವಂತಹ ಜನಸಂಖ್ಯೆಯ ಕಾರಣ ಕಾಡುಗಳನ್ನು ನಾಶಗೊಳಿಸಲಾಗಿದೆ. ಇದರಿಂದ ಪ್ರಕೃತಿಯ ಸಮತೋಲನವೇ ಏರುಪೇರಾಗುತ್ತಿದೆ. ವೃಕ್ಷಗಳು ಜೀವಿಗಳಿಗೆ ಅತ್ಯವಶ್ಯಕವಾದ ಪ್ರಾಣವಾಯುವನ್ನು ಪ್ರಸಾರ ಮಾಡುತ್ತವೆ. ಮಳೆ ಮತ್ತು ಶುದ್ಧ ಗಾಳಿಯನ್ನು ಪಡೆಯಲು ವೃಕ್ಷಗಳು ಅವಶ್ಯಕವಾಗಿವೆ. ಆದುದರಿಂದ ಮರಗಳನ್ನು ಬೆಳೆಸೋಣ, ಕಾಡನ್ನು ಉಳಿಸೋಣ. ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
1: ನಿಮ್ಮ ಹಳೆಯ ಫರ್ನಿಚರ್ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
1: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
4: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
1: ವಿಲ್ಕೋ ಗೋಲ್ಡ್, ಕುಶಾಲನಗರ. ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
5: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
6: ಮೂರ್ನಾಡು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಮೂರ್ನಾಡು, ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇಂದು ಶುಕ್ರವಾರ ಪೂರ್ವಾಹ್ನ 11 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಪಳಂಗಂಡ ಬಿ ಪೂವಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಪೂರ್ಣ ಪಾಲು ಹೊಂದಿರುವ ಅರ್ಹ ಸದಸ್ಯರಿಗೆ ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು, ತಲುಪದೇ ಇದ್ದಲ್ಲಿ ಸದಸ್ಯರು ಸಂಘದಿಂದ ಪಡೆದುಕೊಂಡು ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
7: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:44. ಈಗ ಸ್ವರಮಾಧುರ್ಯ. ಮೊದಲಿಗೆ ಕೇಳೋಣ ಮೋದುಮೋಡಿ ಸುಧಾಕರ್ ಅವರ ಹಾಡುಗಾರಿಕೆಯಲ್ಲಿ ಎಂ ಬಾಲಮುರಳಿ ಕೃಷ್ಣ ಅವರ ಕೃತಿ, ರಾಗ ಷಣ್ಮುಖ ಪ್ರಿಯ, ಆದಿತಾಳ.

ಇನ್ನು ಕೇಳೋಣ ವಸಂತ ಬಹಾರ್ ರಾಗ ಆದಿತಾಳದಲ್ಲಿ ಮಹಾರಾಜಪುರಂ ಸಂತಾನಂ ಅವರ ಕೃತಿ, ಗಾಯಕರು ಆರ್ ಗಣೇಶ್.

0: ಗಣೇಶ್ ಅವರ ಹಾಡುಗಾರಿಕೆಯಲ್ಲಿ ಮಹಾರಾಜಪುರಂ ಸಂತಾನಂ ಅವರ ಕೃತಿಯನ್ನು ಆಲಿಸಿದಿರಿ. ಇದು ಇಂದಿನ ಸ್ವರಮಾಧುರ್ಯ. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದ್ದು ಸಮಯ 6:55. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಸುರೇಶ್ ಚಂದ್ ಶರ್ಮಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಸಮುದ್ಘೋಷಿತವಾನ್ ಯತ್ ಭಾರತಂ ಅಂತಾರಾಷ್ಟ್ರೀಯ ವಿಧಿ ನಿಯಮಾನಾಂ ಸಂವಾತ್ ವಿಧೇಹೇ ಬಹುಪಕ್ಷೀಯ ಸಹಾಯ ಭಾವನಾಧಾರೇಣ ಸುರಕ್ಷಿತ ಶಾಂತಿಪೂರ್ಣ ಶಾಶ್ವತ ರೂಪಕಸ್ಯ ಅಂತರಿಕ್ಷ ಮಂಡಲಸ್ಯ ಪೂರ್ಣಂ ಸುದೃಢಂ ಚ ಸಮರ್ಥನಂ ಸಂಧಾರಯತಿ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಪ್ರೋಕ್ತವಾನ್ ಯತ್ ವೈಜ್ಞಾನಿಕ ತಥ್ಯಾನಿ ಪಾರದರ್ಶಿ ಸತ್ಯನಿಷ್ಠತಯಾ ಸಮಗ್ರ ಲೋಕ ಕಲ್ಯಾಣಾಯ ವಿನಿಯುಕ್ತಾನಿ ಸ್ಯುಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಏತಾನಿ ವಕ್ತವ್ಯಾನಿ ಫ್ರಾನ್ಸ್ ದೇಶಸ್ಯ ಪೈರಿಸ್ ನಗರೆ ಸಮಾಯೋಜಿತೆ ಅಂತಾರಾಷ್ಟ್ರೀಯ ಅಂತರಿಕ್ಷ ಸಮ್ಮೇಳನಾವಸರೆ ಆಭಾಸೀಯ ಮಾಧ್ಯಮೇನ ಪ್ರಕಾಶಿತಾನಿ.
2: ಇಂಡಿಯಾಸ್ ಅಪ್ರೋಚ್ ಈಸ್ ರೂಟೆಡ್ ಇನ್ ವಸುಧೈವ್ ಕುಟುಂಬಕಂ, ದಟ್ ಈಸ್ ಒನ್ ಅರ್ಥ್ ಒನ್ ಫ್ಯಾಮಿಲಿ ಒನ್ ಫ್ಯೂಚರ್. ದಿಸ್ ಸ್ಪಿರಿಟ್ ಮಸ್ಟ್ ನೌ ಟ್ರಾವೆಲ್ ಬಿಯಾಂಡ್ ಅರ್ಥ್. ವಿ ಸಪೋರ್ಟ್ ಅ ಸೇಫ್ ಸೆಕ್ಯೂರ್ ಪೀಸ್ಫುಲ್ ಅಂಡ್ ಸಸ್ಟೈನಬಲ್ ಸ್ಪೇಸ್ ಡೊಮೈನ್ ಆಂಕರ್ಡ್ ಇನ್ ಇಂಟರ್ನ್ಯಾಷನಲ್ ಲಾ ಡೈಲಾಗ್ ಅಂಡ್ ಮಲ್ಟಿಲೇಟರಲ್ ಕೋಆಪರೇಷನ್. ಸೈಂಟಿಫಿಕ್ ಡೇಟಾ ಮಸ್ಟ್ ಸರ್ವ್ ದ ಕಾಮನ್ ಗುಡ್ ವಿತ್ ಓಪನ್ನೆಸ್ and integrity. India's space journey reflects this philosophy.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಗ್ರಾಹಕ ಶಿಕ್ಷಣ ಎಂದರೆ ಗ್ರಾಹಕರನ್ನು ಸಬಲೀಕರಣಗೊಳಿಸುವುದು, ನ್ಯಾಯಯುತ ಮಾರುಕಟ್ಟೆಯನ್ನು ಉತ್ತೇಜಿಸುವುದು.
1: ಅಷ್ಟೇ ಅಲ್ಲ, ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸುವ ಒಂದು ಪ್ರಮುಖ ಸಾಧನ.
0: ಇದು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಮರ್ಥ ಗ್ರಾಹಕರನ್ನಾಗಿ ಮಾಡಿ ಜವಾಬ್ದಾರಿಯುತ ನಾಗರಿಕರಾಗಿ ಬದುಕಲು ಸಹಾಯ ಮಾಡುತ್ತದೆ.
1: ಗ್ರಾಹಕ ಶಿಕ್ಷಣದ ಅರಿವು ಪ್ರತಿಯೊಬ್ಬರಿಗೂ ಅತಿ ಅವಶ್ಯಕ.

ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಉಷಸ್ ಯೋಜನೆ ನಿಮ್ಹಾನ್ಸ್ನಿಂದ ರಾಜ್ಯದ 37 ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಚನಾತ್ಮಕ ಮನೋಸಾಮಾಜಿಕ ಆರೈಕೆ. ಮೈ ಭಾರತ್ ಪೋರ್ಟಲ್ ಯಂಗ್ ಲೀಡರ್ಸ್ ಡೈಲಾಗ್ 2027 ರಸಪ್ರಶ್ನೆ ಸ್ಪರ್ಧೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳ ರಕ್ಷಣೆ. ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ. ಪರಮೋಚ್ಛ ತ್ಯಾಗದ ಸ್ಮರಣೆ. ಈಗ ವಾರ್ತೆಗಳ ವಿವರ. ಬೆಂಗಳೂರಿನ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನಗಳ ಸಂಸ್ಥೆ ನಿಮ್ಹಾನ್ಸ್ ಪ್ರಾಜೆಕ್ಟ್ ಉಷಸ್ ಅಡಿ ರಾಜ್ಯದ 37 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆತ್ಮಹತ್ಯೆಗೆ ಪ್ರಯತ್ನಿಸಿದವರು ಅಥವಾ ಸ್ವಯಂ ಹಾನಿಗೆ ಯತ್ನಿಸಿ ಬದುಕುಳಿದವರಿಗೆ ರಚನಾತ್ಮಕ ಮನೋಸಾಮಾಜಿಕ ಆರೈಕೆಯನ್ನು ಒದಗಿಸುತ್ತಿದೆ. ಉಷಸ್ ಯೋಜನೆ ಅಡಿ ಪ್ರಸ್ತುತ ರಾಜ್ಯದ 10 ಜಿಲ್ಲೆಗಳ 16 ಆಸ್ಪತ್ರೆಗಳಲ್ಲಿ ಈ ಆಪ್ತ ಸಮಾಲೋಚನಾ ಸೇವೆ ಲಭ್ಯವಿದೆ. ರಾಜ್ಯ ಸರ್ಕಾರ ಈ ಯೋಜನೆಯನ್ನು ವಿಸ್ತರಿಸಲು ಸಹ ಯೋಜಿಸಿದೆ. ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಪ್ರಕಾರ 2024 ದೇಶಾದ್ಯಂತ 170,746 ಜನ ಆತ್ಮಹತ್ಯೆ

0: ಸಂಖ್ಯೆಯಲ್ಲಿದ್ದಂತೆ ಮಾಡಿಕೊಂಡಿದ್ದಾರೆ. ಆ ಪೈಕಿ ಕರ್ನಾಟಕ ಅತಿ ಹೆಚ್ಚು ಸಂಖ್ಯೆಯ ಆತ್ಮಹತ್ಯೆ ವರದಿ ಮಾಡಿದ ರಾಜ್ಯಗಳಲ್ಲಿ ಒಂದಾಗಿದೆ. ನಿಮ್ಹಾನ್ಸ್ ನಿರ್ದೇಶಕ ಡಾ ವೈಸಿ ಜನಾರ್ದನ ರೆಡ್ಡಿ ಮಾತನಾಡಿ, ಆತ್ಮಹತ್ಯೆಗೆ ಯತ್ನಿಸಿದ ಜನರಿಗೆ ಸರ್ಕಾರಿ ಆಸ್ಪತ್ರೆಗಳ ತುರ್ತು ವಿಭಾಗಗಳು ಹೆಚ್ಚಾಗಿ ಸಂಪರ್ಕದ ಮೊದಲ ಮತ್ತು ಏಕೈಕ ಕೇಂದ್ರವಾಗಿವೆ. ಅಂಥವರ ಮಾನಸಿಕ ಮೌಲ್ಯಮಾಪನ, ಸಮಾಲೋಚನೆ, ಸುರಕ್ಷತಾ ಯೋಜನೆ ಅಥವಾ ಅವರು ಹೆಚ್ಚು ದುರ್ಬಲರಾಗಿರುವ ಅವಧಿಯಲ್ಲಿ ನಿರಂತರ ಬೆಂಬಲಕ್ಕೆ ಉಷಸ್ ಯೋಜನೆ ಸಹಕಾರಿ ಎಂದರು. ವಿಕಸಿತ ಭಾರತ 2047 ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮೈ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ 2027 ಅಂಗವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ 15-19 ವರ್ಷದೊಳಗಿನ ಯುವ ಜನರಿಗೆ ರಸಪ್ರಶ್ನೆ ಸ್ಪರ್ಧೆ ಏರ್ಪಡಿಸಿದೆ ಎಂದು ಜಿಲ್ಲಾ ಯುವಜನ ಸೇವೆ ಅಧಿಕಾರಿ ಸಂಗ್ರಾಮ್ ಸಾವಂತ್ ತಿಳಿಸಿದ್ದಾರೆ. ಮೈ ಭಾರತ್ ಪೋರ್ಟಲ್ ಮೂಲಕ ವಿವಿಧ ಹಂತದ ಸ್ಪರ್ಧೆಗಳಲ್ಲಿ ಪ್ರೌಢಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಬಹುದಾಗಿದೆ. ಮೈ ಭಾರತ್ ಬೆಳಗಾವಿ ಯುವ ಕೇಂದ್ರದ ಸಹಾಯಕ ಅಧಿಕಾರಿ ಮಲ್ಲಯ್ಯ ಕರಡಿ ಬೆಳಗಾವಿ ಜಿಲ್ಲೆಯಿಂದ 30,000 ಯುವ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ.
1: ಭಾರತ ಸರ್ಕಾರದ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಮೈ ಭಾರತ್ ವತಿಯಿಂದ ವಿಕಸಿತ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ 2027 ಅಂಗವಾಗಿ ಜಿಲ್ಲೆಯ 15-29 ವರ್ಷದ ಒಳಗಿನ ಯುವ ಜನರಿಗಾಗಿ ಆನ್ಲೈನ್ ವಿಕಸಿತ ಭಾರತ್ ರಸಪ್ರಶ್ನೆ ಸ್ಪರ್ಧೆ ಆಯೋಜಿಸಲಾಗಿದೆ. ವಿಕಸಿತ ಭಾರತ್ ಆಟ್ 2047 ಸಂಕಲ್ಪವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಯುವ ಸಮುದಾಯವನ್ನು ಪ್ರೇರೇಪಿಸುವ ರಾಷ್ಟ್ರದ ಅಭಿವೃದ್ಧಿಗೆ ಆಲೋಚನೆಗಳು ಮತ್ತು ಅವರ ಪರಿಹಾರಗಳನ್ನು ಕೊಡುಗೆ ನೀಡಲು ವೇದಿಕೆಯನ್ನು ಒದಗಿಸುವಂತಹ ಉದ್ದೇಶ ಐತಿ. ಇದರಲ್ಲಿ ಬಹುಭಾಷಾ ಆನ್ಲೈನ್ ರಸಪ್ರಶ್ನೆಯನ್ನ ಯುವಜನರು ಮೈ ಭಾರತ್ ಅಧಿಕೃತ ಪೋರ್ಟಲ್ ಮೂಲಕ ಅವರು ಭಾಗವಹಿಸಬಹುದು. ಆಗಸ್ಟ್ 17 ಈ ಕಾಂಪಿಟೇಷನ್ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ 30 ಈ ಒಂದು ಕಾಂಪಿಟೇಷನ್ ನಡೀತೈತಿ. ಇದು ಜನವರಿ 10-12 ನವದೆಹಲಿಯಲ್ಲಿ ನಡೆಯುವಂತಹ ರಾಷ್ಟ್ರೀಯ ಯುವ ಉತ್ಸವ ಕಾರ್ಯಕ್ರಮದಲ್ಲಿ ಮುಕ್ತವಾಗ್ತೈತಿ. ಈ ಕಾರ್ಯಕ್ರಮದೊಳಗೆ 6 ಪ್ರಮುಖ ಟ್ರ್ಯಾಕ್ ಗಳನ್ನ ಹಂತಗಳನ್ನು ಮಾಡಿದ್ದಾರೆ. ಮಧ್ಯದಾಗಿ ವಿಕಸಿತ ಭಾರತ್ ಚಾಲೆಂಜ್ ಅಂತ ಇವಾಗ ಸ್ಟಾರ್ಟ್ ಆಗಿದೆ ಆನ್ಲೈನ್ ಕಾಂಪಿಟೇಷನ್. ಇದು ಒಂದು ಜಿಲ್ಲಾ ಮತ್ತೆ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ನಡೆಯುವಂತಹ ಒಂದು ವಿಕಸಿತ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್ ಆನ್ಲೈನ್ ಕಾಂಪಿಟೇಷನ್. ಹವಾಮಾನ ಭದ್ರತೆ, ಉದ್ಯಮಶೀಲತೆ, ನಾವೀನ್ಯತೆ ಮತ್ತು ತಂತ್ರಜ್ಞಾನ, ಮಾನವ ಬಂಡವಾಳ ಮತ್ತು ಆರ್ಥಿಕತೆಯಂತ ನಿರ್ದಿಷ್ಟ ಅಭಿವೃದ್ಧಿ ಆದ್ಯತೆಗಳ ಮೇಲೆ ಕೇಂದ್ರೀಕರಿಸಿ ಬೆಳಗಾವಿ ಜಿಲ್ಲೆ ಎಲ್ಲ ಯುವ ಜನರಿಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು, ನವೀನ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ವಿಕಸಿತ ಭಾರತ್ 2047 ದೃಷ್ಟಿಕೋನಕ್ಕೆ ತಮ್ಮ ಆಲೋಚನೆಗಳನ್ನು ಕೊಡುಗೆ ನೀಡಲು ಒಂದು ಅವಕಾಶವನ್ನು ಒದಗಿಸ್ತೈತಿ.
0: ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳನ್ನು ರಕ್ಷಿಸಲಾಗಿದೆ. ರಕ್ಷಿಸಲ್ಪಟ್ಟ ಮಕ್ಕಳನ್ನು ತಕ್ಷಣವೇ ಕೆಲಸದ ಸ್ಥಳದಿಂದ ಬಿಡುಗಡೆಗೊಳಿಸಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಸುಪರ್ದಿಗೆ ಅಧಿಕಾರಿಗಳು ನೀಡಿದ್ದಾರೆ. ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳು ಕಂಡುಬಂದಲ್ಲಿ ಉಚಿತ ಸಹಾಯವಾಣಿ 1098 ಸಂಪರ್ಕಿಸಲು ರಾಜ್ಯ ಮಕ್ಕಳ ರಕ್ಷಣಾ ಆಯೋಗ ಕೋರಿದೆ. ಮಕ್ಕಳ ಆರೋಗ್ಯ, ಶಿಕ್ಷಣ, ಪೌಷ್ಟಿಕ ಆಹಾರ, ಸ್ವಚ್ಛತೆ ಹಾಗೂ ಸುರಕ್ಷತೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳು ಕಂಡುಬಂದಲ್ಲಿ ಶೀಘ್ರ ಕ್ರಮ ಕೈಗೊಳ್ಳಬೇಕು. ಮಕ್ಕಳ ಹಕ್ಕುಗಳ ರಕ್ಷಣೆಯಲ್ಲಿ ಯಾವುದೇ ನಿರ್ಲಕ್ಷ್ಯಕ್ಕೆ ಅವಕಾಶ ನೀಡಬಾರದು ಎಂದು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ್ ಸೂಚಿಸಿದ್ದಾರೆ. ರಾಮನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆರ್ಟಿಇ 2009, ಪೋಕ್ಸೋ 2012, ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006, ಮಕ್ಕಳ ನ್ಯಾಯ ಕಾಯ್ದೆ 2015 ಅನುಷ್ಠಾನ ಕುರಿತ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕೋಲಾರ ಜಿಲ್ಲೆ ಮುಳಬಾಗಿಲ ತಾಲೂಕು ತಿರುಮಹಳ್ಳಿಯ ಹಣ್ಣು ಬೆಳೆಗಾರ ಎಸ್ಕೆ ನಾಗರಾಜ್ ಹಾಗೂ ಅವರ ಮಗ ಎಸ್ಎನ್ ಹೃತ್ವಿಕ್ ತಮ್ಮ ತೋಟದಲ್ಲಿ ಬೆಳೆದ ಮಾವಿನ ಹಣ್ಣುಗಳ ಮೌಲ್ಯವರ್ಧಿಸಿ ಜ್ಯೂಸ್ ಮಾಡಿ ಪ್ಯೂರ್ಲಿ ಪಲ್ಪ್ ಬ್ರ್ಯಾಂಡ್ನೊಂದಿಗೆ ಸ್ವತಃ ಮೇಳಗಳಿಗೆ ತೆರಳಿ ಹಣ್ಣುಗಳ ಸುಗ್ಗಿ ಮುಗಿದ ಬಳಿಕವೂ ವರ್ಷಪೂರ್ತಿ ಮಾರಾಟ ಮಾಡುತ್ತಿದ್ದಾರೆ. ಯುವ

0: ಕೃಷಿಕ ಎಸ್ಎನ್ ಋತ್ವಿಕ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ.
1: ಪ್ಯೂರ್ಲಿ ಬಲ್ಬ್ ಶುರು ಮಾಡಬೇಕು ಅನ್ನೋ ಆಲೋಚನೆ ಬಂದಿದೆ ನಮ್ಮ ತೋಟದಲ್ಲೇನೆ. ತುಂಬಾ ವರ್ಷದಿಂದ ಮಾವು ಮತ್ತೆ ಬೇರೆ ತರದ ಹಣ್ಣುಗಳ ನಮ್ಮ ತೋಟದಲ್ಲೇ ಬೆಳಿತಿದ್ದೀವಿ. ಒಳ್ಳೆ ಈಳ್ ಬರ್ತಿದ್ರು ಅದಕ್ಕೆ ಮಾರ್ಕೆಟಿಂಗ್ ಮಾಡೋದಕ್ಕೆ ಆಗ್ತಿಲ್ಲ, ಜೊತೆಗೆ ಮಾರ್ಕೆಟಿಂಗ್ ಮಾಡ್ತಿದ್ರು ಒಳ್ಳೆ ಪ್ರೈಸ್ ಬರ್ತಿಲ್ಲ. ಲಾಸ್ಟ್ 2 ಇಯರ್ಸ್ ಇಂದನು ಸಹ ಬರೀ 3 ರೂಪೀಸ್ 4 ರೂಪೀಸ್ ಗೆ ನಾವು ಹಣ್ಣುಗಳನ್ನ ಕೊಟ್ಟಿದೀವಿ. ಈ ಇಯರ್ ಅಂತೂ ತುಂಬಾ ವೇಸ್ಟೇಜ್ ಆಯ್ತು, ಯಾಕಂದ್ರೆ ಮಾರ್ಕೆಟಿಂಗ್ ಮಾಡಕ್ ಆಗ್ಲಿಲ್ಲ. ಆ ರೇಟ್ ನಾವು ಹಾರ್ವೆಸ್ಟ್ ಮಾಡಿದ್ರು ಅದಕ್ಕೇನು ವೇಸ್ಟ್ ಮಾಡಿರೋ ದುಡ್ಡು ಸಹ ನಾವು ಅದರಿಂದ ತಗೊಳಕ್ ಆಗಲ್ಲ. ಥಾಟ್ ಪ್ರೊಸೆಸ್ ಅಲ್ಲಿ ಇರಬೇಕಾದ್ರೆ ಬಂದಿದ ಐಡಿಯಾನೇ ಪ್ಯೂರ್ಲಿ ಬಲ್ಬ್. ಓದಿರೋದು ಅಗ್ರಿಕಲ್ಚರ್ BSc ಆಗಿರೋದ್ರಿಂದ ಅಲ್ಯೂಡಿಷನ್ ಅಂತ ಒಂದು ಸಬ್ಜೆಕ್ಟ್ ಇರೋದ್ರಿಂದ ಪೋಸ್ಟ್ ಆಫೀಸ್ ಲಾಸಸ್ ಇರುತ್ತೆ, ಅದನ್ನ ಕಮ್ಮಿ ಮಾಡಬಹುದು. ಸೊ ರೈತರಿಗೂ ಒಳ್ಳೆ ಪ್ರೈಸ್ ಕೊಡಬಹುದು ಅಂತ ಒಂದು ರೀಸನ್ ಇಂದ ಪ್ಯೂರ್ಲಿ ಬಲ್ಬ್ ಅಂತ ವೆಂಚರ್ ಸ್ಟಾರ್ಟ್ ಮಾಡಿದ್ದು. ಸೊ ಆಚೆನ್ ಕಮರ್ಷಿಯಲ್ ಬೇವರೇಜಸ್ ಸಿಗುತ್ತೆ, ಬರೀ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಮತ್ತೆ ಕಲರ್ಸ್ ಐಡೆಂಟಿಕಲ್ ಸಬ್ಸ್ಟೆನ್ಸಸ್ ಯೂಸ್ ಮಾಡಿದನ್ನು ಆ ಒಂದು ಫ್ರೂಟ್ ನೆಸ್ ನ ಕೊಡ್ತಿದ್ದಾರೆ. ಯಾಕಂದ್ರೆ ನಮ್ 50% ಪಲ್ಪ್ ಯೂಸ್ ಮಾಡಿ ಬೇರೆ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆಗ್ಲಿ ಕಲರ್ಸ್ ಆಗ್ಲಿ ಏನು ಯೂಸ್ ಮಾಡಿದೆ ಕನ್ಸ್ಯೂಮರ್ಗೂ ಸಹ ಒಳ್ಳೆ ಪ್ರಾಡಕ್ಟ್ ನ ಕೊಡಬೇಕು ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಪ್ಯೂರ್ಲಿ ಬಲ್ಬ್ ನ ಸ್ಟಾರ್ಟ್ ಮಾಡಿರೋದು. ಕೃಷಿ ವಿಜ್ಞಾನ ಕೇಂದ್ರ ಅಲ್ಲಿ ಸೀನಿಯರ್ ಸೈಂಟಿಸ್ಟ್ ಆಗಿರೋ ಶಿವಾನಂದ್ ಸರ್, ಸೆಂಟ್ರಲ್ ಗವರ್ಮೆಂಟ್ ಇನ್ಕ್ಯುಬೇಷನ್ ಸೆಂಟರ್ IHR ಅಲ್ಲಿರೋ ಬೆಸ್ಟ್ ಸ್ಟಾರ್ಟ್ ಆ ಲೇಬರ್ಸ್ ಕೊಟ್ಟು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಗ್ರಾಜ್ಯುಯಲಿ ಫ್ರೂಟ್ ಬಾರ್ಸ್ ಫ್ರೂಟ್ ಬೇಸ್ಡ್ ಐಸ್ ಕ್ರೀಮ್ಸ್ ಎಲ್ಲ ಮಾಡಬೇಕು ಅಂತ ಇದ್ದೀವಿ.
0: ಹುತಾತ್ಮರನ್ನು ಸ್ಮರಿಸೋಣ, ಅರಣ್ಯಗಳನ್ನು ರಕ್ಷಿಸೋಣ ಎಂಬ ಧ್ಯೇಯದೊಂದಿಗೆ ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆ. ನಾಡಿನ ಅರಣ್ಯ ಮತ್ತು ವನ್ಯಜೀವಿಗಳನ್ನು ರಕ್ಷಿಸುತ್ತಾ ಪರಮೋಚ್ಚ ಬಲಿದಾನಗೈದ ಅರಣ್ಯ ರಕ್ಷಕರು, ರೇಂಜರ್ಗಳು, ಅಧಿಕಾರಿಗಳು ಮತ್ತು ಸ್ಥಳೀಯ ಸಮುದಾಯದ ಸದಸ್ಯರನ್ನು ಗೌರವಿಸಲು ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವನ್ನು ಆಚರಿಸಲಾಗುತ್ತಿದೆ. ಪ್ರಸಕ್ತ ಸಾಲಿನಲ್ಲಿ ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಮಲೈ ಮಹದೇಶ್ವರ ವನ್ಯಜೀವಿ ವಿಭಾಗದ ಮಹದೇವಸ್ವಾಮಿ ಹಾಗೂ ಬಂಡೀಪುರ ಹುಲಿ ಮೀಸಲು ಪ್ರದೇಶದ ಸನ್ಮಾ ಹೈದ ಹುತಾತ್ಮರಾಗಿದ್ದು ಅವರ ಆಶ್ರಿತರಿಗೆ ರಾಜ್ಯ ಸರ್ಕಾರ 50 ಲಕ್ಷ ರೂಪಾಯಿ ಪರಿಹಾರ ನೀಡಿದೆ. ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕು ರಾಜೇಶ್ವರ ಗ್ರಾಮದಲ್ಲಿ ಹೋಳಾ ಹಬ್ಬವನ್ನು ರೈತಾಪಿ ಕುಟುಂಬಗಳು ಸಡಗರ ಸಂಭ್ರಮದಿಂದ ಆಚರಿಸಿದವು. ಬೆನಕನ ಅಮಾವಾಸ್ಯೆ ಅಥವಾ ಮುನ್ನಾ ದಿನ ಆಚರಿಸಲಾಗುವ ಈ ಹಬ್ಬವನ್ನು ಮಹಾರಾಷ್ಟ್ರದಲ್ಲಿ ಪೋಳ ಎಂದು ಕರೆಯಲಾಗುತ್ತದೆ. ಎತ್ತುಗಳನ್ನು ಸಿಂಗರಿಸಿ ಗ್ರಾಮ ದೇಗುಲದವರೆಗೆ ಮೆರವಣಿಗೆ ಮೂಲಕ ತೆರಳಿ ನೈವೇದ್ಯ ಸಮರ್ಪಣೆ ಹಬ್ಬದ ವಿಶೇಷತೆ. ಬಳಿಕ ಜೋಡೆತ್ತುಗಳ ಓಟದ ಸ್ಪರ್ಧೆ ನಡೆಯಿತು. ದೊಡ್ಡಾಟ, ರಂಗಭೂಮಿ ಹಾಗೂ ಬಯಲಾಟ ಕ್ಷೇತ್ರಕ್ಕೆ ವಿಶಿಷ್ಟ ಕೊಡುಗೆ ನೀಡಿದ ಖ್ಯಾತ ಕಲಾವಿದ MS ಮಾಳ್ವಾಡ್ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಇಂಗಳಿಗಿ ಗ್ರಾಮದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 65 ವರ್ಷ ವಯಸ್ಸಾಗಿತ್ತು. 1893 September 11 ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಸ್ವಾಮಿ ವಿವೇಕಾನಂದರು ಮಾಡಿದ ಐತಿಹಾಸಿಕ ಭಾಷಣದ ಸ್ಮರಣಾರ್ಥ ಇಂದು ದಿಗ್ವಿಜಯ ದಿನವನ್ನು ಆಚರಿಸಲಾಗುತ್ತಿದೆ. ಮಹಾನ್ ಸಮಾಜ ಸುಧಾರಕ, ಭೂದಾನ ಚಳವಳಿಯ ಹರಿಕಾರ ಆಚಾರ್ಯ ವಿನೋಬಾ ಭಾವೆ ಅವರ ಜನ್ಮದಿನವಿಂದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಷಸ್ ಯೋಜನೆ, ನಿಮ್ಹಾನ್ಸ್ನಿಂದ ರಾಜ್ಯದ 37 ಸರ್ಕಾರಿ ಆಸ್ಪತ್ರೆಗಳಲ್ಲಿ ರಚನಾತ್ಮಕ ಮನೋಸಾಮಾಜಿಕ ಆರೈಕೆ. ಮೈ ಭಾರತ್ ಪೋರ್ಟಲ್ ಯಂಗ್ ಲೀಡರ್ಸ್ ಡೈಲಾಗ್ 2027 ರಸಪ್ರಶ್ನೆ ಸ್ಪರ್ಧೆ. ಶಿವಮೊಗ್ಗ ಜಿಲ್ಲೆ ಭದ್ರಾವತಿಯಲ್ಲಿ 5 ಬಾಲ ಹಾಗೂ ಕಿಶೋರ ಕಾರ್ಮಿಕ ಮಕ್ಕಳ ರಕ್ಷಣೆ. ಇಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ, ಪರಮೋಚ್ಚ ತ್ಯಾಗದ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:15:50. ಇದೀಗ ವಾಣಿಜ್ಯ ಪ್ರಕಟಣೆಗಳು.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
6: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
7: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ

0: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್ ವಿರಾಜಪೇಟೆ.
2: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದನ್ 9844-8199.
1: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
3: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
4: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಗೋಣಿಕೊಪ್ಪಲು, ಪಿರಿಯಾಪಟ್ಟಣ.
5: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
6: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
5: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
4: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
7: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಪ್ಪಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್, ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
8: September 3 ಮರಣಪಟ್ಟ ನೆಲಜಿ ಗ್ರಾಮ ಮಣವಟ್ಟಿರ ಸುಬ್ರಹ್ಮಣ್ಯ ಐಂಡ ಮಾದಕಾರ್ಯ ಇದೇ 13 ನಾರಾಜ ಪೊಲಕ 12 ನೆಲಜಿ ದವಸ ಭಂಡಾರ ಕಟ್ಟಡತ್ಲ ನಡ್ಪ ಒಕ್ಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿದ ಬರೋಣ ಐಂಡ ಪೊಣ್ಣು ಮಣವಟ್ಟಿರ ಪಾಲು ಮುತ್ತವ್ವ ಮಕ್ಕ ಮೈಮಕ್ಕ ಪಿಂಜ ಸಂಸಾರ ಕಾರ ಕಟ್ಟಣಿತು.
4: Paris Prithvi Jewels Mysore presents first ever revolution in diamond industry. Exchange your old diamond jewels to new natural diamond jewels. Vajram, diamonds for everyone. The largest diamond jewels exhibition. Get certified your old diamonds on spot absolutely free. Offer valid from 9th to 25th September 2026. Special attraction, diamond solitaires. Collection starts from 5,000 onwards. Paris Prithvi Jewels, Ashoka Road, Mysore.
9: ರಾಜ್ಯದ ಮುಖ್ಯಮಂತ್ರಿರ ರಾಜಕೀಯ ಕಾರ್ಯದರ್ಶಿ ಆಯ್ತು, ನೇಮಕ ಆಯ್ತು, ಇಕ್ಕಾಯ್ತು. ವಿಧಾನಸೌಧದ ತಾಂಡ ಕಚೇರಿ ಅಧಿಕಾರ ವಹಿಸಿಕೊಂಡು ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಪೆರ್ಮೆರ ಶಾಸಕ ಅಜ್ಜಿಕುಟ್ಟಿರಯ ಸ್ಪನ್ನಣ್ಣ ಅಯ್ಯಂಗ ಪಡಂದ ಬಲ್ಯೂರ ಸ್ಥಾನತ್ರ ಜವಾಬ್ದಾರನ ಚಾರ್ತೆ ನೀಸುವ ಶಕ್ತಿ ಯುಕ್ತಿ ಬುದ್ಧಿನ ಕೊಡ್ತಿತ್ತು. ಬಹುಸಲು ರಾಜಕೀಯವಾಯ್ತು, ಇಂಜಚ್ಚುಕೋ ಬಲ್ಯ ಸ್ಥಾನ ಕಟ್ಟಿತು. ಕೊಡಗಕ್ಕೆ ಪೆರ್ಮೆ ಕೊಂಡವಪ್ಪನಿಗೆ ತಾಯಿ ಕಾವಿರಮ್ಮೆ, ಮಾಗುರು ಇಗುತಪ್ಪ, ಗುರುಕಾರೋಣ, ದೇವಾನು ದೇವತೆಯ ಆಶೀರ್ವಾದ ಮಾಡಿತು. ಬೆನ್ನಕ್ಕೆ ಬಲವಾಯ್ತು ನಿಕ್ಕಡಂದು ನಲ್ಲಾಮೆ ಬಂದಿತು. ಬಿದ್ದಾಟಂಡೆಯ ತಮ್ಮಯ್ಯ ತಮ್ಮಿ ಪಿಂಜ ಕಲಿಯಂಡ ಕೌಶಿ.
10: The number you've dialed is currently busy. Kindly try after
11: the call. Hello? Hello, Papa. ಹಲೋ
12: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
11: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
12: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
11: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
12: ಯಾವುದೇ ಫಂಕ್ಷನ್ ಗೆ ಹೋದ್ರು ಎಲ್ರು ಕೇಳ್ತಾರೆ ಈ ಸ್ಯಾರೀಸ್ ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಅಂತ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಮಡಿಕೇರಿಯ ಆಲಯಂ ಸ್ಯಾರೀಸ್ ಗೆ. ಇಂತ ಸೂಪರ್ ಕಲೆಕ್ಷನ್ ಗಳಾದ ಲಿನನ್ ಸ್ಯಾರೀಸ್, ಜೂಟ್ ಕಾಟನ್, ರಾ ಸಿಲ್ಕ್, ಕಾಟನ್ ಸಿಲ್ಕ್, ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರೀಸನೇಬಲ್ ರೇಟ್ ಅಲ್ಲಿ ಸಿಗುತ್ತದೆ. ನೀವು ಖರೀದಿಸಲು ಭೇಟಿ ಕೊಡಿ ಆಲಯಂ ಸ್ಯಾರೀಸ್ ಅಂಡ್ ಫ್ಯಾನ್ಸೀಸ್, ಹೊಸ ತಾಲೂಕ್ ಆಫೀಸ್ ಹತ್ರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
9: ಮಡಿಕೇರಿ ಮಾಜಿ ಸೈನಿಕರ ಸಂಘದ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ ದಿನಾಂಕ 13 ಭಾನುವಾರ ಮಡಿಕೇರಿಯ ರೋಟರಿ ಹಾಲ್ನಲ್ಲಿ ಪೂರ್ವಾಹ್ನ 10 ನಡೆಯಲಿದೆ. ಸರ್ವ ಸದಸ್ಯರು ಸಮಯಕ್ಕೆ ಸರಿಯಾಗಿ ಸಭೆಗೆ ಹಾಜರಾಗಿ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕೋರುವುದಲ್ಲದೆ, ಆಹ್ವಾನ ಪತ್ರಿಕೆ ದೊರಕದ ಸದಸ್ಯರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಸಹಕರಿಸಬೇಕಾಗಿ ಮಡಿಕೇರಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ.
8: ಮೂರ್ನಾಡು ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತ ಮೂರ್ನಾಡು ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇಂದು ಶುಕ್ರವಾರ ಪೂರ್ವಾಹ್ನ 11 ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಪಳಂಗಂಡ ಬಿ ಪೂವಯ್ಯನವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಪೂರ್ಣ ಪಾಲು ಹೊಂದಿರುವ ಅರ್ಹ ಸದಸ್ಯ

0: ಆಹ್ವಾನ ಪತ್ರಿಕೆ ಕಳುಹಿಸಲಾಗಿದ್ದು, ತಲುಪದೇ ಇದ್ದಲ್ಲಿ ಸದಸ್ಯರು ಸಂಘದಿಂದ ಪಡೆದುಕೊಂಡು ಮಹಾಸಭೆಯಲ್ಲಿ ಪಾಲ್ಗೊಳ್ಳುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ. ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
0: ನಂಬರ್ 2768 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಾರಗುಂದ. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 12ರಂದು. ನಾಳೆ ಶನಿವಾರ ಪೂರ್ವಾಹ್ನ 10 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ನಾಪಂಡ ರ್ಯಾಲಿ ಮಾದಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸರ್ವ ಸದಸ್ಯರು ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ನಾನು ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30ವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ತಮಿಳುನಾಡಿನ ಕೊಯಮತ್ತೂರ್ ಮ್ಯಾಂಚೆಸ್ಟರ್ ಇಂಟರ್ನ್ಯಾಷನಲ್ ಸ್ಕೂಲ್ ಇಕ್ಕಾಯ್ತಾನೊಂದು 20ನೇ ಏಷ್ಯನ್ ಮೇಬುಕನ್ ಗುಜುರಿಯಾ ಕರಾಟೆ ಡೂ ಚಾಂಪಿಯನ್ಶಿಪ್ ಪೈಪೋಟಿಲಿ ವಿರಾಜಪೇಟೆರ ಓಕಿನೋವಾ ಕರಾಟೆ ಸ್ಕೂಲ್ ವಿದ್ಯಾರ್ಥಿನಿ ವಿರಾಜಪೇಟೆ ಸಂತಾನ್ ನಮ್ಮ ಸ್ಕೂಲ್ ಏಳನೇ ಕ್ಲಾಸ್ ಪಡಿಸನುಳ್ಳ ಅನನ್ಯ ಕಾವೇರಮ್ಮ KR 12 ಬೈತರ ವಿಭಾಗತರ ಕಥಾತ್ ದಂಡನೆ ಸ್ಥಾನ ಪಡೆದಿತ್ತು. ವಿರಾಜಪೇಟೆರ ಕರಾಟೆ ಶಿಕ್ಷಕನಾನ ಸೆನ್ಸೈ MB ಚಂದ್ರನ್ ಐಂಡ ಶಿಷ್ಯ ಆಯ್ತುಳ್ಳ ಅನನ್ಯ ಕಾವೇರಮ್ಮ ಪಟ್ಟಾಳಕಾರಳಾನ ಕೊಕ್ಕೆರ ರಾಯ್ ರತಿ ದಂಪತಿರ ಮಾವ. ಅನನ್ಯ ಕಾವೇರಮ್ಮಂಡ ಈ ಸಾಧನೆಗೆ ನಲ್ಲಾಮೆ ಬೈನಂಡ್ ಮಿಂಗಕ್ಕೆ ಇಂಜಚ್ಚಕ್ಕೂ ಬಲ್ಯ ಸಾಧನೆ ಮಾಡಿದ್ದು ಬೈನಂಡಿತ್ತು. ಅಪ್ಪೋ ಅವ್ವ ಕೊಕ್ಕೆರ ರಾಯ್ ರತಿ ಪಿಂಯ ಸಂಸಾರ ಪಿಂಯ ಒಕ್ಕಕಾರ. ಗೋಣಿಗೊಪ್ಪದ ಲೋಪಮುದ್ರ ಹಾಸ್ಪಿಟಲ್ಸ್ ನಲ್ಲಿ ತಜ್ಞ ವೈದ್ಯರ ಒಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಣ ಪ್ರತಾಪ್ ಬೆಳ್ಯಪ್ಪ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಒಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಮುದ್ರ ಹಾಸ್ಪಿಟಲ್ಸ್, ಗೋಣಿಗೊಪ್ಪ.
5: ಸಿಂಚು ರೆಡಿನಾ? ಅಮ್ಮ ಎಲ್ಲಿ?
6: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
7: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
6: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
5: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
7: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
5: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
7: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
5: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
7: ರೀ, ಗೌರಿ ಹಬ್ಬಕ್ಕೆ ಏನ್ ಕೊಡಿಸ್ತೀರಾ?
8: ಶಾರದಾ ಜುವೆಲ್ಲರ್ಸ್ ನಲ್ಲಿ ಗೋಲ್ಡ್ ಜ್ಯುವೆಲ್ಲರಿ ಮೇಲೆ ಗ್ರಾಮ್ಗೆ ಅಪ್ ಟು 500 ರುಪೀಸ್ ಆಫ್, ಡೈಮಂಡ್ಸ್ ಮೇಲೆ ಕ್ಯಾರೆಟ್ ಗೆ ಅಪ್ ಟು 10,000 ರುಪೀಸ್ ಆಫ್, ಸಿಲ್ವರ್ ಆರ್ಟಿಕಲ್ಸ್ ಮೇಲೆ ಕಿಲೋಗೆ ಅಪ್ ಟು 20,000 ರುಪೀಸ್ ಆಫ್, ಮತ್ತು ಸಿಲ್ವರ್ ಜ್ಯುವೆಲ್ಲರಿ ಮೇಲೆ ಅಪ್ ಟು 10% ಆಫ್ ಸಿಗ್ತಾ ಇದೆ.
7: ಶಾರದಾ ಜುವೆಲ್ಲರ್ಸ್, ಡಿ ದೇವರಾಜರಸ್ ರೋಡ್, ಮೈಸೂರು.
0: ವಿ ಬಾಡಗ ಗ್ರಾಮತ್ರ ನಂಬುಡು ಮಾಡ ಅಪ್ಪುಡು ನಾಚಪ್ಪ ಹರಿಣಿ ದಂಪತಿರ ದಂಡನೆ ಮೋವ ದೀಪಿಕಾ ನಾಚಪ್ಪ ಏರ ವಿದ್ಯಾಭ್ಯಾಸಕ್ಕ ಅಣ್ಣಚಂಗಿ ಮಾಸ್ಟರ್ಸ್ ಇನ್ ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ ಮಾಡೋಕ್ ಎಡಿನ್ಬರ್ಗ್ ಸ್ಕಾಟ್ಲ್ಯಾಂಡ್ ಯುಕೆ ಕ ಪೋಯಿತ. ನಂಬುಡು ಮಾಡ ದೀಪಿಕಾ ನಾಚಪ್ಪಂಡ ಬೌಸ್ ನಂದಾಡ್ ಗುರುಕಾರಣ ಕಾವೇರಮ್ಮ ಇಗುತಪ್ಪ ಊರದೇವಡ ಆಶ್ವದ ಎಕ್ಕಲು ಇರಣದು ನಲ್ಲಮ್ಮೆ ಬಂದಿತ್ತು ನಂಬುಡು ಮಾಡ ಒಕ್ಕಕಾರ. ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋವ್ ಈಗ ಅಫಿಷಿಯಲ್ ಆಯ್ತು. ಗೋಣಿಕುಪತ್ಲು ಓಪನ್ ಆಯ್ತು. ನಿಂಗಡ ಫೇವರೇಟ್ ಬ್ರ್ಯಾಂಡ್ ರ ಜಾಕಿ, ಲೆವಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲೆನ್ ಸೋಲಿ, US ಪೋಲೋ, ಯಾರೋ, UCB, ಕೋವ್ ಎಲ್ಲ ಇಲ್ಲಿಯೇ ಕಟ್ಟುವ. ಕೋವ್ ಜಯಲಕ್ಷ್ಮಿ ಜ್ಯುವೆಲ್ಲರಿ ಕಟ್ಟಡ, ಮುಖ್ಯ ರಸ್ತೆ, ಗೋಣಿಕೊಪ್ಪ. ಟಿಶೆಟ್ಗಿರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 12ರಂದು. ನಾಳೆ ಶನಿವಾರ ಪೂರ್ವಾಹ್ನ 10 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಮಚ್ಚಮಾಡ ಎನ್ ಸುಮಂತ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಮಾನ್ಯ ಸದಸ್ಯರಲ್ಲಿ ಆಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸುವಂತೆ ಟಿಶೆಟ್ಗಿರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪ್ರಕಟಣೆ ಕೋರಿದೆ.
7: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು

0: ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್ ಇಂಡಸ್ಟ್ರಿಯಲ್ ಏರಿಯಾ ಮಡಿಕೇರಿ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್, ಕಾಲ್ 9606048734.
1: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು, ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ, ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
2: ನಂಬರ್ 292 ಅಮ್ಮತ್ತಿನಾಡು ವ್ಯವಸಾಯ ಉತ್ಪನ್ನ ಮಾರಾಟ ಮತ್ತು ಪರಿವರ್ತನಾ ಸಹಕಾರ ಸಂಘ ನಿಯಮಿತ ಅಮ್ಮತ್ತಿ ಸಂಘದ 2025-26 ಸಾಲಿನ 82 ವರ್ಷದ ವಾರ್ಷಿಕ ಮಹಾಸಭೆಯನ್ನು ನಾಳೆ ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಸಂಘದ ಸಭಾಂಗಣದಲ್ಲಿ

0: ಕುಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು. ನಂಬರ್ 292 ಅಮ್ಮತ್ತಿನಾಡು ವ್ಯವಸಾಯೋತ್ಪನ್ನ ಮಾರಾಟ ಮತ್ತು ಪರಿವರ್ತನಾ ಸಹಕಾರ ಸಂಘ ನಿಯಮಿತ ಅಮ್ಮತ್ತಿ ಸಂಘದ 2025-26 ಸಾಲಿನ 82 ವರ್ಷದ ವಾರ್ಷಿಕ ಮಹಾಸಭೆಯನ್ನು ನಾಳೆ ಶನಿವಾರ ಬೆಳಿಗ್ಗೆ 10:30 ಗಂಟೆಗೆ ಸಂಘದ ಸಭಾಂಗಣದಲ್ಲಿ ಶ್ರೀಯುತ ಅಚ್ಚೆಯಿಂದ ಸಿ ಚಂಗಪ್ಪ ಮದನ್ ಇವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗುತ್ತಿದೆ. ಸಭೆಗೆ ಸರ್ವ ಸದಸ್ಯರನ್ನು ಆಹ್ವಾನಿಸಲಾಗಿದೆ.
1: ಕೊಡಗು ಕುಶಾಲ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
2: ಸೋಮರಪೇಟೆ ತಾಲೂಕು ದೊಡ್ಡಮಳತೆ ಗ್ರಾಮ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಅಭಿವೃದ್ಧಿ ಸಮಿತಿ ವತಿಯಿಂದ ಶ್ರೀ ಸ್ವರ್ಣಗೌರಿ ಮಹೋತ್ಸವದ ಅಂಗವಾಗಿ ಹೊನ್ನಮ್ಮನ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಇದೇ 14 ಸೋಮವಾರ ಬೆಳಗ್ಗೆ 9 ನಡೆಯಲಿದೆ. ಮುಖ್ಯ ಅತಿಥಿಗಳಾಗಿ ಸಂಸದರಾದ ಶ್ರೀ ಯದುವೀರ್ ಚಾಮರಾಜಕೃಷ್ಣದತ್ತ ಒಡೆಯರ್, ಶಾಸಕರಾದ ಡಾ ಮಂತರಗೌಡ ಸೇರಿದಂತೆ ಜನಪ್ರತಿನಿಧಿಗಳು, ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ನಾಡಿನ ಸರ್ವರು ಪಾಲ್ಗೊಳ್ಳುವಂತೆ ಸಮಿತಿ ಅಧ್ಯಕ್ಷರು, ಕಾರ್ಯಕಾರಿ ಸದಸ್ಯರು ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ.
3: ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್ ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಟೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧುತಿಮಯ್ಯ 9591803656, ಕಾಳಿಮಾಡ ಶರತ್ 8762050292.
4: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
5: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
4: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
6: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
7: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಫರ್ಟಿಲಿಟಿ ಪ್ರಿಸರ್ವ್ ಮಾಡಬಹುದಾ ಅಂಡ್ ಯಾಕೆ ಇದು ಹೆಲ್ಪ್ ಆಗುತ್ತೆ?
8: ಹೌದು, ಫರ್ಟಿಲಿಟಿ ಪ್ರಿಸರ್ವೇಷನ್ ಇಸ್ ಅನ್ ಆಪ್ಷನ್ ಅಂಡ್ ಇಟ್ ಇಸ್ ವಿ ಆರ್ ಡೂಯಿಂಗ್ ಇಟ್ ಇನ್ ಮಣಿಪಾಲ್ ಹಾಸ್ಪಿಟಲ್. ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ಟೂ ಕೈಂಡ್ಸ್ ಆಫ್ ಪೀಪಲ್. ದೇರ್ ಆರ್ ಪೀಪಲ್ ಹೂ ಡೂ ನಾಟ್ ವಾಂಟ್ ಟು ಗೆಟ್ ಮ್ಯಾರಿಡ್ ಇಮಿಡಿಯೇಟ್ಲಿ, ವಾಂಟ್ ಟು ಡಿಲ್ ಬಿಕಾಸ್ ಆಫ್ ಕೆರಿಯರ್ ರೀಸನ್ಸ್ ಆರ್ ಬಿಕಾಸ್ ಆಫ್ ನೋ ಪಾರ್ಟ್ನರ್. ಸಚ್ ಪೇಷಂಟ್ಸ್ ಕ್ಯಾನ್ ಫ್ರೀಸ್ ದೇ ಎಗ್ಸ್. And the second group is there are people who are undergoing cancer treatment, have to go through chemotherapy, radiotherapy. In such situations, the egg gets damaged. So before they undergo chemotherapy, radiotherapy, we advise them to freeze their eggs. Or even sperm preservation can be done, or even embryos can be preserved.
7: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 7:31. ಈಗ ಒಂದು ಭಾವಗೀತೆಯನ್ನು ಕೇಳೋಣ. ಚೆನ್ನವೀರ ಕಣವಿಯವರ ರಚನೆ, ಗಾಯಕರು ಹೇಮಂತ್.

ಚನ್ನವೀರ ಕಣವಿಯವರ ಕವಿತೆಯನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಬಿ. ಮುಖ್ಯಾಂಶಗಳು. ಆಹಾರ ಪೌಷ್ಟಿಕಾಂಶ ಭದ್ರತೆ ಬಲಪಡಿಸಲು ಸಮಗ್ರ ವಿಧಾನ ಅಳವಡಿಸಿಕೊಳ್ಳುವಂತೆ ರೈತರಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ರಾಜಕುಮಾರ ರಹೀಂ ಆಗಾ ಖಾನ್ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತುಕತೆ. ಕಾಂಗೋದಲ್ಲಿ ಅಗ್ನಿ ಅವಘಡ, ಕನಿಷ್ಠ 26 ವಿದ್ಯಾರ್ಥಿಗಳು ಸಾವು, 12 ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯ. ಮಹಿಳಾ ಏಷ್ಯಾ ಕಪ್, ಬಾಂಗ್ಲಾದೇಶದ ವಿರುದ್ಧ ಗೆದ್ದು ಫೈನಲ್ಗೆ ಲಗ್ಗೆಟ್ಟ ಭಾರತ. ವಾರ್ತೆಗಳ ವಿವರ. ಒಣಭೂಮಿಯನ್ನು ಕೃಷಿಯನ್ನು ಪರಿವರ್ತಿಸಲು ಮತ್ತು ಆಹಾರ ಮತ್ತು ಪೌಷ್ಟಿಕಾಂಶ ಭದ್ರತೆಯನ್ನು ಬಲಪಡಿಸಿ ರೈತರ ಜೀವನೋಪಾಯವನ್ನು ಸುಧಾರಿಸಲು ವಿಜ್ಞಾನ, ನೀತಿ ಮತ್ತು ಮಾರುಕಟ್ಟೆ ಬೆಂಬಲವನ್ನು ಒಳಗೊಂಡ ಸಮಗ್ರ ವಿಧಾನವನ್ನು ಅಳವಡಿಸಿಕೊಳ್ಳುವಂತೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ ಒಣಭೂಮಿ ಪ್ರದೇಶ 2026 ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಸೂಕ್ತ ವೈಜ್ಞಾನಿಕ ಕ್ರಮ, ನೀತಿ ಮತ್ತು ಮಾರುಕಟ್ಟೆ ಬೆಂಬಲದೊಂದಿಗೆ ಒಣಭೂಮಿ ಪ್ರದೇಶಗಳು ಭಾರತಕ್ಕೆ ಹಾಗೂ ಇದೇ ರೀತಿಯ ಸವಾಲುಗಳನ್ನು ಎದುರಿಸುತ್ತಿರುವಂತಹ ಇತರ ಪ್ರದೇಶಗಳಿಗೆ ಬಲದ ಮೂಲವಾಗಬಲ್ಲವು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೃಷಿ ವ್ಯವಸ್ಥೆ ಪರಿವರ್ತಿಸುವ ಪ್ರಯತ್ನಗಳಲ್ಲಿ ಆಹಾರ ಭದ್ರತೆ, ಪೌಷ್ಟಿಕಾಂಶ ಭದ್ರತೆ ಮತ್ತು ರೈತರ ಸಮೃದ್ಧಿಯು ಕೇಂದ್ರ ಬಿಂದುವಾಗಿರಬೇಕು. ಯಶಸ್ಸಿನ ಅಂತಿಮ ಮಾನದಂಡವು ಕೇವಲ ಉತ್ಪಾದನೆಯ ಹೆಚ್ಚಳವಾಗಿರಬಾರದು, ಬದಲಿಗೆ ಕೃಷಿ ಸಮುದಾಯಗಳ ಜೀವನೋಪಾಯದ ಸುಧಾರಣೆ ಮತ್ತು ಸಮೃದ್ಧಿಯೂ ಆಗಿರಬೇಕು ಎಂದು ಸಚಿವರು ಹೇಳಿದ್ದಾರೆ. ಸಮಾವೇಶದಲ್ಲಿ 25 ಹೆಚ್ಚು ದೇಶಗಳ 800 ಹೆಚ್ಚು ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದಿನಿಂದ ದಾದ್ರಾ ಮತ್ತು ನಗರ ಹವೇಲಿ ಮತ್ತು ದಮನ್ ಹಾಗೂ ದಿಯುಗೆ 2 ದಿನಗಳ ಕಾಲ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಂದರ್ಭದಲ್ಲಿ ಉಪರಾಷ್ಟಪತಿಯವರು ಸಿಲ್ಸ್ವಾಸಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಸರ್ಕಾರಿ ಕಾಲೇಜಿನಲ್ಲಿ ನಡೆಯಲಿರುವಂತಹ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಲಿದ್ದಾರೆ. ಅವರು ಸಿಲ್ಸ್ವಾಸಾದ ಸ್ವಾಮಿ ವಿವೇಕಾನಂದ ವಿದ್ಯಾಮಂದಿರ ಮತ್ತು ನಮೋ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಮತ್ತು ದಮನ್ನಲ್ಲಿ ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡಂತಹ ನಮೋ ಆಸ್ಪತ್ರೆಗೂ ಕೂಡ ಭೇಟಿ ನೀಡಲಿದ್ದಾರೆ. ಜೊತೆಗೆ ದಮನ್ ನೈಟ್ ಮಾರ್ಕೆಟ್, ರಾಮಸೇತು ಸೀಫ್ರಂಟ್ ಮತ್ತು ನಮೋಪತ್ ಸೀಫ್ರಂಟ್ ಸೇರಿದಂತೆ ಪ್ರಮುಖ ಪ್ರವಾಸೋದ್ಯಮ ಮತ್ತು ಜಲತೀರ ಅಭಿವೃದ್ಧಿ

0: ಸ್ಥಳಗಳಿಗೂ ಅವರು ಭೇಟಿ ನೀಡಲಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿ ರಾಜಕುಮಾರ ರಹೀಂ ಆಗಾ ಖಾನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಸಾಮಾಜಿಕ ಅಭಿವೃದ್ಧಿ, ನೀರಾವರಿ, ಸಹಕಾರ ಸಂಘಗಳು, ನೈಸರ್ಗಿಕ ಕೃಷಿ ಮತ್ತು ಸೌರಶಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸುವ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು. ಮಾನವ ಅಭಿವೃದ್ಧಿಯ ಬಗೆಗಿನ ಸಮಾನ ಬದ್ಧತೆಯಿಂದಾಗಿ ಆಗಾ ಖಾನ್ ಡೆವಲಪ್ಮೆಂಟ್ ನೆಟ್ವರ್ಕ್ನೊಂದಿಗೆ ಭಾರತ ಹೊಂದಿರುವಂತಹ ಬಾಂಧವ್ಯವನ್ನು ಅತ್ಯಂತ ಗೌರವಯುತವಾಗಿ ಕಾಣುತ್ತದೆ. ಸುಸ್ಥಿರ ಅಭಿವೃದ್ಧಿ ಮತ್ತು ಮಾನವ ಕುಲದ ಒಳಿತಿಗಾಗಿ ಈ ಪಾಲುದಾರಿಕೆಗಳನ್ನು ಮತ್ತಷ್ಟು ಮುನ್ನಡೆಸುವ ತಮ್ಮ ಸಮಾನ ಬದ್ಧತೆಯನ್ನು ಸಚಿವ ಅಮಿತ್ ಶಾ ಪುನರುಚ್ಚರಿಸಿದರು. ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವವು ವಿಶ್ವದ ಅತ್ಯುತ್ತಮ ಆಡಳಿತ ವ್ಯವಸ್ಥೆ ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಪ್ರತಿಪಾದಿಸಿದ್ದಾರೆ. ನವದೆಹಲಿಯ ಸಂಸತ್ ಭವನದ ಜಿಎಂಸಿ ಬಾಲಯೋಗಿ ಸಭಾಂಗಣದಲ್ಲಿ ನಡೆದಂತಹ 27ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ 2025-26 ಪ್ರಶಸ್ತಿ ಪ್ರದಾನ ಸಮಾರಂಭದ ನಂತರ ಅವರು ಜವಾಹರ ನವೋದಯ ವಿದ್ಯಾಲಯಗಳ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ನಾಗರಿಕರು ತಮ್ಮ ಚುನಾಯಿತ ಪ್ರತಿನಿಧಿಗಳ ಮೂಲಕ ಸ್ವತಃ ಆಡಳಿತ ನಡೆಸುವ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಭಾರತಕ್ಕೆ ಅತ್ಯಂತ ಸೂಕ್ತವಾಗಿದೆ. ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಸರಿಯಾದ ದಿಕ್ಕಿನಲ್ಲಿ ರೂಪಿಸುವ ಜವಾಹರ ನವೋದಯ ವಿದ್ಯಾಲಯಗಳ ಕಾರ್ಯವನ್ನು ಅವರು ಶ್ಲಾಘಿಸಿದರು. ಮಣಿಪುರದ ಪಿಎಂ ಶ್ರೀ ಜವಾಹರ ನವೋದಯ ವಿದ್ಯಾಲಯ 27ನೇ ರಾಷ್ಟೀಯ ಯುವ ಸಂಸತ್ ಸ್ಪರ್ಧೆ 2025-26 ರಾಷ್ಟೀಯ ವಿಜೇತ ಶಾಲೆಯಾಗಿ ಹೊರಹೊಮ್ಮಿತು. 18ನೇ ಬ್ರಿಕ್ಸ್ ಶೃಂಗಸಭೆ ನಾಳೆಯಿಂದ ನವದೆಹಲಿಯ ಭಾರತ ಮಂಟಪದಲ್ಲಿ ಆರಂಭವಾಗಲಿದೆ. 2 ದಿನಗಳ ಈ ಶೃಂಗಸಭೆಯಲ್ಲಿ 11 ಪ್ರಮುಖ ಉದಯೋನ್ಮುಖ ಮತ್ತು ಅಭಿವೃದ್ಧಿಶೀಲ ರಾಷ್ಟಗಳು ಭಾಗಿಯಾಗಲಿವೆ. ಬ್ರಿಕ್ಸ್ ಪಾಲುದಾರ ರಾಷ್ಟಗಳು ಕೂಡ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿವೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಸೇರಿದಂತೆ ಹಲವು ರಾಷ್ಟಗಳ ನಾಯಕರು ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಇಥಿಯೋಪಿಯಾ ಪ್ರಧಾನಿ ಅಬಿ ಅಹಮದ್ ಅಲಿ ಕೂಡ ಪಾಲ್ಗೊಳ್ಳಲಿದ್ದಾರೆ. ನಾಳೆ ಸಮಾವೇಶದ ಮೊದಲ ಅಧಿವೇಶನ ಸಮಗ್ರ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯ ಬಲವರ್ಧನೆ ವಿಷಯದ ಕುರಿತು ನಡೆಯಲಿದೆ. ಭಾನುವಾರ ಪಾಲುದಾರ ರಾಷ್ಟಗಳ ನಾಯಕರೊಂದಿಗೆ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ಕುರಿತು ಚರ್ಚೆ ನಡೆಯಲಿದೆ. ಬ್ರಿಕ್ಸ್ ಶೃಂಗಸಭೆ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ವ್ಯಾಪಕ ಭದ್ರತಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದ್ದು ಸುಮಾರು 15,000 ಪೊಲೀಸ್ ಸಿಬ್ಬಂದಿ ಮತ್ತು ಅರೆ ಸೇನಾ ಪಡೆಗಳ 200 ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಗಣ್ಯರ ಸಂಚಾರ ಮಾರ್ಗಗಳಲ್ಲಿ ವಿಶೇಷ ನಿಗಾ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಜೂನ್ 2026 UGC, NET, ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಮರು ಪರೀಕ್ಷೆಯ ತಾತ್ಕಾಲಿಕ ಉತ್ತರ ಕೀಗಳನ್ನು ಬಿಡುಗಡೆ ಮಾಡಿದೆ. ಅಭ್ಯರ್ಥಿಗಳು ಈ ತಿಂಗಳ 13ರವರೆಗೆ ಅಧಿಕೃತ ಯುಜಿಸಿ ಎನ್ಇಟಿ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಉತ್ತರ ಕೀಗಳ ಕುರಿತು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಯುಜಿಸಿ ಎನ್ಇಟಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವಾರು ದೋಷಗಳ ಬಗ್ಗೆ ದೂರುಗಳು ಬಂದ ನಂತರ ಎನ್ಟಿಎ ಮರುಪರೀಕ್ಷೆಯನ್ನು ಘೋಷಣೆ ಮಾಡಿತ್ತು. ಇಂಗ್ಲಿಷ್ ಮತ್ತು ವಾಣಿಜ್ಯ ವಿಷಯಗಳ ಪರೀಕ್ಷೆ ಇದೇ 9ರಂದು ಮತ್ತು ಸಮಾಜಶಾಸ್ತ್ರ ವಿಷಯದ ಪರೀಕ್ಷೆ ಇದೇ 10ರಂದು ನಡೆಯಿತು. ಜಮ್ಮು ಕಾಶ್ಮೀರದಲ್ಲಿ ಅಂತಾರಾಷ್ಟೀಯ ಚಲನಚಿತ್ರೋತ್ಸವದ ಸಮಾರೋಪ ಸಮಾರಂಭ ಜರುಗಿತು. ಸಮಾರಂಭದಲ್ಲಿ ಮಾತನಾಡಿದ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್, ಅಗತ್ಯ ಮೂಲಸೌಕರ್ಯ ನಿರ್ಮಿಸುವ ಮೂಲಕ 20 ಲಕ್ಷ ವೃತ್ತಿಪರರನ್ನು ರೂಪಿಸಲು ಸರ್ಕಾರ ಪ್ರಯತ್ನ ಮಾಡುತ್ತಿದೆ ಎಂದು ತಿಳಿಸಿದ್ದಾರೆ. ಚಿತ್ರೋದ್ಯಮದಲ್ಲಿನ ಸೃಜನಶೀಲ ಆರ್ಥಿಕತೆ ಸುಧಾರಣೆಗಳು ನಿರ್ಮಾಪಕರನ್ನು ಕೃತಿ ಚೌರ್ಯದಿಂದ ರಕ್ಷಿಸಲು ಸಹಕಾರಿಯಾಗುತ್ತಿವೆ. 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚಿತ್ರ ನಿರ್ಮಾಪಕರಿಗೆ ಕಾಶ್ಮೀರದಲ್ಲಿ ಚಿತ್ರೀಕರಣ ನಡೆಸುವಂತೆ ನೀಡಿದ್ದ ಕರೆಯ ಹಿನ್ನೆಲೆಯಲ್ಲಿ ಈ ಉತ್ಸವ ಆಯೋಜನೆ ಮಾಡಲಾಗಿದೆ ಎಂದರು. ಈ ಉತ್ಸವವು ಯುವ ಜನರಿಗೆ ಸೇರಿದ್ದಾಗಿದ್ದು ಯುವ ಪ್ರತಿಭೆಗಳಿಗೆ ತಮ್ಮ ಸೃಜನಶೀಲತೆಯನ್ನು ಪ್ರದರ್ಶಿಸಲು ಉತ್ತಮ ವೇದಿಕೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ತ್ವರಿತಗತಿಯ ಹಣಕಾಸು ನಾವೀನ್ಯತೆಗೆ ಸಮಾನವಾಗಿ ಬಲಿಷ್ಠ ಸುರಕ್ಷತಾ ಕ್ರಮಗಳು ಅಗತ್ಯ ಎಂದು ಸೆಬಿ ಅಧ್ಯಕ್ಷ ತುಹಿನ್ ಕಾಂತಾ ಪಾಂಡೆ ಪ್ರತಿಪಾದಿಸಿದ್ದಾರೆ. ಮುಂಬೈನಲ್ಲಿ ನಡೆದ ಜಾಗತಿಕ ಫಿನ್ಟೆಕ್ ಉತ್ಸವದಲ್ಲಿ ಮಾತನಾಡಿದ ಅವರು, ಹಣಕಾಸು ಮಾರುಕಟ್ಟೆಗಳ ಸುಸ್ಥಿರ ಬೆಳವಣಿಗೆಗೆ ನಾವೀನ್ಯತೆ, ವಿಶ್ವಾಸ ಮತ್ತು ಸ್ಥಿತಿಸ್ಥಾಪಕತ್ವ ಜೊತೆಯಾಗಿ ಸಾಗಬೇಕು. ಡಿಜಿಟಲ್ ತಂತ್ರಜ್ಞಾನ, ಎಲೆಕ್ಟ್ರಾನಿಕ್ ಪಾವತಿ ಹಾಗೂ ಬಲಿಷ್ಠ ವಹಿವಾಟು ವ್ಯವಸ್ಥೆಗಳಿಂದ ಭಾರತದ ಷೇರುಪೇಟೆ ವೇಗವಾಗಿ ವಿಸ್ತರಿಸಿದೆ ಎಂದು ಹೇಳಿದ್ದಾರೆ. ಕೃತಕ ಬುದ್ಧಿಮತ್ತೆ ಮತ್ತು ಕ್ವಾಂಟಮ್ ತಂತ್ರಜ್ಞಾನಗಳ ಬಳಕೆಯಲ್ಲಿ ಅಪಾಯಗಳು ಹೆಚ್ಚದಂತೆ ನಿಯಂತ್ರಣ ಮತ್ತು ಸುರಕ್ಷತಾ ವ್ಯವಸ್ಥೆ ಬಲಪಡಿಸಬೇಕು. ಕ್ವಾಂಟಮ್ ತಂತ್ರಜ್ಞಾನಕ್ಕೆ ಸುರಕ್ಷಿತ ವ್ಯವಸ್ಥೆಗಳತ್ತ ಹಂತ ಹಂತವಾಗಿ ಪರಿವರ್ತನೆ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದ್ದಾರೆ.

0: ಆಟಂಕದ ಬುಕಾವು ನಗರದಲ್ಲಿ ಪಕ್ಕದಲ್ಲಿದ್ದಂತಹ ಎರಡು ಶಾಲೆಗಳಲ್ಲಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಕನಿಷ್ಠ 26 ವಿದ್ಯಾರ್ಥಿಗಳು ಮೃತಪಟ್ಟಿದ್ದು 12ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ದಕ್ಷಿಣ ಕಿವು ಪ್ರಾಂತ್ಯದ ಸರ್ಕಾರದ ಪ್ರಕಾರ ಅಗ್ನಿ ಅವಘಡದಲ್ಲಿ 19 ಬಾಲಕಿಯರು ಮತ್ತು 7 ಬಾಲಕರು ಮೃತಪಟ್ಟಿದ್ದಾರೆ. ಕೆಲವರ ಸ್ಥಿತಿ ಚಿಂತಾಜನಕವಾಗಿದ್ದು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದು. ಮೊದಲು ಒಂದು ಮನೆಯಲ್ಲಿ ಬೆಂಕಿ ಕಾಣಿಸಿಕೊಂಡು ನಂತರ ಪಕ್ಕದಲ್ಲಿದ್ದಂತಹ ಎರಡು ಶಾಲೆಗಳಿಗೆ ಹರಡಿತು. ಬೆಂಕಿ ಕಾಣಿಸಿಕೊಳ್ಳಲು ಕಾರಣವೇನೆಂದು ತಿಳಿದು ಬಂದಿಲ್ಲ. ಆದರೆ ಬೆಂಕಿ ಅವಘಡ ಸಂಭವಿಸಿರುವಂತಹ ಪ್ರದೇಶವು ಜನ ನಿಬಿಡವಾಗಿದ್ದು ಅಲ್ಲಿನ ಹೆಚ್ಚಿನ ಮನೆಗಳು ಮರದಿಂದ ನಿರ್ಮಿಸಲ್ಪಟ್ಟಿವೆ ಎಂದು ಸ್ಥಳೀಯ ಆಡಳಿತಾಧಿಕಾರಿ ಮೊಯಿಸ್ ಲುಬಾಲಾ ತಿಳಿಸಿದ್ದಾರೆ. ದುಬೈನಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಮಹಿಳಾ ಏಷ್ಯಾಕಪ್ 2026ರ ಮೊದಲ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾದೇಶದ ವಿರುದ್ದ 40 ರನ್ಗಳ ಭರ್ಜರಿ ಜಯ ಸಾಧಿಸುವ ಮೂಲಕ ಅತ್ಯುತ್ತಮ ಆಲ್ರೌಂಡ್ ಪ್ರದರ್ಶನ ನೀಡಿತು. ಈ ಗೆಲುವಿನೊಂದಿಗೆ ಭಾರತ ಫೈನಲ್ಗೆ ಲಗ್ಗೆ ಇಟ್ಟಿದೆ. 150 ರನ್ಗಳ ಗುರಿ ಬೆನ್ನಹತ್ತಿದಂತಹ ಬಾಂಗ್ಲಾ ತಂಡ ರನ್ ಗಳಿಕೆಯ ವೇಗವನ್ನು ಕಾಯ್ದುಕೊಳ್ಳಲು ಪರದಾಡಿತು. ಭಾರತೀಯ ಬೌಲರ್ಗಳು ನಿರಂತರ ಒತ್ತಡ ಹೇರಿದ ಪರಿಣಾಮ ಬಾಂಗ್ಲಾದೇಶ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 109 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಭಾರತದ ಪರ ದೀಪ್ತಿ ಶರ್ಮಾ 3 ವಿಕೆಟ್ ಮತ್ತು ನಂದಿನಿ ಶರ್ಮಾ 2 ವಿಕೆಟ್ ಪಡೆದರೆ ಶ್ರೀಚರಣಿ ಮತ್ತು ಪ್ರೇಮಾ ರಾವತ್ ತಲಾ 1 ವಿಕೆಟ್ ಪಡೆದರು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ 20 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 149 ರನ್ ಕಲೆ ಹಾಕಿತು. ಶಫಾಲಿ ಶರ್ಮಾ 64 ರನ್ ಗಳಿಸಿ ತಂಡದ ಇನ್ನಿಂಗ್ಸ್ಗೆ ಭದ್ರ ಬುನಾದಿ ಹಾಕಿಕೊಟ್ಟರು. ಅಲ್ಲದೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಅವರು ಭಾಜನರಾದರು. ಇಂದು ನಡೆಯಲಿರುವ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನ ಮತ್ತು ಶ್ರೀಲಂಕಾ ತಂಡ ದುಬೈನಲ್ಲಿ ಮುಖಾಮುಖಿಯಾಗಲಿವೆ. ಈ ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಈ ಪಂದ್ಯದ ವಿಜೇತರು ಭಾನುವಾರ ನಡೆಯಲಿರುವ ಫೈನಲ್ನಲ್ಲಿ ಭಾರತವನ್ನು ಎದುರಿಸಲಿದ್ದಾರೆ. ದಕ್ಷಿಣ ಕೊರಿಯಾದ ಚಾಂಗ್ವಾನ್ನಲ್ಲಿ ನಡೆದಂತಹ ವಿಶ್ವ ಪ್ಯಾರಾಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 1 ಚಿನ್ನ, 2 ಬೆಳ್ಳಿ ಮತ್ತು 1 ಕಂಚು ಪದಕ ಸೇರಿದಂತೆ 4 ಪದಕಗಳನ್ನು ಗೆದ್ದು ಉತ್ತಮ ಆರಂಭವನ್ನು ಕಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಹಾರ ಪೌಷ್ಟಿಕಾಂಶ ಭದ್ರತೆ ಬಲಪಡಿಸಲು ಸಮಗ್ರ ವಿಧಾನ ಅಳವಡಿಸಿಕೊಳ್ಳುವಂತೆ ರೈತರಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ. ರಾಜಕುಮಾರ ರಹೀಂ ಆಗಾ ಖಾನ್ ಅವರೊಂದಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮಾತುಕತೆ. ಕಾಂಗೋದಲ್ಲಿ ಅಗ್ನಿ ಅವಘಡ, ಕನಿಷ್ಠ 26 ವಿದ್ಯಾರ್ಥಿಗಳು ಸಾವು, 12ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಗಾಯ. ಮಹಿಳಾ ಏಷ್ಯಾಕಪ್, ಬಾಂಗ್ಲಾದೇಶದ ವಿರುದ್ದ ಗೆದ್ದು ಫೈನಲ್ಗೆ ಲಕ್ಕೆ ಇಟ್ಟ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45:20. ನಿಧನ ಸುದ್ದಿ. ಪೊನ್ನಂಪೇಟೆ ಮಾಯಮುಡಿ ಬಾಳಾಜಿ ಕಾರಳನ ಕೊಣಿಯಂಡ ಪೂವಯ್ಯ ಜಿಮ್ಮಣ ಆಯಂಗ ನಿನಾಂದು ಮರಣಪಟ್ಟಿತ್ತು. 56 ಬಯತ್ರ ಕೊಣಿಯಂಡ ಪೂವಯ್ಯ ಜಿಮ್ಮಣ ಆಂಡ ಆಖಿರಿ ಕಾರ್ಯ ಇಂದು ಪೊಲಕ 10 ಗಂಟೆಗೆ ನಡಪ. ಮದೆ 2ನೇ ಮೊಣ್ಣಂಗೇರಿ ಗ್ರಾಮದ ನಾರಾಯಣ ಪೂಜಾರಿ ಇವರು ನಿನ್ನೆ ನಿಧನರಾದರು. 90 ವರ್ಷ ಪ್ರಾಯದ ನಾರಾಯಣ ಪೂಜಾರಿ ಇವರ ಅಂತ್ಯಕ್ರಿಯೆ ಇಂದು ಬೆಳಿಗ್ಗೆ 11 ಗಂಟೆಗೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಮಡಿಕೇರಿ ನಿವಾಸಿ ಎಚ್ಎಂ ಮೊಹಮ್ಮದ್ ಹಾಜಿ ಇವರು ತಮ್ಮ 92ನೇ ವರ್ಷ ಪ್ರಾಯದಲ್ಲಿ ನಿನ್ನೆ ರಾತ್ರಿ ನಿಧನರಾದರು. ಎಚ್ಎಂ ಮೊಹಮ್ಮದ್ ಹಾಜಿ ಇವರ ಅಂತ್ಯಕ್ರಿಯೆ ಇಂದು ಪೂರ್ವಾಹ್ನ 11 ಗಂಟೆಗೆ ಮಡಿಕೇರಿಯ ಖಬರಸ್ಥಾನದಲ್ಲಿ ನಡೆಯಲಿದೆ.
2: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಕರ್ನಾಟಕದ ಅತ್ಯುತ್ತಮ ಡೀಲರ್ ಆಗಿರುವ ಮಹೀಂದ್ರ ಮತ್ತು ಮಹೀಂದ್ರ ರವರ ಅನಂತ್ ಕಾರ್ಸ್ ಈಗ ಅರಮನೆ ನಗರಿ ಮೈಸೂರಿನಲ್ಲಿ ತೆರೆದಿದೆ. ಪ್ಯಾಸೆಂಜರ್ ಎಲೆಕ್ಟ್ರಿಕ್ ಕಾರ್ಸ್ ಮತ್ತು ಕಮರ್ಷಿಯಲ್ ವೆಹಿಕಲ್ಸ್ ಗಳ ಅತ್ಯಾಧುನಿಕ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ಇವೆಲ್ಲವೂ ಮೈಸೂರಿನಲ್ಲಿ. ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ ಅನಂತ್ ಕಾರ್ಸ್. ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
4: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ.
5: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ಗಾಗಿ ಸಂಪರ್ಕಿಸಿ 1-960-601786.

0: ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮಷೀನ್ ಮಿಕ್ಸಿ ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್
1: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ ಅಪ್ ಟು 40% ಕ್ಯಾಶ್ ಬ್ಯಾಕ್
0: ಭಾರತ್ ಎಲೆಕ್ಟ್ರಾನಿಕ್ಸ್ ಹಿಲ್ ರೋಡ್ ಮಡಿಕೇರಿ
2: ರೀ ಒಂದ್ ವಾರದಿಂದ ಕರೆಂಟ್ ಇಲ್ಲ ವಾಷಿಂಗ್ ಮಿಷಿನ್ ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ ಜನರೇಟರ್ ತಗೊಂಡ್ಬಿಡೋಣ
3: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ
4: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್ ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್ ಗೋಣಿಕೊಪ್ಪಲ್
0: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್ ಗ್ರಾನೈಟ್ ಸ್ಯಾನಿಟರಿ ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ
5: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್
6: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ ಕುಶಾಲ್ ನಗರ ಆಲ್ಸೋ ಅಟ್ ಎರಿಟಿ ಕಣ್ಣು ಚಿರುಪುಯ ಬೆಳ್ಳರಿಕುಂ ನೀಲೇಶ್ವರಂ ಸಿಜೆ ಬಿಲ್ಡ್ವೇರ್ ಟ್ರಸ್ಟ್ ದ ಲೆಗಸಿ
7: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್ ಕುಶಾಲನಗರ ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ
8: ಎಷ್ಟೊತ್ತಿನಿಂದ
3: ಕಾಲ್ ಮಾಡ್ತಾ ಇದ್ದೀನಿ ಇಷ್ಟೊಂದು ಬಿಸಿ ಹಲೋ
2: ಹಲೋ ಪಪ್ಪ ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ ಅಕ್ಕ ಸೈಟ್ ತಗೊಂಡ್ಲಂತೆ
3: ಹಾ ನನಗೂ ಕಾಲ್ ಮಾಡಿದ್ಲು ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ
2: ಹೌದು ಪಪ್ಪ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು ಉಳಿದ ಪೇಮೆಂಟ್ ಇಎಂಐ ಮೂಲಕ ಕೊಟ್ರೆ ಸಾಕಂತೆ ನಾನು ಒಂದ್ ಸೈಟ್ ತಗೊಳ್ತೀನಿ
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282
7: ರೀ ಮದುವೆ ಫಂಕ್ಷನ್ ಸುಮಾರಿದೆ ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ
3: ಅಯ್ಯೋ ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ
7: ಇಲ್ಲ ವಿರಾಜಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು ಉಳಿದಿದ್ದೆಲ್ಲವೂ ಫ್ರೀ ಲಿಮಿಟೆಡ್ ಪೀರಿಯಡ್ ಆಫರ್ ಇದು
0: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್ ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್ ಪ್ಲಂಬಿಂಗ್ ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು ಓಂ ಶ್ರೀ ಎಂಟರ್ಪ್ರೈಸಸ್ ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ ಮುದ್ದು ಕಾಂಪ್ಲೆಕ್ಸ್ ಮೂರ್ನಾಡು
4: ಇದು ಸುಸಮಯ ನಿಮ್ಮಲ್ಲಿರುವ ಯಾವುದೇ ಹಳೆಯ ವಜ್ರಾಭರಣಗಳನ್ನು ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಅವಕಾಶ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ ಹಳೆ ವಜ್ರಗಳಿಗೆ ಸ್ವಾತಂತ್ರ್ಯ ಇದು ವಜ್ರಾಭರಣಗಳ ಉದ್ಯಮದಲ್ಲಿ ಹೊಸ ಕ್ರಾಂತಿ ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿ ಒನ್ ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್ ಇದೇ September 9-25 ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್ 5,000 ರುಪೀಸ್ ನಿಂದ ಡೈಮಂಡ್ ಆಭರಣಗಳು ಪಾರಸ್ ಪೃಥ್ವಿ ಜುವೆಲ್ಸ್ ಅಶೋಕ್ ರೋಡ್ ಮೈಸೂರ್
9: ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿ ಇದೇ ತಿಂಗಳ 14ರಂದು ಸೋಮವಾರ ಅಪರಾಹ್ನ 2 ಗಂಟೆಗೆ ಪೊನ್ನಂಪೇಟೆ ಕೊಡವ ಸಮಾಜ ಆವರಣದಲ್ಲಿ ಸಾಹಿತಿ ಐತಿಚಂಡ ರಮೇಶ್ ಉತ್ತಪ್ಪ ಬರೆದ ಪ್ರತಿಯೊಬ್ಬ ಕೊಡವರ ಮನೆಯಲ್ಲಿ ಇರಲೇಬೇಕಾದ ಕೊಡವ ವೀರ ಜನಾಂಗದ ಅಂತರಾತ್ಮ ಹಾಗೂ ಕೊಡವ ದ ಸೋಲ್ ಅಂಡ್ ಸ್ಪಿರಿಟ್ ಆಫ್ ಎ ವಾರಿಯರ್ ರೇಸ್ ಸಂಶೋಧನಾ ಗ್ರಂಥಗಳ ಬಿಡುಗಡೆ ಸಮಾರಂಭ ನಡೆಯಲಿದೆ ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ನ ಸಂಚಾಲಕ ಚೊಟ್ಟಕ್ಮಾಡ ರಾಜು ಬೋಪಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಶಾಸಕ ಅಜಿಕುಟ್ರಿ ಎಸ್ ಪೊನ್ನಣ್ಣ ಗ್ರಂಥಗಳ ಬಿಡುಗಡೆ ಮಾಡಲಿದ್ದು ಕಾರ್ಯಕ್ರಮದಲ್ಲಿ ಶಾಸಕರಾದ ಮಂಡೆಪಂಡ ಸುಜಾ ಕುಶಾಲಪ್ಪ ಅಖಿಲ ಕೊಡವ ಸಮಾಜ ಅಧ್ಯಕ್ಷ ಪರದಂಡ ಸುಮನ್ ಸುಬ್ರಹ್ಮಣಿ ಕೊಡವ ಸಮಾಜ ಒಕ್ಕೂಟ ಅಧ್ಯಕ್ಷ ಕಳ್ಳಿಚಂಡ ವಿಷ್ಣು ಕಾರ್ಯಪ್ಪ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿಕಣ್ಣ ಮಹೇಶ್ ನಾಚಯ್ಯ ಪೊನ್ನಂಪೇಟೆ ಕೊಡವ ಸಮಾಜ ಅಧ್ಯಕ್ಷ ಕಾಳಿಮಾಡ ಮೋಟಯ್ಯ ಕೊಡವ ತಕ್ಕ ಎಳ್ತಗಾರರ ಕೂಟದ ಅಧ್ಯಕ್ಷ ಚಟಗಣ ರವಿ ಸುಬ್ಬಯ್ಯ ಆತಿಥ್ಯ ವಹಿಸಲಿದ್ದು ತಾವೆಲ್ಲರೂ ಭಾಗವಹಿಸಬೇಕಾಗಿ ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಕೋರಿದೆ
10: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ ಪ್ರಾಯೋಜಕರು
7: ಅದ್ವೈತ್ ಹ್ಯುಂಡೈ ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450
11: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಡ ಹರ್ಷ ದೇವಯ್ಯ ಅಮಲು ಪದಾರ್ಥತ್ರ ಹಾವಳಿನ ತಡಪಕ್ಕ ನಶಾ ಮುಕ್ತ ಭಾರತ ಕಾರ್ಯಕ್ರಮತ್ನ ಅಕ್ಕಾಕ ಏರ್ಪಾಡು ಮಾಡಿತು ಯುವಜನರಲ್ಲಿ ಅರಿವಿಕೆ ಬಳತು ಅವಶ್ಯಕತೆ ಉಂಡೆಂದು ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕಗಳು ಆನ ಡೀನ್ ಡಾಕ್ಟರ್ ಲೋಕೇಶ್ ಅಭಿಪ್ರಾಯಪಟ್ಟತು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಪಿಂಜ ಬೋಧಕ ಆಸ್ಪತ್ರೆ ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆ ಕೂಡನಕ್ಕೆ ಬಾರೆ ಬಾರೆ ಸಂಘ ಸಂಸ್ಥೆಯ ಕೂಡು ಕೂಟತ್ತು ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ನಿನ್ನಂದು ನಡೆದ ವಿಶ್ವ ಬೆನ್ನುಮೂಳೆ ಗಾಯ ನಾಳು ಪಿಂಜ ನಶಾ ಮುಕ್ತ ಭಾರತ ಕಾರ್ಯಕ್ರಮತ್ನ ಉದ್ಘಾಟನೆ ಮಾಡಿದ ತಕ್ಕ ಪರಂದ ಅವು ಮಕ್ಕ ಅಮಲು ಪದಾರ್ಥತರ ಚಾಲಕ ಎನ್ನನೆ ಕಣಿಯುವ ಪಿಂಜ ಅದನ್ನುಂಡು ಆಪ ತೊಂದರೆ ರಮಿದ ಅರಿಚಿಟಿತ್ತು ಬೆನ್ನುಮೂಳೆಕ ಆಪ ಗಾಯ ಪಾರ್ಶ್ವವಾಯು ಕೂಡನಕ್ಕೆ ನರಕ ಸಂಬಂಧಪಟ್ಟ ಸಮಸ್ಯೆ ನುಂಡು ಆಪ ತೊಂದರೆ ಪಿಂಜ ಅದಂಗುಳ್ಳ ಚಿಕಿತ್ಸೆ ರಮಿದ ಮಾಹಿತಿ ಮಾಡಿಕೊಡ್ತಿತ್ತು ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ನಂಜುಂಡಯ್ಯ ತಕ್ಕ ಪರಂದಿತ್ತು ಮಾಲವಣೆ ತಡಿಲು ಬೆನ್ನುಮೂಳೆರ ಮಹತ್ವ ಪಿಂಜ

0: ಅದಕ್ಕೆ ತೊಂದರೆ ಆಗತ್ತನೇ ಅದನ್ನ ಕಾತು ರಕ್ಷಣೆ ಮಾಡುವ ಕ್ರಮತನ ಅರಿಚಿಟತ್ತು. ವೈದ್ಯಕೀಯ ವಿಭಾಗದ ಸಹಾಯಕ ಪ್ರಾಧ್ಯಾಪಕಗಳನ್ನ ಡಾಕ್ಟರ್ ಅತೀಶ್, ಮನೋತಜ್ಞ ಡಾಕ್ಟರ್ ರೂಪೇಶ್, ಜಿಲ್ಲಾ ಅಂಗವಿಕಲಂಗಡ ಕಲ್ಯಾಣಾಧಿಕಾರಿ ವಿಮಲಾ ಕೂಡನಿಗೆ ಖನಪಟ್ಟು ಕಾರ್ಯಕ್ರಮದ ಕೂಡಿಯಾಡಿ ತಿಂಜತ್ತು. ದಸರಾ ನಮ್ಮೆರ ಮಾರಿಪತ್ತು ಜಿಲ್ಲರ ಆಮಕ್ಕ ಪಿಂಜ ಪೊಮ್ಮಕ್ಕ ತಾಲೂಕು ಪಿಂಜ ಜಿಲ್ಲಾ ಮಟ್ಟದ ದಸರಾ ಕಳಿಕೂಟತನ ಇದೇ 16-24 ನಡ್ತುವ. ಮಡಿಕೇರಿ ತಾಲೂಕರ ಕಳಿಕಾರಕ್ಕೆ ಇದೇ 16, ಮಡಿಕೇರಿ ಜನರಲ್ ಕೊಡಂದರೆ ತಿಮ್ಮಯ್ಯ ಜಿಲ್ಲಾ ಕಳಿಪರಂಬಲು, ಕುಶಾಲನಗರ ತಾಲೂಕರ ಕಳಿಕಾರಕ್ಕೆ 17 ಪಿಂಜ, ಸೋಮರಪೇಟೆ ತಾಲೂಕರ ಕಳಿಕಾರಕ್ಕೆ 18 ಕೂಡಿಗೆ ಕಳಿ ಸ್ಕೂಲ್ ಪರಂಬು ಪಿಂಜ ಸೈನಿಕ್ ಸ್ಕೂಲ್ ಕಳಿಪರಂಬಲು, ಪೊನ್ನಂಪೇಟೆ ತಾಲೂಕರ ಕಳಿಕಾರಕ್ಕೆ 19 ಪಿಂಜ, ವಿರಾಜಪೇಟೆ ತಾಲೂಕರ ಕಳಿಕಾರಕ್ಕೆ 20, ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಪಿಂಜ, ಜೂನಿಯರ್ ಕಾಲೇಜ್ ಕಳಿಪರಂಬಲು, ತಾಲೂಕು ಮಟ್ಟದ ಕಳಿಕೂಟ ನರ್ದತೆಂಗಿ 24, ಕೂಡಿಗೆ ಕಳಿ ಸ್ಕೂಲ್ ಪರಂಬು ಸೈನಿಕ್ ಸ್ಕೂಲ್ ಕಳಿಪರಂಬು ಪಿಂಜ, ಮಡಿಕೇರಿರ ಜನರಲ್ ತಿಮ್ಮಯ್ಯ ಜಿಲ್ಲಾ ಕಳಿಪರಂಬಲು, ಜಿಲ್ಲಾ ಮಟ್ಟದ ದಸರಾ ಕಳಿಕೂಟ ನಡಪ. ಅದದ ತಾಲೂಕರ ಕಳಿಕಾರ ನಿರ್ಕಮಣ ದಿನತರಂದು ಸಮಯಕ್ಕೆ ಸರಿಯಾಯಿತು ಒತ್ತ ದಾಖಲೆಯೋಡೆ ಹಾಜರಾಯಿತು. ಕಳಿಕೂಟತ್ತು ಕೂಡಿಯಾಡುವನಿಕೆ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಗಳನ್ನ ವಿಸ್ಮಯಿ ಅರಿಚಿಟಿತು. ಕರ್ನಾಟಕ ಅರಣ್ಯ ಇಲಾಖೆಯ ಕೊಡಗು ವೃತ್ತತ್ರ ಆದ ಮೇಲೆ ರಾಷ್ಟ್ರೀಯ ಅರಣ್ಯ ಹುತಾತ್ಮಗಳ ನಾಳನ ಇಂದು ಪಲಕ 9 ಗಂಟೆಗೆ ಮಡಿಕೇರಿ ಅರಣ್ಯ ಭವನ ಪರಂಬಲು ಕೈಪ. ಕೊಡಗು ವೃತ್ತತ್ರ ಅರಣ್ಯ ಸಂರಕ್ಷಣಾಧಿಕಾರಿ ಸೋನಲ್ ವೃಷ್ಟಿ ಅಂಡ ಕೊರು ಕಾರಿಕೆಲು ನಾಡು ಕಾಡು ಪಿನ್ನ ಕಾಡು ಪ್ರಾಣಿಗಳ ರಕ್ಷಣೆ ಮಾಡಿ ಎಂದು ಜೀವ ಕಳೆದಂಡ ಇಲಾಖೆಯ ಹುತಾತ್ಮಂಗಕ್ಕೆ ಶ್ರದ್ಧಾಂಜಲಿ ಒಪ್ಪಿಚಿಡುವಕ್ಕೆ ನರಪ ಕಾರ್ಯಕ್ರಮತ್ತು ಜಿಲ್ಲಾಧಿಕಾರಿ ಸೋಮಶೇಖರ್ ಮುಖ್ಯ ಬಿಂದುವಾಯಿತು ಕೂಡಿಯಾಡುವ. ಜಿಲ್ಲೆಯ ಅಂಚೆ ಸೇವೆಗೆ ಸಂಬಂಧಪಟ್ಟನಿಕೆ ಉಳ್ಳ ತೊಂದರೆ ತಾಪತ್ರೆತನ ಕೇಟರಂಜಿತು ಅದನ್ನು ಪರಿಹಾರ ಮಾಡುವ ಉದ್ದೇಶತ್ತು ನರೆತುವಂತ ಅಂಚೆ ಅದಾಲತ್ ಇದೇ 18:24 ಮಡಿಕೇರಿ ಸಿದ್ದಾಪುರ ರೋಡಲುಳ್ಳ ಕೊಡಗು ಅಂಚೆ ವಿಭಾಗ ಹತ್ರ ವಿಭಾಗೀಯ ಕಚೇರಿಯಲ್ಲಿ ನರಪ. ಅಂಚೆ ಸೇವೆಗೆ ಸಂಬಂಧಪಟ್ಟನಿಕೆ ಪುಕಾರೆ ನೇಂಗುಂಡೆಗೆ ಸಾರ್ವಜನಿಕಂಗ ಅಹವಾಲ್ನ ಅಳ್ತು ರೂಪತ್ತಿದೆ 11 ವಲಯ ಅಂಚೆ ಅಧೀಕ್ಷಕಂಗ ಕೆತ್ತುವನಿಕೆ ಐಚಿತು ಅದಾಲತ್ಲು ಕೂಡಿಯಾಡಲು. ಸೋಮರಪೇಟೆ ತಾಲೂಕು ಮಟ್ಟದ ಪ್ರಜಾಸೇವೆ ಆಂದೋಲನ ಶಾಸಕ ಡಾಕ್ಟರ್ ಮಂಥರಗೌಡ ಎಂಡ ಕೊರುವ ಕಾರಿಕೆಲ್ ನಾಳೆ ಪಲಕ 10:30 ಕೊಡ್ಲಿಪೇಟೆರೆ ಕಿರುಕೊಡ್ಲಿ ಮಟ್ಟದ ಶ್ರೀಮತಿ ಭದ್ರಮ್ಮ ಮಹಂತಪ್ಪ ಕಲ್ಯಾಣ ಮಂಟಪತ್ತು ನಡಪ. ಸೋಮರಪೇಟೆ ತಾಲೂಕರ ಸಾರ್ವಜನಿಕಂಗ ಈ ಕಾರ್ಯಕ್ರಮದ ಪ್ರಯೋಜನ ಪಡೆದುವನಿಕೆ ತಾಲೂಕು ತಹಶೀಲ್ದಾರ್ ಕೃಷ್ಣಮೂರ್ತಿ ಅರಿಚಿಟಿತು. ಮಡಿಕೇರಿ ದಸರಾ ಸಾಂಸ್ಕೃತಿಕ ಸಮಿತಿರ ಆದನೆಲು ಅಕ್ಟೋಬರ್ 12-21 ಮಡಿಕೇರಿಯಲ್ಲಿ ದಸರಾ ಜನೋತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತುವ. ಅನ್ನನಾಯ್ತು ಜನೋತ್ಸವತ್ತು ಕಾರ್ಯಕ್ರಮ ಕೊಡುಪಕ್ಕೆ ಕಲಾವಿದಂಗ ಪಿನ ಕಲಾ ತಂಡ ಕರಡಿಂಜ ಅರ್ಜಿನ ಕಾಕಿತು. ಇರಾದೆ ಉಳ್ಳವು ತಂಗ ಕೊಡುಪ ಕಾರ್ಯಕ್ರಮತ್ರ ವಿವರತೋಡೆ ತಂಗಡ ಪೈದತನ ಇದೇ 25 ವಲಯ ಮಡಿಕೇರಿ ನಗರ ದಸರಾ ಸಾಂಸ್ಕೃತಿಕ ಸಮಿತಿಯಲ್ಲಿ ನೋಂದಣಿ ಮಾಡುವವನಿಕೆ ಸಮಿತಿಯ ಅಧ್ಯಕ್ಷ ಕುಡೆಕಲ್ ಸಂತೋಷ್ ಅರಿಚಿಡಿತು. ಚೌರ್ಯದಾನ ಜೀವದಾನ ಅನ್ನೋ ಘೋಷವಾಕ್ಯತೋಡೆ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೊಂಡರ ಕಾರ್ಯಪ್ಪ ಕಾಲೇಜರ ಎನ್ಸಿಸಿ ಎನ್ಎಸ್ಎಸ್ ಕಾಲೇಜರ ಪಳೆಯ ವಿದ್ಯಾರ್ಥಿ ಸಂಘ ಪಿನ್ಯ ಯುವ ರೆಡ್ ಕ್ರಾಸ್ ಘಟಕತ್ರ ಕೂಡು ಕೂಟತ್ತು ಚೌರ್ಯದಾನ ಶಿಬಿರ ಕಾಲೇಜ್ ಸಭಾಬಾಡಿಲು ನಡೆದತ್ತು. ಕಾರ್ಯಕ್ರಮತ್ರ ಕೊರು ಕಾರಿಕೆ ವಯಸ್ಸಿನ ತಕ್ಕ ಬರಂದ ಕಾಲೇಜರ ಪ್ರಿನ್ಸಿಪಲ್ ಮೇಜರ್ ಡಾಕ್ಟರ್ ರಾಘವ ಒರು ತುಳಿ ಚೌರ್ಯ ಇನ್ನೊಬ್ಬಣ ಬದುಕರ ಪುದಿಯ ಅಧ್ಯಾಯತ್ನ ಶುರು ಮಾಡುವ ಚೌರ್ಯದಾನ ಜಾತಿ ಧರ್ಮ ಪಾಜೆ ಅಣ್ಣುವಾನ ನೋಟತೆ ಜೀವದಾನ ಮಾಡುವ ಮಾನವೀಯ ಸೇವೆ ಆಯಿತುಂಡು ನರಿಚಿಟತ್ತು. ಕಾಲೇಜರ ಪಳೆಯ ವಿದ್ಯಾರ್ಥಿ ಸಂಘತ್ರ ಪ್ರಧಾನ ಕಾರ್ಯದರ್ಶಿ ಚಂದನ್ ನಂದರ್ಬೆಟ್ಟು ತಕ್ಕ ಬರೆದಿತ್ತು. ಇಡೀ ಜಿಲ್ಲೆಯಲ್ಲಿ ಮಡಿಕೇರಿಯಲ್ಲಿ ಮಾತ್ರ ಚೌರ್ಯನಿಧಿ ಕೇಂದ್ರ ಉಳ್ಳಂಗಾಯಿತು. ಇಂಥ ಶಿಬಿರತನ ಅರ ಕಣಕಲು ನರತುವ ಅವಶ್ಯಕತೆ ಉಂಡು ಅರಿಚಿಟಿತ್ತು. ಮಕ್ಕ ಚೌರ್ಯದಾನ ಮಾಡುವ ಕೆಕ್ಕಲು ಮಿನ್ನಕ ಬರೋಣ ಅಣಚಿ ಸಂಪನ್ಮೂಲ ವ್ಯಕ್ತಿಯಾಯಿತು ಕೂಡಿಯಾಡಿದ ತಕ್ಕ ಬರಂದ ಜಿಲ್ಲಾಸ್ಪತ್ರೆಯ ಚೌರ್ಯನಿಧಿ ಕೇಂದ್ರ ಹತ್ರ ವೈದ್ಯಾಧಿಕಾರಿ ಡಾಕ್ಟರ್ ರವಿ ಕರುಂಬಯ್ಯ ಚೌರ್ಯದಾನತ್ರ ಮಹತ್ವತರ ಮೇದ ಮಾಹಿತಿ ಮಾಡಿಕೊಡ್ತತ್ತು. ಕಾಲೇಜರ ಮಕ್ಕ ಪುರುಡೋಡ ಕೂಡಿಯಾಡಿ ತಿಂಜ ಈ ಶಿಬಿರತ್ತು 65 ಯೂನಿಟ್ ಚೌರ್ಯ ಸಂಗ್ರಹ ಮಾಡಿಚಿ. ಇಲ್ಲಿಕ್ ಪಲಕತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
4: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
3: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
5: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness this state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
7: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
8: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
9: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7th ಆನಿವರ್ಸರಿ ಆಫರ್, ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ ಟು ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ

0: ಸ್ಯಾನಿಟೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪಿ ಟು ಎಲೆಕ್ಟ್ರಾನಿಕ್ಸ್ ಗುಣಿಕೊಪ್ಪ.
1: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟ್ಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟ್ಟಿ. ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ಮನುಷ್ಯನ ಸುಖ ಬಾಳ್ವೆಗೆ ಇರುವ ಏಕೈಕ ತಾಣ ಈ ಭೂಮಿ. ಜನಸಂಖ್ಯೆ ಹೆಚ್ಚಳ, ಮಣ್ಣಿನ ಸವಕಳಿ, ದುರ್ಬಲ ಪರಿಸರ, ಅರಣ್ಯನಾಶ, ಜಲಮಾಲಿನ್ಯ, ಇವು ಭೂಮಿಯ ಹವಾಮಾನ ಬದಲಾಗಲು ಕಾರಣವಾಗುತ್ತಿವೆ. ಮನುಷ್ಯನ ಹಿತಬಾಳ್ವೆಗೆ ಪೂರಕ ಪರಿಸರ ಇಲ್ಲದ ಸ್ಥಿತಿ ನಿರ್ಮಾಣವಾಗುತ್ತಿದೆ. ನಮಗೆ ಬೇಕಾದ ಆರೋಗ್ಯಕರ ಪರಿಸರ ಇಲ್ಲದಂತಾಗಲು ಕಾರಣರಾರು? ನಾವೇ ತಾನೇ. ಮೋಜಿಗೆ, ಮೋಹಕ್ಕೆ, ಸುಖಭೋಗದ ಜೀವನಕ್ಕೆ ಒಗ್ಗಿ ಹೋಗಿರುವ ನಾವು ಪರಿಸರ ಸಂರಕ್ಷಣೆ ಒಂದು ಸವಾಲಾಗುವ ಮುನ್ನ, ಕಠಿಣ ತಪಸ್ಸಾಗುವ ಮುನ್ನ ಎಚ್ಚೆತ್ತುಕೊಳ್ಳೋಣ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8 ಗಂಟೆ ಆಗಲಿದೆ. ಇನ್ನು ಕ್ರಮವಾಗಿ ಹಿಂದಿಯಲ್ಲಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

ಶ್ರೋತೃಗಳೇ ಗಮನಿಸಿ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಅಂದರೆ 8:35ಕ್ಕೆ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 8:50ಕ್ಕೆ ಕಗ್ಗದ ಸಿರಿ ಪ್ರಸಾರವಾಗಲಿದೆ. 9:05ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕಾಣಿಸಿಕೊಳ್ಳುವ ಕ್ಯಾನ್ಸರ್ ಕುರಿತು ಜಾಗೃತಿ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 9:10ಕ್ಕೆ ವಂದೇ ಮಾತರಂ 150ರ ಸಂಭ್ರಮ ಹಾಗೂ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಇದರಲ್ಲಿ ಭಾಗವಹಿಸುತ್ತಾರೆ ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್. 9:30ಕ್ಕೆ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ. 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಕೆಜಿ ಕನಕಲಕ್ಷ್ಮಿಯವರ ಹಾಡುಗಾರಿಕೆಯನ್ನು ಆಲಿಸಲಿದ್ದೀರಿ. 11:00ಗೆ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ: 0827222258. ಮತ್ತೊಂದು ದೂರವಾಣಿ ಸಂಖ್ಯೆ 0827222289. ಇನ್ನು ಈ ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ. ರಾಷ್ಟೀಯ ಅಭ್ಯಂತರ ದಿನದ ಸಂದರ್ಭದಲ್ಲಿ ಹಾಸನ ಮಹಾನಗರ ಪಾಲಿಕೆಯ ಇಂಜಿನಿಯರ್ ಕೆಆರ್ ಕವಿತಾ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಫ್ಯಾಟಿ ಲಿವರ್ನ ಲಕ್ಷಣಗಳು ಹಾಗೂ ಕಾರಣಗಳು, ಈ ಕುರಿತು ಮಾಹಿತಿ. ಇದರಲ್ಲಿ ಭಾಗವಹಿಸುತ್ತಾರೆ ದಾವಣಗೆರೆಯ ಗ್ಯಾಸ್ಟ್ರೋ ಎಂಟರೊಲಾಜಿಸ್ಟ್ ಮತ್ತು ಯಕೃತ್ ತಜ್ಞರಾದ ಡಾ ಅಶ್ವಿನ್ ಡಿಕೆ. 4:15ಕ್ಕೆ ಯುವವಾಣಿ, ಇದರಲ್ಲಿ ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ ದಿಕ್ಸೂಚಿ. ಇನ್ನು ಇಂದು ಸಂಜೆ 5:00ಗೆ ಮಹಿಳಾ ಲೋಕ ಕಾರ್ಯಕ್ರಮದಲ್ಲಿ ಸಂಯೋಜಿತ ಕಾರ್ಯಕ್ರಮ.

ಮಾ ವಿಚಾರ ಲಹರಿ ಪ್ರಸಾರವಾಗಲಿದೆ. ಈ ದಿನದ ವಿಷಯ ಹಳ್ಳಿಯ ಹಾಡು ಸೊಬಗಿನ ಬೀಡು, ಜನಪದ ಸಾಹಿತ್ಯ ಶಕ್ತಿಯ ಕುರಿತು ಒಂದು ಚಿಂತನೆ. 6:15ಕ್ಕೆ ಪ್ರಾಯೋಜಿತ ಕಾರ್ಯಕ್ರಮ, ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತು ಜಾಗೃತಿ ಕಾರ್ಯಕ್ರಮ. 6:50ಕ್ಕೆ ಹೆಲೋ ಕೃಷಿರಂಗ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ದಿನದ ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ವಿಷಯ ತಜ್ಞರು ಪಶುವೈದ್ಯಕೀಯ ಕಾಲೇಜ್ ಹೆಬ್ಬಾಳ, ಇಲ್ಲಿನ ಹಿರಿಯ ಪ್ರಾಧ್ಯಾಪಕರಾದ ಡಾ ವೀರೇಗೌಡ. ಹಾಗೂ ಇಂದು ರಾತ್ರಿ 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಡಾ ಟಿಎಸ್ ಸತ್ಯವತಿ ಅವರ ಹಾಡುಗಾರಿಕೆ ಕೇಳಲಿದ್ದೀರಿ.

0: ಪ್ರಿಯ ಗೆಳತಿಯರೇ, ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು
1: ಹಾಲುಂಡ ತವರನ್ನು ಮಗಳೇ
0: ತವರು ಮನೆಯ ನೆನಪುಗಳನ್ನ ದಾಖಲಿಸುವ, ಮನಸ್ಸಿನಂತರಾಳದ ಭಾವನೆಯನ್ನ ವ್ಯಕ್ತಪಡಿಸುವ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.

ಬಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಬೆಳ್ಳಿ ಬಟ್ಟಲು, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪಿನ್ಕೋಡ್ ಸಂಖ್ಯೆ 571201. ಗೆಳತಿಯರೇ, ಪತ್ರ ಬರೀತಿರಲ್ಲ, ಬೆಳ್ಳಿ ಬಟ್ಟಲು.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:35. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೊದಲಿಗೆ ಕೇಳೋಣ. ಸಿದ್ಧಾರ್ಥ್ ಬೆಳ್ಮಣ್ಣು ಇವರು ಹಾಡಿರುವ ಸೂ ಫ್ರಮ್ ಸೋ ಚಿತ್ರದ ಗೀತೆ. ಈ ಗೀತೆಯನ್ನು ಬರೆದಿದ್ದಾರೆ ಪೃಥ್ವಿ, ರಾಗ ಸಂಯೋಜನೆ ಸುಮೇಧ್ ಕೆ.

ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ರಕ್ಷಿತ್ ಶೆಟ್ಟಿ ಇವರ ಸಾಹಿತ್ಯ ರಚನೆಯ ಉಳಿದವರು ಕಂಡಂತೆ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ವಿಜಯಪ್ರಕಾಶ್ ಹಾಗೂ ಸಂಗಡಿಗರು. ಸಂಗೀತ ಬಿ ಅಜನೀಶ್ ಲೋಕನಾಥ್.

0: ಚಿತ್ರರಂಗ ಬಹು ಕಲೆಗಳ ಸಂಗಮ.
1: ಇನ್ನೂ ಬೇಕಾಗಿದೆ ಒಲವು, ಇನ್ನೂ ಬೇಕಾಗಿದೆ.
0: ಸಾಹಿತ್ಯ, ಸಂಗೀತ, ನೃತ್ಯ, ಅಭಿನಯ, ಬಾಳಿನ ವಿವಿಧ ಮಜಲುಗಳು, ಸೌಂದರ್ಯ ಮೀಮಾಂಸೆ, ಜೀವನ ಸಂದೇಶ ಒಂದೇ ಎರಡೇ.
2: ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ.
0: ನೂರಾರು ಚಿತ್ರ ಪ್ರೇಮಿಗಳು, ನಟ ನಟಿಯರು, ಬರಹಗಾರರಿಗೆ ಬಾಳಿಗೊಂದು ಸಂತೋಷದ ನೆಲೆ ನೀಡಿದೆ ಚಿತ್ರರಂಗ. ಕೌಟುಂಬಿಕ ಜೀವನದ ಸೊಬಗು, ವೈಚಿತ್ರ್ಯ ಜೊತೆಗೆ ಕರಾಳ ಮುಖಗಳನ್ನು ಸಶಕ್ತವಾಗಿ ಚಿತ್ರಿಸಿದೆ ಸಿನಿಮಾ ರಂಗ.
3: ಊರ ಕಣ್ಣು ಯಾರ ಕಣ್ಣು, ಮಾರಿ ಕಣ್ಣು ಓರಿ ಕಣ್ಣು.
0: ಸುಖಬಾಳಿನ ದಾರಿ ತೋರಿದ ಚಿತ್ರರಂಗದಿಂದ ಸೆಳೆಯಲ್ಪಡದ ಕವಿಗಳಿಲ್ಲ, ಕತೆಗಾರರಿಲ್ಲ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಈಗ ಸಮಯ 8:45. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಎಂಜಿ ದೀಪಿಕಾ ಕುಮಾರ್ ಬಿಂದುಮಾಲಿನಿ ಅವರು ಹಾಡಿರುವ ಆಚಾರ್ ಅಂಡ್ ಕಂಪನಿ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ಬಿಂದುಮಾಲಿನಿ ನಾರಾಯಣಸ್ವಾಮಿ, ಸಾಹಿತ್ಯ ತ್ರಿಲೋಕ್ ತ್ರಿವಿಕ್ರಮ ಅವರದು.

0: ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.
1: ಎನ್ಕರೇಜ್ ಮಾಡ್ತಾರೆ, ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಅಮ್ಮ ಅಪ್ಪ ಎನ್ಕರೇಜ್ ಮಾಡ್ತಾರೆ, ಸುತ್ತಿಸ್ತಾರೆ, ಮತ್ತೆ ಆತರ ಇರ್ಬೇಕು,
2: ಪ್ರೀತಿ ತೋರಿಸ್ತಾರೆ.
1: ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ಹೊಡಿತಾರೆ ಅಂತ ಹೇಳ್ಬಾರ್ದು, ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಏನ್ ಮಾಡ್ತಾರೆ ಅಂತ.
0: ಪ್ರೀತಿಯ ಮಕ್ಕಳೇ, ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 13 ಪ್ರಸಾರವಾಗಲಿರುವ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಸ್ಫೂರ್ತಿ ಪ್ರತಿಭೆಗಳ ಅನಾವರಣ.
1: ಆಕ್ಚುಲಿ ಸೋಲುಗಳು ಇದ್ದದೆ, ಯಾವ್ದಾದ್ರು ಒಂದ್ ಮ್ಯಾಚ್ ಸೋತ್ರೆ ಬೇಸರ ಮಾಡ್ಕೊಂಡು ಕೂತಿದ್ದೆ, ಅದನ್ನೆಲ್ಲ ಮೀರಿ ನಾವು ಮಾಡಿರೋ ಮಿಸ್ಟೇಕ್ಸ್ ಏನು ಅಂತ ತಿಳ್ಕೊಂಡು,
3: ಏನಾಗಲಿ ಮುಂದೆ ಸಾಗುನಿ.
0: ಕೊಡಗು ಜಿಲ್ಲಾ ಇಂಟರ್ ಸ್ಕೂಲ್ ಚೆಸ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಕುಶಾಲನಗರದ ಪೆರುಬಾಯಿ ಉನ್ನತ್ ಸಾರಥ್ಯ ಪಿಎಸ್ ನೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕಡೆಯ ಕಂತು ಪ್ರಸಾರ ಆಗ್ತಾ ಇದೆ.
1: ಫ್ರೆಂಡ್ಸ್ ಗೆ ಏನ್ ಹೇಳ್ಬೇಕು ಅಂದ್ರೆ, ತಂದೆ ತಾಯಿ ಮಾತು ಕೇಳ್ಬೇಕು.
4: ಅರಳುವ ಹೂವುಗಳೇ
0: ಮಕ್ಕಳೇ, ಕಾರ್ಯಕ್ರಮ ಕೇಳ್ತಿರಲ್ಲ.
5: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಸಮಯ 8:50. ಮುಂದಿನ ಕಾರ್ಯಕ್ರಮ ಕಗ್ಗದ ಸಿರಿ, ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲೇ.

0: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಬರಿ ಭಕ್ತಿ ಬರಿ ಕರ್ಮ ಬರಿ ತರ್ಕ ದೊರಕಿಸದು, ಪರಮಾತ್ಮ ದರ್ಶನವ ಬೇಕದಕ್ಕೆ ತಪಸ್ಸು. ಬರಿ ಭಕ್ತಿ ಬರಿ ಕರ್ಮ ಬರಿ ತರ್ಕ ದೊರಕಿಸದು, ಪರಮಾತ್ಮ ದರ್ಶನವ ಬೇಕದಕ್ಕೆ ತಪಸ್ಸು. ಪರಿಪೂರ್ಣ ಜೀವನಾನುಭವತಾಪದಿ ಮತಿಯು ಪರಿಪಕ್ವವಾಗಲದು ಮಂಕುತಿಮ್ಮ. ಪರಿಪೂರ್ಣ ಜೀವನಾನುಭವತಾಪದಿ ಮತಿಯು ಪರಿಪಕ್ವವಾಗಲದು ಮಂಕುತಿಮ್ಮ.

ಗಗನ ಕೆಣೆ ಗಗನವೇ ಅನ್ನೋ ಮಾತಿದೆ ನಮ್ಮಲ್ಲಿ. ಆಕಾಶಕ್ಕೆ ಆಕಾಶನೇ ಹೋಲಿಕೆ, ಹಾಗೆ ಡಿ ವಿ ಜಿ ಅವರಿಗೆ ಹೋಲಿಕೆ ಸ್ವತಃ ಡಿ ವಿ ಜಿ ಅವರೇ. ಕೆಲವ್ರು ಹೇಳ್ತಾರೆ, ಒಬ್ಬ ಸಾಹಿತಿಯ ಸಾಹಿತ್ಯವನ್ನ ಮಾತ್ರ ನೋಡು, ಅವನ ವ್ಯಕ್ತಿತ್ವ ನೋಡಬೇಡ ಅಂತ. ಅಂದ್ರೆ ಆತನ ಸ್ವಭಾವನೇ ಬೇರೆ, ಪ್ರತಿಭೆನೇ ಬೇರೆ ಅಂತ ವಿಂಗಡಿಸ್ಬೇಕಾಗತ್ತೆ. ಆದ್ರೆ ಡಿ ವಿ ಜಿ ಅವರ ವಿಷಯ ಹಾಗಲ್ಲ. ಅವರ ಮಾತು ಒಂದೇ, ಕೃತಿನೂ ಒಂದೇ. ಅಥವಾ ಅದನ್ನು ಹೀಗೂ ಹೇಳಬಹುದು, ಅವರ ಜೀವನ ದರ್ಶನದಂತೆ ಅವರ ಸಾಹಿತ್ಯ ದರ್ಶನ ಕೂಡ. ಪ್ರಸ್ತುತ ಪದ್ಯ ಸಂದರ್ಭದಲ್ಲಿ ಅವರು ಅದೇ ಹೇಳ್ತಾರೆ, ಬರೀ ತರ್ಕ, ಬರೀ ಭಕ್ತಿ, ಬರೀ ಕರ್ಮ ಯಾವುದು ಭಗವಂತ ಸಾಕ್ಷಾತ್ಕಾರನ ಆಗ ಮಾಡಲ್ಲ. ಆ ದಿವ್ಯತೆ ಸಾಧಿಸಬೇಕಾದ್ರೆ ಅದಕ್ಕೆ ಬೇಕಾದ್ದು ಒಂದು ಅಕಳಂಕ ತಪಸ್ಸು ಅಂತ. ತಪಸ್ಸು ಅಂದ್ರೆ ಏನು? ಅದು ಪರಿಪೂರ್ಣ ಆತ್ಮಶುದ್ಧಿ, ನಿಸ್ವಾರ್ಥ ಧ್ಯಾನ. ಡಿ ವಿ ಜಿ ಅವರು ಇದನ್ನ ರೂಢಿಸ್ಕೊಂಡಿದ್ರು. ಧನಮೋಹ, ಕೀರ್ತಿ ಮೋಹ ಮುಂತಾದ ಯಾವುದೇ ಸಂಕುಚಿತತೆ ಅವರಿಗೆ ಇರಲಿಲ್ಲ. ಗುಂಡಪ್ಪನವರು ಹೆಸರಿಗೆ ತಕ್ಕಾಗಿದ್ರು ಅನ್ನೋದು ಎಲ್ರಿಗೂ ಗೊತ್ತು. ಅದರ ವಿಷಯ ಕೂಡ ಅವರಿಗೆ ಪರಿಹಾಸವೆ. ಒಟ್ಟಾರೆ ಇಲ್ಲಿ ಹೇಳ್ತಾರಲ್ಲ, ಪರಿಪೂರ್ಣ ಜೀವನಾನುಭವ ತಾಪದಿ ಮತಿಯು ಪರಿಪಕ್ವವಾಗುವುದು ಅಂತ. ಇಂಥ ಪರಿಪಕ್ವತೆನ ಸ್ವತಃ ಅವರೇ ಸಾಧಿಸಿಕೊಂಡಿದ್ರು. ಈ ಮಂಕುತಿಮ್ಮನ ಕಗ್ಗ ಮಾತ್ರ ಅಲ್ಲ, ಅವರ ಎಲ್ಲ ಕೃತಿಗಳಲ್ಲಿ ಅವರ ಅಂತರಂಗದ, ಅಂತಃಕರಣದ ಎಲ್ಲ ಸಾರ ಕೆನೆಗಟ್ಟಿ ಕೂತಿದೆ. ಇಂಥ ಹಿರಿಯ ಚೇತನಕ್ಕೆ ಮಣಿದು ಅವರೇ ತೋರಿಸ್ಕೊಟ್ಟಿರೋಂಥ ಆತ್ಮ ಚೈತನ್ಯದ ಹಾದಿಲಿ ನಾವು ಸಾಗಬೇಕಾಗಿದೆ.

ಹೊರಗು ಹೊರೆಯಾಗದ ಓಲ್ ಒಳಗ ನನುಗೊಳಿಸಿ ನೀನೊಳಗು ಶಕೆಯಾಗದ ಓಲ್ ಅಳವಡಿಸಿ ಹೊರಗ. ಹೊರಗು ಹೊರೆಯಾಗದ ಓಲ್ ಒಳಗ ನನುಗೊಳಿಸಿ ನೀನೊಳಗು ಶಕೆಯಾಗದ ಓಲ್ ಅಳವಡಿಸಿ ಹೊರಗ. ಸರಿಸಮದೊಳೆರಡನುಂ ಬಾಳಿನಲ್ಲಿ ಜೋಡಿಪುದೆ ಪರಮ ಜೀವನ ಯೋಗ ಮಂಕುತಿಮ್ಮ. ಸರಿಸಮದೊಳೆರಡನುಂ ಬಾಳಿನಲ್ಲಿ ಜೋಡಿಪುದೆ ಪರಮ ಜೀವನ ಯೋಗ ಮಂಕುತಿಮ್ಮ.

ಇದೊಂದು ಬಹುದೊಡ್ಡ ಆಧ್ಯಾತ್ಮಿಕ ಕಲ್ಪನೆಯನ್ನು ಡಿ ವಿ ಜಿ ಕೊಡ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿ ಪಾಶ್ಚಾತ್ಯ ಸಂಸ್ಕೃತಿಯ ಮೂಲ ವ್ಯತ್ಯಾಸ ಇದು. ಅಂತರೀಕ್ಷಣೆ ಭಾರತೀಯ ಸಂಸ್ಕೃತಿಯಾದರೆ ಬಾಹ್ಯ ವೀಕ್ಷಣೆ ಪಾಶ್ಚಿಮಾತ್ಯ ಸಂಸ್ಕೃತಿ. ಅದನ್ನು ಎಷ್ಟು ಚಂದ ಹೇಳ್ತಾರೆ ಅಂದರೆ, ಹೊರಗು ಹೊರೆಯಾಗದವೋಲ್ ಒಳಗನನು ಗಳಿಸಿ ನೀನ್. ಈ ಒಳಗು ಹೊರಗು ಅನ್ನುವಂಥದ್ದು ನಮ್ಮಲ್ಲಿರುವಂಥದ್ದು. ಹೊರಗು ಅನ್ನುವಂಥದ್ದು ಬಾಹ್ಯ ಜೀವನ, ಆದರೆ ಒಳಗು ಅನ್ನುವಂಥದ್ದು ಆಂತರಿಕ ಜೀವನ. ಯಾವಾಗಲೂ ನಮ್ಮಲ್ಲಿ ನಂಬಿಕೆ ಆಂತರಿಕ ಜೀವನ ಸೊಗಸಾದ ಹಾಗೆ ಬಾಹ್ಯ ಜೀವನವೂ ಚೆನ್ನಾಗ್ತದೆ ಅಂತ. ಅದಕ್ಕೆ ಹೇಳ್ತಾರೆ, ಹೊರಗು ಹೊರೆಯಾಗದ ಹೋಲ್, ನೀನು ಹೊರಗಿನ ಜೀವನ ಭಾರ ಆಗದ ಹಾಗೆ ಒಳಗಿನ ಜೀವನ ನಾನು ಉಗಳಿಸ್ಕೊಳ್ಳಪ್ಪ ನೀನು. ಅದರಂತೆ ನೀನು ಒಳಗು ಶಕೆಯಾಗದ ಹೋಲ್ ಅಳವಡಿಸಿ ಹೊರಗ. ಹೊರಗಿನ ಜೀವನ ಎಷ್ಟು ಚೆನ್ನಾಗಿ ಇಟ್ಕೋಬೇಕು ಅಂದರೆ ಒಳಗಿನ ಜೀವನವೂ ಸಮೃದ್ಧಿ ಆಗಬೇಕಾಗ್ತದೆ. ಒಳಗೆ ಶಕೆಯಾಗದ ಹೋಲ್, ಒಳಗೆ ನಿನ್ನಲ್ಲಿ ಅಸೂಯೆ ಕೋಪ ತಾಪ ಎಲ್ಲಗಳು ಕುದಿ

0: ಹಾಗೆ ಶಕೆ ಆಗದ ಹೊಗೆ ಹೊರಗಿನ ಜೀವನ ಇಟ್ಕೊ. ಹೊರಗಿನ ಜೀವನ ಡಂಭಾಚಾರ ಹೆಚ್ಚಾದಷ್ಟು ಒಳಗೆ ಶಕೆ ಹೆಚ್ಚಾಗ್ತದೆ. ಅದಕ್ಕೆ ಹೇಳ್ತಾರೆ, ಸರಿ ಸಮದೊಳ ಎರಡನ್ನೂ ಬಾಳಿನಂ ಜೋಡಿಪದೆ. ಎರಡೂ ಎಲ್ಲವನ್ನು ಸರಿಯಾಗಿ ಬಾಳಿನಲ್ಲಿ ಜೋಡಿಸೋದಿದೆಯಲ್ಲ, ಇದೇ ಪರಮ ಜೀವನ ಯೋಗ ಮಂಕುತಿಮ್ಮ. ಯೋಗ ಅನ್ನುವಂಥ ಮಾತೆ ಸಂಸ್ಕೃತದ ಯುಜ್ ಅನ್ನೋ ಪದದಿಂದ ಬಂದಂಥದ್ದು. ಯುಜ್ ಅಂದರೆ ಜೋಡಿಸುವಂಥದ್ದು. ಜೀವನವನ್ನು ಬೇರೆ ಬೇರೆ ಆಗಿ ಮಾಡೋದಲ್ಲ, ಸೇರಿಸಬೇಕು. ಅದಕ್ಕೆ ಜೀವನದ ಒಳಗು ಹೊರಗು ಎರಡನ್ನೂ ಸರಿಯಾಗಿ ಜೋಡಿಸೋದಿದೆಯಲ್ಲ, ಇದೇ ಪರಮ ಜೀವನ ಯೋಗ ಅಂತ ಹೇಳ್ತಾರೆ ಡಿ ವಿ ಜಿ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಸಂಯೋಜನೆ ಎಂಜಿಸಿ ಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಸಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ. ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ, ದರಾ ಬೇಂದ್ರೆಯವರ 4 ತಂತಿ ಕವನ ಸಂಕಲನಕ್ಕೆ, ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ, ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ, ಯು ಆರ್ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ. 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು ಕನ್ನಡಿಗರಿಗೆ ಅಭಿಮಾನದ ಸಂಗತಿ. ಸಿರಿಗನ್ನಡಂ ಗೆಲುಗೆ, ಸಿರಿಗನ್ನಡಂ ಬಾಳ್ಗೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು, ಸಮಯ 9:36 ಗಂಟೆ.

0: ಯುವ ಮನಸ್ಸಿನ ಭಾವನೆಯಲ್ಲಿ ನೋವು ಎಂದರೆ,
1: ನೋವು ಅಂತ ಹೇಳಿದ್ರೆ ನನ್ನ ಮಿತಿಯನ್ನ ದಾಟಿ ಮುಂದಕ್ಕೆ ಬಂದಿದ್ದೀನಿ, ಒಂದು ವಿಷಯವನ್ನ ತಡೆಯಲು ಆಗ್ತಾ ಇಲ್ಲ ಅಂತ ಅಂದಾಗ ಆಗುವ ಒಂದು ಭಾವನೆ.

0: ಹೌದು, ಎದುರಾಗುವ ಸವಾಲುಗಳನ್ನು ಎದುರಿಸುವ ಶಕ್ತಿ ಯುವ ಶಕ್ತಿಗಿದೆ. ಆಕಾಶವಾಣಿ ಮಡಿಕೇರಿ, ಈಗ ವಾಣಿಜ್ಯ ಜಾಹೀರಾತುಗಳು.
1: ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ ಜುಲೈ 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
2: ದಿ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th ಜುಲೈ ಇನ್ 1978 ಇನ್ ಇಂಗ್ಲೆಂಡ್. ನೌ ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂಡ್

0: should remember this day. So this day is not only for remembering this huge achievement, but also to create awareness that infertility is increasing. Sadhyaki, 1 in 6 couples are having difficulty with conceiving. And also it's very important to remember to reduce the stigma surrounding IVF and infertility.
1: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
2: The number you've dialed is currently busy.
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
5: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
6: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
7: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗುಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
8: ಆಕಾಶವಾಣಿ ಮಡಿಕೇರಿ, ಸಮಯ 9:05. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರೆಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ, ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ, ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ
1: ಡಾಕ್ಟರ್.

0: ಎಣ್ಣೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅವಳನ್ನ.
1: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
2: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ ಬೇಡ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ಇದು ಆಕಾಶವಾಣಿ ಬೆಂಗಳೂರು 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.
1: ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್ ಅವರು.
2: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾವು ಕಳೆದ ವಾರ ಇದೇ ಹೊತ್ತಿಗೆ ಕ್ಯಾಪ್ಟನ್ ಪಿ ಗಂಗಾಧರ್ ಅವರೊಂದಿಗೆ ಮಾತನಾಡ್ತಾ ಇದ್ದೀವಿ. ಇವತ್ತು ಈ ಮಾತುಕತೆಯ ಮುಂದಿನ ಭಾಗವನ್ನ ಕೇಳೋಣ. ನಾವು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೋತೃಗಳ ಎಲ್ಲರ ಪರವಾಗಿ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್ ಸರ್.
3: ಜೈ ಹಿಂದ್.
4: ಕ್ಯಾಪ್ಟನ್ ಗಂಗಾಧರ್ ಅವರೇ, ಹಾಗೆ ನೀವು ಕಾಂಚನಜಂಗಾ ಬೆಟ್ಟಕ್ಕೆ ಹೋಗುವಂತ ಅವಕಾಶ ನಿಮ್ಗೆ ಕಲ್ಪಿಸಲಾಯ್ತು ಹೇಳಿ, ಅದು ಬಹಳ ದೊಡ್ಡ ಅನುಭವ ಅಂತ ಅನ್ಕೋತೀನಿ ನಾನು.
3: ಹೌದು, ಯಾಕಂದ್ರೆ ಪಂಚೋಲಿ ಅನ್ನೋದು 5 ಬೆಟ್ಟಗಳ ಒಂದು ಗುಂಪು ಆಗಿದೆ. ಅಲ್ಲಿಗೆ ಹೋದಾಗ ಒಂದು ಸ್ಮಾಲ್ ಟೀಮ್ ಆಗಿ ಹೋಗಿರ್ತೀವಿ. ಯಾಕಂದ್ರೆ ನಾರ್ಮಲಿ ನಾವು ಆರ್ಮಿನಿದ್ದಾಗ ನಮ್ಗೆ ಫುಲ್ ಫ್ಲೆಶ್ಡ್ ಎಲ್ಲಾ ಯೋಧರು ಒಂದು ಫುಲ್ ಸೆಟ್ಅಪ್ ಇರುತ್ತೆ. ಬಟ್ ನಾವು ಒಂದು ಎಕ್ಸ್ಪೆಡಿಷನ್ ಹೋದಾಗ ನಮ್ಗೆ ಎಲ್ಲಾ ಫೆಸಿಲಿಟೀಸ್ ಇರಲ್ಲ, ಫೆಸಿಲಿಟೀಸ್ ಕಡಿಮೆ ಇರುತ್ತೆ. ಯಾಕಂದ್ರೆ ನಾವು ಒಂದು ಸ್ಮಾಲ್ ಒಂದು ಚಿಕ್ಕ ಟೀಮ್ ಆಗಿ ಹೋಗ್ತೀವಿ. ಸೊ ಹಾಗಾಗಿ ಅದರಲ್ಲಿ ಎಲ್ಲಾ ತರ ಆಕ್ಟಿವಿಟೀಸ್ ತಗೊಂಡಿದ್ದು, ಅದಕ್ಕೆ ಬೇಕಾಗಿರೋ ಟೆಕ್ನಾಲಜಿ ಇರ್ಬೋದು, ಎಕ್ವಿಪ್ಮೆಂಟ್ಸ್ ಇರ್ಬೋದು, ಅದನ್ನೆಲ್ಲ ಆರ್ಮಿ ಅಡ್ವೆಂಚರ್ ವಿಂಗ್ ಇಂದ ನಮಗೆ ಸಪೋರ್ಟ್ ಮಾಡ್ತಿದ್ರು.

0: ಹಾಗಾಗಿ ನಾನು ಅದರಲ್ಲಿ ಪ್ರಮುಖವಾಗಿ ವೈಟ್ ವಾಟರ್ ರಾಫ್ಟಿಂಗ್ ಅವಾಗಲೇ ನಾನು ಕಲ್ತಿದ್ದು, ವೈಟ್ ವಾಟರ್ ರಾಫ್ಟಿಂಗ್ ಅನ್ನೋದನ್ನ. ಸೊ ವೈಟ್ ವಾಟರ್ ರಾಫ್ಟಿಂಗ್ ನ ನಾನು ಫಸ್ಟ್ ಟ್ರೈನಿಂಗ್ ಮುಗಿಸಿದ್ದೆ ಹರಿದ್ವಾರ ಹತ್ರ, ಋಷಿಕೇಶ್ ಹರಿದ್ವಾರ ಹತ್ರ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ
1: ಗಂಗಾ ನದಿಯ ರಭಸ ನೀವು ನೋಡ್ಬೇಕು ಅಂದ್ರೆ ಋಷಿಕೇಶಲ್ಲೇ ನೋಡ್ಬೇಕು.
0: ಸೊ ಹಾಗಾಗಿ ಬೇಸಿಕ್ ಟ್ರೈನಿಂಗ್ ನನಗೆ ಅಲ್ಲಿ ಮುಗಿಸಿ ನಂತರ ನಾನು ಎಕ್ಸ್ಪೆಡಿಷನ್ ಗೆ ಹೋಗಿದ್ದು. ಆ ಎಕ್ಸ್ಪೆಡಿಷನ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ತೋರಿಸ್ತದೆ, ಯಾಕಂದ್ರೆ ನಾವು ಪ್ರಕೃತಿಗೆ ತುಂಬಾ ಹತ್ತಿರವಾಗ್ತಿದ್ವಿ. ಅವತ್ತಿನ ದಿವಸ ಆ ಜಾಗಗಳು ನಾವು ಹೋದಾಗ ಹಿಂತಿರುಗಿ ನೋಡಿದಾಗ ನಾವು ನಮ್ಮ ಬೇಸ್ ಕ್ಯಾಂಪ್ ಹೋಗೋದಕ್ಕೆ ಒಂದು ಎರಡು ದಿವಸ ನಡ್ಕೊಂಡು ಹೋಗ್ಬೇಕಾಗಿತ್ತು ರೋಡ್ ಎಂಡಿಂದ.
1: ಎಲ್ಲಿಂದ ಹೊರಟಿದ್ದು ನೀವು?
0: ಸೊ ನಮಗೆ ಪಿತೋರಘಾಟ್ ತನಕ್ಪುರ್ ಇಂದ ಆ ಸ್ಟೇಜ್ ಇಂದ ನಮಗೆ ಮುಂದಕ್ಕೆ ಹೋಗ್ಬೇಕಾಗತ್ತೆ. ಸೊ ರೋಡ್ ಎಂಡ್ ಆಲ್ಮೋಸ್ಟ್ ಅಬೌಟ್ ಅಲ್ಲಿಂದ ಒಂದು 40-50 kilometers, ಅದ ನಂತರ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನಡ್ಕೊಂಡು ಹೋಗಿ ಬೇಸ್ ಕ್ಯಾಂಪ್ ಹೋಗೋದಕ್ಕೆ ಎರಡು ದಿವಸ ನಡಿಬೇಕಾಗುತ್ತೆ. ಸೊ ಸೆಕೆಂಡ್ ಡೇ ನಾವು ರೀಚ್ ಮಾಡಕ್ಕಾಯ್ತು. ಪ್ರಕೃತಿ ರಮಣೀಯವಾಗಿದೆ, ಅದನ್ನ ಹಾದು ಹೋಗ್ಬೇಕಾದ್ರೆ ಧರ್ಮ ವ್ಯಾಲಿ ಅಂತ, ಬಣ್ಣ ಬಣ್ಣದ ಹೂಗಳು, ಆ ಒಂದು ಎತ್ತರದಲ್ಲಿ ಆ ಒಂದು ವಾತಾವರಣದಲ್ಲಿ ಹೇಗಿರುತ್ತೆ ಆ ಒಂದು ಪರಿಚಯ, ಮತ್ತೆ ಅದ್ರ ಜೊತೆಗೆ ಹೇಗೆ ಜನ ಅಲ್ಲಿ ಬೆರೆತಿರ್ತಾರೆ, ಸೊ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆದಂಗಾಯ್ತು. ಸೊ ಹಾಗಾಗಿ ಅದನ್ನ ವೀಕ್ಷಣೆ ಮಾಡೋದಕ್ಕೆ ನಾವು ಫಸ್ಟ್ ರೆಕ್ಕಿ ಮಾಡ್ಕೊಂತೀವಿ. ಸೊ ಆ ಸರ್ವೆನಲ್ಲಿ ನಮಗೆ ಏನೇನ್ ಗೊತ್ತಾಗತ್ತೆ, ಓಕೆ ಇಂಥ ಕಡೆ ಇಂಥ ಟರ್ನ್ ಅಲ್ಲಿ ಇಷ್ಟು ಜೋರಾಗತ್ತೆ ನೀರು, ಅಥವಾ ಇಂಥ ಕಡೆ ನಮ್ಗೆ ತುಂಬಾ ದೊಡ್ಡ ದೊಡ್ಡ ಬೋಲ್ಡರ್ ಸಿಗತ್ತೆ. ಸೊ ಯಾಕಂದ್ರೆ ಬೋಲ್ಡರ್ ನಲ್ಲಿ ರಾಫ್ಟ್ ಮೂವ್ ಮಾಡೋದು ಕಷ್ಟ ಆಗುತ್ತೆ, ಯಾಕಂದ್ರೆ ಬ್ಲಾಸ್ಟ್ ಆಗೋ ರಿಸ್ಕ್. ಸೊ ಹಾಗಾಗಿ ಅಂತ ಕಡೆ ಎಲ್ಲ ನಾವು ಹೇಗೆ ಮೆನುವರ್ ಮಾಡ್ಬೇಕು, ಹೇಗೆ ನಮ್ಮ
1: ಬಳಸ್ಕೊಂಡು
0: ಹೋಗ್ಬೇಕಾಗತ್ತೆ, ಅಥವಾ ನಿಲ್ಲಿಸಿ ಪಕ್ಕಕ್ಕೆ ಶಿಫ್ಟ್ ಮಾಡ್ಕೊಂಡು ಮಾಡ್ಬೇಕು, ಅದೆಲ್ಲ ಒಂದು ಅರಿವು ನಮ್ ಮೊದಲೇ ಇರ್ಬೇಕು. ಸೊ ಹಾಗಾಗಿ ಅದರ ಸರ್ವೆಗೆ ನಾನು ಹೋಗ್ಬೇಕಾಗಿತ್ತು.
1: ಎಷ್ಟು ಸಮಯ ಆಯ್ತು ನಿಮ್ಗೆ
0: ಅಲ್ಲಿ? ನಮಗೆ ಪಂಚೋಲಿಯಿಂದ ಪಿತೋರಗಡಿಂದ ನಮ್ಗೆ ಕೆಳಗಡೆ ಕಾಕುದಂ ಆಲ್ಮೋಸ್ಟ್ ನಿಮ್ಗೆ ನೈನಿತಾಲ್ ಕಾರ್ಬೆಟ್ ಜಿಮ್ ಕಾರ್ಬೆಟ್
1: ನ್ಯಾಷನಲ್
0: ಪಾರ್ಕ್ ಬರುತ್ತೆ, ಅದ್ರ ಹತ್ತಿರದಲ್ಲೇ ಬರುತ್ತೆ. ಸೊ ಅಲ್ಲಿಗೆ ಬರೋದಕ್ಕೆ ಮೂರು ದಿವಸ ರಾಫ್ಟಿಂಗ್
1: ಹೋಗಿ ಮತ್ತೆ ವಾಪಸ್.
0: ಹೌದು, ಯಾಕಂದ್ರೆ ಒಂದ್ಸತಿ ಕ್ಲೈಂಬ್ ಮಾಡಿ ನಂತರ ನಾವು ಬರ್ಬೇಕಾದ್ರೆ ರಾಫ್ಟಿಂಗ್ ಮಾಡ್ಕೊಂಡ್ ಬರ್ತೇವೆ. ಹಾಗಾಗಿ 3 days ಆಫ್ ರಾಫ್ಟಿಂಗ್
1: ಅಂದ್ರೆ ಬೆಟ್ಟದ ಕೆಳಗೆ ನದಿ ಏನಿರುತ್ತೆ ಅಲ್ಲಿಂದ ನೀವು ತಿರುಗಿ ಬರುವಾಗ
0: ರಾಫ್ಟಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಅದೊಂದು ಅವಿಸ್ಮರಣೀಯ ನೆನಪುಗಳು. ಮತ್ತೆ ಅಲ್ಲಿಗೆ ಹೋದಾಗ ನಮ್ಮ ಜೊತೆಗೆ ಆರ್ಮಿ ಅಡ್ವೆಂಚರ್ ಕ್ಲಬ್ ಇಂದ, ಆದ್ರಿಂದ ನಮ್ಮ ಜೊತೆಗೆ ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರೆಲ್ಲ ಜೊತೆಗೆ ಬಂದಿದ್ರು.
1: ಮೌಂಟನೀರಿಂಗ್ ಇನ್ಸ್ಟಿಟ್ಯೂಟ್ ನವರು
0: ಬಂದಿರ್ ಬೇಸಿಕಲಿ ಟ್ರೈನಿಂಗ್ ಆಗದ ಅಲ್ಲಿಂದ.
1: ಹೌದು,
0: ಬೇಸಿಕ್ ಟ್ರೈನಿಂಗ್ HMI ನಲ್ಲೇ ಆಗಿದ್ದು. ಹೌದು ಹೌದು. ಸೊ ಆ ನಂತರ ನಾವು ಇದನ್ನೆಲ್ಲ ನೆಕ್ಸ್ಟ್ ಲೆವೆಲ್ ಆಫ್ ಆಕ್ಟಿವಿಟೀಸ್ ನಮ್ಮ ಮುಂದುವರೆದ.
1: ಓಕೆ, ಸೊ ನಿಮ್ಮೊಟ್ಟಿಗೆ ಅಂದ್ರೆ ಲೀಡ್ ಮಾಡ್ಲಿಕ್ಕೆ ಶೆರ್ಪಾಗಳು ಇರ್ತಾರ ಅಥವಾ ಹೇಗೆ?
0: ಹೌದು, ಖಂಡಿತ. ಯಾಕಂದ್ರೆ ಶೆರ್ಪಾ ಏನಕ್ಕೆ ಬೇಕಾಗುತ್ತೆ, ಯಾಕಂದ್ರೆ ಅವ್ರು ಲೋಕಲಿ ಗೊತ್ತಿರತ್ತೆ. ಬಹುಶಃ ನಾವ್ ಏನೇ ಮ್ಯಾಪ್ ನಲ್ಲಿ ನೋಡಬಹುದು, ನಾವ್ ಏನೇ ಟೆಲಿಸ್ಕೋಪ್ ಅಲ್ಲಿ ನೋಡಬಹುದು, ಬೈನಾಕ್ಯುಲರ್ ಅಲ್ಲಿ ನೋಡಬಹುದು, ಏನೇ ಇರ್ಬೋದು, ಆದ್ರೆ ಲೋಕಲಿ ಹೇಗಿರುತ್ತೆ ಅನ್ನೋದನ್ನ ಒಂದು ಅರಿವು ಮೂಡಿಸೋದಕ್ಕೆ ಲೋಕಲಿ ಅವ್ರಿಗೆ ಗೊತ್ತಾಗ ಅವ್ರಿಗೆ ಎಕ್ಸಾಕ್ಟ್ಲಿ ಈ ಬೆಟ್ಟದ ಈ ತುದಿಯಿಂದ ಹೋಗ್ಬೇಕು, ಆ ಕಡೆಯಿಂದ ಬರ್ಬೇಕು ಅನ್ನೋದೊಂದೆಲ್ಲ ಆಯಾಮಗಳು ಸಿಗತ್ತೆ.
1: ಹಾಗೆ ಆ ಶೆರ್ಪಾ ಅವರ ಭಾಷೆನು ನಿಮಗೆ ಬರ್ತಿರಲ್ಲ, ಮತ್ತೆ ಹೇಗೆ ಸಾಧ್ಯ ಆಗುತ್ತೆ ಸಂವಹನ ಅವರೊಟ್ಟಿಗೆ?
0: ಕೆಲವರು ಅದರಲ್ಲಿ ಎಕ್ಸ್ ಆರ್ಮಿ ಸಾಕಷ್ಟು ಜನ ಸಿಗ್ತಾರೆ ಈ ತರ ಬಾರ್ಡರ್ ಏರಿಯಾಸ್ ನಲ್ಲಿ ಎಸ್ಪೆಷಲಿ. ಸೊ ಉತ್ತರಾಖಂಡ್ ಆಗ್ಲಿ ಆ ತರ ಬಾರ್ಡರ್ ಏರಿಯಾಸ್ ಅಲ್ಲಿ ಎಕ್ಸ್ ಸರ್ವಿಸ್ ಮೆನ್ ಸಿಗ್ತಾರೆ. ಸೊ ಹಾಗಾಗಿ ನಾವು ಅವರನ್ನ ಎಕ್ಸ್ ಸರ್ವಿಸ್ ಮೆನ್ ಅವರನ್ನು ಜೊತೆಗೆ ತಗೊಂಡು ನಾವು ಬೇಸ್ ಕ್ಯಾಂಪ್ ವರ್ಗು ಹೋಗ್ತೀವಿ. ಸಾಕಷ್ಟು ಅವರ ಒಂದು ಪರಿಚಯನೂ ಆಗತ್ತೆ, ಯಾಕಂದ್ರೆ ಅಲ್ಲಿ ಹೇಗೆ ಲೈವ್ಲಿಹುಡ್ ಇರುತ್ತೆ. ಅದೇ ಹೇಳದಲ್ಲ, ಒಂದು ಚಿಕ್ಕ ಹಳ್ಳಿ, ಹೊರ ಜಗತ್ತಿನ ಕಾಂಟ್ಯಾಕ್ಟ್ ಇಲ್ದಂಗೆ ಇರ್ತಿದ್ರು, ಅದೇ ನಮಗೂ ಆಶ್ಚರ್ಯ. ಸೊ ಆ ಒಂದು ಪರಿಸರವನ್ನು ನೋಡಿದಾಗ
1: ಅಂದ್ರೆ ಹೀಗೆ 3 ವರ್ಷ ನೀವು 96ಕ್ಕೆ ಸೇರಿದ್ರಿ, ಸುಮಾರು 99ರವರೆಗೂ ಹೀಗೆ 3 ವರ್ಷ ಬೇರೆ ಬೇರೆ ಭಾಗಗಳಲ್ಲಿ, ಅದು ವಿಭಿನ್ನವಾದ ಪರಿಸರದಲ್ಲಿ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ತು. 3 ವರ್ಷದಲ್ಲಿ ಭಾರತದ ವಿಭಿನ್ನತೆಯನ್ನ ನೀವು ಚೆನ್ನಾಗಿ ನೋಡಿದ್ರಿ, ಅನುಭವಿಸಿದ್ರಿ ಅಂತ ಅನ್ಕೋತೀನಿ ನಾನು.
0: ವೆಸ್ಟರ್ನ್ ಸೆಕ್ಟರ್ ನನಗೆ ಒಂದು ಅವಕಾಶ ಸಿಕ್ತು, ಈಸ್ಟ್ ಅಲ್ಲೂ ಆಗಿದ್ದು. ಎಕ್ಸ್ಪೆಡಿಷನ್ ಹೋದಾಗ ನನಗೆ ಹಿಮಾಲಯ ಸ್ನೋ ಜೊತೆಗೆ ಹೇಗೆ ಜೀವನ ನಡೆಸಬೇಕು ಅನ್ನೋದೊಂದು ಅರಿವು ಕೂಡ ಬಂತು.
1: ಅದೇ ಆ ಹೊತ್ತಿಗೆ ಕಾರ್ಗಿಲ್ ಯುದ್ಧ ಆರಂಭ ಆಗಿತ್ತು, ಕಾರ್ಗಿಲ್ ಪರಿಸರದಲ್ಲಿ ನೀವು ಬರಬೇಕಾಯ್ತು, ಅದನ್ನ ನೆನ್ಪು ಮಾಡ್ಕೊಳ್ಳಿ.
0: ಆಗ ನಾವು ಜಸ್ಟ್ ನಾಗಾಲ್ಯಾಂಡ್ ಅಲ್ಲಿ ಇದ್ವಿ, ಯುದ್ಧ ಜಸ್ಟ್ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ಕೋರ್ ಆಫ್ ಇಂಜಿನಿಯರ್ಸ್ ರಿಕ್ವೈರ್ಮೆಂಟ್ ಸಾಕಷ್ಟು
1: ಇರುತ್ತೆ,
0: ಯಾಕಂದ್ರೆ ನಾವೊಂದು ಪ್ರಾಂತ್ಯನ ನಮ್ಮ ಕಡೆಗೆ ನಾವು ತಗೊಂಡ್ಬೇಕಾದ್ರೆ ಅದನ್ನ ಒಂದು ಅಟ್ಯಾಕ್ ಮಾಡಿ ಆ ಒಂದು ಜಾಗಕ್ಕೆ ನಾವು ತಲುಪಬೇಕು, ಅದೇ ರೀತಿಯಲ್ಲಿ ಆ ಜಾಗನ ಹಿಡಿದಿಟ್ಕೊಂಡು ನಾವು ಸೇಫ್ ಗಾರ್ಡ್ ಮಾಡ್ಕೊಬೇಕಾದ. ಸೊ ಹಾಗಾಗಿ ಕೋರ್ ಆಫ್ ಇಂಜಿನಿಯರ್ಸ್ ನ ಕೆಲಸಗಳು ಸಾಕಷ್ಟು ಆಕ್ಟಿವಿಟೀಸ್ ಇರುತ್ತೆ. ಸೊ ಹಾಗಾಗಿ ನನಗೆ ಆ ಒಂದು ಆಪರ್ಚುನಿಟಿ ಸಿಕ್ತು. ಮತ್ತೆ ನಮ್ಮ ಎಂಟೈರ್ ರೆಜಿಮೆಂಟ್ ನ ಓವರ್ ನೈಟ್ ನಾವು ಸುಖನಾ ಸಿಲಿಗುಡಿಯಿಂದ ಬೇಸ್ ಕ್ಯಾಂಪ್ ಅಂತ ನಮ್ಗೆ ಸಿಲಿಗುಡಿ, ನಾವು ನಾಗಾಲ್ಯಾಂಡ್ ನಲ್ಲಿ. ಸೊ ಅಲ್ಲಿಂದ ನಮ್ಗೆ ಓವರ್ ನೈಟ್ ಜಮ್ಮು ತಾವಿಗ್ ಬಂದ್, ಜಮ್ಮು ತಾವಿಯಿಂದ ಬೈ ರೋಡ್ ಬಟಾಲಿಕ್ ಬಂದ್
1: ಸೇರ್ಬೇಕಾಗಿ.
0: ಬಟಾಲಿಕ್ ಸೆಕ್ಟರ್ ನಮ್ಮ ಯೂನಿಟ್ ಡಿಪ್ಲೋಯ್ ಆಗಿ
1: ಹೋಗುವಾಗ ಹೇಗೂ ಗೊತ್ತಿರಲ್ಲ ಏನಾಗ್ತಿದೆ ಅಂತ ಗೊತ್ತಿಲ್ಲ, ನಿಮ್ಮನ್ನ ಒಂದ್ ಕಡೆಯಿಂದ ಒಂದ್ ಕಡೆ ಶಿಫ್ಟ್ ಮಾಡ್ತಾರೆ ಅಂತಷ್ಟೇ ನಿಮ್ಗೆ ಗೊತ್ತಿರುತ್ತೆ ಅಲ್ವಾ? ಅಥವಾ ಅಲ್ಲಿ ಹೀಗೆ ಬಟಾಲಿಕ್ ಸೆಕ್ಟರ್ ಅಲ್ಲಿ ತೊಂದರೆ ಆಗ್ತಾ ಇದೆ, ಅಲ್ಲಿಂದ ಯುದ್ಧದ ಸಾಧ್ಯತೆ ಇದೆ, ಅದಕ್ಕಾಗಿ ನಾವು ಮೂವ್ ಆಗ್ತಿದೀವಿ ಅಂತ ಹೇಳ್ತಾರೆ?
0: ಯುದ್ಧ ನಡೀತಿದೆ, ಜಸ್ಟ್ ಸ್ಟಾರ್ಟ್ ಆಗಿದೆ ಅನ್ನೋದು.

0: ಒಂದು ಕ್ಲಿಯರ್ ಆಗಿ ಇಂಟಿಮೇಶನ್ ಇತ್ತು, ಬಟ್ ಎಲ್ಲಿ ಹೋಗ್ತೀವಿ ಅನ್ನೋದು ಗೊತ್ತಿರ್ಲಿಲ್ಲ. ಯಾಕಂದ್ರೆ ನೀವೇ ಮ್ಯಾಪ್ ನ ನೋಡಿದಾಗ ಫಸ್ಟ್ ನೀವು ಶ್ರೀನಗರ್ ಕಡೆಯಿಂದ ಹೋದ್ರೆ ನಿಮ್ಗೆ ದ್ರಾಸ್ ಸಿಗುತ್ತೆ, ಕಾರ್ಗಿಲ್ ಸಿಗುತ್ತೆ, ನಂತರ ಹೋದಾಗ ನಿಮ್ಗೆ ಬಟಾಲಿಕ್ ಸಿಗೋದು. ಸೊ ಹಾಗಾಗಿ ಎಲ್ಲಿ ಯಾವ ಎಕ್ಸ್ಟೆಂಟ್ ಹೋಗೂ ಯುದ್ಧ ನಡೆದಿದೆ ಅನ್ನೋದು ಅರಿವು ಅಷ್ಟು ಮೈಕ್ರೋ ಲೆವೆಲ್ ಅಲ್ಲಿ ನಮ್ಗೆ ಯಾರಿಗೂ ಗೊತ್ತಿರ್ಲಿಕ್ಕೆ. ನಾವು ಮುಂದಕ್ಕೆ ಹೋದಾಗ ನಮ್ಗೆ ಇನ್ಸ್ಟ್ರಕ್ಷನ್ ಸಿಕ್ತಿತ್ತು, ಓಕೆ ನೀವ್ ಇಂತ ಬರಬೇಕು, ಇಲ್ಲೋಗಿ ಡಿಪ್ಲಾಯ್ ಆಗಬೇಕು ಅನ್ನೋ ಒಂದು ವಿಷಯ ನಮಗೆ ತಲುಪಿಸ್ತಿದ್ರು.
1: ಹಾಗೆ ಬಟಾಲಿಕ್ ಸೆಕ್ಟರ್ ಗೆ ಹೋದ್ರಿ ನೀವು, ಬಟಾಲಿಕ್ ಆಗೂ ಮತ್ತೆ ಈಗಲೂ ಕೂಡ ಬಹಳ ಒಂಥರ ಯಾವಾಗ್ಲೂ ಪ್ರಕ್ಷುಬ್ಧವಾಗಿ ಇರುವಂತಹ ಪ್ರದೇಶ, ಅದರಲ್ಲೂ ಯುದ್ಧದ ಸಮಯ. ಆಗ ಹೇಗಿತ್ತು ಅಲ್ಲಿ
0: ಬಟಾಲಿಕ್ ಸೆಕ್ಟರ್? ನೀವು ನೋಡಕ್ ಹೋದ್ರೆ ನಮ್ಮ ಮತ್ತೆ ನಮ್ಮ ರೋಡ್ ಜಾಗಕ್ಕೂ ಬಾರ್ಡರ್ ಏರಿಯಾಗೂ ತುಂಬಾ ಡಿಸ್ಟೆನ್ಸ್ ಕಡಿಮೆ. ಸೊ ಹಾಗಾಗಿ ಪಾಕಿಸ್ತಾನ ಆ ಒಂದು ಸಮಯದಲ್ಲಿ ಸಾಕಷ್ಟು ಅವರು ಆಲ್ಮೋಸ್ಟ್ ರೋಡ್ ಎಂಡ್ ವರೆಗೂ ಬಂದ್ಬಿಟ್ಟಿದ್ರು. ಸೊ ಹಂಗಾಗಿ ನಮ್ಮ ಜವಾಬ್ದಾರಿ ಏನು, ಫಸ್ಟ್ ಹೋಗಿ ನಮ್ಮ ಜಾಗಗಳನ್ನ ನಾವು ಅಟ್ಯಾಕ್ ಮಾಡಿ ವಾಪಸ್ ಆ ಜಾಗಗಳನ್ನ ನಮ್ಮ ಕಂಟ್ರೋಲ್ ತಗೊಂಡ್ಬೇಕು. ಅದು ಒಂದು ತುಂಬಾ ಕಠಿಣವಾದ ಆಕ್ಟಿವಿಟಿ. ಯಾಕಂದ್ರೆ ಅಟ್ಯಾಕ್ ಹೋದಾಗ ನಾವು ಎಲ್ಲಾ ಟೀಮ್ನ ಸೇರಿ ಒಂದು ಟೀಮ್ ಮಾಡಲಾಗುತ್ತೆ, ಎಲ್ಲಾ ವೇರಿಯಸ್ ಟೀಮ್ಸ್. ಲೈಕ್ ನಾನು ಒಂದು ಬಿಹಾರ್ ಜೊತೆಗೆ ಹೋಗಿದ್ದೆ, ಸೊ ಫಸ್ಟ್ ಬಿಹಾರ್ ಜೊತೆಗೆ ನಾನು ಇಂಜಿನಿಯರ್ ರೆಜಿಮೆಂಟ್ ಇಂದ ನನ್ನ ಒಂದು ಭಾಗ ಬರುತ್ತೆ. ಅದೇ ರೀತಿನಲ್ಲಿ ಆರ್ಟಿಲರಿನವ್ರು ಇರ್ತಾರೆ. ಈ ಎಲ್ಲಾ ಟೀಮ್ಗಳು ಸೇರಿ ಒಂದು ಟೀಮ್ ಆಗಿ ನಾವು ಮುಂದಕ್ಕೆ ಹೋಗಬೇಕಾಗುತ್ತೆ ಅಟ್ಯಾಕ್ ಹೋದಾಗ. ಸೊ ಅಟ್ಯಾಕ್ ಹೋಗೋದನ್ನು ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್. ಯಾಕಂದ್ರೆ ಅಲ್ಲಿ ನಿಮ್ಗೆ ಟೈಮ್ ಮತ್ತೆ ಜೀವ ಎರಡೂ ಈಕ್ವಲಿ ಬ್ಯಾಲೆನ್ಸ್ ಮಾಡ್ಕೊಬೇಕು. ಅದೇ ರೀತಿನಲ್ಲಿ ನಮ್ಮ ಎಲ್ಲಾ ಯೋಧರ, ನಮ್ಮ ಸೈನಿಕರ ಜೀವದ ರೆಸ್ಪಾನ್ಸಿಬಿಲಿಟಿ ನಮ್ಮೇಲೇನೆ ಇರುತ್ತೆ, ನಮ್ಮ ಶೋಲ್ಡರ್ಸ್ ಮೇಲೆ ಇರುತ್ತೆ. ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅನ್ನೋದೊಂದು ಕಲಿಸಿದೆ. ಯಾಕಂದ್ರೆ ನಾರ್ಮಲಿ ಎಲ್ಲರೂ ಫಿಟ್ ಆಗಿರ್ಬೇಕಾದ್ರೆ ಪೀಸ್ ಟೈಮ್ ಅಲ್ಲಿ ಎಲ್ಲಾ ಎಕ್ಸಸೈಸ್ ಮಾಡಿ ಎಲ್ಲ ಫಿಟ್ನೆಸ್ ಇರುತ್ತೆ. ಬಟ್ ವಾರ್ ಅನ್ನೋದು ಹೋದಾಗ, ಸಣ್ಣ ವಿಚಾರ ಹೇಳ್ಬೇಕು ಅಂದ್ರೆ, ನಮ್ಮ ಪ್ಲಟೂನ್ ಅಲ್ಲಿ ಒಬ್ರು ಬಾರ್ಬರ್ ಇದ್ರು. ಲೈಕ್ ಬಾರ್ಬರ್ ಬೈ ಟ್ರೇಡ್, ಟ್ರೇಡ್ ಅಂದ್ರೆ ನಾರ್ಮಲ್ ಕೆಲಸದಲ್ಲಿ ಹೀಸ್ ಬಾರ್ಬರ್. ಸೊ ಯುದ್ಧ ಬಂದಾಗ ಹೀ ವಾಸ್ ದ ಪರ್ಸನ್,
1: ಅವರೇನೆ
0: ಒಬ್ಬ ಸೈನಿಕನೇ. ಯಾಕಂದ್ರೆ ಅವನ್ ರೆಸ್ಪಾನ್ಸಿಬಿಲಿಟಿ ಏನು ಅಂದ್ರೆ ಫಾರ್ವರ್ಡ್ ಪೋಸ್ಟ್ ಗಳಿಗೆ ಟೈಮ್ಗೆ ಟೈಮ್ಗೆ, ಯಾಕಂದ್ರೆ ಫಾರ್ವರ್ಡ್ ಪೋಸ್ಟ್ ನಲ್ಲಿ ನಮ್ಗೆ ಫುಲ್ ಎಲ್ಲಾ ಲಾಜಿಸ್ಟಿಕ್ಸ್ ಇರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಎರಡು ದಿವಸಕ್ಕೂ ಒಬ್ರು ಒಂದ್ ದಿವಸಕ್ಕೂ ಒಂದ್ಸತಿ ಊಟ ಕಳಿಸ್ಬೇಕಾಗತ್ತೆ. ಸೊ ಹಾಗಾಗಿ ಆ ಬಾರ್ಬರ್ ರೆಸ್ಪಾನ್ಸಿಬಿಲಿಟಿ ಕ್ಷೌರಿಕನೆ ಆಗಿರ್ಬೋದು ಟ್ರೇಡ್ ನಲ್ಲಿ, ಬಟ್ ಅವನ ರೆಸ್ಪಾನ್ಸಿಬಿಲಿಟಿ ಒಂದು ಯುದ್ಧದ ಟೈಮ್ ಅಲ್ಲಿ ಎಷ್ಟು ಪ್ರಾಮುಖ್ಯವಾಗಿರುತ್ತೆ ಅನ್ನೋದೊಂದು ಉದಾಹರಣೆ. ಯಾಕಂದ್ರೆ ಅವನಿಲ್ಲ ಅಂದ್ರೆ ನಮ್ಗೆ, ನಾವು ಮುಂದೆ ಇರೋ ಟ್ರೂಪ್ಸ್ ಗೆ ಊಟನೇ ಇಲ್ಲ. ನಮಗೆ ಶೆಲ್ಲಿಂಗ್ ಆಗ್ತಿದೆ ಆದ್ರೂ ಊಟ ಬಿಡ್ತಿಲ್ಲ
1: ಅಂದ್ರೆ ಅವ್ರ ಜೀವ ಒತ್ತೆ
0: ಇಟ್ಟು ಬರ್ಬೇಕಾಗತ್ತೆ. ಯಾಕಂದ್ರೆ ನಾವು ಫಾರ್ವರ್ಡ್ ಅಲ್ಲಿ ಮುಂದಕ್ಕೆ ಹೋಗ್ಬಿಟ್ಟಿದೀವಿ. ಸೊ ನಮ್ ಹಿಂದಕ್ಕೆ ಸಪೋರ್ಟ್ ಕೊಡ್ಬೇಕು ಅಂದ್ರೆ ಹಿಂದೆಯಿಂದ ನಮ್ಗೆ ಲಾಜಿಸ್ಟಿಕ್ಸ್ ಇರಬೇಕು.
1: ಅಂದ್ರೆ ಯುದ್ಧದ ಹೊತ್ತಿಗೆ ಯಾರು ಯಾವುದೇ ಕೆಲಸ ಮಾಡ್ತಾ ಇದ್ರು ಆತ ಒಬ್ಬ ಸೈನಿಕ ಮಾತ್ರ ಆಗಿರ್ತಾನೆ ಅಂತ.
0: ಎಲ್ಲರಲ್ಲೂ ಒಂದೊಂದು ಕೇಪಬಿಲಿಟಿ ಇರುತ್ತೆ. ಆ ಕೇಪಬಿಲಿಟಿನ ಐಡೆಂಟಿಫೈ ಮಾಡಿ ಹೇಗೆ ನಾವು ಆ ಸಮಯಕ್ಕೆ ಉಪಯೋಗಿಸ್ಕೊಂತೀವಿ ಅನ್ನೋದೇ ಪ್ರಮುಖವಾಗಿ.
1: ಎಷ್ಟು ಜನ ಇದ್ರು ನಿಮ್ಮ ಬೆಟಾಲಿಯನ್ ಅಲ್ಲಿ?
0: ನಮ್ಮ ಬೆಟಾಲಿಯನ್ ಅಲ್ಲಿ ಟೋಟಲಿ ಬಂದು 200 ಜನ ಇರ್ತಾರೆ ಒಟ್ಟು. ಸೊ ನಮ್ಮ ಕಂಪನಿ ಬಂದಾಗ ಒಂದು ಶಾರ್ಟ್ ಟೀಮ್ ಆಗತ್ತೆ. ಸೊ ಅದೇ ರೀತಿ ಅಟ್ಯಾಕ್ ಟೀಮ್ ಬಂದಾಗ ಅವಾಗ ಒಂದು 40 ಮೆಂಬರ್ಸ್ ಟೀಮ್ ನಾವು ಹೋಗಿದ್ದೆ ಅಟ್ಯಾಕ್ ಹೋಗಿದ್ದು. ಸೊ ಹಾಗಾಗಿ ಸ್ಮಾಲ್ ಟೀಮ್ಸ್ ಅಲ್ಲಿ ಮಾಡಿ ನಾವು ಅಟ್ಯಾಕ್ಸ್.
1: ಬೆಟಾಲಿಕ್ ಸೆಕ್ಟರ್ ನಲ್ಲಿ ಏನನ್ನ ಅಲ್ಲಿ ಅವಾಗ ನೋಡಿದ್ರಿ ನೀವು?
0: ಅಲ್ಲಿ ನಾವು ಪೂರ್ತಿ ಕಲ್ನಲ್ಲಿ ತುಂಬಿರೋ ಬೆಟ್ಟ ಗುಡ್ಡಗಳು, ಅದರಲ್ಲಿ ಮಂಜು ಸ್ನೋ ಅಲ್ಲದೆ ಬೇರೆ ಇನ್ನೇನು ಇಲ್ಲ, ಗ್ರೀನ್ರಿ ಇಲ್ಲ, ಏನು ಇಲ್ಲ. ಅದರಲ್ಲಿ ಒಂದು ಯುನೀಕ್ ಆಗಿರೋದ್ ನಾನು ನೋಡಿದ್ದು ಅಂದ್ರೆ, ಅಂದ್ರೆ ನಮಗ ಅದು ಹೊಸದು, ಅಷ್ಟು ಹೈ ಆಲ್ಟಿಟ್ಯೂಡ್ ನಲ್ಲಿ ಕೂಡ ಲೇಕ್ ಸಿಗತ್ತೆ. ಆ ಲೇಕ್ಸ್ ಎಷ್ಟು ಕ್ಲಿಯರ್ ಆಗಿರುತ್ತೆ ಅಂದ್ರೆ, ಬಿಸಿಲು ಬಂದಾಗ ನೀವು ತಳ ನೋಡಬಹುದು, ಪರಿಸರ ವಾತಾವರಣ ಅಷ್ಟು ಕ್ಲಿಯರ್ ಆಗಿದ್ದಾಗ ಎಷ್ಟು ಕ್ಲಿಯರ್ ಆಗಿರುತ್ತೆ ಅನ್ನೋದಕ್ಕೆ ಅದೊಂದು ಉದಾಹರಣೆ.
1: ಅಂದ್ರೆ ಯುದ್ಧ, ಕಾರ್ಗಿಲ್ ಯುದ್ಧ ಇತ್ತೀಚೆಗೆ ಭಾರತ ಕಂಡಂತ ಒಂದು ಬಹಳ ಯಶಸ್ವಿಯಾದ ಮತ್ತೆ ಅಷ್ಟೇ ಕಠಿಣವಾದ ಯುದ್ಧ. 17,000 ಅಡಿಯಲ್ಲಿ ಯುದ್ಧ ಮಾಡೋದು ಅಷ್ಟು ಸುಲಭ ಅಲ್ಲ. ಹಾಗೆ ಕಾರ್ಗಿಲ್ ಅನ್ನ ನಾವು ವಶಪಡಿಸ್ಕೊಂಡಾಗ ಸಾಕಷ್ಟು ಸಾವು ನೋವುಗಳು ಕೂಡ ಆಗಿದ್ದಾವೆ. ಬೆಟಾಲಿಕ್ ಕ್ಷೇತ್ರದಿಂದ ಯುದ್ಧವನ್ನ ನೀವು ಹೇಗೆ ನೋಡ್ತಾ ಇದ್ರಿ? ಅಲ್ಲಿ ಏನೇನು ನಡೀತಾ ಇತ್ತು ಯುದ್ಧಕ್ಕೆ ಸಂಬಂಧಿಸಿದಾಗೆ?
0: ಯುದ್ಧಕ್ಕೆ ಸಂಬಂಧಿಸಿದಾಗೆ ನಾವು ಫಸ್ಟ್ ಅಟ್ಯಾಕ್ ಹೋದಾಗ ಆ ಒಂದು ಪ್ರಾಂತ್ಯದಲ್ಲಿ ಏನಾಗಿತ್ತು ಅಂದ್ರೆ, ಪಾಕಿಸ್ತಾನ್ ಆಲ್ರೆಡಿ ನಮ್ಮ ಹೈಯರ್ ರೇಂಜಸ್ ನಲ್ಲಿ ಇತ್ತು. ಸೊ ನಾವು ಕೆಳಗಡೆ ತಳಮಟ್ಟದಿಂದ ನಾವು ಮೇಲ್ಗಡೆ ಹತ್ತುಕೊಂಡು ಹೋಗ್ಬೇಕಾಗಿತ್ತು. ಸೊ ಹಾಗಾಗಿ ಅದೊಂದು ಟಿಪಿಕಲ್ ವಾರ್ಫೇರ್ ಆಗಿದೆ. ಇದುವರೆಗೂ ಆಗಿರೋದ್ರೆ ನೀವು ನೋಡಿದ ಹಾಗೆ ಅದು 65 ಆಗಿರ್ಬೋದು, 71 ವಾರನೇ ಆಗಿರ್ಬೋದು, ಅದೆಲ್ಲ ಸಾಕಷ್ಟು ಪ್ಲೇನ್ ಏರಿಯಾಸ್ ಅಲ್ಲಿ ಆಗಿರೋದು. ಇದೇ ಒಂದೇ ಫಸ್ಟ್ ಕಾರ್ಗಿಲ್ ವಾರ್ ಹೈ ಆಲ್ಟಿಟ್ಯೂಡ್ಸ್ ಅಲ್ಲಿ ಆಗಿರೋದು. ಸೊ ಹೈ ಆಲ್ಟಿಟ್ಯೂಡ್ ನಲ್ಲಿ ಓವರ್ ಪರ್ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಯಾಕಂದ್ರೆ ಶತ್ರು ಬಂದು ಮೇಲ್ಗಡೆ ಕೂತಾಗ ನೀವು ಕೆಳಗಡೆ ಇದ್ದಾಗ ಯು ಆರ್ ಈಸಿ ಟಾರ್ಗೆಟ್ ಅಂತ ಹೇಳ್ತೀವಿ ಆರ್ಮಿನಲ್ಲಿ. ಸೊ ಹಾಗಾಗಿ ಅಂತ ಟೈಮ್ ನಲ್ಲಿ ಸರ್ಪ್ರೈಸ್ ಈಸ್ ಓನ್ಲಿ ಬೈ ನೈಟ್. ಕತ್ತಲನ್ನು ಮಾತ್ರ ನಾವು ಮೂವ್ಮೆಂಟ್ ಮಾಡಬಹುದು, ಅಟ್ಯಾಕ್ ಮಾಡೋದು. ಸೊ ಅದೆಲ್ಲ ನೀವು ನೋಡಿರ್ಬೇಕು ಆ ಟೈಮ್ ನಲ್ಲಿ. ಮತ್ತೆ ಇನ್ನೂ ಒಂದು ಅದರಲ್ಲಿ ತುಂಬಾ ಕ್ರಿಟಿಕಲ್ ಆದದ್ದು ಏನು ಅಂದ್ರೆ, ಫಾರ್ವರ್ಡ್ ಪೋಸ್ಟ್ ಗಳು ಪೀಕ್ಸ್ ಅಲ್ಲಿ ಇದ್ದಾಗ, ಸೊ ನಾವು ಅಟ್ಯಾಕ್ ಮಾಡಿ ಪೋಸ್ಟ್ ಅನ್ನ ಕ್ಯಾಪ್ಚರ್ ಮಾಡಿಕೊಂಡು ಆ ಕ್ಯಾಪ್ಚರ್ ಮಾಡಿರೋ ಪೋಸ್ಟ್ ಅನ್ನ ನಾವು

0: ತಿಳ್ಸ್ಕೊಬೇಕಾಗತ್ತ. ಹೌದು, ಅಟ್ಯಾಕ್ ಮಾಡಿದ ನಂತರ ಅಥವಾ ಅಟ್ಯಾಕ್ ಮಾಡಿದ ನೈಟ್ ನೆಕ್ಸ್ಟ್ 2-3 ನೈಟ್ ಸಪ್ಲೈಸ್ ಬಂದಿರಲ್ಲ, ನಾವಲ್ಲಿ ಉಳಿಬೇಕು. ಸೊ ಅದು ತುಂಬಾ ಕಷ್ಟಕರವಾದ ಕೆಲಸ. ಹೋಗಿ ಅಟ್ಯಾಕ್ ಮಾಡಿದ್ದೀನಿ, ಆ ಅಟ್ಯಾಕ್ ಮಾಡಿದಾಗ ನನಗೆ ಒಂದು ಮುಂದೆಗಡೆ ಇರೋ ಮೈನ್ ಫೀಲ್ಡರ್ ಅನ್ನು ನಾವು ಹಾಕೊಬೇಕು. ಯಾಕಂದ್ರೆ ಪಾಕಿಸ್ತಾನ್ ನಮ್ಗೆ ಡೆಲಿಕೇಟ್ ಟೈಮ್ ಅದು, ಯಾಕಂದ್ರೆ ನಮ್ಮಲ್ಲಿರೋ ಅಮ್ಯುನಿಷನ್ಸ್ ನಾವು ಕಷ್ಟ ಮಾಡಿರ್ತೀವಿ, ಎಲ್ಲಾನು ಉಳಿಸ್ಕೊಂಡಿರೋಕ್ ಆಗೋದಿಲ್ಲ. ಸೊ ಹಾಗಿರ್ಬೇಕಾದ್ರೆ ನಮ್ಮ ಸ್ಟ್ರೆಂತ್ ಕೂಡ ಸ್ವಲ್ಪ ಕಡಿಮೆ ಆಗಿರುತ್ತೆ ಆ ಟೈಮ್ಗೆ ಬಂದು ನಾವು ಪೀಕ್ ಅಲ್ಲಿ ಕೂತಾಗ. ಸೊ ಆ ಟೈಮ್ನಲ್ಲಿ ನಾವು ಮೈನ್ ಫೀಲ್ಡ್ ಲೇಯಿಂಗ್ ಮಾಡ್ಕೊಳೋದೇ ಆಗಿರ್ಬೋದು, ಇಮ್ಮಿಡಿಯೇಟ್ ಟೆಂಪರರಿ ಬಂಕರ್ಸ್ ನಾವು ಕನೆಕ್ಟ್
1: ಕನ್ಸ್ಟ್ರಕ್ಟ್
0: ಮಾಡ್ಕೊಬೇಕು. ಹೌದು, ಅದೇ ನಮ್ಮ ಮೇನ್ ಕೆಲಸಗಳ. ಯಾಕಂದ್ರೆ ನಾವು ನಮ್ಮ ಬಂಕರ್ ಮುಂದೆ ನಾವು ಮೈನ್ ಫೀಲ್ಡ್ ಹಾಕೊಂಡಾಗ ನಾಳೆ ಸಹ ಪಾಕಿಸ್ತಾನ ಅವರು ತಿರ್ಗಾ ಮತ್ತೊಮ್ಮೆ ನಮ್ಮ ಮೇಲೆ ದಾಳಿ ಮಾಡಕ್ಕೆ ಬಂದಾಗ ಅದನ್ನು ದಾಳಿಕೊಂಡು ಹೋಗ್ಬೇಕಾಗುತ್ತೆ. ಅದೇ ರೀತಿಯಲ್ಲಿ ಅವ್ರು ಹಾಕಿರೋ ಮೈನ್ಸ್ ನ ನಾವು ನಿಷ್ಕ್ರಿಯ ಮಾಡಿಸಬೇಕಾಗುತ್ತೆ. ಯಾಕಂದ್ರೆ ನಿಷ್ಕ್ರಿಯ ಮಾಡೋದನ್ನ ಅಷ್ಟೇ ಡೆಲಿಕೇಟ್ ಮ್ಯಾಟರ್.
1: ಅಂದ್ರೆ ಎಲ್ಲಿ ಮೈನ್ ಇದೆ ಅನ್ನೋದೇ ಮೊದಲನೇದಾಗಿ ಗೊತ್ತಾಗಲ್ವಲ್ಲ.
0: ಹೌದು, ಯಾಕಂದ್ರೆ ಬೆಟ್ಟ ಗುಡ್ಡಗಳು ಹೇಗಂದ್ರೆ ಎಲ್ಲ ಕಲ್ಲು, ಪೂರ್ತಿ ಬೆಟ್ಟನೇ ಫುಲ್ ಸಾಲಿಡ್ ರಾಕ್ ಅಲ್ಲ, ಪೀಸ್ ಪೀಸ್ ಆಗಿರೋ ರಾಕ್. ಫುಲ್ ಸಾಲಿಡ್ ರಾಕ್ ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ, ಓಕೆ ಗೋಡೆ ತರ ಇರುತ್ತೆ. ಬಟ್ ಬೆಟ್ಟ ಗುಡ್ಡಗಳಲ್ಲಿ ಬರೇ ಜಲ್ಲಿಕಲ್ ತರ ಇದ್ದಾಗ ನಿಮಗೆ
1: ಎಲ್ಲಿಟ್ಟಿದ್ದೇನೆ
0: ಗೊತ್ತಾಗಿದೆ. ಮತ್ತೆ ಇನ್ನೊಂದು, ಅದನ್ನ ಐಡೆಂಟಿಫೈ ಮಾಡಾದ್ಮೇಲೆ ಅದನ್ನ ಹಂಗೆ ನಿಷ್ಕ್ರಿಯನು ಮಾಡಬೇಕು. ಸೊ ಅದು ಒಂದು ಕ್ರಿಟಿಕಲ್ ಆಕ್ಟಿವಿಟಿ ಆಗುತ್ತೆ.
1: ಹೀಗೆ ಇದೆಲ್ಲ ನಿಮ್ ಮುಖ್ಯ ಕೆಲಸಗಳಾಗಿತ್ತು. ನಿಮ್ಮ ಎದುರಿಗೆ ಯಾವ್ದಾದ್ರು ಕ್ಯಾಶುವಲ್ಟಿ ಆ ತರದ್ದು ಏನಾದ್ರು ಆಗಿತ್ತ ಅವಾಗ?
0: ಆಗಿತ್ತು ಮೇಡಮ್, ಲಾಸ್ಟ್ ಡೇ ಆಫ್ ಅಟ್ಯಾಕ್ ನಲ್ಲಿ ನಮ್ಗೆ ಕ್ಯಾಶುವಲ್ಟಿ ಆಗಿತ್ತು. ಆ ಸಂಗತಿ ಹೇಳ್ಬೇಕಾದ್ರೆ ಕಷ್ಟ ನೋವು ಆಗತ್ತೆ, ಯಾಕಂದ್ರೆ ನಮ್ಮಲ್ಲಿರೋರೊಬ್ರು ನಾವು ಕಳ್ಕೊಂಡಾಗ ತುಂಬಾ ದುಃಖನು ಅನ್ಸುತ್ತೆ. ಆ ಸಮಯದಲ್ಲಿ ನಾವು ಬಹುಶಃ ಅದನ್ನ ಬಗ್ಗೆ ಯೋಚನೆ ಮಾಡಕ್ಕೂ ಆಗಲ್ಲ, ಯಾಕಂದ್ರೆ ನಮ್ಗೆ ಮುಂದಿರೋ ಕೆಲಸ ಅಷ್ಟೇ ದೊಡ್ಡದಾಗಿರುತ್ತೆ, ಅದರ ರೆಸ್ಪಾನ್ಸಿಬಿಲಿಟಿ ನಮ್ಗೆ ಹೆಚ್ಚಾಗಿರುತ್ತೆ, ಅವ್ರ ಫ್ಯಾಮಿಲೀಸ್ಗೆ ಅವ್ರಿಗೆ ಆಗಿರೋ ಕಷ್ಟ ಖಂಡಿತ ದೊಡ್ಡದಾಗಿರುತ್ತೆ.
1: ಹೀಗೆ ನೀವು ಅಲ್ಲಿಂದ ಹೊರಗಡೆ ಬರೋದು ಅಂತ ಯಾವಾಗ ನಿರ್ಧಾರ ಮಾಡಿದ್ರಿ? ಸೈನ್ಯವನ್ನ ಸುಮಾರು ವರ್ಷ ಮಾಡದೆ, ಒಂದ್ 2 ದಶಕಗಳ ಕಾಲ ಮಾಡದೆ ಈಗ ಹೋಗೋಣ ಅಂತ ಅನ್ಸಿದ್ಯ ಅವಾಗ?
0: ಲಾಸ್ಟ್ ಪೋಸ್ಟಿಂಗ್ ನನಗೆ ಪುಣೆ ಆದಾಗ ಬಹುಶಃ ಆ ಟೈಮ್ನಲ್ಲಿ ನಾನು ಡಿಸೈಡ್ ಮಾಡಿದ್ದೆ, ಹೌದು ನಾನು ಈಗ ಆರ್ಮಿಯಿಂದ ಹೊರ ಬರಬೇಕು ಅಂತ. ದೇವರದಯ, ನನಗೆ ಆ ಒಂದು ಟೈಮ್ ಪೀರಿಯಡ್ ನಲ್ಲಿ ನನಗೆ ಎಲ್ಲಾ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ತು. ಅದಕ್ಕೆ ಖಂಡಿತ ಇಟ್ ಇಸ್ ಡೆಸ್ಟಿನ್ಡ್ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಅಷ್ಟು ಶಾರ್ಟ್ ಡ್ಯೂರೇಷನ್ ಅಲ್ಲಿ ಇಷ್ಟೆಲ್ಲ ನನಗೆ ಅವಕಾಶಗಳು ಸಿಕ್ತು ಅನ್ನೋದಕ್ಕೆ ಹೇಳೋದಕ್ಕೆ ಪದಗಳಿಲ್ಲ. ಸೊ ಹಾಗಾಗಿ ಅದ ನಂತರ ಫೈನಲಿ ಅಲ್ಲಿಗೆ ಬಂದಾಗ, ನಾನು ಲಾಸ್ಟ್ ಪೋಸ್ಟಿಂಗ್ ಪುಣೆ ಆದಾಗ
1: 2001
0: ನಲ್ಲಿ ನಾನು ಡಿಸೈಡ್ ಮಾಡಿದೆ, ಓಕೆ ಐ ವಿಲ್ ಕಮ್ ಔಟ್ ಆಫ್ ಆರ್ಮಿ ಅಂತ.
1: ಅಂದ್ರೆ 5 ವರ್ಷ ಶಾರ್ಟ್ ಕಮಿಷನ್.
0: ಶಾರ್ಟ್
1: 5 ವರ್ಷ. ಕ್ಯಾಪ್ಟನ್ ಗಂಗಾಧರ್ ಅವರೇ, ಈಗ ನಮ್ಮೊಂದಿಗೆ ರೇಖಾ ಅವರು ಇದ್ದಾರೆ, ತಮ್ಮ ಮಡದಿ, ಅವರ ಅನುಭವವನ್ನ ನಾವು ಕೇಳೋಣ. ರೇಖಾ ಅವರೇ, ಹೇಗಿತ್ತು ಒಬ್ಬ ಸೈನಿಕನ ಜೊತೆಗೆ ಬದುಕು, ಹೇಗಿರುತ್ತೆ?
2: ಮದ್ವೆಯಾಗಿ ಸ್ವಲ್ಪ ದಿವಸ ಆದ್ಮೇಲೆ ಹೋದ್ವಿ ಅಲ್ಲಿಗೆ. ಹೋದಾಗೆ ಒಂದು 15 ದಿವಸದೊಳಗೆ ವಾರ್ ಶುರುವಾಯ್ತು. ಸೊ ಅವರಿಗೂ ಗೊತ್ತಿಲ್ಲ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ. ನನ್ನನ್ನ ಕಲ್ಕಟ್ಟಾವರೆಗೂ ಟ್ರೈನ್ ಅಲ್ಲಿ ಕಳಿಸ್ಬಿಟ್ಟು ನೀನ್ ವಾಪಸ್ ಬೆಂಗಳೂರಿಗೆ ಹೋಗು ಅಂತ ಹೇಳಿದ್ರು. ನಾನು ಬಂದೆ, ಕಡಿಮೆ ಅವಧಿ ಇತ್ತು ನನಗೆ. ಅಂದ್ರೆ ಸೈನ್ಯ ಅಂದ್ರೇನು, ಯುದ್ಧ ಅಂದ್ರೇನು, ಯಾವುದೇ ಬ್ಯಾಕ್ ಗ್ರೌಂಡ್ ಗೊತ್ತಿಲ್ಲದೆ ಇರೋದ್ರಿಂದ ಅದರ ಬಗ್ಗೆ ಅನುಭವ ಇಷ್ಟಿರ್ಲಿಲ್ಲ. 15 ದಿವಸದಲ್ಲಿ ಏನು ಗೊತ್ತಾಗ್ಲಿಲ್ಲ ಮೇಡಮ್, ಎಲ್ಲ ಹೋಗ್ತಿದ್ದಾರೆ, ಏನಿದೆ, ಏನೇನು, ಟೋಟಲಿ ನನ್ನ ಮೈಂಡ್ ಅಲ್ಲಿ 0 ಅಷ್ಟೇ ಇದ್ದಿದ್ದು. ನಾನು ಅವ್ರಿಗೆ ಏನು ಹೇಳಲಿಲ್ಲ, ಅವ್ರು ಕೂಡ ನನ್ಗೇನು ಹೇಳಲಿಲ್ಲ. ಸೊ ವಾಪಸ್ ಬಂದ್ವಿ ಬೆಂಗಳೂರಿಗೆ. ಬೆಂಗಳೂರಿಗೆ ಬಂದಾದ್ಮೇಲೆ ಆಮೇಲೆ ಗೊತ್ತಾಗ್ತಿತ್ತು, ಪೇಪರ್ ನೋಡಿ, ಟಿವಿನ ನ್ಯೂಸ್ ನೋಡ್ತಾ ಹೋಗ್ಬೇಕಾದ್ರೆ ಪರ್ಮನೆಂಟ್ ಆಗಿ ಒಬ್ರು ಕಾಯ್ತಾ ಇದ್ವಿ ನ್ಯೂಸ್ ನೋಡೋದು, ಇವತ್ತು ಏನಾಗುತ್ತೆ, ನಾಳೆ ಏನಾಗುತ್ತೆ, ಏನಾದ್ರೂ ಕಾಲ್ ಬರತ್ತಾ, ಏನಾಗುತ್ತೆ ಅಂತ. ಅದನ್ನ ಅಷ್ಟೇ ಬಿಟ್ರೆ ದೇವ್ರ ಹತ್ರ ಪ್ರೇಯರ್ ಮಾಡೋದ್ ಬಿಟ್ಟು ನಮ್ದು ಏನು ಬೇರೆ ಕೆಲಸನೇ ಇರ್ಲಿಲ್ಲ. ಸೊ ಹಾಗೆ ನಡೀತು. ಅದಾದ್ಮೇಲೆ ನನ್ಗೆ ಅವ್ರದ್ ಲಾಸ್ಟ್ ಪೋಸ್ಟಿಂಗ್ ಪುಣೆಯಲ್ಲಿತ್ತು, ಅವಾಗ ನಾನು ಹೋಗಿದ್ದೆ, ಒಂದ್ 4-5 ತಿಂಗಳು ಜೊತೆಲಿದ್ದೆ. ಅವಾಗ ಜೀವನ ಆರ್ಮಿದ ಏನಂತ ಗೊತ್ತಾಯ್ತು, ಜೀವನನೇ ಬೇರೆ ತರ ಇದೆ ನಮ್ದು. ಈ ತರ ಸಿವಿಲ್ ಲೈಫೇ ಬೇರೆ, ಅದ್ರದ್ ಲೈಫೇ ಬೇರೆ. ಆದ್ರೆ ನಾವು ಅದ್ರಲ್ಲಿ ಕುಟುಂಬದ ಜೊತೆ ಇದ್ರೆ ನಾವೆಲ್ಲರೂ ಒಂದ್ ಕುಟುಂಬ ಅಂತ ಇರ್ತೀವಿ. ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಒಂದು 4-5 ಮಂತ್ಸ್ ಅಲ್ಲಿ ಆ ಕುಟುಂಬದ ಜೊತೆಗೆ ಎಲ್ಲಾ ಪ್ರತಿಯೊಂದು ಕಷ್ಟ ಸುಖ ನೋವು ಪ್ರತಿಯೊಂದಿರಲ್ಲೂ ಸಹ ನಮ್ಗೆ ಸಹಕಾರ ಕೊಡ್ತಾರೆ ಮೇಡಮ್ ಹಂಗೆ ಅಂತ. ಅಷ್ಟು ಚೆನ್ನಾಗಿತ್ತು, ತುಂಬಾ ನಾನು ಏನ್ ಹೇಳಕ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂನು, ಒಬ್ಬರ ಆರ್ಮಿ ಆಫೀಸರ್ನ ಹೆಂಡತಿಯಾಗಿ ಅದು ಒಂಥರ ಲೈಫ್ ಇದೆ, ನಾವಿನ್ನ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಒಂದ್ಸರಿ ಹಂಗು ಅನ್ಸೋದಕ್ ಸಹ ಇದೆ. ಅವ್ರ ಲಾಸ್ಟ್ ನಲ್ಲಿ ನಾವು ಬರ್ಬೇಕಂದ್ರೆ ಅದೇ ಕೆಲವರು ಆಫೀಸರ್ಸ್ ಹೇಳ್ತಾ ಇದ್ರು, ಬೆನ್ ತಟ್ಟಿ ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದೆ, ನೀನ್ ನಿಜವಾಗ್ಲೂ ಅದೃಷ್ಟವಂತ ಅಂತ ಹೇಳಿದ್ರು. ಕೆಲವ್ರಿಗೆ ಅವಕಾಶಗಳು ಸಿಗಲ್ಲ ಮೇಡಮ್, ಆ ದೃಷ್ಟಿಯಲ್ಲಿ ನೋಡಿದ್ರೆ ಇವರು ತುಂಬಾ ಅದೃಷ್ಟವಂತರು ಅಂತ ಹೇಳ್ಬೇಕು. ಅವ್ರು ಏನೊಂದು ಒಳ್ಳೇದ್ ಮಾತ್ರ ಅಷ್ಟೇ ಶೇರ್ ಮಾಡ್ತಾರೆ ಅವರದು, ನನ್ಗೆ ಹಂಗ ಕಷ್ಟ ಆಗಿತ್ತು ಹಂಗೆ ಆಗಿತ್ತು, ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಾಮ. ಅವ್ರು ಹೇಳ್ತಿದ್ರು, ಒಬ್ಬ ಆಫೀಸರ್ ನೋಡ್ಬೇಡ, ಒಬ್ಬ ಜವಾನ್ ನಿಂತ್ಕೊಂಡು ನೋಡು, ನಾವು ಮನೆಯಲ್ಲಿ ಬೇಕಾದಾಗ ನೀರ್ ಕುಡಿತೀವಿ, ಅಶ್ರದ್ರೆ ಊಟ ಮಾಡ್ತೀವಿ, ಆದ್ರೆ ಒಬ್ಬ ಆಫೀಸರ್ಗೆ ಆಗ್ಲಿ ಒಬ್ಬ ಜವಾನ್ಗೆ ಆಗ್ಲಿ ಆತರ ಏನು ಅವಕಾಶಗಳಿರಲ್ಲ ಮೇಡಮ್. ಅಲ್ಲಿ ಒಬ್ಬ ಆಫೀಸರ್ ಆಗಿ ನಿಂತ್ಕೊಂಡು ನೋಡ್ಬೇಡ ನೀನು, ಒಬ್ಬ ಜವಾನನ್ನಾಗ ಸ್ಥಿತಿ ನೋಡಿ ಹೇಗಿರತ್ತೆ ಅಂತ. ನೀನ್ ಅದ್ರಲ್ಲಿ ಖುಷಿ ಪಡ್ಬೇಕು, ನೀವ್ ಯಾರು ಒಳದಾಗ್ಲಿ ಬೇಜಾರು ಮಾಡ್ಕೊಂಡಾಗ

0: ಏನು ಮಾಡಬಾರ್ದು ಅಂತ ಹೇಳ್ತಿದ್ರು. ಅವಾಗ ನಮಗ್ ಗೊತ್ತಾಗ್ತಿತ್ತು, ಓ ಒಬ್ಬ ಆಫೀಸರ್ ಎಷ್ಟು ಫೆಸಿಲಿಟೀಸ್ ಇರ್ಬೇಕಾದ್ರೆ ಒಬ್ಬ ಜವಾನ್ಗೆ ಏನಿರಲ್ಲ, ಅವ್ರ ಫ್ಯಾಮಿಲಿ ಹೆಂಗಿರ್ಬೇಕು, ಅವ್ರ ಹೆಂಡತಿ ಆಗ್ಲಿ ತಂದೆ ತಾಯಿ ಮಕ್ಕಳು ಅವ್ರೆಷ್ಟು ಕಷ್ಟ ಆಗತ್ತೆ ಅವ್ರಿಗೆ. ಇವ್ರಿಗೆ ಇಷ್ಟೆಲ್ಲಾ ಫೆಸಿಲಿಟೀಸ್ ಇದ್ರು ನಾವ್ ಇಷ್ಟು ಸಂಕಟ ಪಟ್ಟದ್ರೆ ಅರ್ಥ ಇಲ್ಲ ಅಂತ ನಮಗ್ ನಾವೇನೆ ಸಮಾಧಾನ ಪಟ್ಕೊಂತಿದ್ವಿ. ಹೌದು ಚೆನ್ನಾಗಿದೆ, ಇನ್ನ ಬೆಟರ್ ಆಗಿದೆ ಅನ್ಕೊಂತೀವಿ.
1: ಕ್ಯಾಪ್ಟನ್ ಗಂಗಾಧರ್ ಅವರೇ, ನಿಮ್ಮ ಮನೆಯವರು ನಿಮ್ಮ ಬಗ್ಗೆ ಬಹಳ ಒಳ್ಳೆಯ ಮಾತುಗಳನ್ನ ಹೇಳಿದ್ದು ಕೇಳಿ ಶ್ರೋತೃಗಳಿಗೆ ಹಾಗೆ ನಮ್ಗೆಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಈಗ ನಿಮ್ಮೊಂದಿಗೆ ಮಾತನ್ನ ಮುಂದುವರಿಸ್ತಾ,
2: ಅನೇಕ ಬಹಳ ಕಠಿಣವಾದ ಜಾಗಗಳಲ್ಲಿ ನೀವು ಕೆಲಸ ಮಾಡಿರೋದು, ಅದು ನಾಗಾಲ್ಯಾಂಡ್ ಆಗಿರಬಹುದು ಅಥವಾ ಈ ಕಡೆ ಪಂಜಾಬ್ನ ಗಡಿಯಾಗಿರಬಹುದು ಅಥವಾ ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶ ಆಗಿರಬಹುದು, ಇವೆಲ್ಲವೂ ಭಾರತಕ್ಕೆ ಯಾವತ್ತೂ ಕೂಡ ತುಂಬಾ ಎಚ್ಚರಿಕೆಯಿಂದ ಇರಬೇಕಾದಂತಹ ಪ್ರದೇಶಗಳೇ. ನಾವು ಯಾವುದೇ ದಿಕ್ಕಲ್ಲಿ ನೋಡಿದ್ರು ಇವು ಬಹಳ ಮುಖ್ಯವಾದ ಒಂದು ಆಯಕಟ್ಟಿನ ಜಾಗ ಅಂತ ಹೇಳ್ತೀವಿ ನಾವು, ಆ ಥರದಲ್ಲಿ ಇರುವಂತಹ ಗಡಿಗಳು.

0: ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶ ಆಗಿರಬಹುದು, ಇವೆಲ್ಲವೂ ಭಾರತಕ್ಕೆ ಯಾವತ್ತೂ ಕೂಡ ತುಂಬಾ ಎಚ್ಚರಿಕೆಯಿಂದ ಇರಬೇಕಾದಂತಹ ಪ್ರದೇಶಗಳೇ. ನಾವು ಯಾವುದೇ ದಿಕ್ಕಲ್ಲಿ ನೋಡಿದ್ರು ಇವು ಬಹಳ ಮುಖ್ಯವಾದ ಒಂದು ಆಯಕಟ್ಟಿನ ಜಾಗ ಅಂತ ಹೇಳ್ತೀವಿ ನಾವು. ಆ ಥರದಲ್ಲಿ ಇರುವಂತಹ ಗಡಿಗಳು ಇವು. ಅವೆಲ್ಲವುಗಳಲ್ಲೂ ಕೆಲಸ ಮಾಡುವಂತಹ ಅವಕಾಶ ನಿಮ್ಗೆ ಸಿಕ್ಕಿದ್ದು ನೀವೇ ಹೇಳದ ಹಾಗೆ ನಿಮ್ಮ ಸುದೈವ. ಈ ಒಳ್ಳೆ ಕೆಲಸಗಳಿಗೆ ಯಾವತ್ತೂ ಸೈನ್ಯದಲ್ಲಿ ರಿವಾರ್ಡ್ಸ್ ಕೂಡ ಕೊಡ್ತಾರೆ, ಅದು ಪ್ರಶಸ್ತಿ ಆಗಿರಬಹುದು ಅಥವಾ ಪಾರಿತೋಷಕ ಆಗಿರಬಹುದು, ಹಾಗೆ ನಿಮ್ಗೆ ಕೂಡ ಸಿಕ್ತು, ಅವುಗಳ ಬಗ್ಗೆ ಹೇಳಿ.
1: ನಾನು ಕಾರ್ಗಿಲ್ ವಾರ್ ಮಾಡಿರೋ ಕೆಲಸಕ್ಕೆ ಆರ್ಮಿ ಚೀಫ್ ಕಮೆಂಡೇಶನ್ ಸಿಕ್ಕಿದ್ದು. ಅಂಡ್ ನಮ್ಮ ಯೂನಿಟ್, ಯಾಕಂದ್ರೆ ನಮ್ಮ ಯೂನಿಟ್ ಫುಲ್ಲಿ ಕಾರ್ಗಿಲ್ ವಾರ್ ನಲ್ಲಿ ಡಿಪ್ಲೋ ಆಗಿರೋದ್ರಿಂದ ಯೂನಿಟ್ ಸೈಟೇಷನ್ ಕೂಡ ಬಂತು. ಆಗಿನ ಆರ್ಮಿ ಚೀಫ್ ಜನರಲ್ ಮಲ್ಲಿಕ್ ಇಂದ ನಮಗೆ ಸೈಟೇಷನ್ ಬಂದಿತ್ತು ಫಾರ್ ದ ಈ ಕೆಲಸ ಕಾರ್ಯಗಳನ್ನೆಲ್ಲ ನಡೆಸಿ ಅದ್ರ ಬಗ್ಗೆ ರೆಕಾರ್ಡ್ಸ್ ಎಲ್ಲ ಆದಾಗ. ಯಾಕಂದ್ರೆ ಅದೊಂದು ಕ್ರಿಟಿಕಲ್ ಆಕ್ಟಿವಿಟಿ, ಯಾಕಂದ್ರೆ ಆ ಒಂದು ಸಮಯದಲ್ಲಿ ಎಸ್ಪೆಷಲಿ ಬಟಾಲಿಕ್ ಅನ್ನೋದು ತುಂಬಾ ಟಫ್ ಅಂಡ್ ಬ್ಯಾಟಲ್ ಸೆಕ್ಟರ್ ಕಾರ್ಗಿಲ್ ಅಥವಾ ದ್ರಾಸ್ ಕಂಪೇರ್ ಮಾಡಿದ್ರೆ. ಯಾಕಂದ್ರೆ ನಮಗೆ ಪೀಕ್ಸ್ ಆಫ್ ದ ಮೌಂಟೇನ್ಸ್ ತುಂಬಾ ಹೆಚ್ಚು,
0: ಲೇಗ್ ಹತ್ರ ಆಗುತ್ತೆ
1: ಸೊ ಆಲ್ಟಿಟ್ಯೂಡ್ ತುಂಬಾ ಹೆಚ್ಚಾಗಿರೋದ್ರಿಂದ ಅಷ್ಟೇ ಕಷ್ಟಕರವಾಗ್ತಾ ಹೋಗುತ್ತೆ ಯುದ್ಧ.
0: ಮತ್ತೆ ಆ ಸಮಯದಲ್ಲಿ ಈಗಿನ ತರ ರಸ್ತೆಗಳೆಲ್ಲ ಆಗಿರ್ಲಿಲ್ಲ. ಈಗ ನಿಮ್ಗೆ ಬಹಳಷ್ಟು ರಸ್ತೆಗಳು, ಆರ್ಮಿಯವರೇ ಹೇಳೋ ಪ್ರಕಾರ ಬೆಟ್ಟ, ನೀವ್ ಯಾವ ಬೆಟ್ಟದಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ಅಂತ ಹೇಳ್ತಿರೋ, ಅಲ್ಲೆಲ್ಲ ಬಹಳಷ್ಟು ರಸ್ತೆಗಳೆಲ್ಲ ಆಗಿದಾವೆ ಈಗ. ಆದ್ರೆ ಆ ಕಾಲದಲ್ಲಿ ಇರ್ಲಿಲ್ಲ, ಅಲ್ಲಿ ನೀವು ನಡ್ಕೊಂಡೇ ಹೋಗ್ಬೇಕಿತ್ತು, ಮತ್ತೆ ಟ್ಯಾಂಕ್ಗಳು ಹೋಗೋದಕ್ಕೂ ಬಹಳ ಕಷ್ಟ ಆಗುವಂತಹ ರಸ್ತೆ ಇತ್ತು. ಅಂತ ಹೊತ್ತಿನಲ್ಲಿ ಕೆಲಸ ಮಾಡಿದಕ್ಕೆ ನಿಜವಾಗ್ಲೂ ಪ್ರಶಂಸೆ ಅಥವಾ ಪಾರಿತೋಷಕಗಳನ್ನ ಸೈನ್ಯ ಕೊಡ್ಲೇಬೇಕು. ಆ ಎಲ್ಲ ಪ್ರಶಸ್ತಿ ಪಾರಿತೋಷಕಗಳು ಕೂಡ ನಿಮ್ಗೆ ಸಿಕ್ಕಿದಾವೆ. ಕ್ಯಾಪ್ಟನ್ ಗಂಗಾಧರ್ ಅವರೇ, ನಿಮ್ಮ ಒಂದು ಇಷ್ಟೊಂದು ಅನುಭವಗಳನ್ನ ನಮ್ಮೊಂದಿಗೆ, ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿದ್ದೀರಿ. ಈ ಮಾತುಗಳು ಮುಂದೆ ಸೈನ್ಯಕ್ಕೆ ಸೇರೋರಿಗೆ ಸ್ಫೂರ್ತಿಯಾಗಬೇಕು. ಭಾರತದ ಸೈನ್ಯ ಪ್ರಪಂಚದ ಅತ್ಯಂತ ಬಲಿಷ್ಠವಾದ ಸೈನ್ಯಗಳಲ್ಲಿ ಒಂದು ಅನ್ನೋದನ್ನ ನಾವೆಲ್ಲರೂ ಖಂಡಿತ ಹೆಮ್ಮೆಯಿಂದ ಹೇಳ್ತೀವಿ ಸದಾಕಾಲಕ್ಕೆ. ಆರ್ಮಿಯಲ್ಲಿ ಇರುವಂತಹ ತರಬೇತಿನೇ ಅಷ್ಟು ಕಠಿಣವಾಗಿರುತ್ತೆ, ಹಾಗಾಗಿ ಭಾರತದ ಸೈನ್ಯ ಯಾವತ್ತೂ ಬಹಳ ಉನ್ನತ ಮಟ್ಟದಲ್ಲಿ ಇರುವಂತದ್ದು. ಅಂಥಲ್ಲಿ ನಿಮಗೆ ಸೇವೆ ಮಾಡುವಂತಹ ಅವಕಾಶ ಸಿಕ್ತು, ನಿಮ್ಮ ಅನುಭವಗಳನ್ನ ನಮ್ಮೊಂದಿಗೆ, ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಜೈ ಹಿಂದ್.
1: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಈ ಸಂದರ್ಭದಲ್ಲಿ ವೀರ ಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಕ್ಯಾಪ್ಟನ್ ಪಿ ಗಂಗಾಧರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಶ್ರೋತೃಗಳೇ ನಮಸ್ಕಾರ. ಕಳೆದ 10 ತಿಂಗಳುಗಳಿಂದ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಗಳನ್ನು ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಬೇರೆ ಬೇರೆ ವಿಭಾಗಗಳ ಹಲವರನ್ನ ಸಂದರ್ಶನಗಳ ಮೂಲಕ ನಾವು ಭೇಟಿಯಾಗಿದ್ದೀವಿ. ಅವರ ಅಪರೂಪವಾದ ಅನುಭವಗಳನ್ನು ನಾವು ಕೇಳಿದ್ದೀವಿ. ಇವರ ಅನುಭವಗಳು ರಕ್ಷಣಾ ಸೇವೆಗೆ ಸಂಬಂಧಪಟ್ಟಾಗೆ ಅವರ ಅನುಭವಗಳು ಮಾತ್ರವಲ್ಲದೆ ಭಾರತೀಯ ರಕ್ಷಣಾ ವ್ಯವಸ್ಥೆಯ ಅಪರೂಪದ ಅನುಭವಗಳು ಕೂಡ ಆಗಿದ್ವು ಅನ್ನೋದು ಈ ಕಾರ್ಯಕ್ರಮದ ವಿಶೇಷ. ಇವರ ಅನುಭವಗಳನ್ನು ಕೇಳ್ತಾ ನಾವು ಭಾರತೀಯ ರಕ್ಷಣಾ ವ್ಯವಸ್ಥೆ ಎಷ್ಟೊಂದು ಅನುಪಮವಾದ ಸೇವೆಯನ್ನು ಈ ದೇಶಕ್ಕೆ ಮಾಡ್ತಾ ಬಂದಿದೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಸ್ವಾತಂತ್ರ್ಯ ನಂತರ ಭಾರತ ಕಂಡ ಯುದ್ಧಗಳಲ್ಲಿ ಭಾಗವಹಿಸಿದ ಅನೇಕರನ್ನ ಈ ಕಾರ್ಯಕ್ರಮಗಳ ಮೂಲಕ ಭೇಟಿಯಾಗುವಂತಹ ಅನುಪಮವಾದ ಅವಕಾಶ ನಮಗೆ ಒದಗಿ ಬಂತು. ಭಾರತೀಯ ರಕ್ಷಣಾ ವ್ಯವಸ್ಥೆ ನಮ್ಮ ಹೆಮ್ಮೆ ಅಂತ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮಗೆ ಅನಿಸಿದ್ದಿದೆ. ಕಾರ್ಗಿಲ್ ಯುದ್ಧ ಆಗಿರಬಹುದು, ಚೀನಾದ ಗಡಿಭಾಗದಲ್ಲಿ ನಡೆದಂಥ ಘರ್ಷಣೆಗಳಾಗಿರಬಹುದು, ಪಾಕಿಸ್ತಾನದ ಯುದ್ಧವಾಗಿರಬಹುದು, ಈ ಎಲ್ಲ ಯುದ್ಧಗಳನ್ನು

0: ನಾವು ಕಣ್ಣಾರೆ ಕಂಡಂತೆ ಅನುಭವಿಸುವ ಅವಕಾಶ ಈ ಸಂದರ್ಶನಗಳ ಮೂಲಕ ನಮಗೆ ಸಿಕ್ಕಿದ್ದು ನಮ್ಮ ಬಹುದೊಡ್ಡ ಸುಯೋಗ ಅಂತಲೇ ಹೇಳಬಹುದು. ಆಕಾಶವಾಣಿಗೆ 90 ವರ್ಷ ತುಂಬಿದ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಸರಣಿಯನ್ನ ಆಕಾಶವಾಣಿ ಬೆಂಗಳೂರು ಕೇಂದ್ರ ಪ್ರಸಾರ ಮಾಡಿದೆ. ಇದೇ ಹೊತ್ತಿಗೆ ಆಕಾಶವಾಣಿ ಬೆಂಗಳೂರು ಕೇಂದ್ರಕ್ಕೆ 70 ವರ್ಷಗಳು ಕೂಡ ಇದೇ ವರ್ಷ ತುಂಬಿದ್ದಾವೆ. ಹೀಗೆ ಭಾರತೀಯ ಸ್ವಾತಂತ್ರ್ಯ ಹಾಗೂ ಆಕಾಶವಾಣಿ ಇವೆರಡೂ ಕೂಡ ಜೊತೆ ಜೊತೆಯಾಗಿ ಹೆಜ್ಜೆ ಹಾಕಿದ್ದನ್ನೂ ಕೂಡ ನಾವು ಈ ಹೊತ್ತಿನಲ್ಲಿ ನೆನಪಿಸಿಕೊಳ್ಳಬಹುದು. ಭಾರತದ ಸ್ವಾತಂತ್ರ್ಯ ಪೂರ್ವದಲ್ಲಿ ಆಕಾಶವಾಣಿ ಅನುಪಮವಾದ ಸೇವೆಯನ್ನ ಸಲ್ಲಿಸ್ತಾ ಇದ್ದದ್ದು ಇವತ್ತಿಗೂ ಕೂಡ ಅದೇ ರೀತಿಯ ಸೇವೆಯನ್ನ ಸಾರ್ವಜನಿಕರಿಗೆ ಮಾಹಿತಿ ಹಾಗೂ ಮನರಂಜನೆ ಶೈಕ್ಷಣಿಕ ಕಾರ್ಯಕ್ರಮಗಳ ಮೂಲಕ ನೀಡ್ತಾ ಬಂದಿದೆ. ಈ ಸಂದರ್ಭದಲ್ಲಿ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮೂಲಕ ಈ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ವೀರಯೋಧರಿಗೂ ಮತ್ತೊಮ್ಮೆ ಎಲ್ಲ ಶ್ರೋತೃಗಳ ಪರವಾಗಿ ನಮನಗಳನ್ನ ಸಲ್ಲಿಸ್ತಾ ಈ ಕಾರ್ಯಕ್ರಮದೊಂದಿಗೆ ಈ ಸರಣಿಯನ್ನ ಮುಗಿಸೋಣ. ಮತ್ತೆ ಹೊಸ ವಿಚಾರಗಳೊಂದಿಗೆ ಹೊಸ ಸರಣಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರಗಳು.
1: ಆಕಾಶವಾಣಿ ಮಡಿಕೇರಿ, ಸಮಯ 9:35.23.
2: ಅಕ್ಷರ ಮನೆ ಮಂತ್ರಾಲಯ ಮನಸೇ ದೇವಾಲಯ ಮನೆ ಮಂತ್ರಾಲಯ.
1: ಇದೇ ಭಾನುವಾರ ಅಂದರೆ ಸೆಪ್ಟೆಂಬರ್ 6 ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಅಂತ್ಯಾಕ್ಷರಿ ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ಸಮಯ ಬೆಳಗ್ಗೆ 11:00 to 12:00. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281219 ಕೋಡ್ ಸಂಖ್ಯೆ 08272. ಶ್ರೋತೃಗಳೇ ಭಾಗವಹಿಸಿ. ಅಂತ್ಯಾಕ್ಷರಿ.

ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು, ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:37:53. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಚಿತ್ರಚಿತ್ತಾರ, ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಕೇಳುಗರೆಲ್ಲರಿಗೂ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹಾಗೂ ನಮಸ್ಕಾರ. ನಾನು ರೇಷ್ಮಾ ತೀರ್ಥರಾಮ್. ಶ್ರೋತೃಗಳೇ, ಕಣ್ಣಿಗೆ ಕಾಣುವುದು ದೃಶ್ಯ, ಕಾಣದಿರುವುದು ಅದೃಶ್ಯ. ಮನಸ್ಸಿಗೆ ತೋರುವುದು ನೆನಪು, ತೋರದಿರುವುದು ಮರೆವು. ಈ ಮರೆವು ಏನು, ಯಾಕೆ? ಜಾಗೃತ ಮನಸ್ಸೇ ನೆನಪು, ಅದಿಲ್ಲದಿರುವುದೇ ಮರೆವು. ವೈದ್ಯಕೀಯದಲ್ಲಿ ಮರೆವನ್ನು ಅಮ್ನೀಷಿಯಾ ಅಂತ ಹೇಳ್ತಾರೆ.

ಮೆದುಳಿಗೆ ರಕ್ತಚಲನೆ ಕೆಲವು ಸೆಕೆಂಡುಗಳು ನಿಂತರೂ ಕೂಡ ಮರೆವು ಉಂಟಾಗ್ತದೆ. ಹಾಗಾದ್ರೆ ಬನ್ನಿ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮರೆವು ನೆನಪುಗಳ ಬಗ್ಗೆ ಮಾತಾಡೋಣ. ಈಗ ಕೇಳಿ ಅಮರ್ ಚಿತ್ರದ ಗೀತೆ.

ಶ್ರೋತೃಗಳೇ, ಈ ಮರಿವು ಕ್ಷಣಿಕ. ಇದು ಸಾಮಾನ್ಯವಾಗಿ ವಯಸ್ಸಾದವರಲ್ಲಿ ಕಾಣಿಸಿಕೊಳ್ಳುತ್ತದೆ. ವೈಜ್ಞಾನಿಕವಾಗಿ ನಾವು ಯಾವುದನ್ನು ಮನಸ್ಸಿನಲ್ಲಿ ಪದೇ ಪದೇ ತಿರುವಿ ಹಾಕ್ತೇವೋ ಅದು ನೆನಪಿನಲ್ಲಿ ಅಚ್ಚಳಿಯದೆ ಉಳಿತದೆ. ಒಮ್ಮೆ ಆಕಸ್ಮಿಕವಾಗಿಯೋ ಗುಂಪಿನಲ್ಲೋ ತೇಲಿ ಬಂದ ಮುಖ, ನಡೆದ ಘಟನೆ ನೆನಪಿನಲ್ಲಿ ಉಳಿಯೋದಿಲ್ಲ. ಅದೇ ಘಟನೆ ಮತ್ತೆ ನಡೆದರೆ ಅಥವಾ ಅದೇ ವ್ಯಕ್ತಿ ಮತ್ತೆ ಮತ್ತೆ ಭೇಟಿಯಾದರೆ ಆ ನೆನಪು ಅಚ್ಚಳಿಯದೆ ಉಳಿತದೆ. ಬಾಲ್ಯದಲ್ಲಿ ಕೇಳಿದ ಹಾಡುಗಳು, ಕಥೆಗಳು ಜೀವನದುದ್ದಕ್ಕೂ ಸದಾ ಹಸಿರು. ಯಾಕಂದ್ರೆ ಆ ನೆನಪುಗಳನ್ನು ಮನಪಟಲದಿಂದ ಚದುರಿಸುವ ಬೇಡದ ಬೇರೆ ನೆನಪುಗಳು ಅಲ್ಲಿರುವುದಿಲ್ಲ. ಬಿಳಿಯ ಹಾಳೆಯಂತೆ ನೋಡಿದ್ದೆಲ್ಲ ಕೇಳಿದ್ದೆಲ್ಲ ಅಲ್ಲಿ ಮುದ್ರಿತವಾಗ್ತದೆ.

ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಗೀತೆ ಇದು. ಹಾಡಿರುವವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಸಂಗೀತ ಕೆ ಕಲ್ಯಾಣ್ ಅವರದು, ಸಾಹಿತ್ಯ ಸೀತಾರಾಮ್ ಕಾರಂತ್.

0: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
1: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಈಗ ನೀವು ಮಾತಾಡಬೇಕು ಅಂತ ಕರೆದ್ರು. ಸರಸ್ವತಿ ಒಂದು ಪರ್ಮಿಷನ್ ತಗೊಂಡು ಬರ್ತೀನಿ ಅಷ್ಟೇ.
4: ಪ್ರೀತಿಯ ಶ್ರೋತೃಗಳೇ, ನಾಳೆ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವಂತಹ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಸತತ 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆನಿಸಿದಂತಹ ಕೊಡಗಿನ ಮೂರ್ನಾಡು ಐಕೊಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
3: ನೀವು ಒಳ್ಳೆದನ್ನು ಯೋಚನೆ ಮಾಡಿ, ನಮ್ಗೆ ಎಷ್ಟು ಇನ್ಕಮ್ ಇದೆ, ಎಷ್ಟೋ ಜನರಿಗೆ ಇಲ್ಲ. ಭಾರತದಲ್ಲಿ ಎಷ್ಟೋ ಜನ ಕಾಲೇಜ್ ಸ್ಲಿಪ್ಪರ್ ಇಲ್ಲ. ನಾವು ಎಷ್ಟು ಇದನ್ನು ಹಾಕೋ ಯೋಜಿಸಿ ಮಾಡೋಷ್ಟು ಇದೆ ಅಲ್ವಾ? ಎಷ್ಟು ಚಂದ ಇದೆ ಹೊರಗೆ ನೋಡಿ, ಚಂದ ಚಂದ ಬಟ್ಟೆ ಹಾಕೊಂಡು ಸ್ಕೂಲಿಗೆ ಹೋಗ್ತವೆ. ಎಷ್ಟು ಚಂದ ಇದೆ ಲೈಫು, ಅದನ್ನ ನಾವು ಒಂದು ಕ್ಷಣಿಕ ಮೇಡಮ್ ಯಾರು ಕಷ್ಟಪಟ್ಟಿಲ್ಲ ಹೇಳಿ.
4: ಮಾಡಿ FM 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ.

ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ ಕಾರ್ಯಕ್ರಮ ಚಿತ್ರ ಚಿತ್ತಾರ. ಈಗ ಸಮಯ 9:49. ಇವತ್ತು ನಾವು ಈ ಕಾರ್ಯಕ್ರಮದಲ್ಲಿ ಮರೆವು ನೆನಪುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಶ್ರೋತೃಗಳೇ, ಮುಖ್ಯವಾಗಿ ವಿದ್ಯಾರ್ಥಿ ಜೀವನದಲ್ಲಿ ನೆನಪಿನ ಮಹತ್ವ ಬಹಳ ದೊಡ್ಡದು. ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಬಹಳ ಮುಖ್ಯ. ಯಾಕಂದ್ರೆ ಹೊಸದಾಗಿ ಕಲಿತಾ ಇರುವ ವಿಷಯ ಮೊದಲು ನೆನಪಿನಲ್ಲಿರುವ ವಿಷಯಕ್ಕೆ ಸಂಬಂಧ ಪಡೆದಿದ್ರೆ ಆ ಪಾಠ ಬಹಳ ಕಾಲ ನೆನಪಿನಲ್ಲಿರೋದಿಲ್ಲ. ಆ ಪಾಠವನ್ನು ನೆನಪಿನಲ್ಲಿಟ್ಟುಕೊಳ್ಬೇಕಾದ್ರೆ ಮನಸ್ಸು ಚಂಚಲಗೊಳಿಸದೆ ಏಕಾಗ್ರತೆಯಿಂದ ಕಲಿಬೇಕು. ಗ್ರಹಣ, ಶ್ರವಣ ಮತ್ತು ಮನನ ಮಾಡಿಕೊಂಡು ಮತ್ತೆ ಮತ್ತೆ ನೆನಪಿನಂಗಳದಲ್ಲಿ ಮೂಡಿಸ್ತಾ ಇರಬೇಕು. ನೆನಪನ್ನು ಜೀವಂತವಾಗಿಡ್ಲಿಕ್ಕೆ ಮತ್ತೊಂದು ಸುಲಭ ಉಪಾಯ ಅಂತ ಹೇಳಿದ್ರೆ ಅದು ಕಂಠಪಾಠ. ಆದರೆ ಆ ನೆನಪನ್ನು ಶಾಶ್ವತಗೊಳಿಸದಿದ್ದಲ್ಲಿ ಯಾವುದೇ ಆಗಲಿ ನೆನಪಿದೆ ಅನ್ನಿಸ್ತದೆ, ಆದರೆ ಪೂರ್ತಿ ನೆನಪಿನಲ್ಲಿರೋದಿಲ್ಲ. ಹಾಗಾದಲ್ಲಿ ಪರೀಕ್ಷೆಯಲ್ಲಿ ಕುಳಿತ ವಿದ್ಯಾರ್ಥಿಗೆ ಪ್ರಶ್ನೆಯನ್ನು ನೋಡಿದ ಕೂಡಲೇ ಬಹಳ ಸುಲಭ ಅಂತ ಅನ್ನಿಸ್ತದೆ, ಆದರೆ ಉತ್ತರ ಬರೀಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ವಿದ್ಯಾರ್ಥಿಗೆ ಹೇಗೆ ಪ್ರಾರಂಭ ಮಾಡೋದು, ಏನ್ ಬರೆಯೋದು, ಎಷ್ಟು ಬರೆಯೋದು ಎಂಬ ಅನುಮಾನ ಶುರುವಾಗ್ತದೆ. ಮತ್ತೆ ಉತ್ತರ ಅಪೂರ್ಣ ಹಾಗೂ ನೀರಸವಾಗಿರ್ತದೆ. ಏಕಾಗ್ರತೆಯಿಂದ ಕಲಿತು ಬರೆದು ಅಭ್ಯಾಸ ಮಾಡಿದರೆ ಮರೆಯುವ ಸನ್ನಿವೇಶವೇ ಬರುವುದಿಲ್ಲ.

ಕೆ ಕಲ್ಯಾಣ್ ಅವರು ಬರೆದಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರದ ಗೀತೆ ಇದು. ಹಾಡಿದ್ದಾರೆ ಆಶಾ ಭಟ್ ಹಾಗೂ ಸುನಿಧಿ ಗಣೇಶ್. ಸಂಗೀತ ವಾಸುಕಿ ವೈಭವ್ ಅವರದು.

ಶ್ರೋತೃಗಳೇ, ನೆನಪು ಸಿಹಿಯೂ ಇರಬಹುದು, ಕಹಿಯೂ ಇರಬಹುದು. ಸವಿ ನೆನಪು ಮೆಲುಕು ಹಾಕ್ತಾ ಹಾಕ್ತಾ ಅದರ ಸಿಹಿ ಹೆಚ್ಚಾಗ್ತಾ ಹೋಗ್ತದೆ. ಹಾಗೆಯೇ ಕಹಿ ನೆನಪು ನೆನಪಿಸಿಕೊಂಡ್ರೆ ಕಹಿ ಹೆಚ್ಚಾಗ್ತಾ ಹೋಗ್ತದೆ. ಮರೆವು ನಮಗೆ ದೈವದತ್ತವಾದ ವರ. ನಾವು ಕಹಿ ಘಟನೆಯನ್ನು, ನೋವನ್ನು ಮರೀಲಿಕ್ಕೆ ಸಾಧ್ಯವಾಗದೇ ಇದ್ರೆ ನಾವು ಎಂದೂ ನೆಮ್ಮದಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. ಕಹಿ ನೆನಪು ಮೂರ್ತಾ ಇದ್ದಂತೆಯೇ ಪ್ರಯತ್ನಪೂರ್ವಕವಾಗಿ

ಅದನ್ನು ಚಿವುಟಿ ಹಾಕಬೇಕು. ಮತ್ತೆ ಮತ್ತೆ ಹಾಗೆ ಮಾಡಿದರೆ ಕಹಿ ನೆನಪುಗಳು ಮನಸ್ಸಿಂದ ಶಾಶ್ವತವಾಗಿ ಅಳಿಸಿ ಹೋಗ್ತದೆ. ಕಹಿ ನೆನಪಿನ ಜೇನುಗೂಡಿಗೆ ಕಲ್ಲಿಸಿತಾ ಇದ್ರೆ ಅದರ ಪರಿಣಾಮ ಮತ್ತಷ್ಟು ನೋವೇ. ಈಗ ಕೇಳಿ ಹಂಸಲೇಖಾ ಅವರ ಸಾಹಿತ್ಯ ಹಾಗೂ ಸಂಗೀತವಿರುವ ಅಂಡಮಾನ್ ಚಿತ್ರದ ಗೀತೆ. ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ.

ನೆನಪು ಹಾಗೂ ಮರೆವು ಎಲ್ಲರ ಜೀವನದಲ್ಲಿ ಇದ್ದದ್ದೆ. ಬದುಕಿನಲ್ಲಿ ನೆನಪುಗಳು ಎಷ್ಟು ಮುಖ್ಯವೋ ಅಷ್ಟೇ ಮರೆವು ಕೂಡ ಮುಖ್ಯ. ಆದರೆ ಯಾವುದನ್ನು ಮರಿಬೇಕು, ಯಾವುದನ್ನು ನೆನಪಿಟ್ಕೊಳ್ಬೇಕು ಎಂಬುದನ್ನು ನಿರ್ಧರಿಸಿಕೊಳ್ಳುವವರು ನಾವೇ ಆದರೂ ಕೂಡ ನಿರ್ಧರಿಸಿಕೊಳ್ಳುವಾಗ ಇದ್ದ ಸಮಯ, ಸಂದರ್ಭ, ಅನುಭವದ ಪಾತ್ರ ಕೂಡ ಮುಖ್ಯ ಆಗ್ತದೆ. ಅನುಭವಕ್ಕಿಂತ ಅನುಭವದ ನೆನಪೇ ಸಿಹಿ ಎಂದಿದ್ದಾರೆ ಹಿರಿಯರು. ಹಾಗಾಗಿ ಜೀವನವನ್ನು ಸುಖಮಯವಾಗಿ ರೂಪಿಸಿಕೊಳ್ಳುವುದು ನಮ್ಮ ಕೈಯಲ್ಲೇ ಇದೆ ಅಲ್ವಾ? ನಮಸ್ಕಾರ. ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ ಪ್ರಸಾರವಾಯಿತು.

0: ಯುವ ಸಮೂಹದಲ್ಲಿ ಗೆಳೆಯ ಗೆಳತಿ ಪದಗಳಿಗೆ ನಂಬಿಕೆಯೇ ಸಾಕ್ಷಿ.
1: ಗೆಳತಿ ನೀನಿರುವಾಗ ಜಗವೇ ಹೂವಿನ ಬೀಡು.
0: ಹಾಗಾದರೆ ಗೆಳತಿ ಎಂದರೆ?
2: ಗೆಳತಿ ಅಂತ ಹೇಳಿದ್ರೆ ನಾ ಸೋತೆ ಅಂತ ಅನ್ಸುವಾಗ ಸಿಗುವಂತ ಒಂದು ಆಸರೆ ಇರಬಹುದು.
0: ಹೌದು, ಸಾತ್ವಿಕ ಚಿಂತನೆಗಳೊಂದಿಗೆ ಸಾಗುವುದೇ ಅಮೂಲ್ಯ ಸ್ನೇಹ, ಗೆಳೆಯ ಗೆಳತಿ ಗೆಳೆತನ ಅಲ್ಲವೇ?
1: ತಲ್ಲಣ್ಣಿಸದಿರು ಕಂಡ್ಯ ತಾಳು ಮನವೇ.
0: ಗೆಳೆತನವೂ ಇರಲಿ, ಓದಿನ ಛಲವೂ ಇರಲಿ,

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಿಯ ಶ್ರೋತೃಗಳೇ, ಇದೀಗ ಈ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ಅಮ್ಮಂಡ ಸೋನಿ ಪೂವಣ್ಣ. ರೇಡಿಯೋ ಸಮಯ 10:01:45. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇಂದು ವಿದುಷಿ ಕೆಜಿ ಕನಕಲಕ್ಷ್ಮಿ ಅವರ ಹಾಡುಗಾರಿಕೆ. ಇವರೊಂದಿಗೆ ಪಕ್ಕವಾದ್ಯದಲ್ಲಿ ವಯಲಿನ್ ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ಎನ್ ವಾಸುದೇವ್. ಮೊದಲಿಗೆ ತ್ಯಾಗರಾಜರ ಕೃತಿ ಲೋಚನ ಕಮಲಲೋಚನ, ದರ್ಬಾರ್ ರಾಗ ಆದಿತಾಳ.

ಪ್ರಿಯ ಶ್ರೋತೃಗಳೇ, ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಕೆಜಿ ಕನಕಲಕ್ಷ್ಮಿ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಇವರೊಂದಿಗೆ ಪಕ್ಕವಾದ್ಯದಲ್ಲಿದ್ದವರು ವಯಲಿನ್ ಎಂಎಸ್ ಗೋವಿಂದಸ್ವಾಮಿ, ಮೃದಂಗ ವಿ ವಾಸುದೇವ್. ಈ ಕಾರ್ಯಕ್ರಮವು ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಯುವ ಮನಸ್ಸಿನ ಭಾವನೆಯಲ್ಲಿ ನೋವು ಎಂದರೆ
1: ನೋವು ಅಂತ ಹೇಳಿದ್ರೆ ನನ್ನ ಮಿತಿಯನ್ನ ದಾಟಿ ಮುಂದಕ್ಕೆ ಬಂದಿದ್ದೀನಿ, ಒಂದು ವಿಷಯವನ್ನ ತಡೆಯಲು ಆಗ್ತಾ ಇಲ್ಲ ಅಂತಂದಾಗ ಆಗುವ ಒಂದು ಭಾವನೆ.

0: ಯಾವ ರಾಜಿ. ಹೌದು, ಎದುರಾಗುವ ಸವಾಲುಗಳನ್ನು ಎದುರಿಸುವ ಶಕ್ತಿ ಯುವ ಶಕ್ತಿಗಿದೆ. ಈಗ ಸಮಯ 10:32:49. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಮೊದಲಿಗೆ ಕೇಳೋಣ ಶುಭ್ ಮಂಗಲ್ ಜ್ಯಾದಾ ಸಾವಧಾನ್ ಚಿತ್ರದ ಗೀತೆ ಆಯುಷ್ಮಾನ್ ಖುರಾನಾ ಅವರ ಧ್ವನಿಯಲ್ಲಿ. ಗೀತೆಗೆ ಸಾಹಿತ್ಯ ನೀಡಿ ಸಂಗೀತ ನೀಡಿದ್ದಾರೆ ವಾಯು.

ಗುರು ರಾಂಧಾವಾ ಹಾಗೂ ತುಳಸಿ ಕುಮಾರ್ ಅವರ ಧ್ವನಿಯಲ್ಲಿ ಸ್ಟ್ರೀಟ್ ಡ್ಯಾನ್ಸರ್ 3D ಚಿತ್ರದ ಗೀತೆ. ಸಾಹಿತ್ಯ ರಚಿಸಿ ಸಚಿನ್ ಹಾಗೂ ಜಿಗರ್ ಅವರೊಂದಿಗೆ ಸಂಗೀತ ನೀಡಿದ್ದಾರೆ ಗುರು ರಾಂಧಾವಾ.

ಇನ್ನು ಕೇಳೋಣ ಯತೀಂದ್ರ ಮಿಶ್ರಾ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಸಂಗೀತ ನೀಡಿರುವ ಭೂತ್ ಬಂಗಲಾ ಚಿತ್ರದ ಗೀತೆ. ಹಾಡಿದ್ದಾರೆ ಜಾವೇದ್ ಅಲಿ, ಶ್ರೇಯಾ ಘೋಷಾಲ್ ಹಾಗೂ ಪೃಥ್ವಿ ಗಂಧರ್ವ್.

ಕನಸನ್ನ ಕಾಣುವ ಸಂದರ್ಭ, ಯಾವುದೋ ಕಾರಣಕ್ಕಾಗಿ ಒತ್ತಡಕ್ಕೆ ಸಿಲುಕಿ ದಾರಿ ಕಾಣದೆ ಆತ್ಮಹತ್ಯೆಗೆ ಶರಣಾದರೆ ಕುಟುಂಬಕ್ಕೆ ಕೊಡುವ ಕೊಡುಗೆ.

0: ಜೀವ ಅಮೂಲ್ಯವಾದುದು.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 10:45:30. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನವನ್ನು ಆಲಿಸುತ್ತಿರುವಿರಿ ಶ್ರೋತೃಗಳೇ. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಸೋನು ನಿಗಮ್ ಅವರ ಧ್ವನಿಯಲ್ಲಿ ಬಾಬೀಜಿ ಘರ್ ಪರ್ ಹೆ ಚಿತ್ರದ ಗೀತೆ. ಗುಲಾಂ ಮೊಹಮ್ಮದ್ ಕಾವರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿಶಾಲ್ ಶೇಲ್ಕೆ.

ಇನ್ನು ಕೇಳೋಣ ಸಂಜೀವ್ ಶ್ರೀವಾತ್ಸವ ಅವರ ಸಾಹಿತ್ಯಕ್ಕೆ ಬಿಸ್ವಜೀತ್ ಭಟ್ಟಾಚಾರ್ಜಿ ಅವರ ಸಂಗೀತವಿರುವ ಬಿಹು ಅಟ್ಯಾಕ್ ಚಿತ್ರದ ಗೀತೆ ಜಾವೇದ್ ಅಲಿ ಹಾಗೂ ರೋಶ್ನಿ ಪಠಾಕ್ ಅವರ ಧ್ವನಿ ಸ್ವರಗಳಲ್ಲಿ.

ಇನ್ನು ಕೇಳೋಣ, ಸಾಗರ್ ಭಾಟಿಯಾ ಅವರು ಸಾಹಿತ್ಯ ರಚಿಸಿ ಸಂಗೀತ ಸಂಯೋಜಿಸಿರುವ ದೇ ದೇ ಪ್ಯಾರ್ ದೇ ಟೂ ಚಿತ್ರದ ಗೀತೆ, ಹಾಡಿದ್ದಾರೆ ಅರ್ಮಾನ್ ಮಲೇಕ್.

ಪ್ರಿಯ ಶ್ರೋತೃಗಳೇ, ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ ಶಾಶ್ವತ್ ಸಿಂಗ್ ಅವರ ಧ್ವನಿಯಲ್ಲಿ ಗವರ್ನರ್ ಚಿತ್ರದ ಗೀತೆ. ಸಾಹಿತ್ಯ ಜಾವೇದ್ ಅಖ್ತರ್ ಅವರದ್ದು, ಸಂಗೀತ ನೀಡಿದ್ದಾರೆ ಅಮಿತ್ ತ್ರಿವೇದಿ.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 11:17. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ.
2: ಹಲೋ ಆಕಾಶವಾಣಿ,
1: ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು
1: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ನನ್ನೆದೆಯ ಹಾಡು.
2: ನನ್ನೆದೆಯ ಹಾಡು.

0: ಪ್ರೀತಿಯ ಶ್ರೋತೃಗಳಿಗೆಲ್ಲ ಇಂದಿನ ನನ್ನೆದೆಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರೇಡಿಯೋ ಗೆಳತಿ ಅಮ್ಮಂಡ ಸೋನಿ ಪೂವಣ್ಣ. ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರದಂದು ಪ್ರಸಾರವಾಗುವ ಈ ಕಾರ್ಯಕ್ರಮದ ಕೆಲವು ನಿಯಮಗಳನ್ನು ಮತ್ತೊಮ್ಮೆ ನಿಮ್ಮೆಲ್ಲರಿಗೋಸ್ಕರ ಹೇಳ್ತೇನೆ. ಯಾವುದೇ ವ್ಯಕ್ತಿಯ ಬಗ್ಗೆ, ವೈಯಕ್ತಿಕ ಸಂಗತಿಗಳ ಬಗ್ಗೆ ಮಾತನಾಡುವ ಹಾಗಿಲ್ಲ. ಯಾವುದೇ ರಾಜಕೀಯ ಪಕ್ಷಗಳ ಬಗ್ಗೆ ಮಾತನಾಡುವ ಹಾಗಿಲ್ಲ. ಅಸಂಸದೀಯ ಪದಗಳ ಬಳಕೆ ಕೂಡ ಬೇಡ. ಇದು ಮಾಹಿತಿ ಮತ್ತು ಮನರಂಜನೆಯ ಕಾರ್ಯಕ್ರಮ. ನೀವು ಕರೆ ಮಾಡಿದಾಗ ನಾವು ನುಡಿಗಟ್ಟುಗಳನ್ನು ಕೇಳ್ತೀವಿ. ನೀವು ಅದಕ್ಕೆ ವಾಕ್ಯ ರಚನೆ ಮಾಡಬೇಕು, ಜೊತೆಗೆ ನಿಮ್ಮ ಇಷ್ಟದ ಹಾಡನ್ನು ಕೇಳಬಹುದು. ಆ ಹಾಡು ಯಾಕಾಗಿ ಇಷ್ಟ ಅಂತ ಹೇಳೋದನ್ನು ಮರಿಬೇಡಿ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2285558 ಹಾಗೂ 2281129. ಕೋಡ್ ಸಂಖ್ಯೆ 08272. ನಮ್ಮೊಂದಿಗಿದ್ದಾರೆ
1: ನಾನು ಎಂ ಶಕುಂತಲಾ, ಬಾನುಲಿ ಸ್ನೇಹಿತೆ.
0: ಹಾ
1: ಸೋನಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಕೂಡ ನಮಸ್ಕಾರ. ಪ್ರೀತಿಯ ಸ್ವಾಗತ,
0: ಸುಸ್ವಾಗತ.
1: ಮತ್ತೆ ಹೇಗಿದ್ದೀರಾ?
0: ಚೆನ್ನಾಗಿದ್ದೇನೆ ಮೇಡಮ್, ನೀವು ಹೇಗಿದ್ದೀರಾ?
1: ನಾವು ನಮ್ಮ ಶ್ರೋತೃಗಳು ಚೆನ್ನಾಗಿದ್ರೆ ನಾವು
0: ಚೆನ್ನಾಗಿದ್ದೇವೆ.
1: ಈಗ ಒಂದು ವಿಷಯದೊಂದಿಗೆ ನಾವು ಮಾತನಾಡ್ತಿದ್ದೀವಲ್ವಾ, ಒಂದು ಡಿ ಎಸ್ ಕರ್ಕಿಯವರ ಒಂದು ಕವಿತೆ ಇದೆ, ಯಾವ್ದಿರಬಹುದು ಅಂತ ಅಂದ್ರೆ ನಿಮ್ಗೆ ನಾನು ಹೇಳಿಲ್ಲ
0: ಅಲ್ವಾ? ಕುತೂಹಲ ಇದೆ, ಹೇಳಿ ಯಾವ್ದು ಅಂತ.
1: ನಿಮ್ಗೆ ಹೇಳದೆ ನಾನು ಕೇಳೋದು ತಪ್ಪಾಗುತ್ತೆ ಅಲ್ವಾ? ಈಗ ಒಂದು ಕೇಳಿರ್ತೀರಾ ನೀವು: ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೊಚ್ಚೇವು. ಮರೆತೇವು ಮರವ ಮರೆವ ತೆರೆದೇವು ಮನವ. ಈ ಹಾಡು ದೀರ್ಘವಾದ ಹಾಡು ಅಲ್ವಾ? ಈಗ ಯಾಕಾಗಿ ಆರಂಭ ಆಯಿತು ಅಂತ ಅಂದರೆ ದೀಪ. ದೀಪ ಅಂದರೆ ಏನು?
0: ದೀಪ ಅಂದರೆ ಬೆಳಕು.
1: ಹೌದಲ್ವಾ? ಬೆಳಕು ಚೆಲ್ಲುವಂತಹ ಒಂದು

0: ಸಂಭ್ರಮ. ಒಬ್ಬ ಮನುಷ್ಯ ಮತ್ತೊಬ್ಬನಿಗೆ ಬೆಳಕಾಗ್ತಾನೆ ಅಂತ ಅಂದರೆ ಹೀಗೆಲ್ಲ ಆಗಬಹುದು ಅಂತ ನೀವು ಹೇಳ್ತೀರಿ. ಸಂಕ್ಷಿಪ್ತವಾಗಿ ಏನು ಹೇಳ್ತೀರಿ?
1: ಅವರ ಜೀವನಕ್ಕೆ ಏನಾದರೂ ಒಂದು ಸಹಾಯ ಮಾಡಿ ಕೂಡ ಬೆಳಕಾಗ್ಬೋದು. ಕೆಲವು ಕುಟುಂಬಗಳಿಗೆ ಹೊಸ ಸೊಸೆ ಬಂದಾಗ ಅವರ ಮನೆಗೆ ಬೆಳಕಾಗ್ತಾಳೆ ಅಲ್ವಾ, ಹಾಗೆ ನೆರವಾಗುವುದರ ಮೂಲಕ ದೀಪ ಆಗಬಹುದು, ಸಹಾಯ ಆಗುವ ಮೂಲಕ ದೀಪ ಆಗ್ಬೋದು. ಕೆಲವರಿಗೆ ಅವರ ಸ್ನೇಹಿತರು ಕೂಡ ಜೀವನದ ಬೆಳಕಾಗಿರ್ತಾರೆ. ಹಾಗೆ ಕೆಲವರಿಗೆ ಅಭಿಮಾನಿಗಳಿಗೆ ಅವರ ಏನ್ ಹೇಳ್ತಾರೆ ಸೆಲೆಬ್ರಿಟೀಸ್ ಇರ್ತಾರಲ್ವಾ, ನಾಯಕರ ನಟರು ಆಗಿರ್ಬಹುದು ಅಥವಾ ಸಾಹಿತಿಗಳು ಆಗಿರ್ಬಹುದು, ಅವರ ನೆಚ್ಚಿನ ವ್ಯಕ್ತಿಗಳು ದೀಪ ಆಗಿರ್ತಾರೆ. ಅವರ ಮಾತುಗಳು ಅವರ ಜೀವನದಲ್ಲಿ ದೀಪ ಆಗಿರುತ್ತೆ. ಹೌದು,
0: ಹಾಗೆಯೇ ನಮ್ಮ ಆಕಾಶವಾಣಿಯ ಕಾರ್ಯಕ್ರಮಗಳು ನಮ್ಮೆಲ್ಲರ ಪ್ರೀತಿಯ ಶ್ರೋತೃಗಳ ಮನಸ್ಸಿಗೆ ಬೆಳಕು ಚೆಲ್ಲುವಂತಹ ಸಂದರ್ಭ ಇದು ಕೂಡ ಒಂದು ಅಂತ ಹೇಳಬಹುದು. ಈಗ ಒಂದು ಸೀರಿಯಸ್ ಮ್ಯಾಟರ್ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ವಿಕಸನ, ವ್ಯಕ್ತಿತ್ವ ವಿಕಸನ ಮಾಡುವಂತಹ ಸಂದರ್ಭಗಳು ಎಷ್ಟೆಲ್ಲ ಇರುತ್ತೆ ಅಲ್ವಾ. ಆದಾಗ್ಯೂ ಕೂಡ ಅವರು ಗುಬ್ಬಚ್ಚಿ ತರನೇ ಇರ್ತಾರೆ. ಇನ್ನು ವಿದ್ಯಾರ್ಥಿಗಳು ಅವರಲ್ಲಿ ಬೆಳವಣಿಗೆ ಆಗ್ತಾ ಆಗ್ತಾ ಆಗ್ತಾ ವಿಕಾಸ ಅನ್ನೋದು ಅವ್ರ ನಮ್ಮಲ್ಲಿ ಕಾಣ್ತಾ ಇರುತ್ತೆ, ಆದರೆ ಅದಕ್ಕೆ ಅಡ್ಡಿ ಆಗ್ತಾ ಇದೆ ಏನು ಅಂತ ಹೇಳ್ತೀರಿ?
1: ಅಡ್ಡಿ ಹಲವು ಸಂಗತಿಗಳು ಅಂತ ಹೇಳಬಹುದು. ಅದೇ ಏನು ಅಂದ್ರೆ ಅವ್ರು ದಿನ ಬಳಸುವಂತ ಮೊಬೈಲ್ಗಳು,
0: ಮೊಬೈಲ್ ಸಾಮಾಜಿಕ ಜಾಲತಾಣಗಳು ಅಲ್ವಾ, ಎಷ್ಟೆಲ್ಲ ಪ್ರಭಾವ ಬೀರುತ್ತೆ ಅದರಿಂದ ಅಂತ. ಈಗ ಪ್ರತಿಭಾವಂತ ವಿದ್ಯಾರ್ಥಿಗಳು ಮತ್ತೆ ನಮ್ಮಲ್ಲಿ ಪ್ರತಿಭೆ ಇರುತ್ತೆ, ನಾವು ಎಷ್ಟೆಲ್ಲ ಚಂದವಾಗಿ ನಿದ್ದೆ ಮಾಡಿ ಆನಂದವಾಗಿದ್ದಂತ ಕಾಲ ಬೇರೆ, ಈಗ ಮೊಬೈಲ್ ಹಾವಳಿಯಿಂದ ಎಲ್ಲವೂ ಕೂಡ ಏರುಪೇರಾಗ್ತಾ ಇದೆ. ಇಡೀ ಜೀವನದಲ್ಲಿ ಏರುಪೇರಾಗೋದಿಕ್ಕೆ ಒಂದು ಜೀವವಿಲ್ಲದ ಸಾಧನ ಆಟ ಆಡ್ತಾ ಇದೆ ಅಂತ ಅಂದ್ರೆ ಯಾಕೆ ಮನುಷ್ಯರು ಎಚ್ಚೆತ್ಕೊಳ್ಬಾರ್ದು ಅಂತ ಅಲ್ವಾ. ಈಗ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ, ಮೊಬೈಲ್ ನೋಡ್ಕೊಂಡು ಹೋಗ್ತಾ ಇರ್ತಾರೆ, ಮುಂದೆ ಏನು ಬರುತ್ತೆ ಅಂತ ಗೊತ್ತಿರಲ್ಲ. ಹಾಗಾಗಿನೇ ನಾವು ಇವತ್ತು ಈ ಒಂದು ವಿಷಯದೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡಬೇಕಾಯ್ತು. ಶಿಕ್ಷಕರು ಸಮಾಜದ ಶಿಲ್ಪಿ, ಅವರು ಕೂಡ ಮಕ್ಕಳಿಗೆ ವಿಶೇಷವಾಗಿ ನೈತಿಕ ಶಿಕ್ಷಣವನ್ನು ಕೊಡುವಂಥದ್ದನ್ನು ನಾವೆಲ್ಲರೂ ಕೂಡ ಮೆಚ್ಚಬೇಕು. ಸಮಯ ಇದೆಯಾ ಅಂತ ಕೇಳಬಹುದು, ಆದರೆ ಮಕ್ಕಳು ಒಂದು ಸಾಮಾಜಿಕ ಜಾಲತಾಣಕ್ಕೆ ಬಲಿಯಾಗಿ ಆಕ್ರಮಣಕಾರಿ ಮನೋಭಾವನೆಯನ್ನು ಹೊಂದಿದ್ದಾಗ ಅಕ್ಕಪಕ್ಕದ ಮಕ್ಕಳ ಮೇಲೆ
1: ದುಷ್ಪರಿಣಾಮ ಬೀರುತ್ತೆ.
0: ಅವರು ಹಲ್ಲೆ ಮಾಡಿದಾಗ ಅವ್ರಿಗೆ ಜೀವನೇ ಹೋಗಬಹುದು, ಅಥವಾ ಮನೆಗಳಲ್ಲಿ ಅತಿಯಾದ ಮೊಬೈಲ್ ಬಳಕೆಯಿಂದ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ಏನೋ ಒಂದು ಕೋಪದಿಂದ ನಾವು ಏನೋ ಒಂದು ಅವಘಡಕ್ಕೆ ಕಾರಣ ಆಗ್ಬಿಡಬಹುದು.
1: ಘಟನೆಗಳು ಆಗಿದೆ ಆ ರೀತಿ
0: ಅಲ್ವಾ. ಇತ್ತೀಚೆಗೆ ನಾವು ನೋಡಿದ್ವಿ,
1: ಪೋಷಕರು ಒಬ್ಬ ಮಗುವಿಗೆ ಐಫೋನ್ ತೆಗೆದು ಕೊಡ್ಲಿಲ್ಲ ಅಂತ ಆತ್ಮಹತ್ಯೆಗೆ ಶರಣಾದ.
0: ಅದು ಬೇರೆ ಸಂಗತಿ, ಒಂದು ಮಗು ಚಪಾತಿ ತಗೊಳಕ್ಕೆ ಅಂತ ಕೈ ಹಾಕಿದಾಗ ಏನೋ ಒಂದು ಯಾವುದೋ ಆಯುಧದಿಂದ ಆ ಮಗುಗೆ ಹೊಡೆದಿರೋದು ಅಂತ ಸುದ್ದಿ ಓದಿದ ನೆನಪು. ಅಂದ್ರೆ ಮಗು ಚಪಾತಿ ಕೇಳ್ಬಾರ್ದ ಅಥವಾ ಅಮ್ಮ ಅವನನ್ನು ವಿಚಾರಿಸ್ಕೊಳ್ಬಾರ್ದ ಅಂದರೆ ಅದು ಒಂದು ಉದಾಹರಣೆ ಅಷ್ಟೇ. ಈಗ ಏನು ಅಂತ ಅಂದರೆ ಒಂದು ನಾವು ಒಂದು ಸ್ಪಂದಿಸುವ ಗುಣವನ್ನು ಕಳ್ಕೊಳ್ತಾ ಇದ್ದೀವಿ. ಯಾವುದರ ಕಾರಣ? ಅತಿಯಾದ ಮೊಬೈಲ್ ಬಳಕೆಯಿಂದ, ಅತಿಯಾದ ಟಿ ವಿ ವೀಕ್ಷಣೆಯಿಂದ. ಅದರಲ್ಲಿ ಸ್ವಲ್ಪ ಎಚ್ಚೆತ್ಕೊಳ್ಬಹುದು, ಬಟ್ ಇಲ್ಲಿ ರೀಲ್ಸ್ ನೋಡ್ತಾ ನೋಡ್ತಾ ನಮ್ಮ ಬೆಳವಣಿಗೆ ಕುಂಠಿತ ಆಗ್ತಾ ಇದೆ ಅಂತ ತಜ್ಞರು ಕಳವಳ ವ್ಯಕ್ತಪಡಿಸಿದ್ದಾರೆ
1: ಅಲ್ವಾ.
0: ಇದು ಆಗಬಾರ್ದು ಅಂತ ನಾವೆಲ್ಲರೂ ಕೂಡ ಸಂಕಲ್ಪ
1: ತೊಡಬೇಕು
0: ಅಲ್ವಾ. ದೀಪ ಅಂತ ಅಂದ್ರೆ ಬೆಳಕು ಅಂತ ಎಷ್ಟು ಚಂದವಾಗಿ ಚಂದದ ಧ್ವನಿಯಲ್ಲಿ ಹೇಳಿದ್ರಿ. ದೀಪ ಅನ್ನೋದೇ ಹಾಗೆ, ಕತ್ತಲಿನಲ್ಲಿ ಒಂದು ದೀಪವನ್ನ ಹಚ್ಚಿದಾಗ ಅದು ಎಷ್ಟು ಅಮೃತತ್ವದೆಡೆಗೆ ತಗೊಂಡು ಹೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಿನ ನಮ್ಮ ನನ್ನೆದೇ ಹಾಡು ನೇರ ಫೋನಿನ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಒಂದು ಬೆಳಕನ್ನು ಚೆಲ್ಲುತ್ತೆ, ಜೊತೆಗೆ ಗುರು ಅಂತ ಕೂಡ ಸ್ವೀಕಾರ ಮಾಡಿದ್ದಾರೆ ಹಲವು ಶ್ರೋತೃಗಳು. ಅವರೆಲ್ಲರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಮೊದಲ ಕರೆ ಯಾರದು ಅಂತ ನೋಡೋಣ.
1: ನಮಸ್ತೆ, ಯಾರು, ಎಲ್ಲಿಂದ?
0: ವಾಣಿ ಅವರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಏನು ವಿಶೇಷ ಇವತ್ತು? ಮಾಮೂಲಿ ಅಂದ್ಬಿಟ್ರೆ ಹೇಗೆ?
1: ಹಾಗೆ ಹೇಳ್ಬಾರ್ದು. ಪ್ರತಿದಿನ
2: ನಾಲ್ಕು ಗೋಡೆಗಳ ಮಧ್ಯನೇ ಕೂರ್ಸ್ಕೊಳ್ಬೇಕಲ್ವಾ?
0: ಅಲ್ಲ, ಎಷ್ಟೋ

0: ನಾಲ್ಕು ಗೋಡೆಗಳ ನಡುವೆಯೇ ಇರ್ತಾರೆ. ಈಗ ಪ್ರವಾಸಿಗರು ನಮ್ಮ ಕೊಡಗಿಗೆ ಬರ್ತಾರೆ, ನಾವು ಹೋಗೋದೇ ಇಲ್ವಲ್ಲ ಅಲ್ವಾ? ಒಪ್ಕೊಳ್ತೀರಾ? ಅದನ್ನ ಒಪ್ಕೊಳ್ತೀರಾ ಅಲ್ವಾ? ಈಗ ನಮ್ಮ ಕೊಡಗಿನಲ್ಲಿ ಪ್ರವಾಸಿ ಸ್ಥಳಗಳಿಗೆ ಹೋಗೋದೇ ಕಡಿಮೆ.
1: ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರಿಗೆಲ್ಲ ಗುರು ನೀನೊಬ್ಬನೇ ಅಂತ. ನಮಗೆ ಜೀವನ ಕಷ್ಟ.
0: ನಿಮಗೆ ಗುರು ಯಾರು? ವಾಣಿಯವ್ರಿಗೆ ಗುರು ಯಾರು?
1: ನಮ್ಗೆ ಗುರು ನಮ್ಮ ಅಮ್ಮ ಅಪ್ಪ.
0: ತುಂಬಾ ಸಂತೋಷ ಆಯ್ತು. ತಾಯಿಗಿಂತ ದೊಡ್ಡದು ಯಾವುದು ಇಲ್ಲ ಅಲ್ವಾ?
1: ನಮ್ ಶಾಲೆಗೇನು ಹೋಗ್ಲಿಲ್ಲ.
0: ಈಗ ಒಂದು ನಿಮ್ಮ ಮೆಚ್ಚಿನ ಗೀತೆ
2: ಯಾವ್ದು ಅಂತ ಹೇಳ್ಬಿಡಿ ವಾಣಿ ಅವರೇ.
0: ಯಾವುದು
2: H2O ಇಂದ
0: ನಿಮ್ಮ ಪ್ರಶ್ನೆ ಬೇಡ ಅವ್ರಿಗೆ, ಯಾಕಾಗಿ ಇಷ್ಟ ಅಂತ ಕೇಳೋ ಹಾಗೆ ಅಲ್ವಾ
2: ಹೇಳ್ಬಿಟ್ರು.
1: ಅಲ್ಲ ಅದು ಗಿಳಿ, ಗಿಳಿಗಳು ಮೂಗುತ್ತಿ ಮುತ್ತಿನ ಮೂಗುತ್ತಿ ಒಂಥರ ತಂದ ಇದೆ.
2: ಹೌದು ಹೌದು. ಪ್ರಕೃತಿ ಅಂದ್ರೆ ಇಷ್ಟ ಪಡ್ತೀರಾ ನೀವು?
1: ಪ್ರಕೃತಿನೇ ನೋಡುದ್ ಮೇಡಮ್, ನಮ್ಮ ಕೂತ್ಕೊಂಡು ಇಷ್ಟೊತ್ತು ಪ್ರಕೃತಿ ನೋಡ್ತಾ ಕೂತಿದ್ದೆ.
2: ಅದು ಒಂದು ಸಂತೋಷ ಅಲ್ವಾ? ಯಾಕೆ ಬೇಜಾರು ಅಂತ ಹೇಳ್ತೀರಾ? ಮನೆಯಲ್ಲಿ ಕೂತ್ಕೊಂಡು ಪ್ರಕೃತಿ ನೋಡೋಕು ಎಷ್ಟು ಜನರಿಗೆ ಸಿಗುತ್ತೆ?
1: ಹೋಗಕ್ಕಾಗಲ್ಲ, ಬರಕ್ಕಾಗಲ್ಲ, ಜೀವನ ಕಷ್ಟ. ನಮಗೆ ಹಲವಾರು ತರ ಆಸೆಗಳಿತ್ತು. ಆಸೆ
0: ಅಲ್ಲ ಏನು ಅಂದ್ರೆ, ಈಗ ವಾಣಿಯವರೇ ಕಷ್ಟ ಅಂತ ಅಂದ್ರೆ
2: ಎಲ್ಲಾನು ಕಷ್ಟ,
0: ಎಲ್ಲವೂ ಕಷ್ಟ, ಮನಸ್ಸಿದ್ರೆ ಮಾರ್ಗ ಅಂತ ಅಲ್ವಾ?
1: ಕಷ್ಟ ಅಂತ ಕಷ್ಟ ಬಂದ್ರೆ ಕಷ್ಟ ಬರಲಿ, ಸಹಿಸುವ ಶಕ್ತಿ ಕೊಡು ಅಂತ ಭಗವಂತನ
0: ಕೇಳೋದು. ಪ್ರತಿದಿನ ಚಿಂತನ ಕೇಳ್ತೀರಲ್ವಾ? ಚಿಂತನ ಕಾರ್ಯಕ್ರಮದಲ್ಲಿ ಯಾವುದು ಕೂಡ ಕಷ್ಟ ಅಂತ ಅಂದ್ಕೊಳ್ಳೇಬಾರ್ದಂತೆ. ಯಾಕೋ ಬೇಜಾರಾಗ್ಬಿಟ್ಟಿದ್ದಾರೆ ಇವತ್ತು ವಾಣಿಯವರು ಅಲ್ವಾ? ಪ್ರಥಮ ಕರೆ ಬೇರೆ. ಯಾಕೆ ವಾಣಿಯವರೇ? ಬೇಸರ ಮಾಡ್ಕೊಳ್ಬೇಡಿ, ನಿಮ್ ಮಾತಿನಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆ. ಈಗ ನುಡಿಗಟ್ಟು ಹೇಳ್ತಾರೆ ಕೇಳಿ.
2: ವಾಣಿಯವರೇ ನಿಮ್ಗೆ ಇವತ್ತಿನ ನುಡಿಗಟ್ಟು ಹೀಗಿದೆ: ನೀರಿನಲ್ಲಿ ಹೋಮ.
1: ಏನಾದ್ರೂ ಕೆಲಸ ಮಾಡಿ ನಮಗೆ ನಷ್ಟ ಆದ್ರೆ ಹೇಳ್ತಾರೆ, ನಾವು ಮಾಡ್ತೀವಿ ನೀರಿನಲ್ಲಿ ಹೋಮ ಆಗೋಯ್ತು ಅಂತ.
0: ಅದು ಅರ್ಥ ಆಯ್ತು. ಒಂದು ವಾಕ್ಯ,
1: ನಾವು ಏನಾದ್ರೂ ಸಾಧನೆ ಮಾಡಿದ್ರೆ ಅದು ವೇಸ್ಟ್ ಆದ್ರೆ ನಾವು ಹೇಳ್ತೀವಿ ನೀರಿನಲ್ಲಿ ಹೋಮ ಮಾಡಿದಂಗ ಆಯ್ತು ಅಂತ.
0: ಚಂದದ ವಾಕ್ಯವನ್ನ ಕಟ್ಟಿದ್ರಿ. ಖುಷಿಯೇ ಜೀವನ ಅಂತ ಹಿರಿಯರು ಹೇಳ್ತಾರೆ.
1: ಇಲ್ಲ, ನಾ ಖುಷಿಯಲ್ಲಿ ಇರ್ತೀನಿ ಮೇಡಮ್, ಆದ್ರೆ ಒಂದೊಂದ್ಸಲ ಬೇಜಾರಾಗುತ್ತೆ.
0: ಅದೇ ನಡೆಯುವ ಕಾಲು ಎಡುವುತ್ತೆ ಅನ್ನೋ ಹಾಗೆ ಒಂದೇ ದಿನ ಒಂದೇ ರೀತಿ ಇರುತ್ತೆ ಅಂತ ಹೇಳೋಕಾಗಲ್ಲ ಅಲ್ವಾ?
1: ಇಲ್ಲ ಇಲ್ಲ, ನಾನ್ ಸಂತೋಷವಾಗಿದ್ದೇನೆ. ನಾನ್ ಸಮಯ ಕಳಿಸ್ತಾ
0: ನೋಡಿ, ಕಳೆದ ತಿಂಗಳು ಮಳೆ ಬರ್ತಾ ಇತ್ತು, ಈಗ ಬಿಸಿಲಿದೆ,
1: ಬಿಸಿಲು ತುಂಬಾ ಇದೆ.
0: ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಮಳೆ ಬರಬಹುದು ಅಲ್ವಾ?
1: ಪ್ರಕೃತಿ ನಿಯಮ, ನಮ್ಮಿಂದ ಏನ್ ಮಾಡಕ್ಕಾಗಲ್ಲ, ಮನುಜರಿಂದ ಏನ್ ಪ್ರಕೃತಿ ನಿಯಮ.
0: ಅಲ್ಲ ಅಲ್ಲ, ಒಂದು ತಾಯಿ, ಹಲೋ, ಒಂದು ಒಬ್ಳು ತಾಯಿ ಆ ಕಿಟಕಿಯ ಬಳಿ ನಿಂತು ಕಣ್ಣೀರ್ ಸುರಿಸ್ತಾ ಕಾಫಿ ಕುಡಿತಾ ಇರ್ತಾಳಂತೆ. ದೂರದಲ್ಲಿ ಒಂದು ಮರ ಹೇಳುತ್ತಂತೆ, ಯಾಕೆ ತಾಯಿ ಅಳ್ತಾ ಇದೀಯಾ? ನಾನ್ ನೋಡು, ಬಿಸಿಲು ಮಳೆ ಬಿರುಗಾಳಿ ಎಲ್ಲ ಬಂದ್ರು ಗಟ್ಟಿಯಾಗಿ ನಿಂತಿದ್ದೀನಿ, ನೀನ್ ಯಾಕೆ ಕಣ್ಣೀರು ಹಾಕ್ತಾ ಇದೀಯಾ? ನೀನು ನೆರಳಲ್ಲಿ ನಿಂತಿದೀಯಾ ಅಂತ ಪರಿಕಲ್ಪನೆ ಇದು. ಆಗ ಅವಳು ಎಚ್ಚೆತ್ಕೊಳ್ತಾಳಂತೆ, ಹೌದಲ್ಲ ಇದು ನಿಜ, ಇದೆಲ್ಲವೂ ಕೂಡ ಪ್ರಕೃತಿ ನಿಯಮ, ಅದಕ್ಕೆ ತಡೆಯೊಡ್ಡೋದಿಕ್ ಸಾಧ್ಯನೇ ಇಲ್ಲ ಪ್ರಕೃತಿ ದತ್ತವಾಗಿ ಬರುವಂತಹ ಕೆಲವೊಂದು ಸಂಗತಿಗಳಿಗೆ ಅಲ್ವಾ? ಹಾಗಾಗಿ ಕಷ್ಟ ಕೂಡ ಹಾಗೆ ಕರಗೋಗುತ್ತೆ ಅಂತ ಹೇಳ್ತಾರೆ. ನಿಮ್ಮ ನೆಚ್ಚಿನ ಹಾಡು ಪ್ರಸಾರ ಆಗುತ್ತೆ ವಾಣಿಯವರೇ.
2: ನಿಮ್ಮ ನೆಚ್ಚಿನ ಹಾಡನ್ನು ಕೇಳಿ ಸಂತೋಷವಾಗಿರಿ ವಾಣಿಯವರೇ.
1: ಧನ್ಯವಾದಗಳು.
0: ಧನ್ಯವಾದ. ಇನ್ನು ಒಂದು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಪ್ರಸಾರ ಆಗಿತ್ತು ಸ್ವಾಮಿ, ಯಾವುದು ಅಂತಂದ್ರೆ ಬೆಂಗಳೂರಿನಿಂದ ಬಾಂಧನಿ ಅಂತ ಕಾರ್ಯಕ್ರಮ ಬರ್ತಾ ಇತ್ತು. ಅದರಲ್ಲಿ 98 ವರ್ಷದ ಹಿರಿಯ ವೃದ್ಧೆಯೊಬ್ರು ಮಾತನಾಡಿದ್ರು. ಇಷ್ಟು ಚಂದ ಮಾಹಿತಿಗಳನ್ನು ಕೊಟ್ಟರು ಅಂತ ಹೇಳಿದ್ರೆ, ಅವರು ಅವಶ್ಯ ಹೇಳಿದ್ದು, ಹೆಣ್ಣು ಮಕ್ಕಳು ಕಣ್ಣೀರು ಹಾಕಬಾರದು, ಹೆಣ್ಣು ಮಕ್ಕಳು ಕೈ ತುಂಬ ಬಳೆ ಹಾಕ್ಕೊಂಡು ಏನು ಕುಂಕುಮ ಹಾಕ್ಕೊಂಡು ಆನಂದದಿಂದ ದಿನಗಳನ್ನು ಕಳಿಬೇಕು, ಯಾವುದೇ ಕಷ್ಟ ಬಂದ್ರೂ ಕಣ್ಣೀರು ಮಾತ್ರ ಸುರಿಸಬಾರ್ದು. ಈ ಬಳೆ ಏನು ಹಾಕ್ಕೊಂಡಿರ್ತೀವಿ ಆ ಧ್ವನಿ

0: ಭೂಮಿ ನಮ್ಮನ್ನ ಎಚ್ಚೆತ್ತಿಸ್ತಾ ಇರ್ತಂತೆ, ಆನಂದ ಕೊಡುತ್ತಂತೆ. ಅಂದ್ರೆ ಇದು ಯಾವುದೇ ಒಂದು ಬೇರೆ ಸಂಗತಿಯಲ್ಲ, ಇದು ಹೇಳಿದವರ ಅನುಭವದ ಮಾತು. ಸದಾ ಕಾಲ ನಮಗೆ ಸಂತೋಷನೇ ಇರಲ್ಲ, ಕಷ್ಟ ಬಂದಾಗಲೇ ಸುಖದ ಬೆಲೆ ಗೊತ್ತಾಗೋದು. ಕಷ್ಟದ ನಂತರ ಸುಖ ಬಂದೇ ಬರುತ್ತೆ. ಹಾಗಂತ ಬರೀ ಸುಖದಲ್ಲೇ ಇದ್ರೆ ಆಗುತ್ತಾ? ಒಂದು ಹೂವು ಕೂಡ, ಅವ್ರು ಹೇಳಿದಂತ ಮಾತು, ಒಂದು ಹೂವು ಕೂಡ ಅರಳಿ ನಗ್ತಾ ಇರುತ್ತೆ, ಸಂಜೆ ಆಗ್ತಾ ಇದ್ದಂಗೆ ಅದರ ಅವಧಿ ಮುಗಿಯುತ್ತೆ ಅನ್ನೋದು ಗೊತ್ತು ಅದಕ್ಕೆ. ಆದರೆ ಇರುವಷ್ಟು ಸಮಯ ನಾನು ನಗ್ತಾನೇ ಇರ್ತೀನಿ ಅಂತ, ಅದನ್ನ ನೋಡಿ ನೀವು ಕಲೀರಿ ಅಂತ ಹೆಣ್ಣು ಮಕ್ಕಳಿಗೆ ಹೇಳಿದ್ದು.
1: ಖಂಡಿತ,
0: ಯಾವುದೇ ಕಾರಣಕ್ಕೂ ನೋವಿನಿಂದ ಕಣ್ಣೀರು ಬರಕೂಡ್ದು.
1: ಯಾವ ಮನೆಯಲ್ಲಿ ಹೆಣ್ಣು ಸಂತೋಷವಾಗಿರ್ತಾಳೋ ಆ ಮನೆ ಸಂತೋಷವಾಗಿರುತ್ತೆ ಅಂತ ಹೇಳ್ತಾರೆ.
0: ಯಾವುದೇ ಕಾರಣಕ್ಕೂ ಬೇಸರ ಮಾಡ್ಕೊಳ್ಳೋದು ಬೇಡ ನಮ್ಮ ಶ್ರೋತೃಗಳು ಅಂತ ಹೇಳೋಣ ಅಲ್ವಾ. ಈಗ ಅವರ ಮೆಚ್ಚಿನ ಹಾಡನ್ನು ಕೇಳಿ ಬರೋಣ.
1: ಚೀರಮ್ಮನ ವಾಣಿಯವರು ಕಡಗದಾಳಿಂದ ಕರೆ ಮಾಡಿದ್ರು. ಅವ್ರು ಕೇಳಿದ್ರು H2O ಚಿತ್ರದಿಂದ ಹೂವೆ ಹೂವೆ ಹಾಡಬೇಕು ಅಂತ. ಈ ಹಾಡನ್ನ ಉಪೇಂದ್ರ ಅವರು ಸಾಹಿತ್ಯ ರಚಿಸಿ ಸಾಧು ಕೋಕಿಲ ಅವರು ಸಂಗೀತ ನೀಡಿದ್ದಾರೆ. ಹಾಡಿದ್ದಾರೆ ಕವಿತಾ ಕೃಷ್ಣಮೂರ್ತಿಯವರು.

0: ಇನ್ನು ಯಾರಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ ಅಂತ ನೋಡೋಣ.
1: ನಮಸ್ತೆ, ಯಾರಿದು, ಎಲ್ಲಿಂದ?
2: ನಮಸ್ತೆ, ನಾನು ಪುತ್ತೂರಿಂದ ಚಂದ್ರಾವತಿ.
0: ಚಂದ್ರಾವತಿ ಅವರೇ, ಹೇಗಿದ್ದೀರಾ?
2: ಚೆನ್ನಾಗಿದ್ದೇನೆ.
0: ಏನು ತಿಂಡಿ ಇವತ್ತು?
2: ರೊಟ್ಟಿ.
0: ಮೊದಲಿಗೆ ನಿಮ್ಮ ನೆಚ್ಚಿನ

0: ಹಾಡು ಹೇಳ್ಬಿಡಿ.
1: ಚಂದ್ರಮುಖಿ ಪ್ರಾಣ ಸಖಿಯಿಂದ ಮನಸ್ಸೇ ಓ ಮನಸ್ಸೇ ಹಾಡು.
0: ಯಾಕಾಗಿ ಇಷ್ಟ?
1: ಮನಸ್ಸು ಹಾಗೆ ಚಂದ ಶುಭ್ರವಾಗಿದೆ ಹಾಗೆ.
0: ವಾವ್ ಅನ್ಬೇಕಲ್ವಾ,
1: ಚೆನ್ನಾಗಿದೆ ಹಾಗೆ, ಸಂತೋಷವಾಗಿದ್ದೆ,
2: ಖುಷಿ ಆಯ್ತು.
0: ಕಾರಣ ಕೇಳೋದು ಬೇಡ ಅಲ್ವಾ? ಬೇಜಾರಾಗಿದೆ ಅಂದ್ರೆ ಕೇಳಬಹುದು, ಸುಖವಾಗಿದೆ ಅಂದ್ರೆ ಕೇಳಬಾರ್ದಲ್ವಾ? ಆದ್ರೂ ಕೇಳೋಣ ಅಲ್ವಾ?
2: ಆದ್ರೂ ಕೇಳುವ. ವಾಣಿಯವರು ಕೇಳ್ತಿದ್ರೆ ಅವ್ರಿಗೂ ಸಂತೋಷ ಆಗ್ಲಿ.
0: ಚಂದ್ರಾವತಿ ಅವರೇ, ಯಾಕಾಗಿ ಖುಷಿ ಅಂತ ಹಂಚ್ಕೊಳ್ಬಹುದಾ?
1: ಏನಿಲ್ಲ, ಯಾವಾಗ್ಲೂ ಖುಷಿಯಾಗಿ ಇರುತ್ತೆ.
0: ಯಾವಾಗ್ಲೂ ಖುಷಿಯಾಗಿರ್ಬೇಕಲ್ವಾ? ನೋಡಿ, ನಾವು ಹೇಳ್ತಾ ಇದ್ವಿ
1: ಕಷ್ಟ ಇದ್ರು ನಾವು ಸಂತೋಷವಾಗಿರ್ಬೇಕು.
0: ವೆರಿ ಗುಡ್, ನಾವು ಅದನ್ನೇ ಹೇಳ್ತಾ ಇದ್ವಿ, ಅದನ್ನ ನೀವ್ ಹೇಳಿದ್ರಿ. ನಾವ್ ಹೇಳ್ಕೊಟ್ಟಿಲ್ಲ ಅಲ್ವಾ ನಿಮ್ಗೆ?
1: ಇಲ್ಲ ಇಲ್ಲ,
0: ಬಹಳ ನಗ್ತಾ ಇದ್ದಾರೆ. ಖುಷಿ ಆಯ್ತಾ? ಮತ್ತೆ ನೀವು ಯಾಕಾಗಿ ಇಷ್ಟ ಅಂತ ಹೇಳಿದಕ್ಕೂ ಉತ್ತರ ಕೊಟ್ರಿ. ಇನ್ನು ನುಡಿಗಟ್ಟು.
2: ಚಂದ್ರವತಿ ಅವರೇ, ನಿಮ್ಗೆ ನುಡಿಗಟ್ಟು ಬಂದು ಬಿಸಿ ರಕ್ತ ಅಂತ.
1: ಬಿಸಿ ರಕ್ತ?
0: ಒಳ್ಳೇದು ಹೇಳಿದಿರಿ.
2: ನಾನು ನಿಮ್ಗೆ ಅದರದ್ದು ಅರ್ಥ ಹೇಳಿದ್ರೆ ಸುಲಭ ಆಗ್ಬಹುದೇನೋ, ಅರ್ಥ ಹೇಳ್ಕೊಡ್ಲ? ಬಿಸಿ ರಕ್ತ ಅಂದ್ರೆ ಯೌವನದ ಉತ್ಸಾಹ ಅಂತ. ಈಗ ಒಂದು ವಾಕ್ಯ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಾ ಚಂದ್ರವತಿ ಅವರೇ?
0: ಯೋಚನೆ ಮಾಡ್ತಾ ಇದ್ದಾರೆ.
1: ಹೇಳ್ತೇನೆ.
2: ಹೇಳಿ.
1: ಇದು ನಾವೊಂದು ಕ್ರೀಡೆಯಲ್ಲಿ ಭಾಗವಹಿಸಬೇಕಾದ್ರೆ ನಮ್ಮಲ್ಲಿ ಬಿಸಿ ರಕ್ತದ ಛಲ ಇರಬೇಕು,
2: ಆಗ ಮಾತ್ರ ಗೆಲ್ಲಲು ಸಾಧ್ಯ
1: ಆಗ್ಬಹುದು.
0: ಆದಾಗ್ಯೂ ಇವತ್ತಿನ ಏನು ಹೇಳ್ತಾರೆ, ಪ್ರಸ್ತುತ ದಿನದಲ್ಲಿ ಒಂದು ಅಂಶ ಬಿಸಿ ರಕ್ತ ಅಂತ ಅಂದ್ರೆ, ನಮ್ಮ ಕಾಲೇಜು ಯುವಕ ಯುವತಿಯರು ಬಿಸಿ ರಕ್ತದ ಪರಿಣಾಮ ಹೆಲ್ಮೆಟ್ ಇಲ್ಲದೆ, ಅಂದ್ರೆ ಸಂಚಾರಿ ನಿಯಮಗಳನ್ನ ಪಾಲಿಸದೆ ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ ಅಂತ ಹೇಳಬಹುದು ಅಲ್ವಾ? ನೀವು ಉತ್ಸಾಹದಲ್ಲೇ ಒಂದು ವಿಷಯ ಹೇಳಿದ್ರಲ್ವಾ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಚಂದ್ರಾವತಿ ಅವರಿಗೆ.
2: ಚಂದ್ರಾವತಿ ಅವರೇ, ಶುಭ ದಿನ. ನಿಮ್ಮ ಹಾಡು ಪ್ರಸಾರ ಆಗುತ್ತೆ.
0: ಇನ್ನು ಸೋನಿಯವರೇ, ಈಗ ಅವರು ಹೇಳ್ತಾ ಇದ್ರು, ಇವತ್ತಿನ ದಿನ ಎಷ್ಟೇ ಎಚ್ಚರಿಕೆ ತೆಗೆದುಕೊಂಡರೂ ಕೂಡ ಬುದ್ಧಿ ಕಲಿತಾ ಇಲ್ಲ ಯುವ ಸಮೂಹ ಅಲ್ವಾ? ಯುವ ಸಮೂಹ ಯಾಕಾಗಿ ಹಾಗೆ ನಡ್ಕೊಳ್ತಾ ಇದೆ ಅಂತ ಅನ್ನೋದಕ್ಕೂ ಕಾರಣ
2: ಬಿಸಿ ರಕ್ತ ಹೇಳ್ಬೋದು.
0: ಬಿಸಿ ರಕ್ತ ಅದನ್ನ ಕೇಳಿಸ್ಕೊಳಕ್ಕೆ ಹೋಗಲ್ಲ ಅಂತ. ಆದ್ರೆ ದಿನಗಳು ಕಳೀತಾ ಕಳೀತಾ ಏನಾಗುತ್ತೆ, ಅವ್ರಿಗೆ ವಯಸ್ಸಾಗ್ತಾ ಇರುತ್ತೆ. ಇದು ಸಹಜ, ಇದನ್ನು ಹೇಳೋ ಅಗತ್ಯ ಇಲ್ಲ. ಕಳೀತಾ ಕಳೀತಾ ಅವರು ದೊಡ್ಡವರಾಗಬೇಕು, ದೊಡ್ಡವರಾಗ್ತಾರೆ, ಜವಾಬ್ದಾರಿ ಅನ್ನೋದು ಬರುತ್ತೆ, ಪೋಷಕರಾಗ್ತಾರೆ, ಮತ್ತೆ ಅವರ ತಂದೆ ತಾಯಿಗಳನ್ನ ನೋಡಿಕೊಳ್ಳುವಂತಹ ಜವಾಬ್ದಾರಿ ಒತ್ತಿದಂತವ್ರಿಗೆ ಅವರ ಮಕ್ಕಳು ಇವರನ್ನ ನೋಡ್ಕೊಳ್ಳೋದಿಕ್ಕೆ ಒಂದು ಜವಾಬ್ದಾರಿ ವಯಸ್ಸನ್ನ ಮುಟ್ತಾರೆ ಅಂತ ಹೇಳಬಹುದು. ಇಂತಹ ಸಂದರ್ಭದಲ್ಲಿ ಅನಾವಶ್ಯಕವಾಗಿ ಪ್ರಾಣವನ್ನ ಕಳ್ಕೊಳ್ಳುವಂತಹದ್ದು. ಮೊನ್ನೆ ಒಂದು ವಿಶೇಷ ದಿನವನ್ನ ಆಚರಿಸಿದೀವಲ್ಲ, ವಿಶ್ವ ಆತ್ಮಹತ್ಯೆ ತಡೆ ದಿನವನ್ನ ಆಚರಿಸಿದೀವಿ ಅಲ್ವಾ, ನಿನ್ನೆ ಅಲ್ವಾ. ಈಗ ಆ ಒಂದು ಕಾರಣವನ್ನ ನಾವು ತೆಗೆದುಕೊಂಡ್ರೆ ಸಣ್ಣ ಸಣ್ಣ ವಿಷಯಗಳಿಗೆ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. ಹೇಗೆ ಇದರಿಂದ ತಪ್ಪಿಸ್ಕೊಳ್ಳೋದು ಅಂತ ಇವತ್ತು ಪ್ರದೇಶ ಸಮಾಚಾರ ನೀವು ಆಲಿಸಿದ್ರೆ ಗೊತ್ತಾಗುತ್ತೆ, ಇಷ್ಟು ಕರ್ನಾಟಕದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಆತ್ಮಹತ್ಯೆಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ ಸ್ಟೇಟ್ಮೆಂಟ್ ಪ್ರಕಾರ ಅಂತ. ಇದು ನಿಜವಾಗಿ ಆತಂಕ ಹುಟ್ಟಿಸುವಂತಹ ಒಂದು ಕೆಲಸ. ನಮಗೆ ಒಂದು ಸವಾಲು ಬರುತ್ತೆ, ಅದನ್ನು ಧೈರ್ಯವಾಗಿ ಎದುರಿಸುವಂತಹ ಶಕ್ತಿ ನಮ್ಮಲ್ಲಿ ಇಲ್ಲ ಅಂದರೆ ನಾವು ಏನು ಕಲ್ತಿಲ್ಲ ಪಾಠಗಳಿಂದ ಅಂತ ನಾವು ಒಪ್ಕೊಳ್ಳೇಬೇಕಾಗುತ್ತೆ. ಆದರೆ ಈಗ ಒಂದು ವಿವಾಹ ಸಂದರ್ಭ ಬಂದಾಗ ಅವರನ್ನ ನಾವು ಮದುವೆ ಮಾಡಿಕೊಟ್ಟಿರ್ತೀವಿ, ಅವ್ರ ಮನೆಯಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ ಅಂತ ಅಂದರೆ ಪೋಷಕರು ಅವರತ್ತ ಗಮನ ಹರಿಸೋದು ಅವರ ಕರ್ತವ್ಯ ಆಗಿರುತ್ತೆ. ಆದರೆ ಇವತ್ತು ಎಲ್ಲ ಒಂದು ವಯೋಮಾನದವರೂ ಕೂಡ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಇದೊಂದು ಏನು ಹೇಳ್ತಾರೆ, ಇದಕ್ಕೆ ಒಂದು ಸಮಾಜದ ಪೀಡೆ
2: ಆಗಿದೆ
0: ಅಲ್ವಾ, ಒಂದು ರೋಗ ಅಂತ ಕೂಡ ಹೇಳ್ಬೋದು. ಖಿನ್ನತೆ ಒಂದು ರೋಗ ಅಂತ ತಜ್ಞರು ಹೇಳ್ತಾರಲ್ಲ, ಈ ಖಿನ್ನತೆಗೊಳಗಾಗಿ ಪ್ರಾಣವನ್ನು ಕಳ್ಕೊಳ್ಳುವಂತಹದ್ದು ಅಂದ್ರೆ ಅವ್ರಿಗೆ ಗೊತ್ತಿರಲ್ವೋ ಏನೋ ಅಂತ ಒಂದು ಆತಂಕದ ಸಂಗತಿ. ನಾನು ಪ್ರಾಣ ಕಳ್ಕೊಳ್ಬೇಕು ಅಂದ್ರೆ ಯಾಕಾಗಿ ನಾನು ಬದುಕಬೇಕು ಅನ್ನೋದೇ ಅರ್ಥ ಆಗಿಲ್ಲ. ಅಂದ್ರೆ ಇವತ್ತಿನ ಪೋಷಕರು ಮಕ್ಕಳಲ್ಲಿ ಅದನ್ನ ನಾವು

0: ಏನು ಆ ಸಂಗತಿಯನ್ನು ಅವರಲ್ಲಿ ಕಲಿಸಬೇಕಾಗತ್ತೆ. ಒಂದು ಸಮಸ್ಯೆ ಬಂದಾಗ ನಾವು ಹೇಗೆ ಅದನ್ನು ಎದುರಿಸಬೇಕು ಅನ್ನೋದನ್ನು ಕಲಿಸದ ಹೊರತು ಇವೆಲ್ಲದಕ್ಕೂ ಯಾವತ್ತೂ ಕೂಡ ಉತ್ತರ ಸಿಕ್ಕಲ್ಲ ಅಂತ ಹೇಳಬಹುದು. ಒಂದು ಸ್ಪಂದಿಸುವ ಮನೋಭಾವನೆ ಸದ್ಯದಲ್ಲಿ ಇಲ್ಲದಿದ್ದರೂ ಕೂಡ ಈ ಕ್ಷಣದಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾಗತ್ತೆ. ನೋಡಿ, ಒಂದು ಜೀವ ಅಂದರೆ ಒಂದು ಪುಟ್ಟ ಮಗುವನ್ನು ತಾಯಿ ರಕ್ಷಣೆ ಮಾಡಿರ್ತಾಳೆ, 9 ತಿಂಗಳು ಅವಳಿಗೆ ಎಷ್ಟು ಕಷ್ಟಪಡ್ತಾಳೆ. ಅಂತಹ ಮಗು ಜಗತ್ತಿಗೆ ಬಂದಾಗ ಅದು ದೊಡ್ಡವರಾಗಬೇಕು ಅಂತಂದ್ರೆ ಎಷ್ಟು ಕಷ್ಟ ಇರುತ್ತೆ, ಇಷ್ಟು ಸಮಯ ವ್ಯಯ ಆಗುತ್ತೆ, ಏನೆಲ್ಲ ಖರ್ಚಾಗಿರುತ್ತೆ.
1: ಒಂದೇ ಕ್ಷಣದಲ್ಲಿ ಅಷ್ಟು ಅಮೂಲ್ಯವಾದ ಜೀವವನ್ನ ಏನೂ ಯೋಚನೆ ಮಾಡದೆ ಕಳ್ಕೊತಾರೆ.
0: ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ ಅಲ್ವಾ ಈ ಆತ್ಮಹತ್ಯೆ ಅನ್ನೋದು. ಒಂದು ರೀತಿ ಒಂದು ಏನು ಹೇಳ್ತಾರೆ, ಅದು ಒಂಥರ ಒಂದು ಗಿಡ ಕಳೆ ಕಳೆ ರೀತಿ, ಅದು ಯಾವತ್ತೂ ಕೂಡ ಬರ್ತಾನೆ ಇರುತ್ತೆ. ಅದನ್ನ ನಾವು ಬೇರು ಸಮೇತ ಕೀಳದ ಹೊರತು ಸಾಧ್ಯ ಆಗೋದೇ ಇಲ್ಲ. ಒಂದು ಜೀವದ ಬೆಲೆಯನ್ನ ಅರ್ಥ ಮಾಡಿಸ್ಬೇಕು. ನಾವು ಹುಟ್ಟು ಇರೋದು ಯಾಕಾಗಿ ಅಂದ್ರೆ, ಈಗ ದಾಸರೆಲ್ಲ ಹೇಳ್ತಾರಲ್ವಾ, ಮಾನವ ಜನ್ಮ ಅನ್ನೋದು ಎಷ್ಟು ಶ್ರೇಷ್ಠ, ಅದನ್ನ ಹಾಳು ಮಾಡ್ಕೊಳ್ಬೇಡಿ, ಹಾಳು ಮಾಡ್ಕೊಳ್ಬೇಡಿ ಅಂತ. ನಮ್ಮ ಆಕಾಶವಾಣಿ ಮಾಧ್ಯಮ ಕೂಡ ಪ್ರತಿದಿನ ಈ ರೀತಿಯ ನುಡಿಮುತ್ತುಗಳನ್ನ ಪ್ರಸಾರ ಮಾಡ್ತಾ ಇರುತ್ತೆ.
1: ನಿನ್ನೆ ಪ್ರಚಲಿತದಲ್ಲೂ ಕೂಡ ಇದ್ರ ಬಗ್ಗೆ ಮಾತನಾಡೋರು, ತುಂಬಾ ಉತ್ತಮ ಸಲಹೆಗಳನ್ನು ಕೂಡ ನೀಡಲಾಯಿತು
0: ಅಲ್ವಾ. ಹಾಗಾಗಿ ಜೀವದ ಬೆಲೆಯನ್ನ ಬೆಲೆ ಕಟ್ಟಲಾಗದ ಒಂದು ವಜ್ರಕ್ಕೆ ಸಮ ಅಂತ ಕೂಡ ಹೇಳ್ಬೋದು. ಈಗ ನಾವು ಜೀವ ಇಲ್ಲ ಅಂತ ಅಂದ್ರೆ ಏನ್ ಮಾಡಕ್ ಸಾಧ್ಯ ಅಲ್ವಾ?
1: ಜೀವ ಇದ್ರೆ ಏನಾದ್ರೂ ಒಂದು
0: ಸಾಧನೆ ಮಾಡಬಹುದು. ಈಗ ಹಲವರು ದಿವ್ಯಾಂಗರು ಇರ್ತಾರೆ, ಅವರ ಸಾಧನೆ ಕ್ರೀಡಾ ಕ್ಷೇತ್ರದಲ್ಲಿ ಕಂಡಾಗ ಈಗ ಎಲ್ಲವೂ ಇರುತ್ತೆ, ಎಲ್ಲ ಸೌಲಭ್ಯಗಳು ಇರುತ್ತೆ, ಆದರೆ ಮನಸ್ಸಿನಲ್ಲಿ ಒಂದು ವಿವೇಕ ಅನ್ನೋದು ಮಾಯ ಆಗಿರುತ್ತೆ. ಅದಕ್ಕೆ ಎಲ್ಲೋ ಒಂದು ಕಡೆ ನಾನು ಒಂದು ಸಂಕ್ಷಿಪ್ತವಾಗಿ ನಮ್ಮ ಅನುಭವಗಳನ್ನು ಹೇಳುವಾಗ, ಸ್ಫೂರ್ತಿ ಕಾರ್ಯಕ್ರಮದಲ್ಲಿ ಒಬ್ಬ ಬಾಲಕ, ಅದು ಮುಂದೆ ಭಾನುವಾರ ಪ್ರಸಾರ ಆಗುತ್ತೆ, ಆ ಹುಡುಗನಿಗೆ ಯಾಕೆ ಇವತ್ತಿನ ಮಕ್ಕಳು ಬಹಳ ಕೀಟ್ಲೆ ಮಾಡ್ತಾರೆ, ಹಿರಿಯರಿಗೆ ಗೌರವ ಕೊಡಲ್ಲ, ಅವರ ಒಂದು ಮಾನಸಿಕ ಸ್ಥಿತಿನೇ ಬದಲಾಗಿದೆಯಲ್ಲ ಅಂತ ಕೇಳಿದ್ದಕ್ಕೆ ಏನು ಹೇಳೋದಾಗುತ್ತಾ ಆ ಹುಡುಗ ಸ್ವಲ್ಪ ಪ್ರಬುದ್ಧನಾಗಿ ಹೇಳ್ತಾನೆ. ಅವನು 8ನೇ ತರಗತಿಯವನು, 8ನೇ ತರಗತಿ ಅವನು ಏನು ಹೇಳ್ತಾನೆ ಗೊತ್ತಾ, 9ನೇ ತರಗತಿ ಅವನು, ಕ್ಷಮಿಸಿ, ಅವನು ಏನು ಹೇಳ್ತಾನೆ ಅಂದರೆ ಸಾಮಾಜಿಕ ಜಾಲತಾಣದ ಪ್ರಭಾವ ಇರಬಹುದು ಅಂತ ಹೇಳ್ದ. ತಕ್ಷಣದಲ್ಲಿ ಪಾಸ್ ಇಲ್ಲ ಅಲ್ಲಿ. ಆವಾಗ ನನಗೆ ಅನಿಸಿದ್ದು, ಇದು ಈ ಹುಡುಗನಿಗೆ ಹೇಗೆ ಬಂತು ಈ ಉತ್ತರ, ಸಾಮಾಜಿಕ ಜಾಲತಾಣದ ಪ್ರಭಾವದಿಂದನೇ ಇವತ್ತು ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲ ಅಂದರೆ ಒಂದು ಅಗೌರವ ಅನ್ನೋದು ಬರ್ತಾ ಇದೆ ಅನ್ನೋದು ನಾವು ಯೋಚನೆ ಮಾಡಬಹುದು. ಇಷ್ಟೆಲ್ಲ ನಮಗೆ ಶಿಸ್ತನ್ನು ಕಲಿಸದೆ ಅಶಿಸ್ತನ್ನು ಕೊಡುಗೆಯಾಗಿ ಕೊಡ್ತಾ ಇದೆ ಎಂದಾಗ ಅದನ್ನು ಎಷ್ಟರ ಮಟ್ಟಿಗೆ ನಮ್ಮದನ್ನು ಹಾಕಿಸ್ಕೊಳ್ಳೋದು ಅಂತ ಕೂಡ ನಾವು ಯೋಚನೆ ಮಾಡಬೇಕು.
1: ಅದರಲ್ಲಿ ಯಾವ ವಿಷಯನ ತಗೋಬೇಕು, ಯಾವುದನ್ನು ತಗೋಬಾರ್ದು ಅಂತ ಸ್ವಲ್ಪ ಅವ್ರಿಗೆ ಜ್ಞಾನ ಇರಬೇಕು.
0: ಆ ಹುಡುಗ ಹೇಳ್ತಾನೆ ಆನ್ಲೈನ್ನಲ್ಲೇ ಅವನು ಅವರ ತಂದೆ ತಾಯಿಯ ಮಾರ್ಗದರ್ಶನದಲ್ಲಿ ಇದ್ದು ಕಲಿತು ಅವನು ಚೆಸ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾನೆ. ಅಂದರೆ ಪ್ರತಿಯೊಬ್ಬರು ಕೂಡ ಆ ಬಾಲಕನಂತೆ, ಆ ಬಾಲ ಪ್ರತಿಭೆಯಂತೆ ಯೋಚನೆ ಮಾಡಿದ್ರೆ ಒಂದು ವಿವೇಕ ಅನ್ನೋದು ನಮ್ಮನ್ನು ಬಿಟ್ಟು ಹೋಗಲ್ಲ, ನಮ್ಮನ್ನು ಆವರಿಸಿರುತ್ತೆ ಅಂತ, ಸದಾ ನಮ್ಮ ಜೊತೆ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ಎಷ್ಟೋ ಒಂದು ಅವಘಡಗಳನ್ನು ನಾವು ತಪ್ಪಿಸ್ಕೊಳ್ಬಹುದು ಅದರಿಂದ, ಅವಘಡಗಳಿಂದ ನಾವು ತಪ್ಪಿಸ್ಕೊಳ್ಬಹುದು ಅಂತ. ಈಗ ತರಕಾರಿ ತರೋದಕ್ಕೆ ಅಂತ ಹೋದಾಗ ಒಬ್ಬರು ಬಲಗಡೆ ಕೈಗೆ ಬ್ಯಾಂಡೇಜ್ ಸುತ್ತಿದ್ರು, ಅವರು ಶಾಲಾ ವಾಹನ ಓಡಿಸ್ತಾ ಇದ್ದಂಥವ್ರು. ನನಗೆ ಏನಾಯಿತು ನಿಮ್ಮ ಕೈಗೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಸುತ್ತಿಗೆಯಲ್ಲಿ ಒಡೆದು ಬಿಟ್ರು ಅಂತ. ಯಾರು ಅಂದರೆ ಮೊಬೈಲ್ ನೋಡ್ತಾ ಹಿಡ್ಕೊಳ್ಳಿ ಅಂತ ಹೇಳಿಬಿಟ್ಟು ಕೂತಿದ್ದವ್ರನ್ನ ಕರೆದು ಇದು ಈ ಒಂದು ವಸ್ತುವನ್ನು ಹಿಡ್ಕೊಳ್ಳಿ ಅಂತ ಹಿಡಿಸಿ ಮೊಬೈಲ್ ಕಾಲ್ ಬಂತು ಅಂದ್ಬಿಟ್ಟು ಎಲ್ಲೋ ಹೊಡೆಯೋ ಬದಲು ಕೈಗೆ ಹೊಡೆದು ಬಿಟ್ಟಿದ್ದಾರೆ. ನೋಡಿ ಎಷ್ಟು ಈ ಮೊಬೈಲ್ನಿಂದ ಎಷ್ಟು ಭಯಂಕರ.
1: ನೋಡಿ, ಅವರೇನು ತಪ್ಪು ಮಾಡಲಿಲ್ಲ, ಮೊಬೈಲ್ ನೋಡ್ತಾ ಇದ್ದವರು ಇನ್ನೊಬ್ಬರು,
0: ಅವರಿಂದ ಇವರಿಗೆ ಸಮಸ್ಯೆ ಬರಬಹುದು. ಅಂದ್ರೆ ಸಹಾಯ ಮಾಡೋಕೆ ಹೋಗುವ ಮುನ್ನ ಕೂಡ
1: ಯೋಚನೆ ಮಾಡಬೇಕು,
0: ಜಾಗ್ರತೆ ವಹಿಸಬೇಕು. ನೋಡಿ, ಸುತ್ತಿಗೆಯಲ್ಲಿ ಪೆಟ್ಟು ಬಿದ್ದಿದೆ ಅಂತ ಅಂದರೆ ಅದು ಊಟ ಮಾಡೋ ಕೈಗೆ. ಅವರು ದಿನನಿತ್ಯ ಅವರು ವಾಹನ ಚಾಲಕರಾಗಿ ಕೆಲಸ ಮಾಡುವಾಗ ಎಷ್ಟು ಕಷ್ಟ ಇರುತ್ತೆ,
1: ಅದು ಯಾವುದ್ರಿಂದ
0: ಹೌದಲ್ವಾ? ಇದು ಯಾವುದೇ ವೈಯಕ್ತಿಕ ಸಂಗತಿಯ ಬಗ್ಗೆ ಅಲ್ಲ, ನಾವು ಕಂಡ ಚಿತ್ರಣವನ್ನು ನಮ್ಮ ಶ್ರೋತೃಗಳಿಗೆ ನಾವು ಹೇಳಿಕೊಂಡ್ರೆ ಸ್ವಲ್ಪ ಎಚ್ಚರಿಕೆ ಬರಬಹುದು ಅಂತ ಒಂದು ಮಾಹಿತಿ.
1: ಜಾಗೃತವಾಗಿರಿ ಅಂತ ಒಂದು ಸಂದೇಶ
0: ಆಕಾಶವಾಣಿಯಿಂದ ಅಲ್ವಾ. ಈಗ
1: ಚಂದ್ರಾವತಿಯವರು ಪುತ್ತೂರಿಂದ ಕರೆ ಮಾಡಿ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಮನಸ್ಸೆ ಓ ಮನಸ್ಸೆ ಗೀತೆಯನ್ನ ಕೇಳಿದ್ರು. ಅದನ್ನ ಪ್ರಸಾರ ಮಾಡುವ ಸಾಹಿತ್ಯ ಸೀತಾರಾಮ್ ಕಾರಂತವರದ್ದು, ಕೆ ಕಲ್ಯಾಣ್ ಅವರು ಸಂಗೀತ ನೀಡಿದ್ದಾರೆ, ಹಾಡಿದ್ದಾರೆ ಚಿತ್ರ.

0: ಪ್ರೇಕ್ಷಕರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ದಿನಾಂಕ 14 ಸೆಪ್ಟೆಂಬರ್ 2026 ಗಣೇಶ ಚತುರ್ಥಿ ಪ್ರಯುಕ್ತ ಮುಚ್ಚಲ್ಪಡುತ್ತದೆ ಮತ್ತು ದಿನಾಂಕ 16 ಸೆಪ್ಟೆಂಬರ್ ಫಾರ್ಮಸಿಸ್ಟ್ ಔಷಧಿ ಸಂಗ್ರಹಿಸಲು ಬೆಂಗಳೂರಿಗೆ ಹೋಗುವುದರಿಂದ ಔಷಧಿ ವಿತರಣೆ ಇರುವುದಿಲ್ಲ. ಪ್ರಕಟಣೆ ಕೇಳಿದಿರಿ.
1: ಈಗ ಯಾರು ದೂರವಾಣಿ ಮಾಡಿದ್ದಾರೆ? ಹಲೋ, ನಮಸ್ತೆ.
2: ನಮಸ್ತೆ
1: ಮೇಡಮ್.
0: ನಮಸ್ತೆ ಸರಸ್ವತಿ ಅವರು.
2: ಥ್ಯಾಂಕ್ ಯು ಮೇಡಮ್.
1: ನಿರಂತರ ಶ್ರೋತೃ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ಥ್ಯಾಂಕ್ ಯು ಮೇಡಮ್.
1: ನಿಮ್ಮ ನೆಚ್ಚಿನ ಹಾಡು ಹೇಳಬೇಕಲ್ಲ?
2: ನನಗೆ ಚಿಗುರಿದ ಕನಸು ಚಿತ್ರದಿಂದ ಬಂಗಾರ ತೆನೆ ತೆನೆ ಸಿಂಗಾರಿ ಮನೆ ಮನೆಗೆ ಅಂತ ಒಂದು ಹಾಡು ಉಂಟಲ್ಲ ಮೇಡಮ್, ನಮ್ಮಲ್ಲಿ ಪೈರು ಕೊಯ್ಲಿಕ್ಕೆ ಆಗಿದೆ ಮೇಡಮ್.
1: ಹಾಡು ಕಲಿತಾ ಇದ್ದೀರಾ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ?
2: ಹೌದು ಮೇಡಮ್.
1: ಅದಕ್ಕೆ ಗೊತ್ತಾಗ್ತಾ ಇದೆ.
2: ಕೇಳುವಾಗವೇ ನಮಗೆ ಹಾಡು ಹಾಡು ಅಂತ ಆಗ್ತದೆ, ನಾವು ಅಲ್ಲಿ ಹಾಡಿಕೊಂಡೇ ಇರ್ತೇವೆ ಮೇಡಮ್.
1: ಓಹ್, ಕಲಿತಾ ಇರ್ತೀರಿ ಹಾಗಿದ್ರೆ.
0: ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ.
1: ಬಹುಶಃ ಈಗ ಗೌರಿ ಹಬ್ಬ ಆಗಿರೋದ್ರಿಂದ ಸರಸ್ವತಿ ಅವ್ರು ಬಿಸಿ ಆಗ್ಬಿಡ್ತಾರೆ ಅಂತ ಅನ್ಸುತ್ತೆ ಅಲ್ವಾ?
2: ಕೆಲಸ ಮಾಡುವಾಗ ಗುಣಗುಟ್ಟ
1: ಅಂತೂ ಇಂತೂ ಆಕಾಶವಾಣಿ ನಿಮ್ಗೆ ಹಾಡು ಕಲಿಸ್ತಾ ಇದೆ ಅಂತ ಹೇಳ್ಬಹುದು ಅಲ್ವಾ? ಯಾವೆಲ್ಲ ಕಾರ್ಯಕ್ರಮಗಳನ್ನು ಕೇಳಿದ್ರಿ?
2: ನಾನು ಬೆಳಿಗ್ಗೆಯಿಂದ ಸಂಜೆ 8 ಗಂಟೆವರೆಗೆ ಕೇಳ್ತೇವೆ. ರಾತ್ರಿ 8 ಗಂಟೆವರೆಗೆ ಎಲ್ಲ ಕಾರ್ಯಕ್ರಮವನ್ನು ಬೆಳಿಗ್ಗೆ ಅದು ಆನ್ ಆದ್ರೆ ಮತ್ತೆ ಸಂಜೆ ಆಫ್ ಮಾಡುದು 8 ಗಂಟೆಗೆ.
1: ಈಗ ಒಂದು ವಿಶೇಷ ಪ್ರಶ್ನೆ ನಿಮಗೆ, ನಾವು ಯಾಕಾಗಿ ರೇಡಿಯೋವನ್ನ ಕೇಳಬೇಕು ಅಂತ ನಿಮ್ಮ ಉತ್ತರ?
2: ನಮ್ಮ ಜ್ಞಾನ ಶಕ್ತಿಗೆ ನಮಗೆ ಬೇಕಾಗಿ ನಾವು ರೇಡಿಯೋ ಕೇಳಿದ್ದು, ಮಾಹಿತಿ ಎಲ್ಲ ನಮಗೆ ತುಂಬಾ ಖುಷಿ ಆಗ್ತದೆ. ಮುಖ್ಯವಾಗಿ ರೇಡಿಯೋದಲ್ಲಿ ಕೇಳಿದ್ರು ಉಪಯೋಗ ಆಗ್ತದೆ.
1: ಉಪಯೋಗ ಆಗುತ್ತೆ ಅಂತ ಹೇಳಿದ್ರಲ್ಲ, ನಿಮ್ಗೆ ಧನ್ಯವಾದಗಳು. ಈಗ ಒಂದು ನುಡಿಗಟ್ಟು ನಿಮಗೆ.
0: ಸರಸ್ವತಿ ಅವರೇ, ನಿಮಗೆ ಇವತ್ತಿನ ನುಡಿಗಟ್ಟು ಸುಲಭವಾಗಿದ್ದು ಕೊಡ್ತೇನೆ ಇದ್ದಕ್ಕಿದ್ದಂತೆ.
1: ಅದೇನು
0: ಅವರು ನಮ್ಮ ರೆಗ್ಯುಲರ್ ಕಾಲರ್ ಅಲ್ಲ, ಅದಕ್ಕೆ ಅವ್ರಿಗೆ ಡಿಸ್ಕೌಂಟ್.
1: ಬೇರೆ ಶ್ರೋತೃಗಳ ಕೋಪ ಮಾಡ್ಕೊಳ್ತಾರೆ.
0: ಸರಸ್ವತಿ ಅವರೇ, ಇದ್ದಕ್ಕಿದ್ದಂತೆ ಅಂತ.
2: ಇದ್ದಕ್ಕಿಂತಂದ್ರೆ ನಾವು ಏನನ್ನು ಮಾಡ್ಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ ಮೇಡಮ್.
1: ಈಗ ಏನನ್ನು ಮಾತನಾಡಬೇಕು ಎಂದು
2: ಅದು ಸಹ ಗೊತ್ತಾಗ್ತಿಲ್ಲ ಮೇಡಮ್.
0: ಇದ್ದಕ್ಕಿದ್ದಂತೆ ಅಂದ್ರೆ ಅನಿರೀಕ್ಷಿತವಾಗಿ ಏನಾದ್ರೂ ಆಗೋದು.
2: ನಾವು ನೆನೆಸುವುದು ಒಳ್ಳೆ ಮಾತನ್ನೇ ಆಡ್ಬೇಕು ಅಂತ.
1: ಅಲ್ಲ, ಈಗ ಅರ್ಥ ಹೇಳ್ತಾ ಇದಾರೆ
0: ನಿಮ್ಗೆ ಸುಲಭ ಆಗ್ಲಿ ಅಂತ ಅರ್ಥ ಹೇಳ್ಕೊಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಸರಸ್ವತಿ ಅವರೇ. ಇದ್ದಕ್ಕಿದ್ದಂತೆ ಅಂದ್ರೆ ಅನಿರೀಕ್ಷಿತವಾಗಿ ಅಂತ. ಅನಿರೀಕ್ಷಿತವಾಗಿ, ನೀವು ನಿರೀಕ್ಷೆ ಮಾಡಿರಲ್ಲ ಹಾಗೆ ಏನೋ ಒಂದಾಗುತ್ತೆ ಇದ್ದಕ್ಕಿದ್ದಂತೆ. ಅದರ ಬಗ್ಗೆ ಏನಾದ್ರು ಒಂದು ವಾಕ್ಯ ಮಾಡಿ.
2: ನಾವು ಎಲ್ಲಿಯಾದ್ರೂ ನಮ್ಮ ಮನೆಗೆ ನೆಂಟರು ಬಂದು ಇರುವಾಗ ನಾವು ಅದನ್ನು ಏನೆಂದು ನೆನೆಸಲಿಕ್ಕೆ ಆಗುದಿಲ್ಲ, ಅವರಿಗೆ ಎಂತ ಮಾಡ್ಬೇಕು ಅಂತ ಅನಿಸಲಿಕ್ಕೆ ಆಗುದಿಲ್ಲ.
1: ಏನು ಅಡುಗೆ ಅಂತ ಹೇಳಿ.
2: ಇದ್ದಕ್ಕಿದ್ದಂತೆ
1: ಅತಿಥಿಗಳು ಮನೆಗೆ ಬಂದಾಗ ಯಾವ ಆಹಾರ ತಯಾರಿಸಬೇಕು ಅನ್ನೋದು ತಿಳಿಯಲಿಲ್ಲ.
2: ಅವರಿಗೆ ಯಾವ ಆಹಾರ ಅವರಿಗೆ ಇಷ್ಟ ಅಂತ ನಮಗೆ ಗೊತ್ತಾಗುದಿಲ್ಲ, ಅವರಲ್ಲಿ ಕೇಳಿಯೇ ಬರಿಬೇಕಲ್ಲ ಮೇಡಮ್.
1: ಹೌದಾ? ಹೌದಾ, ಹಾಗೂ ಉಂಟಾ?
2: ಮಾಡ್ತೇವೆ ಮತ್ತೆ ಅವರಿಗೆ ಎಂತ ರುಚಿಯಾದ ಸಾಂಬಾರ ಪಾಯಸ ಎಲ್ಲ ಬೇಕಲ್ಲ.
1: ಇಲ್ಲ ಇಲ್ಲ ಇಲ್ಲ, ಹಾಗಿರಲ್ಲ. ಈಗ ನಾವು
0: ಹೋಟೆಲ್ಗೆ ಹೋದ್ರೆ ಯಾವ್ದು ಇಷ್ಟ ಅಂತ ಕೇಳಿ ತಗೋಬಹುದು. ನೆಂಟ್ರು ಮನೆಗೆಲ್ಲ ಹೋದಾಗ ಅವ್ರ ಏನ್ ಮಾಡಿರ್ತಾರೆ ಅದನ್ನೇ ತಿಂತೀವಲ್ವಾ ಸರಸ್ವತಿ?
1: ಈಗ
0: ಅವ್ರಿಗೆ ಖುಷಿ,
2: ಎಲ್ಲಿಗೆ ಹೋದ್ರೆ ನಾವು ಅವ್ರು ಕೊಟ್ಟದನ್ನೇ ತಿಂತೇವೆ ಮೇಡಮ್. ಕೆಲವರಿಗೆ ಹಾಗೆಲ್ಲ ಆಗುದಿಲ್ಲ, ನಮ್ಗೆ ಇದು ಇಷ್ಟ ಇಲ್ಲ ಅಂತ ಹೇಳಿದ್ರೆ.
1: ಹಾಗಿದ್ರೆ ಸರಸ್ವತಿ ಅವ್ರ ಮನೆಗೆ
0: ಸೌಲಭ್ಯಗಳು ಜಾಸ್ತಿ,
1: ತಾಯಿ ಮೈದ ಕೇಳ್ತಾರೆ ಅಲ್ವಾ ನಿಮ್ಗೆ ಏನ್ ಇಷ್ಟ ಅಂತ ಕೇಳಿ. ಒಂದು ವಿಶೇಷ ಸಂಗತಿ ಇದು.
0: ಬರೋದಾ ನಿಮ್ ಮನೆಗೆ ಸರಸ್ವತಿ ಅವರೇ?
1: ತುಂಬಾ ಖುಷಿ ಆಯ್ತು, ನಿಮ್ಮ ಹಾಡು ಪ್ರಸಾರ ಆಗತ್ತೆ.
0: ಶುಭ ದಿನ ಸರಸ್ವತಿ.
1: ಧನ್ಯವಾದ. ಈಗ ಗಣೇಶ ಚತುರ್ಥಿ ಬರ್ತಾ ಇದೆ ಅಲ್ವಾ, ಯಾವೆಲ್ಲ ರೀತಿಯಲ್ಲಿ ಪರಿಸರ ಕಾಪಾಡುವತ್ತ ನಾವು ಗಮನ ಹರಿಸ್ಬೇಕು ಅಂತ ಹೇಳ್ತೀರಿ?
0: ಎಂತ ಹೇಳೋದು, ಇದಕ್ಕೆ ಮಾಲಿನ್ಯದಿಂದ ಮುಕ್ತ ಮಾಡ್ಲಿಕ್ಕೆ ನಮ್ಮ ಸೈಡ್ ಇಂದ ಏನೇನ್ ಮಾಡಬಹುದು ಅಂದ್ರೆ, ಗಣೇಶ ಮೂರ್ತಿ ತಗೊಂಡ್ ಬರ್ತೀವಿ. ಬಣ್ಣರಹಿತ ತಗೊಳ್ಳೋದು ಉತ್ತಮ ಅಂತ ಅನ್ಸುತ್ತೆ ನನ್ನ ಅನಿಸಿಕೆ. ಯಾಕೆಂದ್ರೆ ಮತ್ತೆ ಅದನ್ನ ನಾವು ಕೆರೆಯಲ್ಲೋ ಎಲ್ಲಾದ್ರೂ ವಿಸರ್ಜನೆ ಮಾಡುವಾಗ ಆ ಬಣ್ಣಗಳಲ್ಲಿ ರಾಸಾಯನಿಕಗಳು ಇದ್ರೆ ಅದು ನೀರನ್ನ ಮಾಲಿನ್ಯ ಮಾಡುತ್ತೆ ಅಂತ. ಮತ್ತೆ ಶಬ್ದ ಮಾಲಿನ್ಯ,
1: ಮಾಲಿನ್ಯ ಮಾಡಲ್ಲ ಅಂತ,
0: ಮಾಡೋದನ್ನ ಕಡಿಮೆ ಮಾಡ್ಲಿಕ್ಕೆ ಸ್ವಲ್ಪ
1: ಮಣ್ಣಿನ ಮೂರ್ತಿಯನ್ನ ತಗೊಂಡ್ಬಂದ್ರೆ

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 11:34:38. ಪ್ರಿಯ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ನನ್ನೆದೆಯ ಹಾಡು ನೇರ ಫೋನಿನ್ ಕಾರ್ಯಕ್ರಮ. ಇದೊಂದು ಪ್ರಕಟಣೆ, ECHSನಿಂದ ಬಂದ ಒಂದು ಮಾಹಿತಿ. ಮಡಿಕೇರಿ ECHSನಲ್ಲಿ ವೈದ್ಯಕೀಯ ಸೇವೆ ಪಡೆಯುತ್ತಿರುವ ಎಲ್ಲ ಮಾಜಿ ಸೈನಿಕರಿಗೆ ಮತ್ತು ಅವರ ಅವಲಂಬಿತ

0: ಬಣ್ಣ ರಹಿತವಾಗಿರಬೇಕು.
1: ಹೌದು ಹೌದು.
0: ಮತ್ತೆ ಈಗ ಒಂದು ದೊಡ್ಡ ಬಕೆಟ್ ಅಥವಾ ಟಬ್ ಇರುತ್ತಲ್ಲ, ಅದಕ್ಕೆ ನಾವು ಕೂರಿಸಿದ್ದಂತಹ ಗಣೇಶನನ್ನ ನಾವು ಅಲ್ಲಿ ಬಿಡಬಹುದು. ಎಲ್ಲಿ? ಆ ಬಕೆಟಲ್ಲಿ ಬಿಟ್ಟು ಅದನ್ನ ಗಿಡಗಳಿಗೆ ಹಾಕಬಹುದು. ಹೇಗೂ ಬಿಸಿಲು ಇದೆ ಅಲ್ವಾ, ಅದು ಅಲ್ಲಿ ಆಗುತ್ತಲ್ಲ. ಅದು
1: ಮನೇಲಿ
0: ಕೂರಿಸಿದ ನಮ್ಮ ಸೇವೆ.
1: ಹೌದು, ಮನೇಲಿ ಕೂರಿಸಿದನ್ನ ಹಾಗೆ ಮಾಡಬಹುದು.
0: ಮತ್ತೆ
1: ಮತ್ತೆ ಶಬ್ದ ಮಾಲಿನ್ಯನ ಸ್ವಲ್ಪ ತಡೆಗಟ್ಟಲು ಹಾಡುಗಳು ಏನು
0: ಗರ್ಭಿಣಿಯರು ಇರ್ತಾರೆ,
1: ಹಿರಿಯ ವಯಸ್ಕರು ಇರ್ತಾರೆ,
0: ಹಿರಿಯ ನಾಗರಿಕರು ಇರ್ತಾರೆ, ಹಾಗಾಗಿ ಅವರಿಗೆ ತೊಂದರೆ ಆಗಬಾರದು ಅಂತ ನಮ್ಮ ಕೊಡಗು ಜಿಲ್ಲೆಯಲ್ಲೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿರುವಂತದ್ದು ಸುದ್ದಿ ಸಮಾಚಾರ ಸುದ್ದಿ ಜೊಂಪೆ ನಿರಂತರವಾಗಿ ಹೇಳ್ತಾ ಇದ್ದಾರೆ. ನಾವು ಸಹಕಾರ ಕೊಡದ ಹೊರತು ಯಾವುದೇ ಕೆಲಸಗಳು ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಇಲ್ಲ ಅಂತ ನಾವು ತಿಳ್ಕೊಳ್ಬಹುದು ಅಲ್ವಾ. ಪರಿಸರವನ್ನು ಕಾಪಾಡುತ್ತಾ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸ್ಬೇಕು. ಈಗ ನೀವು ಹೇಳಿದ್ರೆ ಮಣ್ಣಿನ ಗಣಪತಿಯನ್ನ ತರಬೇಕು ಅಂತ ಮೂಲ ಅಲ್ಲೇ ನಾವು ಯೋಚನೆ ಮಾಡಬೇಕಾಗಿರೋದು ಅಲ್ವಾ. ಬಣ್ಣ ಬಣ್ಣದಿಂದ ಇರುತ್ತೆ ಅಂದ್ರೆ ಅದು ಜಲಚರ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ ಅಂತ ನಮ್ಮನ್ನ ಅಂದ್ರೆ ನಮ್ಮ ಮನಸ್ಸಿಗೆ ಬಂದಂತೆ ನಾವು ಆಚರಣೆ ಮಾಡುವುದರ ಬದಲಾಗಿ ಸ್ವಲ್ಪ ವಿವೇಕಯುತವಾಗಿ ಜಾಗೃತ ಮನೋಭಾವನೆಯಿಂದ ಎಲ್ಲರೂ ಕೂಡ ಬದುಕಬೇಕಲ್ವಾ. ಭೂಮಿಯ ಮೇಲೆ ಹುಟ್ಟಿದಂಥ ಪ್ರತಿಯೊಬ್ಬರೂ ಕೂಡ ಪ್ರಾಣಿ ಪಕ್ಷಿ ಸಂಕುಲ ಏನೆಲ್ಲ ಇದೆ ಅವೆಲ್ಲದಕ್ಕೂ ಸಹಕಾರಿಯಾಗುವಂತೆ ನಾವು ಮನುಷ್ಯನೊಬ್ಬನೇ ಅಲ್ವಾ ಮಾತನಾಡುವಂಥದ್ದು. ಇತ್ತೀಚೆಗೆ ಪ್ರಾಣಿ ಪಕ್ಷಿಗಳಿಗೂ ಕಲಿಸ್ಬಿಟ್ಟಿದ್ದಾರೆ ಮಾತುಗಳನ್ನ, ಆದ್ರೆ ಕೆಲಸ ಮಾಡುವಂತ ಅವರು ಕೆಲಸ
1: ಮಾಡಿಸ್ಕೊಳ್ಳೋಕೆ
0: ದೇಶಕ್ಕೆ ನಾವು ಕೊಡುಗೆಯನ್ನ ಕೊಡುವತ್ತ ಮನುಷ್ಯರಾದ ನಮ್ಮ ಸೇವೆ ಬಹಳ ಅಗಾಧವಾದದ್ದು ಅಲ್ವಾ. ಮನುಷ್ಯನೊಬ್ಬನಿಗೆ ವಿವೇಕ ಇರುವಂತಹದ್ದು. ನಾವು ಏನೆಲ್ಲ ಕೆಲಸಗಳನ್ನ ಮಾಡ್ತೀವಿ ಅದು ಉತ್ತಮ ರೀತಿಯಲ್ಲಿ ಮಾಡಿದಾಗ ಒಂದು ಸಮಾಜಕ್ಕೆ ಸಲ್ಲಿಸುವಂತಹ ಸೇವೆ
1: ಆಗುತ್ತೆ
0: ಹೇಳಬಹುದಲ್ವಾ. ಇನ್ನು ಅವರ ಮೆಚ್ಚಿನ ಗೀತೆಯನ್ನು,
1: ಸರಸ್ವತಿಯವರ ನೆಚ್ಚಿನ ಗೀತೆ ಬರ್ತಾ ಇದೆ, ಚಿಗುರಿದ ಕನಸು ಚಿತ್ರದ್ದು. ವಿ ಮನೋಹರ್ ಅವರ ಸಾಹಿತ್ಯ ಹಾಗೂ ಸಂಗೀತವಿದೆ, ಹಾಡಿದ್ದಾರೆ ಶಂಕರ್ ಮಹಾದೇವನ್ ಹಾಗೂ ನಂದಿತಾ ಅವರು.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 11:45:35. ಪ್ರಿಯ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ನೇರ ಫೋನಿನ್ ಕಾರ್ಯಕ್ರಮ ನನ್ನೆದೆಯ ಹಾಡು. ನೀವು ಕೂಡ ಭಾಗವಹಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 2288 2288 2288. ಕೋಡ್ ಸಂಖ್ಯೆ 0827. ಇನ್ನು ಮುಂದೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. 12:05 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಭಿಯಂತರ ದಿನದ ಸಂದರ್ಭದಲ್ಲಿ ಹಾಸನ ಮಹಾನಗರ ಪಾಲಿಕೆಯ ಇಂಜಿನಿಯರ್ ಕೆಆರ್ ಕವಿತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಲಿದ್ದೀರಿ. 12:30 ಪ್ರಕಟಣೆಗಳು. 12:35 ಆರೋಗ್ಯ ಸಂಚಿಕೆಯಲ್ಲಿ ಫ್ಯಾಟಿ ಲಿವರ್ನ ಲಕ್ಷಣಗಳು ಹಾಗೂ ಕಾರಣಗಳು. ಭಾಗವಹಿಸುತ್ತಾರೆ ದಾವಣಗೆರೆಯ ಗ್ಯಾಸ್ಟ್ರೋ ಎಂಟ್ರೋಲಾಜಿಸ್ಟ್ ಮತ್ತು ಯಕೃತ್ ತಜ್ಞರಾದ ಡಾಕ್ಟರ್ ಅಶ್ವಿನ್ ಡಿಕೆ. 12:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪಿಎಂ ಅಗ್ರಿ ಕ್ಲಿನಿಕ್ಸ್ ಹಾಗೂ ಅಗ್ರಿ ಬಿಸ್ನೆಸ್. ಭಾಗವಹಿಸುತ್ತಾರೆ ಟಿ ಶ್ಯಾಮ್ ಪ್ರಸಾದ್, ದೀಪ್ ಕುಮಾರ್ ಶೆನ್ವಿ ಮತ್ತು ರೂಪಾಗೌಡ. 12:10 ಕನ್ನಡದಲ್ಲಿ ವಾರ್ತೆ. 12:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳು ಹಾಗೂ 12:30 ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.
1: ಯಾರು ಕರೆ ಮಾಡಿದ್ದಾರೆ ನೋಡೋಣ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
1: ಯಾರು ಇಲ್ಲಿಂದ?
2: ನಾನು ಪ್ರಮೀಳಾ ಸತೀಶ್ ಜಯಂಡ.
0: ಪ್ರಮೀಳಾ ಸತೀಶ್ ಅವರೇ, ಜಯಂಡಾನೆಯಿಂದ ಕರೆ ಮಾಡ್ತಿದ್ದೀರಾ. ಹೇಗಿದ್ದೀರಾ ಪ್ರಮೀಳಾ? ಆಯ್ತು. ಇವತ್ತು ನಿಮ್ಗೆ ಯಾವ ಹಾಡ್ ಬೇಕಿತ್ತು, ಯಾವ ಚಿತ್ರದ್ದು?
1: ಯೋಚನೆ ಮಾಡ್ತಿದಾರಲ್ಲ, ಯಾವ ಹಾಡು ಅದ್ರಲ್ಲಿ?
2: ಅದು ತಾಳಿ ಕಟ್ಟುವ.
1: ಯಾಕಾಗಿ ಇಷ್ಟ ಅದು?
2: ಅದು ಮಿಮಿಕ್ರಿ ಎಲ್ಲ ಇದೆ.
1: ನೀವು ಮಿಮಿಕ್ರಿ ಮಾಡ್ತೀರಾ?
2: ಇಲ್ಲ
1: ಇಲ್ಲ. ಏನು ನಿಮ್ಮ ಹವ್ಯಾಸ?
2: ಹವ್ಯಾಸ ಮಾಮೂಲಿ ಮೇಡಮ್, ಮನೆ ಕೆಲಸ ಎಲ್ಲ ಮಾಡ್ತೇನೆ.
0: ಅದು ಮಾಮೂಲಿ ಆಯ್ತು. ಇಷ್ಟಪಟ್ಟು ಮಾಡುವ ಹವ್ಯಾಸ ಯಾವುದು?
1: ಅದು ಹವ್ಯಾಸ ಅಲ್ಲ, ಕರ್ತವ್ಯ.
2: ಬೇರೆ ಆತರ ಹವ್ಯಾಸ ಏನಿಲ್ಲ.
1: ಹಾಡು ಹೇಳ್ತೀರಲ್ಲ, ಮತ್ತೆ
2: ತಿಂಡಿ ಎಲ್ಲ ಸ್ವಲ್ಪ ಏನಾದ್ರು
1: ಮಾಡಿಕೊಡೋದು
0: ಹೊಸ ರುಚಿ ಆಗ್ಬಹುದು.
1: ಏನೆಲ್ಲ ತಿಂಡಿಗಳು ಮಾಡ್ತೀರಿ? ಹೊಸ ರುಚಿ ಪ್ರಯತ್ನ, ಯಾರ ಮೇಲೆ ಪ್ರಯೋಗ?
2: ಮಕ್ಕಳಿಗೆ ಖುಷಿ ಆಗ್ಬಹುದು ಅಂತ ಹೇಳಿ ಮಾಡೋದು.
1: ಅಲ್ಲ, ಇತ್ತೀಚೆಗೆ ಈ ಫೇಸ್ಬುಕ್ ಅಲ್ಲಿ ಬರುವಂತಹ ಒಂದು ತಿನಿಸನ್ನ ಪ್ರಯತ್ನ ಪಟ್ಟು ತಿಂದು ಅಸ್ವಸ್ಥರಾಗಿದ್ದಂತಹದ್ದು ಗೊತ್ತಾ ನಿಮ್ಗೆ? ಪ್ರಾಣ ಕಳ್ಕೊಂಡಿರುವಂತ. ಹೌದಲ್ವಾ, ಪ್ರಾಣಕ್ಕೆ ಕುತ್ತು ತಂದಂತಹ ವಿಶೇಷ ಅಡುಗೆಗಳನ್ನ ತಯಾರಿ ಮಾಡುವಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಒಂದು ಮಾಹಿತಿ ಇತ್ತು ಆರೋಗ್ಯ ಇಲಾಖೆಯಿಂದ. ಅಲ್ಲ, ಹಿರಿಯರು, ನಮ್ಮ ಹಿರಿಯರು ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಸೇವಿಸ್ತಾ ಇದ್ರು ಅದನ್ನ ನಾವು ಸೇವಿಸಿದ್ರೆ ಸಾಕು ಅಂತ ತಜ್ಞರು ಕೂಡ ಹೇಳ್ತಾರೆ. ಆದಾಗ್ಯೂ ಅತಿಯಾದ, ಈಗ ನಮ್ಮ ಶರೀರಕ್ಕೆ ಏನು ಆಪ್ತ ಅಂತ ನಮಗಷ್ಟೇ ಗೊತ್ತಲ್ವಾ? ಹಾಗಾಗಿ ಹೊಸ ರುಚಿ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸುವುದು ಒಳ್ಳೆಯದು ಅಂತ ಒಂದು ತಜ್ಞರ ಒಂದು ಕಿವಿ ಮಾತು ಅಲ್ವಾ? ಈಗ ನುಡಿಗಟ್ಟು
0: ನುಡಿಗಟ್ಟು ನಿಮ್ಗೋಸ್ಕರ ಪ್ರಮೀಳಾ ಅವರೇ. ದಾರಿ ತಪ್ಪು ಅಂತ, ದಾರಿ ತಪ್ಪು ಅದರ ಅರ್ಥ ತಪ್ಪು ಮಾರ್ಗದಲ್ಲಿ, ತಪ್ಪು ಮಾರ್ಗ ಹಿಡಿ ಅಂತ ಹೇಳ್ಬಹುದಾ ಒಂದು ವಾಕ್ಯ?
1: ಒಂದೇ ವಾಕ್ಯ,
0: ಯೋಚನೆ ಮಾಡ್ತಿದ್ದೀರಾ.
1: ಅಲ್ಲ, ನನ್ನ ನೆಚ್ಚಿನ ಅಡುಗೆ ತಯಾರಿಕೆಯಲ್ಲಿ ನಾನು ದಾರಿ ತಪ್ಪುವುದಿಲ್ಲ, ಇನ್ನೊಬ್ಬರ ಕಿವಿ ಮಾತನ್ನ ಕೇಳಲ್ಲ ಅಂತ.
2: ತಿಂಡಿ ಮಾಡ್ಲಿಕ್ಕೆ ಹೋಗಿ ದಾರಿ ತಪ್ಪಿ ಆಗಿದೆ ಮೇಡಮ್.
0: ಏನಾಗಿತ್ತು
2: ಅಲ್ಲ, ಕೆಲವೊಂದು

0: ಹಾಳಾಗಿರುತ್ತೆ.
1: ಹಾಳಾಗಿರೋದನ್ನ ತಿನ್ನೋಕು ಭಯ, ಬಿಸಾಡಕು ಬೇಸರ ಅಲ್ವಾ? ಹಾಗಾಗಿ ಎಚ್ಚರಿಕೆಯಿಂದ ಆಹಾರ ಪದಾರ್ಥಗಳನ್ನ ಬಳಸ್ಬೇಕು. ಈಗ ಒಂದು ಅಕ್ಕಿಯನ್ನ ನಾವು ಅಂಗಡಿಯಿಂದ ದುಡ್ಡು ಕೊಟ್ಟು ತರ್ತೀವಿ, ಆದ್ರೆ ಅದು ಎಷ್ಟು ಕಷ್ಟಪಟ್ಟು ರೈತ ಬೆಳೆದಿರ್ತಾನೆ, ಮತ್ತೆ ಅಂಗಡಿಯವರು ಕೂಡ ಅಲ್ಲಿಂದ ಅಲ್ಲಿಗೆ ಸಾಕ್ಸಿರ್ತಾರೆ, ಅವರು ಹಣ ಕೊಟ್ಟಿರ್ತಾರೆ ಮತ್ತೆ ಶ್ರಮ ಪಟ್ಟಿರ್ತಾರೆ ಅಂತ ಯೋಚನೆ ಮಾಡ್ಬೇಕು ಅಲ್ವಾ? ಕಸದ ರಾಶಿಯಲ್ಲಿ ಅನ್ನ ಹಾಕ್ತಾರೆ, ಅದೆಷ್ಟು ಮನಸ್ಸಿಗೆ ನೋವಾಗುತ್ತೆ ಅಲ್ವಾ?
0: ಹೌದು,
1: ಹಾಗಾಗಿ ವೇಸ್ಟ್ ಮಾಡಲ್ಲ. ನಾನು ದಾರಿ ತಪ್ಪಲ್ಲ ಅಂತ ಹೇಳ್ತಾನೆ ಇಲ್ಲ ಪ್ರಮೀಳ.
0: ಇಲ್ಲ ಮೇಡಮ್, ನನಗೆ ವೇಸ್ಟ್ ಮಾಡೋದು ಇಷ್ಟ ಇಲ್ಲ, ನಾನು ವೇಸ್ಟ್ ಮಾಡೋದೇ ಇಲ್ಲ
1: ಮೇಡಮ್. ತುಂಬಾ ಸಂತೋಷ ಆಯ್ತು ನಿಮ್ಮೊಟ್ಟಿಗೆ ಮಾತನಾಡಿ. ನಿಮ್ಮ ನೆಚ್ಚಿನ ಹಾಡು ಪ್ರಸಾರ ಆಗುತ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ
2: ಪ್ರಮೀಳಾ ಅವರೇ.
1: ಇನ್ನು ಅವರ ನೆಚ್ಚಿನ ಹಾಡನ್ನ ಕೇಳಿ ಬರೋಣ,
2: ಕೇಳೋಣ. ಪ್ರಮೀಳಾ ಅವರು ಕರೆ ಮಾಡಿ ಅವರ ನೆಚ್ಚಿನ ಹಾಡು ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದ್ದು. ಇದಕ್ಕೆ ಸಾಹಿತ್ಯ ಬರೆದಿದ್ದಾರೆ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ MS ವಿಶ್ವನಾಥನ್, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ.

0: ಸಮಯ ಮುಗಿತಾ ಬಂತು. ನನ್ನೆದೆ ಹಾಡು ನೇರ ಫೋನಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಮಯ.
1: ಹೌದು,
0: ಇನ್ನು ನಮ್ಮ ಶ್ರೋತೃಗಳ ಭೇಟಿ ಭಾನುವಾರ ಬೆಳಗ್ಗೆ ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ. ಬಹುಶಃ ನಮ್ಮೆಲ್ಲ ಶ್ರೋತೃಗಳು ಹಾಡುಗಳನ್ನು ಕಲ್ತಿದ್ದಾರೆ ಅಂತ ಭಾಗವಹಿಸೋದಕ್ಕೆ.
1: ಜೊತೆಗೆ
0: ಸ್ವರ್ಣಗೌರಿ ವ್ರತ, ಗಣೇಶ ಹಬ್ಬ ಕೂಡ, ಅವರೆಲ್ಲರಿಗೆ ನಮ್ಮ ಆಕಾಶವಾಣಿ ಕಡೆಯಿಂದ ಪ್ರೀತಿಯ ಶುಭಾಶಯಗಳನ್ನು ಹೇಳೋಣ. ಪರಿಸರವನ್ನು ಕಾಪಾಡುವತ್ತ ನಾವೆಲ್ಲರೂ ಮನಸ್ಸನ್ನು ಮಾಡೋಣ. ನಮ್ಮ ಕೊಡಗಿನ ಹಚ್ಚ ಹಸಿರನ್ನು ಉಳಿಸುವತ್ತ ನಾವು ಮನಸ್ಸು ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಕಾರ,
1: ಇಂದಿನ ನನ್ನದೇ ಹಾಡು ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ಸಿ ಮುರುಗೇಸನ್, ಕೆಪಿ ಶಿವಾನಂದನ್, ಉದಯ್ ಕುಮಾರ್ ಹಾಗೂ ಬಿ ಕೆ ಲೋಕೇಶ್ ಅವರದ್ದು.
0: ಇನ್ನು ಮತ್ತೆ ಭಾನುವಾರ ಸಂಜೆ ಕೂಡ, ಅಂದ್ರೆ ಮಧ್ಯಾಹ್ನ
1: ಮೂರು ಗಂಟೆಯಿಂದ
0: ಗೀತಾ ಮಾಧುರ್ಯ ಕೂಡ ಇರುತ್ತೆ. ಈ ಬಾರಿ ಶ್ರೋತೃಗಳು ಭಾಗವಹಿಸಲಿ ಅಂತ ಹೇಳ್ತಾ ಇವತ್ತಿನ ನನ್ನೆದೆಯ ಹಾಡು ನೇರ ಫೋನಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಮ್ಮ ಶ್ರೋತೃಗಳು ಕರೆ ಸಿಕ್ಕಲಿಲ್ಲ ಅಂತ ಬೇಸರ ಮಾಡ್ಕೊಳ್ಳೋದು ಬೇಡ. ಮತ್ತೆ ಮಾಹಿತಿ ಮತ್ತು ಮನರಂಜನೆಗಾಗಿ ಪ್ರಸಾರವಾಗ್ತಾ ಇರತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಶ್ರೋತೃಗಳಿಗೆ ಮತ್ತೆ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ಶ್ರೋತೃಗಳಿಗೆ ನಮಸ್ಕಾರ, ಶುಭ ಸಮಯ.
1: ನಮಸ್ಕಾರ.
2: ಇದುವರೆಗೆ
3: ಹಲೋ ಆಕಾಶವಾಣಿ
2: ನನ್ನೆದೇ ಹಾಡು,
3: ನನ್ನೆದೇ ಹಾಡು
2: ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
3: ಹಲೋ ಆಕಾಶವಾಣಿ
2: ನನ್ನೆದೆಯ ಹಾಡು,
3: ನನ್ನೆದೆಯ ಹಾಡು
2: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ
3: ಮೂಡಿ ಬಂತು.
1: ಆಕಾಶವಾಣಿ ಮಡಿಕೇರಿ, ಈಗ ಸಮಯ 12 ಗಂಟೆ ಆಗಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಜವಳಿ ಮತ್ತು ಸಿದ್ಧ ಉಡುಪು ಕ್ಷೇತ್ರದ ಬೆಳವಣಿಗೆಗೆ ವೇಗ ನೀಡುವ ನಿಟ್ಟಿನಲ್ಲಿ ನೂತನ ಜವಳಿ ಮತ್ತು ಸಿದ್ಧ ಉಡುಪು ನೀತಿ 2026-31ಕ್ಕೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರು ಸುತ್ತಮುತ್ತ ಯಶಸ್ವಿಯಾಗಿ ಬೆಳೆಯುತ್ತಿರುವ ಜವಳಿ ಮತ್ತು ಸಿದ್ಧ ಉಡುಪು ಕೈಗಾರಿಕೆಗಳನ್ನು ರಾಜ್ಯದ ಇತರೆ ಜಿಲ್ಲೆಗಳಿಗೂ ವಿಸ್ತರಿಸಲಾಗುವುದು, ಸ್ಥಳೀಯ ಯುವಕರಿಗೆ ಉದ್ಯೋಗಾವಕಾಶಗಳು ದೊರೆಯಬೇಕು ಹಾಗೂ ಜಿಲ್ಲೆಗಳ ಆರ್ಥಿಕ ಚಟುವಟಿಕೆಗಳಿಗೆ ಹೊಸ ವೇಗ ಸಿಗಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ ಎಂದಿದ್ದಾರೆ. ಕಲಬುರಗಿಯ ಅಕ್ಕಮಹಾದೇವಿ ಬಡಾವಣೆ ಬಳಿಯ ಬಿದ್ದಾಪುರ ಕಾಲೋನಿಯಲ್ಲಿ ಲೀಪ್ ಲ್ಯಾಬ್ಸ್ಗೆ ಶೇಕಡ 30% ದರದಲ್ಲಿ ನಿವೇಶನ ಹಂಚಿಕೆಗೆ ಸಚಿವ ಸಂಪುಟ ಅನುಮೋದಿಸಿದೆ. ಮಾಹಿತಿ ಹಾಗೂ ಜೈವಿಕ ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಮಾಹಿತಿ ನೀಡಿ, ಬೆಂಗಳೂರಿನಾಚೆಗೂ ನವೋದ್ಯಮ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸಲು 1,000 ಕೋಟಿ ರೂಪಾಯಿ ಮೊತ್ತದ ಯೋಜನೆಯ ಭಾಗವಾಗಿ ಕಲಬುರಗಿಯಲ್ಲಿ ಈ ಪ್ರಯೋಗಾಲಯ ಸ್ಥಾಪಿಸಲಾಗುತ್ತಿದೆ ಎಂದರು. ಗರ್ಭಿಣಿಯರು ಹಾಗೂ ಬಾಣಂತಿಯರು ತಮ್ಮ ದೈನಂದಿನ ಆಹಾರದಲ್ಲಿ ಅಗತ್ಯ ಪೌಷ್ಟಿಕಾಂಶಗಳನ್ನು ಸೇವಿಸುವಂತೆ ಗದಗ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಸಿಎಸ್ ಶಿವನಗೌಡರ್ ಕೋರಿದ್ದಾರೆ. ಲಕ್ಕುಂಡಿಯ ಶ್ರೀ ಅನ್ನದಾನೇಶ್ವರ ಮಠದ ಸಭಾಭವನದಲ್ಲಿ ಪೋಷಣ್ ಮಾಸಾಚರಣೆಗೆ ಚಾಲನೆ ನೀಡಿ ಮಾತನಾಡಿದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕಿ ರಾಧಾ ಮಣ್ಣೂರ್ ಮಾತನಾಡಿ, ಗರ್ಭಿಣಿಯರು ಬಾಣಂತಿಯರು 6 ವರ್ಷದೊಳಗಿನ ಮಕ್ಕಳು ಹಾಗೂ ಕಿಶೋರಿಯರ ಆರೋಗ್ಯ ಸುಧಾರಣೆಯಲ್ಲಿ ಶಾಲಾ ಪೂರ್ವ ಶಿಕ್ಷಣದ ಆಧಾರಶಿಲಾ ಮತ್ತು ನವಚೇತನ ಮಾದರಿಗಳು, ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಹಾಗೂ ಅಂಗನವಾಡಿ ಕೇಂದ್ರಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿ 100 ದಿನ ಪೂರೈಸಿದ ಹಿನ್ನೆಲೆ ವಿಜಯಪುರ ಜಿಲ್ಲೆ ನಿಡಗುಂದಿ ತಾಲೂಕು ಆಲಮಟ್ಟಿ ಕೃಷ್ಣಾ ಜಲಾಶಯ ವರ್ಣಮಯ ವಿದ್ಯುತ್ ದೀಪದ ಅಲಂಕಾರ ಕಂಗೊಳಿಸಿತು. ಕಲಬುರಗಿ ನಗರದ ಮಿನಿ ವಿಧಾನಸೌಧ ಕಟ್ಟಡ ನಿನ್ನೆ ಸಂಜೆ ಹಳದಿ ಕೆಂಬಣ್ಣದ ದೀಪಾಲಂಕಾರದಿಂದ ಅಲಂಕೃತಗೊಂಡಿತು. ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಕಲಬುರಗಿ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಮೈದಾನದಲ್ಲಿ 17ನೇ ತಾರೀಕು ಬೆಳಗ್ಗೆ 8:30ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಇಕ್ರಂ ಶರೀಫ್ ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲಾ ಕೇಂದ್ರದಲ್ಲಿ 79ನೇ ಕಲ್ಯಾಣ ಕರ್ನಾಟಕ ಉತ್ಸವದ ಹಿನ್ನೆಲೆ 17ರಂದು ಬೆಳಗ್ಗೆ ರಾಷ್ಟ್ರ ಧ್ವಜಾರೋಹಣ, ಕಲ್ಯಾಣ ಕರ್ನಾಟಕ ಕುರಿತು ಉಪನ್ಯಾಸ ಹಾಗೂ ಹೈದರಾಬಾದ್ ಕರ್ನಾಟಕ ವಿಮೋಚನೆ ಹೋರಾಟಗಾರರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಲಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಬೆಂಗಳೂರು ನಗರ ಕೇಂದ್ರ ಭಾಗದ ಕೆಜಿ ರಸ್ತೆ ಮತ್ತು ಮೆಜೆಸ್ಟಿಕ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ದೀಪಗಳ ಕಾರ್ಯನಿರ್ವಹಣೆ ಹಾಗೂ ತ್ಯಾಜ್ಯ ನಿರ್ವಹಣೆ ಕುರಿತು ಕೇಂದ್ರ ನಗರ ಪಾಲಿಕೆ ಆಯುಕ್ತ ಜಿ ಜಗದೀಶ್ ಪರಿಶೀಲನೆ ನಡೆಸಿದರು. ಕಾರ್ಯನಿರ್ವಹಿಸದ ಬೀದಿ ದೀಪಗಳನ್ನು ತೆರವುಗೊಳಿಸಿ ಶೀಘ್ರವೇ ದುರಸ್ತಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಕೊಪ್ಪಳ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಕರಡು ಪರಿಷ್ಕರಣೆ ಹಿನ್ನೆಲೆ ಹಿರಿಯ ನಾಗರಿಕರು ಹಾಗೂ ವಿಶೇಷ ಚೇತನ ಮತದಾರರ ಮನೆಗಳಿಗೆ ವಿವಿಧ ತಾಲೂಕುಗಳ ತೆಹಸೀಲ್ದಾರರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕೊಪ್ಪಳ ಜಿಲ್ಲೆ ಚುನಾವಣಾಧಿಕಾರಿ ಡಾ ಸುರೇಶ್ ಇಟ್ನಾಳ್ ಅಧ್ಯಕ್ಷತೆಯಲ್ಲಿ ನೋಂದಾಯಿತ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಸಭೆ ನಡೆಯಿತು. ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ತರಬೇತಿ ಪೂರ್ಣಗೊಳಿಸಿದ ಬೀದರ್ ಕಾರಾಗೃಹದ 17 ಜನ ಬಂಧಿಗಳಿಗೆ ಗಣ್ಯರು ಪ್ರಮಾಣ ಪತ್ರ ವಿತರಿಸಿದರು. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸರ್ ಸಿದ್ದಪ್ಪ ಕಂಬಳಿ ಪ್ರತಿಷ್ಠಾನ ದತ್ತಿ ಅಂಗವಾಗಿ ಇಂದು ಸಂಜೆ 6 ಗಂಟೆಗೆ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸಿದೆ. ರಾಜ್ಯ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದಿಂದ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಈ ತಿಂಗಳ 30 ಕೊನೆ ದಿನ. ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆಯ ಅಂಗವಾಗಿ

0: ಆಗಿ ಇಂದು ಚಿಕ್ಕಮಗಳೂರು ಶ್ರೀನಿವಾಸ ನಗರ ಬಡಾವಣೆಯಲ್ಲಿ ಅರಣ್ಯಾಧಿಕಾರಿ ಪಿ ಶ್ರೀನಿವಾಸ್ ಅವರ ಪುತ್ಥಳಿಗೆ ಪುಷ್ಪಾರ್ಚನೆ ನೆರವೇರಿಸಲಾಯಿತು. ನೈಋತ್ಯ ರೈಲ್ವೆ ಗಣೇಶ ಚತುರ್ಥಿ ಹಿನ್ನೆಲೆ ಬೆಂಗಳೂರಿನ ಸರ್ಎಂ ವಿಶ್ವೇಶ್ವರಾಯ ಟರ್ಮಿನಲ್ನಿಂದ ಬೆಳಗಾವಿಗೆ ಇಂದು ಸಂಜೆ 7 ಗಂಟೆಗೆ ವಿಶೇಷ ರೈಲು ಸೇವೆ ನಿಗದಿಪಡಿಸಿದೆ. ರೈಲು ಚಿಕ್ಕಬಾಣಾವರ, ಅರಸೀಕೆರೆ, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ ಮಾರ್ಗವಾಗಿ ನಾಳೆ ಬೆಳಗ್ಗೆ 8:25ಕ್ಕೆ ಬೆಳಗಾವಿ ತಲುಪಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

ಗೆಳತಿಯರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರಕ್ಕೆ ಸ್ವಾಗತ. ಗೆಳತಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಅಭಿಯಂತರರ ದಿವಸದ ಸಂದರ್ಭದಲ್ಲಿ ಹಾಸನ ಮಹಾನಗರ ಪಾಲಿಕೆಯ ಇಂಜಿನಿಯರ್ ಕೆಆರ್ ಕವಿತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್,

0: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ನಾವು ಇಂಜಿನಿಯರ್ ದಿವಸ ಅಥವಾ ರಾಷ್ಟ್ರೀಯ ಅಭಿಯಂತರರ ದಿವಸದ ಸಮೀಪದಲ್ಲಿ ಇದ್ದೇವೆ. ಸೆಪ್ಟೆಂಬರ್ ತಿಂಗಳ 15ನೇ ತಾರೀಕು ರಾಷ್ಟ್ರದಾದ್ಯಂತ ಅಭಿಯಂತರರ ದಿವಸವನ್ನು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮ ದಿನಾಚರಣೆಯ ಭಾಗವಾಗಿ ಆಚರಣೆಯನ್ನು ಮಾಡಲಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಹಾಸನದ ಮಹಾನಗರ ಪಾಲಿಕೆಯಲ್ಲಿ ಕಿರಿಯ ಅಭಿಯಂತರರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂತಹ ಕೆಆರ್ ಕವಿತಾ ಅವರು ನಮ್ಮೊಂದಿಗೆ ಇದ್ದಾರೆ. ಪ್ರಾಮಾಣಿಕವಾದಂತಹ ಕೆಲಸದ ಜೊತೆಗೆ ಉತ್ತಮ ಕೆಲಸವನ್ನು ಕೂಡ ಅವರು ಮಾಡಿಕೊಂಡು ಬರ್ತಾ ಇರತಕ್ಕಂಥವ್ರು. ಅದರ ಜೊತೆಗೆ ಅನೇಕ ಸಮಾಜ ಸೇವೆಗಳನ್ನು ಕೂಡ ಮಾಡಿಕೊಂಡು ಬರ್ತಾ ಇರತಕ್ಕಂಥವ್ರು. ಮಲೆನಾಡಿನ ಕುಗ್ರಾಮದಲ್ಲಿ ಹುಟ್ಟಿದ ಅವರು ಈ ಹಂತದವರೆಗೂ ಬಂದಿರತಕ್ಕಂಥದ್ದು ಒಂದು ರೀತಿ ರೋಚಕವಾದಂತಹ ಕತೆ ಅಂತ ಹೇಳಿ ಹೇಳಬಹುದು. ಅವರ ಅನುಭವಗಳನ್ನ ಈಗ ನಾವು ಅವರಿಂದನೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಕವಿತಾ ಮೇಡಮ್.
1: ನಮಸ್ಕಾರ ಸರ್.
0: ತಾವು ಇಂಜಿನಿಯರ್ ಆಗ್ಬೇಕು ಅನ್ನೋದು ಇತ್ತ ನಿಮ್ ಮನಸ್ಸಿನಲ್ಲಿ?
1: ಇಲ್ಲ ಸರ್, ನನ್ಗೆ ಪ್ರೊಫೆಸರ್ ಆಗ್ಬೇಕಂತ ಇತ್ತು. ನಮ್ಮ ತಾಯಿ ಚಿಕ್ಕಪ್ಪ ಜಿ ಕೆ ವಿ ಕೆ ನಲ್ಲಿ ಡಾಕ್ಟರ್ ಜಿ ಕೆ ವೀರೇಶ್ ಅಂತ ಪ್ರೊಫೆಸರ್ ಆಗಿದ್ರು, ನಾನು ಪಿ ಯು ಸಿ ನಲ್ಲಿ ಓದ್ಬೇಕಾದ್ರೆ. ಬಟ್ ವಿದ್ಯಾರ್ಥಿ ಜೀವನದಲ್ಲಿ ನಾನು ಸ್ವಲ್ಪ ಹಾರ್ಡ್ ವರ್ಕರ್ ಆಗಿರ್ಲಿಲ್ಲ, ಹಾಗಾಗಿ ಸಕ್ಸಸ್ ಕಡಿಮೆ ಆಯ್ತು. ಸೊ ಹಾಗಾಗಿ ನಾನು 1 ವರ್ಷ ಎಜುಕೇಶನ್ ಡಿಸ್ಕಂಟಿನ್ಯೂ ಮಾಡಿ ಅಗೇನ್ ಡಿಪ್ಲೊಮಾ ಮಾಡಿ ಸರ್ಕಾರಿ ವೃತ್ತಿಗೆ ಹೋಗ್ಬೇಕನ್ನೋದಷ್ಟೇ ನಂದು ಮೈಂಡ್ ಅಲ್ಲಿ ಇತ್ತು. ಅಂದ್ರೆ ನನ್ನ ಜೀವನನ ಸೆಟ್ಲ್ ಮಾಡ್ಕೋಬೇಕಂತ. ಹಾಗಾಗಿ KPSC ಎಕ್ಸಾಮ್ ಬರೆದು ನಗರಾಭಿವೃದ್ಧಿ ಇಲಾಖೆಗೆ 2005ರಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಸೇರ್ಪಡೆ ಆದೆ ಸರ್.
0: ಈ ತರದೊಂದು ಹುದ್ದೆ ಇದೆ ಅನ್ನುವಂಥದ್ದು ಮತ್ತೆ ಇಲ್ಲಿಗೆ ನಾವು ಅಪ್ಲೈ ಮಾಡಿ ಸೇರ್ಬಹುದು ಅನ್ನೋದು ಹೇಗ್ ಗೊತ್ತಾಯ್ತು ನಿಮಗೆ
1: ಸರ್? ನಾನು ಪೇಪರ್ಗಳಲ್ಲಿ ತುಂಬಾ ಓದ್ತಾ ಇದ್ದೆ, ಜಾಸ್ತಿ ಎಂಪ್ಲಾಯ್ಮೆಂಟ್ ನ್ಯೂಸ್ ಅದನ್ನ ತುಂಬಾ ಓದ್ತಾ ಇದ್ದೆ. ಮತ್ತೆ ಇದು ನಂದು 2ನೇ ಅಟೆಂಪ್ಟ್ ಅಷ್ಟೇ KPSC ಇದು. ಸೊ 2ನೇ ಅಟೆಂಪ್ಟ್ ಗೆನೆ ನಾನು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಜೂನಿಯರ್ ಇಂಜಿನಿಯರ್ ಆಗಿ ಆಯ್ಕೆ ಆಗಿತ್ತು. ಕೆಲ್ಸಕ್ಕೆ ಸೇರೋವರೆಗೆ ನಮ್ದು ಜೀವನ ರೂಪಿಸ್ಕೋಬೇಕಂತ ಸೇರಿದ್ದು. ಬಟ್ ಇಲಾಖೆ ಬಗ್ಗೆ ನಂಗೆ ಅಷ್ಟು ಪರಿಚಯ ಇರಲಿಲ್ಲ, ಒಂದು ಸರ್ಕಾರಿ ಕೆಲಸ ಅಷ್ಟೇ ಇತ್ತು. ಬಟ್ ಇಲಾಖೆಗೆ ಬಂದಾದ್ಮೇಲೆ ಬೇರೆ ಇಲಾಖೆಗಿಂತ ಈ ಇಲಾಖೆನಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡೋದು ವಿಭಿನ್ನ ಅಂತ ಅನ್ನಿಸ್ತು. ಯಾಕೆಂದ್ರೆ ನಾವು ಜನಗಳ ಮಧ್ಯನೇ ಇರ್ತೀವಿ. ಸೊ ಪ್ರತಿಯೊಂದು ಜನ ಹೇಗೆ ವಾಸಿಸ್ತಾ ಇದ್ದಾರೆ, ಅವ್ರಿಗೇನ್ ಕಷ್ಟ ಸುಖ ಇದೆ, ಮತ್ತೆ ಯಾವ್ಯಾವ ತರ ಜನ ಇದ್ದಾರೆ, ನಮಗೆ ತೆರಿಗೆ ಹೆಂಗೆ ಪಾವತಿ ಆಗುತ್ತೆ, ಅದೆಲ್ಲದನ್ನು ಒಂದು ಈ ಇಲಾಖೆಯಿಂದ ಕಲ್ತ್ಕೋಬಹುದು ಸರ್. ಸೇರಕ್ಕೆ ನನ್ನ ಜೀವನ ರೂಪಿಸ್ಕೊಳ್ಬೇಕು ಅಂತ ಸೇರ್ಕೊಂಡೆ. ಸೇರ್ಕೊಂಡಾಗಿ ಎಲ್ಲಾರದು ಕಷ್ಟ ಸುಖ ನೋಡ್ತಾ ಬೇರೆಯವ್ರ ಜೀವನ ರೂಪಿಸ್ಬೇಕಂತ ಮನ್ಸಾಯ್ತು. ಆ ತರ ಒಳ್ಳೇದಾಯ್ತು, ನಾನು ಇಂಜಿನಿಯರ್ ಆಗಿ ಸೇರ್ಕೊಂಡಿತ್ತು ಅಂತ ಅನ್ಸ್ತಾ ಇದೆ.
0: ನೀವು ಹುಟ್ಟಿದ್ದು ಮಲೆನಾಡಿನ ಒಂದು ಕುಗ್ರಾಮದಲ್ಲಿ, ಅಲ್ಲಿಂದ ಇಲ್ಲಿಯವರೆಗೂ ಹೇಗೆ ಬರ್ಲಿಕ್ಕೆ ಸಾಧ್ಯ ಆಯ್ತು
1: ಸರ್? ನಾನು ಹಾಸನದಿಂದ ಒಂದು ಸುಮಾರು 80 ಕಿಲೋಮೀಟರ್ ದೂರ ನಾನು ಹುಟ್ಟಿದ್ದು.

0: ಕುಂತನ ಮನೆ ಅಂತ.
1: ಕುಂತನ ಮನೆ ಸಕಲೇಶಪುರ ತಾಲೂಕು.
0: ಸಕಲೇಶಪುರ ತಾಲೂಕು. ನಮ್ಮ ಅಪ್ಪ ಅಮ್ಮ ಇಬ್ರು ರೈತರೇನೆ ಸರ್. ನಾವು 6 ಜನ ಮಕ್ಳು, 5 ಜನ ಹೆಣ್ಮಕ್ಳು, ನನ್ನ ತಮ್ಮ ಒಬ್ಬ, ನಾನು 5ನೇವಳು ಹೆಣ್ಮಕ್ಳು. ನನ್ನ ತಾಯಿ ಚಿಕ್ಕಪ್ಪ ಡಾಕ್ಟರ್ ಜಿ ಕೆ ವೀರೇಶ್ ಅಂತ ಜಿ ಕೆ ವಿಕೆ ನಲ್ಲಿ ವೈಸ್ ಚಾನ್ಸಲರ್ ಆಗಿದ್ರು. ಮತ್ತೆ ನನ್ನ ತಾಯಿ ತಮ್ಮಂದಿರು ಗವರ್ಮೆಂಟ್ ಆಫೀಶಿಯಲ್ ಇದ್ರು. ನಮ್ಮ ತಾಯಿ ಎಲ್ಲಾರನ್ನು ಕರ್ಕೊಂಡು ಹೋಗಿ ಅಜ್ಜಿ ಮನೇಲಿ ಬಿಟ್ರು ಓದ್ಸೋದಕ್ಕೆ ಅಂತ. ಅಲ್ಲಿಂದ ನಮ್ಮ ಒಂದು ಅವ್ರನ್ನೆಲ್ಲ ರೋಲ್ ಮಾಡೆಲ್ ಆಗಿ ತಗೊಂಡು ಓದ್ಕೊಂಡು ಬಂದ್ವಿ. ಹಿರಿಯಕ್ಕನ್ನ ಬೇಗ ಮದುವೆ ಮಾಡಿಬಿಟ್ರು ರೈತರಿಗೆ. ಆಮೇಲೆ ಇನ್ನೆಲ್ಲ ಡಿಗ್ರಿ ಮಾಡಿಕೊಂಡು ಪ್ರೈವೇಟ್ ಅಲ್ಲಿಗೆ ಬಂದು ಸೇರ್ಕೊಂಡ್ವಿ ಹಾಸನ್ಗೆ. ಹಂಗೆ ಇಬ್ರು ಅಕ್ಕಂದಿರು ಈಗ ಸರ್ಕಾರಿ ನೌಕರಿಲಿದ್ದಾರೆ. ಒಬ್ರು ಗವರ್ಮೆಂಟ್ ಹಾಸ್ಪಿಟಲ್ ಕುಶಾಲನಗರದಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದಾರೆ. ಇನ್ನೊಬ್ರು ಅಗ್ಲಳ್ಳಿ ಶಾಲೆನಲ್ಲಿ HM ಆಗಿದ್ದಾರೆ, ಕಮಲಾಕ್ಷಿ ಅಂತ. ಇನ್ನೊಬ್ಳಕ್ಕನ್ನು ಡಿಗ್ರಿ ಆಗಿ ABC ನಲ್ಲಿ ವರ್ಕ್ ಮಾಡ್ತಾ ಇದ್ಲು, ಈಗ ಹೌಸ್ ವೈಫ್ ಆಗಿದ್ದಾಳೆ. ಅವ್ರುಗಳು ನನ್ನನ್ನ ಕರ್ಕೊಂಡು ಬಂದು ಅವ್ರ ರೂಮಲ್ಲಿ ಇಟ್ಕೊಂಡು ಓದಿಸಿದ್ರು ನನ್ನ ಅಕ್ಕಂದಿರು. ಹಾಗೆ ಓದ್ಕೊಂಡು ಖಾಸಗಿ IT ಕಾಲೇಜ್ ಅಲ್ಲಿ ಕೂಡ ಟೀಚ್ ಮಾಡ್ತಾ ಇದ್ದೆ. ಅವಾಗ ನನ್ನ ಟೀಚಿಂಗ್ ಅಲ್ಲಿ ಇದ್ದಿದ್ರಿಂದ ನನ್ಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೀಲಿಕ್ಕೆ ಈಸಿ ಆಯ್ತು. ಥಿಯರಿ ನನ್ಗೆ ಸಾಕಷ್ಟು ಹೆಲ್ಪ್ ಆಯ್ತು ಸರ್. ನಾನು ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ಹ್ಯಾಂಡಲ್ ಮಾಡ್ತಾ ಇದ್ದೆ, ಥಿಯರಿ ಮತ್ತೆ ಪ್ರಾಕ್ಟಿಕಲ್. ಅದು ನನ್ಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರಲಿಕ್ಕೆ ತುಂಬಾನೇ ಅನುಕೂಲ ಆಯ್ತು ಸರ್. ಆ ರೀತಿ ನಾನು ಒಂದು ಬೆಳೆದ್ ಬಂದೆ ಸರ್. ತುಂಬಾ ಕಷ್ಟಗಳನ್ನ ನೋಡಿದೀವಿ ನಾವು ಸ್ಟೂಡೆಂಟ್ ಲೈಫ್ ಅಲ್ಲಿ. ಮತ್ತೆ ನಾನು ಅಜ್ಜಿ ಮನೆಯಿಂದ ನಮ್ಮ ತಾಯಿ ಮನೆಗೆ ಬಂದೆ, ಕುಂತನ ಮನೆಗೆ. ಅಲ್ಲಿಂದ ಅತ್ತಿಹಳ್ಳಿ ಶಾಲೆಗೆ ಹೋಗ್ತಾ ಇದ್ದೆ. ಅಲ್ಲಿಗೆ 2 ಕಿಲೋಮೀಟರ್ ಕಾಡ್ ಒಳಗಡೆನೆ ನಡ್ಕೊಂಡು ಹೋಗ್ಬೇಕಿತ್ತು. ಬೆಳಿಗ್ಗೆ 2 ಕಿಲೋಮೀಟರ್, ಸಂಜೆ 2 ದಿವಸಕ್ಕೆ 4 ಕಿಲೋಮೀಟರ್ ನಡೀತಾ ಇದ್ವಿ. ಅಲ್ಲಿ ನನ್ಗೆ 7ನೇ ತರಗತಿಗೆನೆ ಲಾಸ್ಟ್ ಆಗೋದಿತ್ತು ನಂದು ಎಜುಕೇಶನ್. ಮತ್ತೆ 8th ಒಣಗೂರ್ ಕೂಡ್ರಸ್ತೆ ಅಲ್ಲಿಗೆ ಬರ್ಬೇಕಿತ್ತು. ಬಟ್ ನಮ್ಮ ಅಕ್ಕಂದಿರು ಆಲ್ರೆಡಿ ಅಜ್ಜಿ ಮನೇಲಿ ಓದ್ತಾ ಇದ್ರು. ನನ್ಗೆ ಸ್ವಲ್ಪ ಅಜ್ಜಿ ಮನೆ ಬಿಟ್ಟು ಓಡ್ ಬಂದೆ ನಾನು ನಮ್ಮ ಮನೆಗೆ. ಆಮೇಲೆ ಮತ್ತೆ ಅಷ್ಟು ದೂರ ಹೋಗೋದ್ ಹೆಂಗೇನೋದಿತ್ತು. ಅಷ್ಟರಲ್ಲಿ 6ನೇ ತರಗತಿಯಿಂದನೇ ಜವಾಹರ್ ನವೋದಯ ವಿದ್ಯಾಲಯ ಮಾವಿನಕೆರೆ ಅಲ್ಲಿಗೆ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನಮ್ಮ ಅಪ್ಪಣ್ಣ ಮಾಸ್ಟರ್ ಅಂತ ಅಂದ್ಬಿಟ್ಟು ನಮ್ಮ ಸ್ಕೂಲ್ ಟೀಚರ್, ಅತ್ತೇಳಿ ಶಾಲೆ ಟೀಚರ್, ಅವರು ಒಂದು 5 ಜನಕ್ಕೆ ಅವರೇ ಫ್ರೀ ಟ್ಯೂಷನ್ ಮಾಡಿ ಎಕ್ಸಾಮ್ ಬರೆಸಿದ್ರು. ಅದ್ರಲ್ಲಿ ನಾನೊಬ್ಳು ಆಯ್ಕೆ ಆದೆ. ಅಲ್ಲಿಂದ ನಂದು CBSE ಎಜುಕೇಶನ್ ಕಂಟಿನ್ಯೂ ಆಯ್ತು. ಇವತ್ತು ಜವಾಹರ್ ನವೋದಯ ವಿದ್ಯಾಲಯಗಳು ಭಾರತದಾದ್ಯಂತ ಪ್ರತಿ ಸ್ಟೇಟ್ ಅಲ್ಲೂ ಪ್ರತಿ ಜಿಲ್ಲೆನಲ್ಲೂ ಇದೆ. ಒಂದು ಉತ್ತಮವಾದ ಎಜುಕೇಶನ್ ಎಲ್ಲ ಬಡ ಮಕ್ಕಳಿಗೂ ಸಿಗ್ತಾ ಇದೆ ಸರ್. ಅದು ಹಂಗೆ ಮುಂದುವರ್ಕೊಂಡು ಬಂತು ಸರ್.
1: ನವೋದಯ ಶಾಲೆಯಿಂದ ಸೇರಿದ ಮೇಲೆ ನಿಮ್ಮ ಬದುಕು ಹೇಗೆ ಬದಲಾಯಿತು
0: ಸರ್? ನವೋದಯ ಶಾಲೆಯಲ್ಲಿ ಅಲ್ಲಿ ಅದರಲ್ಲೂ ನಮ್ದು ಫಸ್ಟ್ ಬ್ಯಾಚ್ ಇರೋದ್ರಿಂದ ನಮಗೆ ಯಾರು ಸೀನಿಯರ್ಸ್ ಅಂತ ಇರಲಿಲ್ಲ. ನಮ್ಮನ್ನ ಕೈ ಹಿಡಿದು ನೆಡ್ಸೋರು ಅಲ್ಲಿ ಟೀಚರ್ಸ್ ನಮ್ಮ ಪೋಷಕರಾಗಿದ್ರು. ಮತ್ತೆ ಇಂಗ್ಲಿಷ್ ಮೀಡಿಯಂ ಎಜುಕೇಶನ್ ಎಲ್ಲ ಬೇರೆ ಸ್ಟೇಟ್ ಅವರೇ ಜಾಸ್ತಿ ಇದ್ರು. ಹಾಗಾಗಿ ಸ್ವಲ್ಪ ಭಾಷೆನ ಕಲೀಲಿಕ್ಕೆ ಇದಾಯ್ತು. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಫುಡ್ ಅನ್ನ ಕೊಡೋರು. ನಮ್ಮ ಮನೆಗಳಲ್ಲಿ ಸಿಗ್ತಾ ಇರೋದು ಅಲ್ಲಿ ಚೆನ್ನಾಗಿ ಸಿಗ್ತಾ ಇತ್ತು. ಮತ್ತೆ ಒಳ್ಳೆ ಶಿಸ್ತಿತ್ತು. ನಮ್ಗೆ ಒಂದ್ಸತಿ ಜಾಯಿನ್ ಆದ್ರೆ 6 ತಿಂಗಳಿಗೆ 1 ಸತಿ ಅಷ್ಟೇ ಊರಿಗೆ ಬರ್ಬೇಕಿತ್ತು. ಅವಾಗಿನ ಫೋನ್ ಗಿನ್ ಏನಿರ್ಲಿಲ್ಲ. ನಮ್ಗೆ ಅದೇ ಒಂದು ಸೆಕೆಂಡ್ ಮನೆ ತರ ಆಗಿದೆ ಸರ್. ಅದು ನನ್ಗೆ ಅಲ್ಲಿಗೆ ಸೇರ್ಲಾಗಿ ಸರ್ ನನ್ಗೆ ಒಂದು ಒಳ್ಳೆ ಇದು ಸಿಕ್ತು ಸರ್ ಎಜುಕೇಶನ್.
1: ಈಗ ಕವಿತಾ ಅಂತ ಹೇಳಿದ್ರೆ ಅವರು ಮಹಾನಗರ ಪಾಲಿಕೆನಲ್ಲಿ ಇಂಜಿನಿಯರ್ ಅನ್ನೋ ಒಂದು ಕಾರಣಕ್ಕೆ ತುಂಬಾ ಜನರಿಗೆ ನೀವು ಗೊತ್ತಿದ್ದೀರಿ. ನೀವು ಬಾಲ್ಯದಲ್ಲಿ ಮತ್ತೆ ವಿದ್ಯಾರ್ಥಿ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ಹಿಂಗೆ ಎಲ್ರಿಗೂ ಗೊತ್ತಿರ್ತಾ ಇದ್ರ, ಚಟುವಟಿಕೆಯಿಂದ ಇರ್ತಾ ಇದ್ರ, ಹೇಗೆ?
0: ಹೌದು ಸರ್, ನಾನು ಸ್ಕೂಲ್ ಡೇಸ್ ಅಲ್ಲೂ ಅಷ್ಟೇನೆ ನಮ್ಮ ಅಕ್ಕಪಕ್ಕದ ಮಕ್ಕಳನ್ನೆಲ್ಲ ಕೈ ಹಿಡಿದು ಕರ್ಕೊಂಡು ಹೋಗೋದು ಆಗ್ಲೇ ಇತ್ತು ನನಗೆ. ಆಯ್ತು, ನಮ್ಮ ಮಲೆನಾಡಲ್ಲಿ ಹಂಗೇನೆ ನಮ್ಮ ಸೀನಿಯರ್ಸ್ ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗೋರು. ಹಳ್ಳ ಎಲ್ಲ ದಾಟ್ಕೊಂಡು ಹೋಗ್ಬೇಕಿತ್ತು. ಮಳೆಗಾಲದಲ್ಲೆಲ್ಲ ಮರಗಳು ಬೀಳವು. ಮತ್ತೆ ಅವಾಗೆಲ್ಲ ಛತ್ರಿ ರೈನ್ ಕೋಟ್ ಇರ್ಲಿಲ್ಲ, ಗೊರ್ಗ ಅಂತ ಇತ್ತು. ಆ ಗೊರ್ಗನ್ ಹಾಕೊಂಡು ಹೋಗಿವಿ ನಾವು. ನೆಕ್ಸ್ಟ್ ನವೋದಯಕ್ಕೆ ಬಂದಾದ್ಮೇಲೆ ಅಲ್ಲಿ ಪ್ಯೂರ್ ಮುಗಿಯೋರ್ಗು ಲೀಡರ್ಶಿಪ್ ಇದೆ. ಡೈನಿಂಗ್ ಹಾಲ್ ಲೀಡರ್ಶಿಪ್, ಹೌಸ್ ಲೀಡರ್ ಆ ತರ ಎಲ್ಲ ಇರುತ್ತೆ. ಆಗ್ಲೂ ಲೀಡರ್ಶಿಪ್ ಕ್ವಾಲಿಟಿ ಇತ್ತು. ಆಮೇಲೆ ನಾನು ಸ್ಪೋರ್ಟ್ಸ್ ಅಲ್ಲಿ ಇದ್ದೆ. ಡಿಸ್ಕಸ್ ಥ್ರೋ ಮತ್ತೆ ಶಾರ್ಟ್ ಪುಟ್, ಅಥ್ಲೆಟಿಕ್. ನಾನು ಸ್ಕೂಲ್ ಚಾಂಪಿಯನ್ 2 ಸಾರಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನವೋದಯ ನಮ್ಗೆ ಏನ್ ಕಲಿಸ್ತಾ ಅಂತಂದ್ರೆ ಎಲ್ಲಾರನು ಒಂದೇ ತರ ಟ್ರೀಟ್ ಮಾಡ್ಬೇಕನ್ನೋದ ಕಲಿಸ್ತು ಸರ್. ಈಗಲೂ ನಮ್ಗೆ ಅದೇ ಬಂದಿದೆ. ಈ ಹುದ್ದೆಗೆ ಸೇರಿದ್ಮೇಲೂ ಕೂಡ ಅದೇ ಬಂದಿದೆ ಸರ್ ನನ್ಗೆ. ಒಂದು ಇಲಾಖೆನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಅದೊಂದು ಕುಟುಂಬ ಇದ್ದಂಗೆ ಸರ್. ಪರ್ಟಿಕ್ಯುಲರ್ಲಿ ನಾನು ನೋಡಿದ ಹಾಗೆ ಸರ್, ನಮ್ಮ ಜನಗಳು ಕಟ್ಟ ತೆರಿಗೆ ಹಣದಲ್ಲಿ ನಾವು ಡೆವಲಪ್ಮೆಂಟ್ ವರ್ಕ್ ಮಾಡ್ತಾ ಇರ್ತೀವಿ. ಆ ತೆರಿಗೆದಾರರ ಬಗ್ಗೆ ನಮ್ಗೆ ಗೌರವ ಇರಬೇಕು. ತೆರಿಗೆದಾರ ಅಂದಟ್ಕೆ ನಾವ್ ಏನ್ ಮಾಡ್ತೀವಿ, ಸರ್ಕಾರಕ್ಕೆ ತೆರಿಗೆ ಶ್ರೀಮಂತರನ್ನಷ್ಟೇ ನೋಡ್ತಾ ಇರ್ತೀವಿ. ಬಟ್ ನನ್ನ ಜೀವನದಲ್ಲಿ ನಾನು ನೋಡಿದಂತ ತೆರಿಗೆದಾರರಲ್ಲಿ ನಮ್ಮಲ್ಲಿ ಸಂತೆ ಸುಂಕ ಅಂತ ಕಲೆಕ್ಟ್ ಮಾಡ್ತಾರೆ. ಈಗ ನಮ್ಮ ಮಹಾನಗರ ಪಾಲಿಕೆಗೆ ವರ್ಷಕ್ಕೆ ಒಂದು 60 ಲಕ್ಷ ಸಂತೆ ಸುಂಕದಿಂದ, ಯಾರೋ ಪಬ್ಲಿಕ್ ಹರಾಜಲ್ಲಿ ಯಾರು ಹೈಯೆಸ್ಟ್ ಬಿಡ್ ಮಾಡ್ತಾರೆ ಅವರಿಗೆ ಅವ್ರ ಹತ್ರ ಹಣ ಕಟ್ಟಿಸ್ಕೊಂಡು ಇದು ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ, ಈ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಅವರಿಂದ 50 ರೂಪಾಯಿ 20 ರೂಪಾಯಿ ತರ ಸುಂಕ ವಸೂಲಿ ಮಾಡ್ಕೊಳ್ತಾರೆ. ಅಂದ್ರೆ ನಾವು ಯಾರ್ಯಾರು ತೆರಿಗೆ ಕಟ್ತಾರೆ ಅನ್ನೋದಕ್ಕೆ ನಿಮ್ಗೆ ಉದಾಹರಣೆ ಕೊಟ್ಟೆ. ಮತ್ತೆ ಗೃಹಿಣಿಯರ ಪಾತ್ರ ತುಂಬಾ ಇರುತ್ತೆ ನಮ್ಮ ತೆರಿಗೆ ಕೊಡೋದಕ್ಕೆ. ಹಾಗೆ ಬಿಸ್ನೆಸ್

0: ಬಿಸ್ನೆಸ್ ಮ್ಯಾನ್ ಗಳು ಅಷ್ಟೇನೆ, ಇವ್ರದ್ದೆಲ್ಲ ದುಡ್ಡಲ್ಲಿ ನಾವು ಡೆವಲಪ್ಮೆಂಟ್ ವರ್ಕ್ ಮಾಡ್ತಾ ಇರೋದ್ರಿಂದ ನಾವು ಉಳಿಸಿದ್ರೆ ಸರ್ಕಾರ ಇನ್ನೂ ಬಡವರಿಗೆ ಏನಾದ್ರೂ ಒಂದ್ ಮಾಡ್ಕೊಡ್ಬೋದು. ನನ್ಗೆ ಸರ್ಕಾರ ನಂಬಿ ಕೆಲಸ ಕೊಟ್ಟಿದ್ದಾರೆ.
1: ಈಗ ಪೌರಾಡಳಿತ ಇಲಾಖೆಯಲ್ಲಿ ತಾವು ಎಲ್ಲೆಲ್ಲಿ ಸೇವೆಯನ್ನ ಸಲ್ಲಿಸಿದ್ರೆ ಅಲ್ಲಿ ಅನುಭವಗಳು ಹೇಗಿತ್ತು?
0: ಸರ್, ಮೊದಲನೇ ಬಾರಿಗೆ ಸೇವೆ ಸಲ್ಲಿಸಿದ್ದು ಬಾಗಲಕೋಟೆ ನಗರಸಭೆನಲ್ಲಿ, ಫಸ್ಟ್ ಆಯ್ಕೆ ನಂದು. ಅಲ್ಲಿ 2 ವರ್ಷ ಕೆಲಸ ಮಾಡಿದ್ದೀನಿ ಸರ್. ನಾನು ಬಾಗಲಕೋಟೆನ ಕೌನ್ಸಿಲಿಂಗ್ ಅಲ್ಲಿ ಇನ್ನೂ ಹತ್ರದ್ದು ಪ್ಲೇಸ್ ಇತ್ತು, ನಂಗೆ ಗೊತ್ತಾಗ್ದಲ್ಲೇ ಬಾಗಲಕೋಟೆ ಆಯ್ಕೆ ಮಾಡ್ಕೊಂಡೆ. ನಾನು ಎಲ್ಲರೂ ಮ್ಯಾಪ್ ನೋಡ್ಕೊ ಬಂದಿದ್ರು, ನಾನು ದಡ್ಡಿ ಇದ್ದೆ ಅನ್ಸುತ್ತೆ, ಹಂಗೆ ಹೋಗಿದ್ದೆ. ಬಾಗಲಕೋಟೆ ವರ್ಡ್ ಇಷ್ಟ ಆಯ್ತು ನನಗೆ, ಅದಕ್ಕೆ ಹೋದೆ. ಆಮೇಲೆ ಆಯ್ಕೆ ಆದ್ಮೇಲೆ ಅಳಕ್ ಸ್ಟಾರ್ಟ್ ಮಾಡಿದೆ. ಅವಾಗ ನಮ್ಮ ತಾತ ತಾಯಿ ಚಿಕ್ಕಪ್ಪ ಏನಂದ್ರು, ನಿಂಗೆ ಗೊತ್ತಿಲ್ಲ, ದೂರ ದೂರಲ್ಲಿ ಫಸ್ಟ್ ಕೆಲಸ ಮಾಡಬೇಕು, ಒಳ್ಳೆ ಅನುಭವ ಆಗುತ್ತೆ ಅಂದ್ರು. ಸರಿ, ಹೋಗಾದ್ಮೇಲೆ ನನ್ಗೆ ಒಳ್ಳೆ ಕಮಿಷನರ್ ಸಿಕ್ಕಿದ್ರು, ಬೆಳ್ಳಿಕಟ್ಟಿ ಸರ್ ಅಂತ, ಮತ್ತೆ ಒಳ್ಳೆ ಸಹೋದ್ಯೋಗಿಗಳು ಸಿಕ್ಕಿದ್ರು. ಫಸ್ಟ್ ಟೈಮ್ಗೆ ನನ್ಗೆ ಒಂಥರ ಪ್ಯಾಕೇಜ್ ಟೈಪ್ ಒಳ್ಳೆ ಮಾರ್ಗದರ್ಶಕರು ಸಿಕ್ಕಿದ್ರು.
1: ಪಟ್ಟಣ ಪ್ರದೇಶಗಳು ನಮಗೆ ನೋಡ್ಲಿಕ್ಕೆ ಸ್ವಲ್ಪ ಸುಂದರವಾಗಿ ಕಾಣುತ್ತೆ, ಆದ್ರೆ ಯಾವುದೇ ಸಮಸ್ಯೆ ಇಲ್ಲದೆ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ಅದರಲ್ಲಿ ಇಂಜಿನಿಯರ್ಗಳ ಪಾತ್ರ ಬಹಳ ದೊಡ್ಡದಿರುತ್ತೆ ಮೇಡಮ್. ಅದು ಅಲ್ಲಿಗೆ ಬರುವಂತಹ ನೀರಿನ ವ್ಯವಸ್ಥೆ ಆಗಿರ್ಬಹುದು, ರಸ್ತೆ ಆಗಿರ್ಬಹುದು, ಮತ್ತೆ ಬೀದಿ ದೀಪಗಳಾಗಿರ್ಬಹುದು, ಇವೆಲ್ಲದರ ಒಂದು ಮೇಲುಸ್ತುವಾರಿಯನ್ನ ಮಾಡ್ತಕ್ಕಂಥವ್ರು
0: ಇಂಜಿನಿಯರ್.
1: ಹೀಗೆ ಒಂದು ನಗರ ಸ್ವಚ್ಛವಾಗಿ ಇರುವಲ್ಲಿ ಮತ್ತೆ ಸಮೃದ್ಧವಾಗಿ ಇರುವಲ್ಲಿ ಇಂಜಿನಿಯರ್ಗಳ ಪಾತ್ರ ಏನು ಮೇಡಮ್?
0: ಸರ್, ನೀವು ಅವಾಗ್ಲೇ ಕೇಳಿದ್ರಿ ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ ಅಂತ. ನಾನು ಬಾಗಲಕೋಟೆ, ಅದಾದ್ಮೇಲೆ ಅರ್ಕಲ್ಗೂಡು, ಒಟ್ಟು 10 ವರ್ಷ ಅರ್ಕಲ್ಗೂಡಲ್ಲೇ ಕೆಲಸ ಮಾಡಿದ್ದೀನಿ. ಬೇಲೂರು, ಹಾಸನ, ಅರಸೀಕೆರೆ, ಸಕಲೇಶ್ಪುರ, ಆಲೂರು, ಎಲ್ಲಾ ಕಡೆ ಕೆಲಸ ಮಾಡಿದ್ದೀನಿ. ಎಲ್ಲಾ ಕಡೆ ಒಂದೊಂದ್ ತರ ಅನುಭವ ಆಗಿದೆ. ಇಂಜಿನಿಯರ್ಗಳು ಎಷ್ಟು ಡೆಡಿಕೇಶನ್ ಆಗಿ ಕೆಲಸ ಮಾಡ್ತೀವಿ, ಎಷ್ಟು ಗ್ರೌಂಡ್ ರಿಯಾಲಿಟಿನ ತಿಳ್ಕೊಂಡು ಕೆಲಸ ಮಾಡ್ತೀವಿ. ಒಂದು ಪಾರ್ಕ್ ನ ಡೆವಲಪ್ ಮಾಡೋದಿರ್ಬೋದು, ಅಂದ್ರೆ ಸರ್ಕಾರ ಗ್ರಾಂಟ್ ನ ಕೊಡುತ್ತೆ, ಅದನ್ನ ಜನಕ್ಕೆ ನಿಗದಿತ ಸಮಯದಲ್ಲಿ ನಾವು ಕೆಲಸ ಮಾಡಬೇಕಾಗತ್ತೆ. ನಾವ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವಿ ಸರ್, ಅಷ್ಟು ಬೇಗ ಜನಕ್ಕೆ ಸರ್ಕಾರದ ಅನುದಾನನ ತಲುಪಿಸ್ಬೋದು. ಈಗ ನೀವು ನೋಡಿದೀರಾ, ಒಂದು ಗುಂಡಿ ಇತ್ತು, ಅದನ್ನ ನಾವು ಇನ್ ಟೈಮ್ ಮುಚ್ಚಲಿಲ್ಲ ಅಂದ್ರೆ ಒಂದು ಆಕ್ಸಿಡೆಂಟ್ ಆಗಿ ಒಂದು ಜೀವ ಹೋಗುತ್ತೆ. ಮತ್ತೆ ಬೀದಿ ದೀಪನು ಅಷ್ಟೇ. ಬೀದಿ ದೀಪ ನಮ್ಗೆ ಒಂದು ಸಮಸ್ಯೆ ಯಾಕಾಗ್ತಾ ಇದೆ ಅಂತಂದ್ರೆ, ಚೆಸ್ಕಾಮು ಮತ್ತೆ ನಾವು ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡಬೇಕು. ಸ್ಟ್ರೀಟ್ ಲೈಟ್ ಲೈನ್ ಅಂತ ಒಂದು ಬರುತ್ತೆ, ಅದಕ್ಕೆ ಸಪರೇಟ್ ಲೈನ್ ಇರುತ್ತೆ, ಅದು ಎಲ್ಲೆಲ್ಲಿ ಇರಲ್ಲ ಅಲ್ಲಿ ನಮ್ಗೆ ಸ್ಟ್ರೀಟ್ ಲೈಟ್ ಅನ್ನ ಇನ್ ಟೈಮ್ ಆನ್ ಅಂಡ್ ಆಫ್ ಮಾಡೋದು ಕಷ್ಟ ಆಗುತ್ತೆ, ಅದು ಕೂಡ ಎನರ್ಜಿ ಸೇವಿಂಗ್ ಗೆ ಸಮಸ್ಯೆ ಆಗ್ತಾ ಇದೆ. ಈಗ ಹಾಸನಲ್ ಕೂಡ ಅದು ಅಪ್ಡೇಟ್ ಮಾಡ್ತಾ ಇದೀವಿ. ಪ್ರತಿ ಒಂದು ಸರ್, ನಾ ಹೇಳಿದ್ನಲ್ಲ, ಇಂಜಿನಿಯರ್ಸ್ ಗ್ರೌಂಡ್ ರಿಯಾಲಿಟಿ ತಿಳ್ಕೊಂಡು ಕೆಲಸ ಮಾಡಿದ್ರೆ, ಇದು ನನ್ನ ಕುಟುಂಬ, ನನ್ನ ಈ ಇಲಾಖೆ ನನ್ನ ಕುಟುಂಬ, ಊರು ನನ್ನ ಕುಟುಂಬ, ಸರ್ಕಾರ ಒಂದಷ್ಟು ಅನುದಾನ ಕೊಟ್ಟಿದ್ದಾರೆ, ಮತ್ತೆ ಜನಗಳು ತೆರಿಗೆ ಹೆಂಗೆ ತೆರಿಗೆ ಬರ್ತಾ ಇದೆ ಅಂತ ಹೇಳಿದ್ನಲ್ಲ ನಿಮ್ಗೆ, ಜನಗಳ ತೆರಿಗೆಯನ್ನು ತುಂಬಾ ಇದೆ, ಹಾಗಾಗಿ ಅದನ್ನ ನೀಟಾಗಿ ಯೂಸ್ ಮಾಡ್ಬೇಕು ಸರ್.
1: ಈ ಪೌರಾಡಳಿತ ಇಲಾಖೆಯಲ್ಲಿ ಅಭಿಯಂತರರಾಗಿ ಕೆಲಸ ಮಾಡ್ತಕ್ಕಂಥದ್ದು, ಅದರಲ್ಲೂ ಕೂಡ ಮಹಿಳೆಯಾಗಿ ಕೆಲಸ ಮಾಡುವಂಥದ್ದು ಒಂದ್ ಸ್ವಲ್ಪ ಕಷ್ಟ ಅಂತ ಹೇಳಿ ಅನ್ಕೊಳ್ತೀನಿ. ಯಾಕೆಂದ್ರೆ ನೀರ್ ಬಂದಿಲ್ಲ ಅಂತ ಫೋನ್ ಮಾಡ್ತಾರೆ, ಕರೆಂಟ್ ಬರದನ್ನ ಇದ್ರು ನಿಮಗೆ ಫೋನ್ ಮಾಡ್ತಾರೆ, ಇಲ್ಲ ಕಸ ಬಿದ್ದಿದ್ರು ನಿಮಗೆ ಫೋನ್ ಮಾಡ್ತಾರೆ, ಬೀದಿ ನಾಯಿಗಳು ಹೆಚ್ಚಾದ್ರೆ ಫೋನ್ ಮಾಡ್ತಾರೆ. ಗ್ರಾಮೀಣ ಭಾಗದಲ್ಲಿ ಕೇಳುವಂತ ಪರಿ ಬೇರೆ ಇರುತ್ತೆ, ನಗರ ಪ್ರದೇಶದಲ್ಲಿ ಕೇಳುವಂತಹ ಪರಿ ಬೇರೆ ಇರುತ್ತೆ. ಅದನ್ನೆಲ್ಲವುದನ್ನು ಕೂಡ ಆ ಒತ್ತಡವನ್ನ ಹೇಗೆ ತಾವು ನಿರ್ವಹಿಸ್ತಾ ಇದ್ದೀರಿ?
0: ಕೆಲಸ ಅಂತ ನಾವು ತಗೊಂಡು ಬಂದಿರ್ತೀವಿ, ಮಹಿಳೆ ಅಂದ್ರೆ ಒಂದು ಅವಕಾಶನ ತಗೋಬಾರ್ದು, ಯಾಕೆಂದ್ರೆ ಪುರುಷನಿಗೆ ಸರಿ ಸಮಾನವಾಗಿ ಸಂಬಳ ತಗೊಳ್ತಾ ಇರ್ತೀವಿ. ನಾನು ರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡಿರೋದು ಇದೆ ಸರ್. ನಮ್ದು ಪೈಪ್ ಲೈನ್ ಎಲ್ಲ ಒಡೆದೋದಾಗ ನಮ್ಮ ಬರೀ ಲೇಬರ್ಸ್ ಅನ್ನ ಅಲ್ಲಿ ಬಿಟ್ರೆ ನಾಳೆ ದಿವಸ ಅವ್ರ ಜೀವಕ್ಕೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಕಷ್ಟ ಆಗುತ್ತೆ ಅಂತ. ಆತರ ನಾವು ಎಲ್ಲಿ ಗ್ರೌಂಡ್ ಅಲ್ಲಿ ನೈಟ್ ಕೆಲಸ ನಡೀತಾ ಇರುತ್ತೆ ಅಲ್ಲಿ ನಾನು ನಿಂತಿದ್ದೀನಿ ಸರ್. ನಾನು ವೈಯಕ್ತಿಕವಾಗಿ ಹಾಸನಲ್ಲೂ ಲಾಸ್ಟ್ ಟೈಮ್ ಹಾಸನ ಎಂಬ ಸಮಯದಲ್ಲಿ ಇಂಜಿನಿಯರ್ಸ್ ಕೊರತೆ ಇತ್ತು ಅಂತ, ನಾನ್ ಬೇಸಿಕಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್, ನಂದು ಬೀದಿ ದೀಪ ಶಾಖೆ ನಿರ್ವಹಣೆ ಇರುತ್ತೆ, ಆದ್ರೆ ಪರಿಸರ ಇಂಜಿನಿಯರ್ದು ಚಾರ್ಜ್ ಇತ್ತು ನನ್ಗೆ. UCD ಸೆಕ್ಷನ್ ನೋಡ್ತಾ ಇದ್ದೆ, ಪಾರ್ಕ್ ಸೆಕ್ಷನ್ ನೋಡ್ತಾ ಇದ್ದೆ, ವಾಟರ್ ಸಪ್ಲೈ, ಅಷ್ಟು ಸೆಕ್ಷನ್ ನೋಡ್ತಾ ಇದ್ದೆ. ಅವಾಗ ರಾತ್ರಿ 1 ಗಂಟೆ 2 ಗಂಟೆಲ್ಲೆಲ್ಲ ವಾರ್ ರೂಮ್ ಇಂದ ಎಲ್ಲ ಕಾಲ್ ಬರೋದು, ಇಂಥ ಇದ್ರಲ್ಲಿ ಗಲೀಜ್ ಇದೆ ಹೆಂಗಿದೆ ಅಂತ. ಇನ್ನ ನಾಯಿಗಳದು ಸರ್ ಸಮಸ್ಯೆಗಳು, ಅದು ನಮ್ಮೊಬ್ರದೇ ಕಷ್ಟ ಆಗುತ್ತೆ ಇಲಾಖೆದು, ಯಾಕೆಂದ್ರೆ ಏನೋ ರೂಲ್ಸ್ ಇದೆ, ನಾಯಿಗಳು ಹತ್ಯೆ ಮಾಡಬಾರ್ದು ಅಂತ. ಅನಿಮಲ್ ಬರ್ತ್ ಕಂಟ್ರೋಲ್ ಮಾಡ್ಬೇಕು, ತಗೊಂಡೋಗಿ ಮತ್ತೆ ವಾಪಸ್ ಅಲ್ಲಿಗೆ ಬಿಡ್ಬೇಕು ಅನ್ನೋದಿತ್ತು. ಹಾಗಾಗಿ ಮುನ್ಸಿಪಾಲ್ಟಿ ಅವರು ಚೆನ್ನಾಗಿ ಬಯಸ್ಕೋತೀವಿ ನಾವು ಜನಗಳಿಂದ. ಆದ್ರೆ ಈಗ ಡಾಗ್ ಶೆಲ್ಟರ್ ರೆಡಿ ಆಗಿದೆ ಸರ್ ಹಾಸನಲ್ಲೂ. ಜೊತೆಗೆ ಅದೇ ನಮ್ ಕೆಲಸ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಫೋನ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ. ಬೆಳಿಗ್ಗೆ 6 ಗಂಟೆಗೆ ನೀರ್ ಬರ್ಲಿಲ್ಲ, ಮತ್ತೆ ರಾತ್ರಿ ಫೋನ್ ಬಂದ್ರೆ ನಮಗ್ ಪಕ್ಕ ಗೊತ್ತಾಗುತ್ತೆ ಬೀದಿ ದೀಪದ ಅಂತ ಅನ್ಬಿಟ್ಟು. ಬೆಳಿಗ್ಗೆ ಸ್ವಚ್ಛತೆ ಇದು, ವೆಹಿಕಲ್ ಬಂದಿಲ್ಲ ಅಂತ. ಈಗ ಬಂದಿದ್ದಾರೆ ಇಂಜಿನಿಯರ್ಸ್, ಈಗ ಡಿವೈಡ್ ಆಗಿದೆ. ಸ್ವಲ್ಪ ಚಾರ್ಜ್ ಇದ್ದ ಟೈಮ್ ಅಲ್ಲಿ ನನ್ಗೆ ಟೆನ್ಷನ್ ಗೆ ಬಲ್ಗಂಡ್ ವೈಬ್ರೇಷನ್ ಸ್ಟಾರ್ಟ್ ಆಗಿತ್ತು ಸರ್ ಆಲ್ರೆಡಿ. ಸೊ ಅದು ಹೆಂಗೋ ಚಾರ್ಜ್

0: ಇಲ್ಲ ಇಲ್ಲ, ತೆಗ್ದಾದ್ಮೇಲೆ ಟು ಬಿ ಫ್ರಾಂಕ್ ಸರ್ ಆಟೋಮೆಟಿಕ್ ಆಗಿ ನಿಂತು ಹೋಯ್ತು ನಂದು ಕಣ್ಣು ವೈಬ್ರೇಷನ್. ಹಂಗೆ ಜಾಸ್ತಿ ಒತ್ತಡದಿಂದ ಕೆಲಸ ಮಾಡುವಾಗ ನಮ್ಮ ಹೆಲ್ತ್ ಮೇಲೂ ಎಫೆಕ್ಟ್ ಆಗಿದೆ ಇಲ್ಲ ಅಂತಲ್ಲ, ಮತ್ತೆ ನಮ್ಮ ಕುಟುಂಬದ ಮೇಲೆ. ಈಗ ನನ್ನ ಅತ್ತೆ ಮೆಮೊರಿ ಲಾಸ್ ಇದ್ದಾರೆ, ಆಲ್ಝೈಮರ್ ಖಾಯಿಲೆ ಇಂದ ಬಳಲ್ತಾ ಇದಾರೆ. ಸೊ ಅಡಿಗೆ ಒಂದೊಂದ್ಸತಿ ಅವರಿಗೆ ಹೋಟೆಲ್ ಇಂದ ತಂದು ಕೊಟ್ಟಿರೋದಿದ್ದೆ ಕೆಲಸದ ಒತ್ತಡ ಇದ್ದಾಗ, ಆ ತರ ಎಲ್ಲ ಆಗುತ್ತೆ. ಬಟ್ ಯಾವತ್ತು ನನ್ನ ಮಹಿಳೆ, ನನ್ನ ಪುರುಷ, ನನ್ನ ಅದು ಇದು ಅಂತ ಯಾರೇ ಆಗ್ಲಿ ಒಂದು ಸರ್ಕಾರಿ ಕೆಲಸಕ್ಕೆ ಬಂದಾದ್ಮೇಲೆ ಆ ಇದನ್ನ ಅಡ್ವಾಂಟೇಜ್ ತಗೋಬಾರ್ದು ಅನ್ನೋದು ನನ್ನ ಉದ್ದೇಶ.
1: ಪೌರಾಡಳಿತ ಇಲಾಖೆ ಅಂತ ಅಂದಾಗ ಮೇಲ್ನೋಟಕ್ಕೆ ಕೆಲವರು ಮಾತ್ರ ನಮಗೆ ಗೋಚರಿಸ್ತಾರೆ, ಆದ್ರೆ ಅದೊಂದು ದೊಡ್ಡ ತಂಡದಲ್ಲಿ ಕೆಲಸವನ್ನ ಮಾಡಿದಾಗ ಮಾತ್ರ ಯಶಸ್ಸನ್ನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ನೀವೆಲ್ಲೆಲ್ಲಿ ಕೆಲಸವನ್ನ ಮಾಡಿದ್ದೀರೋ ಅಲ್ಲೆಲ್ಲ ನಮ್ಮ ಪೌರ ಕಾರ್ಮಿಕರು ನಿಮ್ಮ ಇವತ್ತು ಕೂಡ ನೆನಪನ್ನ ಮಾಡಿಕೊಳ್ತಾರೆ. ಆ ಒಂದು ತಂಡವನ್ನ ಹೇಗೆ ಮುನ್ನಡೆಸ್ಕೊಂಡು ಬಂದಿದ್ದೀರಾ?
0: ಸರ್, ನಾ ಹೇಳಿದ್ದಲ್ಲ, ಶಾಲೆಯಿಂದನೇ ಕಲ್ತಿದ್ದೀವಿ. ಒಬ್ಬ ಗ್ರೂಪ್ ಡಿ ಇಂದ ಗ್ರೂಪ್ ಎವರೆಗೆ ಪ್ರತಿಯೊಬ್ಬ ನೌಕರನಿಗೂ ಅವ್ರದೇ ಆದಂತಹ ಆತ್ಮ ಗೌರವ ಇರುತ್ತೆ. ಆಮೇಲೆ ಪ್ರತಿ ಒಂದು ಹುದ್ದೆನೂ ಕೂಡ ಇಂಪಾರ್ಟೆಂಟ್ ಇರುತ್ತೆ, ಅದಕ್ಕೆ ಅದರದೇ ಆದಂತ ಬೆಲೆ ಇದೆ. ಪೌರ ಕಾರ್ಮಿಕರು ಇಲ್ಲ ಅಂದ್ರೆ ನಮ್ಮ ಇಲಾಖೆನೇ ನಡೆಯಲ್ಲ, ಅಷ್ಟು ಪವರ್ಫುಲ್ ಇದೆ ಅದು. ಸೊ ಹಾಗೆ ಒಬ್ಬ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಇಲ್ಲ ಅಂದ್ರೂ ನಡೆಯಲ್ಲ. ಅದೇ ರೀತಿ ಎಲ್ಲರೂ ಬೇಕು ಸರ್. ಪೌರ ಕಾರ್ಮಿಕರಿಗೆ ಯಾಕೆ ಅತಿ ಹೆಚ್ಚು ಒತ್ತು ಕೊಡ್ತೀವಿ ಅಂತಂದ್ರೆ, ನಮ್ಮ ದೇಶದ ಸೈನಿಕರು ಹೇಗೆ ಜೀವ ಭಯ ಇದ್ರು ಹೋಗಿ ಆ ಕೆಲ್ಸಕ್ಕೆ ಸೇರ್ಕೋತಾರೆ, ನಮ್ಮ ಪೌರ ಕಾರ್ಮಿಕರನ್ನು ಅನ್ಹೈಜಿನಿಕ್ ಸ್ಥಳಗಳಲ್ಲಿ ಚರಂಡಿಗಳು ಬಾಚದು, ಸೊ ಆ ಬ್ಯಾಡ್ ಸ್ಮೆಲ್ಲಿಗೆ ಅವ್ರೇನ್ ಮಾಡ್ತಾರೆ, ಕುಡಿತ ಚಟಕ್ಕೆ ಬಲಿಯಾಗ್ತಾರೆ. ಅಂದ್ರೆ ಆ ಗಲೀಜಲ್ಲಿ ಕೆಲಸ ಮಾಡ್ಬೇಕು. ಈಗ ನಾನು ನನ್ಗೆ ಸರ್ಕಾರ 8 ಗಂಟೆ ಕೆಲಸ ಮಾಡು ಅಂತ ಹೇಳಿದ್ರು 12 ಗಂಟೆ 16 ಗಂಟೆ ಕೆಲಸ ಮಾಡ್ತೀನಿ, ಯಾಕೆಂದ್ರೆ ಒಳ್ಳೆ ಜಾಗದಲ್ಲಿ ಕೂತು ಕೆಲಸ ಮಾಡ್ತಾ ಇರ್ತೀನಿ ನಾನು. ಆದ್ರೆ ಪೌರ ಕಾರ್ಮಿಕರು ಆ ಚರಂಡಿ ಬಾಚದು, ಆ ಕಸ ಎತ್ತದು, ಮಲಮೂತ್ರಗಳು, ಯುಜಿಡಿ ವರ್ಕರ್ಸ್ ಅವರೆಲ್ಲ ಇದಾರಲ್ಲ, ಆ ಬ್ಯಾಡ್ ಸ್ಮೆಲ್, ಅವರಿಗೆ ಹೆಚ್ಚು ಗಂಟೆ ಕೆಲಸ ಮಾಡೋಕ್ಕಾಗಲ್ಲ, ಆ ತರ ಎಲ್ಲ ಅದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ನೋಡಿದ್ದೀನಿ ಸರ್. ಹಾಗಾಗಿ ನಾನು ಅವರಂದ್ರೆ ತುಂಬಾ ಗೌರವ ಸರ್. ಮತ್ತೆ ಯಾಕೆ ಪ್ರೀತಿ ಮಾಡ್ತಾರೆ ಅಂದ್ರೆ, ನಾನು ಇಲ್ಲಷ್ಟೇ ಪರಿಸರ ಇಂಜಿನಿಯರ್ ಚಾರ್ ತಗೊಂಡಿದ್ದು, ಇನ್ ಬೇರೆ ಕಡೆ ನಮಗೂ ಅವ್ರಿಗೂ ಏನ್ ಅಂತ ಕನೆಕ್ಷನ್ ಇರಲ್ಲ ಇಂಜಿನಿಯರ್ಸ್ಗೂ, ಹೆಲ್ತ್ ಇನ್ಸ್ಪೆಕ್ಟರ್ಸ್ಗೂ ಪೌರ ಕಾರ್ಮಿಕರಿಗೂ ಇರುತ್ತೆ. ಬಟ್ ನಾವು ಪ್ರಾಕ್ಟಿಕಲ್ ಆಗಿ ಅವ್ರನ್ನ ಕೆಲಸ ಮಾಡೋದನ್ನ ನೋಡಿರ್ತೀವಲ್ಲ, ಹಾಗಾಗಿ ನಾವು ಅವ್ರ ಕಷ್ಟ ಏನು, ಅವ್ರ ಇಲ್ಲ ಅಂದ್ರೆ ನಾವು ಹೆಂಗಿರ್ತೀವಿ ಅನ್ನೋ ಊಹೆನ ನಾನು ಮಾಡ್ಕೊಳ್ಬಲ್ಲೆ.
1: ಇದೆಲ್ಲದರ ಜೊತೆಗೆ ಸಮಾಜದಲ್ಲಿ ಯಾರು ಅಶಕ್ತರು ಇರ್ತಾರೋ, ಯಾರಿಗೆ ಯಾವ್ದು ಸಾಧ್ಯ ಆಗುದಿಲ್ವೋ ಅವ್ರನ್ನು ಕೂಡ ಕೈ ಹಿಡಿದು ನಡೆಸುವಂತಹ ಒಂದು ಗುಣ, ಇದು ಹೇಗೆ ಬಂತು ನಿಮ್ಗೆ?
0: ಸರ್, ನಾನು ಜೀವನದಲ್ಲಿ ತುಂಬಾ ನನ್ನ ಕುಟುಂಬದಲ್ಲೇ ನಮ್ಮ ತಾಯಿ ಚಿಕ್ಕಪ್ಪನ ರೋಲ್ ಮಾಡೆಲ್ ಆಗಿ ಮೊದಲಾಗಿ ತಗೊಂಡಿದ್ದೀನಿ. ಆಮೇಲೆ ನಮ್ಮ ತಾಯಿ ತಮ್ಮಂದಿರು ಸರ್, ಅವರೆಲ್ಲ ಆಗ ಓದ್ಕೊಂಡು ಹೊರಗಡೆ ಹೋದವರು. ಹಳ್ಳಿಯಿಂದ ಬಂದಿರೋರಿಗೆ ಹಾಸ್ಪಿಟ್ಲಿಗೆ ಎಲ್ಲ ನೆಲೆ ಇಲ್ದಾಗ ಅವ್ರ ಮನೆಯಲ್ಲೇ ಬೆಂಗಳೂರಲ್ಲಿ ನೆಲೆ ಕೊಡ್ತಾ ಇದ್ರು ಎಲ್ಲರಿಗೂ. ಸೊ ನಮ್ಮ ತಾತ ಡಾಕ್ಟರ್ ಜಿ ಕೆ ವೀರೇಶ್, ಅವ್ರ ಹೆಂಗೆ ಅಂದ್ರೆ ಅವ್ರ ಮನೆಗೆ ಯಾರೇ ಕಷ್ಟ ಅಂತ ಹೋದ್ರು ಮದುವೆಗಳಿಗೆ ದುಡ್ಡು ಕೊಡೋದು, ಕುಟುಂಬಗಳು ನೋಡ್ಕೊಳ್ಳೋದು. ನಮ್ಮ ತಾಯಿ ಟಿ ಬಿ ಸಿವಿಯರ್ ಆದಾಗ ಅವ್ರ ಮನೆಯಲ್ಲೇ ಇಟ್ಕೊಂಡು ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಿಸಿದ್ರು ನಮ್ಮ ತಾಯಿ ಚಿಕ್ಕಪ್ಪ ಚಿಕ್ಕಮ್ಮ ಇಬ್ರು ಸೇರಿ. ಸೊ ಅವರನ್ನ ರೋಲ್ ಮಾಡೆಲ್ ಆಗಿ ತಗೊಂಡೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್, ನಾನು ಪಿ ಯು ಸಿ ನಲ್ಲಿ ಇರ್ಬೇಕಾದ್ರೆ ನನ್ನ ಹಿರಿಯ ಅಕ್ಕನ ಮಗಳು ಹಾರ್ಟ್ ಪೇಷಂಟ್ ಅಂತ ಗೊತ್ತಾಯ್ತು. ಅವಳಿಗೆ ಅವಾಗ 2.5 ವರ್ಷ, ಅವಳಿಗೆ ವಿ ಎಸ್ ಟಿ ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ ಹಾರ್ಟ್ ಹೋಲ್. ಅದು ನಮ್ಗೆ ಗೊತ್ತಿಲ್ಲ ಸರ್, ಡಾಕ್ಟರ್ ಹೇಳೋ ಪ್ರಕಾರ ಮಗು ಹುಟ್ಟಿ 1 ವರ್ಷದ ಒಳಗಡೆ ಆಪರೇಷನ್ ಮಾಡ್ಬೇಕಿತ್ತು. ಅದಾದ್ಮೇಲೆ 2.5 ವರ್ಷ ಆದ್ಮೇಲೆ ಬೆಂಗಳೂರು ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಅವಾಗ ಅಲ್ಲಿ ಅಷ್ಟು 80% ಗ್ಯಾರಂಟಿ ಕೊಡ್ತೀವಿ ಅಂದಾಗ ನಮ್ಮ ಬಾವ ವಾಪಸ್ ಕರ್ಕೊ ಬಂದ್ಬಿಟ್ಟಿದ್ದಾರೆ. ಈಗ ನಾವು ಆಪರೇಷನ್ ಮಾಡ್ಸಕ್ಕೆ ಫೈನಾನ್ಷಿಯಲಿ ತುಂಬಾ ಸ್ಟೇಬಲ್ ಇದ್ದೀವಿ ಸರ್. ಆದ್ರೆ ಅದು ವಿತೌಟ್ ಅನಸ್ಥೇಷಿಯಾ ಆಪರೇಷನ್ ಮಾಡಿಸ್ಬೇಕು, ಆ ಟೆಕ್ನಾಲಜಿ ಇಲ್ಲ. ಸೊ ಹಾಗಾಗಿ ನಮಗೆ ನಮ್ಮ ಕುಟುಂಬಕ್ಕೆ ನಮ್ಮ ಹಣ ಯೂಸ್ ಆಗಿಲ್ಲ ಅಂದ್ರೆ ಇನ್ನೊಂದು ಕುಟುಂಬಕ್ಕೆ ಯಾರಿಗಾರು ಯೂಸ್ ಆಗ್ಲಿ ಅನ್ನೋದು ನನ್ನ ಒಂದು ಧ್ಯೇಯ. ಅಂತ ಒಂದು ಇದ್ರಿಂದ ಒಂದು ಬೇಲೂರು ಒಬ್ಳು ಹುಡುಗಿ ಸರ್, ಅವಳ್ದು ಪೇಪರ್ ಅಲ್ಲಿ ರಿಪೋರ್ಟ್ ಆಯ್ತು. ನಾನು ಅವಳ ಹೆಸರು ಹೇಳಕ್ ಇಷ್ಟಪಡಲ್ಲ. ಒಬ್ರು ಪತ್ರಕರ್ತರು ರಾಘವೇಂದ್ರ ಹೊಳ್ಳ ಅಂತ ಹುಡುಗಿ ಬಗ್ಗೆ ಆರ್ಟಿಕಲ್ ಮಾಡಿದ್ರು. ಸೊ ನಂಗೆ ತಕ್ಷಣ ನನ್ನ ಮಗಳು ಆ ಪ್ಲೇಸ್ ಅಲ್ಲಿ ನೆನಪಿಸ್ಕೊಂಡೆ. ಅವಳಿಗೆ ಟ್ರೀಟ್ ಮಾಡಿಸಿದ್ವಿ. ಅವಳು ಇನ್ನೊಂದು 6 ತಿಂಗಳಂದ್ರೆ ಅವಳು ಸಿವಿಯರ್ ಟಿ ಬಿ ಇಂದ ಸಫರ್ ಆಗ್ತಾ ಇದ್ಲು. ನೀವು ಕಾಕತಾಳಿಯ ನಂಗೆ ಅವಳದು ಜೂನ್ 24 ಮದ್ವೆ ಇತ್ತು. ಇನ್ವಿಟೇಷನ್ ಅಲ್ಲಿ ನಮ್ಮ ಮನೆಯವ್ರ ಹೆಸರು ಹಾಕ್ಸಿದ್ರು. ಅವತ್ತ ನನ್ನ ಅಕ್ಕನ ಮಗಳು ICU ನಲ್ಲಿದ್ಲು ಸರ್. ಅವಳು ಎಷ್ಟಂದ್ರೆ ನಾನು ಟ್ರೀಟ್ ಮಾಡಿಸಿದ್ದು ಹುಡುಗಿ ಅವತ್ತು ಮದ್ವೆ ಆಗ್ತಾ ಇದ್ದಾಳೆ, ಅವತ್ತು ನನ್ನ ಅಕ್ಕನ ಮಗಳು ICU ನಲ್ಲಿದ್ಲು. ಇವೆಲ್ಲ ಜೀವನದಲ್ಲಿ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಆಗ್ತವೆ ಸರ್. ಹಣ ಇಟ್ಕೊಂಡ ತಕ್ಷಣ ಅಥವಾ ನಮ್ಮ ಹತ್ರ ಹಣ ಇದ್ದ ತಕ್ಷಣ ನಾವು ಜೀವನದಲ್ಲಿ ನೆಮ್ಮದಿಯಾಗಿರ್ತೀವಿ ಅಂತ ನಾನು ಅನ್ಕೊಂಡಿಲ್ಲ. ಸೊ ನನ್ನ ಎಡದ್ ಬಂದ ಹಾದಿ ನನ್ಗೆ ಪಾಠ ಸರ್. ನಾನು ನನ್ಗೆ ಗವರ್ಮೆಂಟ್ ಕೆಲಸ ಸಿಗಕ್ಕೂ ಮುಂಚೆ ಏನೇನೋ ಇಮ್ಯಾಜಿನೇಷನ್ ಇತ್ತು, ಅಂದ್ರೆ ಸರ್ಕಾರಿ ಕೆಲ್ಸಕ್ಕೆ

0: ತಕ್ಷಣ ನೆಮ್ಮದಿಯಾಗಿರ್ತೀವಿ, ಲೈಫ್ ಸೆಟಲ್ ಅಂತ, ಮತ್ತೆ ಒಂದು ದೊಡ್ಡ ಮನೆ ಕಟ್ಕೊಂಡ ತಕ್ಷಣ ನೆಮ್ಮದಿಯಾಗಿರ್ತೀವಿ ಅಂತ, ಮತ್ತೆ ಒಂದು ಕಾರ್ ತಗೊಂಡ ತಕ್ಷಣ ನಾವು ಲಕ್ಸುರಿ ಅಂತ. ಸೊ ಅದು ಎಲ್ಲ ತಗೊಂಡಾದ್ಮೇಲೆ ನಂಗೆ ಗೊತ್ತಾಯ್ತು ಇಟ್ ಇಸ್ ನಥಿಂಗ್ ಅಂತ ಅನ್ಬಿಟ್ಟು. ನಾನು ಕಾರ್ ತಗೊಂಡು ಅರ್ಕಲಗೂಡು ಬೇಲೂರೆಲ್ಲ ಒಬ್ಳೆ ಡ್ರೈವ್ ಮಾಡ್ತೀನಲ್ಲ, ಆಗ ನಾನು ಈ ಪ್ರಪಂಚದ ಬಗ್ಗೆ ಅಂದ್ರೆ ಯೋಚಿಸ್ತಾ ಇರ್ತೀನಿ. ನನ್ನ ಕಣ್ಣೆದ್ರಿಗೆ ಇವೆಲ್ಲ ಜೀವನ ನೋಡ್ಕೊಂಡ್ವಾಗ ನಾವು ಆಸೆಗಳಿಗೆ ಬ್ರೇಕ್ ಹಾಕ್ಬೇಕಂತ ನನ್ಗೆ ಅನ್ನಿಸ್ತು ಸರ್. ಅದೇ ತುಂಬಾ ಚಾಲೆಂಜಿಂಗ್ ಆಗಿದೆ. ಸರ್ಕಾರಿ ಕೆಲಸ ಎಲ್ಲರೂ ಅನ್ಕೋತಾರ ಸರ್ಕಾರಿ ಕೆಲಸ ಸಿಕ್ಕಿದ ತಕ್ಷಣ ಲೈಫ್ ಸೆಟಲ್ಡ್ ಅಂತ. ನಾನು ಅನ್ಕೊಳ್ಳೋದು ಯಾರು ಯಾವ ಮನುಷ್ಯನು ಯಾರ ಜೀವನವನ್ನು ಅನುಕರಣೆ ಮಾಡಬಾರ್ದು, ನಾನ್ ಹೆಂಗಿದ್ದೀನಿ ಅದೇ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡ್ರೆ ನೆಮ್ಮದಿಯಾಗಿರ್ಬೋದು ಸರ್ ಜೀವನದಲ್ಲಿ. ಅಷ್ಟು
1: ನಿಮ್ಮ ಹಾಗೆಯೇ ವಿವಿಧ ಕ್ಷೇತ್ರಗಳಲ್ಲಿ ಇಂಜಿನಿಯರ್ ಆಗಿ ಅನೇಕ ಮಹಿಳೆಯರು ಇವತ್ತು ದುಡಿತಾ ಇದ್ದಾರೆ. ಈ ಅಭಿಯಂತರರ ದಿವಸದ ಸಂದರ್ಭದಲ್ಲಿ ಅವ್ರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ?
0: ಸರಿ, ಎಲ್ಲ ಇಂಜಿನಿಯರ್ಸ್ ಮನ್ಸು ಮಾಡಿದ್ರೆ ಸಾಕಷ್ಟು ನಾವು ಒಳ್ಳೊಳ್ಳೆ ಕೆಲಸ ಮಾಡ್ಬೋದು ಸೇವಿಂಗ್ಸ್ ಮಾಡೋದ್ರ ಮುಖಾಂತರ. ಆಮೇಲೆ ಮಹಿಳಾ ಇಂಜಿನಿಯರ್ ಅನ್ನೋದನ್ನ ಫಸ್ಟ್ ನಾವು ತಲೆಯಿಂದ ತೆಗ್ದು ಹಾಕ್ಬೇಕು. ಪುರುಷರಿಗೆ ಸರಿ ಸಮಾನವಾಗಿ ಕೆಲಸ ಮಾಡ್ಬೇಕು ನಾವು. ಸೊ ನಾವು ಸೈಟಿಗೆ ಹೋಗ್ದಲ್ಲೇ ಇರೋದು, ಅಲ್ಲಿ ಕ್ವಾಲಿಟಿ ವರ್ಕ್ ಆಗದಿರೋದು ಅದೆಲ್ಲ ಆಗುತ್ತೆ. ಜೊತೆಗೆ ನಾವು ಪ್ರಪಂಚನ ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಯಾಕೆ ಅಂತಂದ್ರೆ ನಾನು ನನ್ನ ನಗರ ಸ್ಥಳೀಯ ಸಂಸ್ಥೆನಲ್ಲಿ ನೋಡುವಾಗ ವಿಶೇಷ ಚೇತನರು ಸರ್, ನಾನು ತುಂಬಾ ಕುಟುಂಬಗಳನ್ನ ನೋಡಿದ್ದೀನಿ. ಸೊ ನಾವು ಇಂಜಿನಿಯರ್ಸ್ ಸರ್ಕಾರಕ್ಕೆ ದುಡ್ಡು ಉಳಿಸ್ಕೊಟ್ರೆ ಸರ್ಕಾರ ಕೊನೆ ಪಕ್ಷ ಆ ವಿಶೇಷ ಚೇತನರು ಇರೋ ಕುಟುಂಬಗಳನ್ನ ಸಾಕೋದಕ್ಕೆ ಒಂದಷ್ಟು ಅನುದಾನ ಕೊಡ್ಲಿಕ್ಕೆ ಈಸಿ ಆಗುತ್ತೆ. ನಾನು ಜಾಸ್ತಿ ಫೋಕಸ್ ಮಾಡೋದು ನನ್ನ ಕಣ್ಮುಂದೆ ಬರೋದು ವಿಶೇಷ ಚೇತನ ಮಕ್ಕಳಿರೋಂಥವ್ರು. ಈಗ ಅರ್ಕಲಗೂಡಲ್ಲೂ ಕೂಡ ಒಂದು ಕುಟುಂಬ ಇದೆ, ಒಬ್ರು ತಾಯಿ ಇದ್ದಾರೆ, ಅವರ ಇಬ್ರು ಮಕ್ಕಳು ವಿಶೇಷ ಚೇತನರು ಮಲಗಿದ್ದಲ್ಲೇನೆ. ಆ ತಾಯಿ ಹಸ್ಬೆಂಡ್ ಕಳ್ಕೊಂಡಿದ್ದಾರೆ, ಅವ್ರು ಕೂಲಿಗೆ ಹೋಗ್ತಾರೋ ಈ ಮಕ್ಕಳನ್ನ ನೋಡ್ತಾರೋ ಹೆಂಗೆ ಸಾಕ್ಬೇಕು? ಆಯ್ತು, ಸರ್ಕಾರ 2,000 ಕೊಡುತ್ತೆ, ವಿಶೇಷ ಚೇತನಗೆ 1,000 ಏನೋ ಬರುತ್ತೆ, ಅದರಲ್ಲಿ ಸಂಸಾರ ಸಾಕೋದಕ್ಕೆ ಕಷ್ಟ ಆಗುತ್ತೆ. ಸೊ ನಾವು ಇಂಜಿನಿಯರ್ಸ್ ಮಹಿಳೆಯ ಇಂಜಿನಿಯರ್ ಆಗ್ಲಿ ಪುರುಷ ಇಂಜಿನಿಯರ್ ಆಗ್ಲಿ ಇಷ್ಟು ಉಳಿಸ್ಕೊಡ್ತೀವಿ. ನಾವು ಸೆಪ್ಟೆಂಬರ್ 15 ಸರ್ ಎಂ ವಿಶ್ವೇಶ್ವರಯ್ಯ ಸರ್ದು ಜನ್ಮದಿನದನ್ನ ಇಂಜಿನಿಯರ್ಸ್ ಡೇ ಅಂತ ಮಾಡ್ತೀವಿ. ಅವರು ಬರೀ ತಂತ್ರಜ್ಞಾನದಲ್ಲಿ ಅಷ್ಟೇ ಇದು ಇರಲಿಲ್ಲ, ಒಂದು ಶಿಸ್ತಿಗೆ ಪ್ರಾಮಾಣಿಕತೆಗೆ ಹೆಸರಾದಂಥವ್ರು. ಅಂಥ ಮಹನೀಯರ ಹುಟ್ಟು ಹಬ್ಬನ ನಮ್ಮ ಇಂಜಿನಿಯರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇರ್ಬೇಕಾದ್ರೆ ನಾವು ಕನಿಷ್ಠ ಅವರಲ್ಲಿರೋ ಒಂದು ಆದರ್ಶಗಳನ್ನ ಪಾಲಿಸ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಸರ್.
1: ಒಳ್ಳೇದು ಮೇಡಮ್, ತಮಗೆ ಈ ಒಂದು ರಾಷ್ಟ್ರೀಯ ಅಭಿಯಂತರ ದಿವಸದ ಸಂದರ್ಭದಲ್ಲಿ ಮತ್ತೊಮ್ಮೆ ಅಭಿಯಂತರ ದಿವಸದ ಶುಭಾಶಯಗಳನ್ನ ಹೇಳ್ತಾ, ನಿಮ್ಮ ಒಂದು ಇಂಜಿನಿಯರಿಂಗ್ ವೃತ್ತಿ ಹೇಗಿದೆ ಅದರ ಜೊತೆಗೆ ಪ್ರವೃತ್ತಿಯಾಗಿ ಸಮಾಜ ಸೇವೆಯನ್ನು ಕೂಡ ಮಾಡಿಕೊಂಡು ಪ್ರಾಮಾಣಿಕವಾಗಿ ಹೇಗೆ ಕೆಲಸವನ್ನ ಮಾಡ್ತಾ ಇದ್ದೀರಿ, ಅದರ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು, ನಮಸ್ಕಾರ.
0: ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ಸಹ ಧನ್ಯವಾದಗಳು ಸರ್.
2: ಇದುವರೆಗೆ ರಾಷ್ಟ್ರೀಯ ಅಭಿಯಂತರರ ದಿವಸದ ಸಂದರ್ಭದಲ್ಲಿ ಹಾಸನ ಮಹಾನಗರ ಪಾಲಿಕೆಯ ಇಂಜಿನಿಯರ್ ಕೆಆರ್ ಕವಿತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ರಾಜ್ಯವ್ಯಾಪಿ ಮೂಡಿಬಂದ ಇಂದಿನ ವನಿತಾ ವಿಹಾರ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 12:29:33.
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ಮನೆ ಕೆಲಸ ಆಲ್ಮೋಸ್ಟ್

0: ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವ್ ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್. ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
0: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
0: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ

0: ಹಲೋ
1: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
0: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
1: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
0: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
2: ಪ್ರಿಯ ಶ್ರೋತೃಗಳೇ, ಇನ್ನೂ ಕೆಲವು ಪ್ರಕಟಣೆಗಳು. ಕರ್ನಾಟಕ ಸರ್ಕಾರ ಜಂಟಿ ನಿರ್ದೇಶಕರ ಕಾರ್ಯಾಲಯ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಇಲ್ಲಿಂದ ಬಂದ ಒಂದು ಪ್ರಕಟಣೆ. 2025-26 ಸಾಲಿಗಾಗಿ SSLC ಮತ್ತು 2ನೇ ವರ್ಷದ PUC ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕ ಪಡೆದ ಕರ್ನಾಟಕದ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ KS ತಿಮ್ಮಯ್ಯ ನಗದು ಪ್ರಶಸ್ತಿಯನ್ನು ಮಂಜೂರು ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಯನ್ನು ಜಂಟಿ ನಿರ್ದೇಶಕರ ಕಾರ್ಯಾಲಯ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರಿಂದ ಪಡೆದು 15 ಒಳಗೆ ಸಲ್ಲಿಸಬಹುದಾಗಿದೆ ಎಂದು ಜಂಟಿ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರು ತಿಳಿಸಿರುತ್ತಾರೆ. ECHS ಇಂದ ಬಂದ ಮಾಹಿತಿ, ಮಡಿಕೇರಿ ECHS ನಲ್ಲಿ ವೈದ್ಯಕೀಯ ಸೇವೆ ಪಡೆಯುತ್ತಿರುವ ಎಲ್ಲಾ ಮಾಜಿ ಸೈನಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಸೆಪ್ಟೆಂಬರ್ 14 ಗಣೇಶ ಚತುರ್ಥಿ ಪ್ರಯುಕ್ತ ESHS ಮುಚ್ಚಲ್ಪಡುತ್ತದೆ ಮತ್ತು ದಿನಾಂಕ 16 ಸೆಪ್ಟೆಂಬರ್ ಫಾರ್ಮಸಿಸ್ಟ್ ಔಷಧಿ ಸಂಗ್ರಹಿಸಲು ಬೆಂಗಳೂರಿಗೆ ಹೋಗುವುದರಿಂದ ಔಷಧಿ ವಿತರಣೆ ಇರುವುದಿಲ್ಲ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೊಡಗು ಜಿಲ್ಲೆ ನ್ಯಾಯಾಲಯ ಆವರಣ ಮಡಿಕೇರಿ ಇವರಿಂದ ಬಂದ ಒಂದು ಪ್ರಕಟಣೆ. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ರಾಜ್ಯಾದ್ಯಂತ ದಿನಾಂಕ 12 ನಡೆಯಲಿದ್ದ ರಾಷ್ಟ್ರೀಯ ಲೋಕ್ ಅದಾಲತ್ತನ್ನು ದಿನಾಂಕ 19 ಮುಂದೂಡಲಾಗಿದೆ. ಇದರಂತೆ ದಿನಾಂಕ 19 ಕೊಡಗು ಜಿಲ್ಲೆಯಾದ್ಯಂತ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಇನ್ನು ಮುಂದೆ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ. 12:35 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಆರೋಗ್ಯ ಸಂಚಿಕೆಯಲ್ಲಿ ಫ್ಯಾಟಿ ಲಿವರ್ನ ಲಕ್ಷಣಗಳು ಹಾಗೂ ಕಾರಣಗಳು, ಈ ಕುರಿತು ಮಾತನಾಡಲಿದ್ದಾರೆ ದಾವಣಗೆರೆಯ ಗ್ಯಾಸ್ಟ್ರೋಎಂಟ್ರೋಲಾಜಿಸ್ಟ್ ಮತ್ತು ಯಕೃತ್ ತಜ್ಞರಾದ ಡಾಕ್ಟರ್ ಅಶ್ವಿನ್ DK. 1:00 ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗುವ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ PM ಅಗ್ರಿ ಕ್ಲಿನಿಕ್ಸ್ ಹಾಗೂ ಅಗ್ರಿ ಬಿಸ್ನೆಸ್, ಈ ಕುರಿತು ಮಾತನಾಡಲಿದ್ದಾರೆ ಟಿ ಶ್ಯಾಮ್ ಪ್ರಸಾದ್, ದೀಪಕ್ ಕುಮಾರ್ ಶೆನ್ಮಿ ಹಾಗೂ ರೂಪಾ ಗೌಡ. 1:20 ನಮ್ಮ ನಿಲಯದಿಂದ ದೇಶಭಕ್ತಿ ಗೀತೆಗಳು, 1:30 ಪ್ರಚಲಿತ ಕನ್ನಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 5:00 ಸಂಯೋಜಿತ ಕಾರ್ಯಕ್ರಮ ವಿಚಾರ ಲಹರಿ, ವಿಷಯ ಹಳ್ಳಿಯ ಹಾಡು ಸೊಬಗಿನ ಬೀಡು, ಜನಪದ ಸಾಹಿತ್ಯದ ಅನನ್ಯ ಶಕ್ತಿಯ ಕುರಿತು ಒಂದು ಚಿಂತನೆ, ಪ್ರಸ್ತುತಿ ರೇಷ್ಮಾ ತೀರ್ಥರಾಮ್. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 12:35. ಇನ್ನು ಕೆಲವೇ ಕ್ಷಣಗಳಲ್ಲಿ ಆರೋಗ್ಯ ಸಂಚಿಕೆ ಬೆಂಗಳೂರು ಕೇಂದ್ರದಿಂದ.

0: ಕಾರಣಗಳು ಏನು, ಹಾಗೆ ನಿರ್ವಹಣೆ ಮಾಡಬಹುದಾ, ಈ ಎಲ್ಲ ಮಾತುಕತೆ ಇರುತ್ತೆ ಕಾರ್ಯಕ್ರಮದಲ್ಲಿ. ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನುರಿತ ಗ್ಯಾಸ್ಟ್ರೋ ಎಂಟರಾಲಜಿಸ್ಟ್ ಮತ್ತು ಯಕೃತ್ ತಜ್ಞರಾದ ಡಾಕ್ಟರ್ ಅಶ್ವಿನ್ ಡಿಕೆ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ತೆ ಮೇಡಮ್.
0: ಓಕೆ, ನಮ್ಗೆ ಲಿವರ್ ಬಗ್ಗೆ ಒಂದು ಸಣ್ಣ ಪರಿಚಯದ ಮೂಲಕ ಫ್ಯಾಟಿ ಲಿವರ್ ಗೆ ಬರೋಣ ಡಾಕ್ಟ್ರೆ. ಹೇಳಿ ಡಾಕ್ಟರ್, ಲಿವರ್ ಅಂದ್ರೆ ಅದು ಹೇಗೆ ಕೆಲಸ ಮಾಡುತ್ತೆ ನಮ್ಮ ದೇಹದಲ್ಲಿ ಅಂತ?
1: ಲಿವರ್ ಮತ್ತು ಅಥವಾ ಯಕೃತ್ ನಮ್ಮ ಕನ್ನಡದಲ್ಲಿ ಹೇಳ್ಬೇಕಂದ್ರೆ, ಇದು ನಮ್ಮ ದೇಹದಲ್ಲಿ ಎರಡನೇ ಅತಿ ದೊಡ್ಡ ಅಂಗ. ನಿಯರ್ಲಿ 1-1.5 kg ತನಕ ಇದು ತೂಕ ಬರ್ತದೆ. ಇದು ಲಿವರ್ ಅನ್ನೋದು ಒಂದು ನಮ್ಮ ಶರೀರದಲ್ಲಿ ಕಾರ್ಖಾನೆಯ ಇದರಲ್ಲಿ ಕೆಲಸ ಮಾಡ್ತದೆ. ಯಾವ ಪೋಷಕಾಂಶಗಳು ನಾವು ಊಟ ಮಾಡ್ತೀವಿ, ಏನು ತಗೊಳ್ತೀವಿ, ಅದೆಲ್ಲದನ್ನು ಅಬ್ಸರ್ವ್ ಮಾಡಿಕೊಂಡು ಪ್ರತಿಯೊಂದು ಆ ಕಣಗಳಿಗೂ ಕೊಳಿಸುವಂತ ಕೆಲಸ ಇದು ಮಾಡ್ತದೆ. ನೆಕ್ಸ್ಟ್ ಇದ್ರದ್ದು ಯಾವ್ದಾದ್ರು ಕೆಟ್ಟ ಟಾಕ್ಸಿನ್ಸ್ ಇರಲಿ, ದೇಹಕ್ಕೆ ಬೇಡದಂತ ಅಂಶಗಳನ್ನ ಇದು ಆ ಫ್ಯಾಕ್ಟರಿಲಿ ಮಾಡ್ಬಿಟ್ಟು ಪಿತ್ತದ ಮೂಲಕ ಇದನ್ನ ತೆಗೆಯುವಂತ ಪ್ರಕ್ರಿಯೆ ಕೂಡ ಇದು ಮಾಡ್ತದೆ. ಸೊ ಲಿವರ್ ನಿಂದ ರಕ್ತವನ್ನು ತೆಳುವಾಗಿಡೋದು, ಅದನ್ನ ಸಾಂದ್ರತೆಯಲ್ಲಿ ಇಡುವಂತದ್ದು ಕೆಲಸ ಕೂಡ ಇದು ಮಾಡ್ತದೆ. ಅದೇ ಕೋಗ್ಲೇಷನ್ ಫ್ಯಾಕ್ಟರ್ಸ್ ಅಂತ ಇದು ಸಿಂಥಸಿಸ್ ಮಾಡ್ತದೆ, ಉತ್ಪತ್ತಿ ಮಾಡ್ತದೆ. ಆಲ್ಮೋಸ್ಟ್ 500 ಕೆಲಸಗಳನ್ನು ಕೂಡ ಲಿವರ್ ಮಾಡ್ತದೆ. ಸೊ ಈ ಲಿವರ್ ನಲ್ಲಿ ಚಯಾಪಚಯ ಕ್ರಿಯೆ, ಮೆಟಬಾಲಿಸಂ ಅಂತ ನಾವು ಹೇಳ್ತೀವಿ, ಇದರಲ್ಲಿ ಸ್ವಲ್ಪ ಏರುಪೇರಾದಾಗ ಯಾವಾಗ ನಮ್ಮ ದೇಹದಲ್ಲಿ ಪಿಷ್ಟಾಂಶಗಳು, ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ, ಅಥವಾ ಫ್ಯಾಟ್ ಅಂಶಗಳು ನಾವು ಜಾಸ್ತಿ ತಗೊಳ್ತಾ ಇದ್ರೆ, ಅದನ್ನ ಮೆಟಬಾಲಿಸಂ ಆಗದ ಲೆವೆಲ್ಕಿಂತ ಜಾಸ್ತಿ ತಗೊಂಡ್ರೆ ಅದು ಫ್ಯಾಟ್ ನ ಸಿಂಥಸಿಸ್ ಮಾಡಕ್ ಸ್ಟಾರ್ಟ್ ಮಾಡೋದು, ಉತ್ಪಾದನೆ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅದು ಅಡಿಪೋಸ್ ಟಿಶ್ಯೂ ನಲ್ಲಿ ಬೇರೆ ಕಡೆ ಎಲ್ಲ ಶರೀರದ ವಿವಿಧ ಭಾಗಗಳಲ್ಲಿ ಅಕ್ಯುಮುಲೇಟ್ ಮಾಡ್ತಾ ಹೋಗ್ತದೆ. ಕೊನೆಗೆ ಅದು ಜಾಸ್ತಿ ಆಯ್ತು ಅಂದ್ರೆ ಲಿವರ್ ನಲ್ಲಿ ಕೂಡ ಫ್ಯಾಟ್ ಅಕ್ಯುಮುಲೇಟ್ ಆಗ್ತದೆ. ಈಗ ರೀಸೆಂಟ್ಲಿ ಅದನ್ನ ಟರ್ಮಿನಾಲಜಿ ಸ್ಟಿಯಾಟೋಟಿಕ್ ಲಿವರ್ ಡಿಸೀಸ್ ಅಂತಾನು ಕರೀತಾರೆ, ಬಿಕಾಸ್ ಆಫ್ ಮೆಟಾಬಾಲಿಕ್ ಡಿಸ್ಫಂಕ್ಷನ್. ಸೊ MASLD, ಮೆಟಾಬಾಲಿಕ್ ಡಿಸ್ಫಂಕ್ಷನ್ ಅಸೋಸಿಯೇಟೆಡ್ ಸ್ಟಿಯಾಟೋಟಿಕ್ ಲಿವರ್ ಡಿಸೀಸ್ ಅಂತಾನು ಹೊಸದಾಗಿ ಅದನ್ನ ಟರ್ಮಿನಾಲಜಿ ಮಾಡಿದ್ದಾರೆ. ಸೊ ಇದು ಒಂದು ರಿವರ್ಸಿಬಲ್ ತೊಂದರೆ, ಅಂದ್ರೆ ವಾಪಸ್ ನಾರ್ಮಲೈಸ್ ಆಗಿ ಸರಿ ಮಾಡ್ಕೋಬಹುದಂತ ಕಾಯಿಲೆ. ಇದು ಸೈಲೆಂಟ್ ಎಪಿಡೆಮಿಕ್ ಅಂತ ನೀವು ಹೇಳಿದ್ರೆ, ಸೈಲೆಂಟ್ ಏನಕ್ಕೆ ಅಂದ್ರೆ ಇದ್ರ ಯಾವ ಲಕ್ಷಣಗಳನ್ನು ಮೊದಲ ಮತ್ತು ಎರಡನೇ ಹಂತದಲ್ಲಿ ತೋರಿಸುವುದಿಲ್ಲ. ನಾವೇ ಅದನ್ನ ಯಾವಾಗ ನಮ್ಮ ಬೇರೆ ತರದ ರೋಗಗಳು, ಅಂದ್ರೆ BP ಇರಬಹುದು, ಡಯಾಬಿಟೀಸ್ ಇರಬಹುದು, ಅಥವಾ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ ಸಿಂಪ್ಟಮ್ಸ್, ಡಿಸ್ಲಿಪಿಡಿಮಿಯಾ, ಕೊಲೆಸ್ಟ್ರಾಲ್ ವೇರಿಯೇಷನ್ಸ್ ಇರಬಹುದು, ಈ ರೀತಿ ರೋಗಗಳು ಮೊದಲೇ ಇರೋವರೆಗೆ ಈ ಫ್ಯಾಟಿ ಲಿವರ್ ಆಗುವ ಚಾನ್ಸಸ್ ಗಳು ಜಾಸ್ತಿ ಇರ್ತದೆ. ಇಲ್ಲ ಬೊಜ್ಜು, ಯಾರಿಗೆ ಬೊಜ್ಜು ಇರ್ತದಲ್ಲ ಅವರಿಗೆ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅಂತವ್ರನ್ನ ಮೊದಲೇ ಪರೀಕ್ಷೆ ಮಾಡಿ ನೋಡ್ಕೊಳ್ಳೋದ್ರಿಂದ ಮುಂದಿನ ಹಂತದ ಲಿವರ್ ಡಿಸೀಸ್ ಗಳು, ಸಿರೋಸಿಸ್ ಅಂತ ಹೇಳ್ತೀವಿ, ಅದನ್ನ ತಡೆಗಟ್ಟಬಹುದು. ಇಲ್ಲ ಅದರಿಂದ ರಿವರ್ಸಿಬಲ್ ಆಗಿರೋದ್ರಿಂದ ಅದನ್ನು ವಾಪಸ್ ಹೋಗಬಹುದು ಈ ಗ್ರೇಡ್ 2 ಫ್ಯಾಟಿ ಲಿವರ್ ಇಂದ. ಹಾಗಾಗಿ ಫ್ಯಾಟಿ ಲಿವರ್ ಒಂದು ರಿವರ್ಸಿಬಲ್ ಕಾಸ್ ಆಗಿರೋದ್ರಿಂದ ಇದನ್ನ ಮೊದಲೇ ಕಂಡುಹಿಡಿಯೋದು ಬಹಳ ಉತ್ತಮ ಆಗುತ್ತೆ.
0: ಡಾಕ್ಟರ್, ನೀವು ಇಲ್ಲಿ ಎಪಿಡೆಮಿಕ್ ಅನ್ನುವಂತ ಒಂದು ಪದವನ್ನ ನಾವು ಬಳಸ್ತೇವೆ ಅಂದ್ರೆ, ಸಾಮಾನ್ಯವಾಗಿ ನಾವು ಏನು ಒಂದು ಸಾಂಕ್ರಾಮಿಕ ರೋಗ ಅಂತೀವಿ, ಒಬ್ಬರಿಂದ ಒಬ್ಬರಿಗೆ ಹರಡುವಂತದ್ದು ಅಂತ, ಅಂತವಕ್ಕೆ ಬಳಸುವಂತದ್ದು. ಫ್ಯಾಟಿ ಲಿವರ್ ಅನ್ನುವಂಥದ್ದು ಹೇಗೆ ಸಾಂಕ್ರಾಮಿಕ ಆಗುತ್ತೆ, ಹೇಗೆ ಎಪಿಡೆಮಿಕ್ ಆಗುತ್ತೆ ಅಂತ ಹೇಳಿ ಡಾಕ್ಟ್ರೆ.
1: ಸಾಂಕ್ರಾಮಿಕ ಅಂದ್ರೆ ಇದು ರೋಗಾಣು ಇದ್ದು ಅದು ಒಬ್ಬರಿಂದ ಒಬ್ಬರಿಗೆ ಹರಡಿ ನಾವು ಅನುಭವಿಸಿದ್ದು ನಾವು ಕೋವಿಡ್ ನಲ್ಲಿ ಕಂಡಿರಬಹುದು. ಆ ರೀತಿ ಹರಡುವಂತ ರೋಗ ನಮಗೆ ಎಪಿಡೆಮಿಕ್ ಅಂತ ಆರಾಮಾಗಿ ತಿಳಿದು ಬರುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ಈಗಿನ ಕಾಲದಲ್ಲಿ ಪಾಶ್ಚಾತ್ಯ ಆಹಾರ ಪ್ರಕ್ರಿಯೆ ಮತ್ತು ನಮ್ಮ ಲೈಫ್ ಸ್ಟೈಲ್ ಚೇಂಜಸ್, ಒಬ್ಬರಿಂದ ಒಬ್ಬರಿಗೆ ಲೈಫ್ ಸ್ಟೈಲ್ ನ ಒಂದು ಅಳವಡಿಕೆ ಆಗಿರೋದ್ರಿಂದ ಇದು ನಮಗೆ ಗೊತ್ತಿರೋದನ್ನೇ ಅದು ಒಬ್ಬರಿಂದ ಒಬ್ಬರಿಗೆ ಇರುತ್ತೆ. ಆಲ್ಮೋಸ್ಟ್ ಹೇಳಬೇಕು ಅಂದ್ರೆ ನಮ್ಮ ದೇಶದಲ್ಲೇ ಒಂದು ಸರ್ವೆ ಪ್ರಕಾರ ಮೂರನೇ ಒಂದು ಭಾಗ ದೊಡ್ಡವರಲ್ಲಿ ನಾವು ಫ್ಯಾಟಿ ಲಿವರ್ ನ ನಾವು ಕಾಣಬಹುದು. ಹಾಗೂ ಅಡಲ್ಟ್ಸ್ ಅಲ್ಲಿ ಓಕೆ ಒಂದು ಲೆವೆಲ್ ಇರಬಹುದು, ಡಯಾಬಿಟಿಸ್ ಇರುತ್ತೆ, ಬೇರೆ ರೋಗಗಳಿರಬಹುದು ಅಂತ ಹೇಳ್ಬೋದು. ಬಟ್ ಈಗ ಒಬೆಸಿಟಿ ತೂಕ ದೇಹದಾಡುತ್ತೆ ಇರೋದ್ರಿಂದ ಸಣ್ಣ ಮಕ್ಕಳಲ್ಲೂ ಕೂಡ ಮೂರನೇ ಒಂದು ಭಾಗ 36% ಹೇಳ್ತಾರೆ ಅವ್ರ ಮಕ್ಕಳಲ್ಲೂ ಕೂಡ ನಾವು ಫ್ಯಾಟಿ ಲಿವರ್ ನ ಕಾಣಬಹುದಾಗಿದೆ. ಇದರಿಂದ ಮುಂದೆ ಆಗುವ ತೊಂದರೆಗಳು ಸಾಮಾನ್ಯವಾಗ್ತಾ ಹೋಗ್ತವೆ.
0: ಹೌದು, ಮುಂದೆ ತೊಂದರೆಗಳು ಆಗುತ್ತೆ ಅಂತ ಹೇಳಿದ್ರಿ ಡಾಕ್ಟರ್, ಏನೆಲ್ಲ ಪರಿಣಾಮಗಳನ್ನ ಬೀರುತ್ತೆ ಈ ಫ್ಯಾಟಿ ಲಿವರ್ ಅನ್ನುವಂಥದ್ದು?
1: ಫ್ಯಾಟಿ ಲಿವರ್ ಇವನ್ ಕೂಡ ಶುಗರ್, ಡಯಾಬಿಟೀಸ್ ಏನಾದ್ರೂ ಇತ್ತು ಅಂದ್ರೆ ನಮ್ಮ ರಕ್ತದಲ್ಲಿ ಗ್ಲೂಕೋಸ್ ನ ಅಂಶವನ್ನು ಕಂಟ್ರೋಲ್ ಮಾಡುವಂತ ಪ್ರಕ್ರಿಯೆ ಕೂಡ ಬಹಳ ದುಸ್ತರವಾಗುತ್ತೆ. ಶುಗರ್ ಕಂಟ್ರೋಲ್ ಮಾಡಿ ಇನ್ಸುಲಿನ್ ಜಾಸ್ತಿ ಬೇಕಾಗುತ್ತೆ, ಇಲ್ಲಾಂದ್ರೆ ಟ್ಯಾಬ್ಲೆಟ್ಸ್ ಜಾಸ್ತಿ ಮಾಡಬೇಕಾಗುತ್ತೆ. ಸೊ ಡಯಾಬಿಟೀಸ್, ಅನ್ಕಂಟ್ರೋಲ್ ಡಯಾಬಿಟೀಸ್ ಅಂತ ಏನ್ ಹೇಳ್ತೇವಲ್ಲ ಅದನ್ನ ಆಗುವ ಚಾನ್ಸಸ್ ಜಾಸ್ತಿ ಆಗ್ತದೆ ಯಾರಿಗೆ ಫ್ಯಾಟಿ ಲಿವರ್ ಇರ್ತದೆ ಅವರಿಗೆ. ನೆಕ್ಸ್ಟ್ ಡಯಾಬಿಟೀಸ್ ಜೊತೆಗೆ ಹೈಪರ್ ಟೆನ್ಷನ್ ಕೂಡ ಕಂಟ್ರೋಲ್ ತೊಂದರೆ ಆಗ್ತದೆ. ಕೊಲೆಸ್ಟ್ರಾಲ್, ಯಾಕಂದ್ರೆ ಲಿವರ್ ನಮ್ಮ ಚಯಾಪಚಯ ಕ್ರಿಯೆ ಮೆಟಬಾಲಿಸಂ ನಲ್ಲಿ ಒಂದು ಮುಖ್ಯವಾದ ಅಂಗ ಆಗಿರೋದ್ರಿಂದ ಕೊಲೆಸ್ಟ್ರಾಲ್ ನಲ್ಲೂ ಕೂಡ ವೇರಿಯೇಷನ್ಸ್ ಕೂಡ ಆಗ್ತದೆ. ಅದರಿಂದ ಕೊರೋನರೈಟೆಡ್ ನಾನ್ ಕಮ್ಯುನಿಕಬಲ್ ಡಿಸೀಸ್, ಕೊರೋನರೈಟೆಡ್ ಡಿಸೀಸ್ ಇರಬಹುದು, ಅದರಿಂದ ರೀನಲ್ ಫೇಲ್ಯೂರ್ಸ್ ಇರಬಹುದು, ಎಲ್ಲ ಒಂದಕ್ಕೊಂದು ತಾಳೆ ಆಗ್ತಾ ಹೋಗಿ ಕೊನೆಗೆ ಒಂದು ಶರೀರದಲ್ಲಿ ಕಾಂಪ್ಲಿಕೇಶನ್ಸ್ ನ ತರ್ತಾ ಹೋಗ್ತದೆ. ಲಿವರ್ ಡಿಸೀಸ್ ಬರ್ಸೆ ಲಿವರ್ ನಲ್ಲಿ ತೊಂದರೆ ಆಗಿ ಅಲ್ಲಿ ಒಂದು ಗಾಯದಿಂದ ಫ್ಯಾಟಿನಿಂದ ಗಾಯ ಆಗಿ ಲಿವರ್ ನಲ್ಲಿ ಅದರಲ್ಲಿ ಒಂದು ಸಿರೋಸಿಸ್ ಅಂದ್ರೆ ಫೈಬ್ರೋಸಿಸ್ ಆಗಿ ಲಿವರ್ ಮತ್ತು ಶಂಕ್ ಆಗ್ತದೆ, ಒಂದು ಸಣ್ಣದಾಗ್ತದೆ, ಕುಗ್ಗುತ್ತೆ, ಕುಗ್ಗಿ ಅದರಲ್ಲಿ ಕೆಲಸ ಪ್ರಕ್ರಿಯೆಗಳು ಕಡಿಮೆ ಆಗ್ತವೆ. 500 ಕೆಲಸಗಳು ಅಂತ ನಾವು ಹೇಳಿದ್ವಿ, ಬೇಡದ ಕೆಲಸಗಳನ್ನು ಕಡಿಮೆ ಕಡಿಮೆ ಮಾಡ್ಕೋಬಹುದು. ಬಟ್ ಬಹಳ ಹಾಳಾದಾಗ ಬೇಕಾಗಿರುವ ಕೆಲಸಗಳು

ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಫ್ಯಾಟಿ ಲಿವರ್ನ ಲಕ್ಷಣಗಳು ಹಾಗೂ ಕಾರಣಗಳು. ಭಾಗವಹಿಸುತ್ತಾರೆ ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನುರಿತ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಯಕೃತ್ ತಜ್ಞರಾದ ಡಾಕ್ಟರ್ ಅಶ್ವಿನ್ ಡಿಕೆ. ಕೆಳಗರೆ ನಮಸ್ಕಾರ. ಇವತ್ತಿನ ಆರೋಗ್ಯ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನಾವಿವತ್ತು ಕಾರ್ಯಕ್ರಮದಲ್ಲಿ ಫ್ಯಾಟಿ ಲಿವರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದೊಂದು ಹೊಸ ಸೈಲೆಂಟ್ ಎಪಿಡೆಮಿಕ್ ಆಗಿ ಈಗ ನಮಗೆಲ್ಲ ಕಾಣಿಸ್ತಾ ಇರುವಂತದ್ದು. ಹಾಗಾದ್ರೆ ಇದರ ಲಕ್ಷಣಗಳೇನು?

0: ಬಹಳ ಜೀವನಕ್ಕೆ ಅತ್ಯಮೂಲ್ಯವಾದ ಕೆಲಸಗಳು ಕೂಡ ನಿಲ್ಲಕ್ಕೆ ಸ್ಟಾರ್ಟ್ ಆಗುತ್ತೆ.
1: ಬೇಸಿಕ್ ನೀಡ್ ಅಂತ
0: ಬೇಸಿಕ್ ನೀಡ್ ಶರೀರಕ್ಕೆ ಏನ್ ಬೇಕಾಗುತ್ತೆ ಅದನ್ನು ಕೂಡ ಮಾಡುವುದು ತೊಂದರೆ ಆಗ್ತಾ ಹೋಗ್ತದೆ. ಅದರಿಂದ ಪಿಷ್ಟಗಳಿರ್ಬೋದು, ಫ್ಯಾಟ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಅವೆಲ್ಲವೂ ಕೂಡ ತೊಂದರೆಗಳಿಗೆ ಈಡಾಗುತ್ತೆ.
1: ಡಾಕ್ಟರ್, ಈಗ ಫ್ಯಾಟಿ ಲಿವರ್ ಅನ್ನುವಂಥದ್ದು ಏನಿದೆ, ನಮ್ಗೆ ತುಂಬಾ ಸಾರಿ ಯಾವ್ದೋ ಬೇರೆ ಕಾಯಿಲೆಗೆ ಏನೋ ಒಂದು ಸ್ಕ್ಯಾನಿಂಗ್ ಆ ತರ ಹೋದಾಗ ಅಲ್ಲಿ ಫ್ಯಾಟಿ ಲಿವರ್ ಅನ್ನುವಂಥದ್ದು ನಮ್ಗೆ ಕಂಡು ಬರುತ್ತೆ. ಹೆಚ್ಚಾಗಿ ಅದೇ ಲಿವರ್ ಅನ್ನೇ ಪರೀಕ್ಷೆ ಮಾಡಿಸ್ಕೊಳ್ಳೋಕ್ಕಿಂತ ನಾವು ಹೋಗಿ ಕಂಡು ಹಿಡ್ಕೊಂಡದ್ದು ಕಡಿಮೆ, ಅದು ತುಂಬಾ ಗಂಭೀರವಾದ ಹಂತಕ್ಕೆ ಹೋದಾಗ ಆ ರೀತಿ ಆಗುತ್ತೆ. ಇದ್ರ ಹೊರತಾಗಿ ಯಾವುದೇ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ವಾ ಫ್ಯಾಟಿ ಲಿವರ್ ಇದ್ದಾಗ?
0: ಫ್ಯಾಟಿ ಲಿವರ್ ಇದ್ದಾಗ ಅದು ಅದಕ್ಕೆ ಸೈಲೆಂಟ್ ಎಪಿಡೆಮಿಕ್ ಅಂತ ಹೇಳಿದ್ರು. ಲಕ್ಷಣಗಳು ಅದರದ್ದೇ ಆದ ಪ್ರಕ್ರಿಯೆಯಲ್ಲಿ ಲಕ್ಷಣಗಳು ಕಾಣಿಸಿಗೋದಿಲ್ಲ. ಅದು ಒಂದು ಹಂತದಲ್ಲಿ ಮೀರಿ ಹೋದಾಗ ಮಾತ್ರ ಅದು ಲಿವರ್ನ ತೊಂದರೆಗಳು ಕಾಣಿಸ್ತಾ ಇರ್ತದೆ. ಹೇಗೆ ಅಂದ್ರೆ ಜಾಂಡಿಸ್ ಇರ್ಬೋದು, ಇಲ್ಲ ಅಂದ್ರೆ ಹೊಟ್ಟೆಯಲ್ಲಿ ನೀರು ತುಂಬುವುದಿರ್ಬೋದು, ಇಲ್ಲ ಕನ್ಫ್ಯೂಷನ್ ಆಗೋದಿರ್ಬೋದು, ಅವೆಲ್ಲ ಒಂದು ಹಂತದ ಮೇಲೆ ಹೋಗೋದು. ಬರೀ ಗ್ರೇಡ್ ಒನ್ ಮೊದಲೇ ಹಂತದ ಫ್ಯಾಟಿ ಲಿವರ್ ನಲ್ಲಿ ಯಾವ ಲಕ್ಷಣಗಳು ಕಾಣೋದಿಲ್ಲ. ಸೊ ಇದು ಏನಾಗುತ್ತೆ ಅಂದ್ರೆ ನಾವು ಸ್ವಲ್ಪ ನಮ್ಮ ಹೊಟ್ಟೆಯ ಬೊಜ್ಜು ಬರ್ತಾ ಇದೆ ಅಂತ ಹೇಳ್ತು, ಇಲ್ಲಾಂದ್ರೆ ನಮ್ಮಲ್ಲಿ ಶುಗರ್ ಡಯಾಬಿಟಿಸ್ ಇದೆ, ಇಲ್ಲ ಬಿಪಿ ಇದೆ, ಇನ್ನೊಂದು ಕಾರಣಗಳಿದ್ದಾಗ ನಾವು ಟೆಸ್ಟ್ ಮಾಡಿಸ್ಕೊಂಡಾಗ ನೀವು ಹೇಳಿದಾಗ ಅಲ್ಟ್ರಾಸೌಂಡ್ ನಲ್ಲಿ ಬಂದ್ ಕಂಡು ಬಂತು ಅಂತ ಹೇಳ್ತೀವಿ, ಅವಾಗ ನಮಗೆ ಕಣ ಸಿಗುವಂತ ಪ್ರಕ್ರಿಯೆ ಇರ್ತದೆ. ಅದನ್ನ ಹೇಗೆ ಮಾಡಬೇಕು ಅಂದ್ರೆ ಇದನ್ನ ರಿವರ್ಸಿಬಲ್ ಇರೋದು ಹೇಗೆ, ನಾವು ಒಂದು 5-10% ನಮ್ಮ ವೇಟ್ ಅನ್ನ ಕಡಿಮೆ ಮಾಡ್ಕೋ, ನಾವು 60 ಕಿಲೋ ಇದ್ರೆ 6 ಕಿಲೋ ಕಡಿಮೆ ಮಾಡ್ಕೋಬೇಕು. ಆ ರೀತಿ ನಾವು ಒಂದು 6 ವಾರ ಇಲ್ಲ 3 ತಿಂಗಳಲ್ಲಿ ನಾವು ಕಡಿಮೆ ಮಾಡ್ಕೊಂಡಿದ್ದೇ ಪಕ್ಷದಲ್ಲಿ ಈ ಫ್ಯಾಟಿ ಲಿವರ್ ಇರಲಿ ಮತ್ತೆ ಬೇರೆ ತೊಂದರೆಗಳು ಇರಲಿ ಕಂಟ್ರೋಲಿಂಗ್ ಬರ್ತಾ ಹೋಗ್ತದೆ.
1: ಓಕೆ, ನೀವು ಮಾತಿನ ಮಧ್ಯೆ ಕಾರಣಗಳನ್ನು ಕೂಡ ಹೇಳ್ತಾ ಬಂದ್ರಿ, ಆದ್ರೆ ಕಾರಣಗಳನ್ನೇ ಹೆಚ್ಚಾಗಿ ನಾವು ಗಮನ ಇಟ್ಟು ನೋಡೋದಾದ್ರೆ ಏನೆಲ್ಲ ಕಾರಣಗಳು ಈ ಫ್ಯಾಟಿ ಲಿವರ್ ಗೆ ಪ್ರಭಾವವನ್ನ ಬೀರುತ್ತೆ?
0: ನಾವು ಮುಖ್ಯವಾದ ಕಾರಣಗಳು ಆಹಾರ ಪ್ರಕ್ರಿಯೆಯಲ್ಲಿ ಒಂದು ಸಮತೋಲನ ಇಲ್ಲದೆ ಇರುವಂತದ್ದು. ಜಾಸ್ತಿಯಾಗಿ ನಾವು ಪಿಷ್ಟಗಳು, ಕಾರ್ಬೋಹೈಡ್ರೇಟ್, ಸ್ವೀಟ್ ಗಳು ಅಥವಾ ಪ್ರೊಸೆಸ್ಡ್ ಪ್ಯಾಕೆಟ್ ಫುಡ್ ಗಳನ್ನು ತಿನ್ನುವುದು, ಆಮೇಲೆ ಟೈಮ್ ಇಲ್ಲದೆ ಅಂತ ಊಟ ಮಾಡುವುದು, ಹೊರಗಡೆ ಅಂಶಗಳು ಮಲ್ಟಿಪಲ್ ಟೈಮ್ಸ್ ನಾವು ಪ್ರೋಟೀನ್ ಅಂತ ಹೇಳ್ಬಿಟ್ಟು ಹೊರಗಡೆ ಆಹಾರಗಳನ್ನು ಸೇವಿಸೋದು, ಆನಂತರ ಎಕ್ಸಸೈಸ್ ಇಲ್ಲದೆ ಇರುವಂತದ್ದು, ನಾವು ದಿನನಿತ್ಯದ ಕೆಲಸಗಳಲ್ಲಿ ನಾವು ಒಂದು ದೇಹನ ದಂಡಿಸದೇ ಇರುವಂತದ್ದು. ಸೊ ಅವಾಗ ಏನಾಗ್ತದೆ ಅಂದ್ರೆ ಅದು ನಮ್ಮ ಚಯಾಪಚಯ ಕ್ರಿಯೆಯಲ್ಲಿ ಬಹಳ ಚೇಂಜಸ್ ಆಗ್ಬಿಟ್ಟು ಅದು ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ, ಲಿವರ್ ನಲ್ಲೂ ಕೂಡ ಆಗ್ತಾ ಹೋಗ್ತದೆ. ಆ ನಂತರ ನಮ್ಮದು ಆಲ್ಕೋಹಾಲ್ ಇರ್ಬೋದು, ದೆವ್ವನ ಮಾಡೋದು, ಸ್ಮೋಕ್ ಮಾಡೋದು, ಇಲ್ಲ ಇನ್ನಿತರ ಸಹವಾಸಗಳಿಗೆ ಬೀಳೋದು, ಇದರಿಂದ ಏನಾಗ್ತದೆ ಅಂದ್ರೆ ನಮ್ಮ ಪಚನ ಕ್ರಿಯೆಯಲ್ಲಿ ಚೇಂಜಸ್ ಆಗಿ ಕೊನೆಗೆ ಅದು ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಹೋಗ್ತದೆ ಮೇಡಮ್. ಇದು ಕಾರಣಗಳು. ಮತ್ತೆ ಬೇರೆ ಕಾರಣಗಳು ಅಂದ್ರೆ ಯಾರಿಗೆ ಮೊದಲಿಂದ ಶುಗರ್ ಡಯಾಬಿಟೀಸ್ ಇರಬಹುದು, ಬಿಪಿ ಇರ್ಬೋದು, ಆನಂತರ ಹಾರ್ಟ್ ಫ್ಯಾಮಿಲಿ ಹಿಸ್ಟ್ರಿ ಇರ್ಬೋದು, ಒಬೆಸಿಟಿ ಇರ್ಬೋದು, ಇವೆಲ್ಲವೂ ಕೂಡ ನಾವು ಹೇಳ್ಬೋದು ನಮಗೆ ಫ್ಯಾಟಿ ಲಿವರ್ ಗೆ ಕಾರಣಗಳಾಗಿ ಪರಿಣಮಿಸುತ್ತೆ ಅಂತ.
1: ನಿಮ್ ಮುಂದೆ ಪ್ರಶ್ನೆ ಕೇಳೋಣ ಇದನ್ನ ಅಂದ್ಕೊಂಡಿದ್ದೆ, ಈಗಲೇ ನೆನಪಾಗಿದ್ರಿಂದ. ಈ ಫ್ಯಾಟಿ ಲಿವರ್ ಆದಾಗ ಕರುಳು ಮತ್ತೆ ಹೃದಯಕ್ಕೆ ಹೆಚ್ಚು ಸಮಸ್ಯೆ ಆಗುತ್ತೆ ಅಂತ ಹೇಳುವಂತದ್ದು, ಹೇಗೆ ಇದು ಪ್ರಭಾವ ಬೀರುತ್ತೆ?
0: ಹೌದು ಮೇಡಮ್, ಫ್ಯಾಟಿ ಲಿವರ್ ನಿಂದ ಇದು ಶರೀರದ ಎಲ್ಲಾ ಭಾಗಗಳಿಗೂ ತೊಂದರೆ ಕೊಟ್ಟೇ ಕೊಡುತ್ತೆ. ಫ್ಯಾಟಿ ಲಿವರ್ ನಲ್ಲಿ ನಾ ಹೇಳಿದ ಹಾಗೆ ಯಾವಾಗ ಚಯಾಪಚನ ಕ್ರಿಯೆ ತೊಂದರೆ ಆಗುತ್ತೆ, ಫ್ಯಾಟ್ ನ ಚಯಾಪಚನವು ಚೇಂಜ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಅಬ್ನಾರ್ಮಲ್ ಕೊಲೆಸ್ಟ್ರಾಲ್, ನಾವು ಏನ್ LDL ಅಂತ ಹೇಳ್ತೀವಿ, ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತೀವಿ, ಅದರ ಅಂಶಗಳು ಜಾಸ್ತಿ ಆಗುತ್ತೆ ರಕ್ತದಲ್ಲಿ. ಅವುಗಳು ಏನ್ ಮಾಡ್ತಾವೆ ಅಂದ್ರೆ ಹಾರ್ಟ್ನ ಸಣ್ಣ ಸಣ್ಣ ನಾಡಿಗಳಲ್ಲಿ ಹೋಗಿ ಅಕ್ಯುಮುಲೇಟ್ ಆಗಿ ಅಥೆರೋಸ್ಕ್ಲೆರೋಸಿಸ್ ಅಂತ, ಅದರಿಂದ ಹಾರ್ಡಿಯಾಕ್ ಪ್ರಾಬ್ಲಮ್ಸ್ ಕೂಡ ಆಗೋ ಚಾನ್ಸಸ್ ಜಾಸ್ತಿ ಆಗ್ಬಿಡುತ್ತೆ. ಯಾವಾಗ ನಮ್ಮ ಫ್ಯಾಟ್ ಅಕ್ಯುಮುಲೇಟ್ ಆಗ್ತದೋ ಆಕ್ಸಿಡೇಷನ್ ಪ್ರಕ್ರಿಯೆ ಅಂತ ಒಂದು ಜಾಸ್ತಿ ಆಗ್ತದೆ, ಅದರಿಂದ ಕೆಟ್ಟ ಟಾಕ್ಸಿನ್ಸ್ ಗಳು ಕೂಡ ಶರೀರದಲ್ಲಿ ವಿವಿಧ ಅಂಗಗಳಲ್ಲಿ ಹರಡ್ತಾ ಹೋಗ್ತದೆ. ಇದರಿಂದ ನಮ್ಮ ಹಾರ್ಟ್ ಕಾರ್ಡಿಯಾಕ್ ಪ್ರಾಬ್ಲಮ್ಸ್ ಕೂಡ ಆಗ್ತದೆ. ಅದನ್ನ ನಾವು ಕಂಟ್ರೋಲ್ ಮಾಡದೇ ಇದ್ದು ಮತ್ತೆ ನಮ್ಮ ಲೈಫ್ ಸ್ಟೈಲ್ ನಲ್ಲಿ ಚೇಂಜಸ್ ಮಾಡದೇ ಇದ್ರೆ ಅದು ನೆಕ್ಸ್ಟ್ ಹಂತದ ಲಿವರ್ ಡಿಸೀಸ್ ಗೆ ಪ್ರಾಬ್ಲಮ್ ಆಗಿ ಕರುಳಿನಲ್ಲಿ ರಕ್ತಸ್ರಾವ ಆಗುವ ಪ್ರಕ್ರಿಯೆಗಳು ಕೂಡ ಆಗ ಚಾನ್ಸಸ್ ಇರ್ತದೆ. ಆಮೇಲೆ ಕರುಳಿನಲ್ಲಿ ಲೀಕಿ ಗಟ್ ಅಂತಾನು ಹೇಳ್ತೀವಿ ನಾವು, ಕರುಳಿನ ಟಾಕ್ಸಿನ್ಸ್ ಬ್ಯಾಕ್ಟೀರಿಯಾಸ್ ಎಲ್ಲ ಅದು ಕೂಡ ರಕ್ತದಲ್ಲಿ ಬಂದು ಲಿವರ್ ನ ಬೈಪಾಸ್ ಮಾಡಿ ಮೆದುಳಿಗೆ ಹೋಗಿ ಸ್ವಲ್ಪ ಕನ್ಫ್ಯೂಷನ್ ಕೂಡ ಮಾಡುವಂತ ಪ್ರಕ್ರಿಯೆಗಳು ಇರ್ತದೆ. ಸೊ ಹೀಗೆ ಎರಡು ಹಾರ್ಟ್ ಮತ್ತೆ ಇಂಟೆಸ್ಟೈನ್ ಗಳನ್ನ ಇದು ತೊಂದರೆಗೆ ಈಡ್ ಮಾಡುತ್ತದೆ. ನಂತರದ ಹಂತಗಳಲ್ಲಿ ಮಾಡುತ್ತೆ ಪರ್ಸೆ ಫ್ಯಾಟಿ ಲಿವರ್ ಇಂದ ಈ ರೀತಿ ಲಕ್ಷಣಗಳು ಕಾಣುವುದಿಲ್ಲ. ಫ್ಯಾಟಿ ಲಿವರ್ ಇಂದ ಲಿವರ್ ಡಿಸೀಸ್ ಅಂದ್ರೆ ಸಿರೋಸಿಸ್ ಅಂತ ಸ್ಟೇಜ್ ಗೆ ಹೋದ ನಂತರ ನಮಗೆ ಇದೆಲ್ಲ ಕಾರಣಗಳು, ಅದಕ್ಕೆ ಆ ಸ್ಟೇಜ್ ಇಂದ ವಾಪಸ್ ಬರೋದಕ್ಕೆ ಆಗುದಿಲ್ಲ, ಅವಾಗ ಮತ್ತೆ ಬೇರೆ ತರದ ಟ್ರೀಟ್ಮೆಂಟ್ ಗಳನ್ನು ಕೊಡಬೇಕಾಗ್ತದೆ. ಫ್ಯಾಟಿ ಲಿವರ್ ಮೊದಲನೇ ಹಂತದಲ್ಲಿ ಇರೋದ್ರಿಂದ ಅದನ್ನು ನಾವು ರಿವರ್ಸ್ ಮಾಡಿ ವಾಪಸ್ ನಾರ್ಮಲ್ ಹಂತಕ್ಕೆ ತರುವ ಚಾನ್ಸಸ್ ಗಳು ಬಹಳ ಜಾಸ್ತಿ ಇರುತ್ತದೆ.
1: ನೀವು ನೋಡಿದಾಗೆ ಸಾಮಾನ್ಯವಾಗಿ ಯಾರಲ್ಲಿ ಹೆಚ್ಚು, ದೊಡ್ಡವರಲ್ವಾ ಅಥವಾ ಈಗ ಯುವಕರು ಮಕ್ಕಳಲ್ಲೂ ಕೂಡ ಈ ಫ್ಯಾಟಿ ಲಿವರ್ ಅನ್ನುವಂಥದ್ದು ಕಾಣಿಸ್ತಾ ಇದೆ, ಹೆಚ್ಚಾಗಿ ಯಾರಲ್ಲಿ ಕಂಡು ಬರುತ್ತೆ
0: ಮೇಡಮ್? ಈಗ ವಯಸ್ಸಾದವರಲ್ಲಿ ಯಾರಿಗೆ ನಮ್ಮ ಒಬೆಸಿಟಿ, ಡಯಾಬಿಟೀಸ್, ಆಮೇಲೆ ಬಿಪಿ, ಹೈಪರ್ ಟೆನ್ಷನ್, ಆಮೇಲೆ ಆಬ್ಸ್ಟ್ರಕ್ಟಿವ್ ಸ್ಲೀಪ್ ಎಪ್ನಿಯಾ, ಸ್ಲೀಪ್ ಎಪ್ನಿಯಾ ಅಂತ ಒಂದು ಕೇಳಿರುವುದು, ಆ ರೋಗ ಇರುವಂತವರಿಗೆ, ಮತ್ತೆ ಫ್ಯಾಮಿಲಿ ವಂಶ ಪಾರಂಪರ್ಯ ಕೊಲೆಸ್ಟ್ರಾಲ್ ಗಳ ತೊಂದರೆ ಇವರುಗಳೇ ನಾವು ಕಾಮನ್ ಆಗಿ ವಯಸ್ಸಾದವರಲ್ಲಿ ಕಾಣಿಸ್ತಾ ಇದೆ. ವಯಸ್ಸಾದವರು ಸ್ವಲ್ಪ ಚಟುವಟಿಕೆಗಳು ಸ್ವಲ್ಪ ಇರುತ್ತೆ ಅವರು ದಿನನಿತ್ಯದೆ ಇದೆಗಳು. ಈಗ ಎಲ್ಲದಕ್ಕಿಂತ ಬಹಳ ಚಿಂತಾರ ವಿಷಯ ಏನಂದ್ರೆ ಸಣ್ಣ ಮಕ್ಕಳಲ್ಲಿ ಈಗ ಅವರು ಈಗೆಲ್ಲ ಮೊಬೈಲ್ ಅಲ್ಲಿ ಆಟಗಳು, ಮೊದಲ ತರ ಹೊರಗೆ ಆಟ ಆಡೋದು ಆ ರೀತಿ ಏನಿಲ್ಲ.

0: ಆನಂತರ ಊಟದಲ್ಲೂ ಕೂಡ ಎಲ್ಲ ಪ್ಯಾಕೆಟ್ ಫುಡ್ಸ್ ಯಾವ್ದು ಬಹಳ ಅದನ್ನ ಮಕ್ಕಳಿಗೆ ಮನಸ್ಸಿಗೆ ಬಹಳ ಇಷ್ಟ ಆಗ್ತವೆ. ಸೊ ಅವ್ ಹೇಗ್ ಮಾಡ್ತದೆ ಅಂದ್ರೆ ಅವರಲ್ಲೂ ಕೂಡ ಈಗ ಒಬೆಸಿಟಿ ಮತ್ತೆ ಅದರಲ್ಲಿ ಅವರಲ್ಲೂ ಕೂಡ ಫ್ಯಾಟಿ ಲಿವರ್ ಅಂಶಗಳು ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಇದರಿಂದ ಏನಾಗ್ತದೆ ಅಂದ್ರೆ ಈ ಲಿವರ್ ಡಿಸೀಸ್ ಮೊದಲೆಲ್ಲ ಅನ್ಕೊಳ್ತಿದ್ವಿ 60 ವಯಸ್ಸು ನಂತರ ಬರುತ್ತೆ, 50 ವಯಸ್ಸು ನಂತರ ಬರಬಹುದು, ಯಾಕಂದ್ರೆ ಇವೆಲ್ಲ ಬೇರೆ ರೋಗಗಳು ಇರಬಹುದು ಅಂತ. ಬಟ್ ಈಗ ಯಾವ ಬೇರೆ ರೋಗಗಳು ಇಲ್ಲದೇನೆ ಬರೀ ಒಂದು ಒಬೆಸಿಟಿಯಿಂದ ಅವರ ಫುಡ್ ಹ್ಯಾಬಿಟ್ಸ್ ಇಂದ 30-40 ವಯಸ್ಸಿನಲ್ಲಿ ನಾವು ಕ್ರಾನಿಕ್ ಲಿವರ್ ಡಿಸೀಸ್ ಅಥವಾ ಸಿರೋಸಿಸ್ ಅನ್ನೋ ಸ್ಟೇಜ್ ಕೂಡ ನಾವು ನೋಡಬಹುದಾಗಿದೆ. ಸೊ ಇದು ಸ್ವಲ್ಪ ಚಿಂತಾರ್ಹವಾದ ವಿಷಯ. ಅದರಿಂದ ನಾವು ಮೊದಲೇ ಮಕ್ಕಳನ್ನ ಅಥವಾ ಯಾವುದೇ ಊಟದ ವ್ಯವಸ್ಥೆಯಲ್ಲಿ ಎಕ್ಸಸೈಸ್ ಗಳ ವ್ಯವಸ್ಥೆಯಲ್ಲಿ ಏನಾದ್ರೂ ಸ್ವಲ್ಪ ಒಬೆಸಿಟಿ ಕಂಡು ಬಂದಲ್ಲಿ ಅವ್ರಿಗೆ ಫೈಬ್ರೋಸ್ಕ್ಯಾನ್ ಅಂತ ಈ ರೀತಿ ಟೆಸ್ಟ್ ಗಳನ್ನ ಮಾಡಿಸಿದ ಅಂತಂದ್ರೆ ಬಂತಂದ್ರೆ ನಾವು ಅದನ್ನ ರಿವರ್ಸ್ ಮಾಡಬಹುದು. ಒಂದು ಡಯಟ್ ಪ್ರಾಕ್ಟೀಸ್ ಮಾಡ್ಕೊಂಡು ಡಿಸಿಪ್ಲಿನ್ ನೀವು ಹೇಳಿದಾಗೆ ಒಂದು ಶ್ರದ್ಧಾಯುತ ಒಂದು ಆಹಾರ ಪ್ರಕ್ರಿಯೆ ಮತ್ತು ವ್ಯಾಯಾಮ ಇದನ್ನು ಮಾಡಿಕೊಂಡು ನಾವು ಜೀವನದಲ್ಲಿ ಅವ್ರದ್ದು ಫ್ಯಾಟಿ ಲಿವರ್ ಅಥವಾ ಬೇರೆ ರೋಗಗಳು ಬರದೇ ಇರೋದು ತಡೆಗಟ್ಟಬಹುದು. ಹಾಗಾಗಿ ಇದು ರಿವರ್ಸಿಬಲ್ ಡಿಸೀಸ್ ಆಗಿರೋದ್ರಿಂದ ನಾವು ಇದರ ಬಗ್ಗೆ ಧ್ಯಾನ ಕೊಡಬೇಕಾಗುತ್ತದೆ, ನಾವು ನಮ್ಮ ಮಕ್ಕಳು ಎಲ್ಲರಿಗೂ ಕೂಡ.
1: ಒಂದು ಮಾತಿತ್ತು ಏನು ಅಂದ್ರೆ, ಸುಮ್ಮನೆ ಲಿವರ್ ಹಾಳಾಗಿದೆ ಅಂದ ತಕ್ಷಣ ಓ ಇವರು ಹೆಚ್ಚು ಮದ್ಯಪಾನ ಮಾಡ್ತಾ ಇದ್ರ ಅಂತ ಒಂದು ಪ್ರಶ್ನೆ ಮುಂಚೆಲ್ಲ ಬರ್ತಾ ಇತ್ತು. ನೀವು ಈಗ ಹೇಳ್ತಾ ಇರೋದು ನೋಡಿದ್ರೆ ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಎಲ್ಲವೂ ಕಾರಣ ಆಗ್ತಾ ಇದೆ. ಇದ್ರ ಬಗ್ಗೆ ಹೇಳಿ ಡಾಕ್ಟರ್, ಯಾವಾಗ ಹೌದು ಈ ಮದ್ಯಪಾನ ಅಲ್ಲದವರಲ್ಲೂ ಕೂಡ ಕಂಡು ಬರುತ್ತೆ ಅನ್ನುವಂಥದ್ದನ್ನ ನೋಡ್ಲಾಯ್ತು.
0: ಹೌದು, ಮೊದಲ ಕಾಲದಲ್ಲಿ ನಾವು ಲಿವರ್ ತೊಂದರೆ ಆಯ್ತು ಅಂದ್ರೆ ಮದ್ಯಪಾನನೇ ಮೊದಲು ನಾವು ಒಂದು ಕಾರಣ ಒಂದು ತಿಳ್ಕೊಳ್ತಾ ಇದ್ವಿ, ಅವ್ರು ಮಾಡೇ ಇರ್ಲೇಬೇಕು ಅಂತ ಒಂದು ಯೋಚನೆ ಮಾಡ್ತಾ ಇದ್ವಿ. ಆನಂತರ ಒಂದು 100% ಕೇಸ್ ನಲ್ಲಿ ನಮಗೆ ಒಂದು 30-40% ಮಾತ್ರ ಮದ್ಯಪಾನದ ಒಂದು ಕಾರಣಗಳು ಸಿಗ್ತಾ ಇತ್ತು, ಬಾಕಿ ಕಾರಣಗಳು ಏನು ಅಂತ ಗೊತ್ತಾಗ್ತಿರ್ಲಿಲ್ಲ. ಅವಾಗ ಹೆಪಟೈಟಿಸ್ ವೈರಸ್ ಗಳನ್ನು ನಾವು ಕಂಡುಹಿಡಿದ್ವಿ, ಅವುಗಳಿಂದ ಆಗಿರ್ಬೋದು ಒಂದು 10-20%. ಬಟ್ ಇನ್ನು ಉಳಿದ 50-60% ಪ್ರತಿ ಭಾಗದಲ್ಲಿ ನಮಗೆ ಕಾರಣಗಳ ತಿಳಿದಾದಾಗ ನಾವು ಲಿವರ್ ನನ್ನು ಏನೇನು ಅಫೆಕ್ಟ್ ಮಾಡ್ತವೆ, ಏನೇನು ಕಾರಣಗಳು ಲಿವರ್ ನ ಕೆಲಸ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತವೆ ಅನ್ನೋದು ಯೋಚನೆ ಮಾಡಿದ್ವಿ. ಅದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ಚಯಾಪಚಯ ಕ್ರಿಯೆ, ಮೆಟಬಾಲಿಸಂ. ಸೊ ಮೆಟಬಾಲಿಸಂ ಗೆ ಬೇಕಾಗಿರೋದು ನ್ಯೂಟ್ರಿಷನ್, ನಾವು ತಗೊಂಡಂತ ಊಟ ಮತ್ತು ನಾವು ಮಾಡುವಂತ ಎಕ್ಸಸೈಸ್, ಇವುಗಳಿಂದನೆ ತೊಂದರೆ ಆಗ್ತಿದೆ ಅಂತ ನಾವು ಯೋಚನೆ ಮಾಡಿದಾಗ ಅದರಲ್ಲಿ ಚೇಂಜಸ್ ಇಲ್ಲದೆ ಈಗ ಆರ್ಮಿನಲ್ಲಿ ಇರೋರಿಗೆ ಯಾಕೆ ಬರ್ತಾ ಇಲ್ಲ, ನಮ್ಮ ನಾರ್ಮಲ್ ಇಂದ್ರ ಮನುಷ್ಯರಿಗೆ ಯಾಕೆ ಬರ್ತಾ ಇದೆ, ಹಾಗೆ ಎಲ್ಲ ನೋಡ್ತಾ ಹೋದಾಗ ಗೊತ್ತಾಗ್ತು ಲಿವರ್ ಅಲ್ಲಿ ತೊಂದರೆ ಆಗ್ತಿರೋದು ನಮ್ಮ ದೈನನಿತ್ಯದ ಜೀವನ ಶೈಲಿಯಿಂದ ಅಂತಾನೆ ತಿಳಿದು ಬಂದಿದೆ. ಲಿವರ್ ಡಿಸೀಸ್ ನಲ್ಲಿ ಮೊಟ್ಟ ಮೊದಲ ಕಾರಣನೇ ಫ್ಯಾಟಿ ಲಿವರ್ ಅಥವಾ ಮೆಟಬಾಲಿಕ್ ಡಿಸ್ಫಂಕ್ಷನ್ ಅಸೋಸಿಯೇಟೆಡ್ ಸ್ಟೆಟೋಟಿಕ್ ಲಿವರ್ ಡಿಸೀಸ್ ಅಂತ ಹೇಳ್ತೇವಲ್ಲ, ಇದೇ ಮೊಟ್ಟ ಮೊದಲ ಕಾರಣವಾಗಿ ಹೊರಹೊಮ್ಮಿದೆ ಈ ದಿನಗಳಲ್ಲಿ. ಸೊ ಇದಕ್ಕೆ ಮೊದಲೇ ನಾವು ಮನಸ್ಸಿನಿಂದ ನೋಡ್ಕೊಂಡು ಬಿಟ್ರೆ ಅದನ್ನು ಕಂಟ್ರೋಲ್ ಮಾಡಿ ರಿವರ್ಸ್ ಮಾಡುವಂತಹ ಚಾನ್ಸಸ್ ಗಳು ಜಾಸ್ತಿ ಇದೆ.
1: ಡಾಕ್ಟರ್, ಯಾವುದೇ ಪರೀಕ್ಷೆಗೆ ಒಳಪಡಲಿಲ್ಲ, ಫ್ಯಾಟಿ ಲಿವರ್ ಇದೆ ಅನ್ನುವಂಥದ್ದು ಗೊತ್ತೇ ಆಗ್ಲಿಲ್ಲ, ತುಂಬಾ ಈಗಾಗಲೇ ಹೆಚ್ಚಾಗಿದೆ ಅಂದಾಗ ಏನೆಲ್ಲ ಪರೀಕ್ಷೆಗಳನ್ನ ಮಾಡ್ತೀರಿ
0: ಮೇಡಮ್? ಫಸ್ಟ್ ನಾವು ಯಾವ ಹಂತದಲ್ಲಿ ಲಿವರ್ ಫ್ಯಾಟಿ ಲಿವರ್ ಅಕ್ಯುಮುಲೇಟ್ ಆಗಿದೆ, ಎರಡನೇದು ಯಾವ ಹಂತದಲ್ಲಿ ಫೈಬ್ರೋಸಿಸ್ ಅಂದ್ರೆ ಎಷ್ಟು ಶಂಕ್ ಆಗ್ತಿದೆ, ಕುಗ್ಗುತ್ತಾ ಇದೆ ಲಿವರ್, ಇದನ್ನೆಲ್ಲ ನೋಡ್ಲಿಕ್ಕೆ ನಾವು ಬ್ಲಡ್ ಟೆಸ್ಟ್ ಗಳು ಕ್ರೈ ಇರುತ್ತೆ, ಲಿವರ್ ಫಂಕ್ಷನ್ ಟೆಸ್ಟ್ ಅಂತ ಮಾಡ್ತೀವಿ, ಅದಾದ ನಂತರ ಫೈಬ್ರೋಸ್ಕ್ಯಾನ್ ಅಂತ ಮಾಡ್ತೀವಿ, ಅದಾದ ನಂತರ ಲಿವರ್ ತೊಂದರೆಯಿಂದ ನಮ್ಮ ಬ್ಲಡ್ನ ಅಂಶಗಳು ಎಷ್ಟು ಹಾಳಾಗಿದೆ ಅಂತ ಅದನ್ನು ನೋಡ್ಕೊಳ್ತೇವೆ, ಆಮೇಲೆ ರಕ್ತ ಎಷ್ಟು ತೆಳು ಇದೆ PTINR ಅಂತ ಅದನ್ನು ಕೂಡ ಮಾಡ್ತೇವೆ. ನೆಕ್ಸ್ಟ್ ಅದಾದ ನಂತರ ಇಮೇಜಿಂಗ್ ಅಂದ್ರೆ CT ಸ್ಕ್ಯಾನ್ ಮಾಡಬಹುದು ಅಥವಾ ಒಂದು MRI ಸ್ಕ್ಯಾನ್ ಮಾಡಬಹುದು, ಇವನ್ನೆಲ್ಲ ಕೂಡ ನಾವು ಮಾಡ್ಬಿಟ್ಟು ನೋಡ್ತೇವೆ. ಇದರಲ್ಲಿ ತೊಂದರೆಗಳು ಕಂಡು ಬಂದಲ್ಲಿ ನಾವು ಅದರ ಪೂರಕವಾಗಿ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ. ಮೆಡಿಕಲ್ ಟ್ರೀಟ್ಮೆಂಟ್ ಆಗದ ಪಕ್ಷದಲ್ಲಿ ನಾವು ಕಸಿ ಮಾಡುವಂತಹ ವಿಧಾನ ಕೂಡ ಉಪಯೋಗಿಸ್ತೇವೆ. ನಾವು ನೆಕ್ಸ್ಟ್
1: ಟ್ರೀಟ್ಮೆಂಟ್ ಅಂತಂದ್ರೆ ಏನೆಲ್ಲ ಟ್ರೀಟ್ಮೆಂಟ್ ಇರುತ್ತೆ?
0: ಟ್ರೀಟ್ಮೆಂಟ್ ಅಂದ್ರೆ ಮೇಡಮ್, ಈಗ ನಾನು ಹೇಳಿದೆ ನಿಮಗೆ ರಕ್ತಸ್ರಾವ ಆಗುವ ಲಕ್ಷಣಗಳಿರಬಹುದು ಅಂತ. ರಕ್ತಸ್ರಾವ ಆದ್ರೆ ನಾವು ರಕ್ತದ ಒಂದು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ಯಾವ ಭಾಗದಿಂದ ಇಂಟೆಸ್ಟೈನ್ ಅಲ್ಲಿ ಅವುಗಳನ್ನ ಕೂಡ ನಾವು ಅವುಗಳನ್ನ ಎಂಡೋಸ್ಕೋಪಿ ಅಥವಾ ಕೊಲೊನೋಸ್ಕೋಪಿ ಮೂಲಕ ಕಂಟ್ರೋಲ್ ಮಾಡಬಹುದು. ಆ ನಂತರ ನಮ್ಮ ಜಾಂಡಿಸ್ ಆಯ್ತು, ಜಾಂಡಿಸ್ ಗೆ ನಾವು ಆಂಟಿ ಆಕ್ಸಿಡೆಂಟ್ಸ್ ಎಲ್ಲ ಕೊಟ್ಬಿಟ್ಟು ಸ್ವಲ್ಪ ಕಂಟ್ರೋಲ್ ಮಾಡಬಹುದು. ಆ ನಂತರ ಹೊಟ್ಟೆಯಲ್ಲಿ ನೀರು ತುಂಬುದ ಅಸೈಟಿಸ್ ಅಂತ ಹೇಳ್ತೇವೆ, ಅದನ್ನ ಟೆಸ್ಟ್ ಮಾಡಬಹುದು. ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೋಸ್ಕರ ಹೈ ಪ್ರೋಟೀನ್ ಡಯಟ್, ಲೋ ಸಾಲ್ಟ್ ಡಯಟ್, ವಾಟರ್ ರೆಸ್ಟ್ರಿಕ್ಷನ್, ಇವನ್ನೆಲ್ಲ ಕೂಡ ಮಾಡಬಹುದು. ಇನ್ನ ನೆಕ್ಸ್ಟ್ ಫೈನಲ್ ಸ್ಟೇಜ್ ಹೋದ್ರೆ ಕಟ್ಟ ಕಡೆ ಆಪ್ಷನ್ ಅಂತ ಹೇಳಿದೆ ಅಂದ್ರೆ ನಮ್ದು ಲಿವರ್ ಟ್ರಾನ್ಸ್ಪ್ಲಾಂಟ್ ಬರ್ತದೆ ಮೇಡಮ್, ಕಂಪ್ಲೀಟ್ ಕ್ಯೂರ್ ಬೇಕೇ ಬೇಕು ಅಂತ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಬರ್ತದೆ. ಅದು ಲಿವರ್ ಟ್ರಾನ್ಸ್ಪ್ಲಾಂಟ್ ನಲ್ಲಿ ಕಸಿ ಮಾಡುವ ವಿಧಾನ, ಬೇಸಿಕಲಿ ನಾವು ಡೆಡ್ ಡೋನರ್ ಇರ್ತಾರೆ ಇಲ್ಲ ಲಿವಿಂಗ್ ಡೋನರ್ ಇರ್ತಾರೆ, ಅವ್ನ ನೋಡ್ಬಿಟ್ಟು ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ನ ಮಾಡಬೇಕಾಗ್ತದೆ.
1: ಲಿವಿಂಗ್ ಡೋನರ್ ತಗೊಳ್ಬಹುದು?
0: ಹೌದು, ಲಿವಿಂಗ್ ಡೋನರ್ ಕೂಡ ತೊಡ್ತಾರೆ.
1: ಅವರದ್ದು
0: ಒಬ್ಬ ಮನುಷ್ಯನಿಗೆ ನಾರ್ಮಲ್ ಹೆಲ್ತ್ ಲಿವರ್ ಇದೆ ಅಂದ್ರೆ ಅವ್ರದ್ದು ಪೂರ್ಣ ಲಿವರ್ ಬೇಕಾಗಿಲ್ಲ, ನಮ್ಮ ಅರ್ಧ ಲಿವರ್ ಸಾಕು ನಮ್ಮ ಜೀವನ ಶೈಲಿಗೆ, ನಾವು ನೋಡ್ಕೊಳ್ತಾ ಹೋದ ಅರ್ಧ ಲಿವರ್ ಸಾಕಾಗಿರುತ್ತೆ. ಸೊ ಇನ್ನ ಅರ್ಧ ಲಿವರ್ ಅನ್ನು ನಾವು ಡೊನೇಟ್ ಮಾಡುವ ಪ್ರಕ್ರಿಯೆ ಇರ್ತದೆ. ಅದು ಕೂಡ ಒಂದು ಬಹು ಹಂತದ ಪ್ರೊಸೀಜರ್ ಮೂಲಕ ಮಾಡಿ ಅವ್ರಿಗೆ ಟೆಸ್ಟ್ ಮಾಡಿ ನಂತರ ಅವ್ರು ಫಿಟ್ ಇದ್ರೆ ಮಾತ್ರ ಅವ್ರದ್ದು ಲಿವರ್ ಬಳಕೆ ಆಗುತ್ತದೆ, ಇಲ್ಲಾಂದ್ರೆ ಎಲ್ಲರಿಗೂ ಲಿವರ್ ಡೊನೇಟ್ ಮಾಡಕ್ ಆಗುದಿಲ್ಲ. ಸೊ ಈಗ DCLD ಅಂದ್ರೆ ಡೆಡ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಕೂಡ ದಕ್ಷಿಣ ಭಾರತದಲ್ಲಿ ಬಹಳ ಕಾಮನ್ ಆಗಿ ಸಿಗ್ತದೆ, ಯಾಕಂದ್ರೆ ಡೊನೇಟ್ ಗಳು ಜಾಸ್ತಿ ಆಗ್ತದೆ. ಬಟ್ ಲಿವಿಂಗ್ ಡೋನರ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಇದರ ಅರ್ಥ ಏನು ಅಂತಂದ್ರೆ ನಾವು ಮೊದಲ ಸ್ಟೇಜ್

0: ನಾವು ನೋಡ್ತಾ ಇಲ್ಲ, ನಮ್ಮ ಲಿವರ್ ನ ಕಾಪಾಡಿಕೊಳ್ತಾ ಇಲ್ಲ.
1: ಈಗ ಲಿವರ್ ಕಸಿಗೆ ಒಳಗಾಗಿದ್ದಾರೆ, ನಂತರ ಅವರ ಜೀವನ ಹೇಗಿರುತ್ತೆ, ಅವ್ರು ಹೇಗಿರ್ಬೇಕಾಗುತ್ತೆ?
0: ಹೌದು, ಲಿವರ್ ನ ಕಸಿಗೆ ಕಾರಣಗಳೇನು, ಲಿವರ್ ಹಾಳಾಗೋದಕ್ಕೆ ಕಾರಣಗಳನ್ನು ಅವನು ಫಸ್ಟ್ ನೋಡ್ಕೊಂಡಿರ್ಬೇಕಾಗುತ್ತೆ. ನಮ್ಮ ಡಯಾಬಿಟಿಸ್ ಕಂಟ್ರೋಲ್ ಮಾಡಬೇಕು, ಒಪೆಸಿಟಿ, ಹೈಪರ್ ಟೆನ್ಷನ್, ಅವನ್ನೆಲ್ಲ ಬೇರೆ ಪೂರಕವಾದ ಲಿವರ್ಗೆ ಹಾಳಾಗ್ಲಿಕ್ಕೆ ಏನು ಕಾರಣವಿರುತ್ತಲ್ಲ, ಅವು ಕಾರಕವನ್ನು ಕಂಟ್ರೋಲ್ ಇಟ್ಕೋಬೇಕಾಗ್ತದೆ. ಅದರ ಜೊತೆಗೆ ಏನಾದರೂ ವ್ಯಸನಗಳಾಗಿದ್ದರೆ ಅವುಗಳಿಗೆ ಕೌನ್ಸಿಲಿಂಗ್ ಕೊಡುವುದಾಗಿರುತ್ತೆ. ನೆಕ್ಸ್ಟ್ ಮಾಡಬಾರದು, ಅವ್ರು ಯಾವುದು ಲಿವರ್ ಟ್ರಾನ್ಸ್ಪ್ಲಾಂಟ್ ಕಾರಣಕ್ಕಾಗಿರುತ್ತೆ ಆ ವ್ಯಸನಗಳನ್ನು ಹಿಡಿತದಲ್ಲಿ ಇಟ್ಕೋಬೇಕಾಗ್ತದೆ. ಇದಾದ ನಂತರ ಲಿವರ್ ಟ್ರಾನ್ಸ್ಪ್ಲಾಂಟ್ ನ ಆದ ನಂತರ ಅವರಿಗೆ ಒಂದು ಇಮ್ಯುನೋ ಸಪ್ರೆಷನ್ಸ್ ಅಂದ್ರೆ ನಮ್ಮ ರೋಗದ ನಿರೋಧಕ ಶಕ್ತಿ ಕೊಟ್ಟಿರುವಂತ ಲಿವರ್ ಅನ್ನು ಹಾಳು ಮಾಡಬಾರದು, ಅದನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಔಷಧಿಗಳನ್ನ ಅವುಗಳನ್ನ ನಾವು ಕೊಡ್ತಾ ಹೋಗಬೇಕಾಗುತ್ತೆ, ಅದರಿಂದ ಆಗುವ ಸೈಡ್ ಎಫೆಕ್ಟ್ ಗಳನ್ನ ಮಾನಿಟರ್ ಮಾಡ್ತಾ ಹೋಗಬೇಕಾಗುತ್ತೆ. ಒಬ್ಬ ಹೆಪಟಾಲಜಿಸ್ಟ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಹತ್ರ ನೀವು ಲಿವರ್ ಟ್ರಾನ್ಸ್ಪ್ಲಾಂಟ್ ತದನಂತರ ಬಂದು ಅವ್ರ ಹತ್ರ ರೆಗ್ಯುಲರ್ ಫಾಲೋಅಪ್ ನಲ್ಲಿ ಇರಬೇಕಾಗುತ್ತೆ. ಇನ್ ಒಂದು ವರ್ಷ ಎರಡು ವರ್ಷ ರೆಗ್ಯುಲರ್ ಫಾಲೋಅಪ್ ಜಾಸ್ತಿ ಬೇಕಾಗ್ತದೆ. ಕೊನೆಗೆ ಅದಾದ ನಂತರ ಒಂದು ವರ್ಷಕ್ಕೊಂದ್ಸರಿ ಬಂದ್ರು ಕೂಡ ಅದಂತ ತೊಂದರೆ ಇರುವುದಿಲ್ಲ.
1: ಸಾಮಾನ್ಯವಾಗಿ ನಮ್ಮ ದೇಹ ಯಾವುದೇ ಫಾರಿನ್ ಬಾಡಿಯನ್ನ ಬೇಗ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಈ ಲಿವರ್ ಅನ್ನುವಂತ ಒಂದು ಪಾರ್ಟ್ ಅನ್ನ ಹಾಕಿದಾಗ ನಮ್ಮ ದೇಹಕ್ಕೆ, ಅಥವಾ ಯಾರು ತೊಂದರೆಗೊಳಗಾಗಿರ್ತಾರೆ ಅವರಿಗೆ ಹೇಗೆ ಎಷ್ಟು ದಿವಸ ಬೇಕಾಗುತ್ತೆ ಅದು ತನ್ನದೇ ದೇಹದ ಒಂದು ಭಾಗ ಅಂತ ಹೇಳಿ ಸ್ವೀಕರಿಸುತ್ತೋ, ಅಥವಾ ಏನಾದ್ರು ಕಿರಿಕಿರಿ ಆಗುತ್ತಾ ಅಲ್ಲಿ?
0: ಮೇಡಮ್, ಅಂದ್ರೆ ಕಸಿ ಮಾಡಿದ ನಂತರ ಲಿವರ್ ಕೊಟ್ಟಿರೋದು ಒಂದು ಎರಡು ವಾರದಿಂದ ಕೆಲಸ ಸ್ಟಾರ್ಟ್ ಮಾಡ್ತದೆ, ಅದು ಒಂದು ಎರಡು ವಾರದಿಂದ. ಬಟ್ ಅದು ಏನಂತ ಹೇಳಿದ್ರೆ ಪೂರ್ಣ ಪ್ರಮಾಣದ ಕೆಲಸ ಮಾಡ್ಲಿಕ್ಕೆ ಟೈಮ್ ಹಿಡಿತದೆ. ಬಟ್ ಏನಂದ್ರೆ ಲಿವರ್ ಬಹಳ ಸಹಕಾರಿ ಅಂಗ, ರಿಜನರೇಟ್ ಆಗ್ತದೆ ಅಂದ್ರೆ ಅದ್ರ ಕಡೆ ಉತ್ಪತ್ತಿ ಕೂಡ ಆಗ್ತದೆ. ಅದ್ರ ಜೊತೆಗೆ ಕೊಟ್ಟಿರೋ ಲಿವರ್ ಅನ್ನು ತನ್ನದಾಗಿಸಿಕೊಳ್ತದೆ. ಅವಾಗ ನಮಗೆ ನಮ್ಮ ರೋಗ ನಿರೋಧಕ ಶಕ್ತಿಗಳು ಎಷ್ಟು ಬೇಕೋ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ, ಆ ಲಿವರ್ ಅನ್ನು ಹೊರತಗೆದೇನೆ ಎಷ್ಟು ಬೇಕೋ ಅದನ್ನು ಅಳತೆ ತೂಗಿ ಮಾಡಿ ಕೊಡಬೇಕಾಗ್ತದೆ. ಆ ಸಮಯದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ನಾವು ಕಂಟ್ರೋಲ್ ಮಾಡಿದಾಗ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಗಳು ಕೂಡ ಇರ್ತವೆ. ಸೊ ರಿಸ್ಕ್ ಅಂತೂ ಇರುತ್ತೆ ಟ್ರಾನ್ಸ್ಪ್ಲಾಂಟ್ ಅಂದ್ರೆ ಒಂದು ಆರಾಮದ ಇದಲ್ಲ, ಬಟ್ ಅದು ಬಹಳ ಪ್ರೋಸೆಸ್, ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಮೂಲಕ ಹೋಗಬೇಕಾಗ್ತದೆ. ಆ ನಂತರ ಅದು ಲಿವರ್ ಟ್ರಾನ್ಸ್ಪ್ಲಾಂಟ್ ಆಗ್ತದೆ ಮೇಡಮ್, ಅದಕ್ಕೋಸ್ಕರ. ಬಟ್ ಆ ಸ್ಟೇಜ್ ಗೆ ಹೋಗುದು ಬಹಳ ಕಷ್ಟ. ಲಿವರ್ ಡೊನೇಷನ್ ಕೂಡ ಬಹಳ ವಿರಳ, ಡಿಸೀಸ್ ಡೋನರ್ ಸಿಗುವುದು ವಿರಳ, ಆನಂತರ ನಮ್ಮ ಲಿವಿಂಗ್ ಡೋನರ್ ಕೂಡ ಸಿಗುವುದು ವಿರಳ ಆಗಿರೋದ್ರಿಂದ ಮೊಟ್ಟ ಮೊದಲ ಸ್ಟೇಜ್ ಗಳಲ್ಲಿ ನಾವು ಕ್ಲಿಯರ್ ಮಾಡ್ಕೊಳ್ಳೋದು ಬಹಳ ಉತ್ತಮ ಅನಿಸ್ತದೆ ನನಗೆ.
1: ಎರಡು ಪ್ರಶ್ನೆ ನನಗೆ. ಈಗ ರಿವರ್ಸಬಲ್ ಅಂತ ಹೇಳಿದ್ರೆ ಅದು ಅದು ಹೇಗೆ ಮಾಡ್ಕೊಳ್ಬೇಕು, ಬರ್ದೇ ಇರೋ ಹಾಗೆ ಹೇಗೆ ನೋಡ್ಕೊಳ್ಬೇಕು?
0: ಹೌದು, ಸೊ ಬರ್ದೇ ಇರೋದು ಫಸ್ಟ್ ಹೇಳ್ಬಿಡ್ತೀನಿ. ಬರ್ದೇ ಇರೋದು ಅಂತ ಹೇಳಿದ್ರೆ ನಾವು ಏನೇ ಇದ್ರು ಈಗ ಯಾವ ಟೆಸ್ಟ್ ಮಾಡದೇನೆ ನಮ್ಮ ಜೀವನ ಶೈಲಿಯಲ್ಲಿ ಆಹಾರ ಪ್ರಕ್ರಿಯೆಯಲ್ಲಿ ನಾವು ದಿನನಿತ್ಯದ ಇದರಲ್ಲಿ ನಾರ್ಮಲ್ ಡಯಟ್ ಹೋಲ್ ಗ್ರೇನ್ಸ್ ಅನ್ನೋ ಊಟದಲ್ಲೂ ಬಳಸಬೇಕು. ರಾಗಿ, ಜೋಳ, ಗೋಧಿ ಇರಬಹುದು, ಅದನ್ನು ಯಾವುದೇ ಧಾನ್ಯಗಳನ್ನು ನಾವು ಒಂದು ಹಂತದಲ್ಲಿ ಬಳಸಬೇಕು, ಒಂದು ಪ್ರಮಾಣದಲ್ಲಿ ಬಳಸಬೇಕು. ಆಮೇಲೆ ಒಂದನೇ ಐದು ಭಾಗ ನಾವು ಹಣ್ಣು ಸೊಪ್ಪು ತರಕಾರಿ ಅವನ್ನು ಬಳಸಬೇಕು ಊಟದಲ್ಲಿ. ದಿನನಿತ್ಯದಲ್ಲಿ ನಾವು 15 ನಿಮಿಷನಾದರೂ ಒಂದು ವಾಕ್, ವ್ಯಾಯಾಮ, ಎಕ್ಸಸೈಸ್ ಗಳನ್ನು ಬಳಸ್ಕೋಬೇಕು. ಸ್ವಿಮ್ಮಿಂಗ್ ಇರಬಹುದು, ಸೈಕ್ಲಿಂಗ್ ಇರಬಹುದು, ನೀವು ಶಟಲ್ ಬ್ಯಾಡ್ಮಿಂಟನ್, ಎನಿಥಿಂಗ್, ಎನಿ ವರ್ಕ್ಔಟ್ ಯಾವ್ದಾದ್ರು
1: ಮಾಡ್ತಾರೆ,
0: ವಾಕ್ ಆದ್ರೂ ಮಾಡಬಹುದು. ನಾವು ಬರೀ ವಾಕೇ ಮಾಡ್ಬೇಕು ಅಂತಾರೆ, ದಿನನಿತ್ಯದಲ್ಲಿ ನಾವು ಒಂದೆರಡು ಮಾಡಿ ಹತ್ಬೇಕಂದ್ರೆ ಒಂದು ಲಿಫ್ಟ್ ಕಾಯದೇನೆ. ಇಲ್ಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಒಂದು ಹಣ್ಣಿನ ಅಂಗಡಿ, ಏನಾದ್ರು ಒಂದು ಯಾವ್ದು ಅಂಗಡಿ ಹೋಗ್ಬೇಕಂತ ನಡ್ಕೊಂಡು ಹೋಗೋದು, ಯಾವ್ದಾದ್ರು ಒಂದು ಆಟೋನ ತಗೊಂಡು ಬಿಡೋದು, ಇವನ್ನೆಲ್ಲ ಮಾಡಿ ನಾವು ಸ್ವಲ್ಪ ನಮ್ಮ ದೇಹದ ವ್ಯಾಯಾಮದ ಪ್ರಕ್ರಿಯೆಯನ್ನು ಆಕ್ಟಿವ್ ಆಗಿ ಇಟ್ಕೋಬಹುದು. ತದನಂತರ ನಮ್ಮ ವ್ಯಸನಗಳು ಯಾವ್ದಾದ್ರು ಇದ್ರೆ ಅವನ್ನ ಬಹಳ ಕಟ್ ಮಾಡ್ಕೋಬೇಕು. ಮದ್ಯಪಾನ ಏನಾದ್ರು ಇತ್ತಂದ್ರೆ ವಾರಕ್ಕೊಂದು ಸರಿನೂ ಎರಡು ಸರಿನೂ ಮಾಡ್ಕೊಳೋದು, ಅದು ಬಹಳ ಲಿಮಿಟೆಡ್ ಅಮೌಂಟ್ ಅಲ್ಲಿ ತಗೊಳೋದು, ಇದನ್ನೆಲ್ಲ ಮಾಡಬೇಕು. ಇಲ್ಲಾಂದ್ರೆ ಸ್ಟಾಪ್ ಮಾಡಿದ್ರೆ ಎಲ್ಲದಕ್ಕಿಂತ ಒಳ್ಳೇದು. ಎನಿ ಅಮೌಂಟ್ ಆಫ್ ಆಲ್ಕೋಹಾಲ್, ಯಾವುದೇ ಪ್ರಮಾಣದ ಮದ್ಯಪಾನವು ಕೂಡ ಕ್ಯಾನ್ಸರ್ ಜನಕ ಅಂತಾನೆ ಈಗ ಡಿಸೈಡ್ ಆಗಿರೋದ್ರಿಂದ ಒಳ್ಳೇದಲ್ಲ ಮದ್ಯಪಾನ, ಒಳ್ಳೇದಲ್ಲ. ನೆಕ್ಸ್ಟ್ ರೆಗ್ಯುಲರ್ ಟೆಸ್ಟ್. ಈಗ ಏನಾಗುತ್ತೆ ಅಂದ್ರೆ ಏನು ಇಲ್ದೇನೆ ಸೈಲೆಂಟ್ ಎಪಿಡೆಮಿಕ್ ನಾವು ಈಗ ಮಾತಾಡಿದಾಗೆ. ಸೊ ರೆಗ್ಯುಲರ್ ಆಗಿ ಯಾವಾಗಾದ್ರೂ ಒಂದು ವರ್ಷಕ್ಕೆ ಒಂದು ಸರಿ ನಿಮ್ಮದು ಒಂದು ಬ್ಲಡ್ ಚೆಕಪ್ ಮಾಡಿಸೋದು, ಎಲ್ ಎಫ್ ಟಿ ಲಿವರ್ ಫಂಕ್ಷನ್ಸ್ ಮಾಡೋದು ಇರ್ಬೋದು, ಇಲ್ಲ ಅಲ್ಟ್ರಾಸೌಂಡ್ ಮಾಡಿಸೋದಿರ್ಬೋದು, ನಿಮಗೆ ಒಂದು ಐಡಿಯಾ ಸಿಗ್ತದೆ ನಿಮ್ಮ ಒಬೆಸಿಟಿ ತೂಕ ಜಾಸ್ತಿ ಇತ್ತು ಅಂದ್ರೆ ನೀವು ಒಂದು ಟೆಸ್ಟ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಬಹುದು. ಇದು ಬೇಸಿಕ್ ಆಗಿ ಹೇಳ್ಬಹುದು. ಇದು ರಿವರ್ಸಿಬಲ್, ತಡೆಗಟ್ಟೋದು ಹೆಂಗಂತ. ರಿವರ್ಸಿಬಲ್ ಹೇಗೆ ಅಂದ್ರೆ ನಿಮ್ದಲ್ಲಿ ಏನಾದ್ರೂ ತೊಂದರೆ ಇತ್ತು ಅಂದ್ರೆ ಒಂದು 5-10% ವೆಯ್ಟ್ ಲಾಸ್ ಮಾಡ್ಕೊಳೋದು ಅಷ್ಟೇ, ಬಹಳ ಬೇಸಿಕ್ ಆಗಿ ಹೇಳ್ಬೇಕು ಅಂದ್ರೆ. ಸೊ ಇದನ್ನ ಹೇಗೆ ಮಾಡ್ತೀರಾ, ಊಟದಲ್ಲಿ ಕ್ಯಾಲರೀಸ್ ಕಡಿಮೆ ಮಾಡ್ಕೊಳೋದು ಅಂದ್ರೆ ಪಿಷ್ಟಾಂಶಗಳನ್ನು ಕಡಿಮೆ ಮಾಡ್ಕೊಳೋದು, ಎಕ್ಸಸೈಸ್ ನಲ್ಲಿ ನಾವು ರೆಗ್ಯುಲಾರಿಟಿ ಮೇಂಟೈನ್ ಮಾಡೋದು, ಇಷ್ಟು ಮಾಡಿದ್ರೆ
1: ಸಾಕಾಗುತ್ತೆ. ಹೆಚ್ಚಾಗಿ ಈ ರಾಸಾಯನಿಕ ಯುಕ್ತ ಪದಾರ್ಥಗಳು, ಅದು ಮೆಡಿಸನ್ ಇರಬಹುದು, ಆಹಾರನೇ ಇರಬಹುದು, ಏನೇ ಇರಬಹುದು, ರಾಸಾಯನಿಕ ಯುಕ್ತ ಪದಾರ್ಥಗಳನ್ನು ನಾವು ಸೇವಿಸಿದಾಗ ಅದು ಲಿವರ್ ಮೇಲೆ ಹೆಚ್ಚು ಒತ್ತಡವನ್ನು ಉಂಟು ಮಾಡುತ್ತಾ, ಹೇಗೆ ಡಾಕ್ಟರ್?
0: ಹೌದು ಮೇಡಮ್, ರಾಸಾಯನಿಕ ಯುಕ್ತ ಪದಾರ್ಥಗಳಲ್ಲಿ ಏನಾಗುತ್ತೆ ಅಂದ್ರೆ ಅದರಲ್ಲೆಲ್ಲ ಪ್ರೊಸೆಸ್ಡ್ ಇರುತ್ತೆ. ನಮಗೆ ರಾಸಾಯನಿಕಗಳು, ಒಂದು ಪೂರ್ಣವಾದ ಆಹಾರದಲ್ಲಿ ರಾಸಾಯನಿಕಗಳು ನಮ್ಮ ಕರಳುಗಳು ಪಚನ ಕ್ರಿಯೆ ಪ್ರಾರಂಭ ಮಾಡಿ ಅದನ್ನ ಮಿಕ್ಸ್ ಮಾಡಿ ಅದನ್ನೆಲ್ಲ ತೆಗೆದಾಗ ಅದರ ಗ್ಲೈಸೆಮಿಕ್ ಇಂಡೆಕ್ಸ್, ಶುಗರ್ ಜಾಸ್ತಿ ಆಗುವಂತದ್ದು ಕಡಿಮೆ ಇರ್ತದೆ. ಬಟ್ ನಾವು ಪ್ರೊಸೆಸ್ಡ್ ಫುಡ್, ರಾಸಾಯನಿಕ ಏನು ತಗೊಳ್ತಿರೋ ಬಾಯಲ್ಲಿ ಡೈರೆಕ್ಟ್ ಆಗಿ ಕನ್ಸಮ್ ಮಾಡೋದು, ಅದು ನೇರವಾಗಿ ರಕ್ತದಕ್ಕೆ ಸೇರ್ಕೊಳ್ತದೆ. ನೇರ

0: ರಕ್ತ ಯಾವಾಗ ಸೇರ್ಕೊಳುತ್ತೋ ಅವಾಗ ಫ್ಯಾಟ್ ಸಿಂಥೆಸಿಸ್ ಅಂದ್ರೆ ಅಥವಾ ಕಾರ್ಬೋಹೈಡ್ರೇಟ್ಸ್ ಇನ್ ಫ್ಯಾಟ್ ಕನ್ವರ್ಷನ್ ಇವೆರಡು ಕೂಡ ಜಾಸ್ತಿ ಆಗ್ತದೆ. ಸೊ ಯಾವಾಗ ಕೊಬ್ಬು ಜನರೇಷನ್ ಜಾಸ್ತಿ ಆಗ್ತದೋ ಇಮಿಡಿಯೇಟ್ಲಿ ಫ್ಯಾಟ್ ಕನ್ವರ್ಟ್ ಆಗ್ತದೋ ಅದು ಅಕ್ಯುಮುಲೇಟ್ ದೇಹದಲ್ಲಿ ಇಡೀ ಬೇರೆ ಬೇರೆ ಭಾಗಗಳಲ್ಲಿ ಸೇರ್ತಾ ಹೋಗ್ತದೆ. ಯಾವಾಗ ಲಿವರ್ ಅಲ್ಲೇ ತೊಂದರೆ ಆಗ್ತದೋ ಅವಾಗ ಅದು ಲಿವರ್ ನ ಹಾಳು ಮಾಡೋ ಚಾನ್ಸಸ್ ಜಾಸ್ತಿ ಆಗ್ತದೆ.
1: ಡಾಕ್ಟರ್, ಈ ಫ್ಯಾಟಿ ಲಿವರ್ ಬಗ್ಗೆ ಹೆಚ್ಚು ಅರಿವಿದೆಯಾ ಜನರಲ್ಲಿ?
0: ಫ್ಯಾಟಿ ಲಿವರ್ ಬಗ್ಗೆ ಅರಿವು ಅನ್ನೋದಕ್ಕಿಂತ ಅದು ಈ ಇತ್ತೀಚಿನ ಅಲ್ಟ್ರಾಸೌಂಡ್ ಮಾಡ್ತಿರೋದ್ರಿಂದ ಜನಗಳಿಗೆ ತಿಳಿತಾ ಇಲ್ಲ. ಅಲ್ಟ್ರಾಸೌಂಡ್ ನಲ್ಲಿ ಫ್ಯಾಟಿ ಲಿವರ್ ಕೊಟ್ಟಿದ್ದಾರೆ ಏನ್ ಮಾಡೋದು ಅಂತ ಬರ್ತದೆ. ಆಸ್ ಸಚ್ ಅವರೇ ಮಾಡಿಸ್ಕೊಳೋದು. ನಮ್ಮ ಲಿವರ್ ಬಗ್ಗೆ ಹೆಲ್ತ್ ಬೇಕು ನಮಗೆ, ನಮಗೆ ಶುಗರ್ ಇದೆ, ನಮಗೆ ಪಿಪಿ ಇದೆ, ನಮಗೆ ಏನೊಂದು ತೊಂದರೆ ಇದೆ ಅವಾಗಿರಬಹುದು ಅಂತ ಬರೋದಕ್ಕೂ ಕಡಿಮೆ ಇದೆ. ಇನ್ಸಿಡೆಂಟ್ ಇಲ್ಲ ಅಂದ್ರೆ ಅವ್ರು ಏನೋ ಮಾಡಿಸ್ಕೊಳಕ್ ಹೋದಾಗ ಬಂದಾಗ ಫ್ಯಾಟಿ ಲಿವರ್ ಬರ್ತಾ ಇದೆ ಬಿಟ್ರೆ ಅವರಿಗೆ ಅದರಷ್ಟು ಫ್ಯಾಟಿ ಲಿವರ್ ಇದೆ ನಾವು ಸರಿ ಮಾಡ್ಕೋಬೇಕು ಅನ್ನೋದು ಬಹಳ ವಿರಳ ಮ್ಯಾಮ್. ಯಾಕಂದ್ರೆ ಇದು ಒಂದು 25-30 ಭಾಗ ಯಾರಿಗೆ ಫ್ಯಾಟಿ ಲಿವರ್ ಇರುತ್ತೆ ಅವ್ರಿಗೆ ಫೈನಲ್ ಸಿರೋಸಿಸ್ ಆಗೋ ಸ್ಟೇಜಸ್ ಇರ್ತದೆ. ಬಟ್ ಈ 40 ಭಾಗ ಇರೋದಿಲ್ಲ. ಸೊ ಅವ್ರೇನು ಅನ್ಕೊಳ್ತಾರೆ ನಾವು 60% ಬರಬಹುದು ಅಂತ ಅನ್ಕೊಂಡ್ಕೊಂಡಿರ್ತಾರೆ. ಬಟ್ ಈ 25 ಭಾಗದಲ್ಲೂ ಬರೋ ಚಾನ್ಸಸ್ ಇರ್ತದೆ ಅನ್ನೋದನ್ನ ಮರೆತು ಬಿಡ್ತಾರೆ. ಸೊ ಅವಾಗ ಏನಾಗ್ತದೆ ಅಂದಾಗ ಅವರಿಗೆ ಅದ್ರ ಬಗ್ಗೆ ಜಾಸ್ತಿ ಅದ್ರ ಬಗ್ಗೆ ಹೆದರಿಕೆ ಇರಲಿ ಅಥವಾ ಅದ್ರ ಬಗ್ಗೆ ಒಂದು ಕಾಳಜಿ ಇರಲಿ ಕಡಿಮೆ ಆಗ್ಬಿಡ್ತದೆ. ಅದನ್ನ ಯಾರಿಗೆ ಬರುತ್ತೆ ಯಾರಿಗೆ ಬರುತ್ತೆ ಬರಲ್ಲ ಅಂತ ಹೇಳಕ್ ಆಗುದಿಲ್ಲ. ಸೊ ಹಾಗಾಗಿ ರೆಗ್ಯುಲರ್ ಒಂದು ಚೆಕಪ್ ಮಾಡಿಕೊಂಡು ನಮ್ಮ ಆಹಾರ ಪ್ರಕ್ರಿಯೆ, ವ್ಯಾಯಾಮ ಮತ್ತು ವ್ಯಸನಗಳು ಇವೆಲ್ಲ ಕಂಟ್ರೋಲ್ ಇದ್ದಾಗ ಚೆಕಪ್ಗಳು ಬಹಳ ವಿರಳವಾಗಬೇಕಾಗ್ತದೆ. ಈ ಮೂರು ಹಾಳಾದಾಗ ಚೆಕಪ್ಸ್ ಬೇಕಾಗ್ತದೆ, ಟ್ರೀಟ್ಮೆಂಟ್ ಬೇಕಾಗ್ತದೆ, ಟ್ರಾನ್ಸ್ಪ್ಲಾಂಟ್ ಕೂಡ ಬೇಕಾಗಬಹುದು ಲಾಂಗ್ ರನ್ ಅಲ್ಲಿ.
1: ಓಕೆ ಡಾಕ್ಟರ್, ಕಾರ್ಯಕ್ರಮ ಮುಗಿಸೋಣ. ಏನು ಫ್ಯಾಟಿ ಲಿವರ್ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ಹಾಗೆ ಆಕಾಶವಾಣಿ ಪರವಾಗಿ ನಿಮಗೆ ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್.
2: ಇದುವರೆಗೂ ಫ್ಯಾಟಿ ಲಿವರ್ನ ಲಕ್ಷಣಗಳು ಹಾಗೂ ಕಾರಣಗಳು ಈ ಕುರಿತು ಮಾತನಾಡಿದವರು ದಾವಣಗೆರೆಯ ಎಸ್ಎಸ್ ನಾರಾಯಣ ಹೆಲ್ತ್ ಆಸ್ಪತ್ರೆಯ ನುರಿತ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಯಕೃತ್ ತಜ್ಞರಾದ ಡಾಕ್ಟರ್ ಅಶ್ವಿನ್ ಡಿಕೆ. ಇವರನ್ನ ಸಂದರ್ಶಿಸಿದವರು ದ್ಯಾಮಲಾಂಬಿಕಾ ಎಂಎಸ್. ಇದು ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
3: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
4: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
3: ಏನಾಯ್ತೆ ಸವಿ?
5: ಅಯ್ಯೋ, ಬೆಳಿಗ್ಗೆ ನನ್ನ ನಾದಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
5: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
3: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
6: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.
7: ಯಾರು ಈ ಮಾತನ್ನು ಹೇಳೋದಿಲ್ಲ, ಅರ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ.
8: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
3: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
8: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
3: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
8: ನಾವು ಸಮಾಜವನ್ನು ಬೆಳೆಸಿದರೆ
3: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪ್ರಧಾನಮಂತ್ರಿ ಕೃಷಿ ಚಿಕಿತ್ಸಾಲಯ ಮತ್ತು ಕೃಷಿ ಉದ್ಯಮ ಕುರಿತ ಸಂವಾದ.
2: ದೀಪಕಣ್ಣ.
3: ಏನ್ ದೀಪಕ, ಹೇಳು,
2: ಹೇಗಿದ್ದೀರಿ, ಆರಾಮಿದ್ದೀರಾ?
3: ಚೆನ್ನಾಗಿದ್ದೀನಿ, ಹೇಳು.
2: ಹಾ, ನಾನ್ ಯಾಕ್ ಬಂದೆ ಅಂದ್ರೆ, ಸ್ವಲ್ಪ ಭತ್ತ ಹಾಕಿದ್ನ ಗದ್ದೆಯಲ್ಲಿ, ಮತ್ ಸ್ವಲ್ಪ ತರಕಾರಿ ಎಲ್ಲ ಬೆಳೆಸಿದ್ದೇನೆ. ಈಗ ಒಂದು ಮಳೆ ಇಲ್ಲ, ಒಂದ್ ಲೆಕ್ಕದಲ್ಲಿ ಸ್ವಲ್ಪ ನೀರೆಲ್ಲ ಹಾಕೋದ್ ಕಷ್ಟ.

0: ಆದ್ರೆ ಸರಿಯಾಗಿ ಅದು ಬೆಳೀತಾನೆ ಇಲ್ಲ.
1: ರೂಪಕ್ಕ, ಇದು ನಿಂದ ಮಾತ್ರ ತೊಂದ್ರೆ ಅಲ್ಲ, ಇದು ಬಹುಶಃ ಎಲ್ಲರದು ತೊಂದ್ರೆ ಆಗ್ತಾ ಇದೆ. ನಮ್ಮ ಗದ್ದೆಯಲ್ಲೂ ಅದೇ ಪ್ರಾಬ್ಲಮ್ ಆಗ್ತಾ ಇದೆ. ಆ ಭತ್ತಕ್ಕೆ ಸರಿಯಾಗಿ ಅದಕ್ಕೆ ಒಂದು ಫಸಲು ಬರ್ತಾ ಇಲ್ಲ, ಅದಕ್ಕೆ ಆ ಮಣ್ಣಿನ ಫಲವತ್ತತೆ ಏನಿದೆ ಅಂತ ನಮಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ಮತ್ತೆ ಮಳೆ ಕೈ ಕೊಟ್ಟಿದೆ, ಮತ್ತೆ ಅದಕ್ಕೆ ಕೀಟಗಳ ಪ್ರಾಬ್ಲಮ್ ಬರ್ತಾ ಇದೆ. ಅದನ್ನ ಏನ್ ಮಾಡೋದು ಅಂತ ಈಗ ನಾನು ತಲೆ ಕೆಡಿಸ್ಕೊಂಡು ಕುಂತಿದ್ದೇನೆ. ನೀವೇನಾದ್ರೂ ಅದ್ರ ಬಗ್ಗೆ ಐಡಿಯಾ ಇದ್ರೆ ನನಗೆ ಹೇಳು, ನಾವಿಬ್ರು ಸೇರಿ ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಳ್ಳೋಣ.
0: ಈಗ ಅದೇ ನಾನು ಯೋಚನೆ ಮಾಡ್ತಾ ಕೂತಿದ್ದೆ. ಮೊನ್ನೆ ಒಂದು ನಾನು ಟಿವಿಲಿ ನೋಡಿದೆ, ಈ ರೀತಿ ನಿಮ್ಮ ಒಂದು ಹೊಲಕ್ಕೆ ಬಂದು ರೈತರಿಗೆ ಸಲಹೆಯನ್ನ ಕೊಡ್ತಾರೆ. ಬೆಳೆಗಳಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಮಣ್ಣಿನ ಪರೀಕ್ಷೆಯನ್ನ ಮಾಡ್ತಾರಲ್ವಾ, ಅದ್ರ ಬಗ್ಗೆ ಆಗಿರ್ಬೋದು, ಅಥವಾ ಈ ಕೀಟ ಬಂದ್ರೆ ಅಥವಾ ರೋಗ ಬಂದ್ರೆ ಅದಕ್ಕೆ ಯಾವ ರೀತಿಯಾದಂತ ಒಂದು ಔಷಧಿಯನ್ನ ಕೊಡ್ಬೇಕು, ಈ ತರದ್ದೆಲ್ಲ ಅವರು ಹೇಳ್ಕೊಡ್ತಾರಂತಪ್ಪ. ಮತ್ತೆ ನಮ್ಮ ಬೇರೆ ಎಲ್ಲ ಹಳ್ಳಿಗಳಲ್ಲೂ ಅವ್ರದ್ದು ಒಂದು ಕ್ಲಿನಿಕ್ ತರ ಇದೆಯಂತಪ್ಪ, ಏನು ಅಂತ ನಂಗೆ ಸರಿ ಗೊತ್ತಾಗ್ಲಿಲ್ಲ.
1: ಅದು ಬಹುಶಃ ಕೃಷಿ ಕ್ಲಿನಿಕ್ ಬಗ್ಗೆ ಹೇಳ್ತಾ ಇರ್ಬೇಕು. ನಾನು ಅದನ್ನ ನೋಡಿದ್ದೆ, ಅಲ್ಲಿ ಹೋಗಿಲ್ಲ. ಅದೊಂದು ಕೆಲಸ ಮಾಡೋಣ, ಈಗ ನಾವಲ್ಲಿ ಹೋಗೋಣ. ಮೊದಲು ನಮ್ಮ ತೊಂದರೆ ಅವ್ರಿಗೆ ಹೇಳಿದ್ರೆ ಅದು ಏನ್ ಸಲಹೆ ಕೊಡ್ತಾರೆ, ಅದಕ್ಕೆ ಏನೇನ್ ಪರಿಹಾರಗಳಿದಾವೆ ಅವನೇನು ನೋಡೋಣ. ಯಾಕಂದ್ರೆ ಇದು ನಮ್ಗೆ ಇದರಿಂದ ಉಪಯೋಗ ಆದ್ರೆ ನಮ್ಮಂತ ತುಂಬಾ ರೈತರಿಗೆ ಇಲ್ಲಿ ಅದರಿಂದ ಉಪಯೋಗ ಆಗ್ಬಹುದು. ಈಗ ಹೋಗೇ ಬಂದ್ಬಿಡೋಣ.
0: ಸರಿ, ಬನ್ನಿ, ಹೋಗೋಣ.
2: ಓಕೆ, ನಮಸ್ಕಾರ. ಎಲ್ಲಿ ಹೋದ ವರ್ಷ ಕೃಷಿ ಮೇಳದಲ್ಲಿ ಕಂಡಿದ್ವಲ್ಲ, ಎಲ್ಲಿ ಕಾಣಲೇ ಇಲ್ಲ. ಮತ್ತೆ ಒಂದು ವರ್ಷದಲ್ಲಿ ಎಲ್ಲಿ ಹೋಗಿದೆ ದೀಪಕಣ್ಣ?
1: ಇಲ್ಲೇ ಇದ್ದ ಶಮಣ್ಣ. ನಮ್ಗೆ ಎಲ್ಲಾ ಕಡೆಗೆ ಹೋಗೋದು ಬರೋದು, ಈ ಮಳೆ ಇಲ್ದೆ ಇರೋದು, ಇವೆಲ್ಲ ತೊಂದರೆಗಳಿಂದ ಎಲ್ಲೂ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಈಗ ಬಹಳ ತೊಂದರೆ ಆಗ್ಬಿಟ್ಟಿದೆ ನಮ್ಗೆ.
2: ಏನ್ ತೊಂದರೆ?
0: ಸಹಾಯ ಮಾಡ್ಬೇಕು.
2: ಏನ್ ರೂಪಕ್ಕ?
0: ಈಗ ನಾವು ಬೆಳೆ ಬೆಳೆದಿದೀವಲ್ಲ, ಅದಕ್ಕೆ ಈಗ ರೋಗಗಳು ಬರ್ತಾ ಇದೆ. ಯಾವ ರೀತಿ ನಾವು ಅದಕ್ಕೆ ಸಮಸ್ಯೆ ಬಗೆಹರಿಸಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ.
2: ಅಂದ್ರೆ ಬೇರೆ ಬೇರೆ ಕಾರಣದಿಂದ ಕೀಟ ರೋಗಗಳು ಬರಬಹುದು, ವಾತಾವರಣದಲ್ಲಿ ಏರುಪೇರು ಆಗಬಹುದು, ಅಥವಾ ಮಣ್ಣಿನಲ್ಲಿ ಇರುವ ಫಲವತ್ತತೆ ಕಡಿಮೆ ಆದ್ರೂ ಕೂಡ ಇಂಥ ಒಂದು ಸಮಸ್ಯೆಗಳು ಕೂಡ ಬರಬಹುದು. ಅಂದ್ರೆ ಅದಕ್ಕೆ ಸರಿಯಾದಂತಹ ಒಂದು ಮಣ್ಣು ಪರೀಕ್ಷೆಯನ್ನ ಕಾಲಕಾಲಕ್ಕೆ ಮಾಡಿಸ್ಕೋಬೇಕು. ಮಣ್ಣಿನಲ್ಲಿ ಏನೇನು ಪೋಷಕಾಂಶದ ಕೊರತೆ ಇದೆ ಅನ್ನೋದನ್ನ ನೋಡ್ಕೊಳ್ಬೇಕು. ಏನು ಕಡಿಮೆ ಆಗಿದೆಯೋ ಅದನ್ನ ಕೊಡಬೇಕು. ಹಾಗಿದ್ರೆ ಮಾತ್ರ ಚೆನ್ನಾಗಿ ಫಸ್ಟ್ ಬರೋದಕ್ಕೆ ಸಾಧ್ಯ ಆಗ್ತದೆ.
0: ನಾವು ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಬೇಕು. ಯಾರು ಮಾಡ್ತಾರೆ ಶಮಣ್ಣ?
2: ಈಗ ಮಣ್ಣು ಪರೀಕ್ಷೆ ಮಾಡ್ಲಿಕ್ಕೆ ಅಂತಲೇ ಕೃಷಿ ಇಲಾಖೆಯ ವತಿಯಿಂದಲೂ ಕೂಡ ಮಣ್ಣು ಪರೀಕ್ಷಾ ಕೇಂದ್ರಗಳು ಅಂತ ಇರ್ತವೆ. ಅಲ್ಲಿ ಮಣ್ಣು ಪರೀಕ್ಷೆಯನ್ನ ಮಾಡ್ಕೋಬಹುದು. ಜೊತೆಗೆ ಈ ಅಗ್ರಿ ಕ್ಲಿನಿಕ್ ಅಂತ ಇದೆಯಲ್ಲ, ನಮ್ದೇ ಇದೆಯಲ್ಲ ಅಗ್ರಿ ಕ್ಲಿನಿಕ್ ಅಂತ. ಅಂದ್ರೆ ಇದು ಕೇಂದ್ರ ಸರ್ಕಾರದಿಂದ ಪುರಸ್ಕೃತವಾದಂತಹ ಒಂದು ಯೋಜನೆ ಇದು. ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸ್ನೆಸ್ ಸೆಂಟರ್ ಅಂತ ಹೇಳಿ, ಅಂದ್ರೆ ಕೃಷಿ ಚಿಕಿತ್ಸಾಲಯ ಮತ್ತು ಕೃಷಿ ವ್ಯವಹಾರ ಕೇಂದ್ರಗಳು. ಕೃಷಿಕರಿಗೆ ಬೇಕಾದಂತಹ ಸಲಹೆ ಸೂಚನವನ್ನು ಕೊಡುವಂತಹದ್ದು ಮತ್ತು ಪರಿಹಾರವನ್ನು ಕೊಡುವಂತಹದ್ದು ಇದರ ಒಂದು ಕೆಲಸ. ಪರಿಹಾರ ಅಂದ್ರೆ ಧನ ರೂಪದಲ್ಲಿ ಇರುತ್ತೆ ಅಂತಲ್ಲ, ಸಮಸ್ಯೆಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ. ಈಗ ಮಣ್ಣು ಪರೀಕ್ಷೆ ಅಂತ ಹೇಳಿದ್ನಲ್ಲ, ಮಣ್ಣು ಪರೀಕ್ಷೆ ಮಾಡಬೇಕಿದ್ರೆ ಯಾವ ಯಾವ ಜಮೀನಿನಲ್ಲಿ ಏನೇನು ಬೆಳೆಯನ್ನ ಬೆಳಿತೀರಿ ಅಂತ ಮೊದಲು ಯೋಚನೆ ಮಾಡ್ಕೊಳ್ಬೇಕು. ಅದರ ಮಣ್ಣಿನ ಒಂದು ಮಾದರಿಯನ್ನ ತಕೊಂಡು ಮಣ್ಣು ಪರೀಕ್ಷೆಯನ್ನ ಮಾಡುವಂತಹದ್ದು. ಅಲ್ಲಿ ಸಾರಜನಕದ ಅಂಶ ಎಷ್ಟಿದೆ, ಪೊಟ್ಯಾಸಿಯಂ ಅಂಶ ಎಷ್ಟಿದೆ, ರಂಜಕದ ಅಂಶ ಎಷ್ಟಿದೆ, ಮತ್ತೆ ಎಷ್ಟು ಹುಳಿ ಮಣ್ಣಾಗಿದೆ, ಅದಕ್ಕೆ ಸುಣ್ಣ ಕೊಡಬೇಕಿದ್ರೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಇವೆಲ್ಲವನ್ನು ನಿರ್ಧಾರ ಮಾಡಬೇಕಿದ್ರೆ ಮಣ್ಣು ಪರೀಕ್ಷೆಯನ್ನ ಮಾಡಿಸ್ಬೇಕು. ಕನಿಷ್ಠ ಅಂದ್ರೂ 2-3 ವರ್ಷಕ್ಕೊಂದ್ಸರಿ ಮಣ್ಣು ಪರೀಕ್ಷೆಯನ್ನ ಮಾಡಿಸಿದ್ರೆ, ಮತ್ತು ಅದಕ್ಕೆ ಪೂರಕವಾಗಿ ಕೃಷಿ ಸುಣ್ಣ, ಡೋಲಮೈಟ್ ಸುಣ್ಣ ಅಂತ 2 ರೀತಿಯ ಸುಣ್ಣ ಸಿಗ್ತದೆ. ಆ ಸುಣ್ಣವನ್ನ ಹಾಕಿದ್ರೆ ಮಣ್ಣಿನ ರಸಸಾರ ಅಂತಿದೆಯಲ್ಲ, ಅದು 7ರ ಮಟ್ಟವರೆಗೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಮಣ್ಣಿನ ರಸಸಾರ 7 ಇದ್ದಾಗ ಮಣ್ಣಿಗೆ ಕೊಡುವಂತಹ ಬೇರೆ ಬೇರೆ ಗೊಬ್ಬರಗಳು ಇರ್ತಾವಲ್ಲ, ಅದನ್ನ ಹೀರಿಕೊಂಡು ಒಳ್ಳೆಯ ಫಸಲು ಬರುವುದಕ್ಕೆ ಸಾಧ್ಯ ಆಗ್ತದೆ.
0: ಮತ್ತೆ ಶಮಣ್ಣ, ಈಗ ನಾವು ಯಾವ ಸಮಯದಲ್ಲಿ ಯಾವ ರೀತಿ ಬೆಳೆ ಬೆಳಿಬೇಕು ಅಂತ ನಮ್ಗೆ ಸ್ವಲ್ಪ ಮಾಹಿತಿ ಬೇಕು.
2: ಅಂದ್ರೆ ಈಗ ಮಳೆ ಪ್ರಮಾಣಕ್ಕೆ ಅನುಗುಣವಾಗಿ ನಾವು ಬೆಳೆಯನ್ನ ನಿರ್ಧಾರ ಮಾಡಬೇಕು. ಇವಾಗ್ಲೂ ಕೂಡ ಭತ್ತ ಬೆಳಿತೀನಿ ಅಂತಂದ್ರೆ ಸ್ವಲ್ಪ ಕಷ್ಟ ಆಗಬಹುದು. ಯಾಕಂದ್ರೆ ಭತ್ತದ ಬೆಳೆಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬೇಕಾಗ್ತದೆ. ಮಳೆ ಕೈ ಕೊಡ್ತು ಅಂದ್ರೆ ಭತ್ತ ಬೆಳಿಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ. ಅದಕ್ಕೆ ಕಡಿಮೆ ನೀರು ಬೇಕಾಗುವಂತಹ ಬೆಳೆಯನ್ನ ಬೆಳಿಬೇಕು. ಸ್ವಲ್ಪ ಜೋಳ ಬೆಳಿಬಹುದು, ರಾಗಿ ಬೆಳೆಯುವಂತಹ ಪ್ರದೇಶ ಅಲ್ಲದ್ರೆ ರಾಗಿ ಬೆಳಿಬಹುದು, ಅಥವಾ ಬೇರೆ ತರಕಾರಿಯನ್ನು ಕೂಡ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ. ಕಡಿಮೆ ನೀರಿದ್ರು ಕೂಡ ಸಾಕಾಗ್ತದೆ. ಆಮೇಲೆ ಈಗ ಸನ್ಫ್ಲವರ್ ಅಂತ ಹೇಳ್ತಿಲ್ಲ, ಸೂರ್ಯಕಾಂತಿ ಬೆಳೆಯನ್ನ ಬೆಳಿಬಹುದು, ಅಥವಾ ಹುಚ್ಚೇಳು ಅಂತ ಸಿಗ್ತದೆ, ಅಥವಾ ಈ ಕೌಪಿ ಅಂತ ಇದೆಯಲ್ಲ ಅಂದ್ರೆ ನೆಲಗಡಲೆ, ಕಡಲೆ ಇಂಥದನ್ನೆಲ್ಲ ಕೂಡ ಬೆಳಿಲಿಕ್ಕೆ ಅವಕಾಶ ಉಂಟು ಅಂತ.
1: ಬೇರೆ ಬೇರೆ ರೀತಿ ಕೀಟಗಳು ಇದ್ದಾಗ
2: ಎಲ್ಲದಕ್ಕೂ
1: ಒಂದೇ ರೀತಿಯ
2: ಈಗ ನಮ್ಗೆ ಜ್ವರ ಬಂದ್ರೆ ಒಂದು ಮಾತ್ರೆ ತಗೊಳ್ತೀವಿ, ಒಂದು ರೀತಿಯ ನಮೂನೆ ಮಾತ್ರೆ. ಅದೇ ಹೊಟ್ಟೆ ನೋವಾದಾಗ ಅದೇ ಮಾತ್ರೆ ಆಗ್ತದಾ? ಆಗೋದಿಲ್ಲ, ಅದಕ್ಕೆ ಬೇರೆ ಮಾತ್ರೆ ಬೇಕಾಗ್ತದೆ. ಹಾಗೆಯೇ ಗಿಡಗಳಿಗೆ ಏನು ಕೀಟ ರೋಗಗಳು ಬಂದಿದೆ ಅನ್ನೋದನ್ನ ಪರೀಕ್ಷೆ ಮಾಡಿಕೊಂಡು ಅದಕ್ಕೆ ಸೂಕ್ತವಾದಂತಹ ಕೀಟನಾಶಕ ಅಥವಾ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಶಿಲೀನಾಶಕ ಅಂತ ಪ್ರತ್ಯೇಕ ಇರ್ತದೆ. ಆಮೇಲೆ ಬ್ಯಾಕ್ಟೀರಿಯಾದಿಂದ ಬಂದಂತಹ

0: ಅದಕ್ಕೆ ಮಣ್ಣಿಗೆ ಸಿಂಪರಣೆಯನ್ನು ಮಾಡಬೇಕಾಗ್ತದೆ, ಮಣ್ಣಿಗೆ ಕೊಡುವಂತಹದ್ದಂತಿರುತ್ತದೆ. ಹಾಗೆ ಬೇರೆ ಬೇರೆದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಸಿಂಪರಣೆ ಮಾಡಬೇಕು.
1: ಈಗ ಇದೆಲ್ಲದರ ಬಗ್ಗೆ ನೀವು ನಮಗೆ ರೈತರಿಗೆ ಮಾಹಿತಿ ಕೊಡ್ತೀವಿ,
0: ಮಾಹಿತಿ ಕೊಡ್ತೀವಿ. ಜೊತೆಗೆ ಈ ಕೃಷಿ ಚಿಕಿತ್ಸಾಲಯ ಅಥವಾ ಅಗ್ರಿಕ್ಲಿನಿಕ್ ಅಂತ ಇದೆಯಲ್ಲ, ಇದು ಈಗಾಗಲೇ ಹೇಳಿದೆ ನಾನು, ಇದು ಕೇಂದ್ರ ಸರ್ಕಾರದಿಂದ ಪುರಸ್ಕೃತವಾದಂತಹ ಯೋಜನೆ ಅಂತ ಹೇಳಿ. ವಿಶೇಷವಾಗಿ ಕೃಷಿಯಲ್ಲಿ ಪದವಿಯನ್ನು ಪಡ್ಕೊಂಡಂತವರು ಒಂದು ಸ್ವ ಉದ್ಯೋಗ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಇದರಲ್ಲಿ ತೊಡಗಿಸಿಕೊಳ್ಬಹುದು ಅಂತ. ಇಲ್ಲಾಂದ್ರೆ ಸರ್ಕಾರಿ ಉದ್ಯೋಗ ಬೇಕು ಅಥವಾ ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಬೇಕು ಅಂದ್ರೆ ಈಗ ಸಿಗೋದು ಸ್ವಲ್ಪ ಕಷ್ಟ. ಅದ್ರ ಬದಲಿಗೆ ರೈತರಿಗೂ ಕೂಡ ಉಪಯೋಗ ಆಗುವ ರೀತಿಯಲ್ಲಿ ಇಂತಹ ಒಂದು ಸ್ವ ಉದ್ಯೋಗವನ್ನ ಮಾಡುವುದಿದ್ರೆ ಸರ್ಕಾರವು ಕೂಡ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಅಂದ್ರೆ ಈ ಅಗ್ರಿಕ್ಲಿನಿಕ್ ಅಂತ ಇದೆಯಲ್ಲ, ಇಲ್ಲಿ ಮಣ್ಣು ಪರೀಕ್ಷೆನ ಮಾಡಿಸಿಕೊಳ್ಳಬಹುದು, ಆಮೇಲೆ ಕೀಟ ರೋಗಗಳ ಬಾಧೆ ಇದ್ರೆ ಅವುಗಳ ಪರೀಕ್ಷೆಯನ್ನು ಮಾಡಬಹುದು, ಮತ್ತೆ ಏನೇನು ಸಲಹೆ ಸೂಚನೆಯನ್ನು ಕೂಡ ನಾವು ಕೊಡ್ತೇವೆ. ಹಾಗೆಯೇ ಈ ಕೇಂದ್ರ ಸರ್ಕಾರದಿಂದ ಪುರಸ್ಕೃತ ಯೋಜನೆ ಆದರೂ ಕೂಡ ಇದರಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಯೋಜನಾ ವೆಚ್ಚ ಅಂತ ನಾವು ಒಂದು ಪ್ಲಾನ್ ಮಾಡಿರ್ತೀವಿ. ಇದರಲ್ಲಿ ಒಂದು 20 ಲಕ್ಷ ರೂಪಾಯಿದವರಿಗೆ ಸಹಾಯಧನ ಕೊಡುವಂತಹ ಒಂದು ವ್ಯವಸ್ಥೆ ಇದೆ. ಅದರಲ್ಲಿ 44% ಸಹಾಯಧನವನ್ನ ಈ ಬ್ಯಾಂಕ್ಗಳ ಮೂಲಕ ಕೊಡಿಸ್ತಾರೆ. ಅಂದ್ರೆ ಸ್ವ ಉದ್ಯೋಗ ಕೈಗೊಳ್ಳೋದ್ರ ಜೊತೆಗೆ ನಮ್ಮ ಸಹಾಯಕರನ್ನು ಇಟ್ಕೊಳ್ಬಹುದು. ಈ ಬೇರೆ ಬೇರೆ ಪರೀಕ್ಷೆ ಮಾಡಬೇಕಿದ್ರೆ ಅದಕ್ಕೆ ಕೆಲವೊಂದಷ್ಟು ರಾಸಾಯನಿಕಗಳು ಬೇಕಾಗಬಹುದು, ಅಥವಾ ಒಂದು ಪ್ರಯೋಗಾಲಯವನ್ನು ನಾವು ಸೆಟಪ್ ಮಾಡ್ಕೊಳ್ಬೇಕಾಗ್ತದೆ. ಇದಕ್ಕೆಲ್ಲ ಖರ್ಚು ಇರ್ತದಲ್ವಾ, ಈ ಖರ್ಚಿನಲ್ಲಿ 44% ಕೇಂದ್ರ ಸರ್ಕಾರದಿಂದ ಕೊಡಬೇಕಾಗ್ತದೆ.
2: ರೈತರು ಮಣ್ಣು ಪರೀಕ್ಷೆ ಅಥವಾ ಬೇರೆ ಬೇರೆ ಇದು ಮಾಡಿದಾಗ ಅದಕ್ಕೆ ಏನು ಚಾರ್ಜ್ ಮಾಡ್ತಾರೆ?
0: ಅಂದ್ರೆ ನಿರ್ದಿಷ್ಟವಾದಂತಹ ಒಂದು ಶುಲ್ಕ ಅಂತ ಇರ್ತದೆ, ಬಹಳ ಕಡಿಮೆ ಇರ್ತದೆ, ತುಂಬಾ ಏನು ಇರುವುದಿಲ್ಲ, ರೈತರಿಗೇನು ಹೊರೆ ಆಗುವುದಿಲ್ಲ. ಆದ್ರೆ ನಾವು ಏನು ಯೋಚನೆ ಮಾಡಬೇಕು ಅಂದ್ರೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಪಡೆಯುವುದು ಹೇಗೆ ಅಂತ, ಅದ್ರ ಬಗ್ಗೆಯೂ ಕೂಡ ನಮ್ಮ ರೈತರು ಯೋಚನೆ ಮಾಡಬೇಕು.
1: ಮತ್ತೆ ಈಗ ಕೃಷಿ ಕೆಲಸಕ್ಕೆ ಕೆಲಸಗಾರರೇ ಕಡಿಮೆ
0: ಆಗಿದೆ. ಹೌದು ಹೌದು ಹೌದು,
1: ಅದ್ರ ಬಗ್ಗೆ
0: ಹೌದು ಹೌದು. ಅಂದ್ರೆ ನಮ್ಮೂರಿನಲ್ಲಿ ಅಂತ ಒಂದು ವ್ಯವಸ್ಥೆ ಇನ್ನು ಬಾರದೆ ಹೋಗಿರ್ಬಹುದು, ಬೇರೆ ಬೇರೆ ಊರುಗಳಲ್ಲಿ ಕೂಡ ನಾವು ನೋಡಿದೀವಿ. ಅಂದ್ರೆ ಈ ಕೃಷಿ ಸಂಘಟನೆ ಇದೆಯಲ್ಲ, ಅವರಲ್ಲಿ ಒಂದು ನೋಂದಾಯಿತ ರೈತರು ಅಂತ ಇರ್ತಾರೆ, ಒಂದು ಪಟ್ಟಿ ಇರ್ತದೆ, ಒಂದು 100 ಜನ 200 ಜನ ಅಂತ ಹೇಳಿ. ಅವರು ಯಾರಿಗೆಲ್ಲ ಈ ಕೆಲಸಗಾರರ ಒಂದು ಅವಶ್ಯಕತೆ ಇರ್ತದೋ ಅದಕ್ಕೆ ಅನುಗುಣವಾಗಿ 5 ಜನ ಬೇಕು 10 ಜನ ಬೇಕು ಅಂತ ಅವರನ್ನ ಕಳಿಸಿಕೊಡುವಂತ ಒಂದು ವ್ಯವಸ್ಥೆ ಇದೆ. ಅವ್ರ ಹತ್ರ ಒಂದಷ್ಟು ಕೃಷಿ ಯಂತ್ರೋಪಕರಣಗಳು ಕೂಡ ಇರ್ತವೆ ಅಲ್ವಾ. ಈಗ ಉಳುಮೆ ಮಾಡ್ಲಿಕ್ಕೆ ಕೃಷಿ ಯಂತ್ರೋಪಕರಣಗಳು ಇರ್ತವೆ, ಕಟಾವು ಮಾಡ್ಲಿಕ್ಕೆ ಒಂದಷ್ಟು ಕೃಷಿ ಯಂತ್ರೋಪಕರಣಗಳು ಇರ್ತವೆ, ಆಮೇಲೆ ಸಿಂಪರಣೆ ಮಾಡ್ಲಿಕ್ಕೂ ಕೂಡ ವ್ಯವಸ್ಥೆ. ಈಗ ಅಡಿಕೆಗೆ ಬೋರ್ಡ್ ಸಿಂಪರಣೆ ಮಾಡಬೇಕು, ಕೂಲಿಗಾರರಿಲ್ಲ,
2: ಹೌದು,
0: ಅವಾಗ ಏನ್ ಮಾಡೋದು? ನೆಲದಲ್ಲೇ ಪವರ್ ಸ್ಪ್ರೇ ಅಂತ ಇರ್ತದೆ, ನೆಲದಲ್ಲೇ ಸಿಂಪರಣೆ ಮಾಡುವಂತಹ ವ್ಯವಸ್ಥೆ, ಇಲ್ಲ ಕಾರ್ಬನ್ ಫೈಬರ್ ದೋಟಿಯನ್ನ ಉಪಯೋಗಿಸಿಕೊಂಡು ನೆಲದಲ್ಲೇ ಸಿಂಪರಣೆ ಮಾಡುವ ವ್ಯವಸ್ಥೆಯು ಕೂಡ ಬಂದಿದೆ. ಜಾಬ್ ವರ್ಕ್ ಅಂತ ತಗೊಳ್ತಾರೆ, ಇಷ್ಟು ಕೆಲಸಕ್ಕೆ ಇಷ್ಟು ಮಜೂರಿ ಅಂತ, ಅಷ್ಟೊಂದು ಕೊಟ್ಟು ಬಿಟ್ರೆ ಕೆಲಸ ಆಗೋಗುತ್ತದೆ ಅಂತ. ಇಂತಹ ಒಂದು ವ್ಯವಸ್ಥೆ ಬಂದು ರೈತರಿಗೂ ಕೂಡ ಬಹಳ ಅನುಕೂಲ ಆಗಿದೆ ಅಂತ. ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬಹುದು.
2: ನಮ್ಮ ಸಾಧಾರಣ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು.
0: ಅಂದ್ರೆ ಈ ಪ್ರಶ್ನೆಗಳು ಅಂತ ಇದೆಯಲ್ಲ, ಅದು ಇವತ್ತಿಗೆ ಬಂದು ಇವತ್ತಿಗೆ
2: ಮುಗಿಯುವಂತರವಾಗಿ
0: ಪ್ರಶ್ನೆಗಳು
2: ಮತ್ತೆ ಬರ್ತವೆ.
1: ಮತ್ತೆ ಈ ಯೋಜನೆ ಕೇಂದ್ರ ಸರ್ಕಾರ ಮಾಡಿದೆ ಅಲ್ಲ, ಇದು ನೀವ್ ಈಗ ಕೃಷಿ ಪದವೀಧರರಿಗೆ ಒಂದು ಕೆಲಸ
0: ಅವಕಾಶ, ಜೊತೆಗೆ ಊರಿನ ರೈತರಿಗೂ ಕೂಡ
1: ಅನುಕೂಲ ಆಯ್ತು ಅಲ್ಲ. ಆರಾಮ ಇಲ್ದಿದ್ದಾವಾಗ
2: ಡಾಕ್ಟರ್ ಹೋಗ್ತೀವಲ್ಲ, ಹೌದು,
1: ನಾವೀಗ
2: ಬಂದ್ರೆ
0: ಈ ವಿಷಯ ನಿಮಗೆ ಮಾತ್ರ ಗೊತ್ತಾದ್ರೆ ಸಾಕಲ್ದು, ನಿಮ್ಮ ಸ್ನೇಹಿತರಿಗೂ ಕೂಡ ಹೇಳಬೇಕು, ಕೂಡ ಹೇಳಬೇಕು, ಎಲ್ರಿಗೂ ಕೂಡ ಉಪಯೋಗ ಪಡ್ಕೊಳ್ಳಿ ಏನಂತೀರಿ?
3: ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ, ಪ್ರಧಾನಮಂತ್ರಿ ಕೃಷಿ ಚಿಕಿತ್ಸಾಲಯ ಮತ್ತು ಕೃಷಿ ಉದ್ಯಮ ಕುರಿತು ಸಂವಾದ ಕೇಳಿದಿರಿ. ಭಾಗವಹಿಸಿದವರು TS ಪ್ರಸಾದ್, ದೀಪಕ್ ಕುಮಾರ್ ಹಾಗೂ ರೂಪಾ ಗೌಡ. ರಾಜ್ಯವ್ಯಾಪಿ ಪ್ರಸಾರಗೊಂಡ ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
4: ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ವಿಪಕ್ಷೀಯ ಮಾತುಕತೆ. ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಶೃಂಗಸಭೆ. ನವದೆಹಲಿಗೆ ವಿವಿಧ ರಾಷ್ಟಗಳ ನಾಯಕರ ಆಗಮನ. ನವದೆಹಲಿಯ ಭಾರತ್ ಮಂಟಪದಲ್ಲಿಂದು ಬ್ರಿಕ್ಸ್ ವಾಣಿಜ್ಯ ಸಭೆ 2026 ಚಾಲನೆ. ಹಾಗೂ ಯುಎಸ್ ಓಪನ್.

0: ಟೆನಿಸ್ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ಗೆ ಅರಿನಾ ಸಬಲೆಂಕಾ ಎರೆನಾ ರೆಬಾನಿಕಾ ಲಗ್ಗೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ನವದೆಹಲಿಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರು ಪರಸ್ಪರ ಹಿತಾಸಕ್ತಿಯ ವಿವಿಧ ವಿಷಯಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ರಷ್ಯಾ ಯುಕ್ರೇನ್ ಸಂಘರ್ಷ, ಪಶ್ಚಿಮ ಏಷ್ಯಾದ ಪರಿಸ್ಥಿತಿ, ವ್ಯಾಪಾರ ಸಂಬಂಧಗಳು ಮತ್ತು ಇಂಧನ ಸಹಕಾರದಂತಹ ವಿಷಯಗಳು ಮಾತುಕತೆ ವೇಳೆ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ. ನಾಳೆಯಿಂದ ಆರಂಭವಾಗಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇಂದು ನವದೆಹಲಿಗೆ ಆಗಮಿಸಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸಂಜೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಪ್ರಸ್ತುತ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಈ ಭೇಟಿಯು ಮಹತ್ವದ್ದಾಗಿದೆ. ಪ್ರಾದೇಶಿಕ ಬೆಳವಣಿಗೆಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ಸಾಧ್ಯತೆ ಇದೆ. 18ನೇ ಬ್ರಿಕ್ಸ್ ಶೃಂಗಸಭೆ ನಾಳೆ ನವದೆಹಲಿಯ ಭಾರತ್ ಮಂಟಪದಲ್ಲಿ ಆರಂಭವಾಗಲಿದೆ. ಎರಡು ದಿನಗಳ ಶೃಂಗಸಭೆಯಲ್ಲಿ ಬ್ರೆಜಿಲ್, ಚೀನಾ, ಈಜಿಪ್ಟ್, ಇಥಿಯೋಪಿಯಾ, ಇಂಡೋನೇಷ್ಯಾ, ಭಾರತ, ಇರಾನ್, ರಷ್ಯಾ, ಸೌದಿ ಅರೇಬಿಯಾ, ದಕ್ಷಿಣ ಆಫ್ರಿಕಾ ಮತ್ತು ಯುಎಇ ಸೇರಿದಂತೆ 11 ಪ್ರಮುಖ ಉದಯೋನ್ಮುಖ ಹಾಗೂ ಅಭಿವೃದ್ದಿಶೀಲ ರಾಷ್ಟಗಳು ಭಾಗವಹಿಸಲಿವೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ನಿರ್ಮಾಣ ಎಂಬುದು ಈ ವರ್ಷದ ಬ್ರಿಕ್ಸ್ ಶೃಂಗಸಭೆಯ ಧ್ಯೇಯವಾಕ್ಯವಾಗಿದೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಶೀ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸಾ ಸೇರಿದಂತೆ ಹಲವು ರಾಷ್ಟಗಳ ನಾಯಕರು ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಸೇರಿದಂತೆ ವಿವಿಧ ಅಂತಾರಾಷ್ಟೀಯ ಸಂಸ್ಥೆಗಳ ಮುಖ್ಯಸ್ಥರು ಪಾಲ್ಗೊಳ್ಳಲಿದ್ದಾರೆ. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಲು ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸಾ ಮತ್ತು ಉಗಾಂಡಾ ಉಪಾಧ್ಯಕ್ಷೆ ಜೆಸ್ಸಿಕಾ ಅಲುಪೋ ನವದೆಹಲಿಗೆ ಆಗಮಿಸಿದ್ದಾರೆ. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಕೇಂದ್ರ ಸಚಿವ ಜಯಂತ್ ಸಿಂಗ್ ಸ್ವಾಗತಿಸಿದರು. ಇದೇ ವೇಳೆ ಶೃಂಗಸಭೆಯಲ್ಲಿ ಭಾಗವಹಿಸಲು ನೈಜೀರಿಯಾ ವಿದೇಶಾಂಗ ಸಚಿವೆ ಬಿಯಾಂಕಾ ಒಡುಕ್ವು ಮತ್ತು ಉರುಗ್ವೆ ವಿದೇಶಾಂಗ ಸಚಿವ ಮಾರಿಯೋ ಲುಬೆಟ್ಕಿನ್ ಕೂಡ ರಾಷ್ಟ್ರ ರಾಜಧಾನಿಗೆ ಆಗಮಿಸಿದ್ದಾರೆ. ಮಾರಿಯೋ ಲುಬೆಟ್ಕಿನ್ ಅವರು ಬ್ರಿಕ್ಸ್ ಶೃಂಗಸಭೆಯಲ್ಲಿ ಲ್ಯಾಟಿನ್ ಅಮೆರಿಕನ್ ಮತ್ತು ಕೆರಿಬಿಯನ್ ರಾಷ್ಟಗಳ ಸಮುದಾಯವನ್ನು ಪ್ರತಿನಿಧಿಸಲಿದ್ದಾರೆ. ಬ್ರಿಕ್ಸ್ ರಾಷ್ಟಗಳು ತಮ್ಮ ಆರ್ಥಿಕ ಸಾಮರ್ಥ್ಯವನ್ನು ಉದ್ಯೋಗ, ಸಂಪತ್ತು ಮತ್ತು ಜನರ ಸಮೃದ್ಧಿಯಾಗಿ ಪರಿವರ್ತಿಸಲು ಒಗ್ಗೂಡಿ ಕಾರ್ಯನಿರ್ವಹಿಸಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ಬ್ರಿಕ್ಸ್ ರಾಷ್ಟಗಳು ವಿಶ್ವದ ಸುಮಾರು ಅರ್ಧದಷ್ಟು ಜನಸಂಖ್ಯೆ ಹಾಗೂ ಜಾಗತಿಕ ಜಿಡಿಪಿಯ ಶೇಕಡಾ 40%ರಷ್ಟನ್ನು ಪ್ರತಿನಿಧಿಸುತ್ತವೆ. ಜಾಗತಿಕ ವ್ಯಾಪಾರದಲ್ಲಿ ಬ್ರಿಕ್ಸ್ ಪಾಲು ಸುಮಾರು 1/4ದಷ್ಟಿದ್ದು ಅಂತರ್ ಬ್ರಿಕ್ಸ್ ವ್ಯಾಪಾರದಲ್ಲಿ ಭಾರತ ಪ್ರಮುಖ ಆಧಾರಸ್ತಂಭವಾಗಿ ಹೊರಹೊಮ್ಮಿದೆ ಎಂದು ಅವರು ಹೇಳಿದರು. ಬ್ರಿಕ್ಸ್ ರಾಷ್ಟಗಳ ನಡುವಿನ ವ್ಯಾಪಾರವು ಬಲಿಷ್ಠ, ಸುಸ್ಥಿರ ಮತ್ತು ವೈವಿಧ್ಯಮಯ ಪೂರೈಕೆ ಸರಪಳಿಗಳಿಂದ ಬೆಂಬಲಿತವಾಗಿರಬೇಕು. ಸದಸ್ಯ ರಾಷ್ಟಗಳು ಕಚ್ಚಾ ವಸ್ತುಗಳು ಮತ್ತು ನಿರ್ಣಾಯಕ ಖನಿಜಗಳು ಸೇರಿದಂತೆ ಪರಸ್ಪರ ಉತ್ಪನ್ನಗಳಿಗೆ ತಮ್ಮ ಮಾರುಕಟ್ಟೆಗಳನ್ನು ಮುಕ್ತಗೊಳಿಸಬೇಕು ಎಂದು ಪಿಯೂಷ್ ಗೋಯಲ್ ಒತ್ತಾಯಿಸಿದರು. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತನಾಡಿ, ಬ್ರಿಕ್ಸ್ ಸಂಘಟನೆ 20 ವರ್ಷಗಳ ಸಾಂಸ್ಥಿಕ ಸಹಕಾರವನ್ನು ಪೂರ್ಣಗೊಳಿಸಿರುವುದು ಮಹತ್ವದ ಮೈಲಿಗಲ್ಲು ಎಂದು ಹೇಳಿದ್ದಾರೆ. ನವದೆಹಲಿಯ ಭಾರತ್ ಮಂಟಪದಲ್ಲಿ ಇಂದು ಬ್ರಿಕ್ಸ್ ವಾಣಿಜ್ಯ ಸಭೆ 2026 ನಡೆಯಲಿದೆ. ದಿನವಿಡೀ ನಡೆಯುವ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ 1,000ಕ್ಕೂ ಹೆಚ್ಚು ಉದ್ಯಮಿಗಳು, ವಾಣಿಜ್ಯ ಸಚಿವರು, ಹಣಕಾಸು ಕ್ಷೇತ್ರದ ನಾಯಕರು, ಜಾಗತಿಕ ಹೂಡಿಕೆದಾರರು ಹಾಗೂ ಕೈಗಾರಿಕಾ ತಜ್ಞರು ಭಾಗವಹಿಸಲಿದ್ದಾರೆ. ಬ್ರಿಕ್ಸ್ ಉದ್ಯಮ ಮಂಡಳಿ, ಎಫ್ಐಸಿಸಿಐ, ಸಿಐಐ ಮತ್ತು ಅಸೋಚೆಮ್ ಸಹಯೋಗದಲ್ಲಿ ಆಯೋಜಿಸಿರುವ ಈ ಸಭೆ 18ನೇ ಬ್ರಿಕ್ಸ್ ನಾಯಕರ ಶೃಂಗಸಭೆಗೆ ಮುನ್ನ ನಡೆಯುವ ಪ್ರಮುಖ ವಾಣಿಜ್ಯ ಸಮಾವೇಶವಾಗಿದೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ ವಿಷಯದಡಿ ನಡೆಯುವ ವೇದಿಕೆಯಲ್ಲಿ ಬ್ರಿಕ್ಸ್ ರಾಷ್ಟಗಳ ನಡುವಿನ ವ್ಯಾಪಾರ ವೃದ್ಧಿ, ಬಲಿಷ್ಠ ಪೂರೈಕೆ ಸರಪಳಿ ನಿರ್ಮಾಣ ಹಾಗೂ ಗಡಿಯಾಚೆಗಿನ ಹೂಡಿಕೆ ಅವಕಾಶಗಳ ಕುರಿತು ಚರ್ಚೆ ನಡೆಯಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ.

0: 9:15ಕ್ಕೆ
1: ಅಮೆರಿಕದ ಹ್ಯೂಸ್ಟನ್ನಲ್ಲಿ ಇದೇ ತಿಂಗಳ 14-16ರವರೆಗೆ ನಡೆಯಲಿರುವ G20 ಇಂಧನ ಸಚಿವರ ಸಭೆಯಲ್ಲಿ ಕೇಂದ್ರ ಇಂಧನ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಭಾಗವಹಿಸಲಿದ್ದಾರೆ. ಅಮೆರಿಕದ G20 ಅಧ್ಯಕ್ಷತೆಯಡಿ ನಡೆಯುವ ಸಭೆಯಲ್ಲಿ ಜಾಗತಿಕ ಇಂಧನ ಭದ್ರತೆ, ಮೂಲಸೌಕರ್ಯ ಅಭಿವೃದ್ಧಿ ಹಾಗೂ ಸುಸ್ಥಿರ ಇಂಧನ ಪೂರೈಕೆ ಸರಪಳಿ ಕುರಿತು ಚರ್ಚೆ ನಡೆಯಲಿದೆ. ಇಂಧನ ಭದ್ರತೆ ಮತ್ತು ಕೈಗೆಟುಕುವ ದರದಲ್ಲಿ ಮೂಲ ಇಂಧನ ಅನುಮತಿ ಹಾಗೂ ನಿಯಂತ್ರಣ ವ್ಯವಸ್ಥೆಯ ದಕ್ಷತೆ, ನಿರ್ಣಾಯಕ ಖನಿಜಗಳು ಮತ್ತು ಸುಸ್ಥಿರ ಪೂರೈಕೆ ಸರಪಳಿ ಕುರಿತ ಸಚಿವರ ಅಧಿವೇಶನಗಳಲ್ಲಿ ಸಚಿವ ಮನೋಹರ್ ಲಾಲ್ ಭಾಗವಹಿಸಲಿದ್ದಾರೆ. ಭಾರತದ ಆರ್ಥಿಕತೆ ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಶೇಕಡ 7.8ರಷ್ಟು ವೃದ್ಧಿಯಾಗಿರುವ ಹಿನ್ನೆಲೆಯಲ್ಲಿ ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಭಾರತವನ್ನು ಜಾಗತಿಕ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಚಾಲಕ ಶಕ್ತಿಯಾಗಿದೆ ಎಂದು ಶ್ಲಾಘಿಸಿದೆ. ಸೇವಾ ವಲಯ ಮತ್ತು ರಫ್ತು ಕ್ಷೇತ್ರದ ಉತ್ತಮ ಸಾಧನೆಯಿಂದ ನಿರೀಕ್ಷೆಗಿಂತ ಹೆಚ್ಚಿನ ಆರ್ಥಿಕ ಬೆಳವಣಿಗೆ ಸಾಧ್ಯವಾಗಿದೆ ಎಂದು ಐಎಂಎಫ್ ಸಂವಹನ ವಿಭಾಗದ ನಿರ್ದೇಶಕಿ ಜೂಲಿ ಕೊಜಾಕ್ ತಿಳಿಸಿದ್ದಾರೆ. ಇಂದು ರಾಷ್ಟೀಯ ಅರಣ್ಯ ಹುತಾತ್ಮರ ದಿನ. ದೇಶದ ಅರಣ್ಯ, ವನ್ಯಜೀವಿ ಮತ್ತು ಜೀವವೈವಿಧ್ಯ ಸಂರಕ್ಷಣೆಯಲ್ಲಿ ಪ್ರಾಣತ್ಯಾಗ ಮಾಡಿದ ಅರಣ್ಯ ರಕ್ಷಕರು, ಅಧಿಕಾರಿಗಳು ಹಾಗೂ ಸಮುದಾಯದ ಸದಸ್ಯರನ್ನು ಈ ದಿನ ಸ್ಮರಿಸಲಾಗುತ್ತದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಅವರು ಸುಸ್ಥಿರ ಭವಿಷ್ಯಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಅರಣ್ಯಾಧಿಕಾರಿ ಸಿಬ್ಬಂದಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಇಂದು ನಡೆದ ಯುಎಸ್ ಓಪನ್ ಟೆನಿಸ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಎಲೆನಾ ರೆಬಾನಿಕ 3-6, 6-4, 6-4 ಸೆಟ್ಗಳಿಂದ ಕೋಕೋ ಗಾಫ್ ಅವರನ್ನು ಸೋಲಿಸಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಮತ್ತೊಂದು ಮಹಿಳಾ ಸಿಂಗಲ್ಸ್ ಸೆಮಿಫೈನಲ್ ಪಂದ್ಯದಲ್ಲಿ ಅರೀನಾ ಸಬಲೆಂಕಾ 7-5, 6-2 ಸೆಟ್ಗಳಿಂದ ಜೆಸಿಕಾ ಪೆಗುಲಾ ಅವರನ್ನು ಸೋಲಿಸಿ ಫೈನಲ್ ಪ್ರವೇಶಿಸಿದ್ದಾರೆ. ಮಹಿಳಾ ಡಬಲ್ಸ್ ಫೈನಲ್ನಲ್ಲಿ ಕಟೆರಿನಾ ಸಿನಿಯಾಕೋವಾ ಮತ್ತು ರಾಬಿನ್ ಮಾಂಟ್ ಗೊಮೆರಿ ಜೋಡಿ ಟೇಲರ್ ಟೌನ್ಸೆಂಟ್ ಮತ್ತು ಆಶ್ಲಿನ್ ಕ್ರೂಗರ್ ಜೋಡಿಯನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 9:30ಕ್ಕೆ ಆರಂಭವಾಗಲಿದೆ. ಪುರುಷರ ಸಿಂಗಲ್ಸ್ನಲ್ಲಿ ಬೆನ್ ಶೆಲ್ಟನ್ ಮತ್ತು ಫ್ರಾನ್ಸಿಸ್ ಟಿಯಾಫೋ ನಡುವೆ ಸೆಮಿಫೈನಲ್ ಪಂದ್ಯ ನಡೆಯಲಿದೆ. ಮತ್ತೊಂದು ಸೆಮಿಫೈನಲ್ನಲ್ಲಿ ಜರ್ಮನಿಯ ಅಲೆಕ್ಸಾಂಡರ್ ಜ್ವೆರೆವ್ ಅವರು ಕರೆನ್ ಖಚನೋವ್ ಅವರನ್ನು ಎದುರಿಸಲಿದ್ದಾರೆ. ಎರಡೂ ಪಂದ್ಯಗಳು ನಾಳೆ ನಡೆಯಲಿವೆ. ಚೀನಾದ ಮೋಕಿಯಲ್ಲಿ ನಡೆಯುತ್ತಿರುವ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿಯ ಸೆಮಿಫೈನಲ್ನಲ್ಲಿ ಭಾರತದ ಪುರುಷರ ತಂಡ ಇಂದು ಮಲೇಷಿಯಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ 14:15ಕ್ಕೆ ಆರಂಭವಾಗಲಿದೆ. 5 ಬಾರಿ ಚಾಂಪಿಯನ್ ಆಗಿರುವ ಭಾರತ ತಂಡ ಎ ಗುಂಪಿನ ಅಂತಿಮ ಪಂದ್ಯದಲ್ಲಿ ಚೈನೀಸ್ ತಾಯ್ಪೆ ವಿರುದ್ಧ 15-0 ಅಂತರದ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಅಂತಿಮ 4ರ ಹಂತ ಪ್ರವೇಶಿಸಿತು. ಮಹಾರಾಷ್ಟದ ನಾಂದೇಡ್ ಭೋಕರ್ ರಸ್ತೆಯಲ್ಲಿರುವ ಸಿತಾಖಂಡಿ ಘಾಟ್ನಲ್ಲಿ ಸಂಭವಿಸಿದ ಅಪಘಾತದಲ್ಲಿ 8 ಮಂದಿ ಮೃತಪಟ್ಟಿದ್ದು 4 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನಾಂದೇಡ್ನಿಂದ ಭೋಕರ್ಗೆ ತೆರಳುತ್ತಿದ್ದ ಮಿನಿ ವ್ಯಾನ್ಗೆ ಗ್ರಾಮದ ಬಳಿ ಟ್ರಕ್ ಡಿಕ್ಕಿ ಹೊಡೆಯಿತು. ಡಿಕ್ಕಿಯ ರಭಸಕ್ಕೆ ಪ್ರಯಾಣಿಕರ ವಾಹನ ನಜ್ಜುಗುಜ್ಜಾಗಿದೆ. ಘಟನಾ ಸ್ಥಳದಲ್ಲೇ 6 ಮಂದಿ ಮೃತಪಟ್ಟರೆ ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯೆ 2 ಗಾಯಾಳುಗಳು ಮೃತಪಟ್ಟಿದ್ದಾರೆ. ಇತರ 4 ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿದ್ದು ಅವರನ್ನು ಚಿಕಿತ್ಸೆಗಾಗಿ ಭೋಕರ್ ಮತ್ತು ನಾಂದೇಡ್ನ ಸರ್ಕಾರಿ ಆಸ್ಪತ್ರೆಗಳಿಗೆ ದಾಖಲಿಸಲಾಗಿದೆ. ಅಪಘಾತದಲ್ಲಿ ಟ್ರಕ್ ಚಾಲಕ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಭಾರತದ ಅಧ್ಯಕ್ಷತೆಯಲ್ಲಿ ಬ್ರಿಕ್ಸ್ ಶೃಂಗಸಭೆ. ನವದೆಹಲಿಗೆ ವಿವಿಧ ರಾಷ್ಟಗಳ ನಾಯಕರ ಆಗಮನ. ನವದೆಹಲಿಯ ಭಾರತ್ ಮಂಟಪದಲ್ಲಿಂದು ಬ್ರಿಕ್ಸ್ ವಾಣಿಜ್ಯ ಸಭೆ 2026ಕ್ಕೆ ಚಾಲನೆ. ಹಾಗೂ ಯುಎಸ್ ಓಪನ್ ಟೆನಿಸ್ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ಗೆ ಅರೀನಾ ಸಬಲೆಂಕಾ, ಎಲೆನಾ ರೆಬಾನಿಕಾ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30ಕ್ಕೆ.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 1:20.30.
3: ಹಸಿರು ಅಂದ್ರೆ ಹೇಳೋದೇ ಬೇಕಾಗಿಲ್ಲ. ಅದೇ

0: ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಹಸಿರಿಗೆ ಆದ್ಯತೆ.
1: ಮಿಂಚು ಮಿನುಗಿನ ತಣಿಯಪ್ಪನಿ,
0: ಹಸಿರಿಲ್ಲದಿರೆ ಮಾನವ ಪ್ರಾಣಿ ಸಂಕುಲಗಳೆಲ್ಲವೂ ಶೂನ್ಯ. ಕಾಡಿನ ಸಂಪತ್ತನ್ನ ಮನುಷ್ಯ ಕಬಳಿಸುತ್ತಿರುವುದು ವಿಷಾದನೀಯ.
2: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ಮಾನವ ಕುಲಕ್ಕೆ ಮುಳ್ಳಾಗುವೆಯ.
0: ಹಸಿರಿಲ್ಲದಿರೆ ಉಸಿರಿಗೆ ಬೆಲೆಯಲ್ಲಿ, ಹಸಿರೇ ಉಸಿರು, ಉಸಿರು ನಿಂತರೆ ಮಾನವ ನಿಲ್ಲಲು ಸಾಧ್ಯವೇ ಈ ಭೂಮಿಯ ಮೇಲೆ? ಹಸಿರನ್ನು ಕಾಪಾಡೋಣ.
3: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ಕೇಳೋಣ ದೇಶಭಕ್ತಿ ಗೀತೆಗಳು. ಮೊದಲಿಗೆ ಹೊರೆಯಾಲ ದೊರೆಸ್ವಾಮಿ ಅವರ ರಚನೆ ವೃಂದಗಾನದಲ್ಲಿ.

0: ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಆಲಿಸಿದಿರಿ. ಈ ಕಾರ್ಯಕ್ರಮವು ಆಕಾಶವಾಣಿಯ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮಡಿಕೇರಿ, ಈಗ ಸಮಯ 1:30:37.
1: ಈಗ ನೀವು ಮಾತಾಡಬೇಕು ಅಂತ ಕರೆದ್ರು. ಸರಸ್ವತಿ ಅಮ್ಮಂದು ಪರ್ಮಿಷನ್ ತಗೊಂಡು ಬರ್ತೀನಿ.

0: trumpet.
1: ಪ್ರೀತಿಯ ಶ್ರೋತೃಗಳೇ, ನಾಳೆ ಸಂಜೆ 5 ಗಂಟೆಗೆ ಪ್ರಸಾರವಾಗಲಿರುವಂತಹ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಸತತ 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆನಿಸಿದಂತಹ ಕೊಡಗಿನ ಮೂರ್ನಾಡು ಐಕೊಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
2: ಒಳ್ಳೆದನ್ನ ಯೋಚನೆ ಮಾಡಿ, ನಮ್ಗೆ ಎಷ್ಟು ಇನ್ಕಮ್ ಇದೆ, ಎಷ್ಟೋ ಜನರಿಗೆ ಇಲ್ಲ, ಭಾರತದಲ್ಲಿ ಎಷ್ಟೋ ಜನ ಕಾಲೇಜ್ ಸ್ಲಿಪ್ಪರ್ ಇಲ್ಲ, ನಾವು ಎಷ್ಟು ಇದನ್ನ ಹಾಕೋತ ಇದನ್ನ ಹಾಕೋ ಯೋಚಿಸ್ಬಿಡ್ರಿ.

0: ಉತ್ತಮ ಶಿಕ್ಷಕರೆನಿಸಿದಂತಹ ಕೊಡಗಿನ ಮೂರ್ನಾಡು ಐಕೊಳದ ಪಳಂಗಂಡ ಎ ಮೇದಪ್ಪ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗ ಪ್ರಸಾರ ಆಗ್ತಾ ಇದೆ.
1: ನೀವು ಒಳ್ಳೆದನ್ನ ಯೋಚನೆ ಮಾಡಿ, ನಮ್ಗೆ ಎಷ್ಟು ಇನ್ಕಮ್ ಇದೆ, ಎಷ್ಟೋ ಜನರಿಗೆ ಇಲ್ಲ, ಭಾರತದಲ್ಲಿ ಎಷ್ಟೋ ಜನ ಕಾಲೇಜ್ ಸ್ಲಿಪ್ಪರ್ ಇಲ್ಲ, ನಾವು ಎಷ್ಟು ಇದನ್ನ ಹಾಕೋದು ಇದನ್ನ ಹಾಕೋದು ಯೋಚನೆ ಮಾಡೋಷ್ಟು ಇದೆ ಅಲ್ವಾ. ಎಷ್ಟು ಚಂದ ಇದೆ, ಹೊರಗೆ ನೋಡಿ, ಚಂದ ಚಂದ ಬಟ್ಟೆ ಹಾಕೊಂಡು ಸ್ಕೂಲಿಗೆ ಹೋಗ್ತವೆ, ಎಷ್ಟು ಚಂದ ಇದೆ ಲೈಫು. ಅದನ್ನ ನಾವು ಒಂದು ಕ್ಷಣಿಕ ಮೇಡಮ್, ಯಾರು ಕಷ್ಟಪಟ್ಟಿಲ್ಲ ಹೇಳಿ.
0: ಎಫ್.ಎಂ 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
3: ಆಕಾಶವಾಣಿ ಮಡಿಕೇರಿ. ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ಕೇಳಿ ಪ್ರಸಕ್ತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ.
2: ಪ್ರೀತಿಯ ಶ್ರೋತೃಗಳೇ, ಇಂದಿನ ಪ್ರಚಲಿತ ಕಾರ್ಯಕ್ರಮದಲ್ಲಿ ನಾವು ದಿಗ್ವಿಜಯ್ ದಿವಸ್, ಸ್ವಾಮಿ ವಿವೇಕಾನಂದರ ಶಿಕಾಗೋ ಭಾಷಣದ ಸ್ಮರಣ ದಿನ, ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ ಹಾಗೂ ವಿಶ್ವ ಪ್ರಥಮ ಚಿಕಿತ್ಸಾ ದಿನ, ಈ ವಿಷಯಗಳ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮೊದಲಿಗೆ ಒಂದು ಗೀತೆಯನ್ನು ಕೇಳಿ ಬರೋಣ ಶ್ರೋತೃಗಳೇ. ಯಾರೇ ನೀನು ಚೆಲುವೆ ಚಿತ್ರಕ್ಕೆಂದು ಶ್ರೀನಿವಾಸ್ ಹಾಗೂ ಅನುರಾಧ ಶ್ರೀರಾಮ್ ಅವರು ಹಾಡಿರುವ ಗೀತೆ. ಸಾಹಿತ್ಯ ರಚಿಸಿ ಸಂಗೀತ ನೀಡಿದ್ದಾರೆ ಹಂಸಲೇಖಾ.

0: ಸಂಬಲ. ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ, 571-201.
1: ಸಂತೋಷದ ಸಂಗೀತವ ನೀ ತಂದೆ ಕಿಲಕಿಲ ನಗೆಯಲ್ಲಿ.
2: ಪ್ರೀತಿಯ ಶ್ರೋತೃಗಳೇ, ಇಂದು ಸೆಪ್ಟೆಂಬರ್ 11, ಭಾರತೀಯರ ಪಾಲಿಗೆ ಹೆಮ್ಮೆಯ ದಿನ. ಈ ದಿನವನ್ನು ದಿಗ್ವಿಜಯ ದಿನ ಎಂದು ಸ್ಮರಿಸಲಾಗುತ್ತದೆ. ಏಕೆಂದರೆ 1893ರ ಸೆಪ್ಟೆಂಬರ್ 11ರಂದು ಅಮೆರಿಕದ ಶಿಕಾಗೋ ನಗರದಲ್ಲಿ ನಡೆದ ವಿಶ್ವ ಧರ್ಮಗಳ ಮಹಾಸಭೆಯಲ್ಲಿ ಸ್ವಾಮಿ ವಿವೇಕಾನಂದರು ಐತಿಹಾಸಿಕ ಭಾಷಣ ಮಾಡಿದರು. ಭಾರತದ ಆಧ್ಯಾತ್ಮಿಕ ಪರಂಪರೆ, ಸಹಿಷ್ಣುತೆ ಮತ್ತು ವಿಶ್ವ ಭ್ರಾತೃತ್ವದ ಸಂದೇಶವನ್ನು ಇಡೀ ಜಗತ್ತಿಗೆ ಪರಿಚಯಿಸಿದ ಮಹತ್ವದ ಕ್ಷಣ ಅದು. ಭಾಷಣವನ್ನು ಆರಂಭಿಸಿದಾಗ ಸ್ವಾಮಿ ವಿವೇಕಾನಂದರು ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೇರಿಕಾ, ಅಮೇರಿಕದ ಸಹೋದರಿಯರೇ ಮತ್ತು ಸಹೋದರರೇ ಎಂದು ಸಂಬೋಧಿಸಿದರು. ಅವರ ಈ ಆತ್ಮೀಯ ಮಾತುಗಳಿಗೆ ಸಭೆಯಲ್ಲಿ ಭಾರೀ ಕರತಾಡನ ವ್ಯಕ್ತವಾಯಿತು. ತಮ್ಮ ಭಾಷಣದಲ್ಲಿ ಅವರು ಹಿಂದೂ ಧರ್ಮದ ಉದಾತ್ತ ತತ್ವಗಳನ್ನು ವಿವರಿಸುವುದರ ಜೊತೆಗೆ ಎಲ್ಲ ಧರ್ಮಗಳು ಸತ್ಯದತ್ತ ಸಾಗುವ ವಿಭಿನ್ನ ಮಾರ್ಗಗಳು ಎಂಬ ಸಂದೇಶವನ್ನು ಸಾರಿದರು. ಧಾರ್ಮಿಕ ಸಹಿಷ್ಣುತೆ, ಪರಸ್ಪರ ಗೌರವ, ಏಕತೆ ಮತ್ತು ಮಾನವೀಯತೆಯ ಮಹತ್ವವನ್ನು ಅವರು ಒತ್ತಿ ಹೇಳಿದರು. ವಿವೇಕಾನಂದರ ಈ ಭಾಷಣ ಕೇವಲ ಒಂದು ಭಾಷಣವಾಗಿರಲಿಲ್ಲ, ಅದು ಭಾರತದ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಚಿಂತನೆಗೆ ಜಾಗತಿಕ ಪರಿಚಯಕ್ಕೆ ಹೊಸ ಅಧ್ಯಾಯವನ್ನು ತೆರೆದ ಘಟನೆಯಾಯಿತು. ಆದ್ದರಿಂದಲೇ ಸೆಪ್ಟೆಂಬರ್ 11ರಂದು ದಿಗ್ವಿಜಯ ದಿನವಾಗಿ ಸ್ಮರಿಸಲಾಗುತ್ತದೆ. ಈ ದಿನ ನಮಗೆ ಸ್ವಾಮಿ ವಿವೇಕಾನಂದರ ಮತ್ತೊಂದು ಮಹತ್ವದ ಸಂದೇಶವನ್ನು ನೆನಪಿಸುತ್ತದೆ. ಮಾನವ ಸೇವೆಯೇ ನಿಜವಾದ ಧರ್ಮ. ಆತ್ಮವಿಶ್ವಾಸ, ಏಕತೆ ಮತ್ತು ಮಾನವೀಯತೆಯಿಂದ ಮುನ್ನಡೆಯೋಣ. ಭಾರತದ ಆಧ್ಯಾತ್ಮಿಕ ಶಕ್ತಿಯನ್ನು ವಿಶ್ವದ ವೇದಿಕೆಯಲ್ಲಿ ಪ್ರತಿಧ್ವನಿಸಿದ ಸ್ವಾಮಿ ವಿವೇಕಾನಂದರಿಗೆ ಗೌರವಪೂರ್ವಕ ನಮನಗಳೊಂದಿಗೆ ಎಲ್ಲರಿಗೂ ದಿಗ್ವಿಜಯ ದಿನದ ಶುಭಾಶಯಗಳು. ಇನ್ನು ಕೇಳೋಣ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಪೋಲಿ ಹುಡುಗ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದ್ದು.

0: ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ತನ್ನ ಸುಖ ಶಾಂತಿ ಹಾಗೂ ಸಮೃದ್ಧಿಯ ಜೀವನದತ್ತ ಗಮನಹರಿಸಿದರೆ, ಮತ್ತೊಂದೆಡೆ ಅದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಸ್ವಾರ್ಥ, ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ.
1: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ಮಾನವ ಕುಲಕ್ಕೆ ಮುಳ್ಳಾಗುವೆಯ.
0: ಆದರೆ ಮುಂದಿನ ಪೀಳಿಗೆಗೆ ಪ್ರತಿಯೊಂದನ್ನು ರಕ್ಷಿಸಿ ಉಳಿಸುವಂತಹ ಅಗತ್ಯ ನಮ್ಮೆಲ್ಲರ ಹೊಣೆ.

0: ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಪ್ರಚಲಿತ. ಪ್ರಸ್ತುತ ವಿದ್ಯಮಾನಗಳನ್ನಾಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. ಬನ್ನಿ ಮುಂದುವರಿಸೋಣ.
1: ರೇಡಿಯೋ ಸಮಯ 1:45:45. ಪ್ರಿಯ ಶ್ರೋತೃಗಳೇ, ಪ್ರತಿ ವರ್ಷ ಸೆಪ್ಟೆಂಬರ್ 11 ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅರಣ್ಯಗಳು ಮತ್ತು ವನ್ಯಜೀವಿಗಳನ್ನು ರಕ್ಷಿಸುವ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಅರಣ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ಪರಿಸರ ಹೋರಾಟಗಾರರನ್ನು ಸ್ಮರಿಸುವ ದಿನ.

ಇದಾಗಿದೆ. ಅರಣ್ಯಗಳು ಕೇವಲ ಮರಗಳ ಸಮೂಹವಲ್ಲ, ಅವು ನಮಗೆ ಆಮ್ಲಜನಕ, ಮಳೆ, ನೀರಿನ ಸಂರಕ್ಷಣೆ, ಆಹಾರ ಮತ್ತು ಔಷಧೀಯ ಸಂಪನ್ಮೂಲಗಳನ್ನು ಒದಗಿಸುವುದರ ಜೊತೆಗೆ ಅನೇಕ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ನೀಡುತ್ತವೆ. ಹೀಗಾಗಿ ಅರಣ್ಯ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಅರಣ್ಯಗಳನ್ನು ಕಾಪಾಡುವ ಕರ್ತವ್ಯದಲ್ಲಿ ಅನೇಕ ಅರಣ್ಯ ಸಿಬ್ಬಂದಿ ಕಾಡ್ಗಿಚ್ಚು, ಅಕ್ರಮ ಮರ ಕಡಿಯುವಿಕೆ, ಬೇಟೆ ಮತ್ತು ವನ್ಯಜೀವಿ ಕಳ್ಳಸಾಗಣೆ ಸೇರಿದಂತೆ ಹಲವು ಅಪಾಯಗಳನ್ನು ಎದುರಿಸುತ್ತಾರೆ. ಕರ್ತವ್ಯದ ವೇಳೆ ಪ್ರಾಣ ಕಳೆದುಕೊಂಡ ಇಂತಹ ಅರಣ್ಯ ಹುತಾತ್ಮರ ತ್ಯಾಗ ಮತ್ತು ಸೇವೆಗೆ ಗೌರವ ಸಲ್ಲಿಸುವುದು ಈ ದಿನದ ಪ್ರಮುಖ ಉದ್ದೇಶ. ಈ ದಿನಾಚರಣೆಗೆ ಐತಿಹಾಸಿಕ ಹಿನ್ನೆಲೆಯೂ ಇದೆ. 1730 ರಾಜಸ್ಥಾನದ ಖೇರ್ಜರ್ಲಿ ಗ್ರಾಮದಲ್ಲಿ ಬಿಷ್ಣೋಯಿ ಸಮುದಾಯದ ಜನರು ಖೇಜ್ರಿ ಮರಗಳನ್ನು ರಕ್ಷಿಸಲು ನಡೆಸಿದ ಹೋರಾಟ ಪರಿಸರ ಸಂರಕ್ಷಣೆಯ ಇತಿಹಾಸದಲ್ಲಿ ಪ್ರಮುಖ ಉದಾಹರಣೆಯಾಗಿದೆ. ಅಮೃತಾದೇವಿ ಬಿಷ್ಣೋಯಿ ಸೇರಿದಂತೆ ಅನೇಕರು ಮರಗಳನ್ನು ಉಳಿಸಲು ತಮ್ಮ ಪ್ರಾಣತ್ಯಾಗ ಮಾಡಿದರು. ಆದ್ದರಿಂದ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವು ನಮಗೆ ಒಂದು ಮಹತ್ವದ ಸಂದೇಶ ನೀಡುತ್ತದೆ. ಅರಣ್ಯವನ್ನು ರಕ್ಷಿಸುವುದು ಎಂದರೆ ನಮ್ಮ ಭವಿಷ್ಯವನ್ನು ರಕ್ಷಿಸುವುದು. ಅರಣ್ಯ ಹುತಾತ್ಮರ ತ್ಯಾಗವನ್ನು ಸ್ಮರಿಸುತ್ತಾ ಪ್ರಕೃತಿಯನ್ನು ಗೌರವಿಸಿ ಮರಗಳನ್ನು ಬೆಳೆಸಿ ಅರಣ್ಯ ಸಂರಕ್ಷಣೆಗೆ ಕೈಜೋಡಿಸುವ ಸಂಕಲ್ಪ ಮಾಡೋಣ. ಇನ್ನು ಕೇಳೋಣ ವಿಜಯ್ ಪ್ರಕಾಶ್ ಅವರ ಧ್ವನಿಯಲ್ಲಿ ಕಿಚ್ಚು ಚಿತ್ರದ ಗೀತೆ. ಗೌಸ್ಪೀರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯಾ.

0: ಅಕ್ಷರ ಸಾ. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281129, ಕೋಡ್ ಸಂಖ್ಯೆ 08272. ಅಕ್ಷರ ತಾ.
1: ತಿರುಪತಿಗಿರಿ ವಾಸ ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ.
0: ಶ್ರೋತೃಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ ಪ್ರಿಯ ಶ್ರೋತೃಗಳೇ, ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳ 2ನೇ ಶನಿವಾರವನ್ನು ವಿಶ್ವ ಪ್ರಥಮ ಚಿಕಿತ್ಸಾ ದಿನವಾಗಿ ಆಚರಿಸಲಾಗುತ್ತದೆ. ಅಪಘಾತ, ಗಾಯ, ಸುಟ್ಟ ಗಾಯ, ಮೂರ್ಛೆ, ಹೃದಯಾಘಾತ ಅಥವಾ ಇತರ ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ವೈದ್ಯಕೀಯ ನೆರವು ದೊರೆಯುವವರೆಗೆ ನೀಡುವ ತಕ್ಷಣದ ಹಾಗೂ ಸೂಕ್ತ ಆರೈಕೆಯೇ ಪ್ರಥಮ ಚಿಕಿತ್ಸೆ. ಪ್ರಥಮ ಚಿಕಿತ್ಸೆಯ ಮುಖ್ಯ ಉದ್ದೇಶ ಜೀವವನ್ನು ಉಳಿಸುವುದು, ಗಾಯ ಮತ್ತಷ್ಟು ಗಂಭೀರವಾಗದಂತೆ ತಡೆಯುವುದು ಮತ್ತು ವೈದ್ಯಕೀಯ ನೆರವು ದೊರೆಯುವವರೆಗೆ ವ್ಯಕ್ತಿಯ ಸ್ಥಿತಿಯನ್ನು ಸ್ಥಿರವಾಗಿಡುವುದು. ರಸ್ತೆ ಅಪಘಾತದ ಸಂದರ್ಭದಲ್ಲಿ ತಕ್ಷಣ ಆಂಬ್ಯುಲೆನ್ಸ್ಗೆ ಕರೆ ಮಾಡುವುದು, ಗಾಯಗೊಂಡ ವ್ಯಕ್ತಿಯನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವುದು ಹಾಗೂ ರಕ್ತಸ್ರಾವವಿದ್ದರೆ ಸ್ವಚ್ಛವಾದ ಬಟ್ಟೆಯಿಂದ ಗಾಯದ ಮೇಲೆ ಒತ್ತಡ ನೀಡುವುದು ಮುಂತಾದ ಈ ಸರಳ ಕ್ರಮಗಳು ಅತ್ಯಂತ ಮಹತ್ವದ್ದಾಗಿವೆ. ಆದರೆ ಪ್ರಥಮ ಚಿಕಿತ್ಸೆ ನೀಡುವಾಗ ಗಾಯಗೊಂಡ ವ್ಯಕ್ತಿಯ ಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸಿ ನಮಗೆ ತಿಳಿದಿರುವ ಹಾಗೂ ಸುರಕ್ಷಿತವಾದ ಕ್ರಮಗಳನ್ನಷ್ಟೇ ಅನುಸರಿಸಬೇಕು. ಮೂಳೆ ಮುರಿತವಾಗಿದ್ದರೆ ವ್ಯಕ್ತಿಯನ್ನು ಅನಗತ್ಯವಾಗಿ ಕದಲಿಸಬಾರದು. ಹಾಗೆ ಸುಟ್ಟ ಗಾಯಕ್ಕೆ ಐಸ್ ಅಥವಾ ಯಾವುದೇ ಗೃಹ ಉಪಯೋಗಿ ವಸ್ತುಗಳನ್ನು ಹಚ್ಚುವ ಬದಲು ಗಾಯಗೊಂಡ ಭಾಗವನ್ನು ತಂಪಾದ ಹರಿಯುವ ನೀರಿನಡಿ ಇರಿಸುವುದು ಸೂಕ್ತ. ಯಾವುದೇ ತುರ್ತು ಪರಿಸ್ಥಿತಿಯಲ್ಲೂ ತಕ್ಷಣ ವೈದ್ಯಕೀಯ ನೆರವು ಪಡೆಯುವುದು ಅತ್ಯಂತ ಅಗತ್ಯ. ಈ ದಿನದ ಉದ್ದೇಶ ಪ್ರತಿಯೊಬ್ಬರಿಗೂ ಮೂಲಭೂತ ಪ್ರಥಮ ಚಿಕಿತ್ಸೆ ಜ್ಞಾನವನ್ನು ಒದಗಿಸುವುದಾಗಿದೆ. ಏಕೆಂದರೆ ಸರಿಯಾದ ಸಮಯದಲ್ಲಿ ನೀಡುವ ಸೂಕ್ತ ಪ್ರಥಮ ಚಿಕಿತ್ಸೆ ಒಂದು ಜೀವವನ್ನು ಉಳಿಸಬಹುದು. ಆದ್ದರಿಂದ ಪ್ರಥಮ ಚಿಕಿತ್ಸೆಯ ಮೂಲಭೂತ ಕೌಶಲ್ಯಗಳನ್ನು ಕಲಿತುಕೊಳ್ಳೋಣ ಹಾಗೂ ತುರ್ತು ಸಂದರ್ಭಗಳಲ್ಲಿ ಧೈರ್ಯದಿಂದ ಮತ್ತು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸೋಣ. ಜೀವ ರಕ್ಷಿಸುವ ಜ್ಞಾನ ಪ್ರತಿಯೊಬ್ಬರಿಗೂ ಇರಲಿ ಎಂಬುದೇ ವಿಶ್ವ ಪ್ರಥಮ ಚಿಕಿತ್ಸಾ ದಿನದ ಮುಖ್ಯ ಉದ್ದೇಶ. ಇನ್ನು ಕೇಳೋಣ ರಾಜಿ ಚಿತ್ರಕ್ಕೆಂದು ಪಂಚಮ್ ಹಲಿಬಂದಿ ಹಾಗೂ ಸಂಗಡಿಗರು ಹಾಡಿರುವ ಗೀತೆ. ಸಾಹಿತ್ಯ HS ವೆಂಕಟೇಶ್ ಮೂರ್ತಿಯವರದ್ದು, ಸಂಗೀತ ನೀಡಿದ್ದಾರೆ ಉಪಾಸನಾ ಮೋಹನ್.

ಪ್ರಿಯ ಶ್ರೋತೃಗಳೇ, ಇದೊಂದು ಪ್ರಕಟಣೆಯನ್ನು ಗಮನಿಸಿ. ಕೊಡಗು ಜಿಲ್ಲಾ ಪಂಚಾಯತ್ ಯೋಜನಾ ಸಮನ್ವಯಾಧಿಕಾರಿ ಕಚೇರಿ ಸಮಗ್ರ ಗಿರಿಜನ ಅಭಿವೃದ್ಧಿ ಯೋಜನೆ ಕೊಡಗು ಜಿಲ್ಲೆ ಮಡಿಕೇರಿ, ಇಲ್ಲಿಂದ ಬಂದ ಒಂದು ಪ್ರಕಟಣೆ. 2025-26 ಸಾಲಿನ ಆಯವ್ಯಯ ಘೋಷಣೆ ಖಂಡಿಕೆ 198 ಅರಣ್ಯದಂಚಿನ ಹಾಡಿಗಳಲ್ಲಿ ವಾಸ ಮಾಡುತ್ತಿರುವ ಸೋಲಿಗ, ಹಲಸರು, ಗೌಡಲು, ಸಿದ್ದಿ, ಕುಡಿಯ, ಮಲೈಕುಡಿ, ಕಾಡು ಕುರುಬ, ಇರುಳಿಗ, ಬೆಟ್ಟಕುರುಬ, ಯರವ, ಪಣಿಯನ್ ಬುಡಕಟ್ಟು ಜನಾಂಗದವರಿಗೆ ಮುಖ್ಯಮಂತ್ರಿಗಳ ಆದಿವಾಸಿ ಗೃಹಭಾಗ್ಯ ಯೋಜನೆಯಡಿ ಮನೆಗಳನ್ನು ನಿರ್ಮಾಣ ಮಾಡಲು ಅವಕಾಶವಿದ್ದು, ವಸತಿ ಸೌಲಭ್ಯಕ್ಕಾಗಿ ಇದೇ ಸೆಪ್ಟೆಂಬರ್ ತಿಂಗಳ 19 ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿಯನ್ನು ಪಡೆಯಲು ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಕಚೇರಿ ವಿರಾಜಪೇಟೆ ತಾಲೂಕು ಪೊನ್ನಂಪೇಟೆ ಹಾಗೂ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಮಡಿಕೇರಿ ಮತ್ತು ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಸೋಮವಾರಪೇಟೆ ಇವರನ್ನು ಸಂಪರ್ಕಿಸಬಹುದು.

0: ಇದುವರೆಗೆ ಪ್ರಚಲಿತ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಆಲಿಸಿದಿರಿ.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
2: Good afternoon. This is Akashvani and I am Valsa Williams with the midday news. The headlines. Prime Minister Narendra Modi expresses hope for positive discussions with aspiration for global welfare as world leaders gather in New Delhi for BRICS summit commencing tomorrow. Prime Minister Modi to hold bilateral talks with Russian President Vladimir Putin and Iranian President Masoud Pezeshkian today. BRICS Business Forum begins in national capital. External Affairs Minister Dr. S. Jaishankar calls for greater resilience, sustainability and cooperation amid rising global uncertainty as BRICS marks 20 years. India reiterates unwavering resolve to combat terrorism on 25th anniversary of

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಪಾವಗಡದಲ್ಲಿ ನಕ್ಸಲ್ ಚಟುವಟಿಕೆ ಖಾತರಿಯಾದರೆ ನಿಗ್ರಹ ಪಡೆ ನಿಯೋಜನೆ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆ, ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಉದ್ಯೋಗ ನಿಧಿ ಯೋಜನೆಯಡಿ ಹಿಂದುಳಿದ 11 ಜಿಲ್ಲೆಗಳಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಗ್ರಾಮೀಣ ಪ್ರದೇಶಗಳಲ್ಲಿ 5-6 ಗಂಟೆಗಳ ವಿದ್ಯುತ್ ಕಡಿತ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಹಾಗೂ ಮತದಾರರ ಪಟ್ಟಿ ಪರಿಶೀಲನೆ, ಚುನಾವಣಾ ಆಯೋಗಕ್ಕೆ ಹೆಚ್ಚಿನ ಕಾಲಾವಕಾಶ ಕೋರಿದ ಎನ್ಆರ್ಐಗಳು. ತುಮಕೂರಿನ ಪಾವಗಡದಲ್ಲಿ ನಕ್ಸಲ್ ಚಟುವಟಿಕೆ ಖಾತರಿಯಾದರೆ ನಕ್ಸಲ್ ನಿಗ್ರಹ ಪಡೆ

0: ಯೋಜಿಸಲಾಗುವುದು ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ.
1: ಇವತ್ತು ನಾನು ತುಮಕೂರಿಗೆ ಹೋಗ್ತಾ ಇದ್ದೀನಿ, ಅಲ್ಲಿ SP ಅವ್ರನ್ನೆಲ್ಲ ಕರೆದು ಚರ್ಚೆ ಮಾಡ್ತೀನಿ ಆತರ ಏನಿದೆ ಅಂತೇಳಿ. ಒಂದ್ ವೇಳೆ ಆ ರೀತಿ ಏನಾದ್ರೂ ಬೆಳವಣಿಗೆ ಇದ್ರೆ ವಿಲ್ ಪುಟ್ ಮೋರ್ ಫೋರ್ಸ್. ಮತ್ತೆ ನಾವು ಅದಕ್ಕೆ ಆಂಟಿ ನಕ್ಸಲ್ ಸ್ಕ್ವಾಡ್ ಇತ್ತಲ್ಲ ಕಾರ್ಕಳದಲ್ಲಿ, ಅದನ್ನ ನಾವು ಡಿಸ್ಮ್ಯಾಂಟಲ್ ಮಾಡಿಲ್ಲ. ಅರ್ಧ ನಾವು SAF ಅಂತ ಮಾಡಿದ್ವಿ, ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಂತ, ಇನ್ನರ್ಧ ಹಂಗೆ ಇಟ್ಟಿದ್ವಿ ನಕ್ಸಲ್ ಇದು ಅವ್ರ ಹಂಗೆ ಟ್ರೈನಿಂಗ್ ಅಲ್ಲೇ ಇರ್ತಾರೆ ಅಂತ ಹೇಳಿ. ಸೊ ಅಂತದ್ದೇನಾದ್ರು ಇದ್ರೆ ವಿಲ್ ಮೂವ್ ದಟ್ ಫೋರ್ಸ್ ಟು ತುಮಕೂರು ಡಿಸ್ಟ್ರಿಕ್ಟ್.
0: ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಸತಿರಹಿತ ಮಾಜಿ ಯೋಧರಿಗೆ ನಿವೇಶನ ನೀಡಲಾಗುವುದು. ಮುಂದಿನ ಎರಡು ಹಂತಗಳಲ್ಲಿ ರಾಜ್ಯಾದ್ಯಂತ 5 ಲಕ್ಷ ನಿವೇಶನಗಳನ್ನು ಹಂಚಿಕೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಅವರ ದೆಹಲಿ ಭೇಟಿ ಹಿಂದೆ ಯಾವುದೇ ಅಸಮಾಧಾನದ ಕಾರಣಗಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ಅವರು ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿರುವುದರಿಂದ ದೆಹಲಿ ಭೇಟಿ ಸಹಜ ಪ್ರಕ್ರಿಯೆಯಾಗಿದೆ ಎಂದು ತಿಳಿಸಿದ್ದಾರೆ.

0: ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಸಿದ್ದರಾಮಯ್ಯ ಅವರ ದೆಹಲಿ ಭೇಟಿ ಹಿಂದೆ ಯಾವುದೇ ಅಸಮಾಧಾನದ ಕಾರಣಗಳಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ಅವರು ಕಾರ್ಯಕಾರಿಣಿ ಸಮಿತಿ ಸದಸ್ಯರಾಗಿರುವುದರಿಂದ ದೆಹಲಿ ಭೇಟಿ ಸಹಜ ಪ್ರಕ್ರಿಯೆಯಾಗಿದೆ ಎಂದು ತಿಳಿಸಿದ್ದಾರೆ. ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರ ಸಮ್ಮತಿ ಮೇರೆಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರನ್ನು ಆಯ್ಕೆ ಮಾಡಲಾಗಿದೆ ಎಂದು ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ಇಂದು ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆ. ಬೆಂಗಳೂರಿನ ಮಲ್ಲೇಶ್ವರಂ ಅರಣ್ಯ ಭವನದಲ್ಲಿ ನಡೆದ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿನ ಅರಣ್ಯ ಮತ್ತು ವನ್ಯಜೀವಿ ಸಂಪತ್ತನ್ನು ರಕ್ಷಿಸಲು ಪ್ರಾಣತ್ಯಾಗ ಮಾಡಿದ ಅರಣ್ಯ ಇಲಾಖೆ ಸಿಬ್ಬಂದಿಯ ಹುತಾತ್ಮ ಸ್ಮಾರಕಕ್ಕೆ ಪುಷ್ಪಗುಚ್ಛವಿರಿಸಿ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ, ಪರಿಸರ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಅಂಜುಂ ಪರ್ವೇಜ್, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮೀನಾಕ್ಷಿ ನೇಗಿ ಮತ್ತಿತರರು ಉಪಸ್ಥಿತರಿದ್ದರು. ಬಳ್ಳಾರಿಯ ಅರಣ್ಯ ಇಲಾಖೆ ಕಚೇರಿಯಲ್ಲಿ ಹುತಾತ್ಮರ ಸ್ಮಾರಕಕ್ಕೆ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು, ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಸೇರಿದಂತೆ ಹಲವು ಅಧಿಕಾರಿಗಳು ಗೌರವಿಸಿದರು. ಪೊಲೀಸ್ ಇಲಾಖೆಯಿಂದ 3 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ಹುತಾತ್ಮರಿಗೆ ಗೌರವ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಸಿದ್ದಲಿಂಗ ಪ್ರಭು, ಅರಣ್ಯ ಯೋಧರಿಂದ ಪ್ರಕೃತಿಯ ಜೀವಸಂಕುಲಗಳಿಗೆ ಆಶ್ರಯ ದೊರೆಯುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಚಾಮರಾಜನಗರ ಗುಂಡ್ಲುಪೇಟೆ ತಾಲೂಕಿನ ಬಂಡೀಪುರ ಹಾಗೂ ಹನೂರು ತಾಲೂಕಿನ ಗೋಪಿನಾಥಂನಲ್ಲಿ ರಾಷ್ಟೀಯ ಅರಣ್ಯ ಹುತಾತ್ಮ ದಿನ ಆಚರಿಸಲಾಯಿತು. ಚಾಮರಾಜನಗರದ ಮುಖ್ಯ ಅರಣ್ಯ ಕಚೇರಿ ಆವರಣದಲ್ಲಿ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶದ ವತಿಯಿಂದ ನಡೆದ ಅರಣ್ಯ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸತ್ರ ಮತ್ತು ಪ್ರಧಾನ ನ್ಯಾಯಾಧೀಶರಾದ ಪ್ರಭಾವತಿ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಇರಿಸಿ ಗೌರವ ಸಲ್ಲಿಸಿದರು. ಕಾವೇರಿ ವನ್ಯಜೀವಿಧಾಮ ವ್ಯಾಪ್ತಿಯ ಹನೂರು ತಾಲೂಕಿನ ಗೋಪಿನಾಥಂನಲ್ಲಿ ಪಿ ಶ್ರೀನಿವಾಸನ್ ಸ್ಮಾರಕ ಸ್ಥಳದಲ್ಲಿ ಗೌರವ ನಮನ ಸಲ್ಲಿಸಲಾಯಿತು. ರಾಜ್ಯದ ಹಿಂದುಳಿದ ಜಿಲ್ಲೆಗಳಲ್ಲಿ ಕೈಗಾರಿಕಾ ಹೂಡಿಕೆ ಮತ್ತು ಉದ್ಯೋಗ ಸೃಷ್ಟಿಯನ್ನು ಉತ್ತೇಜಿಸುವ ಮಹತ್ವಾಕಾಂಕ್ಷೆಯ ಉದ್ಯೋಗ ನಿಧಿ ಯೋಜನೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಯೋಜನೆಯಡಿ ಅರ್ಹ ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಕೈಗಾರಿಕಾ ಸಂಸ್ಥೆಗಳು ಹೆಚ್ಚುವರಿಯಾಗಿ ಉದ್ಯೋಗಿಗಳನ್ನು ನೇಮಕ ಮಾಡಿಕೊಂಡಲ್ಲಿ ಪ್ರತಿ ಹೆಚ್ಚುವರಿ ಉದ್ಯೋಗಿಗೆ ತಿಂಗಳಿಗೆ 2,500 ರೂಪಾಯಿಯಂತೆ ಗರಿಷ್ಠ 24 ತಿಂಗಳವರೆಗೆ ಸರ್ಕಾರ ಪ್ರೋತ್ಸಾಹಧನ ನೀಡಲಿದೆ. ಈ ಯೋಜನೆಗಾಗಿ ವಾರ್ಷಿಕ 305 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಲಾಗುತ್ತಿದೆ. ಹೊಸ ನೇಮಕಾತಿ ಹಾಗೂ ಉದ್ಯೋಗಿಗಳಿಗೆ ಪಾವತಿಸಲಾಗುವ ವೇತನವನ್ನು ಪರಿಶೀಲಿಸಿದ ನಂತರವೇ ಪ್ರೋತ್ಸಾಹಧನ ನೀಡಲಾಗುತ್ತದೆ. ಇದರಿಂದ ಯೋಜನೆಯ ಅನುಷ್ಠಾನದಲ್ಲಿ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವವನ್ನು ಖಾತ್ರಿಪಡಿಸಲಾಗುತ್ತದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ ಮತ್ತು ಬಾಗಲಕೋಟೆ ಸೇರಿದಂತೆ ಅಭಿವೃದ್ಧಿಯಲ್ಲಿ ಹಿಂದುಳಿದ 11 ಜಿಲ್ಲೆಗಳಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆ ಹಾಗೂ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಉದ್ಯಮಗಳ ವಿಸ್ತರಣೆಗೆ ಈ ಯೋಜನೆ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯ ಸರ್ಕಾರ 100 ದಿನಗಳಲ್ಲಿ ಬೆಳಕಿನ ರಾಜ್ಯವನ್ನು ಕತ್ತಲೆಯ ರಾಜ್ಯವನ್ನಾಗಿ ಪರಿವರ್ತಿಸಿರುವುದೇ ಸಾಧನೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯವಾಡಿದ್ದಾರೆ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಮಳೆಯ ಕೊರತೆ ನೆಪವೊಡ್ಡಿ ಸರ್ಕಾರ ಪ್ರತಿದಿನ 2-3 ಗಂಟೆಗಳ ಕಾಲ ಘೋಷಿತವಲ್ಲದ ಲೋಡ್ ಶೆಡ್ಡಿಂಗ್ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ. ಗ್ರಾಮೀಣ ಪ್ರದೇಶಗಳಲ್ಲಿ 5-6 ಗಂಟೆಗಳ ಕಾಲ ವಿದ್ಯುತ್ ಕಡಿತವಾಗುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಲಭ್ಯವಿರುವ ವಿದ್ಯುತ್ ಘಟಕಗಳಿಂದ ಪೂರ್ಣ ಪ್ರಮಾಣದ ವಿದ್ಯುತ್ ಉತ್ಪಾದಿಸಲು ಬದಲು ಕಮಿಷನ್ಗಾಗಿ ಇತರ ರಾಜ್ಯಗಳಿಂದ ಹೆಚ್ಚಿನ ದರದಲ್ಲಿ ವಿದ್ಯುತ್ ಖರೀದಿಸಲು ವೇದಿಕೆ ಸಿದ್ಧಪಡಿಸುತ್ತಿದ್ದೀರಾ ಎಂದು ಸರ್ಕಾರವನ್ನು ಪ್ರಶ್ನಿಸಿದ್ದಾರೆ. ಎನ್ಆರ್ಐಗಳಿಗೆ ಮತದಾರರ ಪಟ್ಟಿ ಪರಿಶೀಲನೆ ಪೂರ್ಣಗೊಳಿಸಲು ಹಾಗೂ ಅಗತ್ಯ ದಾಖಲೆಗಳನ್ನು ಸಲ್ಲಿಸಲು 1 ವರ್ಷ ಕಾಲಾವಕಾಶ ನೀಡುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ವಿದೇಶದಲ್ಲಿ ನೆಲೆಸಿರುವ ಭಾರತೀಯ ಸಮುದಾಯದ ಸದಸ್ಯ ಮೊಹಮ್ಮದ್ ಮಿರಾನ್ ಸಾಹೇಬ್ ಮನವಿ ಮಾಡಿದ್ದಾರೆ. ಸಾವಿರದ ಒಂಬೈನೂರ

4ರಿಂದ ದುಬೈನಲ್ಲಿ ನೆಲೆಸಿರುವ ಮಿರಾನ್ ಮುಖ್ಯ ಚುನಾವಣಾಧಿಕಾರಿಗೆ ಸಲ್ಲಿಸಿದ ಮನವಿಯಲ್ಲಿ ಉಡುಪಿ ಮತ್ತು ಕಾರವಾರ ಜಿಲ್ಲೆಗಳಲ್ಲಿ ಅನೇಕ ಯುವ ಎನ್ಆರ್ಐಗಳು ತಮ್ಮ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ತೆಗೆದುಹಾಕಿದ ಹಾಗೂ ಆಕ್ಷೇಪಣೆಗೆ ಒಳಪಡಿಸಿದ ಬಳಿಕ ಮಾರ್ಗದರ್ಶನ ಕೋರಿ ತಮ್ಮನ್ನು ಸಂಪರ್ಕಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಇಂದು ಶಿವಮೊಗ್ಗ ಜಿಲ್ಲೆಯ ಮೆಗಾನ್ ಆಸ್ಪತ್ರೆ ಆವರಣದಲ್ಲಿರುವ ನೂತನ ಹೃದ್ರೋಗ ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಕಾರ್ಯವೈಖರಿ ಹಾಗೂ ವೈದ್ಯಕೀಯ ಸೌಕರ್ಯಗಳನ್ನು ಪರಿಶೀಲಿಸಿದರು. ಈ ವೇಳೆ ರೋಗಿಗಳಿಗೆ ತುರ್ತು ಚಿಕಿತ್ಸೆ ಒದಗಿಸಲು ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಹೃದ್ರೋಗ ವಿಭಾಗದ ಮುಖ್ಯಸ್ಥರಿಗೆ ಸೂಚನೆ ನೀಡಿದ್ದಾರೆ. ಇನ್ನೊಂದೆಡೆ ಈಸೂರಿಗೆ ತೆರಳುವ ಸಂದರ್ಭದಲ್ಲಿ ಆಯನೂರು ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗಕ್ಕೆ ಭೇಟಿ ನೀಡಿ ಶೈಕ್ಷಣಿಕ ಚಟುವಟಿಕೆ ಹಾಗೂ ಸೌಲಭ್ಯಗಳನ್ನು ಪರಿಶೀಲಿಸಿದರು. ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದ ಅವರು ಶೂ ಮತ್ತು ಸಾಕ್ಸ್ಗಳ ಗುಣಮಟ್ಟ ಪರಿಶೀಲಿಸಿದರು. ಈ ವೇಳೆ ವಿದ್ಯಾರ್ಥಿಗಳು ಶಾಲೆಗಳ ಶೌಚಾಲಯ ವ್ಯವಸ್ಥೆ ಸರಿಪಡಿಸುವಂತೆ ಸಚಿವರಲ್ಲಿ ಮನವಿ ಮಾಡಿದರು. ಶಾಲೆಯ ಮೇಲ್ಛಾವಣಿ ದುರಸ್ತಿ ಕಾರ್ಯ ವೀಕ್ಷಿಸಿ ಶೀಘ್ರವೇ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕೋಲಾರ ಜಿಲ್ಲೆಯಲ್ಲಿ ಎದುರಾಗಿರುವ ತೀವ್ರ ಬರಗಾಲ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳನ್ನು ನಿರ್ದಾಕ್ಷಿಣ್ಯವಾಗಿ ಅಮಾನತು ಮಾಡಲಾಗುವುದು ಎಂದು ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಜೂನ್ನಿಂದ ಸೆಪ್ಟೆಂಬರ್ವರೆಗೆ ಶೇಕಡಾ 49ರಷ್ಟು ಮಳೆ ಕೊರತೆಯಾಗಿದ್ದು 39,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ತೀವ್ರ ಮೇವಿನ ಕೊರತೆ ನೀಗಿಸಲು 45,000 ಮೇವಿನ ಮಿನಿ ಕಿಟ್ಗಳಿಗೆ ಬೇಡಿಕೆ ಇಡಲಾಗಿತ್ತು. ಸರ್ಕಾರ ಬಿಡುಗಡೆ ಮಾಡಿರುವ 25 ಕೋಟಿ ರೂಪಾಯಿ ಅನುದಾನದಡಿ ಜಿಲ್ಲೆಗೆ ಮಂಜೂರಾಗಿರುವ 12,600 ಕಿಟ್ಗಳನ್ನು ತಕ್ಷಣವೇ ವಿತರಿಸಲು ಆದೇಶಿಸಿದ್ದಾರೆ. ಕುಡಿಯುವ ನೀರು ಹಾಗೂ ಜಾನುವಾರುಗಳಿಗೆ ಮೇವು ಒದಗಿಸಲು ಸರ್ಕಾರದಿಂದ ಅನುದಾನವಿದ್ದರೂ ಟಾಸ್ಕ್ ಫೋರ್ಸ್ ಅನುಮೋದನೆ ನೆಪದಲ್ಲಿ ತಿಂಗಳುಗಟ್ಟಲೆ ಕಾಮಗಾರಿ ವಿಳಂಬ ಮಾಡುತ್ತಿರುವುದಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗ್ರಾಮ, ತಾಲ್ಲೂಕು ಮತ್ತು ಜಿಲ್ಲಾ ಪಂಚಾಯಿತಿಗಳ ಲಭ್ಯವಿರುವ ಅನುದಾನದಲ್ಲಿ ಶೇಕಡಾ 50ರಷ್ಟು ಹಣವನ್ನು ಕಡ್ಡಾಯವಾಗಿ ಕುಡಿಯುವ ನೀರಿಗಾಗಿ ಮಾತ್ರ ಮೀಸಲಿಡಲು ನಿರ್ದೇಶನ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಾವಗಡದಲ್ಲಿ ನಕ್ಸಲ್ ಚಟುವಟಿಕೆ ಖಾತರಿಯಾದರೆ ನಿಗ್ರಹ ಪಡೆ ನಿಯೋಜನೆ, ಉಪಮುಖ್ಯಮಂತ್ರಿ ಸ್ಪಷ್ಟನೆ. ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆ, ಸ್ಮಾರಕಕ್ಕೆ ಗೌರವ ನಮನ ಸಲ್ಲಿಸಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಉದ್ಯೋಗ ನಿಧಿ ಯೋಜನೆಯಡಿ ಹಿಂದುಳಿದ 11 ಜಿಲ್ಲೆಗಳಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ಸರ್ಕಾರ ನಿರ್ಧಾರ. ಗ್ರಾಮೀಣ ಪ್ರದೇಶಗಳಲ್ಲಿ 5-6 ಗಂಟೆಗಳ ವಿದ್ಯುತ್ ಕಡಿತ, ಸರ್ಕಾರದ ವಿರುದ್ದ ಬಿಜೆಪಿ ಅಸಮಾಧಾನ. ಹಾಗೂ ಮತದಾರರ ಪಟ್ಟಿ ಪರಿಶೀಲನೆ, ಚುನಾವಣಾ ಆಯೋಗಕ್ಕೆ ಹೆಚ್ಚಿನ ಕಾಲಾವಕಾಶ ಕೋರಿದ ಎನ್ಆರ್ಐಗಳು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಕ್ಕೆ.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ.
1: ಗಾಂಧೀಜಿಗೆ ಶಾಖಾಹಾರದಲ್ಲಿ ದಿನ ಜನ ನಂಬಿಕೆ ಹೆಚ್ಚಾಗ್ತಾ ಇತ್ತಲ್ಲ, ಆ ಸಾಲ್ಟ್ ಅವರ ಪುಸ್ತಕ ಓದಿದ ಮೇಲೆ ಇನ್ನಷ್ಟು ಪುಸ್ತಕ ತಗೊಳಕ್ಕೆ ಶುರು ಮಾಡಿದ್ರು ಶಾಖಾಹಾರಕ್ಕೆ ಸಂಬಂಧಪಟ್ಟದ್ದು. ಎಲ್ಲ ಗ್ರಂಥ ಕೂಡ ನೋಡಿದಾಗ ಅನ್ನಿಸ್ತು, ಹೋವರ್ಡ್ ವಿಲಿಯಮ್ಸ್ ಅನ್ನೋರು ಆಹಾರ ನೀತಿ ಅನ್ನೋ ಪುಸ್ತಕ ಬರೆದಿದ್ರು. ಪ್ರಾಚೀನ ಕಾಲದಿಂದ ಇಲ್ಲಿವರೆಗೂ ಮಾನವನ ಆಹಾರ ಸಸ್ಯಾಹಾರವೇ ಆಗಿತ್ತು ಅಂತ ಇತಿಹಾಸ ಅಂತ ಹೇಳ್ತಿತ್ತು. ಪೈಥಾಗೋರಸ್ ಇಂದ ಹಿಡ್ಕೊಂಡು ಯೇಸು ಕ್ರಿಸ್ತನವರೆಗೆ ಎಲ್ಲ ದಾರ್ಶನಿಕರು ದೃಷ್ಟಾರರು ಶಾಖಾಹಾರಿಗಳಾಗಿದ್ದರು ಅಂತ ಪುಸ್ತಕದಲ್ಲಿ ಪ್ರಯತ್ನ ಮಾಡಿದ್ರು ಅಂತ ತೋರಿಸೋದಕ್ಕೆ. ಇನ್ನೊಬ್ಬರು ಡಾಕ್ಟರ್ ಆನಾ ಕಿಂಗ್ಸ್ಫರ್ಡ್ ಅನ್ನಕ್ಕೆ ಆಹಾರದ ಅತ್ಯುತ್ತಮ ಮಾರ್ಗ ಅಂತ ಒಂದು ಬರೆದು ಅದರಲ್ಲಿ ಆಹಾರದ ನೈರ್ಮಲ್ಯದಲ್ಲಿ ಶಾಖಾಹಾರದಂಥ ಒಳ್ಳೆಯ ಆಹಾರ ಇನ್ಯಾವುದೂ ಇಲ್ಲ ಅಂತ ಹೇಳಿದ್ರಂತ. ಅದೆಲ್ಲ ಬಹಳ ಖುಷಿಯಾಯಿತು, ತಾವು ಪ್ರಚಾರಕರಾಗ್ಬಿಟ್ರು. ಈ ಮಧ್ಯೆ ಇವ್ರ ಜೊತೆಗಿದ್ದರಲ್ಲ ಸ್ನೇಹಿತರು, ಅವ್ರಿಗೊಂದು ಚಿಂತೆ ಕಾಡ್ತು. ಈತ ಇಂಗ್ಲೆಂಡಿಗೆ ಬಂದಿದ್ದಾನೆ, ಮತ್ತಿನ್ನು ಗುಜರಾತಿ ಹುಡುಗ ಇದ್ದಂಗೆ ಇದ್ದಾನೆ, ಇವನು ಆಂಗ್ಲರನ್ನಾಗಿ ಸಭ್ಯಗ್ರಹಸ್ಥನನ್ನಾಗಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರಂತೆ. ಮಾಡಿ ಒಂದು ಕಡೆ ಹೋಗೋಣ ಬಾ, ನೀನು ಇಂಗ್ಲೆಂಡ್

ನೋಡ್ಬೇಕಾದ್ರೆ ನಾಟಕಗಳನ್ನು ನೋಡ್ಬೇಕಾಗ್ತದೆ. ಇಂಗ್ಲೆಂಡ್ ಅಲ್ಲಿ ಬಹಳ ಫೇಮಸ್ ಅದು, ತೋರಿಸ್ತೀನಿ. ಆಯ್ತು ಅಂತ ಕರ್ಕೊಂಡು ನಾಟಕ ಶಾಲೆ ಕರ್ಕೊಂಡು ಹೋದ್ರಂತೆ. ನಾಟಕ ಶಾಲೆ ಆಗೋದಕ್ಕಿಂತ ಮೊದಲು ಹಾಲ್ಬರ್ನ್ ಅಂತ ಒಂದು ಹೋಟೆಲು, ಅಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ. ಅರಮನೆ ಇದ್ದಂಗೆ ಇತ್ತಂತೆ ಅದು. ಇವ್ರು ವಿಕ್ಟೋರಿಯಾ ಹೋಟೆಲಲ್ಲಿ ಇದ್ರಲ್ಲ, ಅದಕ್ಕಿಂತ ದೊಡ್ಡ ಹೋಟೆಲು, ಭಾರಿ ಭರ್ಜರಿ ಹೋಟೆಲು, ದಿಕ್ಕೆ ತಪ್ಪದಂಗಾಯ್ತು ಹೋಟೆಲ್ ನೋಡಿ. ಊಟ ಕೂತ್ಕೊಂಡಾಗ ಮೇಜಿನ ಮುಂದೆ ಒಂದು ಸೂಪ್ ತಂದಿಟ್ರಂತೆ. ಅದೊಂಥರ ಸಾರು, ಅದು ಯಾವುದ್ರ ಸಾರು ಅಂತ ಚಿಂತೆ. ಇವ್ರ ತಲೆಗಿದೆಯಲ್ಲ ಅದೇನು ತಿಂತೇನೋ ಅಂತೇಳಿ ಮಿತ್ರನ ಕೇಳೋ ಧೈರ್ಯ ಇಲ್ಲ. ಅವನಿಗೆ ಬಡಿಸಿದ್ದಲ್ಲ ಸೇವಕ, ಅವನು ಕರೆದು ಕೇಳಿದ್ರಂತೆ, ಇದೇನಿದು ಸೂಪು, ಇದ್ರ ಮಾಂಸ ಏನಾದರೂ ಇದೆಯಾ ಅಂತ ಕೇಳಿದ್ರಂತೆ. ಅವನು ನಕ್ಕಬಿಟ್ಟ. ಇವ್ ಗೆಳೆಯ ಇದ್ನಲ್ಲ ಸ್ನೇಹಿತ, ಹಿಂಗೆ ಅಸಭ್ಯ ನಡುವೆಡಿಕೆ ತೋರಿಸ್ಬಾರ್ದು, ಇಂಗ್ಲೆಂಡ್ ಇದು ದೇಸಿ ಹೋಟೆಲ್ ಅಲ್ಲ, ನೀ ಕೇಳಬೇಕಾದ್ರೆ ಹಿಂಗೆ ಕರೆದು ಕರೆದು ಇದೇನೋ ಇದೇನೋ ಅಂತ ಕೇಳೋದಾದರೆ ನನ್ನ ಜೊತೆ ಕೂಡಬೇಡ, ನೀನು ಹೊರಗಡೆ ಹೋಗು, ಬೇರೆ ಊಟ ಮಾಡ್ಕೊಂಬ, ನನಗೋಸ್ಕರ ಕಾದಿರು ಹೊರಗಡೆ ಅಂದ್ರಂತೆ. ಇವ್ರೇನು ಬೇಸರ ಮಾಡ್ಕೊಳ್ಳೋದು, ಹೊರಗಡೆ ಹೋಗ್ಬಿಟ್ರು, ನೀವು ಊಟ ಮಾಡಿ ಅಂಥೇಳಿ. ಹೊರಗಡೆ ಹೋಗಿ ಅಲ್ಲಿ ಭೋಜನಾಲಯ ಇದೆಯಾ ಅಂತ ನೋಡಿದರೆ ಒಂದು ಇಲ್ಲ, ಒಂದು ಶಾಖಾಹಾರಿ ಭೋಜನಾಲಯ ಇತ್ತು, ಬಂದಾಗ್ಬಿಟ್ಟಿತ್ತು ಅದು. ಉಪವಾಸ ಇದ್ದರೂ ಅಡ್ಡಿ ಇಲ್ಲ, ಅಂತ ತಿನ್ನೋದು ಬೇಡ ಅಂತ ಉಪವಾಸವಾಗೇ ಇದ್ರಂತೆ. ನಾಟಕ ನೋಡಿದ್ರಂತೆ, ನಾಟಕ ನನಗೇನು ಜಾಸ್ತಿ ಅರ್ಥ ಆಗಲಿಲ್ಲ, ಮುಂದೆ ಜಗಳ ಏನು ಆಡಲಿಲ್ಲ, ಯಾಕೆ ಹಿಂಗೆ ಮಾಡಿದೆ ಅಂತ ಗೆಳೆಯ ಕೇಳಲಿಲ್ಲ, ಮಾತಾಡೋದು ಬಿಟ್ಬಿಟ್ವಿ. ಆದರೆ ಆ ಸ್ನೇಹಿತ ಮಾತ ಎಷ್ಟು ಒಳ್ಳೆಯವನು ಅಂದರೆ, ಅದನ್ನೇ ಇಟ್ಕೊಂಡು ಮುಂದೆ ಮನಸ್ಸಲ್ಲಿ ಇಟ್ಕೊಂಡು ನನಗೆ ಶಿಕ್ಷೆ ಕೊಡಲಿಲ್ಲ, ತೊಂದರೆ ಮಾಡಲಿಲ್ಲ, ಸ್ನೇಹ ಕೊನೆವರೆಗೂ ಉಳ್ಕೊಂಡು ಬಂತು. ನಾನು ಅಂದ್ಕೊಂಡೆ, ನನ್ನ ಸ್ನೇಹಿತರಿಷ್ಟು ಮಾಡೋದು ಎದಕ್ಕೋಸ್ಕರ, ನನಗೋಸ್ಕರ ತಾನೇ, ನಾನು ಸಭ್ಯ ಗೃಹಸ್ಥ ಆಗಬೇಕು, ಎಲ್ಲರ ಹಂಗೆ ಆಗಬೇಕು ಅಂತಾನೆ, ನಾನೇ ಆಗಿಬಿಡಬೇಕು, ಅವ್ರ ಹಂಗೆ ಆಗಬೇಕು ಅಂತ ಹೇಳಿ ಈಗ ಆಂಗ್ಲ ಗೃಹಸ್ಥ ಆಗಬೇಕು ಅಂತ ಪ್ರಯತ್ನ ಮಾಡೋಕ್ಕೆ ಶುರು ಮಾಡಿದರು. ಮುಂಬೈಲಿ ಹೊಲಿಸಿ ಕಳಿಸಿದ್ರಲ್ಲ ಬಟ್ಟೆ ಇಂಗ್ಲೆಂಡಿಗೆ ಬೇಕಾಗ್ತದೆ ಅಂತ, ಅವ್ರಿಗೆ ಗೊತ್ತಿಲ್ಲ ಪಾಪ, ಅವ್ನು ಹೊಂದಲ್ಲ ಅಂತ ಗೊತ್ತಾಗಿದೆ. ಈಗ ಅವ್ರಿಗೆ ಏನು ಮಾಡಿದ್ರು, ಆರ್ಮಿ ಆ್ಯಂಡ್ ನೇವಿ ಸ್ಟೋರ್ಸ್ಗೆ ಹೋದರು, ಬೇರೆ ಬೇರೆ ಉಡುಪುಗಳನ್ನು ಹೊಲಿಸ್ಕೊಂಡ್ರು. 19 ಶಿಲಿಂಗು ಅಂದ್ರೆ ಆಗಿನ ದೊಡ್ಡ ಅಮೌಂಟ್ ಅದು. 19 ಶಿಲಿಂಗಿಗೆ ಒಂದು ಚಿಮ್ಲಿ ಹ್ಯಾಟ್ ಟೋಪಿ, ಹ್ಯಾಟ್ ಬೇಕಲ್ಲ ಅಲ್ಲೆಲ್ಲ ಹ್ಯಾಟ್ ಹಾಕ್ಕೊಂಡ್ರು. ಅಷ್ಟೇ ಆಗಲಿಲ್ಲ, ಈ ಸೊಗಸ್ಗಾರ ಅಂತ ಒಂದು ಜಾಗ ಬಾಂಡ್ ಸ್ಟ್ರೀಟ್ ಅಂತಿದೆ, ಅಲ್ಲಿ ಹೋಗಿ 10 ಪೌಂಡ್ ಕೊಟ್ಟು ಒಂದು ಈವ್ನಿಂಗ್ ಸೂಟ್ ತೊಗೊಂಡ್ರು. ಅಣ್ಣನಿಗೆ ಪತ್ರ ಬರೆದು ಜೇಬುಗಳಲ್ಲಿ ಇಟ್ಕೊಳ್ಳೋಂಥ ಗಡಿಯಾರ ಇರುತ್ತಲ್ಲ, ಎರಡೆಳೆ ಬಂಗಾರ ಸರಪಳಿ ಹಾಕ್ಕೊಂಡು ಒಂದು ಗಡಿಯಾರ ಇಟ್ಕೋಬೇಕು, ನೆಕ್ ಟೈ ಹಾಕ್ಕೋಬೇಕು ಒಳಗೆ, ಕಟ್ಕೊಳ್ಳೋ ಸುಲಭ ಅಲ್ಲ ಅದು, ರೆಡಿಮೇಡ್ ಟೈ ಸಿಗಿಸ್ಕೊಳ್ಳೋದು ಸ್ಕೂಲಲ್ಲಿ ಹಾಕ್ಕೋತಾರೆ, ಹಂಗೆ ಕಟ್ಕೋಬೇಕು. ಭಾರತದಲ್ಲಿ ಕನ್ನಡಿ ನೋಡಿದ್ದೇ ಅಪರೂಪ ಗಾಂಧೀಜಿ, ಯಾವಾಗಲೂ ಒಂದ್ಸಲ ಕ್ಷೌರ ಮಾಡ್ಕೋಬೇಕಾದ್ರೆ ನೋಡಿರ್ಬೇಕೇನೋ. ಇಲ್ಲಿ ಪ್ರತಿದಿನ ದೊಡ್ಡ ಕನ್ನಡಿ ಮುಂದೆ ನಿಂತ್ಕೊಂಡು ಆ ನೆಕ್ ಟೈ ಕಟ್ಕೋಬೇಕು, ತೆಗಿಬೇಕು, ತಲೆಗೂದಲು ಬಾಚ್ಕೋಬೇಕು, ದಿನಾಲೂ 1/2 ಗಂಟೆ ಅದ್ರ ಮುಂದೆ ಕನ್ನಡಿ ಮುಂದೆನೆ. ಇವ್ರು ಕೂದಲು ಮೃದು ಅಲ್ಲ, ಅದು ಬ್ರಷ್ ಮಾಡ್ಕೋಬೇಕಾದ್ರೆ ನಿತ್ಯ ಯುದ್ಧ ಇದ್ದ ಹಾಗೆ, ಟೋಪಿ ಹಾಕ್ಕೊಂಡ್ರೆ ಮತ್ತೆ ಕೂದಲು ಸೊಟ್ಟಾಗುತ್ತೆ, ಮತ್ತೆ ಸರಿ ಮಾಡ್ಕೊಳ್ಳೋದು, ಈ ಸ್ಟೈಲಲ್ಲೇ ನನ್ನ ಜೀವನ ಹೋಯ್ತವಾಗ ಅಂತ ಹೇಳ್ತಾರೆ. ಇಷ್ಟೇ ಸಾಕಾಗಲಿಲ್ಲ ಸಂಭ್ರಮ, ಬರೀ ನಾಗರಿಕ ಉಡುಪನ್ನು ಧರಿಸೋದ್ರೆ ನಾಗರಿಕ ಆಗೋಕೆ ಸಾಧ್ಯ ಇದೆಯಾ, ಇನ್ನು ಬೇರೆ ವಿಷಯಗಳಿದ್ದಾವೆ ಅಂಥೇಳಿ. ಸಭ್ಯ ಗೃಹಸ್ಥರಿಗೆ ನರ್ತನ ಗೊತ್ತಿರಬೇಕು ಅಂತ ಯಾರೋ ಹೇಳಿದ್ರಂತೆ, ಡಾನ್ಸ್ ಗೊತ್ತಿರಬೇಕು ಅಂತ. ಆಗಲಿ, ಫ್ರೆಂಚ್ ಭಾಷೆಯಲ್ಲಿ ಸಂಭಾಷಣೆ ಮಾಡಬೇಕು, ಅದು ಗೊತ್ತಿರಬೇಕು ನಿಮಗೆ ಅಂತೇಳಿದರು. ಯಾಕಂದರೆ ಫ್ರೆಂಚು ನೆರೆ ರಾಷ್ಟ್ರದ ಭಾಷೆ ಮಾತ್ರ ಅಲ್ಲ, ಸಮಗ್ರ ಯುರೋಪಿನ ಭಾಷೆಯೂ ಆಗಿತ್ತು. ಆವಾಗ ಯುರೋಪಿನ ಅಡ್ಡಾಡಬೇಕು ಅಂತ ಆಸೆ ಇರೋದ್ರಿಂದ, ಸಭ್ಯ ಗೃಹಸ್ಥನಾಗಬೇಕಾದ್ರಿಂದ ಫ್ರೆಂಚ್ ಕಲಿಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಒಂದು ನರ್ತನ ಶಾಲೆಗೆ ಸೇರಿಕೊಂಡ್ರು, 3 ಪೌಂಡು ಅದಕ್ಕೆ ಫೀಸು, ಅದು ಕೊಟ್ಟರು. 3 ವಾರ ಜಗದು ಓಡಿದ್ರು ಕೂಡ ಒಂದು 5-6 ಹೆಜ್ಜೆ ಏನು ಹಾಕ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಅಲ್ಲಿ ಪಿಯಾನೋ ನುಡಿಸ್ತಾ ಇದ್ರಂತೆ. ಇವ್ರು ಕೇಳಿದ್ರು ಅದು ಪಿಯಾನೋ ಏನು ನುಡಿಸ್ತಾರೆ ಅಂತ ಗೊತ್ತಿಲ್ಲ, ಅವ್ರ ಕಿವಿ ಪಾಶ್ಚಿಮಾತ್ಯ ಸಂಗೀತಕ್ಕೆ ಹೊಂದ್ಕೊಂಡದ್ದಲ್ಲೇ ಅಲ್ಲ, ಅದರಿಂದ ಅದು ಏನು ನುಡಿಸ್ತಾರೋ ಅಂತ ಗೊತ್ತಾಗಲಿಲ್ಲ. ಏನು ಮಾಡೋದು, ಗಾಂಧೀಜಿ ಹೇಳ್ತಾರೆ ಇದೊಂಥರ ಬೈರಾಗಿ ಲಂಗೋಟಿ ಕತೆ ಆದಂಗೆ ಆಯ್ತಲ್ಲ, ಬೈರಾಗಿ ಇದ್ದ ಲಂಗೋಟಿ ಒಂದಿತ್ತು, ಇಲಿ ಕಡಿದು ಬರ್ತಿತ್ತದು, ಇಲಿಯಿಂದ ಲಂಗೋಟಿ ಪಾರು ಮಾಡೋದು ಹೇಗೆ ಅಂತ ಒಂದು ಬೆಕ್ಕು ತಂದ, ಬೆಕ್ಕಿಗೆ ಹಾಲು ಬೇಕಲ್ಲ ಅಂತ ಒಂದು ಹಸು ಸಾಕಿದ, ಹಸು ನೋಡ್ಕೊಳ್ಳೋಕೆ ಹುಡುಗಿನ ತಗೊಂಬಂದ, ಮನೆ ಯಾಕೇನು ಮದುವೆ ಆದ, ಸಂಸಾರ ಶುರು ಆಯಿತು, ಲಂಗೋಟಿಗೋಸ್ಕರ ಸಂಸಾರ ಬಂದು. ನಂದು ಹಾಗಾಯ್ತಲ್ಲ ಪಣೆ ಬರ ಅಂತಾರೆ ಇವರು. ಪಿಟೀಲು ಬಾರಿಸ್ಕೊಳ್ಳೋದು ಕಳ್ಕೊಂಡ್ರೆ ತಾಳ ಸ್ವರ ಜ್ಞಾನ ಬರ್ತದೆ ಅಂತ ಮಾಡಿದೆ. ಪಿಟೀಲು ಕೊಂಡ್ಕೊಳ್ಳೋಕೆ 3 ಪೌಂಡು, ಅದನ್ನು ಕಲಿಯೋದಕ್ಕೆ ಒಂದಿಷ್ಟು ಹಣ, ಭಾಷಣ ಕಲೆ ಕಲಿಯಬೇಕು ಅಂತ ಶಿಕ್ಷಕನ ಗುರುತು ಮಾಡಿಕೊಂಡು ಅವನಿಗೊಂದಿಷ್ಟು ಹಣ, ಅವನು ಪ್ರೇರಣೆಯಂತೆ ಒಂದು ಬೆಲ್ಸ್ ಬರೋದಂಥ ಸ್ಟ್ಯಾಂಡರ್ಡ್ ಇಲೊಕೇಷನ್ಸ್ ಅಂತ ಪುಸ್ತಕ ತೊಗೋಬೇಕು, ಅದಕ್ಕೊಂದಿಷ್ಟು ದುಡ್ಡು, ಅದನ್ನು ಪ್ರಾಕ್ಟೀಸ್ ಮಾಡೋದು. ಆದರೆ ಒಂದ್ಸಲ ಆ ಬೆಲ್ ಪುಸ್ತಕದಲ್ಲಿ ಹೇಳ್ತಾನೆ ಅವನು, ಭಾಳ ಚೆನ್ನಾಗಿದೆ ಅದು, ಓದಿದ ಮೇಲೆ ಆಯ್ದಂತೆ, ನೋಡಪ್ಪ ಇವ್ರಿಗೆ ಅನಿಸಿದ್ದು ಆ ಪುಸ್ತಕ ಓದಿದ ಮೇಲೆ, ನೋಡಪ್ಪ ನಾನು ಇರ್ಲಿಕ್ಕೆ ಬಂದವನಲ್ಲ, ಇರೋನು 3 ವರ್ಷ ನಾನಿಲ್ಲಿ, ಪೂರ್ಣ ಆಯುಷ್ ಕಳಿಬೇಕಾಗಿಲ್ಲ, ಈ ಕಲ್ತು ಮಾಡೋದು ಏನಿದೆ, ನಾನು ಕುಣಿಯೋದನ್ನು ಕಲ್ತರ ಸಭ್ಯ ಗೃಹಸ್ಥ ಆಗ್ತೀನಾ, ಪಿಟೀಲನ್ನು ಕಲಿಬಹುದು, ನಮ್ಮ ದೇಶದಲ್ಲಿ ಏನು ಉಪಯೋಗ ಅದು, ಅಲ್ಲಿ ಬೇಕಾದ್ರೆ ಪಿಟೀಲು ಕಲ್ಕೊಳ್ಳೋಣ, ಇಲ್ಲಿ ನಾನು ಬಂದದ್ದು ವಿದ್ಯಾರ್ಜನೆ ಮಾಡೋದಕ್ಕೆ, ಇದು ನನ್ನ ಕೆಲಸ, ನನ್ನ ವಕೀಲ ವ್ಯಾಸಂಗಕ್ಕೆ ಏನು ಬೇಕೋ ಆ ಸಿದ್ಧತೆ ಮಾಡ್ಕೋಬೇಕೆ ಹೊರತಾಗಿ, ಸದಾಚಾರದಿಂದ ಸಭ್ಯನಾಗಬೇಕೆ ಹೊರತಾಗಿ ವೇಷ

ಶಿಕ್ಷಣದಿಂದ ಅಲ್ಲ ಅಂತ ಅವತ್ತೇ ತೀರ್ಮಾನ ಮಾಡಿದೆ. ನನ್ನ ಶಿಕ್ಷಕರಿಗೆ ಪತ್ರ ಬರೆದೆ, ಎರಡು ಮೂರು ಪಾಠ ಕಲ್ತಿದ್ದೆ ನೃತ್ಯ, ಅದೆಲ್ಲ ಈ ನಾಳೆಯಿಂದ ಬರೋಲ್ಲ ಅಂತ ಹೇಳಿ ಎಲ್ಲ ದಾರಿ ಬಿಟ್ಟು ಸಂಪೂರ್ಣ ಪರಿವರ್ತನೆ ಆಗೋದಕ್ಕೆ ನನಗೊಂದು ಹಾದಿಯಾಯಿತು. ಆ ಪಿಟೀಲು ಶಿಕ್ಷಕಿ ಬಳಿಗೆ ಹೋಗಿ ಹೇಳಿದ್ರಂತೆ, ತಪ್ಪು ತಿಳ್ಕೋಬೇಡಿ ಅಮ್ಮ, ನನಗೆ ಬೇಕಿಲ್ಲ ಪಿಟೀಲು, ನನಗೇನೋ ಹುಚ್ಚಿತ್ತು ಅದು ನಾಗರಿಕ ಆಗಬೇಕು ಅಂತ. ದಯವಿಟ್ಟು ಕ್ಷಮಿಸಿ ಅಂದಾಗ, ಆಯಿತು ನೀನು ಹಾಗೆ ಮಾಡು ಅಂತ ಆಕೆ ಮುಂದೆ ಫೀಸ್ ತಗೊಳ್ಳಿಲ್ಲ ಅಂತ. ನಾಗರಿಕನಾಗಬೇಕಂತ ಹುಚ್ಚು ಸುಮಾರು 3 ತಿಂಗಳಿತ್ತು, ಆದರೆ ಬಟ್ಟೆ ಟಿವಿ ಹುಚ್ಚು ಬಹಳ ವರ್ಷ ಇತ್ತು. ಆದ್ದರಿಂದ ನಾನು ಹೊಸ ನಾಗರಿಕನಾಗಿ ವಕೀಲ ವೃತ್ತಿಯಲ್ಲಿ ಮುಂದುವರೆದೆ. ಒಂದು ಹಂತದಲ್ಲಿ ತಮ್ಮ ಜೀವನ ಹೇಗೆ ಪರಿವರ್ತನೆ ಆಯಿತು ಅಂತ ಗಾಂಧೀಜಿ ನೋಡ್ತಾರೆ. ಅವರು ನಾಟ್ಯ ನೃತ್ಯ ಎಲ್ಲಕ್ಕೂ ಹೋದರು ಅಂದರೆ ಅವರು ಬಹಳ ಶೋಕಿ ವ್ಯಕ್ತಿ ಆಗಿದ್ದರು ಅಂತ ಯಾರು ತಿಳಿಬಾರ್ದು. ವಿವೇಕದ ಅಂಶ ತುಂಬ ಇತ್ತು. ಆಗ ಕೂಡ ಬಹಳ ಲೆಕ್ಕ ಹಾಕ್ತಿದ್ರು, ಪ್ರತಿಯೊಂದು ಪೈಸಾ ಲೆಕ್ಕ ಹಾಕಿ ಅಂದಾಜು ಮಾಡ್ಕೋಬೇಕು, ಜಮಾ ಖರ್ಚು ಬರೀಬೇಕು ಅಂತ. ಹುಚ್ಚು ಅವ್ರು ಹೇಳ್ತಾರೆ, ಜಮಾ ಖರ್ಚು ನಾನು ಬರೆಯೋಕೆ ಶುರು ಆದದ್ದು ಎಷ್ಟು ಒಳ್ಳೆಯದಾಯಿತು ಅಂದರೆ, ಇವತ್ತು ಕೂಡ ಅಷ್ಟು ಲಕ್ಷಾಂತರ ಜನ ದುಡ್ಡು ಬರ್ತದೆ, ಆದರೂ ಕೂಡ ಪ್ರತಿಯೊಂದನ್ನು ಪೈಸಾ ಲೆಕ್ಕ ಇಡೋ ಬುದ್ಧಿ ನನಗೆ ಶುರು ಆದದ್ದು ಅವತ್ತಿಂದ ಅಂತ. ಖರ್ಚನ್ನು ಕಣ್ಣಲ್ಲಿ ಕಂಡಿಟ್ಟು ನೋಡಿಕೊಂಡ್ರು, ನಾನು ಖರ್ಚು ಕಮ್ಮಿ ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ಈಗೇನು ಮಾಡ್ತಿದ್ದೀನಿ ಅಂತ ಅರ್ಧ ಆದರೂ ಕಡಿಮೆ ಮಾಡಬೇಕು ಅಂತ. ಎಲ್ಲಿ ಖರ್ಚಾಗ್ತಾ ಇದೆ ಅಂತ ನೋಡಿದ್ರಂತೆ, ಊಟದ ಖರ್ಚಿದೆ, ಎಲ್ಲಕ್ಕಿಂತ ಹೆಚ್ಚು ಖರ್ಚಾಗೋದು ನೋಡೋಕೆ ಹೋದಾಗ ವಾಹನದ ಖರ್ಚು ಜಾಸ್ತಿ ಆಗ್ತಾ ಇದೆ ನನಗೆ. ನಾ ಇರೋ ಜಾಗದಿಂದ ಅಲ್ಲಿ ಹೋಗೋದಕ್ಕೆ ವಾಹನ ಖರ್ಚು ಜಾಸ್ತಿ ಆಗ್ತಾ ಇದೆ. ಮತ್ತು ಇಂಗ್ಲೆಂಡಲ್ಲಿ ನಿಮ್ಮ ಜೊತೆಗೆ ಹೆಣ್ಮಕ್ಳು ಯಾರಾದರೂ ಬಂದರೆ ನೀವೇ ಕೊಡಬೇಕು ಬಾಡಿಗೆ ಅಂತ ಪದ್ಧತಿ ಅದು, ಹೆಣ್ಮಕ್ಳ ಕಡೆಯಿಂದ ಕೊಡಿಸುವಂಗಿಲ್ಲ ಅಂತ. ಹೀಗಾಗಿ ನಾನು ತುಂಬ ಖರ್ಚಾಗ್ತಿತ್ತು, ಹೊರಗಡೆ ಊಟ ಮಾಡೋದು ಖರ್ಚಾಗ್ತಿತ್ತು. ನಾನು ಬದಲಾ ಮಾಡಬೇಕಾಗದೆ, ನನ್ನ ಜೀವನ ಬದಲಾಯಿಸ್ಕೊಳ್ಬೇಕು ಅಂತ ಏನು ಮಾಡಿದೆ ಅಂದರೆ, ಯಾವುದೋ ಕುಟುಂಬದ ಜೊತೆ ಬದುಕ್ತಿದ್ದೆನಲ್ಲ ಮೊದಲು, ಅವ್ರ ಜೊತೆ ಬೇಡ, ನಾನೇ ಒಂದು ಬೇರೆ ಕೊಠಡಿ ಮಾಡ್ಕೊಂಡಿದ್ದು ಬಿಡೋಣ ಅಂತ. ನನ್ನ ಕೆಲಸಕ್ಕೆ ಅನುಸಾರವಾಗಿ ನನಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೋ ಅಲ್ಲೆಲ್ಲಿ ರೂಮ್ ಕೊಠಡಿ ಮಾಡ್ಕೊಂಡ್ಬಿಡೋದು. ನೋಡಿ ಹೇಗಿದೆ, ಇನ್ಮೇಲೆ ಒಂದು ಕಡೆ ಇರೋಂಗಿಲ್ಲ, ನನಗೆ ಎಲ್ಲೆಲ್ಲಿ ಕೆಲಸ ಬರುತ್ತೋ ಅಲ್ಲೊಂದು ಕೊಠಡಿ ಇಟ್ಕೊಳ್ಳೋದು, ಅಲ್ಲಿರೋದು ಅಡ್ಡಾಡೋದು ಪರಿಶ್ರಮ ತಪ್ಪತ್ತೆ, ಸಮಯ ಉಳಿತದೆ ಅಂತ ಹೇಳಿ ಅವ್ರನ್ನ ಗುರುತು ಹಾಕ್ಕೊಂಡ್ರಂತೆ. ದಿನಕ್ಕೆ 10 ಮೈಲಿ ನಡೆಯುವಷ್ಟಾದರೂ ನಡಿಬೇಕು, ನಾನು 10 ಮೈಲಿ ನಡಿಬೇಕು, ಆಮೇಲೆ ಊಟ ಕಮ್ಮಿ ಮಾಡಬೇಕು, ಅಡುಗೆ ನಾನೇ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿಕೊಂಡೆ. ಆ 2 ಕೊಠಡಿ ಇರೋದು ರೂಮ್ ಇತ್ತಲ್ಲ, ಅದು ಬಿಟ್ಟು 1 ಕೊಠಡಿ ಮಾಡ್ಕೋಬೇಕು ಅಂತ ಶುರು ಮಾಡಿದೆ. ಅದ್ರ ಮೊದಲು ಇರಲಿ ಅಂತ ಹೇಳಿ ನನ್ನ ಪ್ರವಾಸದ ಖರ್ಚನ್ನು ಕಮ್ಮಿ ಮಾಡಿಕೊಂಡು ಊಟಕ್ಕೆ ನಾನೇ ಮಾಡ್ಕೊಳ್ಬೇಕು ಅಂತ ತಯಾರು ಮಾಡಿದೆ. ಅವ್ರು ಹೇಳ್ತಾರೆ, ನನ್ನ ಪರಿವರ್ತನೆ 2ನೇ ಹಂತ ಇದು, ಇನ್ನು 3ನೇ ಹಂತ ಬರೋದಿತ್ತು ಅಂತ. ಅರ್ಧ ಖರ್ಚು ಉಳಿತು. ಇನ್ನು ಬ್ಯಾರಿಸ್ಟರ್ ಪರೀಕ್ಷೆಗೆ ಜಾಸ್ತಿ ಓದೋದೇನು ಕಾರಣ ಇಲ್ಲ ಅಂತ ಮೊದಲೇ ಗೊತ್ತಿತ್ತು ನನಗೆ, ಅಷ್ಟು ಕಷ್ಟ ಇಲ್ಲ ಪಾಸ್ ಆಗೋದು. ಯಾರು ಹೇಳಿದ್ರಂತೆ, ಹಿಂಗಾಗಿ ಭಾರತಕ್ಕೆ ಹೋದರೆ ನಿನಗೆ ಬೆಲೆ ಬರೋಲ್ಲ, ಮೆಟ್ರಿಕ್ಯುಲೇಷನ್ ಪರೀಕ್ಷೆ ಆದರೂ ಆಗ್ಬಿಡು, ಇಂಗ್ಲೆಂಡ್ ಮೆಟ್ರಿಕ್ಯುಲೇಷನ್ ಬೆಲೆ ಬರುತ್ತೆ ನಿನಗೆ ಅಂದರು. ಅದಕ್ಕೆ ಗಟ್ಟಿಯಾಗಿ ಓದಬೇಕಾಗತ್ತೆ, ನಿನ್ನ ಸಾಮಾನ್ಯ ಜ್ಞಾನ ಚೆನ್ನಾಗಿರ್ತದೆ, ಮತ್ತು ಅದಕ್ಕೇನು ಜಾಸ್ತಿ ಖರ್ಚು ಇರೋಲ್ಲ, ಮಾಡು ಅಂದರು. ಪರೀಕ್ಷಾ ವಿಷಯಗಳನ್ನು ನೋಡಿದಾಗ ಗಾಬರಿ ಆಗ್ಬಿಡ್ತು. ಲ್ಯಾಟಿನ್ ಕಲೀಲೇಬೇಕಾಗಿತ್ತು, ಅದ್ರ ಜೊತೆಗೆ ಇನ್ನೊಂದೆರಡು ಆಧುನಿಕ ಭಾಷೆಗಳನ್ನು ಕಲಿಬೇಕಾಗಿತ್ತು. ಹೇಳಿದ್ರಂತೆ, ಲ್ಯಾಟಿನ್ ಕಲಿತ್ರೆ ನಿನ್ನ ಕಾನೂನು ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ, ಪ್ರಶ್ನೆ ಪತ್ರಿಕೆ ಕೂಡ ಲ್ಯಾಟಿನ್ನಲ್ಲೇ ಇರ್ತದೆ, ಅದರಿಂದ ಚೆನ್ನಾಗಿ ಓದ್ಕೋದನ ಅಂತ ಹೇಳಿದರು. ಲ್ಯಾಟಿನ್ ಓದೋಕೆ ಪ್ರಯತ್ನ ಮಾಡಿದೆ, ಎಷ್ಟು ಓದಿದರೂ ನಾನು ಹಿಡಿತಾ ಇರಲಿಲ್ಲ. ಫ್ರೆಂಚ್ ಕಲಿಯೋಕೆ ಶುರು ಮಾಡಿಬಿಟ್ಟಿದ್ದೆ, ಸಾಕಲ್ಲ ಒಂದು ಪ್ರದೇಶದ ಭಾಷೆ ಇದೆ ಅಂತ ಶುರು ಮಾಡಿದೆ. 6 ತಿಂಗಳಿಗೆ ಪರೀಕ್ಷೆ ಇತ್ತು, ಈಗಾಗಲೇ 1 ತಿಂಗಳು ಮುಗಿದು ಹೋಗಿದೆ, ಉಳಿದಿದ್ದ 5 ತಿಂಗಳು ಹೇಗೆ ಮಾಡೋದು? ಆ ಹೇಳ್ತಾರೆ, ನಿಜವಾಗಲೂ ಗಟ್ಟಿ ಕೂತು ಓದಿದ್ದು ಆವಾಗಲೇ ನಾನು ಅತ್ಯಂತ ಉದ್ಯಮಶೀಲಿಯಾದ ವಿದ್ಯಾರ್ಥಿ ಆದೆ ಅಂತ. ಒಂದು ಗಳಿಗೆನೂ ಪೋಲ್ ಮಾಡಿದ ಹಾಗೆ ಕೂತ್ಕೊಂಡು ಓದೋಕೆ ಶುರು ಮಾಡಿದರು. ನನ್ನ ಸ್ಮರಣ ಶಕ್ತಿ ಅಷ್ಟು ಚೆನ್ನಾಗಿರೋದಲ್ಲ, ಆದರೂ ಪರೀಕ್ಷೆಗೆ ಕೂತ್ಕೊಂಡ್ರು ಲ್ಯಾಟಿನ್ನಲ್ಲಿ ಫೇಲಾದರು. ಇನ್ನೇನು ಮಾಡಬೇಕು, ಇನ್ನೊಂದ್ಸಲ ಪ್ರಯತ್ನ ಮಾಡಬೇಕು, ಫ್ರೆಂಚ್ ಭಾಷೆ ತೊಗೋಬೇಕು ಅಂತ ಅಂದ್ಕೊಂಡ್ರು. ವಿಜ್ಞಾನ ತೊಗೋಬೇಕಾಗಿತ್ತು, ವಿಜ್ಞಾನ ರಸಾಯನಶಾಸ್ತ್ರ ತೊಗೊಂಡೆ. ಇನ್ನೊಂದು ಪರೀಕ್ಷೆಗೆ ಕೂಡ ಸಿದ್ಧತೆ ಮಾಡಿಕೊಂಡಾಗ ಇನ್ನೂ ಜೀವನ ಸರಳ ಮಾಡ್ಕೋಬೇಕು ಅಂತ. ಈ ದಯವಿಟ್ಟು ಗಮನಿಸಬೇಕಾದಂಥ ಪರಿವರ್ತನೆ ಇದು, ಎಷ್ಟು ಜೀವನ ಸರಳ ಮಾಡ್ಕೊಳ್ಳೋಕೆ ಸಾಧ್ಯ ಇದೆಯೋ ಅಷ್ಟು ಸರಳ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಹೇಳ್ತಾರೆ, ಮನೆಯವರು ನಮ್ಮ ಅಣ್ಣ ಕಷ್ಟಪಟ್ಟು ದುಡ್ಡು ಕಳಿಸ್ತಾನೆ, ನಾ ದುಂದು ಮಾಡಬಾರ್ದು, ಒಂದು ಪೈಸಾ ಕೂಡ ಖರ್ಚಾಗಬಾರ್ದು ಹೆಚ್ಚಾಗಿ ಅಂತ ತೀರ್ಮಾನ ಮಾಡಿಕೊಂಡ್ರು. ಬೇರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬರ್ತಿತ್ತು. ಇನ್ನೊಬ್ಬ ಹುಡುಗ ನೋಡಿದ್ದೆ ನಾನು, ವಾರಕ್ಕೆ 2 ಶಿಲಿಂಗ್ ಬಾಡಿಗೆ ಕೊಟ್ಟು ಇದ್ದ, ತಾನೇ ಅಡುಗೆ ಮಾಡಿಕೊಂಡು 2 ಪೆನ್ನಿ ರೊಟ್ಟಿ ಕೋಕೋ ತೊಗೊಂಡು ಜೀವನ ಮಾಡ್ತಾ ಇದ್ದ. ನಾನು ಹಾಗಿರಬೇಕು ಅಂತ ಅಂದ್ಕೊಳ್ಳೋದೆ ಹೋದರೂ ಕೂಡ ನನ್ನ ಖರ್ಚು ಕಮ್ಮಿ ಮಾಡಬೇಕು ಅಂತ ಹೇಳಿ 2 ಕೊಠಡಿ ಗೆದ್ದದನ್ನು ಬಿಟ್ಟು ವಾರಕ್ಕೆ 8 ಶಿಲಿಂಗ್ ಬಾಡಿಗೆ ಇರುವಂಥ 1 ಕೊಠಡಿ ಗೊತ್ತು ಮಾಡಿಕೊಂಡ್ರು. ಒಂದು ಸ್ಟೋವ್ ತೊಗೊಂಡು ತಾನೇ ಅಡುಗೆ ಮಾಡ್ಕೋಬೇಕು, 20 ನಿಮಿಷಕ್ಕಿಂತ ಜಾಸ್ತಿ ಅಡುಗೆ ಆಗ್ತಿರಲಿಲ್ಲ. ಗೋಧಿ ಹಿಟ್ಟಿನ ಅಂಬಲಿ ಮತ್ತು ಕೋಕೋ ಮಾಡ್ಕೊಳ್ಳೋಕೆ ಎಷ್ಟು ಟೈಮ್ ಬೇಕಾಗತ್ತೆ? ಒಂದು ದಿನದ ಊಟ 1.25 ಶಿಲಿಂಗಲ್ಲಿ ಮುಗೀತಿತ್ತು. ಒಂದು ಬಹಳ ಮುಖ್ಯವಾದ ಮಾತು,

0: ಜೀವನ ಸರಳವಾದದ್ರಿಂದ ನನಗೆ ಸಮಯನೂ ಜಾಸ್ತಿ ಸಿಗ್ತಿತ್ತು ಅಂತ. ಎರಡನೇ ಸಲ ಪರೀಕ್ಷೆಯಲ್ಲಿ ಪಾಸ್ ಆದರು. ಈ ಸರಳತೆಯಿಂದ ಜೀವನ ನೀರಸ ಆಯಿತು ಅಂತ ಯಾರೂ ಅನುಭವಿಸಬಾರ್ದು. ಆದರೆ ಪರಿವರ್ತನೆಯಿಂದ ಅವರದಾದಂಥ ಆಂತರಿಕ ಮತ್ತು ಬಾಹ್ಯ ಜೀವನದ ಸ್ಥಿತಿಗತಿಗಳಲ್ಲಿ ಏಕತೆ ಉಂಟಾಯಿತು ಅಂತ. ಒಳಗಿನ ಜೀವನ ಹೊರಗಿನ ಜೀವನ ಒಂದೇ ಆಗೋಕೆ ಶುರು ಆಯಿತು. ಆ ಜೀವನ ನನ್ನ ಕುಟುಂಬದ ಸ್ಥಿತಿಗತಿ ಜೊತೆಗೆ ಏಕತೆಯನ್ನು ಪಡ್ಕೊಳ್ತು. ಜೀವನ ಹೆಚ್ಚು ಸತ್ಯಮಯ ಆಯಿತು. ಅದರಿಂದ ಆತ್ಮಾನಂದ ನಾನು ತುಂಬ ಹೆಚ್ಚಾಯಿತು ಅಂತ ಹೇಳ್ತಾರೆ.
1: ಇನ್ನು ಮುಂದೆ ಕೇಳಿ ಗಾಂಧೀಜಿಯವರಿಗೆ ಪ್ರಿಯವಾಗಿದ್ದ ಮೀರಾ ಭಜನ್.

0: ಸಾಪ್ತಾಹಿಕ ಕಾರ್ಯಕ್ರಮ ಗಾಂಧಿ ಸ್ಮೃತಿ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.
1: ಇನ್ನೀಗ ಕೇಳಿ ಮೀರಾ ಭಜನೆ, ಲತಾ ಮಂಗೇಶ್ಕರ್ ಅವರ ದನಿಯಲ್ಲಿ.

0: आप सुन रहे हैं विविध भारती।
1: सखियों के दिल की जुबान। हेलो सहेली।

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 4 ಗಂಟೆ. ಈಗಿನ ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಶ್ರುತಿ ಸಂಜೀವ್. ಇದೀಗ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಬಳಿಕ ಭಾವಗೀತೆಗಳನ್ನು ಕೇಳೋಣ.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
1: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
6: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
7: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
6: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
6: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
0: ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದಿರಿ.
8: ಪ್ರೀತಿಯ ಗೆಳತಿಯರೇ, ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.
9: ಹಾಲುಂಡ ತವರನ್ನು ಮಗಳೇ ನೆನೆಸೇ,
8: ತವರು ಮನೆಯ ನೆನಪುಗಳನ್ನ ದಾಖಲಿಸುವ, ಮನಸ್ಸಿನಂತರಾಳದ ಭಾವನೆಯನ್ನ ವ್ಯಕ್ತಪಡಿಸುವ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.

ಅಂಗನವಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪತ್ರ ಬರೆಯಲು ವಿಳಾಸ, ನಿಲಯದ ನಿರ್ದೇಶಕರು ಬೆಳ್ಳಿ ಬಟ್ಟಲು, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ ಕೇಂದ್ರ. ಪಿನ್ಕೋಡ್ ಸಂಖ್ಯೆ 571201. ಗೆಳತಿಯರೇ, ಪತ್ರ ಬರೀತಿರಲ್ಲ, ಬೆಳ್ಳಿ ಬಟ್ಟಲು.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:15. ಶ್ರೋತೃಗಳೇ, ಈಗ ಒಂದೆರಡು ಭಾವಗೀತೆಗಳನ್ನ ಕೇಳೋಣ. ಮೊದಲಿಗೆ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವಿತೆ, ಹಾಡಿದ್ದಾರೆ ಲಕ್ಷ್ಮೀ ಮನಮೋಹನ್.

0: ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರಕಾವೇರಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮ್ಮ ದೂರವಾಣಿ ಸಂಖ್ಯೆ 0827222288. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದಿಕ್ಸೂಚಿ.
2: ಕೇಳುಗರೇ, ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.

ಸಿಬ್ಬಂದಿ ನೇಮಕಾತಿ ಆಯೋಗ ಎಸ್ಎಸ್ಸಿ 2026ನೇ ಸಾಲಿನ ಜೂನಿಯರ್ ಎಂಜಿನಿಯರ್ ಪರೀಕ್ಷೆಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಈ ಪರೀಕ್ಷೆಯ ಮೂಲಕ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆ ಮತ್ತು ಸಂಸ್ಥೆಗಳಲ್ಲಿ ಖಾಲಿ ಇರುವ ಜೂನಿಯರ್ ಎಂಜಿನಿಯರ್ ಹುದ್ದೆಗಳ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಮುಖ್ಯವಾಗಿ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಕ್ವಾಲಿಟಿ ಸರ್ವೆಯಿಂಗ್ ಮತ್ತು ಕಾಂಟ್ರಾಕ್ಟ್ಸ್ ವಿಭಾಗದ ಜೂನಿಯರ್ ಎಂಜಿನಿಯರ್ ಹುದ್ದೆಗಳನ್ನ ಈ ಮೂಲಕ ಭರ್ತಿ ಮಾಡಲಾಗುವುದು. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 22 ಕೊನೆಯ ದಿನ. ಒಟ್ಟು 1748 ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳಲಾಗುವುದು ಎಂದು ಎಸ್ಎಸ್ಸಿ ಅಧಿಸೂಚನೆಯಲ್ಲಿ ತಿಳಿಸಿದೆ. ಕೇಂದ್ರ ಜಲ ಆಯೋಗ, ಕೇಂದ್ರ ಲೋಕೋಪಯೋಗಿ ಇಲಾಖೆ, ಮಿಲಿಟರಿ ಇಂಜಿನಿಯರಿಂಗ್ ಸರ್ವಿಸ್, ಪರ್ಕ ಬ್ಯಾರೇಜ್ ಪ್ರಾಜೆಕ್ಟ್, ಗಡಿರಸ್ತೆ ಸಂಸ್ಥೆ, ಕೇಂದ್ರ ಜಲ ಮತ್ತು ವಿದ್ಯುತ್ ಸಂಶೋಧನೆ

ಸಂಶೋಧನಾ ಕೇಂದ್ರ, ನೌಕಾಪಡೆಯ ಕ್ವಾಲಿಟಿ ಅಶ್ಯೂರೆನ್ಸ್ ನಿರ್ದೇಶನಾಲಯ, ಬಂದರು ಸಚಿವಾಲಯ ಮತ್ತು ರಾಷ್ಟೀಯ ತಾಂತ್ರಿಕ ಸಂಶೋಧನಾ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಲು ಇಂಜಿನಿಯರ್ಗಳನ್ನು ನೇಮಕ ಮಾಡಿಕೊಳ್ಳಲಾಗುವುದು. ಸಿವಿಲ್, ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ 3 ವರ್ಷಗಳ ಡಿಪ್ಲೊಮೋ ಅಥವಾ ಸಿವಿಲ್, ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ ಪದವಿ ಪೂರ್ಣಗೊಳಿಸಿರುವ ಅಭ್ಯರ್ಥಿಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಳ್ಳಬಹುದು. ಇದರಲ್ಲಿ ಕೆಲವು ವಿಭಾಗದ ಹುದ್ದೆಗಳಿಗೆ ಪದವಿ ಅಥವಾ ಡಿಪ್ಲೊಮೋ ವಿದ್ಯಾರ್ಹತೆಯನ್ನೇ ಕೇಳಲಾಗಿದೆ. ಕೇಂದ್ರ ಜಲ ಆಯೋಗ ಕೇಂದ್ರ ಲೋಕೋಪಯೋಗಿ ಇಲಾಖೆಯ ಹುದ್ದೆಗಳಿಗೆ ಗರಿಷ್ಠ ವಯಸ್ಸು 32 ವರ್ಷ ಮತ್ತು ಉಳಿದ ಎಲ್ಲ ಇಲಾಖೆ ಸಂಸ್ಥೆಗಳಲ್ಲಿರುವ ಜೆಇ ಹುದ್ದೆಗೆ ಗರಿಷ್ಠ ವಯೋಮಿತಿ 30 ವರ್ಷ. ನಿಯಮಾನುಸಾರ ವಯೋಮಿತಿಯಲ್ಲಿ ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವರ್ಷ, ಒಬಿಸಿ ಅಭ್ಯರ್ಥಿಗಳಿಗೆ 3 ವರ್ಷಗಳ ಸಡಿಲಿಕೆಯನ್ನು ನೀಡಲಾಗಿದೆ. ಸಾಮಾನ್ಯ ಮತ್ತು ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು 100 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಮಹಿಳಾ ಅಭ್ಯರ್ಥಿಗಳು, ಎಸ್ಸಿ ಎಸ್ಟಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 22 ಕೊನೆಯ ದಿನ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ. ಸಹಾಯವಾಣಿ ಸಂಖ್ಯೆ 1800 930 93 63. ಹೆಚ್ಚಿನ ಮಾಹಿತಿಗಾಗಿ SSC.gov.in ಅನ್ನು ನೋಡಬಹುದು. ಸಿಬ್ಬಂದಿ ನೇಮಕಾತಿ ಆಯೋಗ SSC ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಪರೀಕ್ಷೆಗೆ ಅಧಿಸೂಚನೆ ಪ್ರಕಟಿಸಿದೆ. ಅರ್ಜಿ ಸಲ್ಲಿಸಲು 7 ಅಕ್ಟೋಬರ್ವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಕೇಂದ್ರದ ವಿವಿಧ ಇಲಾಖೆ ಸಚಿವಾಲಯಗಳಲ್ಲಿ ಖಾಲಿ ಇರುವ ಲೋವರ್ ಡಿವಿಷನ್ ಕ್ಲರ್ಕ್, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಹುದ್ದೆಗಳಿಗೆ ಈ ಪರೀಕ್ಷೆ ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗುವುದು. ಸುಮಾರು 2536 ಹುದ್ದೆಗಳನ್ನು ಭರ್ತಿ ಮಾಡುವುದಾಗಿ ಎಸ್ಎಸ್ಸಿಯ ಪ್ರಕಟಣೆ ತಿಳಿಸಿದೆ. ಲೋವರ್ ಡಿವಿಷನ್ ಕ್ಲರ್ಕ್ ಮತ್ತು ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ದ್ವಿತೀಯ ಪಿಯುಸಿ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಡೇಟಾ ಎಂಟ್ರಿ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಗಣಿತ ವಿಷಯದ ಜೊತೆಗೆ ವಿಜ್ಞಾನದಲ್ಲಿ ಪಿಯುಸಿ ತೇರ್ಗಡೆಯಾಗಿರಬೇಕು. ಕ್ಲರ್ಕ್ ಇತ್ಯಾದಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಟೈಪಿಂಗ್ ಟೆಸ್ಟ್, ಸ್ಕಿಲ್ ಟೆಸ್ಟ್ ಸಂಬಂಧಿತ ತರಬೇತಿ ದಾಖಲೆ ಪತ್ರಗಳನ್ನು ಹೊಂದಿರಬೇಕು. ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 27 ವರ್ಷ. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಿಲಿಕೆ ನೀಡಲಾಗುವುದು. ಅರ್ಜಿ ಶುಲ್ಕ 100 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಶೇಷಚೇತನರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ತಿದ್ದುಪಡಿಗೂ ಅವಕಾಶವಿದ್ದು 14 ಅಕ್ಟೋಬರ್ 2016 ತಿದ್ದುಪಡಿ ಮಾಡಬಹುದು. ಒಂದು ಬಾರಿ ಅರ್ಜಿ ತಿದ್ದುಪಡಿಗೆ 200 ರೂಪಾಯಿ ಶುಲ್ಕವನ್ನು ಪಾವತಿಸಬೇಕು. ಕರ್ನಾಟಕದ ಅಭ್ಯರ್ಥಿಗಳು ಕನ್ನಡ ಕೊಂಕಣಿಯಲ್ಲೂ ಪರೀಕ್ಷೆ ಬರೆಯಲು ಅವಕಾಶವಿದೆ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು, ಬೆಳಗಾವಿ, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಶಿವಮೊಗ್ಗ, ಉಡುಪಿ ಮತ್ತು ಮೈಸೂರು. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800 309 3063. ವೆಬ್ಸೈಟ್ ವಿಳಾಸ SSC.NIC.IN.

ಭಾರತೀಯ ಅಂಚೆ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮೀಣ ಡಾಕ್ ಸೇವಕ್, ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಬಿಪಿಎಂ, ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಎಬಿಪಿಎಂ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಲಾಗಿದೆ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 19 ಕೊನೆಯ ದಿನ. ಸೆಪ್ಟೆಂಬರ್ 23 24 ತನಕ ಅರ್ಜಿ ತಿದ್ದುಪಡಿಗೆ ಅವಕಾಶವಿದೆ. ಎಸ್ಎಸ್ಎಲ್ಸಿ ತೇರ್ಗಡೆ ಆಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು. ಎಸ್ಎಸ್ಎಲ್ಸಿಯಲ್ಲಿ ಗಣಿತ ಮತ್ತು ಇಂಗ್ಲಿಷ್ ಭಾಷೆಯನ್ನು ಒಂದು ವಿಷಯವಾಗಿ ಅಧ್ಯಯನ ಮಾಡಿರುವುದು ಕಡ್ಡಾಯ. ಅಭ್ಯರ್ಥಿಗಳು ಆಯಾ ರಾಜ್ಯಗಳ ಸ್ಥಳೀಯ ಭಾಷೆಯಲ್ಲಿಯೇ ನಿಗದಿತ ವಿದ್ಯಾರ್ಹತೆ ಹೊಂದಿರಬೇಕು. ಅಂದರೆ ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ಕನ್ನಡದಲ್ಲಿಯೇ ವ್ಯಾಸಂಗ ಮಾಡಿರಬೇಕು. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ಮತ್ತು ಗರಿಷ್ಠ ವಯೋಮಿತಿ 40. ನಿಯಮಾನುಸಾರ ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಒಬಿಸಿ ಅಭ್ಯರ್ಥಿಗಳಿಗೆ 3, ಎಸ್ಸಿ ಎಸ್ಟಿ ಅಭ್ಯರ್ಥಿಗಳಿಗೆ 5 ವಯೋಮಿತಿ ಸಡಿಲಿಕ್ಕೆ ನೀಡಲಾಗಿದೆ. ಆರ್ಥಿಕ ದುರ್ಬಲ ವರ್ಗ ಮತ್ತು ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 100. ಮಹಿಳಾ ಅಭ್ಯರ್ಥಿಗಳು, ವಿಶೇಷಚೇತನ ಅಭ್ಯರ್ಥಿಗಳು, ತೃತೀಯ ಲಿಂಗಿಗಳು, ಎಸ್ಸಿ ಮತ್ತು ಎಸ್ಟಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 19 ಕೊನೆಯ ದಿನ. ಹೆಚ್ಚಿನ ವಿವರಗಳಿಗೆ ಇಂಡಿಯನ್ ಪೋಸ್ಟ್ ಜಿಡಿಎಸ್ ಆನ್ಲೈನ್ .gov.in ಅನ್ನು ನೋಡಬಹುದು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಖಾಲಿ ಇರುವ ವಸತಿ ಶಾಲಾ ಶಿಕ್ಷಕರ ಹುದ್ದೆಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಿದೆ. ಆಸಕ್ತರು ಸೆಪ್ಟೆಂಬರ್ 18 ಅರ್ಜಿ ಸಲ್ಲಿಸಬಹುದು. ಕಲ್ಯಾಣ ಕರ್ನಾಟಕಕ್ಕೆ 40 ಮತ್ತು ಉಳಿಕೆ

ವೃಂದಕ್ಕೆ 100 ಹುದ್ದೆಗಳು ಸೇರಿದಂತೆ ಒಟ್ಟು 140 ಹುದ್ದೆಗಳು ಖಾಲಿ ಇವೆ. ವಿದ್ಯಾರ್ಹತೆ, ಪಿಯುಸಿ ಜೊತೆಗೆ 2 ವರ್ಷಗಳ ಡಿಇಎಲ್ಎಡ್ ಅಥವಾ ಪಿಯುಸಿ ಜೊತೆಗೆ 4 ವರ್ಷಗಳ ಬಿಇಎಲ್ಎಡ್ ಅಥವಾ ಪಿಯುಸಿ ಜೊತೆಗೆ 2 ವರ್ಷದ ಡಿಎಡ್ ಸ್ಪೆಷಲ್ ಎಜುಕೇಷನ್ ಅರ್ಹತೆ ಇರುವವರು ಅರ್ಜಿ ಸಲ್ಲಿಸಬಹುದು. ಪಿಯುಸಿ ವಿದ್ಯಾರ್ಹತೆಯಲ್ಲಿ ಕನಿಷ್ಠ 50% ಅಥವಾ ಅದಕ್ಕಿಂತ ಹೆಚ್ಚು ಅಂಕ ಪಡೆದು ತೆರಿಗೆ ಆಗಿರಬೇಕು. ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಾಗಿದ್ದಲ್ಲಿ ಕನಿಷ್ಠ 45% ಅಥವಾ ಅದಕ್ಕಿಂತ ಹೆಚ್ಚು ಅಂಕ ಪಡೆದು ತೆರಿಗೆ ಆಗಿರಬೇಕು. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 18 ವರ್ಷ, ಗರಿಷ್ಠ 40 ವರ್ಷ. ಪ್ರವರ್ಗ 2A, 2B, 3A ಹಾಗೂ 3B ವರ್ಗದ ಅಭ್ಯರ್ಥಿಗಳಾಗಿದ್ದಲ್ಲಿ ಗರಿಷ್ಠ ವಯಸ್ಸು 43 ವರ್ಷ. ಎಸ್ಸಿ, ಎಸ್ಟಿ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ವರ್ಗ, ಪ್ರವರ್ಗ 2A, 2B, 3A ಹಾಗೂ 3B ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಎಸ್ಸಿ, ಎಸ್ಟಿ, ಪ್ರವರ್ಗ 1 ಮಾಜಿ ಸೈನಿಕರು ಮತ್ತು ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250 ರೂಪಾಯಿ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 18 ಕೊನೆಯ ದಿನ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0802-3346-0460. ಹೆಚ್ಚಿನ ವಿವರಗಳಿಗೆ ಸಿಇಟಿ ಆನ್ಲೈನ್ ಕರ್ನಾಟಕ ಜಿಒವಿ ಇನ್ ಅನ್ನು ನೋಡಬಹುದು.

0: ಬ್ಯಾಂಕ್ ಸಿಬ್ಬಂದಿ ನೇಮಕಾತಿ ಸಂಸ್ಥೆ ಐಬಿಪಿಎಸ್ ದೇಶದ 28 ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಖಾಲಿ ಇರುವ ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಮತ್ತು ಆಫೀಸರ್ ಹುದ್ದೆಗಳ ನೇಮಕಾತಿಗಾಗಿ ನಡೆಸಲಿರುವ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅಧಿಸೂಚನೆ ಪ್ರಕಟಿಸಿದೆ. ಸೆಪ್ಟೆಂಬರ್ 21 ಅರ್ಜಿ ಸಲ್ಲಿಸಲು ಕೊನೆಯ ದಿನ. ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ಹಿಂದಿ ಅಥವಾ ಇಂಗ್ಲಿಷ್ ಜೊತೆಗೆ ಕಳೆದ ಬಾರಿಯಂತೆ ಆಫೀಸ್ ಅಸಿಸ್ಟೆಂಟ್ ಮತ್ತು ಆಫೀಸರ್ ಸ್ಕೇಲ್ 1 ಹುದ್ದೆಗಳಿಗೆ ಕನ್ನಡ ಮತ್ತು ಕೊಂಕಣಿ ಭಾಷೆಯಲ್ಲೂ ಪರೀಕ್ಷೆ ಬರೆಯಲು ಅವಕಾಶ ಇದೆ. ಒಟ್ಟು 13,706 ಹುದ್ದೆಗಳಿಗೆ ಈ ನೇಮಕಾತಿ ಪರೀಕ್ಷೆ ನಡೆಯಲಿದೆ. ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಯಾವುದೇ ವಿಷಯದಲ್ಲಿ ಪದವಿ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಆದರೆ ಸ್ಥಳೀಯ ಭಾಷೆಯನ್ನು ತಿಳಿದಿರಬೇಕಾಗಿರುವುದು ಅವಶ್ಯಕ. ಕಂಪ್ಯೂಟರ್ನಲ್ಲಿ ಕಾರ್ಯನಿರ್ವಹಿಸುವ ಜ್ಞಾನ ಹೊಂದಿರಬೇಕು. ಹಾಗೆಯೇ ಆಫೀಸರ್ ಸ್ಕೇಲ್ 1 ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಕೃಷಿ, ತೋಟಗಾರಿಕೆ, ಅರಣ್ಯ, ಪ್ರಾಣಿಶಾಸ್ತ್ರ, ಪಶು ವಿಜ್ಞಾನ, ಅಗ್ರಿಕಲ್ಚರ್ ಎಂಜಿನಿಯರಿಂಗ್, ಪೆಸ್ಟಿಕಲ್ಚರ್, ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಅಂಡ್ ಕೋಆಪರೇಷನ್, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮ್ಯಾನೇಜ್ಮೆಂಟ್ ಲಾ, ಅರ್ಥಶಾಸ್ತ್ರ ಮತ್ತು ಲೆಕ್ಕಶಾಸ್ತ್ರ ಈ ವಿಷಯಗಳಲ್ಲಿ ಯಾವುದಾದರೂ ಒಂದು ವಿಷಯದಲ್ಲಿ ಪದವಿ ಪಡೆದಿರುವುದು ಕಡ್ಡಾಯ. ಆಫೀಸ್ ಅಸಿಸ್ಟೆಂಟ್ ಮಲ್ಟಿಪರ್ಪಸ್ ಹುದ್ದೆಗೆ ವಯೋಮಿತಿ 18-28 ವರ್ಷ. ಆಫೀಸರ್ ಸ್ಕೇಲ್ 1 ಹುದ್ದೆಯ ಅಭ್ಯರ್ಥಿಗಳು 18-30 ವರ್ಷದೊಳಗಿನವರಾಗಿರಬೇಕು. ಸಾಮಾನ್ಯ ಇತರ ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 850 ರೂಪಾಯಿ. ಎಸ್ಸಿ ಎಸ್ಟಿ ವಿಶೇಷಚೇತನರು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 175 ರೂಪಾಯಿ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಬೆಳಗಾವಿ, ಧಾರವಾಡ, ಕಲಬುರಗಿ, ಹುಬ್ಬಳ್ಳಿ, ಮೈಸೂರು, ಶಿವಮೊಗ್ಗ, ಮಂಗಳೂರು ಮತ್ತು ಉಡುಪಿ. ಐಬಿಪಿಎಸ್ನ ವೆಬ್ಸೈಟ್ ವಿಳಾಸ www.ibps.in. ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
1: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:27. ಶ್ರೋತೃಗಳೇ, ಈಗ ಒಂದೆರಡು ಪ್ರಕಟಣೆಗಳು. ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಒಳಪಡುವ ಒಳಚರಂಡಿ ಯೋಜನೆಯ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಯೋಜನಾ ವ್ಯಾಪ್ತಿಯ ಮನೆಗಳು ಹಾಗೂ ವಾಣಿಜ್ಯ ಕಟ್ಟಡಗಳಿಗೆ ಯುಜಿಡಿ ಸಂಪರ್ಕ ಕಲ್ಪಿಸುವ ಕಾರ್ಯವನ್ನು ಕೈಗೊಳ್ಳಲಾಗಿದೆ. ಯೋಜನಾ ವ್ಯಾಪ್ತಿಯ ನಾಗರಿಕರು ತಮ್ಮ ಮನೆ ಹಾಗೂ ವಾಣಿಜ್ಯ ಕಟ್ಟಡಗಳ ಶೌಚಾಲಯ, ಸ್ನಾನಗೃಹ ಮತ್ತು ಅಡುಗೆ ಮನೆಯಿಂದ

0: ಬರುವ ತ್ಯಾಜ್ಯ ನೀರನ್ನು ಮಾತ್ರ ಯುಜಿಡಿ ವ್ಯವಸ್ಥೆಗೆ ಸಂಪರ್ಕಿಸುವುದು ಅಗತ್ಯವಾಗಿರುತ್ತದೆ. ಯುಜಿಡಿ ಸಂಪರ್ಕ ಪಡೆಯಲು ಸಂಬಂಧಪಟ್ಟ ನಾಗರಿಕರು ನಿಗದಿತ ಅರ್ಜಿ ನಮೂನೆ, ಈ ಸ್ವತ್ತು ದಾಖಲೆಯೊಂದಿಗೆ ಪುರಸಭೆಗೆ ಅರ್ಜಿ ಸಲ್ಲಿಸಿ ನಿಗದಿತ ಶುಲ್ಕವನ್ನು ಪಾವತಿಸಬೇಕಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಕುಶಾಲನಗರ ಪುರಸಭೆ ಕಚೇರಿ ಸಹಾಯವಾಣಿ ಸಂಖ್ಯೆ 8105343174 ಹಾಗೂ ಕುಶಾಲನಗರ ನೀರು ಸರಬರಾಜು ನಿರ್ವಹಣಾ ಕಚೇರಿ ಸಹಾಯವಾಣಿ ಸಂಖ್ಯೆ 08276200662 ಇಲ್ಲಿ ಸಂಪರ್ಕಿಸಬಹುದು. ಸರ್ಕಾರದಿಂದ ಶಾಸನಬದ್ಧ ಅನುಮತಿ ಪಡೆದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಕೋರ್ಸ್ನ ಪೂರ್ಣ ಅವಧಿಯಲ್ಲಿ ಒಂದು ಬಾರಿಗೆ ಪ್ರೋತ್ಸಾಹಧನ ಅಥವಾ ಉತ್ತೇಜನವನ್ನ ನೀಡಲು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತದೆ. ಅರ್ಹ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ತಿಂಗಳ 31ನೇ ತಾರೀಖು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ ಮೌಲಾನಾ ಆಜಾದ್ ಭವನ, ಎಫ್ಎಂಸಿ ಕಾಲೇಜು ಹತ್ತಿರ ಮಡಿಕೇರಿ, ಇಲ್ಲಿ ಸಂಪರ್ಕಿಸಬಹುದು ಅಥವಾ ದೂರವಾಣಿ ಸಂಖ್ಯೆ 9972799091 ಈ ದೂರವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಇಪ್ಪತ್ತಾರನೇ ಸಾಲಿಗಾಗಿ ಎಸ್ಎಸ್ಎಲ್ಸಿ ಮತ್ತು ಎರಡನೇ ವರ್ಷದ ಪಿಯುಸಿ ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕ ಪಡೆದ ಕರ್ನಾಟಕದ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ ಕೆಎಸ್ ತಿಮ್ಮಯ್ಯ ನಗದು ಪ್ರಶಸ್ತಿಯನ್ನು ಮಂಜೂರು ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಯನ್ನು ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರಿಂದ ಪಡೆದು ದಿನಾಂಕ ನವೆಂಬರ್ 15ರ ಒಳಗೆ ಸಲ್ಲಿಸಬಹುದಾಗಿದೆ. ಮಡಿಕೇರಿ ಇಸಿಎಚ್ಎಸ್ನಲ್ಲಿ ವೈದ್ಯಕೀಯ ಸೇವೆ ಪಡೆಯುತ್ತಿರುವ ಎಲ್ಲ ಮಾಜಿ ಸೈನಿಕರಿಗೆ ಮತ್ತು ಅವರ ಅವಲಂಬಿತರಿಗೆ ಈ ಮೂಲಕ ತಿಳಿಸುವುದು. ಇದೇ ತಿಂಗಳ 14ನೇ ತಾರೀಖು ಅಂದರೆ ಸೆಪ್ಟೆಂಬರ್ 14ರಂದು ಗಣೇಶ ಚತುರ್ಥಿ ಪ್ರಯುಕ್ತ ತೆರೆದಿರುವುದಿಲ್ಲ ಮತ್ತು ದಿನಾಂಕ 16ರ ಸೆಪ್ಟೆಂಬರ್ 16ರಂದು ಫಾರ್ಮಸಿಸ್ಟ್ ಔಷಧಿ ಸಂಗ್ರಹಿಸಲು ಬೆಂಗಳೂರಿಗೆ ಹೋಗುವುದರಿಂದ ಔಷಧಿ ವಿತರಣೆ ಇರುವುದಿಲ್ಲ. ಪ್ರಕಟಣೆಗಳನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:30:30.
1: ಅಕ್ಷರ ಸಾ.
2: ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ.
1: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281129, ಕೋಡ್ ಸಂಖ್ಯೆ 08272. ಅಕ್ಷರ ತಾ.
2: ತಿರುಪತಿಗಿರಿ ವಾಸ ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ, ಶ್ರೀ ವೆಂಕಟೇಶ.
1: ಶ್ರೋತೃಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ,
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
3: ಆಕಾಶವಾಣಿ ಮಡಿಕೇರಿ.
4: ನೆನಪು ನಿನಾದ.
3: ನೆನಪು ನಿನಾದ.
4: ನೆನಪು ನಿನಾದ
3: ಕಾರ್ಯಕ್ರಮ. ನೆನಪು ನಿನಾದ.
1: ನೆನಪು ನಿನಾದ
3: ಕಾರ್ಯಕ್ರಮ. ನೆನಪು ನಿನಾದ
4: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ನೆನಪು ನಿನಾದ.
3: ನೆನಪು ನಿನಾದ.
0: ಶ್ರೋತೃಗಳೇ, ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಹೊಸ ಬೆಳಕು ಚಿತ್ರದ

ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರು ಸಂಗೀತ ನೀಡಿರುವ ಆಟೋರಾಜ ಚಿತ್ರದ ಗೀತೆಯನ್ನ ಈಗ ಕೇಳೋಣ. ಈ ಗೀತೆಯನ್ನ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳೋಣ ಗಾಳಿ ಮಾತು ಚಿತ್ರದ ಗೀತೆ. ಈ ಗೀತೆಯ ರಚನೆ ಚಿ ಉದಯ್ ಶಂಕರ್ ಅವರದ್ದು. ರಾಗ ಸಂಯೋಜಿಸಿದ್ದಾರೆ ರಾಜನ್ ನಾಗೇಂದ್ರ.

0: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129. ಕೋಡ್ ಸಂಖ್ಯೆ 08272. ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ.
1: ನೆನಪು ನಿನಾದ.

0: ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ನೆನಪು ನಿನಾದ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇದೆ
1: ನೆನಪು ನಿನಾದ.
0: ಶ್ರೋತೃಗಳೇ, ಸಮಯ 4:47. ನೆನಪು ನಿನಾದ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆ. ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ. ಈ ಗೀತೆಯ ರಚನೆ ಜಿ ಉದಯಶಂಕರ್, ಸಂಗೀತ ಜಿ ಕೆ ವೆಂಕಟೇಶ್ ಅವರದ್ದು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳೋಣ ನಾನಿರುವುದೇ ನಿಮಗಾಗಿ ಚಿತ್ರದ ಗೀತೆ. ಸಾಹಿತ್ಯ ರಚನೆ ಜಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಕಾರ್ಯಕ್ರಮದ ಕೊನೆಯಲ್ಲಿ ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರು ಸಂಗೀತ ನೀಡಿರುವ ನಾನಿನ್ನ ಬಿಡಲಾರೆ ಚಿತ್ರದ ಗೀತೆ. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ.

0: ಇದುವರೆಗೆ
1: ನೆನಪು ನಿನಾದ
0: ನೆನಪು ನಿನಾದ
1: ನೆನಪು ನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪು ನಿನಾದ
1: ನೆನಪು ನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
2: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
6: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಫರ್ಟಿಲಿಟಿ ಪ್ರಿಸರ್ವ್ ಮಾಡಬಹುದಾ ಅಂಡ್ ಯಾಕೆ ಇದು ಹೆಲ್ಪ್ ಆಗುತ್ತೆ?
7: ಹೌದು, ಫರ್ಟಿಲಿಟಿ ಪ್ರಿಸರ್ವೇಷನ್ ಇಸ್ ಅನ್ ಆಪ್ಷನ್ ಅಂಡ್ ಇಟ್ ಇಸ್ ವಿ ಆರ್ ಡೂಯಿಂಗ್ ಇಟ್ ಇನ್ ಮಣಿಪಾಲ್ ಹಾಸ್ಪಿಟಲ್. ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ಟೂ ಕೈಂಡ್ಸ್ ಆಫ್ ಪೀಪಲ್. ದೇರ್ ಆರ್ ಪೀಪಲ್ ಹೂ ಡು ನಾಟ್ ವಾಂಟ್ ಟು ಗೆಟ್ ಮ್ಯಾರಿಡ್ ಇಮಿಡಿಯೇಟ್ಲಿ, ವಾಂಟ್ ಟು ಡಿಲ್ ಬಿಕಾಸ್ ಆಫ್ ಕೆರಿಯರ್ ರೀಸನ್ಸ್ ಆರ್ ಬಿಕಾಸ್ ಆಫ್ ನೋ ಪಾರ್ಟ್ನರ್. ಸಚ್ ಪೇಷಂಟ್ಸ್ ಕ್ಯಾನ್ ಫ್ರೀಸ್ ದಿಯರ್ ಎಗ್ಸ್. ಅಂಡ್ ದ ಸೆಕೆಂಡ್ ಗ್ರೂಪ್ ಇಸ್ ದೇರ್ ಆರ್ ಪೀಪಲ್ ಹೂ ಅಂಡರ್ಗೋಯಿಂಗ್ ಕ್ಯಾನ್ಸರ್ ಟ್ರೀಟ್ಮೆಂಟ್, ಹ್ಯಾವ್ ಟು ಗೋ ಥ್ರೂ ಕೀಮೋಥೆರಪಿ, ರೇಡಿಯೋಥೆರಪಿ. ಇನ್ ಸಚ್ ಸಿಚುವೇಶನ್ ದ ಎಗ್ egg gets damaged. So before they undergo chemotherapy, radiotherapy, we advise them to freeze their eggs. Or even sperm preservation can be done, or even embryos can be preserved.
6: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
8: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
2: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
8: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
2: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
3: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕರ, ಕಣ್ಣೂರ್.
9: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

ಆತ್ಮೀಯ ಗೆಳತಿಯರೇ ನಮಸ್ಕಾರ. ಇವತ್ತಿನ ಮಹಿಳಾ ಲೋಕಕ್ಕೆ ನಿಮ್ಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ. ಇಂದು ಕೇಳಿ ವಿಚಾರ ಲಹರಿ ಸಂಯೋಜಿತ ಕಾರ್ಯಕ್ರಮ. ಹಳ್ಳಿಯ ಹಾಡು ಸೊಬಗಿನ ಬೀಡು, ಜನಪದ ಸಾಹಿತ್ಯದ ಅನನ್ಯ ಶಕ್ತಿಯ ಕುರಿತು ಒಂದು ಚಿಂತನೆ ಪ್ರಸ್ತುತಪಡಿಸುತ್ತಾರೆ ರೇಷ್ಮಾ ತೀರ್ಥರಾಮ್.

ಶ್ರೋತೃಗಳೇ, ಮಾನವಲೋಕದ ಹಲವು ಬಿಡಿ ಚಿತ್ರಗಳನ್ನು ಕೊಡುವುದರಲ್ಲಿ ಈ ಜನಪದ ಕಾವ್ಯಕಲೆ ಬಹಳ ಮಹತ್ವದ್ದು. ಜನಪದ ಕವಿಗಳ ಕಣ್ಣು ಯಾವ ವಸ್ತುವಿನಲ್ಲೇ ಆಗಲಿ, ಮುಖ್ಯವಾಗಿ ಮನಸ್ಸಿನ ಮೇಲೆ ಯಾವ ಅಂಶ ಪರಿಣಾಮ ಬೀರ್ತದೋ ಅದನ್ನು ಬಲು ಸೊಗಸಾಗಿ ನಿರೂಪಿಸುತ್ತದೆ. ಬದುಕನ್ನು ಕುರಿತು, ಬದುಕಿನ ಎಲ್ಲ ಮುಖಗಳನ್ನು ಕುರಿತು ಜನಪದ ಕವಿಗಳಿಗೆ ಬಹಳ ಆತ್ಮೀಯತೆ. ಈ ಆತ್ಮೀಯತೆಗೆ ಕಾರಣ ಜೀವನ ಪ್ರೀತಿ. ಮಾನವಲೋಕದ ಸಂತೋಷವನ್ನು ಮಾತ್ರವಲ್ಲ, ನೋವನ್ನು ಹಾಡಾಗಿ ತೋಡಿಕೊಂಡಿದೆ ಜನಪದ ಕವಿಗಳ ವಾಣಿ. ಹಾಗೆಯೇ ಪ್ರಕೃತಿ ಲೋಕದ ಚೆಲುವನ್ನು ಈ ಕವಿಗಳ ಕಣ್ಣು ಮೆಚ್ಚಿಕೊಂಡಿದೆ. ಸುತ್ತ ಲೋಕದಲ್ಲಿ ಏನೇನು ಚೆಲುವಾಗಿದೆ ಎನ್ನುವುದನ್ನು ಅವರು ಗುರುತಿಸಿದ್ದಾರೆ. ಬದುಕಿನ ಎಲ್ಲ ಭಾವನೆಗಳನ್ನು ಹಾಡನ್ನಾಗಿ ಪರಿವರ್ತಿಸಿದ್ದಾರೆ. ಈ ಪರಿವರ್ತನೆಯಲ್ಲಿ ಅನಾಯಾಸವಾಗಿ ದೈನಂದಿನ ಸಾಮಾನ್ಯ ಅನುಭವಗಳು ಕಾಣಸಿಗ್ತದೆ. ಸಾಮಾನ್ಯದಿಂದ ಅಸಾಮಾನ್ಯದವರೆಗೆ, ಅನುಭವದಿಂದ ಅನುಭಾವದವರೆಗೆ ವ್ಯಾಪ್ತವಾದ ಚೆಲುವನ್ನು ಹಿತವಾಗಿ, ಮಿತವಾಗಿ, ಶಕ್ತಿಪೂರ್ಣವಾಗಿ ಅಭಿವ್ಯಕ್ತಗೊಳಿಸುವ ಈ ಹಾಡುಗಳು ಬಾಳಿಗೊಂದು ಭರವಸೆಯನ್ನು, ಬದುಕಿನ ಬಗೆಗೆ ಒಲವನ್ನು ಮೂಡಿಸ್ತವೆ. ದಿನದಿನದ ನಮ್ಮ ಬಾಳಿನ ಬೀಸುಗಲ್ಲಿಗೆ ಈ ಹಾಡುಗಳು ಸ್ಫೂರ್ತಿಯಾಗಿ ಬರ್ತವೆ. ಒಂದು ಕಡೆ ಪಂಡಿತರಿಗೂ ಇಷ್ಟವಾದ ಪ್ರೌಢ ಕಾವ್ಯಗಳು ಅರಮನೆಯ ಮಹಾಕವಿಗಳಿಂದ ರಚಿತವಾಗ್ತಾ ಇದ್ರೆ, ಮತ್ತೊಂದು ಕಡೆ ಮುಗ್ಧವಾದ ಜನತೆ ತನ್ನ ಸಾಮಾನ್ಯ ಅನುಭವಗಳನ್ನು ಜನಪದ ಗೀತೆಗಳಲ್ಲಿ ಮೂಡಿಸ್ತಾ ಇತ್ತು. ಇವುಗಳಲ್ಲಿ ಪಂಡಿತ ಪ್ರಿಯವಾದ ಪದ ಚಮತ್ಕಾರಗಳಿರಲಿಲ್ಲ, ರಾಜರ ವಸಂತ ವಿಹಾರವೋ ವಿಜಯಯಾತ್ರೆಯೂ ಇಲ್ಲ. ಈ ಜನಪದ ಕವಿತೆಗಳಲ್ಲಿದ್ದದ್ದು ದೈನಂದಿನ ಸಾಮಾನ್ಯ ಸಂಗತಿಗಳು.

ಜನಪದ ಗೀತೆಗಳಲ್ಲಿ ಹೆಚ್ಚಾಗಿ ಮಿಡಿಯುತ್ತಿರುವುದು ಹೆಣ್ಣಿನ ಪಾಡು. ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಸೊಸೆಯಾಗಿ ತೋರುವ ಹೆಣ್ಣಿನ ಭಾವ ತರಂಗಗಳೇ ಈ ಕವಿತೆಯ ವಸ್ತು. ಅದರಲ್ಲೂ ಆಕೆ ಅಮ್ಮನಾಗಿ ತನ್ನ ಕಂದನ ಮೇಲೆ ತೋರುವ ವಾತ್ಸಲ್ಯ ಮಮತೆಯನ್ನು ಜನಪದ ಕವಿಗಳು ಬಹಳ ಸೊಗಸಾಗಿ ವರ್ಣಿಸಿದ್ದಾರೆ. ಒಬ್ಬ ತಾಯಿಗೆ ತನ್ನ ಮಗು ಹೇಗಿದ್ದರೂ ಚಂದವೇ. ಆಕೆ ತನ್ನ ಮಗುವಿನ ಚೆಲುವನ್ನು ಹೀಗೆ ವರ್ಣಿಸುತ್ತಾಳೆ: ಕಾಡಿಗಚ್ಚಿದ ಕಣ್ಣು, ತೀಡಿ ಮಾಡಿದ ಹುಬ್ಬು, ಮಾವಿನ ಹೋಳು ನಿನ್ನ ಕಣ್ಣು, ಮಾವಿನ ಹೋಳು ನಿನ್ನ ಕಣ್ಣು ಕಂದಯ್ಯ ಮಾವ ಬಣ್ಣಿಸಿ ಕರೆದಾನ. ಕಾಡಿಗೆ ಹಚ್ಚಿದ ಕಣ್ಣು, ತೀಡಿ ಮಾಡಿದ ಹುಬ್ಬು ಹೇಗೆ ಇರಲಿ, ಆದರೆ ಮಗುವಿನ ಕಣ್ಣನ್ನು ಮಾವಿನ ಹೋಳು ಎನ್ನುವುದು ಎಷ್ಟು ಸೊಗಸಾಗಿದೆ. ಮಾತೆತ್ತಿದ್ರೆ ದೊಡ್ಡ ದೊಡ್ಡ ಕವಿಗಳು ಕಮಲವೊಂದನ್ನೇ ತಂದು ಕಣ್ಣಿಗೆ ಹೋಲಿಸ್ತಾರೆ. ಆದರೆ ಇಲ್ಲಿ ಮಗುವಿನ ಕಣ್ಣಿನ ಹೋಲಿಕೆ ಬಹಳ ಸೊಗಸಾಗಿದೆ. ತೊಟ್ಟಿಲೊಳಗೆ ಕೈಕಾಲು ಆಡಿಸುವ ಮಗುವನ್ನು ಕಂಡು ಒಬ್ಬ ತಾಯಿ, ತೊಟ್ಟಿಲೊಳಗಿನ ಕಂದ, ತೋಳ ಬೀಸುವ ಚಂದ, ರಟ್ಟೆ ನೊಂದಾವೋ ಎಲೆ ಕಂದ, ರಟ್ಟೆ ನೊಂದಾವೋ ಎಲೆ ಕಂದ, ನಿಮ್ಮವ್ವ ದೃಷ್ಟಿ ಮುರಿಲಾಕೆ ಅರಿಯಳು ಎನ್ನುತ್ತಾಳೆ. ತೊಟ್ಟಿಲೊಳಗೆ ತನ್ನಷ್ಟಕ್ಕೆ ತಾನೇ ತೋಳನ್ನು ಬೀಸುವ ಮಗುವಿನ ಚಂದವನ್ನು ಇವಳು ಸವಿದ್ರೂ ಕೂಡ ಒಮ್ಮೆಲೆ ಅದರ ಕೈ ಎಷ್ಟು ನೋಯ್ತದೋ ಎಂದು ಆ ಹೆಂಗರುಳು ಕೊರಕ್ತದೆ. ಈ ಮಮತೆಯೇ ಇಂತಹ ಹಾಡುಗಳ ಸೌಂದರ್ಯ.

ಒಂದು ಮಗು ಅಳ್ತಾ ಇದ್ರೆ ಯಾರಿಗೆ ಇಷ್ಟ ಆಗ್ತದೆ ಹೇಳಿ? ಅದರ ಸ್ವರ ರಂಪಾಟ ನೋಡಿದ್ರೆ ಸುತ್ತ ಇದ್ದವರಿಗೆಲ್ಲ ಒಮ್ಮೆ ಅಲ್ಲಿಂದ ಜಾಗ ಖಾಲಿ ಮಾಡುವ ಮನಸ್ಸಾಗ್ತದೆ. ಆದರೆ ಜನಪದ ಕವಿಗಳು ಅಳುವ ಕಂದಮ್ಮನಲ್ಲೂ ಸೌಂದರ್ಯವನ್ನು ಕಾಣ್ತಾರೆ. ಅಳುವ ಕಂದನ ತುಟಿಯು ಹವಳಾದ ಕುಡಿಹಂಗ, ಕುಡಿಹುಬ್ಬು ಬೇವಿನ ಸಳಂಗ, ಕುಡಿಹುಬ್ಬು ಬೇವಿನ ಸಳಂಗ ಕಣ್ಣೋಟ ಶಿವನ ಕೈ ಅಲಗು ಹೊಳೆದಂಗ. ಯಾವ ಮಹಾಕವಿಗೂ ಅಳುವ ಮಗುವಿನ ಚಿತ್ರಣವನ್ನು ಹೀಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ಚೆಲುವನ್ನು ಕಾಣಲಿಕ್ಕೆ ಪಾಂಡಿತ್ಯವಾಗಲಿ ಶಾಸ್ತ್ರ ಪ್ರೌಢಿಮೆಯಾಗಲಿ ಬೇಕಾಗಿಲ್ಲ. ಅಳುವ ಮಗುವಿನ ಚೆಲುವನ್ನು ಕಾಣಲು ಬೇಕಾಗಿರುವುದು ತಾಯಿಯ ಕಣ್ಣು. ಇಂತಹ ಚಿತ್ರವನ್ನು ಕೊಡಲಿಕ್ಕೆ ವಾತ್ಸಲ್ಯದ ದೃಷ್ಟಿಗೆ ಮಾತ್ರ ಸಾಧ್ಯ. ಅಳುವ ಕಂದನ ತುಟಿ ಹವಳದ ಕುಡಿ, ಕುಡಿಹುಬ್ಬು ಬೇವಿನ ಸಳು, ಇಂತಹ ಹೋಲಿಕೆಯ ಸಾರ್ಥಕ್ಯವನ್ನು ವಿವರಿಸಬೇಕಾಗಿಲ್ಲ. ಮತ್ತೆ ಕಂದನ ಕಣ್ಣಿನಲ್ಲಿ ಶಿವನ ಕೈ ಅಲಗಿನ ಹೊಳಪನ್ನು ಕಾಣುವ ತಾಯಿಯ ದೃಷ್ಟಿ ತುಂಬಾ ದೊಡ್ಡದು. ಇದು ಕೇವಲ ಕಲ್ಪನಾ ಸೌಂದರ್ಯದ ಕೆಲಸವಲ್ಲ, ಚಿತ್ತದ ಸೌಂದರ್ಯದ ಮೋಡಿ.

ಹೆಣ್ಣು ಮಕ್ಕಳ ಜೀವನದಲ್ಲಿ ಬರುವ ಮೊದಲ ನೋವು ಹುಟ್ಟಿ ಬೆಳೆದ ತವರೂರನ್ನು ತೊರೆದು ಹೋಗುವಾಗ. ಆ ಸಂದರ್ಭದಲ್ಲಿ ಸಂಸಾರದಲ್ಲಿ ಯಾರು ಯಾರ ಮನಸ್ಸಿನಲ್ಲಿ ಏನೇನು ಪರಿಣಾಮಗಳಾಯಿತು ಎನ್ನುವುದನ್ನು ಈ ಗೀತೆಗಳು ಕರುಣಾಪೂರ್ಣವಾಗಿ ಚಿತ್ರಿಸುತ್ತವೆ. ಮಗಳಿಗೆ ತವರೂರಿನ ಪ್ರೀತಿ ಬಲು ಹಿರಿದು. ತವರೂರನ್ನು ಕುರಿತು, ತವರೂರ ದಾರಿಯಲ್ಲಿ ಮುಳ್ಳಿಲ್ಲ ಕಲ್ಲಿಲ್ಲ, ತವರೂರ ದಾರಿಯಲ್ಲಿ ಮುಳ್ಳಿಲ್ಲ ಕಲ್ಲಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಬಾನಲಿ ಬಿಸಿಲಿನ ಬೇಗೆ ಸುಡಲಿಲ್ಲ. ಮಗಳು ಹೇಳುವ ಅನುಭವ ಇದು. ತವರೂರಲ್ಲಿ ಬಾಣಂತಿತನವನ್ನ ಮುಗಿಸಿ ತನ್ನ ಮಗುವಿನೊಡನೆ ಗಂಡನ ಮನೆಗೆ ಹೋಗುವಾಗ ತೊಟ್ಟಿಲ ಹೊತ್ತುಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡಕೊಂಡು ತವರೂರು ತಿಟ್ಟತ್ತಿ ತಿರುಗಿ ನೋಡ್ಯಾಳ. ಮೂರೇ ಮಾತಿನಲ್ಲಿ ಸಮಗ್ರ ಚಿತ್ರವನ್ನು ಬರೆದು ಮಗಳು ಒಂದೇ ಒಂದು ಸಲ ತಿಟ್ಟನ್ನು ಇಳಿದ್ರೆ ಮರೆಯಾಗುವ ತವರೂರನ್ನು ತಿರುಗಿ ನೋಡಿದಳು ಎಂಬ ಮಾತಿನಲ್ಲಿ ಕವಿ ಎಂತಹ ಅಪಾರ ವ್ಯಥೆಯನ್ನು ಧ್ವನಿಸುತ್ತಾನೆ. ಇಷ್ಟೊಂದು ಪ್ರಿಯವಾದ ತವರೂರು ಕೂಡ ದಾರುಣವಾಗ್ತದೆ ತಾಯಿ ಇಲ್ಲದಿದ್ರೆ. ತಾಯಿ ಇಲ್ಲದ ತವರೂರಿಗೆ ಹೋಗಿ ಪಡೆದು ಬಂದ ಅನುಭವವನ್ನು ಹೆಣ್ಣು ಮಗಳೊಬ್ಳು ಹೀಗೆ ರೂಪಿಸುತ್ತಾಳೆ. ತಾಯಿಲ್ದ ತವರಿಗೆ ಹೋಗದಿರು ನನ್ನ ಮನವೇ, ತಾಯಿಲ್ದ ತವರಿಗೆ ಹೋಗದಿರು ನನ್ನ ಮನವೇ, ನೀರಿಲ್ದ ಕೆರೆಗೆ ಕರುಬಂದ, ನೀರಿಲ್ದ ಕೆರೆಗೆ ಕರುಬಂದ ತಿರುಗಾಕ ಆಗ ನೋಡಿದರ ದುಃಖಗಳ.

ಒಟ್ಟಿನಲ್ಲಿ ಜನಪದ ಸಂಸ್ಕೃತಿಗೆ ಇರುವ ಆಕರ್ಷಣೆ ನಿತ್ಯ ನೂತನವಾದುದು. ಅದು ಹಾಡಿರಲಿ, ಕಥೆ ಇರಲಿ, ಒಗಟುಗಳಿರಲಿ, ಕಲೆ ಕುಣಿತಗಳಿರಲಿ, ಎಲ್ಲವೂ ಬಹಳ ಬೇಗ ನಮ್ಮ ಮನಸ್ಸನ್ನು ಮುಟ್ಟುತ್ತವೆ. ವಿಶೇಷ ಸಂಸ್ಕೃತಿಯುಳ್ಳ ಕಾವೇರಿ ಮಾತೆಯ ತವರು ಕೊಡಗು ಕೂಡ ಕನ್ನಡ ಜನಪದ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದೆ. ಇಲ್ಲಿಯ ಉಮ್ಮತಾಟ್, ಕೊಂಬಾಟ್, ಪೀಲಿಯಾಟ್, ಸೋಬಾನೆ, ವಾಲಗ ಇವು ಬೇರೆಡೆ ಅಲಭ್ಯ. ಜನಪದದಲ್ಲಿ ಚೆಲುವಿದೆ, ನಲಿವಿದೆ, ಕಲೆಯಿದೆ, ಧರ್ಮದ ದಾರಿಯಿದೆ. ಎಲ್ಲದಕ್ಕಿಂತ ಸದಾ ನಮಗೆ ಆಪ್ತವಾದ ತಾಯಿಯ ಮಮತೆ ಇದೆ. ಬಾಳಿಗೆ ಭರವಸೆ ಜನಪದದ ಶಕ್ತಿ. ಬಾಳ ಹಾದಿಯ ಬಗ್ಗೆ ಭರವಸೆ ಇರುವ ಕಾರಣವೇ ಜನಪದರು ಉಳಿದಾವ ನಮ್ಮ ಹಾಡು ಎನ್ನುತ್ತಾರೆ. ಈ ಆಶಾವಾದ ನಮಗೆಲ್ಲ ಭರವಸೆಯ ಬೆಳಕು ತೋರ್ಲಿ ಅಂತ ಹಾರೈಸ್ತಾ ಕಾರ್ಯಕ್ರಮವನ್ನು ಮುಗಿಸೋಣ. ಶ್ರೋತೃಗಳೇ, ನಮಸ್ಕಾರ.

0: ಲಹರಿಯೋ.
1: ಇದುವರೆಗೆ ಹಳ್ಳಿಯ ಹಾಡು ಸೊಬಗಿನ ಬೀಡು, ಜನಪದ ಸಾಹಿತ್ಯದ ಅನನ್ಯ ಶಕ್ತಿಯ ಕುರಿತು ಒಂದು ಚಿಂತನೆ, ಈ ಕುರಿತ ಸಂಯೋಜಿತ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ರೇಷ್ಮಾ ತೀರ್ಥರಾಮ್.
0: ಲಹರಿಯೋ ಲಹರಿಯೋ,
1: ಇದು ಇಂದಿನ ವಿಚಾರ ಲಹರಿ.
0: ಲಹರಿಯೋ ಲಹರಿಯೋ,
1: ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.
0: ನೊರೆಯೋ ನೊರೆಯೋ ನೊರೆ ನೊರೆಯೋ,
1: ಇಲ್ಲಿಗೆ ಇವತ್ತಿನ ಮಹಿಳಾ ಲೋಕ ಮುಗಿಯಿತು ಗೆಳತಿಯರೇ. ಮುಂದಿನ ಇದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.

0: ಪ್ರೀತಿಯ ಗೆಳತಿಯರೇ, ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.
1: ಹಾಲುಂಡ ತವರನ್ನು ಮಗಳೇ,
0: ತವರು ಮನೆಯ ನೆನಪುಗಳನ್ನ ದಾಖಲಿಸುವ, ಮನಸ್ಸಿನಂತರಾಳದ ಭಾವನೆಯನ್ನ ವ್ಯಕ್ತಪಡಿಸುವ ವಿಶೇಷ ಪತ್ರಾಧಾರಿತ ಕಾರ್ಯಕ್ರಮ ಬೆಳ್ಳಿ ಬಟ್ಟಲು.

0: ಯಾಗಿ
1: ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ.
2: ಮನೆ ಮಗಳೇ
1: ಪತ್ರ ಬರೆಯಲು ವಿಳಾಸ ನಿಲಯದ ನಿರ್ದೇಶಕರು ಬೆಳ್ಳಿ ಬಟ್ಟಲು ಮಹಿಳಾ ಲೋಕ ವಿಭಾಗ ಆಕಾಶವಾಣಿ ಮಡಿಕೇರಿ ಕೇಂದ್ರ ಪಿನ್ಕೋಡ್ ಸಂಖ್ಯೆ 571201. ಗೆಳತಿಯರೇ ಪತ್ರ ಬರೀತಿರಲ್ಲ ಬೆಳ್ಳಿ ಬಟ್ಟಲು.
3: ಇದು ಆಕಾಶ

0: ಬೆಳ್ಳಿ ಬಟ್ಟಲು ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ ಮಡಿಕೇರಿ ಕೇಂದ್ರ, ಪಿನ್ಕೋಡ್ ಸಂಖ್ಯೆ 571201. ಗೆಳತಿಯರೇ, ಪತ್ರ ಬರೀತಿರಲ್ಲ, ಬೆಳ್ಳಿ ಬಟ್ಟಲು. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 5:34. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

0: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಚಿತ್ರ ಕಾವೇರಿಗೆ ಸ್ವಾಗತ. ಶ್ರೋತೃಗಳೇ, ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 0827222288. ಈ ಕಾರ್ಯಕ್ರಮದಲ್ಲಿ ಮೊದಲ ಕಾಲರ್ ರೆಡಿ ಆಗಿದ್ದಾರೆ. ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತನಾಡ್ತಿರೋದು?
1: ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಕುಮಾರೇಗೌಡ.
0: ಕುಮಾರೇಗೌಡ ಅವರು ಹೇಗಿದ್ದೀರಾ?
1: ನೀವು ಹೇಗಿದ್ದಾರೆ ಮೇಡಮ್? ಮಳೆ ಹುಯ್ತಾ ಇದೆ ಮೇಡಮ್ ಆ ಕಡೆ?
0: ಇಲ್ಲ, ಮಳೆ ಬರ್ತಾ ಇಲ್ಲ ಸದ್ಯಕ್ಕೆ.
1: ಈ ಕಡೆಲೂ ಇಲ್ಲ ಮೇಡಮ್ ಮಳೆ.
0: ಬೇಕಾಗಿತ್ತ ಅಂದ್ರೆ ಇನ್ನೂ ಬರ್ಬೇಕಿತ್ತ ಮಳೆ?
1: ಬೇಕು ಮೇಡಮ್, ಮಳೆನೇ ಇಲ್ವಲ್ಲ ಮೇಡಮ್. ಈ ವರ್ಷ
0: ತುಂಬಾ ಕಡಿಮೆ.
1: ಕಡಿಮೆನೂ ಇಲ್ಲ, ಊದೇ ಇಲ್ಲ ಈ ಕಡೆ ಮಳೆ.
0: ನೋಡೋಣ, ಮುಂದಿನ ದಿನಗಳಲ್ಲಿ ಏನಾದ್ರೂ ಬದಲಾವಣೆ ಆಗಬಹುದೇನೋ ಅಲ್ವಾ?
1: ನೋಡೋಣ, ಭಗವಂತ ಏನ್ ಮಾಡ್ತಾನೆ ನೋಡೋಣ.
0: ಹೌದು ಸರಿ, ಯಾವ ಚಿತ್ರದ ಗೀತೆ ಪ್ರಸಾರ ಮಾಡೋಣ ನಿಮಗೆ
1: ಮೇಡಮ್? ಈಗ ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದ ಮುಂದೆ ಬನ್ನಿ ಜೀವನದಲ್ಲಿ ಹಿಂದೆ ತಳ್ಳೋ ಜನರ ಹೆಚ್ಚು ಊರಲ್ಲ ಮುಂದೆ ಬನ್ನಿ ಅಂತ ಕಂಡಕ್ಟರ್ದು ಒಂದು ಬಸ್ ಕಂಡಕ್ಟರ್ದು
0: ಹಾಡಿದೆ. ಹೌದು, ಆ ಗೀತೆ ಪ್ರಸಾರ ಮಾಡ್ಬೇಕಾ?
1: ಆಗಿದ್ದೆ ಬೇಕು.
0: ಸರಿ, ಖಂಡಿತವಾಗ್ಲೂ ಪ್ರಸಾರ ಮಾಡ್ತೇನೆ. ನೀವು ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀರಾ ಅಲ್ವಾ?
1: ಕೇಳ್ತೀನಿ ಮೇಡಮ್. ನನ್ನದೇ ಹಾಡು, ವಾರ್ತೆಗಳು, ರಾಷ್ಟ್ರೀಯ ವಾರ್ತೆ, ಪ್ರದೇಶ ಸಮಾಚಾರ, ಮತ್ತೆ ನಮ್ಮ ಯೋಧರ ಕಾರ್ಯಕ್ರಮ, ಚಿತ್ರ ಕಾವೇರಿ
0: ಎಲ್ಲ ಕೇಳ್ತಾ ಇರ್ತೀರಿ.
1: ಕೃಷಿ ರಂಗ ಇವೆಲ್ಲ ಹೇಳ್ತಾ ಇರ್ತೀನಿ ಮೇಡಮ್.
0: ಕೇಳ್ತಾ ಇರ್ತೀರಾ, ತುಂಬಾ ಖುಷಿ ಆಯ್ತು. ಇದೇ ತರ ಕಾರ್ಯಕ್ರಮಗಳೆಲ್ಲ ಭಾಗವಹಿಸ್ತಾ ಇರಿ.
1: ನಿಮ್ಮ ಮಾಧ್ಯಮದಲ್ಲಿ ಈಗ ಎಲ್ಲ ಪ್ರತಿಯೊಂದು ನಿಮ್ಮ ಮಾಧ್ಯಮದಲ್ಲಿ ಕಸ ಹಾಕೋದ್ರಿಂದ ಹಿಡಿದು ಪ್ಲಾಸ್ಟಿಕ್ ಮುಕ್ತ ನಮ್ಮ ದೇಶ ನಮ್ಮ ಸ್ವಚ್ಛತೆಯಾಗಿ ಇಟ್ಕೋಬೇಕು ಅಂತ ಹೇಳ್ಕೊಡೋರೆ ನೀವು ಅಲ್ವಾ?
0: ಹೌದು
1: ಅಲ್ವಾ?
0: ಹೌದು.
1: ನಿಮ್ಮ ಕಾರ್ಯಕ್ರಮ ಕೇಳಿ ಎಷ್ಟೋ ಜನ ರೇಡಿಯೋ ಕೇಳೋದು ಕಮ್ಮಿ ಮಾಡ್ಬಿಟ್ಟಾರ ಮೇಡಮ್ ಕೇಳ್ಬೇಕು.
0: ಹೌದು
1: ಅಲ್ವಾ?
0: ಕಾರ್ಯಕ್ರಮ ಈ ರೀತಿಯಾದಂತಹ ಕಾರ್ಯಕ್ರಮಗಳಿಂದಲೇ ಅಲ್ವಾ ನಾವು ನಮ್ಮ ಸ್ವಚ್ಛ ನಗರವನ್ನ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮೊದಲು ನಾವು ಸ್ವಚ್ಛವಾಗಿರ್ಬೇಕು, ನಮ್ಮ ಮನೆ ಸ್ವಚ್ಛವಾಗಿಡ್ಬೇಕು, ಆ ನಂತರ ನಮ್ಮ ಊರು ನಗರಗಳನ್ನ ಸ್ವಚ್ಛವಾಗಿಡೋದಕ್ಕೆ ಸಾಧ್ಯ ಆಗುತ್ತೆ.
1: ಹೌದು ಹೌದು ಮೇಡಮ್,
0: ಖಂಡಿತ ಎಲ್ಲರಿಗೂ ಈ ಸಂದೇಶ ತಲುಪಲಿ ಅಂತ ಆಶಿಸ್ತಾ ನಿಮಗೊಂದು ಪ್ರಶ್ನೆ ಇದೆ.
1: ಹೇಳಿ.
0: ಹಸುವಿನ ಹಾಲಿನಿಂದ ಲಭಿಸುವಂತಹ ವಿಟಮಿನ್ ಯಾವುದು? ಹಸುವಿನ ಹಾಲಿನಿಂದ ನಮಗೆ ಯಾವ ವಿಟಮಿನ್ ಸಿಗುತ್ತೆ? ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ ಕುಮಾರೇಗೌಡ ಅವರೇ.
1: ತುಪ್ಪ, ತುಪ್ಪ ಸಿಗುತ್ತದಲ್ಲ ಮೇಡಮ್, ಅದು ಎ ವಿಟಮಿನ್ ಅಲ್ವಾ?
0: ಹೌದು, ವಿಟಮಿನ್ ಎ. ಸರಿಯಾದ ಉತ್ತರವನ್ನೇ ಹೇಳಿದಿರಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಕುಮಾರೇಗೌಡ ಅವರೇ. ಇದೇ ರೀತಿ ಕರೆ ಮಾಡ್ತಾ ಇರಿ. ನಮಸ್ಕಾರ.
1: ಮೇಡಮ್ ನಮಸ್ತೆ ನಿಮ್ಗೂ.
0: ಕುಮಾರೇಗೌಡ ಅವರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಅವರಿಗೆ ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದ ಗೀತೆಯನ್ನ ಕೇಳಿದ್ರು. ಆ ಗೀತೆ ಇದೀಗ ಪ್ರಸಾರ ಆಗ್ತಾ ಇದೆ.

0: ದೂರವಾಣಿ ಸಂಪರ್ಕದಲ್ಲಿ ಇನ್ನು ಯಾರಿದ್ದಾರೆ ಕೇಳೋಣ. ಹಲೋ,
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ.
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡಿದ್ದೇನೆ.
0: ನೀವು ಹೆಸರೇ ಹೇಳೋದು ಬೇಡ, ಈಗ ನಿಮ್ಮ ಧ್ವನಿಯಲ್ಲೇ ಗೊತ್ತಾಗ್ಬಿಡತ್ತೆ.
1: ಹೌದು ಮೇಡಮ್, ಹೌದು.
0: ಹೇಗಿದ್ದೀರಿ ಸರಸ್ವತಿ ಅವರೇ?
1: ಚೆನ್ನಾಗಿದ್ದೇವೆ ಮೇಡಮ್, ಹೇಗಿದ್ದೀರಿ?
0: ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ.
1: ನಿಮಗೆ ಎಲ್ಲರಿಗೂ, ನಿಮಗೂ ಎಲ್ಲ ಸಿಬ್ಬಂದಿಯವರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯ ಮುಂಚಿತವಾಗಿ ಹೇಳ್ತೇನೆ ಮೇಡಮ್.
0: ಧನ್ಯವಾದಗಳು. ನಿಮಗೂ ಕೂಡ, ನಿಮಗೂ ನಿಮ್ಮ ಕುಟುಂಬದವರಿಗೂ ಶುಭಾಶಯಗಳು.
1: ಥ್ಯಾಂಕ್ ಯು ಮ್ಯಾಮ್.
0: ಯಾವ

0: ಚಿತ್ರದ ಗೀತೆ ಪ್ರಸಾರ ಮಾಡೋಣ
1: ನನಗೆ ಮರ್ಯಾದೆ
0: ಸರಸ್ವತಿಗೆ.
1: ಮಾಡು ಚಿತ್ರದಿಂದ ಓಂಕಾರ ಗಣಪತಿಗೆ ಕೋಟಿ ವಂದನೆ.
0: ಹಬ್ಬದ ಪ್ರಯುಕ್ತನಾ?
1: ಹೌದು ಮೇಡಮ್.
0: ಖಂಡಿತ ಪ್ರಸಾರ ಮಾಡ್ತೇನೆ ಹೇಳಿ. ಇವತ್ತಿನ ಕಾರ್ಯಕ್ರಮಗಳೆಲ್ಲ ಕೇಳಿದ್ರ ಹೇಗನ್ನಿಸ್ತು?
1: ಬೆಳಿಗ್ಗೆಯಿಂದ ಸಂಜೆವರೆಗೆ ಕೇಳಿದೆ ಮೇಡಮ್. ಇನ್ನು ಸಂಜೆದ ಕೃಷಿರಂಗ ಎಲ್ಲ ಕೇಳಬೇಕು.
0: ಇನ್ನು ಕೇಳಬೇಕಷ್ಟೆ. ಕೇಳ್ತಾ ಇರಿ,
1: ಹೌದು
0: ಸಾಕಷ್ಟು ಮಾಹಿತಿಗಳನ್ನ ನಾವು ಕಲೆ ಹಾಕೋಬಹುದು.
1: ಹೌದು ಹೌದು
0: ನಿಮಗೊಂದು
1: ಮೇಡಮ್.
0: ಸುಲಭದ ಪ್ರಶ್ನೆ ಇದೆ, ಕೇಳಲಾ?
1: ಹಾಂ ಕೇಳಿ ಮೇಡಮ್.
0: ಜಗತ್ತಿನ ಅತ್ಯಂತ ಚಿಕ್ಕ ಪಕ್ಷಿ ಯಾವುದು?
1: ಚಿಕ್ಕ ಪಕ್ಷಿ
0: ಜಗತ್ತಿನ ಅತ್ಯಂತ ಚಿಕ್ಕ ಪಕ್ಷಿ ಯಾವುದು?
1: ಅದು ಇದು ಗುಬ್ಬಿ ಹಕ್ಕಿಯ
0: ಯೋಚನೆ ಮಾಡಿ ಯಾವುದು ಅಂತ.
1: ಗುಬ್ಬಿ ಹಕ್ಕಿ ಗೊತ್ತುಂಟು. ಮತ್ತೊಂದು ನಮ್ಮ ಮನೆಯಲ್ಲಿ ಇರ್ತದೆ ಒಂದು ಸಣ್ಣ ಗಿಡುಗಳಿರ್ತದೆ.
0: ಗಿಡುಗ ಅಂತನಾ?
1: ಸಣ್ಣ ಗಿಡುಗಳಿರ್ತದೆ ಮತ್ತೆ ಗುಬ್ಬಿ ಹಕ್ಕಿ ಅಂತ ಹೇಳ್ತೇವೆ ನಾವು. ನಮ್ಮ ಮನೆ ಹತ್ತಿರ ಎಲ್ಲ ಕೂತ್ಕೊಳ್ತದೆ ಒಂದು ಇದರಲ್ಲಿ ಗೂಡಿನಲ್ಲಿ ಕೂತ್ಕೊಳ್ತದೆ.
0: ಇದು ಹೆಸರು ಹಮ್ಮಿಂಗ್ ಬರ್ಡ್ ಅಂತ. ಉತ್ತರ ಹೌದು, ಅದು ಗುನುಗುವ ಹಕ್ಕಿ ಅಂತಾನು ಹೇಳ್ತಾರೆ.
1: ಹೌದು ಗುಣಗುದು.
0: ಹೌದು, ಅದು ಸರಿಯಾದ ಉತ್ತರ ಆಗಿತ್ತು. ಇರ್ಲಿ, ಕರೆ ಮಾಡೋದಕ್ಕಾಗಿ ಧನ್ಯವಾದಗಳು ಸರಸ್ವತಿಯವರೇ. ಇದೇ ರೀತಿ ಕರೆ
1: ಥ್ಯಾಂಕ್ ಯು
0: ಮಾಡ್ತಾ
1: ಮೇಡಮ್.
0: ಇರಿ.
1: ನಮಸ್ತೆ.
0: ನಮಸ್ಕಾರ. ಸರಸ್ವತಿಯವರದು ಕೇಳಿದಂತಹ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಬನ್ನಿ.

0: ಇದು ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಚಿತ್ರಕಾವೇರಿ. ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 0827722285858. ಹಾಗೆ ಶ್ರೋತೃಗಳೇ, ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮಿಷ್ಟದ ಗೀತೆಯನ್ನ ಕೇಳಬಹುದು ಅಂತ ಹೇಳ್ತಾ ನಮ್ಮ ಮುಂದಿನ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
1: ದಿನೇಶ್ ಅಂತ,
0: ದಿನೇಶ್ ಗರಗಂದೂರಿನಿಂದ ಹೇಳಿ. ದಿನೇಶ್ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಮೇಡಮ್.
0: ಯಾವ ಚಿತ್ರದ ಗೀತೆ ಬೇಕಿತ್ತು?
1: ಶೃಂಗೇರಿ ಶಾರದೆ ಹಾಡಿದಲ
0: ಶೃಂಗೇರಿ ಶಾರದೆ ಚಿತ್ರದ ಯಾವ ಚಿತ್ರದ ಹಾಡು?
1: ಹೆಸರು ಗೊತ್ತಿಲ್ಲ. ಶೃಂಗೇರಿ ಶಾರದೆ ಅಂತ ಒಂದು ಹಾಡಿದೆ.
0: ಬೇರೆ ಯಾವ್ದಾದ್ರು ಹಾಡು?
1: ಬೇರೆ ಇದು ಡಾಕ್ಟರ್ ರಾಜಕುಮಾರ್ ಹಾಡಿರೋದು ಯಾವ್ದಾದ್ರು ಒಂದು ಹಾಕಿ ಮೇಡಮ್. ಇದು ವಾರ ಬಂತಮ್ಮ.
0: ವಾರ ಬಂತಮ್ಮ ಯಾವ ಚಿತ್ರದ್ದು ಅಂತ ಇಲ್ವಾ?
1: ಇದು ಚಲಿಸುವ ಮೋಡಗಳು.
0: ಚಲಿಸುವ ಮೋಡಗಳು ಚಿತ್ರದ ಬೇಕಿತ್ತಾ?
1: ಹೌದು.
0: ಸರಿ, ನಮ್ಮ ಕಾರ್ಯಕ್ರಮ ಎಲ್ಲ ಕೇಳ್ತಾ ಇರ್ತೀರಾ?
1: ಕೇಳ್ತಾ ಇರ್ತೀನಿ.
0: ಯಾವ ಕಾರ್ಯಕ್ರಮ ತುಂಬಾ ಇಷ್ಟ ಆಗುತ್ತೆ?
1: ಗೀತಾ ಮಾಧುರಿ ಮತ್ತೆ ಸುದ್ದಿ ಸಮಾಚಾರ.
0: ಇದೆಲ್ಲ ಕೇಳ್ತಾ ಇರ್ತೀರಾ?
1: ಹೌದು.
0: ಚಲಿಸುವ ಮೋಡಗಳು ಚಿತ್ರಗಳಲ್ಲಿ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಆ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡ್ತೇನೆ. ಆಗ್ಬಹುದಲ್ವಾ? ಈ ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತು, ಪ್ರತಿ ನಮ್ಮ ಒಬ್ರು ಕಾಲರ್ಗೂ ಕೂಡ ನಾವು ಒಂದೊಂದು ಪ್ರಶ್ನೆಯನ್ನ ಕೇಳ್ತೀವಿ. ಹಾಗೆ ನಿಮ್ಗಿರುವಂತಹ ಪ್ರಶ್ನೆ, ಪ್ರಕೃತಿಯ ಸಿಹಿ ಬಟ್ಟಲು ಎಂದೇ ಹೆಸರಾದ ಹಣ್ಣು ಯಾವುದು?
1: ಮಾವಿನ ಹಣ್ಣು
0: ಅಲ್ಲ, ಪ್ರಕೃತಿಯ ಸಿಹಿ ಬಟ್ಟಲು. ಸಪೋಟ ಹಣ್ಣ ಅಲ್ಲ. ಗೊತ್ತಾಗ್ತಿಲ್ವಾ? ತೊಂದರೆ ಇಲ್ಲ, ಉತ್ತರ ಕಲ್ಲಂಗಡಿ. ಈಗ ಗೊತ್ತಾಯ್ತಲ್ವಾ? ಇದೇ ತರ ಕರೆ ಮಾಡ್ತಾ ಇರಿ. ಧನ್ಯವಾದಗಳು. ದಿನೇಶ್ ಅವರು ಕೇಳಿದಂತಹ ಚಲಿಸುವ ಮೋಡಗಳು ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ, ಕೇಳಿ ಬರೋಣ.

0: ನಮ್ಮ ಕಾರ್ಯಕ್ರಮದ ಕೊನೆಯ ಕಾಲರ್. ಹಲೋ,
1: ಮೇಡಮ್ ನಮಸ್ತೆ.
0: ನಮಸ್ತೆ, ಯಾರು
1: ನಾನು
0: ಮಾತಾಡ್ತಿದ್ದೀರಾ?
1: ಕಾರ್ಕಳ ವರಂಗದಿಂದ ರಾಮಣ್ಣ.
0: ರಾಮಣ್ಣ ಅವರೇ, ಹೇಗಿದ್ದೀರಾ?
1: ಚೆನ್ನಾಗಿದ್ದೇನೆ ಮೇಡಮ್, ನೀವು ಮತ್ತು ನಮ್ಮ ಆಕಾಶವಾಣಿ ಎಲ್ಲರೂ?
0: ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದಾರೆ.
1: ಓಕೆ,
0: ಹೇಳಿ, ಯಾವ ಚಿತ್ರದ ಗೀತೆ ಬೇಕಿತ್ತು?
1: ನನಗೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಫಿಲ್ಮ್ ಅಲ್ಲಿ ಮೇಡಮ್ ಗಣಪತಿಯೇ ಬುದ್ಧಿದಾತನೇ ಸಿದ್ಧಿನಾಥನಂತ ಹಾಡಿದ್ದಲ್ಲ.
0: ಹೌದು, ಅದನ್ನ ಪ್ರಸಾರ ಮಾಡಬೇಕಾ?
1: ಓಕೆ,
0: ಖಂಡಿತವಾಗ್ಲೂ ಪ್ರಸಾರ ಮಾಡ್ತೀನಿ. ನಿಮ್ಗೊಂದು ಪ್ರಶ್ನೆ ಇದೆ, ಕೇಳ.
1: ಹೇಳಿ ಮೇಡಮ್.
0: ಬಿಳಿ ಬಂಗಾರ ಅಂತ ಯಾವ ಲೋಹವನ್ನ ಕರೆಯಲಾಗುತ್ತೆ?
1: ಬಿಳಿ ಬಂಗಾರವನ್ನ
0: ಬಿಳಿ ಬಂಗಾರ ಎಂದು ಕರೆಯಲ್ಪಡುವ ಲೋಹ ಯಾವುದು?
1: ಅದು ಕಬ್ಬಿಣ ಮೇಡಮ್.
0: ಅಲ್ಲ,
1: ಅಲ್ವಾ,
0: ಸರಿಯಾದ ಉತ್ತರ ಪ್ಲಾಟಿನಮ್.
1: ಪ್ಲಾಟಿನಮ್. ಓಕೆ,
0: ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ರಾಮಣ್ಣ ಅವರೇ. ಇದೇ ರೀತಿ ಕರೆ ಮಾಡ್ತಾ ಇರಿ.
1: ಓಕೆ ಮ್ಯಾಮ್, ಥ್ಯಾಂಕ್ಸ್, ಬಾಯ್.
0: ನಮಸ್ಕಾರ. ರಾಮಣ್ಣ ಅವರು ಕೇಳಿದಂತಹ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಚಿತ್ರದ ಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ.

0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಆಕಾಶವಾಣಿ ಮಡಿಕೇರಿ, ಸಮಯ 6 ಗಂಟೆ. ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:15 ಮಕ್ಕಳ ಕ್ಯಾನ್ಸರ್ ಕುರಿತ ಜಾಗೃತಿ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 6:30 ಅವಲೋಕನ. 6:50 ಹೆಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಈ ಕುರಿತು ಮಾಹಿತಿ ನೀಡಲಿದ್ದಾರೆ ಡಾ ವೀರೇಗೌಡ, ಹಿರಿಯ ಪ್ರಾಧ್ಯಾಪಕರು, ಪಶುವೈದ್ಯಕೀಯ ಕಾಲೇಜು ಹೆಬ್ಬಾಳ. ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. 7:20 ಸುದ್ದಿ ಜಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಭಾವಗೀತೆಗಳು. 8:00 ಚಿತ್ರಗೀತೆಗಳ ಸಂವಾದಾತ್ಮಕ ಕಾರ್ಯಕ್ರಮ ಸಿರಿಗಂಧ. 9:15 ಭಾವಗೀತೆಗಳನ್ನು ಆಲಿಸುವಿರಿ. 9:30 ಪ್ರಚಲಿತ ವಿದ್ಯಮಾನಗಳು. ಇಂದು ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಟಿಎಸ್ ಸತ್ಯವತಿ ಅವರ ಹಾಡುಗಾರಿಕೆ ಕೇಳಲಿದ್ದೀರಿ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್, ಇದು ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇವಿಷ್ಟು ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಇನ್ನು ನಾಳೆ ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. 6:30 ಶಾಂತಲಾ ನಾಗರಾಜು ಅವರಿಂದ ಚಿಂತನ. 6:40 ಸ್ವರಮಾಧುರ್ಯ. 7:15 ಭಾವಗೀತೆಗಳು. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ, ಇದರಲ್ಲಿ ಋತುಬಂಧ ವಿಷಯದ ಕುರಿತು ಮಾತನಾಡುತ್ತಾರೆ ಡಾ ಶ್ರೀದೇವಿ ಡಿ ವೆಂಕಟ್ಪುರ್, ವೈದ್ಯಾಧಿಕಾರಿ, ಸರ್ಕಾರಿ ಹೋಮಿಯೋಪತಿ ಚಿಕಿತ್ಸಾಲಯ, ಗುರುಪುರ, ದಕ್ಷಿಣ ಕನ್ನಡ ಜಿಲ್ಲೆ. ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಕನ್ನಡ ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಮಕ್ಕಳ ಕ್ಯಾನ್ಸರ್ ಕುರಿತ ಜಾಗೃತಿ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ, ಕರ್ನಾಟಕ ಚಾಪ್ಟರ್. 9:10 ಪುಟ್ಟ ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಲೋಕ, ನಿರ್ವಹಣೆ ಎಂ ಶಕುಂತಲಾ. 9:30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರ ಚಿತ್ತಾರ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಮೀರಾಬಾಯಿ ಬಾಟ್ಕರ್ ಅವರ ಗಾಯನ. 10:30 ಗಾನಭಜಾನ. 11:00 ಗಾನಡಂಗುರ. 12:05 ವನಿತಾ ವಿಹಾರದಲ್ಲಿ ಚಿತ್ರದುರ್ಗದ ಸೌಂದರ್ಯ ಲಹರಿ ಭಜನಾ ತಂಡದ ಸದಸ್ಯರಿಂದ ಗೌರಿ ಗಣೇಶ ಹಬ್ಬದ ವಿಶೇಷ ಸಂಗೀತ ಕಾರ್ಯಕ್ರಮ. ಪ್ರಸ್ತುತಿ ರಜನಿ ಜಿಆರ್, ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಆಯುರ್ವೇದ ದೃಷ್ಟಿಯಲ್ಲಿ ಸೌಂದರ್ಯ, ಈ ಕುರಿತು ಆಯುರ್ವೇದ ತಜ್ಞರಾದ ಡಾ ರಾಘವೇಂದ್ರ ಪ್ರಸಾದ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಉಡಾನ್ ಯೋಜನೆ ಕುರಿತು ಮಾತನಾಡುತ್ತಾರೆ ಎಂ ರವಿ. 1:20 ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ. 1:30 ಪ್ರಸ್ತುತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಚಲಿತ. 2:40 ಹಕ್ಕಿಯ ಬಳಗ. 3:00 ರೂಪಕ ವಿಶ್ವವ್ಯಾಪಿ ಗಣಪ, ರಚನೆ ಎಸ್ ಕಾರ್ತಿಕ್, ನಿರ್ಮಾಣ ಪ್ರಭುಸ್ವಾಮಿ ಮಳಿಮಠ್. 3:30 ನಾಟಕ ಎನ್ನ ಬೆಂದೊಡಲಿಗೆ, ರಚನೆ ಬಿಆರ್ ಪೊಲೀಸ್ ಪಾಟೀಲ್, ನಿರ್ದೇಶನ ಪ್ರಭಾಶಿರೂರು. 4:00 ಚಿಣ್ಣರಲೋಕ ಕಾರ್ಯಕ್ರಮದ ಮರುಪ್ರಸಾರ, ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. 4:30 ನೆನಪು ನಿನಾದ. 5:00 ವ್ಯಕ್ತಿ ವಿಶೇಷ, ಇದರಲ್ಲಿ 48 ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿ ರಾಷ್ಟೀಯ ಅಂತಾರಾಷ್ಟೀಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕರೆಂದು

0: In 2024. This remarkable expansion demonstrates the scale of the BRICS market and our potential to deepen trade further in the years ahead. Our task now is to translate this momentum of growth into stronger intra-BRIC trade, more resilient supply chain and greater opportunities for our businesses.
1: Traffic restrictions, diversions and regulated movement will be enforced on several key roads in the national capital tomorrow in view of the BRICS summit. The restrictions will remain in force from 8:15 p.m. to 11 p.m. with traffic regulations along India Gate, Kartavya Path, Janpath, Mandi House, Tilak Marg, Bhagwan Das Road, Mathura Road, Pragati Maidan, along with other connecting stretches. Commuters have been advised to plan their journeys in advance, use the metro wherever possible, and allow additional travel time while travelling through or towards the affected areas. In the Junior Asia Cup Hockey, Indian Junior Men's Team defeated Malaysia 3-1 in the first semi-final today to book a place in the final at Mochi in China. And that is the end of this news bulletin.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:10:15. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
3: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ ಜುಲೈ 25th ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
4: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th ಜುಲೈ ಇನ್ 1978 ಇನ್ ಇಂಗ್ಲೆಂಡ್. ನೌ ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ and we should remember this day. So this day is not only for remembering this huge achievement but also to create awareness that infertility is increasing. Igar sadhyage 1 in 6 couples are having difficulty with conceiving, and also it's very important to remember to reduce the stigma surrounding IVF and infertility.
3: Thank you doctor. Manipal Hospital, Mysuru. Lives on. For appointment call 0821 255 000. Save the number, save lives.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
5: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ.
3: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಆಂಥೋರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೋರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
3: ರೀ, ಗೌರಿ ಹಬ್ಬಕ್ಕೆ ಏನ್ ಕೊಡಿಸ್ತೀರಾ?
9: ಶಾರದಾ ಜ್ಯುವೆಲ್ಲರ್ಸ್ ನಲ್ಲಿ ಗೋಲ್ಡ್ ಜ್ಯುವೆಲ್ಲರಿ ಮೇಲೆ ಗ್ರಾಮ್ ಗೆ ಅಪ್ ಟು 500 ರುಪೀಸ್ ಆಫ್, ಡೈಮಂಡ್ಸ್ ಮೇಲೆ ಕ್ಯಾರೆಟ್ ಗೆ ಅಪ್ ಟು 10,000 ರುಪೀಸ್ ಆಫ್, ಸಿಲ್ವರ್ ಆರ್ಟಿಕಲ್ಸ್ ಮೇಲೆ ಕಿಲೋಗೆ ಅಪ್ ಟು 20,000 ರುಪೀಸ್ ಆಫ್, ಮತ್ತು ಸಿಲ್ವರ್ ಜ್ಯುವೆಲ್ಲರಿ ಮೇಲೆ ಅಪ್ ಟು 10% ಆಫ್ ಸಿಗ್ತಾ ಇದೆ.
3: ಶಾರದಾ ಜ್ಯುವೆಲ್ಲರ್ಸ್, ಡಿ ದೇವರಾಜರಸ್ ರೋಡ್, ಮೈಸೂರು.
5: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
10: ಇದು ಸುಸಮಯ. ನಿಮ್ಮಲ್ಲಿರುವ ಯಾವುದೇ ಹಳೆಯ ವಜ್ರಾಭರಣಗಳನ್ನು ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಅವಕಾಶ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ. ಹಳೆ ವಜ್ರಗಳಿಗೆ ಸ್ವಾತಂತ್ರ್ಯ, ಇದು ವಜ್ರಾಭರಣಗಳ ಉದ್ಯಮದಲ್ಲಿ ಹೊಸ ಕ್ರಾಂತಿ. ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿ ಒನ್, ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್ ಇದೇ ಸೆಪ್ಟೆಂಬರ್ 9-25 ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್, 5,000 ರುಪೀಸ್ ನಿಂದ ಡೈಮಂಡ್ ಆಭರಣಗಳು. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು.
11: ರಾಜ್ಯತರ ಮುಖ್ಯಮಂತ್ರಿರ ರಾಜಕೀಯ ಕಾರ್ಯದರ್ಶಿ ಆಯ್ತು, ನೇಮಕ ಆಯ್ತು, ಇಕ್ಕಾಯ್ತು. ವಿಧಾನಸೌಧತ್ತು ತಾಂಡ ಕಚೇರಿಯಲ್ಲಿ ಅಧಿಕಾರ ವಹಿಸಿಕೊಂಡ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಪೆರ್ಮೆರ ಶಾಸಕ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅಯ್ಯಂಗ ಪಡಂದ ಬಲ್ಯೂರ ಸ್ಥಾನ ಜವಾಬ್ದಾರನ ಚಾರ್ತೆ ನೀಸುವ ಶಕ್ತಿ ಯುಕ್ತಿ ಬುದ್ಧಿನ ಕೊಡುತ್ತಿತ್ತು. ಬೌಸಲು ರಾಜಕೀಯವಾಯಿತು, ಇನ್ನೆಚ್ಚುಕೋ ಬಲ್ಯ ಸ್ಥಾನ.

0: కొడుకు పెరమ కొండవప్పనకే తాయి కావిరమ్మ మాగురు ఇగుతప్ప గురుకారోణ దేవాను దేవతయ ఆశీర్వాదం అడితు పెన్నుకు బలవాయితీ కడందు నల్లామే పొందినది బిత్తాటండయ తమ్మయ్య తమ్మి పిన్న కలియండ కౌషి.
1: The number you've dialed is currently busy. Kindly try after
2: sometime. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
2: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
2: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
4: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
5: ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದಿರಿ. ಸಮಯ 6:15 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
6: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಪ್ರಿಯ ಕೇಳುಗರೆ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ NCI ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
7: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
8: ಏನಮ್ಮ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
9: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತೇ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
8: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ, ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
7: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

ಮೊದಲಿಗೆ ಇದು ನಕಲಿ ಎಂದುಕೊಂಡೆ, ಆದರೆ 50,000 ದೊರೆಯಿತು. ನೀವು ಪ್ರಯತ್ನಿಸಿ ನೋಡಿ. ಪ್ರಯತ್ನ ಮಾಡ್ತೀನಿ. ಓ ಹೌದು, 1,000 ಅಕೌಂಟ್ಗೆ ಬಂತು ಗಿರೀಶಣ್ಣ. ಇಲ್ಲಿ ನೋಡು.

0: ಲಿಂಕಲ್ಲಿ ಸರಳವಾದ ಪ್ರಶ್ನೆಗಳು, ಸರಿ ಉತ್ತರಕ್ಕೆ ಒಂದೊಂದು ಸಾವಿರ ಬರ್ತಾ ಇದೆ.
1: ನಂಗೂ ಬಂತು, ನಾನು ಅದನ್ನೇ ಮಾಡ್ತಾ ಇದ್ದೀನಿ.
0: 7ನೇ ಪ್ರಶ್ನೆಗೆ ಅಕೌಂಟ್ ನಂಬರು, ಪಾನ್ ನಂಬರು, ಆಧಾರ್ ನಂಬರು ಎಲ್ಲಾ ಕೇಳ್ತಾ ಇದೆ. ಇರು, ಹಾಕ್ ನೋಡ್ತೀನಿ.
2: ಅಯ್ಯೋ ಮಕ್ಕಳೇ, ತಡೀರಿ ತಡೀರಿ, ಒಂದ್ ನಿಮಿಷ ಹಾಕ್ಬಿಡಿ. ಪ್ಯಾನು ಆಧಾರು ಕೇಳ್ತಾ ಇದಾರೆ ಅಂದ್ರೆ ಏನೋ ಮೋಸ ಅನ್ಸುತ್ತೆ. ತಕ್ಷಣ ಲಿಂಕ್ ಕ್ಲೋಸ್ ಮಾಡಿ. ಮೊದಲು ದುಡ್ಡಿನ ಆಸೆ ತೋರಿಸಿ, ಆಮೇಲೆ ನಮ್ ಖಾತೆಲಿರೋ ಎಲ್ಲ ಹಣ ಖಾಲಿ ಮಾಡ್ಬಿಡ್ತಾರೆ.
0: ಹೌದಾ?
1: ಈಗ್ಲೇ ಕ್ಲೋಸ್ ಮಾಡ್ಬಿಡ್ತೀನಿ.
3: ಎಚ್ಚರ, ದುಡ್ಡಿನ ಆಮಿಷಕ್ಕೆ ಬಲಿಯಾಗಿ ಮೋಸದ ಲಿಂಕ್ ತೆರೆದು ಹಣ ಕಳೆದುಕೊಳ್ಳಬೇಡಿ. ಅದು ಸೈಬರ್ ಮೋಸದ ಜಾಲವಿರಬಹುದು.
4: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:20.
5: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
6: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
5: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
7: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
8: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
9: No.2768 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಕಾರಗುಂದ. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 12. ನಾಳೆ ಶನಿವಾರ ಪೂರ್ವಾಹ್ನ 10:30 ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ನಾಪಂಡ ರ್ಯಾಲಿ ಮಾದಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸರ್ವ ಸದಸ್ಯರು ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ. ವಿ ಬಾಡಗ ಗ್ರಾಮತ್ರ ನಂಬುಡುಮಾಡ ಅಪ್ಪುಣು ನಾಚಪ್ಪ ಹರಿಣಿ ದಂಪತಿರ ದಂಡನೆ ಮೋವ ದೀಪಿಕಾ ನಾಚಪ್ಪ ಏರ ವಿದ್ಯಾಭ್ಯಾಸಕ್ಕೆ ಅಣ್ಣಚಂಗಿ ಮಾಸ್ಟರ್ಸ್ ಇನ್ ಆರ್ಟಿಫಿಷಿಯಲ್ ಇಂಜಿನಿಯರಿಂಗ್ ಮಾಡೋಕ್ ಎಡಿನ್ಬರ್ಗ್ ಸ್ಕಾಟ್ಲ್ಯಾಂಡ್ ಯುಕೆಕ್ ಪೋಯಿತು. ನಂಬುಡುಮಾಡ ದೀಪಿಕಾ ನಾಚಪ್ಪಂಡ ಬೌಸ್ ನಂದಾಡ್ ಗುರುಕಾರಣ ಕಾವೇರಮ್ಮ ಇಗುತಪ್ಪ ಊರದೇವಡ ಆಶ್ವದ ಎಕ್ಕಲು ಇರಣದು ನಲ್ಲಮ್ಮೆ ಬಂದಿತ್ತು ನಂಬುಡುಮಾಡ ಒಕ್ಕಕಾರ.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
12: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
13: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
14: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರೇಟಿ ರಾಮದ 9844-8199.
15: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
16: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
17: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
16: ವಿರಾಜಪೇಟೆಯ ಪೂತಾಸ್ ಅಂಡ್ ಆಫರ್ಸ್ ನಲ್ಲಿ ಇವಾಗ ಎಲ್ಲ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
15: ಪೂತಾಸ್ ಅಂಡ್ ಆಫರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
18: ತಮಿಳುನಾಡರ ಕೊಯಮತ್ತೂರು ಮ್ಯಾಂಚೆಸ್ಟರ್ ಇಂಟರ್ನ್ಯಾಷನಲ್ ಸ್ಕೂಲ್ ಇಕ್ಕಾಯ್ತ ಇರುವುದನೇ ಏಷ್ಯನ್ ಮೇಬುಕನ್ ಗುಜುರಿಯಾ ಕರಾಟೆ ಡೂ ಚಾಂಪಿಯನ್ಶಿಪ್ ಪೈಪೋಟಿ. ವಿರಾಜಪೇಟೆರ ಓಕಿನೋವಾ ಕರಾಟೆ ಸ್ಕೂಲ್ ವಿದ್ಯಾರ್ಥಿನಿ ವಿರಾಜಪೇಟೆ ಸಂತಾನ ನಮ್ಮ ಸ್ಕೂಲ್ ಏಳನೇ ಕ್ಲಾಸ್ ಪಡಿಸನುಳ್ಳ ಅನನ್ಯ ಕಾವೇರಮ್ಮ KR 12 ವಿಭಾಗತರ ಕಥಾತ್ ದಂಡನೆ ಸ್ಥಾನ ಪಡೆದಿತ್ತು. ವಿರಾಜಪೇಟೆರ ಕರಾಟೆ ಶಿಕ್ಷಕನಾನ ಸೆನ್ಸೈ MB ಚಂದ್ರನ್ ಐಂಡ ಶಿಷ್ಯ ಆಯ್ತುಳ್ಳ ಅನನ್ಯ ಕಾವೇರಮ್ಮ ಪಟ್ಟಾಳಕಾರಳಾನ ಕೊಕ್ಕೆರ ರಾಯ್ ರತಿ ದಂಪತಿರ ಮಾವ. ಅನನ್ಯ ಕಾವೇರಮ್ಮ ಈ ಸಾಧನೆಗೆ ನಲ್ಲಾಮೆ ಬೈನಂಡ್ ಮಿಂಗಕ್ಕೆ ಇಂಜಕ್ಕೂ ಬಲ್ಯ ಸಾಧನೆ ಮಾಡಿದ್ದು ಬೈನಡಿತ್ತು ಅಪ್ಪೋ ಅವ್ವ ಕೊಕ್ಕೆರ ರಾಯ್ ರತಿ ಪಿಂಯ ಸಂಸಾರ ಪಿಂಯ ಒಕ್ಕಕಾರ.
19: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
14: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
4: ನಾನ್ ತಗೊಳ್ಳೋ ಐಟಮ್ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರೂ ಸೆಲೆಕ್ಟ್ ಮಾಡಿ ತನ್ನಿ.
14: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗ್ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
4: ವಿಲ್ಕೋ ಗೋಲ್ಡ್, ಕುಶಾಲನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
14: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ.

0: ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
2: Paras Prithvi Jewels Mysore presents first ever revolution in diamond industry. Exchange your old diamond jewels to new natural diamond jewels. Vajram, diamonds for everyone. The largest diamond jewels exhibition. Get certified your old diamonds on spot absolutely free. Offer valid from 9th to 25th September 2026. Special attraction, diamond solitaires. Collection starts from 5000 onwards. Paras Prithvi Jewels, Ashoka Road, Mysore.
3: ಮಡಿಕೇರಿ ಮಾಜಿ ಸೈನಿಕರ ಸಂಘದ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ ದಿನಾಂಕ 13 ಭಾನುವಾರ ಮಡಿಕೇರಿಯ ರೋಟರಿ ಹಾಲ್ನಲ್ಲಿ ಪೂರ್ವಾಹ್ನ 10 ನಡೆಯಲಿದೆ. ಸರ್ವ ಸದಸ್ಯರು ಸಮಯಕ್ಕೆ ಸರಿಯಾಗಿ ಸಭೆಗೆ ಹಾಜರಾಗಿ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕೋರುವುದಲ್ಲದೆ ಆಹ್ವಾನ ಪತ್ರಿಕೆ ದೊರಕದ ಸದಸ್ಯರು ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಸಹಕರಿಸಬೇಕಾಗಿ ಮಡಿಕೇರಿ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ.
4: ಯಾವುದೇ ಫಂಕ್ಷನ್ ಗೆ ಹೋದ್ರು ಎಲ್ಲರೂ ಕೇಳ್ತಾರೆ ಈ ಸ್ಯಾರೀಸ್ ಎಲ್ಲಿಂದ ಪರ್ಚೇಸ್ ಮಾಡಿದ್ದು ಅಂತ. ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಮಡಿಕೇರಿಯ ಆಲಯಂ ಸ್ಯಾರೀಸ್ ಗೆ. ಇಂತಹ ಸೂಪರ್ ಕಲೆಕ್ಷನ್ ಗಳಾದ ಲಿನನ್ ಸ್ಯಾರೀಸ್, ಜೂಟ್ ಕಾಟನ್, ರಾ ಸಿಲ್ಕ್, ಕಾಟನ್ ಸಿಲ್ಕ್, ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರೀಸನೇಬಲ್ ರೇಟ್ ಅಲ್ಲಿ ಸಿಗುತ್ತದೆ. ನೀವು ಖರೀದಿಸಲು ಭೇಟಿ ಕೊಡಿ ಆಲಯಂ ಸ್ಯಾರೀಸ್ ಅಂಡ್ ಫ್ಯಾನ್ಸೀಸ್, ಹೊಸ ತಾಲೂಕ್ ಆಫೀಸ್ ಹತ್ರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
5: ಸೆಪ್ಟೆಂಬರ್ 3 ಮರಣಪಟ್ಟ ನೆಲಜಿ ಗ್ರಾಮ ಮನವಟ್ಟಿರ ಸುಬ್ರಹ್ಮಣ್ಯ ಐಂಡ ಮಾದಕಾರ್ಯ ಇದೇ 13 ನಾರಾಜ ಪೊಲಕ 11 ಗಂಟೆಗೆ ನೆಲಜಿ ದವಸ ಭಂಡಾರ ಕಟ್ಟಡತ್ಲ ನಡ್ಪ. ಒಕ್ಕಕಾರ ಊರುಕಾರ ಬಿಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನದ ಜ್ಞಾನ ಮಾಡಿದ ಬರೋನುಂದು ಐಂಡ ಪೊಣ್ಣು ಮನವಟ್ಟಿರ ಪಾಲು ಮುತ್ತವ್ವ ಮಕ್ಕ ಮೈಮಕ್ಕ ಪಿಂಜ ಸಂಸಾರ ಕಾರ ಕಟ್ಟಣಿತ.
6: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
0: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಟಿಶೆಟ್ಗಿರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 12. ನಾಳೆ ಶನಿವಾರ ಪೂರ್ವಾಹ್ನ 10 ಸಂಘದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಮಚ್ಚಮಾಡ ಎನ್ ಸುಮಂತ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಮಾನ್ಯ ಸದಸ್ಯರಲ್ಲಾಗಮಿಸಿ ಸಭೆಯನ್ನು ಯಶಸ್ವಿಗೊಳಿಸುವಂತೆ ಟಿಶೆಟ್ಗಿರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪ್ರಕಟಣೆ ಕೋರಿದೆ.
7: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ. ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
8: ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋವ್ ಈಗ ಅಫಿಷಿಯಲ್ ಆಯ್ತು. ಗೋಣಿಕೊಪ್ಪಲು ಓಪನ್ ಆಯ್ತು. ನಿಂಗಡ ಫೇವರೇಟ್ ಬ್ರ್ಯಾಂಡ್ರ ಜಾಕಿ, ಲೆವಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲೆನ್ ಸೋಲಿ, US ಪೋಲೋ, ಯಾರೋ, UCB, ಕೋವ್ ಎಲ್ಲ ಇಲ್ಲಿಯೇ ಕಟ್ಟುವ. ಕೋವ್ ಜಯಲಕ್ಷ್ಮಿ ಜ್ಯುವೆಲರಿ ಕಟ್ಟಡ, ಮುಖ್ಯ ರಸ್ತೆ, ಗೋಣಿಕೊಪ್ಪ.
4: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
2: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
0: ಗೋಣಿಗೊಪ್ಪದ ಲೋಪಮುದ್ರ ಹಾಸ್ಪಿಟಲ್ಸ್ ನಲ್ಲಿ ತಜ್ಞ ವೈದ್ಯರ ಓಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಮಧ್ಯಾಹ್ನ 1 ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಣ ಪ್ರತಾಪ್ ಬೆಳ್ಯಪ್ಪ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3 ಸಂಜೆ 5 ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10 ಸಂಜೆ 5 ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಓಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಮುದ್ರ ಹಾಸ್ಪಿಟಲ್ಸ್, ಗೋಣಿಗೊಪ್ಪ.
9: ಸಿಂಚು ರೆಡಿನಾ? ಅಮ್ಮ ಇಲ್ಲಿ.
10: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
11: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
10: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
9: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
12: ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಆಶ್ರಯದಲ್ಲಿ ಇದೇ ತಿಂಗಳ 14ರಂದು ಸೋಮವಾರ

0: ಅಪರಾಹ್ನ 2 ಗಂಟೆಗೆ ಪೊನ್ನಂಪೇಟೆ ಕೊಡವ ಸಮಾಜ ಆವರಣದಲ್ಲಿ ಸಾಹಿತಿ ಐತಿಚಂಡ ರಮೇಶ್ ಉತ್ತಪ್ಪ ಬರೆದ ಪ್ರತಿಯೊಬ್ಬ ಕೊಡವರ ಮನೆಯಲ್ಲಿ ಇರಲೇಬೇಕಾದ ಕೊಡವ ವೀರ ಜನಾಂಗದ ಅಂತರಾತ್ಮ ಹಾಗೂ ಕೊಡವಾದ ಸೋಲ್ ಅಂಡ್ ಸ್ಪಿರಿಟ್ ಆಫ್ ಎ ವಾರಿಯರ್ ರೇಸ್ ಸಂಶೋಧನಾ ಗ್ರಂಥಗಳ ಬಿಡುಗಡೆ ಸಮಾರಂಭ ನಡೆಯಲಿದೆ. ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ನ ಸಂಚಾಲಕ ಚೊಟ್ಟೆಕ್ಮಾಡ ರಾಜು ಬೋಪಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಶಾಸಕ ಅಜ್ಜಿಕುಟ್ರ ಎಸ್ ಪೊನ್ನಣ್ಣ ಗ್ರಂಥಗಳ ಬಿಡುಗಡೆ ಮಾಡಲಿದ್ದು, ಕಾರ್ಯಕ್ರಮದಲ್ಲಿ ಶಾಸಕರಾದ ಮಂಡೆಪಂಡ ಸುಜಾ ಕುಶಾಲಪ್ಪ, ಅಖಿಲ ಕೊಡವ ಸಮಾಜ ಅಧ್ಯಕ್ಷ ಪರದಂಡ ಸುಮನ್ ಸುಬ್ರಹ್ಮಣಿ, ಕೊಡವ ಸಮಾಜ ಒಕ್ಕೂಟ ಅಧ್ಯಕ್ಷ ಕಳ್ಳಿಚಂಡ ವಿಷ್ಣು ಕಾರ್ಯಪ್ಪ, ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿಕಣ್ಣ ಮಹೇಶ್ ನಾಚಯ್ಯ, ಪೊನ್ನಂಪೇಟೆ ಕೊಡವ ಸಮಾಜ ಅಧ್ಯಕ್ಷ ಕಾಳಿಮಾಡ ಮೋಟಯ್ಯ, ಕೊಡವ ತಕ್ಕ ಎಳ್ತಗಾರರ ಕೂಟದ ಅಧ್ಯಕ್ಷ ಚಟಗಣ ರವಿ ಸುಬ್ಬಯ್ಯ ಆತಿಥ್ಯ ವಹಿಸಲಿದ್ದು, ತಾವೆಲ್ಲರೂ ಭಾಗವಹಿಸಬೇಕಾಗಿ ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಕೋರಿದೆ.
1: ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:30 ಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ
1: ಆಕಾಶವಾಣಿ ಅವಲೋಕನ ವಿಷಯ ಭಾರತದ ನವಪೀಳಿಗೆಯ ಜಲಕೃಷಿ ಅಭಿವೃದ್ಧಿ. ಬರೆದವರು ಅಭಯ್ ದಾಮ್ಲೆ, ಓದುತ್ತಿರುವವರು ಸಹನ. ಭಾರತದ ಆರ್ಥಿಕ ಪ್ರಗತಿಯಲ್ಲಿ ಮೀನುಗಾರಿಕೆ ಮತ್ತು ಜಲಕೃಷಿ ಕ್ಷೇತ್ರವು ಅತ್ಯಂತ ಪ್ರಮುಖ ಜೀವನಾಡಿಯಾಗಿ ಹೊರಹೊಮ್ಮಿದೆ. ಇಂದು ದೇಶದಲ್ಲಿ ಸುಮಾರು 3 ಕೋಟಿ ಮೀನುಗಾರರು ಮತ್ತು ಮೀನು ಕೃಷಿಕರು ಈ ಕ್ಷೇತ್ರವನ್ನು ಅವಲಂಬಿಸಿ ಜೀವನ ನಡೆಸುತ್ತಿದ್ದಾರೆ. ಮೀನು ಉತ್ಪಾದನೆ, ಸಂಸ್ಕರಣೆ, ಮಾರುಕಟ್ಟೆ ಮತ್ತು ರಫ್ತು ವಲಯಗಳನ್ನೊಳಗೊಂಡ ಮೌಲ್ಯವರ್ಧನೆ ಸರಪಳಿಯ ಮೂಲಕ ಈ ಕ್ಷೇತ್ರ ದೇಶಾದ್ಯಂತ ಅಪಾರ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ. ಪ್ರಸ್ತುತ ಭಾರತವು ಜಾಗತಿಕ ಮೀನು ಉತ್ಪಾದನೆಯಲ್ಲಿ 8% ಕೊಡುಗೆ ನೀಡುವ ಮೂಲಕ ವಿಶ್ವದಲ್ಲೇ 2ನೇ ಅತಿದೊಡ್ಡ ಮೀನು ಉತ್ಪಾದಕ ದೇಶವಾಗಿದೆ. ಜಲಕೃಷಿ ಉತ್ಪಾದನೆಯಲ್ಲಿ 2ನೇ ಸ್ಥಾನ, ಸೀಗಡಿ ಉತ್ಪಾದನೆ ಮತ್ತು ರಫ್ತಿನಲ್ಲಿ ಪ್ರಥಮ ಸ್ಥಾನ ಹಾಗೂ ನೈಸರ್ಗಿಕ ಮೀನುಗಾರಿಕೆಯಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಸಾಧನೆಗಳು ದೇಶದ ಆಹಾರ ಮತ್ತು ಪೌಷ್ಟಿಕಾಂಶದ ಭದ್ರತೆ, ಗ್ರಾಮೀಣ ಸಮೃದ್ಧಿ, ವಿದೇಶಿ ವಿನಿಮಯಗಳ ಗಳಿಕೆ ಮತ್ತು ಕಡಲ ಆರ್ಥಿಕತೆಯ ಕನಸನ್ನು ಸಾಕಾರಗೊಳಿಸಿ ಮೀನುಗಾರಿಕೆ ಕ್ಷೇತ್ರದ ಪ್ರಾಮುಖ್ಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಈ ಗಮನಾರ್ಹ ಪರಿವರ್ತನೆಗೆ ಕೇಂದ್ರ ಸರ್ಕಾರದ ನಿರಂತರ ನೀತಿ ಸಮನ್ವಯತೆ ಮತ್ತು ಬೃಹತ್ ಸಾರ್ವಜನಿಕ ಹೂಡಿಕೆಗಳು ಮೂಲ ಕಾರಣವಾಗಿವೆ. 2015ರಿಂದೀಚೆಗೆ ಭಾರತ ಸರ್ಕಾರವು ಮೀನುಗಾರಿಕೆ ಮತ್ತು ಜಲಕೃಷಿಯ ಸಮಗ್ರ ಅಭಿವೃದ್ಧಿಗಾಗಿ ಹಲವು ಪ್ರಮುಖ ಯೋಜನೆಗಳ ಅಡಿಯಲ್ಲಿ 39,272 ಕೋಟಿ ರೂಪಾಯಿಗಳಿಗಿಂತಲೂ ಹೆಚ್ಚಿನ ಒಟ್ಟು ಹೂಡಿಕೆಯನ್ನು ಅನುಮೋದಿಸಿದೆ. ಈ ಹೂಡಿಕೆಗಳು ದೇಶದ ಉತ್ಪಾದನಾ ವ್ಯವಸ್ಥೆಯನ್ನು ಬಲಪಡಿಸಿವೆ, ಮೂಲಸೌಕರ್ಯಗಳನ್ನು ಆಧುನೀಕರಿಸಿವೆ, ಆಧುನಿಕ ತಂತ್ರಜ್ಞಾನಗಳ ಅಳವಡಿಕೆಗೆ ಚಾಲನೆ ನೀಡಿವೆ, ಮಾರುಕಟ್ಟೆ ಪ್ರವೇಶವನ್ನು ಸುಲಭಗೊಳಿಸಿವೆ ಮತ್ತು ಜಾಗತಿಕ ಮಟ್ಟದಲ್ಲಿ ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಿವೆ. ಪರಿಣಾಮವಾಗಿ ಸ್ಥಿರ ಮತ್ತು ಸುಸ್ಥಿರ ಮೀನುಗಾರಿಕಾ ವಲಯಕ್ಕೆ ಬಲವಾದ ಅಡಿಪಾಯ ನಿರ್ಮಾಣವಾಗಿದೆ. ಕಳೆದ ದಶಕದಲ್ಲಿ ಸರ್ಕಾರ ಕೈಗೊಂಡ ಉಪಕ್ರಮಗಳ ಸಕಾರಾತ್ಮಕ ಪರಿಣಾಮ ಕ್ಷೇತ್ರದ ಪ್ರಗತಿಯಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತಿದೆ. ಭಾರತದ ವಾರ್ಷಿಕ ಮೀನು ಉತ್ಪಾದನೆಯು 2013-14ರಲ್ಲಿ 95.79 ಲಕ್ಷ ಟನ್ಗಳಷ್ಟಿತ್ತು. ಅದು 2024-25ರ ವೇಳೆಗೆ ಸಾರ್ವಕಾಲಿಕ ದಾಖಲೆಯಾದ 198 ಲಕ್ಷ ಟನ್ಗಳಿಗೆ ಏರಿಕೆಯಾಗುವ ಮೂಲಕ 2ಕ್ಕಿಂತ ಅಧಿಕ ಪಟ್ಟು ಹೆಚ್ಚಾಗಿದೆ. ಈ ಬೆಳವಣಿಗೆಯಲ್ಲಿ ಒಳನಾಡು ಮೀನುಗಾರಿಕೆ ಮತ್ತು ಜಲಕೃಷಿ ಕ್ಷೇತ್ರದ ಪಾತ್ರ ಅತ್ಯಂತ ದೊಡ್ಡದಾಗಿದೆ. ಇದೇ ಅವಧಿಯಲ್ಲಿ ಒಳನಾಡು ಮೀನು ಉತ್ಪಾದನೆಯು 61.36 ಲಕ್ಷ ಟನ್ಗಳಿಂದ 151.60 ಲಕ್ಷ ಟನ್ಗಳಿಗೆ ತಲುಪಿ 147%ರಷ್ಟು ಪ್ರಗತಿ ಸಾಧಿಸಿದೆ. ಇದೇ ರೀತಿ ದೇಶದ ಕಡಲ ಆಹಾರ ರಫ್ತು ಕೂಡ 2013-14ರಲ್ಲಿದ್ದ 30,213 ಕೋಟಿ ರೂಪಾಯಿಗಳಿಂದ 2025-26ರ ವೇಳೆಗೆ 73,890 ಕೋಟಿ ರೂಪಾಯಿಗಳ ದಾಖಲೆ ಮಟ್ಟಕ್ಕೆ ತಲುಪಿದೆ. ಜಾಗತಿಕ ವ್ಯಾಪಾರ ಸವಾಲುಗಳು ಮತ್ತು ಸುಂಕಕ್ಕೆ ಸಂಬಂಧಿಸಿದ ತೊಡಕುಗಳ ನಡುವೆಯೂ ಭಾರತೀಯ ಕಡಲ ಆಹಾರ ಉತ್ಪನ್ನಗಳು ಜಾಗತಿಕ ಮಾರುಕಟ್ಟೆಯಲ್ಲಿ ಗಳಿಸಿರುವ ಈ ಮೆಚ್ಚುಗೆ ಮತ್ತು ಪ್ರಗತಿಯು ನಮ್ಮ ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಪರ್ಧಾತ್ಮಕತೆಗೆ ಸಾಕ್ಷಿಯಾಗಿದೆ. ಈ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತಂತ್ರಜ್ಞಾನದ ಸಮ್ಮಿಲನವು ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಿದೆ. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಅಡಿಯಲ್ಲಿ ಮರುಸಂಚಾರ ಜಲಕೃಷಿ ವ್ಯವಸ್ಥೆ ಅಂದರೆ ಆರ್ಎಎಸ್ ಮತ್ತು ಬಯೋಫ್ಲಾಕ್ ತಂತ್ರಜ್ಞಾನಗಳಂತಹ ಸುಧಾರಿತ ಉತ್ಪಾದನಾ ವಿಧಾನಗಳನ್ನು ದೊಡ್ಡ ಮಟ್ಟದಲ್ಲಿ ಅಳವಡಿಸಿಕೊಳ್ಳಲಾಗುತ್ತಿದೆ. ಪಂಜರ ಕೃಷಿಯಂತಹ ಇತರ ಆಧುನಿಕ ಪದ್ಧತಿಗಳ ಜೊತೆಗೆ

ಈ ಹೊಸ ತಂತ್ರಜ್ಞಾನಗಳು ಹೆಚ್ಚು ಸಂಪನ್ಮೂಲ ಭರಿತ ಮತ್ತು ವಾಣಿಜ್ಯಿಕವಾಗಿ ಲಾಭದಾಯಕ ಜಲಕೃಷಿಗೆ ಹಾದಿ ಮಾಡಿಕೊಟ್ಟಿವೆ. ಇವು ದೇಶೀಯ ಮತ್ತು ಅಂತಾರಾಷ್ಟೀಯ ಮಾರುಕಟ್ಟೆಯ ಹೆಚ್ಚುತ್ತಿರುವ ಬೇಡಿಕೆಯನ್ನು ಪೂರೈಸಬಲ್ಲ ಶಕ್ತಿಯುತ ಮತ್ತು ಭವಿಷ್ಯ ಸಜ್ಜಿತ ಜಲಕೃಷಿ ವ್ಯವಸ್ಥೆಯನ್ನು ನಿರ್ಮಿಸುತ್ತಿವೆ. ಆರ್ಇಎಎಸ್ ಮತ್ತು ಬಯೋಫ್ಲಾಕ್ ತಂತ್ರಜ್ಞಾನಗಳು ನಿಯಂತ್ರಿತ ಪರಿಸರದಲ್ಲಿ ಉತ್ಪಾದನೆಗೆ ಅವಕಾಶ ನೀಡುವುದರಿಂದ ಮೀನುಗಳ ಗುಣಮಟ್ಟ, ಜೈವಿಕ ಭದ್ರತೆ ಮತ್ತು ಪತ್ತೆ ಹಚ್ಚುವಿಕೆಯನ್ನು ಖಚಿತಪಡಿಸುತ್ತವೆ. ಇದು ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಭಾರತದ ಕಡಲ ಆಹಾರ ಉತ್ಪನ್ನಗಳ ಮೌಲ್ಯ ಮತ್ತು ಬೇಡಿಕೆಯನ್ನು ಗಮನಾರ್ಹವಾಗಿ ಹೆಚ್ಚಿಸಿದೆ. ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಉತ್ತರಾಖಂಡ ಹಾಗೂ ಹಿಮಾಚಲ ಪ್ರದೇಶದ ಶೀತಲ

0: ಿರುವುದರಿಂದ ಮೀನುಗಳ ಗುಣಮಟ್ಟ, ಜೈವಿಕ ಭದ್ರತೆ ಮತ್ತು ಪತ್ತೆ ಹಚ್ಚುವಿಕೆಯನ್ನು ಖಚಿತಪಡಿಸುತ್ತವೆ. ಇದು ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಭಾರತದ ಕಡಲ ಆಹಾರ ಉತ್ಪನ್ನಗಳ ಮೌಲ್ಯ ಮತ್ತು ಬೇಡಿಕೆಯನ್ನು ಗಮನಾರ್ಹವಾಗಿ ಹೆಚ್ಚಿಸಿದೆ. ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಉತ್ತರಾಖಂಡ ಹಾಗೂ ಹಿಮಾಚಲ ಪ್ರದೇಶದ ಶೀತಲ ನೀರಿನ ಪ್ರದೇಶಗಳಲ್ಲಿ ಟ್ರೌಟ್ ಮೀನು ಸಾಕಣೆಗೆ ವ್ಯಾಪಕವಾಗಿ ಬಳಸಲಾಗುತ್ತಿದೆ. ಜೊತೆಗೆ ಉಪ್ಪು ಮತ್ತು ಸವಳು ನೀರಿನಲ್ಲಿ ಸೀಗಡಿ ಕೃಷಿ ಹಾಗೂ ಅಲಂಕಾರಿಕ ಮೀನುಗಳ ಉತ್ಪಾದನೆಗೂ ಇವು ಪ್ರೋತ್ಸಾಹ ನೀಡಿವೆ. ಜಲಕೃಷಿ ಕ್ಷೇತ್ರದ ಸಮಗ್ರ ವಿಕಸನಕ್ಕೆ ಈ ಕಾರ್ಯಕ್ರಮಗಳು ಮುನ್ನುಡಿ ಬರೆದಿವೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಮಡಿಕೇರಿ, ಸಮಯ 6:35:20.
2: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900090182. ನಂಬರ್ 292 ಅಮ್ಮತ್ತಿನಾಡು ವ್ಯವಸಾಯೋತ್ಪನ್ನ ಮಾರಾಟ ಮತ್ತು ಪರಿವರ್ತನಾ ಸಹಕಾರ ಸಂಘ ನಿಯಮಿತ ಅಮ್ಮತ್ತಿ ಸಂಘದ 2025-26 ಸಾಲಿನ 82 ವರ್ಷದ ವಾರ್ಷಿಕ ಮಹಾಸಭೆಯನ್ನು ನಾಳೆ ಶನಿವಾರ ಬೆಳಿಗ್ಗೆ 10:00 ಸಂಘದ ಸಭಾಂಗಣದಲ್ಲಿ ಶ್ರೀಯುತ ಅಚ್ಚೆಯಂಡ ಸಿ ಚಂಗಪ್ಪ ಮದನ್ ಇವರ ಅಧ್ಯಕ್ಷತೆಯಲ್ಲಿ ನಡೆಸಲಾಗುತ್ತಿದೆ. ಸಭೆಗೆ ಸರ್ವ ಸದಸ್ಯರನ್ನು ಆಹ್ವಾನಿಸಲಾಗಿದೆ.
5: ಸೋಮರಪೇಟೆ ತಾಲೂಕು ದೊಡ್ಡಮಳತೆ ಗ್ರಾಮ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಅಭಿವೃದ್ಧಿ ಸಮಿತಿ ವತಿಯಿಂದ ಶ್ರೀ ಸ್ವರ್ಣಗೌರಿ ಮಹೋತ್ಸವದ ಅಂಗವಾಗಿ ಹೊನ್ನಮ್ಮನ ಕೆರೆಗೆ ಬಾಗಿನ ಅರ್ಪಿಸುವ ಕಾರ್ಯಕ್ರಮ ಇದೇ 14 ಸೋಮವಾರ ಬೆಳಿಗ್ಗೆ 9 ನಡೆಯಲಿದೆ. ಮುಖ್ಯ ಅತಿಥಿಗಳಾಗಿ ಸಂಸದರಾದ ಶ್ರೀ ಯದುವೀರ್ ಚಾಮರಾಜಕೃಷ್ಣದತ್ತ ಒಡೆಯರ್, ಶಾಸಕರಾದ ಡಾ ಮಂತರಗೌಡ ಸೇರಿದಂತೆ ಜನಪ್ರತಿನಿಧಿಗಳು, ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ನಾಡಿನ ಸರ್ವರು ಪಾಲ್ಗೊಳ್ಳುವಂತೆ ಸಮಿತಿಯ ಅಧ್ಯಕ್ಷರು, ಕಾರ್ಯಕಾರಿ ಸದಸ್ಯರು ಹಾಗೂ ಗ್ರಾಮಸ್ಥರು ಕೋರಿದ್ದಾರೆ.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:37 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
6: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.
0: ಕೆಲವರೇ ಗಮನಿಸಿ, ಇದೇ ಶುಕ್ರವಾರ 11 ಸಂಜೆ 6:50 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಪಶು ಸಂಗೋಪನೆ ಮತ್ತು ಪಶು ವೈದ್ಯಕೀಯ ಇಲಾಖೆಯ ನಿರ್ದೇಶಕರಾದ ಡಾ ಶ್ರೀನಿವಾಸ್ ಅವರು. ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237-0477 ಅಥವಾ 2237-0488. ಎಸ್ಟಿಡಿ ಕೋಡ್ ಸಂಖ್ಯೆ 0800. ಗಮನಿಸಿ, ಇದೇ ಶುಕ್ರವಾರ September 11 ಸಂಜೆ 6:50 ಹಲೋ ಕೃಷಿರಂಗ ಕಾರ್ಯಕ್ರಮದ ವಿಷಯ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಗಮನಿಸಿ, ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ ಈ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
7: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನ್ ಇನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
8: ಕೇಳುಗರೇ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
9: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
10: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love,

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ನವೆಂಬರ್ 1ರೊಳಗೆ ಅಕ್ರಮ ಬಂದೂಕುಗಳನ್ನು ಸರ್ಕಾರಕ್ಕೆ ಒಪ್ಪಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಕಸ್ತೂರಿ ರಂಗನ ವರದಿ ಜಾರಿಗೆ ವಿರೋಧ, ಶಿವಮೊಗ್ಗ ಕೊಡಗಿನಲ್ಲಿ ಪ್ರತಿಭಟನೆ. ಕಾವೇರಿ ಜಲ ವಿವಾದ, ಸೋಮವಾರ ಸುಪ್ರೀಂಕೋರ್ಟ್ನಲ್ಲಿ ರಾಜ್ಯದ ಅರ್ಜಿ ವಿಚಾರಣೆ. ನವದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಶೀಘ್ರವೇ ಸಚಿವ ಸಂಪುಟ ಭರ್ತಿ ಮಾಡುವಂತೆ ಮನವಿ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಲು ಪ್ರಾಯೋಗಿಕವಾಗಿ ಜೆಟ್ ಪ್ಯಾಚರ್ ಯಂತ್ರ ಬಳಕೆ. ನವೆಂಬರ್ 1ರೊಳಗೆ ಪರವಾನಗಿ ಇಲ್ಲದ ಅಕ್ರಮ ಬಂದೂಕು ಹಾಗೂ ಶಸ್ತಾಸ್ತ್ರಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇಲ್ಲವಾದರೆ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಅರಣ್ಯ ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳ ಭತ್ತೆ ಕುರಿತಂತೆ ಆರ್ಥಿಕ ಇಲಾಖೆಯ ಬಳಿ ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಅರಣ್ಯ ಅಧಿಕಾರಿಗಳು ತೇಗದ ಸಿರಿ ಯೋಜನೆ ಯಶಸ್ಸಿಗೆ ಶ್ರಮಿಸುವಂತೆ ಕರೆ ನೀಡಿದ್ದಾರೆ. ಇದರಿಂದ ರೈತರಿಗೆ ಹೆಚ್ಚಿನ ಲಾಭವಾಗಲಿದೆ, ಜೊತೆಗೆ ಅರಣ್ಯ ಇಲಾಖೆಯ ಆದಾಯವನ್ನು ಹೆಚ್ಚಿಸುವ ಬಗ್ಗೆಯೂ ಎಲ್ಲರೂ ಗಮನಹರಿಸುವಂತೆ ತಿಳಿಸಿದ್ದಾರೆ. ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಶಿವಮೊಗ್ಗದಲ್ಲಿ ಈಸೂರಿನಿಂದ ಶಿಕಾರಿಪುರದವರೆಗೆ ಕಾಂಗ್ರೆಸ್ ಪಾದಯಾತ್ರೆ ನಡೆಸಿತು. ಪಾದಯಾತ್ರೆಯಲ್ಲಿ ರೈತರು, ಕೃಷಿ ಕಾರ್ಮಿಕರು, ಸಾರ್ವಜನಿಕರು ಭಾಗವಹಿಸಿದ್ದರು. ಸಚಿವ ಮಧು ಬಂಗಾರಪ್ಪ ಮಾತನಾಡಿ, ಯಾವುದೇ ಕಾರಣಕ್ಕೂ ವರದಿ ಜಾರಿಗೆ ಅವಕಾಶ ನೀಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ 7ನೇ ಬಾರಿ ಕರಡು ಅಧಿಸೂಚನೆ ಹೊರಡಿಸಿರುವುದನ್ನು ಖಂಡಿಸಿದ ಅವರು, ವರದಿ ಜಾರಿ ವಿಚಾರದಲ್ಲಿ ಕೇಂದ್ರ ಸರ್ಕಾರಕ್ಕೆ ಹಠಬೇಕಿ ಎಂದು ಪ್ರಶ್ನಿಸಿದ್ದಾರೆ. ಬಿಜೆಪಿ ಶಾಸಕರು ಕಸ್ತೂರಿ ರಂಗನ್ ವರದಿ ವಿಚಾರದಲ್ಲಿ ಜನರನ್ನು ದಿಕ್ಕು ತಪ್ಪಿಸುವ ಹೇಳಿಕೆ ನೀಡುತ್ತಿದ್ದು ಸಂಸತ್ತಿನಲ್ಲಿಯೂ ಪ್ರಸ್ತಾಪಿಸುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದೆಡೆ ಕೊಡಗಿನಲ್ಲಿಯೂ ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಪ್ರತಿಭಟನಾ ಸಮಾವೇಶ ನಡೆಯಿತು. ಸುಮಾರು 2.5 ಗಂಟೆಗಳ ಕಾಲ ಮುಖ್ಯ ಹೆದ್ದಾರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕ ಮಂತರ್ಗೌಡ ಮಾತನಾಡಿ, ಯಾವುದೇ ಕಾರಣಕ್ಕೂ ಕಸ್ತೂರಿ ರಂಗನ್ ವರದಿ ಜಾರಿಗೊಳಿಸಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಸಂಬಂಧ ರಾಜ್ಯ ಸರ್ಕಾರ ಸಲ್ಲಿಸಿರುವ ಮೇಲ್ಮನವಿ ಅರ್ಜಿ ಸೋಮವಾರ ಸುಪ್ರೀಂಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದೆ ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಡಬ್ಲ್ಯೂಆರ್ಸಿ ಆದೇಶವನ್ನು ಉಲ್ಲಂಘಿಸಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರೆ ಅರ್ಜಿ ತಿರಸ್ಕೃತಗೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಕಾನೂನು ತಜ್ಞರ ಸಲಹೆಯಂತೆ ಸೋಮವಾರದವರೆಗೆ ತಮಿಳುನಾಡಿಗೆ ನೀರು ಹರಿಸುವುದು ಅನಿವಾರ್ಯವಾಗಿದೆ ಎಂದು ಹೇಳಿದ್ದಾರೆ. ಪ್ರಸ್ತುತ ರೈತರ ಬೆಳೆಗಳಿಗೆ ಕಟ್ಟು ನೀರು ಪದ್ಧತಿಯಲ್ಲಿ ನೀರು ಪೂರೈಸಲಾಗುತ್ತಿದೆ. ಮುಂದಿನ ಡಿಸೆಂಬರ್ನಿಂದ ಜೂನ್ವರೆಗೆ ಕುಡಿಯುವ ನೀರಿನ ಅಗತ್ಯಕ್ಕೆ ತಕ್ಕಂತೆ ಕಾವೇರಿ ಜಲಾನಯನ ಪ್ರದೇಶದ 4 ಪ್ರಮುಖ ಜಲಾಶಯಗಳಲ್ಲಿ ನೀರು ಸಂಗ್ರಹಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಮೇಕೆದಾಟು ಯೋಜನೆ ಸಂಬಂಧ ಈಗಾಗಲೇ ಕೇಂದ್ರ ಜಲಶಕ್ತಿ ಸಚಿವರೊಂದಿಗೆ ಸಮಾಲೋಚನೆ ನಡೆಸಲಾಗಿದ್ದು ಶೀಘ್ರವೇ ಅನುಮೋದನೆ ದೊರೆಯುವ ವಿಶ್ವಾಸವಿದೆ ಎಂದು ತಿಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸದಸ್ಯ ಸಿದ್ದರಾಮಯ್ಯ ಅವರು ನವದೆಹಲಿಯಲ್ಲಿ ಇಂದು ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರನ್ನು ಭೇಟಿಯಾಗಿದ್ದಾರೆ. ಈ ವೇಳೆ ಸಚಿವ ಸಂಪುಟವನ್ನು ಆದಷ್ಟು ಶೀಘ್ರವೇ ಭರ್ತಿ ಮಾಡುವಂತೆ ವರಿಷ್ಠರಿಗೆ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಜಾತಿ ಗಣತಿ ವರದಿಯನ್ನು ಶೀಘ್ರವೇ ಜಾರಿಗೆ ತರುವಂತೆ ಒತ್ತಾಯಿಸಿದ್ದಾರೆ. ರಾಹುಲ್ ಗಾಂಧಿ ಭೇಟಿ ಬಳಿಕ ಸಿದ್ದರಾಮಯ್ಯ ಅವರು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನು ಭೇಟಿಯಾಗಿ ರಾಜ್ಯದ ರಾಜಕೀಯ ಪರಿಸ್ಥಿತಿ ಹಾಗೂ ಮುಂಬರುವ ಚುನಾವಣೆಗಳಿಗೆ ಪಕ್ಷದ ಸಿದ್ದತೆಗಳ ಕುರಿತು ಚರ್ಚಿಸಿದ್ದಾರೆ. ರಾಮನಗರದಲ್ಲಿ ಇತ್ತೀಚೆಗೆ ಪತ್ತೆಯಾದ ನಕಲಿ ಔಷಧ ಜಾಲದ ಕುರಿತು ತನಿಖೆ ನಡೆಸುತ್ತಿರುವ ರಾಜ್ಯದ ಎಸ್ಐಟಿ ತಂಡ ದೇಶಾದ್ಯಂತ 10 ಸ್ಥಳಗಳಲ್ಲಿ ದಾಳಿ ನಡೆಸಿದೆ.

0: ಹರಿಯಾಣ, ಮಹಾರಾಷ್ಟ, ತಮಿಳುನಾಡು, ಹಿಮಾಚಲ ಪ್ರದೇಶ, ತೆಲಂಗಾಣ ಹಾಗೂ ರಾಜ್ಯದ ಹಲವೆಡೆ ದಾಳಿ ನಡೆದಿದೆ. ನಕಲಿ ಔಷಧ ತನಿಖೆಯ ಭಾಗವಾಗಿ ಎಸ್ಐಟಿ ಮತ್ತು ಔಷಧ ನಿಯಂತ್ರಣ ಇಲಾಖೆ ಜಂಟಿಯಾಗಿ ಈ ದಾಳಿ ನಡೆಸಿದೆ. ನಕಲಿ ಔಷಧ ಜಾಲಕ್ಕೆ ಸಂಬಂಧಿಸಿದಂತೆ ಅಂತಾರಾಷ್ಟೀಯ ಸಂಪರ್ಕಗಳು ಮತ್ತು ನಕಲಿ ಲೇಬಲ್ಗಳ ಮೂಲದ ಬಗ್ಗೆಯೂ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನು ಜೆಟ್ ಪ್ಯಾಚರ್ ಯಂತ್ರ ಬಳಸಿ ವೈಜ್ಞಾನಿಕ ವಿಧಾನದಲ್ಲಿ ಮುಚ್ಚುವ ಅಭಿಯಾನಕ್ಕೆ ಸಚಿವ ಕೃಷ್ಣ ಬೈರೇಗೌಡ ಇಂದು ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಸಣ್ಣ ಪ್ರಮಾಣದ ರಸ್ತೆ ಗುಂಡಿಗಳನ್ನು ಮುಚ್ಚಲು ಈ ತಂತ್ರಜ್ಞಾನ ಸೂಕ್ತ ಎಂದು ತಿಳಿಸಿದ್ದಾರೆ. ಭವಿಷ್ಯದಲ್ಲಿ ಪರಿಸ್ಥಿತಿಗೆ ತಕ್ಕಂತೆ ವಿವಿಧ ತಂತ್ರಜ್ಞಾನಗಳ ಬಳಕೆಗೆ ಇಂದು ಪ್ರಾಯೋಗಿಕವಾಗಿ ಚಾಲನೆ ನೀಡಲಾಗಿದೆ. ಈ ಜೆಟ್ ಪ್ಯಾಚರ್ ಬಳಸಿ ಆಳವಾದ ಗುಂಡಿಗಳನ್ನು ಮುಚ್ಚಲು ಸಾಧ್ಯವಿಲ್ಲ, ಕೇವಲ 2-3 ಇಂಚಿನ ಗುಂಡಿಗಳನ್ನು ಮುಚ್ಚಲು ಇದು ಸಹಾಯಕವಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಾಯೋಗಿಕವಾಗಿ ಗುಂಡಿ ಮುಚ್ಚುವ ಕಾರ್ಯ ಆರಂಭಿಸಲಾಗಿದ್ದು ಇದು ಯಶಸ್ವಿಯಾದರೆ ಶೀಘ್ರದಲ್ಲೇ ಎಲ್ಲ ಪಾಲಿಕೆಯ ವ್ಯಾಪ್ತಿಯಲ್ಲೂ ಈ ಯಂತ್ರ ಬಳಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಹಿರಿಯ ನಾಗರಿಕರು, ಅಂಗವಿಕಲರು ಮತ್ತು ಅನಿವಾಸಿ ಮತದಾರರ ಪರವಾಗಿ ಅವರ ಕುಟುಂಬದ ವಯಸ್ಕ ಸದಸ್ಯರು ಹಾಜರಾಗಲು ಅವಕಾಶ ನೀಡುವಂತೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಚುನಾವಣಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳ ಎಲ್ಲಾ ಮತದಾರರ ನೋಂದಣಿ ಅಧಿಕಾರಿಗಳಿಗೆ ಈ ಸೂಚನೆ ರವಾನಿಸಿದ್ದಾರೆ. ಈ ವರ್ಷದ May 14 ಹೊರಡಿಸಿದ ಪತ್ರದ ಆಧಾರದ ಮೇಲೆ ಈ ನಿರ್ದೇಶನ ನೀಡಿದ್ದಾರೆ. ಭಾರತೀಯ ಸಸ್ಯತಳಿ ಸಂಪನ್ಮೂಲಗಳ ಸಂಸ್ಥೆ ನವದೆಹಲಿ ಹಾಗೂ ಭಾರತೀಯ ತೋಟಗಾರಿಕಾ ಸಂಸ್ಥೆ ಬೆಂಗಳೂರು ಸಹಯೋಗದಲ್ಲಿ ಇದೇ 17-19 ಬೆಂಗಳೂರಿನ ಹೆಸರುಘಟ್ಟದಲ್ಲಿ ಭಾರತದ ಸಸ್ಯ ಅನುವಾಂಶಿಕ ಸಂಪನ್ಮೂಲಗಳ ಸದ್ಬಳಕೆ ಕುರಿತು ರಾಷ್ಟೀಯ ವಿಚಾರ ಸಂಕಿರಣ ಆಯೋಜಿಸಲಾಗಿದೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ವಿಚಾರ ಸಂಕಿರಣದಲ್ಲಿ ಪ್ರಮುಖವಾಗಿ ಪರ್ಯಾಯ ದ್ವೀಪ, ಭಾರತದ ಅನುವಾಂಶಿಕ ಪರಂಪರೆಯ ಸಂರಕ್ಷಣೆ, ಸುಸ್ಥಿರ ಬಳಕೆಗಾಗಿ ಅನುವಾಂಶಿಕ ವೈವಿಧ್ಯತೆಯ ವೈಜ್ಞಾನಿಕ ಅನಾವರಣ ಸೇರಿದಂತೆ 5 ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಅರಣ್ಯ ವನ್ಯಜೀವಿ ಸಂಪತ್ತನ್ನು ಸಂರಕ್ಷಿಸಲು ಪ್ರಾಣತ್ಯಾಗ ಮಾಡಿದ ಅರಣ್ಯ ಇಲಾಖೆಯ ಹುತಾತ್ಮರಿಗೆ ಶ್ರದ್ಧಾಂಜಲಿ ಅರ್ಪಿಸುವ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆಯನ್ನು ಇಂದು ಬೆಳಗಾವಿಯಲ್ಲಿ ಅರಣ್ಯ ಇಲಾಖೆಯ ವತಿಯಿಂದ ಆಯೋಜಿಸಲಾಗಿತ್ತು. ನ್ಯಾಯಾಂಗ ಇಲಾಖೆ ಹಾಗೂ ಅರಣ್ಯ ಇಲಾಖೆಗೆ ಬಹಳ ಹತ್ತಿರದ ಸಂಬಂಧವಿದ್ದು ಅರಣ್ಯ ಸಂರಕ್ಷಣೆ ಮಾಡುವುದು ಸರ್ವೋಚ್ಚ ನ್ಯಾಯಾಲಯ ಹಾಗೂ ನ್ಯಾಯಾಂಗ ಇಲಾಖೆಯ ಪ್ರಮುಖ ಉದ್ದೇಶವಾಗಿದೆ ಎಂದು ಧಾರವಾಡ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಎನ್ವಿ ವಿಜಯ್ ತಿಳಿಸಿದ್ದಾರೆ. ವಿಕಸಿತ ಭಾರತ ಯಂಗ್ ಲೀಡರ್ಸ್ ಡೈಲಾಗ್ 2027 ಕಾರ್ಯಕ್ರಮದ ಅಂಗವಾಗಿ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ಮೇರಾ ಯುವ ಭಾರತ್ ಮೂಲಕ ವಿಕಸಿತ ಭಾರತ ರಸಪ್ರಶ್ನೆ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಮೈ ಭಾರತ್ ಹಾವೇರಿ ಜಿಲ್ಲಾ ಉಸ್ತುವಾರಿ ಅಧಿಕಾರಿ ಬಿ ಶರಣ್ಯ ಹೇಳಿದ್ದಾರೆ. ಹಾವೇರಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2047 ವೇಳೆಗೆ ಭಾರತವನ್ನು ವಿಕಸಿತ ಭಾರತ ಮಾಡುವ ದಿಸೆಯಲ್ಲಿ ಯುವಜನರ ಜ್ಞಾನ, ನಾಯಕತ್ವ ಗುಣ, ಚಿಂತನಾ ಸಾಮರ್ಥ್ಯ ಹಾಗೂ ದೇಶದ ಅಭಿವೃದ್ಧಿಯ ಕುರಿತು ಅರಿವು ಹೆಚ್ಚಿಸುವ ಉದ್ದೇಶದಿಂದ ಈ ರಸಪ್ರಶ್ನೆ ಆಯೋಜಿಸಲಾಗಿದೆ. ಹಾವೇರಿ ಜಿಲ್ಲೆಯ 15-29 ವಯಸ್ಸಿನ ಯುವಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬಹುದು ಎಂದು ಮಾಹಿತಿ ನೀಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಿಗದಿಪಡಿಸಿರುವ ಸಹಾಯಕ ತೋಟಗಾರಿಕಾ ಅಧಿಕಾರಿ ಹಾಗೂ ಸಹಾಯಕ ತೋಟಗಾರಿಕೆ ನಿರ್ದೇಶಕ ಹುದ್ದೆಗಳ ನೇಮಕಾತಿ ಪರೀಕ್ಷಾ ದಿನಾಂಕಗಳನ್ನು ಮುಂದೂಡುವಂತೆ ಸಂಸದ ಗೋವಿಂದ ಎಂ ಕಾರಜೋಳ ಮುಖ್ಯಮಂತ್ರಿಗೆ ಪತ್ರದ ಮೂಲಕ ಮನವಿ ಮಾಡಿದ್ದಾರೆ. ಅಲ್ಪಸಂಖ್ಯಾತರ ಕಲ್ಯಾಣ ಯೋಜನೆಗಳನ್ನು ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪಿಸುವಲ್ಲಿ ಅಧಿಕಾರಿಗಳು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ಕೋಲಾರ ಅಪರ ಜಿಲ್ಲಾಧಿಕಾರಿ ಎಸ್ಎಂ ಮಂಗಳ ನಿರ್ದೇಶನ ನೀಡಿದ್ದಾರೆ. ಬಳ್ಳಾರಿ ಜಿಲ್ಲಾ ಕೇಂದ್ರದಲ್ಲಿ 79ನೇ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಯನ್ನು ಇದೇ 17ರಂದು ಆಯೋಜಿಸಲಾಗಿದೆ. ರಾಷ್ಟ ಧ್ವಜಾರೋಹಣ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಕುರಿತು ಉಪನ್ಯಾಸ.

0: ಹೈದರಾಬಾದ್ ಕರ್ನಾಟಕ ವಿಮೋಚನೆಗೆ ಹೋರಾಟ ನಡೆಸಿದವರಿಗೆ ಗೌರವ ಸನ್ಮಾನ ನೆರವೇರಲಿದೆ ಎಂದು ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವೆಂಬರ್ 1ರೊಳಗೆ ಅಕ್ರಮ ಬಂದೂಕುಗಳನ್ನು ಸರ್ಕಾರಕ್ಕೆ ಒಪ್ಪಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ಕಸ್ತೂರಿ ರಂಗನ್ ವರದಿ ಜಾರಿಗೆ ವಿರೋಧ, ಶಿವಮೊಗ್ಗ ಕೊಡಗಿನಲ್ಲಿ ಪ್ರತಿಭಟನೆ. ಕಾವೇರಿ ಜಲ ವಿವಾದ, ಸೋಮವಾರ ಸುಪ್ರೀಂಕೋರ್ಟ್ನಲ್ಲಿ ರಾಜ್ಯದ ಅರ್ಜಿ ವಿಚಾರಣೆ. ನವದೆಹಲಿಯಲ್ಲಿ ರಾಹುಲ್ ಗಾಂಧಿ ಭೇಟಿಯಾದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶೀಘ್ರವೇ ಸಚಿವ ಸಂಪುಟ ಭರ್ತಿ ಮಾಡುವಂತೆ ಮನವಿ. ಮತ್ತು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಲು ಪ್ರಾಯೋಗಿಕವಾಗಿ ಜೆಟ್ ಪ್ಯಾಚರ್ ಯಂತ್ರ ಬಳಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ. ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
2: ನಮಸ್ಕಾರ ರೈತ ಬಾಂಧವರೇ, ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು %90 ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಇಂದಿನ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ ಈ ಕುರಿತು ಭಾಗವಹಿಸುತ್ತಾರೆ ಹೆಬ್ಬಾಳದ ಪಶು ವೈದ್ಯಕೀಯ ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ವೀರೇಗೌಡ ಅವರು. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ.
3: ನಮಸ್ಕಾರ. ಹಲೋ ಕೃಷಿರಂಗ ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ತಿಮ್ಮಪ್ಪ ಹೆಚ್ ಗೌಡ. ಬನ್ನಿ ಕೆಳಗುರೆ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ತಮಗೆಲ್ಲ ತಿಳಿದಿರೋ ಹಾಗೆ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯವಾಗಿದೆ. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ್ದಾರೆ. ಬೀದರ್ನಲ್ಲಿರುವ ಪಶು ವೈದ್ಯಕೀಯ ಮತ್ತು ಮೀನುಗಾರಿಕಾ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವ ಹೆಬ್ಬಾಳದಲ್ಲಿರುವ ಪಶು ವೈದ್ಯಕೀಯ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ವೀರೇಗೌಡ BM ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ವೀರೇಗೌಡ ಅವರೇ, ನಮ್ಮ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
4: ನಮಸ್ಕಾರ ತಿಮ್ಮಪ್ಪ ಗೌಡ್ರೆ.
3: ಹಾಗಿದ್ರೆ ಬನ್ನಿ, ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಪ್ರಶ್ನೆಯನ್ನ ಕೇಳ್ರಿ. ನಮ್ಮ ಪ್ರಶ್ನೆ ಕೇಳಬೇಕಂದ್ರೆ ದಯವಿಟ್ಟು ನಮ್ಮ ಫೋನ್ ಸಂಖ್ಯೆನ ಬರ್ಕೊಳ್ರಿ. ಫೋನ್ ಸಂಖ್ಯೆ ಈ ರೀತಿ ಇವೆ: 2237-0477, 2237-0488, 2237-0499. STD ಕೋಡ್ 080. ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ಕೇಳಿ, ಸಾಕು ಪ್ರಾಣಿಗಳಲ್ಲಿ ಕಂಡುಬರುವಂತಹ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ. ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯವಾಗಿದೆ. ನಾನೇ ಒಂದು ಪ್ರಶ್ನೆನ ಡಾಕ್ಟರ್ ವೀರೇಗೌಡ ಅವರಿಗೆ ಕೇಳ್ತಾ ಇದ್ದೇನೆ. ಡಾಕ್ಟರ್ ವೀರೇಗೌಡ ಅವರೇ, ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮದ ಸಂಕ್ಷಿಪ್ತ ಮಾಹಿತಿ ನಮ್ಮ ರಾಜ್ಯದ ಎಲ್ಲ ಕೇಳುಗರಿಗೂ ಮಾಹಿತಿ ಮಾಡಿಕೊಡಿ.
4: ಅಗತ್ಯವಾಗಿ ಪ್ರೇಮಪ್ಪ ಗೌಡ್ರೆ, ಒಳ್ಳೆಯ ವಿಷಯನೇ ಇವತ್ತು ಚರ್ಚೆಗೆ ಇಟ್ಕೊಂಡಿದ್ದೀರಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕರಿಸುತ್ತಾ, ನೋಡಿ, ನಮ್ಮ ಸಾಕು ಪ್ರಾಣಿಗಳು ಅಂತ ನಾವು ಹೇಳೋದಾದರೆ ಈ ಹಸು, ಎಮ್ಮೆ, ಕುರಿ, ಮೇಕೆ, ಹಂದಿ, ನಾಯಿ ಅಷ್ಟೇ ಏಕೆ, ಈ ಬೆಕ್ಕು, ಕೋಳಿಗಳನ್ನು ಕೂಡ ನಮ್ಮ ಮನುಷ್ಯರು ಅನೇಕ ಪ್ರಾಚೀನ ಕಾಲದಿಂದಲೂ ತಮ್ಮ ಉಪಯೋಗಕ್ಕಾಗಿ ಇಲ್ಲವೇ ಪ್ರೀತಿ ಪಾತ್ರವಾಗಿ ಮುದ್ದಿಗಾಗಿ ತನ್ನ ವಾಸ್ತವ್ಯದ ಜೊತೆಗೆ ಅವುಗಳನ್ನು ಕೂಡ ಸಾಕುವಂತ ಬರ್ತಾ ಇದ್ದಾರೆ. ಇದರಿಂದ ಮನುಷ್ಯ ಅನೇಕ ಉಪಯೋಗಗಳು ಕೂಡ ಪಡ್ತಾ ಇದ್ದಾನೆ ಗೌಡ್ರೆ. ತನ್ನ ಆರ್ಥಿಕ ಲಾಭ ಪಡಿತಾ ಇದ್ದಾರೆ, ತನ್ನ ಬದುಕನ್ನು ಸುಸ್ಥಿರವಾಗಿ ಇಟ್ಕೊಳ್ಳುವಲ್ಲಿ ಅನ್ನು ಬಹುತೇಕವಾಗಿ ಯಶಸ್ಸನ್ನು ಕಂಡಿದ್ದಾನೆ. ಹೀಗೆ ನಾವು ನಮ್ಮ ಮನುಷ್ಯರಿಗೆ ಈಗ ನಮಗೆ ನಿಮಗೆ ಹೇಗೆ ಕಾಯಿಲೆಗಳು ಬರ್ತವೆ, ನಾವು ಹೇಗೆ ಡಾಕ್ಟರ್ ಹತ್ರ ಹೋಗಿ ನಾವು ಚಿಕಿತ್ಸೆ ಪಡ್ಕೊಳ್ತೀವೋ ಅದೇ ರೀತಿಯಲ್ಲಿ ನಾವು ಸಾಕುವ ಪ್ರಾಣಿಗಳಿಗೂ ಕೂಡ ಕಾಯಿಲೆಗಳು ಬರಬಹುದು. ಇದರಲ್ಲಿ ಕೆಲವೊಂದು ಕಾಯಿಲೆಗಳು ಪ್ರಾಣಿಗಳಿಗಷ್ಟೇ ಸೀಮಿತ ಆಗಿರಲ್ಲ, ಮನುಷ್ಯರಿಗೂ ಹರಡಬಹುದು ಅಥವಾ ಮನುಷ್ಯರಿಂದ ಈ ನಾವು ಸಾಕುವಂಥ

0: ಕೂಡ ಹರಡಬಹುದಾದಂತ ಒಂದು ಸಂಭವನೀಯ ಇರ್ತದೆ.
1: ಒಂದು ಕರೆಯನ್ನ ತೆಗೆದುಕೊಳ್ಳೋಣ. ಹಲೋ ಕೃಷ್ಣರಂಗ. ಹಲೋ
2: ಸರ್, ನಮಸ್ತೆ.
1: ನಮಸ್ಕಾರ, ಹೆಸರು ಹೇಳಿ, ಎಲ್ಲಿಂದ?
2: ನಾನು ಕಾರ್ಕಳ ವರಂಗದಿಂದ ರಾಮಣ್ಣ ಅಂತ ಮಾತಾಡೋದು.
1: ಕೇಳಿ ರಾಮಣ್ಣ ಅವ್ರ ಪ್ರಶ್ನೆನ.
2: ಡಾಕ್ಟರ್ಗೆ ನಮಸ್ತೆ.
0: ನಮಸ್ತೆ ರಾಮಣ್ಣ ಅವರೇ, ಹೇಳಿ, ಕೇಳಿಸ್ತಾ ಇದೆ.
2: ಇದು ದನಗಳಿಗೆ ಆ ವರ್ಷಕ್ಕೆ ಎರಡು ಸಲ ಲಸಿಕೆ ಕೊಡ್ತಾರಲ್ಲ ಸರ್?
0: ಹೌದು.
2: ಅದಕ್ಕೆ ಮತ್ತೆ ರಾಸುಗಳಿಗೆ ಎಷ್ಟು ತಿಂಗಳಾದ್ಮೇಲೆ ಲಸಿಕೆ ಕೊಡ್ಬೋದು? ನಾನು ಒಂದನೇ
1: ರೇಡಿಯೋ ಸೆಟ್ ದೂರ ಇಡಿ ರಾಮಣ್ಣ ಅವರೇ, ರೇಡಿಯೋ ಸೆಟ್ ದೂರ ಇಡಿ.
2: ದೂರ ಬಂದಿದ್ದೇನೆ ಸರ್.
1: ರೇಡಿಯೋ ಸೆಟ್ ದೂರ ಇಟ್ಟು ನೀವು ಮಾತಾಡಿ
0: ರಾಮನ್ ಅವರೇ. ನಿಮ್ ಪ್ರಶ್ನೆ ನನಗೆ ಅರ್ಥ ಆಯ್ತು.
2: ದೂರ ಬಂದಿದೆ.
1: ಆಯ್ತು,
0: ನೋಡಿ, ಯಾವುದೇ ರಾಸುಗಳಿಗೆ ನೀವು ಮೊಟ್ಟ ಮೊದಲನೇ ಬಾರಿಗೆ ಲಸಿಕೆ ಕೊಡಬೇಕಾದ್ರೆ ಅವು 3 ತಿಂಗಳ ಮೇಲ್ಪಟ್ಟ ರಾಸು ಆಗಿರ್ಬೇಕು. ಕೆಲವೊಮ್ಮೆ 3.5 ತಿಂಗಳು 4 ತಿಂಗಳು ಅಂತ ಹೇಳ್ತೀವಿ ನಾವು. 3 ತಿಂಗಳ ಮೇಲ್ಪಟ್ಟ ರಾಸು ಆಗಿದ್ರೆ ಅದಕ್ಕೆ ನೀವು ಜಂತು ಔಷಧಿ ಕೊಡಿಸಿದ ನಂತರ ಮೊದಲನೇ ಬಾರಿಗೆ ಲಸಿಕೆ ಕೊಡಬೇಕು. ಇನ್ನು ಯಾವ್ಯಾವ ಲಸಿಕೆ ಕೊಡಬೇಕು ಅನ್ನೋದಾದ್ರೆ, ಮೊಟ್ಟ ಮೊದಲನೇ ಬಾರಿಗೆ ವರ್ಷಕ್ಕೆ 2 ಬಾರಿ ಕೊಡುವಂತ ಲಸಿಕೆ ಯಾವುದು ಅಂತ ನೀವು ಕೇಳಿದಿರಿ. ಅತ್ಯಂತ ಸೂಕ್ತವಾದ ಪ್ರಶ್ನೆ ಇದು. ಕಾಲುಬಾಯಿ ರೋಗದ ವಿರುದ್ಧ ನಮ್ಮ ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ಉಚಿತವಾಗಿ ನಾವು ಈ ಒಂದು ಕಾಲುಬಾಯಿ ರೋಗದ ವಿರುದ್ಧ ವರ್ಷಕ್ಕೆ 2 ಬಾರಿ ಕೊಡ್ತಾ ಇದ್ದೇವೆ. ಆದ್ರೆ ಈ ಒಂದು ಕರುವಿಗೆ ಮೊದಲನೇ ಬಾರಿಗೆ 3 ತಿಂಗಳ ನಂತರ ಲಸಿಕೆ ಕೊಟ್ರೆ ಇನ್ನು 21 ದಿನಗಳ ನಂತರ ಅದಕ್ಕೆ ಒಂದು ಬೂಸ್ಟರ್ ಲಸಿಕೆ ಅಂತ ಕೊಡಬೇಕಾಗುತ್ತೆ ರಾಮನ್ ಅವರೇ.
2: ರಾಸು ಹುಟ್ಟಿದ 21 ದಿನದ
0: ಅಲ್ಲ, ಮೊದಲನೇ ಬಾರಿಗೆ 3 ತಿಂಗಳ ಕೊಟ್ಟಿದ ನಂತರ ಅಥವಾ 3.5-4 ತಿಂಗಳ ಕೊಟ್ಟ ನಂತರ, ಅದರ ನಂತರ 21 ದಿನಕ್ಕೆ ಮತ್ತೊಂದು ಲಸಿಕೆ ಕೊಡಬೇಕು. ಅದು ಬೂಸ್ಟರ್ ಲಸಿಕೆ ಅಂತ ಕರಿತೀವಿ ನಾವು.
2: ಬೂಸ್ಟರ್ ಲಸಿಕೆ ಕೊಡ್ಬೇಕಾ?
0: ಹೌದು. ಸಂಪೂರ್ಣವಾಗಿ ಮಾಹಿತಿ ತಿಳ್ಕೊಳ್ಳಿ.
2: ಮತ್ತೊಂದು ಪ್ರಶ್ನೆ ಸರ್,
1: ಕೇಳಿ.
2: ಗಬ್ಬ ಇರುವ ದನಗಳಿಗೆ ಎಷ್ಟು ತಿಂಗಳಾದ್ಮೇಲೆ ಲಸಿಕೆ ಕೊಡಬಹುದು ಸರ್?
0: ನೋಡಿ, ಗರ್ಭ ಇರೋ ಹಸುಗಳಿಗೆ ಯಾವ ಲಸಿಕೆ ಕೊಡಬಾರದು ಅಂತ ಎಲ್ಲಿ ಯಾವುದೇ ರೀತಿಯಾದ ಒಂದು ನಿಬಂಧನೆ ಇಲ್ಲ.
2: ಓಕೆ.
0: ಗರ್ಭಪಾತ ಆಗುವಂತ ಯಾವುದೇ ಒಂದು ಅಂಶಗಳು ನಮ್ಮ ಲಸಿಕೆಗಳಲ್ಲಿ ಇಲ್ಲ.
2: 7 ತಿಂಗಳು 8 ತಿಂಗಳು.
0: ಹಾಗಾಗಿ ನೀವು ಹಸು ಕರು ಹಾಕಿರುವ ದಿನಾಂಕ, ನೀವು ಅಂದಾಜು ದಿನಾಂಕ ಗೊತ್ತಿದ್ರೆ ಅದರಿಂದ 1 ತಿಂಗಳ ಹಿಂದೆ ಕರು ಹಾಕುವ ನಂತರದ 1 ತಿಂಗಳ ಮುಂದೆ ಬಿಟ್ಟು, ಅಂದ್ರೆ 2 ತಿಂಗಳ ಬಿಟ್ಟು ಇನ್ನು ಉಳಿದ ಎಲ್ಲ ಅವಧಿಯಲ್ಲೂ ಕೂಡ ನೀವು ವಯಸ್ಕರ ಹಸುವಿಗೆ ನೀವು ಲಸಿಕೆಯನ್ನು ಹಾಕ್ಸ್ಬೋದು.
2: ಫುಲ್ಲು ಗರ್ಭ ಇರುವಾಗಲೂ ಕೊಡಬಹುದು ಲಸಿಕೆ? ಕೊಡಬಹುದಲ್ಲ ಸರ್.
0: ಫುಲ್ ಗರ್ಭದ ಅಂತಂದ್ರೆ ನೀವು 9 ತಿಂಗಳಿಗೆ ಕರು ಹಾಕೋದಾದ್ರೆ 8 ತಿಂಗಳಿಗೆ ಅಥವಾ 7.5 ತಿಂಗಳ ನಂತರ ಬೇಡ ಅಂತ ನಾ ಹೇಳ್ತಾರ ಅದು.
1: ಕರೆ ಮಾಡಿದ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ. ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗ ಮತ್ತು ಲಸಿಕಾ ಕಾರ್ಯಕ್ರಮ, ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹಲೋ. ಹಾಂ ಡಾಕ್ಟ್ರೆ, ಅವಾಗ ನಾವು ಹೇಳ್ತಾ ಇದ್ವಿ ವಿವಿಧ ರೋಗಗಳು ಮತ್ತು ಅವು ಯಾವುವು, ಯಾವ್ಯಾವ ಪ್ರಾಣಿಗಳಿಗೆ ಬರ್ತಾವಂತ ಹೇಳ್ತಿದ್ವಿ.
0: ನೋಡಿ,
1: ಹೇಳಿ. ಹಲೋ, ಮಾತಾಡಿ, ಹೆಸರು ಹೇಳಿ, ಎಲ್ಲಿಂದ?
3: ನಾವು ಹಾವೇರಿ ಜಿಲ್ಲೆ ರತ್ತಳ್ಳಿ ತಾಲೂಕು ಮಕ್ರಿ ಗ್ರಾಮ ಜಿಲ್ಲೆ.
1: ಆಯ್ತು, ಪ್ರಶ್ನೆ ಕೇಳಿ.
3: ಈಗ ಸಣ್ಣ ಕರುಗಳಿಗೆ ಈ ಗಂಟು ರೋಗ ಬರ್ತದಲ್ರಿ, ಅದಕ್ಕೆ ಏನ್ ಮಾಡ್ಬೇಕಂತ?
0: ಚರ್ಮಗಂಟು ರೋಗ ಹಾವೇರಿ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಕಾಣಿಸ್ಕೊಂಡಿತ್ತು 2020-21 ಯಜಮಾನ್ರೆ, ನಾವು ಬಂದಿದ್ವಿ ಅಲ್ಲಿಗೆ.
3: ಹೌದ್ರಿ.
0: ಈ ಕರುಗಳಿಗೆ 3.5 ತಿಂಗಳು 3 ತಿಂಗಳ ನಂತರ ತಾವು ಕಡ್ಡಾಯವಾಗಿ ಲಸಿಕೆ ಹಾಕ್ಸ್ಕೊಳ್ಳೇಬೇಕು. ಮತ್ತೆ ತಾಯಿ ಹಸುಗೆ ನೀವು ಲಸಿಕೆ ಹಾಕ್ಸಿದಾಗ ಸಣ್ಣ ಕರುವಿಗೆ ನೀವು ಗಿಣ್ಣ ಹಾಲನ್ನ ಸಂಪೂರ್ಣವಾಗಿ ಕುಡಿಸಿದ್ದಿದ್ರೆ ನಿಮ್ಮ ಕರುವಿಗೆ ಈ ಕಾಯಿಲೆ ಬರ್ತಾ ಇರಲಿಲ್ಲ. ಯಾಕಂದ್ರೆ 3 ತಿಂಗಳ ಕೆಳಗಿನ ಕರುವಿಗೆ ನೀವು ಲಸಿಕೆ ಹಾಕ್ಲಿಕ್ಕೆ ಆಗಲ್ಲ. ಆ ಸಮಯದಲ್ಲಿ ಯಾಕೆ ಕಾಯಿಲೆ ಬಂತು ಗಂಟು ರೋಗ ಅಂತಂದ್ರೆ, ನೀವು ತಾಯಿ ಹಸುವಿಗೆ ನೀವು ಲಸಿಕೆ ಹಾಕ್ಸಿದ್ದು ಅದರಿಂದ ಗಿಣ್ಣು ಹಾಲನ್ನ ನೀವು ಸಣ್ಣ ಕರುವಿಗೆ ನೀವು ಸಂಪೂರ್ಣವಾಗಿ ಕುಡಿಸಿದ್ದೆ ಆಗಿದ್ರೆ ತಾಯಿಯಿಂದ ಕರುವಿಗೆ ಈ ರೋಗ ಬರದೇ ಇರೋ ರೀತಿಯಲ್ಲಿ
1: ರೋಗ ನಿರೋಧಕ ಶಕ್ತಿ
0: ಬಂದಿರ್ತಿತ್ತು. ಹಾಗಾಗಿ ತಪ್ಪದೆ ಎಲ್ಲಾ ರಾಸುಗಳಿಗೂ 3 ತಿಂಗಳ ಮೇಲ್ಪಟ್ಟ ಎಲ್ಲಾ ರಾಸುಗಳಿಗೂ ಲಸಿಕೆ ಹಾಕ್ಸ್ಕೊಳ್ಳಿ. ಮತ್ತೆ ನಿಮ್ ಗ್ರಾಮದಲ್ಲಿ ಬಂದಾಗ ಬಂದು ಕೂಡ್ಲೇ 1/2 ಗಂಟೆ ಒಳಗಡೆಗೆ ಲಸಿಕೆನ ಹಾಕ್ಸ್ಕೋಬೇಕು. ತಡ ಮಾಡಿ ಲಸಿಕೆ ಹಾಕ್ಸ್ಕೊಂಡಿದ್ರು ಇದು
3: ಹಸು ಗರ್ಭಿದ್ದಾಗಬೇಕು.
0: ಹಸು ಹೌದೌದು, ಹಸು ಗರ್ಭ ತುಂಬ ಗರ್ಭದ 8 ತಿಂಗಳ ಮೇಲೆ ಇರೋ ಹಸುಗೆ ಯಾರು ಸಾಧಾರಣ ಹಾಕಲ್ಲ. ಅದ್ರೊಳಗಡೆ ಇದ್ರೆ ನೀವು ಗರ್ಭ ಇರೋ ಹಸುಗೂ ಲಸಿಕೆ ಹಾಕ್ಸ್ಕೋಬೇಕಾಗುತ್ತೆ. ಹಾಕ್ಸಿ ಯಜಮಾನ್ರೆ.
3: ಸರಿ ಸರಿ, ನಮಸ್ಕಾರ.
1: ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ.

0: ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರು ಹೇಳಿ, ಎಲ್ಲಿಂದ? ಹಲೋ ಹಲೋ, ಹಾ ಮಾತಾಡಿ ಸರ್, ಎಲ್ಲಿಂದ?
1: ನಮಸ್ಕಾರ ಸರ್, ಇಂಡಿ ತಾಲೂಕು ಬರಗುಡಿಯಿಂದ ಸರ್.
2: ಹೇಳ್ರಿ,
0: ಹೆಸರು?
1: ಶಿವಪುತ್ರ ಬಬಲಾದ್ರಿ.
0: ಹಾ ಕೇಳಿ
1: ಸರ. ನಾವು ಲಸಿಕೆ ವರ್ಷನಾಗ ಎರಡು ಸಲ ಹೇಳಿದ್ರಿ ನೀವು.
2: ಹೌದು,
1: ನಮ್ಮ ತಾಲೂಕಿನಾಗ ನಮ್ಗೆ ನಾವು ನೋಡಿಲ್ಲ ರೀ. ನಮ್ಮ ಒಂದ್ ಐದಾರು ದನ ಅವ್ರ ನನ್ನ ಸ್ವಂತ ದನ, ಅದಕ್ಕೆ ನೀವು ಕಾರ್ಯಕ್ರಮ ಇಟ್ಕೊಂಡ್ರಿ ರೇಡಿಯೋ ಕೇಳ್ತೇವ್ರಿ ಜನ ರೀ. ನಮ್ ತಾಲೂಕಿನಾಗ ಇಲ್ರಿ, ಅದು ನೀವು ಹೇಳಿರಿ ಕೇಳ್ಬೇಕು. ಕೇಳ್ಬೇಕಂದ್ರ ವರ್ಷನಾಗ ಎರಡ್ ಸಲ ಅಂದಿರಿ, ಒಟ್ಟ ಎರಡ್ ಸಲ ಒಂದ್ ಸಲ ಇಲ್ಲೇ ರೀ. ನಾವು ಹೋಗಿ ಪ್ರೈವೇಟ್ ದವಾಖಾನೆ ತಂದು ಮಾಡಿಸ್ಬೇಕಂದ್ರ ಅವ್ರು ಸಿಗಲ್ಲ.
0: ಏನ್ರಿ ಶಿವಪುತ್ರಪ್ಪ ಅವ್ರೆ, ನೀವ್ ಈ ತರ ಮಾತಾಡ್ತೀರಾ?
2: ಶಿವಪುತ್ರ ಅವರೇ ಕೇಳಿ, ವರ್ಷಕ್ಕೆ ಎರಡು ಬಾರಿ ಕಾಲು ಬಾಯಿ ಜ್ವರದ ಲಸಿಕೆ ಪ್ರೈವೇಟ್ ಅಲ್ಲಿ ಎಲ್ಲೂ ಸಿಗಲ್ಲ.
0: ಇದು ಈಗಲ್ಲ, ನಿರಂತರ ಪಶು ವೈದ್ಯಾಧಿಕಾರಿಗಳು ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸಬೇಕು ಅಂತ ಯಾವಾಗ್ಲೂ ಪ್ರತಿ ವರ್ಷನೂ ಇದು ಆಂದೋಲನ ಇರುತ್ತೆ.
2: ಇದೊಂದು ರಾಷ್ಟ್ರೀಯ ಅಭಿಯಾನ ಶಿವಪುತ್ರ ಅವರೇ, ವರ್ಷಕ್ಕೆ ಎರಡು ಬಾರಿ ಈ ಲಸಿಕೆಯನ್ನ ಉಚಿತವಾಗಿ ಎಲ್ಲಾ ರಾಸುಗಳಿಗೂ ಎಲ್ಲಾ ಹಳ್ಳಿ ಕೊಟ್ಟಿದೆ. ನಿಮ್ಮ ಮನೆ ತಪ್ಪೋಗಿದೆ, ನಿಮ್ಮ ಹಳ್ಳಿ ತಪ್ಪೋಗಿದೆ ಅಂದ್ರೆ ಈ ಕೂಡಲೇ ನೀವು ಹತ್ತಿರದ ಪಶುವೈದ್ಯ ಸಂಸ್ಥೆಗೆ
0: ಸಂಪರ್ಕ ಮಾಡಿ,
2: ವೈದ್ಯಾಧಿಕಾರಿಗೆ ಸಂಪರ್ಕ ಮಾಡ್ಬೇಕಿಲ್ರಿ
1: ಸರ್. ಯಾರು ಇಲ್ಲ ಸರ್, ಯಾರಿಗೆ ಕೇಳಿದ್ರಿ? ನಿಮ್ ಸೋಮ್ ನಾವು ಕೇಳಿದ್ರೆ ನಾವು ದನವಾಳ ನಾವು ಮಾಡ್ತೀರಿ, ಇವತ್ತನ ನಾವು ಪ್ರೈವೇಟ್ದವ್ರಿ ಎಲ್ಲಿ ತಂದು ಮಾಡ್ತೀರಿ, ವಿಶೇಷ ಚರ್ಚೆ ಮಾಡಿದ್ರಿ, ಯಾರು ಇಲ್ಲ ರೀ. ದವಾಖಾನೆಗಳು ಪಶು ದವಾಖಾನೆ ಇಲ್ಲಿ ಲಚ್ಚಣ್ಕೊಂಡ್ರಿ, ಅಲ್ಲಿ ಒಬ್ಬನು ಸಿಗಲ್ಲ ಡಾಕ್ಟರ್. ಆದ್ರೆ ಇಲ್ಲೇ ಸನಿ ಲೋಕಲ್ ಹಲಸಂಗಿ ಅಂತ ಹೇಳಿದ್ರೆ ಅಲ್ಲಿ ಪಶು ವೈದ್ಯರು ಒಬ್ರು ಸಿಗಲ್ರಿ. ಅವ್ರು ಕೈಯಾಗಿದ್ದವ್ರು ಇಟ್ಟು ಸಿಗ್ತಾರ್ರಿ, ಆ ಡಾಕ್ಟರ್ ಸಾಹೇಬ್ರಿ ಇಲ್ರಿ, ಅದು ಔಷಧ ಇಲ್ಲ ಇದು ಇಲ್ಲ ಸರ್. ಖಲಾಸ್.
0: ನಿಮ್ದು ನಂಬರ್ ಹೇಳಿ.
1: 99 ರೀ ಸರ್. 99 01 ರೀ. 87 ರೀ. 88 24 ರೀ.
0: 88 24.
1: ಹ್ಞೂ ರೀ.
0: ಆಯ್ತು, ನಿಮ್ಗೆ ಕಾಲ್ ಮಾಡ್ತಾರೆ. ಹಾ
1: ರೀ, ಯಾಕಲ್ ಸರ್. ನಮಸ್ಕಾರ
0: ರೀ. ನಮಸ್ಕಾರ ರೀ. ಹಾ ಆಗ್ಲಿ, ಮತ್ತೊಂದು ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಾಣಿಗಳಲ್ಲಿ ಕಂಡು ಬರುವ ಪ್ರಮುಖ ರೋಗ ಮತ್ತು ಲಸಿಕಾ ಕಾರ್ಯಕ್ರಮ. ಹೆಸರಿ ಸರ್, ಎಲ್ಲಿಂದ? ನಮಸ್ಕಾರ, ಹೆಸರಿ ಎಲ್ಲಿ?
3: ಶಿವಣ್ಣಗೌಡ ಸರ್, ಮಂಡ್ಯ ತಾಲೂಕಿಗೆ.
0: ಕೇಳಿ ಶಿವಣ್ಣಗೌಡ ಅವರೇ.
3: ಸರ್ ನಮಸ್ತೆ. ಸರ್
2: ನಮಸ್ತೆ.
3: ಸರ್ ನನ್ನ ಪ್ರಶ್ನೆ ಏನ್ ಸರ್, ಈಗ ಈ ಏನೋ ಒಂದು ಈ ನಾಟಿ ತಳಿಗಳಿರ್ತದಲ್ಲ ಸರ್, ಆ ತಳಿಗಳು ಎಲ್ಲಾ ಹಾಸ್ಪಿಟಲ್ ಅಲ್ಲೂ ಒಂದು ಈ ನಾಟಿ ತಳಿಗಳದ್ದು ಸಮನ್ಸ್ ಅನ್ನ ಕೊಡ್ಲಿಕ್ಕೆ ಎಲ್ಲಾ ಹಾಸ್ಪಿಟಲ್ಗೂ ಒಂದು ಅವಕಾಶ ಮಾಡಿಕೊಡಿ ಸರ್.
2: ಶಿವಣ್ಣಗೌಡ್ರೆ, ವೀರ್ಯ ದಾಸ್ತಾನು ಆಯಾ ಆಯಾ ಪ್ರದೇಶಗಳಿಗೆ ಯಾವ ನಾಟಿ ತಳಿಗಳಿದಾವೋ ಆ ತಳಿಗಳಿಗೆ ಸಂಬಂಧವಾಗಿ ದಾಸ್ತಾನು ಕೊಡ್ತಾ ಇದ್ದಾರೆ ನಮ್ಮ ಹೆಸರುಘಟ್ಟ, ನಮ್ಮ ಏನು ರಾಜ್ಯ ವೀರ್ಯ ಸಂಗ್ರಹದಾರದಿಂದ. ನಿಮಗೆ ಯಾವುದೇ ಒಂದು ವೀರ್ಯ ನಳಿಕೆಗಳ ಸರಬರಾಜಲ್ಲಿ ವ್ಯತ್ಯಯ ಆಗಿದ್ರೆ ಕೂಡಲೇ ಸಂಪರ್ಕ ಮಾಡಲಿ. ನಿಮ್ಮ ಮಂಡ್ಯ ಜಿಲ್ಲೆಯ ಪಶುವೈದ್ಯ ಇಲಾಖೆ ಅಧಿಕಾರಿಗಳನ್ನ ಸಂಪರ್ಕಿಸಿ ಇದನ್ನ ನಿಮಗೆ ಸರಬರಾಜು ಮಾಡ್ಲಿಕ್ಕೆ ವ್ಯವಸ್ಥೆ ಆಗುತ್ತೆ. ಶಿವಣ್ಣಗೌಡ,
3: ಬರೀ ಹಳ್ಳಿ ಕಾರ್ ಮಾತ್ರ ಒಂದು ಸಿಗುತ್ತೆ ಸರ್, ಇನ್ನ ನಮ್ಗೆ
2: ಮಲ್ನಾಡ್ ಗಿಡ್ಡ ನಿಮ್ಮಲ್ಲಿ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ, ಮಲ್ನಾಡ್ ಗಿಡ್ಡ ನಿಮ್ಮ ಪ್ರದೇಶಕ್ಕೆ ಗುರುತಿಸದೆ ಇದ್ದಿರ್ಬೋದು ನಿಮ್ಮ ಮಂಡ್ಯ ಜಿಲ್ಲೆಗೆ. ಮಂಡ್ಯ ಜಿಲ್ಲೆಗೆ ಹಳ್ಳಿಕಾರು, ಅಮೃತ್ ಮಹಲ್, ಇಂಥದೇ ವೀರ ನಳಿಕೆಗಳನ್ನ ಸರಬರಾಜು ಮಾಡ್ತಿದ್ದಾರೆ. ಅದೇ ನಾನು ಮೊದಲೇ ಹೇಳಿದ್ದೆ, ಯಾವ್ಯಾವ ಪ್ರದೇಶಕ್ಕೆ ಸೀಮಿತಗೊಂಡಂತೆ ಆ ಪ್ರದೇಶದ ವೀರ ನಳಿಕೆಗಳನ್ನ ಸರಬರಾಜು ಮಾಡ್ತಾರೆ. ನಿಮಗೆ ವಿಶೇಷವಾಗಿ ಅದರ ಅಗತ್ಯತೆ ಇದ್ರೆ ಅದನ್ನ ಸರಬರಾಜು ಮಾಡ್ಲಿಕ್ಕೆ ಸ್ವಲ್ಪ ಸಮಯ ತಗೊಂಡ್ಬಿಟ್ಟು ನಿಮಗೆ ಸರಬರಾಜು ಮಾಡಿಕೊಡ್ಲಿಕ್ಕೆ ವ್ಯವಸ್ಥೆ ಆಗುತ್ತೆ. ಶಿವಣ್ಣಗೌಡ್ರೆ,
3: ನಮ್ಮ ಮಂಡ್ಯ ಯಾವ್ದು ತಳಿ ಸೂಕ್ತ ಅಂದಿರೋ ಸರ್? ನಮ್ಮ ಹಳ್ಳಿಕಾರ ಇದೆ ಜಾಸ್ತಿ.
2: ಹೌದೌದು, ಅದೇ ತಳಿನೇ ಮಂಡ್ಯ ಜಿಲ್ಲೆಗೆ ಮತ್ತೆ ಅಥವಾ ಬೇರೆ ಬೇರೆ ನಮ್ಮ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಯಾವ ತಳಿಗಳು ಸೂಕ್ತ ಇರ್ತವೋ ಆ ತಳಿಗಳ ಒಂದು
3: ಅಮೃತ್ ಮಹಲ್ ಮತ್ತೆ ಗಿರ್ ಈ ತರದ ಸಾಯಿವಾಲ್ ಈ ತರ ಇರ್ತದಲ್ಲ, ಆ ತರದ್ದು ಕೊಡಿ ಸರ್ ಅಂತ ನಾವು ಕೇಳ್ತಾ ಇದೀವಿ ಸರ್.
2: ನೀವು ಪ್ರಸ್ತಾವನೆ ಸಲ್ಲಿಸಿದರೆ ನಿಮ್ಮ ಮಂಡ್ಯ ಪಶುವೈದ್ಯ ಇಲಾಖೆಯ ಜಿಲ್ಲಾ ಪಶುವೈದ್ಯ ಇವರಿಗೆ ಉಪನಿರ್ದೇಶಕರಿಗೆ ನಿಮಗೆ ಸರಬರಾಜು ಮಾಡಿಕೊಡ್ಲಿಕ್ಕೆ ತಯಾರು ಮಾಡ್ತೀವಿ. ಒಂದೆರಡು ತರಿಸ್ಕೊಡೋದು ಕಷ್ಟ ಸಾಧ್ಯ ಆಗ್ಬೋದು ಸಾಗಾಣಿಕೆದಲ್ಲಿ, ಹಂಗಾಗಿ ನಿಮ್ಮಂತ ಬೇರೆ ರೈತರು ಕೂಡ ಎಲ್ಲ ಒಟ್ಟಿಗೆ ಕೂಡಿ ಕೋರಿಕೆ ಸಲ್ಲಿಸಿದೆ ಆದಲ್ಲಿ ನಿಮಗೆ ಸರಬರಾಜು ಮಾಡಿಕೊಡ್ಲಿ ವ್ಯವಸ್ಥೆ ಆಗಬಹುದು ಅಂತ ನನ್ನ ಒಂದು ಅನಿಸಿಕೆ. ಶಿವಣ್ಣಗೌಡ್ರೆ,
3: ಆಯ್ತು ಸರ್, ಎಲ್ಲ ಆಸ್ಪೆಕ್ಟ್ ಅಂದ್ರೆ ಅದು ಸ್ವಲ್ಪ ಅಭಿವೃದ್ಧಿ ಆಗ್ಲಿ ಸರ್, ಎಲ್ಲ ಬರೀ ಹೈಬ್ರಿಡ್ ಎಲ್ಲ ಇದೆ ಸರ್.
2: ನೀವ್ ಹೇಳ್ತಾ ಇರೋದು ಒಳ್ಳೆ ಒಂದು ಉದ್ದೇಶನೇ, ನಮ್ಮ ನಾಟಿ ತಳಿಗಳನ್ನ ಸಂರಕ್ಷಣೆ ಮಾಡಬೇಕು, ಅದನ್ನ ಉಳಿಸ್ಕೊಳ್ಬೇಕು ಅಂತ. ಈ ದಿಸೆಯಲ್ಲೇನೆ ನಮ್ಮ ಹೆಸರುಘಟ್ಟದಲ್ಲಿ ಈ ನಾಟಿ ತಳಿಗಳು ಕೂಡ ನಾವು ಅದನ್ನ ಪೋಷಣೆ ಮಾಡಿ ಅವುಗಳ ವೀರ್ಯ ನಳಿಕೆಗಳನ್ನ ಸರಬರಾಜು ಮಾಡ್ತಾ ಇದ್ದಾರೆ. ನಿಮಗೆ ತಲುಪಿಲ್ಲ, ಈಗ ತಲುಪಲಿಕ್ಕೆ ವ್ಯವಸ್ಥೆ ಮಾಡೋಣ.

0: ಸರ್, ಏನಾಗಿದೆ ಸರ್, ಬರೀ ಕೃಷಿ ಮೇಳಗಳಲ್ಲಿ ಮಾತ್ರ ನಾವು ಪ್ರದರ್ಶನ ನೋಡ್ತಾ ಇದೀವಿ ಸರ್ ಅಷ್ಟೇ ಸರ್. ಅದಕ್ಕೆ ನಮಗೆ ಅದು ನಮ್ಮ ಹಾಸ್ಪಿಟಲ್ಗಳಿಗೆ ಬಂದ್ರೆ ನಾವು ಅದನ್ನ ನಮ್ಮ ಇಲ್ಲಿ ಸ್ಥಳೀಯವಾಗಿ ನಾವು ಅದನ್ನ ಅಭಿವೃದ್ಧಿ ಪಡಿಸ್ಬೋದಲ್ಲ ಸರ್.
1: ಖಂಡಿತ ಖಂಡಿತ ಒಪ್ತೀನಿ ನಿಮ್ಮ ಮಾತನ್ನ. ಬರೀ ಪ್ರದರ್ಶನಗಳಿಗಷ್ಟೇ ನಾವು ಸೀಮಿತ ಆದ್ರೆ ಮುಂದಿನ ಪೀಳಿಗೆಗೆ ನಾವು ಈ ರಾಸುಗಳನ್ನ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಒಂದು ಆತಂಕ ನಿಮ್ಮಲ್ಲಿರೋದು ನಿಜವಾದ ಕಳಕಳಿನೇ ಹೌದು. ನಿಮ್ಮ ಮನವಿಯನ್ನ ನಾವು ಸ್ವೀಕರಿಸ್ತೀವಿ ಶಿವಣ್ಣಗೌಡ್ರೆ.
2: ಕರಿಮೇಳಕ್ಕೆ ಧನ್ಯವಾದಗಳು. ತಮಗೂ ಕೂಡ ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ಸಾಕು ಪ್ರಾಣಿಗಳಲ್ಲಿ ಕಂಡುಬರುವಂತಹ ಪ್ರಮುಖ ರೋಗ ಮತ್ತು ಲಸಿಕಾ ಕಾರ್ಯಕ್ರಮ, ಹೆಸರೇಳಿ ಸರ್ ಎಲ್ಲಿಂದ? ಆಗ್ಲೇ ಡಾಕ್ಟರ್ ವೀರೇಗೌಡ ಅವರೇ, ವಿವಿಧ ಕಾಯಿಲೆಗಳ ಬಗ್ಗೆ ನಾವು ಕೇಳ್ತಾ ಇದ್ವಿ. ಇಷ್ಟೆಲ್ಲ ಕಾಯಿಲೆಗಳಿಗೆ ಲಸಿಕಾ ಕಾರ್ಯಕ್ರಮ ಲಭ್ಯ ಉಂಟಾ?
1: ನೋಡಿ, ಈಗಾಗಲೇ ಹೇಳಿದಂಗೆ ದನಗಳಲ್ಲಿ ಅನೇಕ ಕಾಯಿಲೆಗಳಿದ್ದಾವೆ. ಪ್ರಮುಖವಾಗಿ ಈ ಕಾಲುಬಾಯಿ ಜ್ವರ, ಚರ್ಮಗಂಟು ರೋಗ ಅಥವಾ ಬ್ರುಸಲ ರೋಗ ಅಥವಾ ಕಂದು ರೋಗ ಅಂತ ನಾವು ಹೇಳ್ತೀವಿ. ಇದಲ್ಲದೆ ಚಪ್ಪೆ ರೋಗ, ಗಳದೆ ರೋಗ ಅಂತಾನು ಇದಾವೆ. ಎಲ್ಲಾ ಕಾಯಿಲೆಗಳಿಗೂ ದನಗಳಲ್ಲಿ, ಜಾನುವಾರುಗಳಲ್ಲಿ ಕಂಡು ಬರುವ ಎಲ್ಲಾ ಕಾಯಿಲೆಗಳಿಗೂ ಲಸಿಕೆಗಳ ಲಭ್ಯತೆ ಇದೆ. ಕೆಲವೊಂದು
2: ಹೇಳಿ, ಹೆಸರೇಳಿ ಎಲ್ಲಿಂದ? ಹಲೋ ಮಾತಾಡಿ.
3: ನಮಸ್ಕಾರ ಸರ್, ನಮಸ್ಕಾರಗಳು.
2: ಪ್ರಶ್ನೆ ಕೇಳಿ. ನಮಸ್ಕಾರ
3: ಸರ್. ಲಸಿಕೆ ಹಾಕೋ ಸಮಯದಲ್ಲಿ ಸಾಕು ನಾಯಿಗಳಿಗೂ ಒಂದೇ ಸರ್ತಿ ಲಸಿಕೆ ಹಾಕಿಸ್ಬೇಕಂತ ನಾನು ನನ್ನ ಪ್ರಶ್ನೆಗಳ.
2: ಇನ್ನೊಮ್ಮೆ ಕೇಳಿ, ಕೇಳಲೇ ಇಲ್ಲ. ನೀವು ಸಣ್ಣದಾಗಿ ಮಾತಾಡಿ
3: ಸರ್. ನಾವು ಹಸು ಕರುಗಳಿಗೆ ಲಸಿಕೆ ಹಾಕಿಸ್ತೀವಲ್ಲ, ಆ ಸಮಯದಲ್ಲಿ ಸಾಕು ನಾಯಿಗಳಿಗೂ ಅದೇ ಸಮಯದಲ್ಲಿ ಲಸಿಕೆ ಹಾಕಿಸ್ಬೇಕಂತ ಕೇಳ್ತಾ ಇದ್ದೀನಿ.
2: ಹೇಳ್ತಾರೆ ಡಾಕ್ಟರ್ ವೀರೇಗೌಡ ಅವರು,
1: ಹಸುಗಳಿಗೆ ಬರೋ ಕಾಯಿಲೆಗಳು ಬೇರೆ, ನಾಯಿಗಳಿಗೆ ಬರೋ ಕಾಯಿಲೆಗಳೇ ಬೇರೆ. ಗೌಡ್ರೆ
3: ಮಾದೇವ್ ಶೆಟ್ರು ಸರ್.
2: ಗೊತ್ತಾಯ್ತು
1: ಮಾದೇವ್ ಶೆಟ್ರೆ. ಹಸುಗಳಿಗೆ ಬರುವ ಕಾಯಿಲೆಗಳಿಗೆ ಕಾಲುಬಾಯಿ ಜ್ವರ, ಚರ್ಮಗಂಟು ರೋಗ, ಚಪ್ಪೆ ರೋಗ, ಕಂದು ರೋಗ ಅಂತ ಇದಕ್ಕೆ ಲಸಿಕೆಗಳು ಬೇರೆ ಇರ್ತವೆ. ನಿಮ್ಮ ಮನೆಯಲ್ಲಿ ಸಾಕೋ ನಾಯಿಗಳಿಗೆ ವಿಶೇಷವಾಗಿ ಹುಚ್ಚು ನಾಯಿ, ನಾಯಿ ಹುಚ್ಚು ಬರದೇ ಇರೋಂಗೆ ರೇಬಿಸ್ ಕಾಯಿಲೆ ವಿರುದ್ಧ ಒಂದು ಲಸಿಕೆ ಹಾಕ್ಸ್ಬೇಕು. ಇನ್ನು ಅದರಲ್ಲಿ ಜಾಂಡೀಸ್ ಅಥವಾ ಹೆಪಟೈಟಿಸ್ ಆಗಬಾರ್ದು, ಅಥವಾ ಬೇರೆ ಇನ್ನುಳಿದ ಡಿಸ್ಟೆಂಪರ್ ಕಾಯಿಲೆ ಅಥವಾ ಕರುಳಿನ ಬೇನೆ ಬರಬಾರ್ದಂತ ಬೇರೆ ಬೇರೆ ಲಸಿಕೆಗಳಿದ್ದಾವೆ ನಾಯಿಗಳಲ್ಲಿ. ಅದನ್ನ ನೀವು ಸ್ವಂತ ಖರ್ಚಿನಲ್ಲಿ ನಾಯಿಗಳಿಗೆ ಹಾಕ್ಸ್ಕೋಬೇಕಾಗುತ್ತೆ.
2: ಸಂತೋಷ. ಕರೆ ಮಾಡಿದ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ, ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಹೆಸರೇಳಿ ಸರ್ ಎಲ್ಲಿಂದ? ಹಲೋ, ಡಾಕ್ಟರ್ ವೀರೇಗೌಡ ಅವರೇ ಹೇಳಿ, ಹೆಸರೇಳಿ ಎಲ್ಲಿಂದ? ಕುರಿ ಮತ್ತು ಮೇಕೆಗಳಲ್ಲಿ ಕಂಡುಬರುವಂತಹ ಪ್ರಮುಖ ಕಾಯಿಲೆಗಳ ಬಗ್ಗೆ ಹೇಳಿ ಡಾಕ್ಟರ್ ವೀರೇಗೌಡ.
1: ನೋಡಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಅನೇಕ ಮಂದಿ ಕುರಿ ಮತ್ತು ಮೇಕೆಗಳನ್ನು ಕೂಡ ಎಚ್ಚೆತ್ತುವ ಸಾಕ್ತಾ ಇದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಈ PPR ಕಾಯಿಲೆ ಅಥವಾ ಕುರಿ ಸಿಡುಬು, ಇಲ್ಲ ನೀಲಿ ನಾಲಿಗೆ ರೋಗ, ನೆರಡೆ ರೋಗ, ಆಂಥ್ರಾಕ್ಸ್ ಅಂತ ಹೇಳ್ತೀವಿ ನಾವು, ಹೀಗೆ ಅನೇಕ ರೀತಿಯ ಕಾಯಿಲೆಗಳು ಬಂದಿದ್ದಾವೆ. ಇದರಲ್ಲಿ ಪ್ರಮುಖವಾಗಿ ನಾವು PPR ಕಾಯಿಲೆನ ನಾವು ಕುರಿ ಮತ್ತು ಮೇಕೆಗಳ ಪ್ಲೇಗ್ ಅಂತಾನೆ ನಾವು ಕರೀಬಹುದು. ಅದು ಅಷ್ಟೊಂದು ಬಾಧಿಸ್ತವೆ ನಮ್ಮ ಕುರಿಗಾರರಿಗೆ. ಇದಕ್ಕೆ ಕೂಡ ನಾವು ಭಾರತ ಸರ್ಕಾರದ ರಾಷ್ಟ್ರೀಯ ಜಾನುವಾರು ರೋಗ ನಿಯಂತ್ರಣ ಕಾರ್ಯಕ್ರಮದಡಿಯಲ್ಲಿ ರೈತರಿಗೆ ಉಚಿತವಾಗಿ ಈ ಲಸಿಕೆಯನ್ನು ನಾವು ಹಾಕ್ತಾ ಇದ್ದೀವಿ. ಈ ಕಾಯಿಲೆ ನಾವು ಹತೋಟಿಗೆ ತಂದಿದ್ದೀವಿ. ಇನ್ನೇನು ನಿರ್ಮೂಲನೆ ಕೂಡ ಮಾಡೋ ಒಂದು ಸ್ಥಿತಿಯಲ್ಲಿ ಇದ್ದೀವಿ. ಇನ್ನು ಎರಡನೇದಾಗಿ ಕುರಿ ಸಿಡುಬು ಅಥವಾ ಮೇಕೆ ಸಿಡುಬು ಕಾಯಿಲೆ ಕೂಡ ವರ್ಷಕ್ಕೊಮ್ಮೆ ಬಾರಿ ಬೇಸಿಗೆ ಶುರುವಾಗ ಮೊದಲೇ ಜನವರಿ ಫೆಬ್ರವರಿ ಮಾರ್ಚ್ ಒಳಗಡೆಗೆ ನಾವು ಲಸಿಕೆ ಹಾಕಿದ್ರೆ ಆ ಒಂದು ಸಿಡುಬು ಕೂಡ ಕಾಯಿಲೆ ಕೂಡ ನಾವು
2: ನಿಯಂತ್ರಣ ಮಾಡಿ. ಎಲ್ಲಿಂದ?
4: ಹಲೋ ನಮಸ್ಕಾರ.
2: ನಮಸ್ಕಾರ,
4: ನಾನು ಸದಾನಂದ ನಾಯಕ್ ಅಂತ ಉಡುಪಿ ಜಿಲ್ಲೆಯಿಂದ.
2: ಹೇಳಿ ಸದಾನಂದ ಅವರೇ.
4: ಸರ್, ನಾವು ಆಸ್ಪತ್ರೆಗೆ ಹೋದಾಗ ನಮ್ಗೊಂದು ಫೈಲ್ ಇರ್ತದೆ, ಏನು ಟ್ರೀಟ್ಮೆಂಟ್ ತಗೊಂಡಿದ್ದೇವೆ ಅಂತ ಹೇಳಿ. ಅದೇ ರೀತಿ ನಮ್ಮ ಮನೆಯಲ್ಲಿರುವ ದನ ಕರುಗಳಿಗೆ ಒಂದೊಂದು ಫೈಲ್ ಮಾಡಿದ್ರೆ ನಮ್ಮ ಡಾಕ್ಟರ್, ನಾವು ಒಂದೇ ಡಾಕ್ಟರ್ನ ಕರೆಯೋದಕ್ಕೆ ಕಂಡು ಬರೋದಿಲ್ಲ. ಇದೇ ನಮ್ದು ಹತ್ತಿರದ ಬೇರೆ ಬೇರೆ ಡಾಕ್ಟರ್ನ ಕರ್ಕೊಂಡು ಬರ್ತೇವೆ, ಒಮ್ಮೆ ಒಬ್ಬರನ್ನು ಕರ್ಕೊಂಡು ಬಂದ್ರೆ ಇನ್ನೊಬ್ಬರನ್ನ ಕರ್ಕೊಂಡು ಬರ್ತೇವೆ. ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗಿಲ್ಲ. ಇನ್ನೊಬ್ರು ಬಂದು ಬೇರೆ ಇಂಜೆಕ್ಷನ್ ಕೊಡ್ತಾರ, ಮತ್ತೆ ಅವರು ಯಾವುದು ಗವರ್ಮೆಂಟ್ ಇಂದ ಸಪ್ಲೈ ಆದದ್ದು ಇಂಜೆಕ್ಷನ್ ಕೊಟ್ಟಿ ಮೆಡಿಸಿನ್ ಕೊಟ್ಟಿದಾರ ಅಥವಾ ಮೆಡಿಕಲ್ ನಿಂದ ತಂದದ ಅಂತ ಎಲ್ಲ ಅದ್ರಲ್ಲಿ ಬರೆದುಕೊಂಡ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆಗ್ತದೆ ಅಂತ ಅನ್ಕೊಳ್ತೇನೆ. ಕೆಲವರು ಹೀಗೆ ಗವರ್ಮೆಂಟ್ ಸಪ್ಲೈನದ್ದು ಕೊಟ್ಟು ಮೆಡಿಕಲ್ ನಿಂದ ತಂದದಂತ ಯಾವ್ದೊಂದು ರೆಸಿಪ್ಟ್ ಅನ್ನು ತೋರಿಸ್ತಾರೆ. ಹೀಗೆಲ್ಲ ಆಗೋದಕ್ಕಿಂತ ಒಂದೊಂದು ಫೈಲ್ ತರ ಮಾಡಿದ್ದಾರೆ ನಮ್ಮ ದನಗಳಿಗೆ ಒಳ್ಳೆದಂತ ನನ್ನ ಅನುಭವ. ಅಂದ್ರೆ ನಾನು ತುಂಬಾ ಒಂದು ಒಮ್ಮೆ ಕೆಚ್ಚಲ ಬಂದು ನನ್ನ ದನಕ್ಕೆ ಅದು ಹೋಯ್ತದು ಅಂದ್ರೆ ಡಾಕ್ಟರ್ ಕಾರಲ್ಲಿ ಬರುದು, ಬೈಕಲ್ಲಿ ಬರುದು, 500 ಕೊಡು, 1000 ಕೊಡು ಅಂತ ಹೇಳ್ತಿದ್ರು. ಈಗ ನನ್ ತುಂಬಾ ಖರ್ಚಾಯ್ತು. ಇದೊಂದು ಎಲ್ಲ ರೈತರದೊಂದು ಸಮಸ್ಯೆ. ಇದಕ್ಕಾಗಿ ಒಂದು ಪಶು

0: ಏನಾದ್ರು ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ ನನ್ನ ಅನಿಸಿಕೆ.
1: ಅಗತ್ಯವಾಗಿ ಸದಾನಂದ ನಾಯಕರವರೇ, ನಿಮ್ಮ ಏನೋ ಸ್ವೀಕಾರ ಮಾಡ್ತೀವಿ ಇದನ್ನ. ಏನಂದ್ರೆ, ನಾಯಿಗಳಲ್ಲಿ ಈಗಾಗಲೇ ನಾವು ಲಸಿಕೆ ಹಾಕಿದ್ದಕ್ಕೆ ಒಂದು ಕಾರ್ಡ್ ಅನ್ನ ನಾವರೇ ಕೊಡ್ತಾರೆ. ಅದೇ ರೀತಿ ಹಸುಗಳಿಗೆ ಓಲೆ ಹಾಕುವ ಉದ್ದೇಶ ಏನಪ್ಪ ಅಂತಂದ್ರೆ, ಈ ಹಸುಗೆ ಯಾವತ್ತು ಗರ್ಭಧಾರಣೆ ಆಗಿತ್ತು, ಯಾವತ್ತು ಯಾವ ಲಸಿಕೆ ಕೊಟ್ಟಿತ್ತು ಅನ್ನೋದು ಆ ಒಂದು ನಮ್ಮ ರಾಷ್ಟ್ರೀಯ ಜಾನುವಾರು ಆರೋಗ್ಯ ಅಡಿಯ ಕಾರ್ಯಕ್ರಮದ ಅಡಿಯಲ್ಲಿ ಅದು ರೆಕಾರ್ಡ್ ಆಗ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದು ಇನ್ನು ವಿಶೇಷವಾಗಿ ನಿಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಯಾವ ಟ್ರೀಟ್ಮೆಂಟ್ ಕೊಟ್ಟಿದ್ದು ಕೂಡ ರೆಕಾರ್ಡ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಕೆಚ್ಚಲು ಬಾವು ಟ್ರೀಟ್ಮೆಂಟ್ ಒಬ್ಬರು ಮತ್ತೊಂದು ಔಷಧಿ ಕೊಡ್ತಾರೆ, ಮತ್ತೊಬ್ಬರು ಮತ್ತೊಂದು ಔಷಧಿ ಕೊಡ್ತಾರಂತ. ಅದಕ್ಕೆ ನೀವೇ ನಿಮ್ಮ ಮನೇಲಿ ಎಷ್ಟು ರಾಸುಗಳಿದಾವೋ ಅಷ್ಟು ರಾಸುಗಳಿಗೆ ಒಂದೊಂದು ಸಣ್ಣ ಒಂದು ಕೈಪಿಡಿ ಅಂತ ಒಂದು ಪುಸ್ತಕ ಇಟ್ಕೊಂಡ್ಬಿಟ್ಟು, ಯಾವ ಯಾರು ಪಶುವೈದ್ಯರು ಬಂದಾಗ ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಆ ಟ್ರೀಟ್ಮೆಂಟ್ನ ಅದರಲ್ಲಿ ನಮೂದಿ ಮಾಡ್ಕೋಬೇಕಾಗಿರೋದು ನಿಮ್ಮ ಒಂದು
2: ಜವಾಬ್ದಾರಿ
1: ಆಗಿದೆ. ನಾವು ಕೂಡ ಎಷ್ಟೊಂದ್ಸತಿ ಪಶುವೈದ್ಯರಾಗಿದ್ದಾಗ ನಾವು ರೈತರಿಗೆ ಅದೇ ಕೆಲಸ ಕೂಡ ಮಾಡಿದೀವಿ. ನಾವು ಲಸಿಕೆ ಅಥವಾ ಕೃತಕ ಗರ್ಭಧಾರಣೆ ಆಗಿರೋದು ಬಗ್ಗೆ ಮಾತ್ರ ನಾವು ಸರ್ಕಾರದಲ್ಲಿ ಕಿವಿ ಓಲೆ ಮುಖಾಂತರ ನಾವು ದಾಖಲಾತಿಯನ್ನು ಇಟ್ಕೊಂಡಿರ್ತೀವಿ. ನೀವು ಎಲ್ಲಿಗೆ ಹಸು ಮಾರಿದ್ರೆ ಕೂಡ ಆ ಒಂದು ದಾಖಲೆ ವರ್ಗಾವಣೆ ಆಗ್ತಾ ಇರ್ತದೆ. ಸೊ ನೀವು ನಿಮ್ಮ ರಾಸುಗಳು ಮನೇಲಿ ಎಷ್ಟಿದಾವೋ ಅಷ್ಟಕ್ಕೆ ಒಂದೊಂದು ಸಣ್ಣ ಒಂದು ಕೈ ಬರಹದಲ್ಲಿ ಮಾಡುವಂತ ಒಂದು ಕೈಪಿಡಿಯನ್ನು ಇಟ್ಕೊಂಡು ಬಿಟ್ಟು ಈ ಸೌಲಭ್ಯವನ್ನು ನೀವು ಪಶುವೈದ್ಯರಿಂದ ಪಡ್ಕೋಬಹುದು. ಸದಾನಂದ ನಾಯಕರವರೇ,
0: ಗವರ್ಮೆಂಟ್ ಬಂದ ಫ್ರೀ ಮದ್ಯಾಹ್ನ ಇರ್ತದಲ್ಲ ನಿಮ್ ಪಶುವೈದ್ಯ ಇದ್ರಲ್ಲಿ ಆಸ್ಪತ್ರೆಗಳಲ್ಲಿ, ಅದನ್ನು ಅವರು ಇಲ್ಲಿ ಬಂದು ನಾವು ಮೆಡಿಕಲ್ ನಿಂದ ತಂದೆ ಅಂತ ಒಂದು ರಿಸಿಪ್ಟ್ ತೋರಿಸಿ ನಮ್ಮಿಂದ ಹಣ ಕೇಳ್ತಾರೆ. ಇದಕ್ಕೆ ಏನ್ ಮಾಡುದು
1: ನೋಡಿ, ಎಲ್ಲಾ ಲಸಿಕೆಗಳು ಉಚಿತವಾಗಿ ಎಲ್ಲಾ ಸರ್ಕಾರಿ ಏನೋ ಆಸ್ಪತ್ರೆಗಳ ಮುಖಾಂತರ ಮತ್ತು ಕರ್ನಾಟಕ ಆಲೋ ಮಹಾಮಂಡಳಿ ಮುಖಾಂತರ ವಿಶೇಷವಾಗಿ ಉಚಿತವಾಗಿ ಸರಬರಾಜು ಮಾಡೇ ಮಾಡ್ತಾ ಇದ್ದಾರೆ ನಾಯಕರವರೇ. ಇನ್ನು ಚಿಕಿತ್ಸೆಗೆ ವಿಶೇಷವಾಗಿ ಕೆಚ್ಚಲು ಬಾವು ಅನ್ನೋ ಚಿಕಿತ್ಸೆಗೆ ಒಳಪಡಿರುವಾಗ ಕೆಲವೊಂದು ಔಷಧಿಗಳು ಕೆಲವೊಂದು ಜಾನುವಾರುಗಳಲ್ಲಿ ನಿರ್ದಿಷ್ಟವಾಗಿ ಅದನ್ನೇ ಕೊಡಬೇಕಾದ ಒಂದು ಪರಿಸ್ಥಿತಿಯಲ್ಲಿ ಸರಬರಾಜು ಇಲ್ಲದೆ ಇದ್ದಾಗ ಮಾತ್ರ ಅವರು ಆ ರೀತಿ ನಿಮಗೆ ಹೇಳಿರ್ಬೋದು. ಸರಬರಾಜು ಆಗುವಂತ ಔಷಧಿಗಳು ಆ ಆಸ್ಪತ್ರೆಗಳಲ್ಲಿ ಆ ಒಂದು ಬೋರ್ಡ್ ಮೇಲೆ ಅವರು ಡಿಸ್ಪ್ಲೇ ಮಾಡಿರ್ತಾರೆ. ನಮ್ಮಲ್ಲಿ ದಾಸ್ತಾನದಲ್ಲಿ ಇರುವಂತ ಔಷಧಿಗಳ ವಿವರಗಳು ಈ ರೀತಿ ಇದೆ ಅಂತ ಆ ದಾಸ್ತಾನದಲ್ಲಿ ವಿವರದಲ್ಲಿ ನಮೂದೇ ಮಾಡಿದ್ರೆ, ಆ ದಾಸ್ತಾನದಲ್ಲಿ ಔಷಧಿ ಇದ್ರೆ ಅದನ್ನ ಅವ್ರು ಬರ್ಕೊಡ್ಲಿಕ್ಕೆ ಹೋಗಲ್ಲ, ಅದನ್ನ ಅವ್ರು ಖರೀದಿ ಮಾಡ್ಲಿಕ್ಕೂ ಆಗಲ್ಲ, ಅವಕಾಶ ಇಲ್ಲ. ಅದು ದಯಮಾಡಿ ಇದನ್ನ ನೀವು ಪರೀಕ್ಷೆ ಮಾಡಿದ್ರೆ ನಿಮ್ಗೆ ಇದಕ್ಕೆ ನಿಮ್ಗೆ ಉತ್ತರ ಸಿಗ್ಬೋದು ನಾಯಕರವರೇ.
0: ಧನ್ಯವಾದಗಳು.
2: ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ಪ್ರಾಣಿಗಳಲ್ಲಿ ಕಂಡು ಬರುವ ಪ್ರಮುಖ ರೋಗ ಮತ್ತು ಲಸಿಕಾ ಕಾರ್ಯಕ್ರಮ ಇದು ನೇರ ಪ್ರಸಾರ ಕಾರ್ಯಕ್ರಮ. ಹೇಳಿ ಸರ್, ಅಲ್ಲಿಂದ.
3: ನಮಸ್ತೆ ಸರ್, ಪಾಂಡುಪುರ ತಾಲೂಕಿನಿಂದ ಸರ್.
2: ಹಾ ಕೇಳಿ
3: ಸರ್. ನಮ್ದು ಏನಂದ್ರೆ ಸರ್, ಈಗ ಹಸುಗಳಿಗೆ ಉಣ್ಣಿದು ಇಂಜೆಕ್ಷನ್ ಮಾಡೋರು ಹೋಗ್ತಾ ಇರಲ್ಲ ಸರ್, ಹೇಗೆ ಅದಕ್ಕೆ
2: ಉಣ್ಣೆ ರೋಗ? ಗೊತ್ತಾಯ್ತು, ಹೇಳ್ತಾರೆ ಡಾಕ್ಟ್ರೆ.
1: ಏನ್ ಹೆಸರು ನಿಮ್ದು?
3: ಪ್ರಸನ್ನ ಕುಮಾರ್ ಎನ್ಕೆ ಅಂತ ಸರ್, ಪಾಂಡುಪುರ.
1: ಪ್ರಸನ್ನ ಕುಮಾರ್ ಅವರೇ, ಪಾಂಡುಕುಮಾರ್, ಪಾಂಡುಪುರ ತಾಲೂಕು, ಮಂಡ್ಯ ಜಿಲ್ಲೆ. ಉಣ್ಣೆಗೆ ಬರ್ದಂಗೆ ಇಂಜೆಕ್ಷನ್ ಯಾವುದು ಇಲ್ಲ. ನಾಯಿಗಳಲ್ಲಿ ಕೆಲವೊಂದ್ಸರಿ ಇಂಜೆಕ್ಷನ್ ಮಾಡ್ತೀವಿ ನಾವು, ಒಂದು ವಾರ 15 ದಿವಸದ ಮಟ್ಟಿಗೆ ಮಾತ್ರ ಅದು ಪರಿಣಾಮಕಾರಿಯಾಗಿರ್ತದೆ. ಉಣ್ಣೆ ಬರ್ದಂಗೆ ನೋಡ್ಕೊಳಂಗೆ ನೀವು ಮೈ ಮೇಲೆ ಒಂದು ಸಿಂಪಡಣೆ ಮಾಡ್ಲಿಕ್ಕೋಸ್ಕರ ಸಾಕಷ್ಟು ಔಷಧಿಗಳು ಈಗಾಗಲೇ ಬಂದಿದ್ದಾವೆ. ಕೆಲವೊಂದು ಔಷಧಿಗಳು ಒಂದು 15 ದಿವಸ, 1 ತಿಂಗಳು ಅಥವಾ 2 ತಿಂಗಳು ಪರಿಣಾಮಕಾರಿ ಇರ್ತವೆ. ಅದರದ ಒಂದು ವೆಚ್ಚ ಕೂಡ ಅಷ್ಟೇ ಒಂದು ಇರ್ತದೆ. ಇನ್ನು ಇಲಾಖೆಯಿಂದನೇ ಕೊಡಬೇಕಾಗಿರೋ ಒಂದು ಔಷಧಿಗಳು ಕೆಲವೊಂದು ಸಿಂಪಡಣೆ ಮಾಡ್ಕೋಬೇಕು. ಇಂತಿಷ್ಟು ಪ್ರಮಾಣದಲ್ಲೇ ನೀವು ನೀರಿನಲ್ಲಿ ಬೆರೆಸಬೇಕು ಅಂತ ಅವರ ಸಲಹೆ ಮೇಲೆಗೆ ಅಷ್ಟೇ ಮಾಡಬೇಕು. ಇಂಜೆಕ್ಷನ್ ಮಾಡಿಸ್ಕೊಂಡು ಉಣ್ಣೆನ ನಾವು ನಿವಾರಣೆ ಮಾಡೋ ಒಂದು ಪದ್ಧತಿ, ಅದನ್ನ ತೀವ್ರತರವಾಗಿ ನಾವು ಅದನ್ನ ಪಾಲಿಸ್ತಾ ಇಲ್ಲ ಪ್ರಸನ್ನ ಕುಮಾರ್ ಅವರೇ.
3: ಸರ್, ಅದು ಹೇಳಿದ್ರು ಒಂದ್ಸಲ ನಾನ್ ತಂದು ಮಾಡಿಸ್ತೆ, ಅದಕ್ಕೂ ಕಮ್ಮಿ ಆಗಿದೆ ಸರ್. ಏನಾದ್ರೂ ಈಗ ನೀವ್ ಹೇಳಿದ್ರಲ್ಲ ಮೆಡಿಕಲ್ ಅಲ್ಲಿ ಏನಾದ್ರೂ ನೀವ್
1: ಅದನ್ನೇ ಹೇಳ್ತಾರೆ, ಅದು ಇಂಜೆಕ್ಷನ್ ಮುಖಾಂತರ ಕಡಿಮೆ ಆಗುವಂತ ಔಷಧಿಗಳ ಪ್ರಮಾಣ, ಅದರಲ್ಲೂ ವಿಶೇಷವಾಗಿ ದನಗಳಲ್ಲಿ, ನಾಯಿಗಳಲ್ಲಿ, ಬೇರೆ ಪ್ರಾಣಿಗಳಲ್ಲಿ ಅದು ಅದಕ್ಕೆ ಹೌದು ನಿಜ. ಅದಕ್ಕೆ ನೀವು ಇಂಜೆಕ್ಷನ್ ಮುಖಾಂತರ ಮಾಡೋದು ಬಿಟ್ಬಿಟ್ಟು ಬೇರೆ ಬೇರೆ ಔಷಧಿಗಳನ್ನ ಈ ಮೇಲ್ಗಡೆ ಶೋಲ್ಡರ್ ಇರುತ್ತಲ್ಲ, ಬೆನ್ನು ಮೂಳೆ ಮೇಲೆ ಒಂದ್ ಎರಡು ತೊಟ್ಟು ಹಾಕಿದ್ರೆ ಸಾಕು, ಮೈ ಮೇಲೆ ಪೂರ್ತಿ ಅದು ಕರ್ಪೂರ ತರ ಹರಡ್ಕೊಳ್ತದೆ. ಆ ರೀತಿಯ ಔಷಧಿಗಳು ಸಿಗ್ತಾ ಇದಾವೆ. ಆದ್ರೆ ಸರ್ಕಾರದಿಂದ ಎಲ್ಲಾ ಔಷಧಿಗಳು ಸರಬರಾಜು ಆಗಿದಾವೆ ಅಂತ ಹೇಳ್ತಾ ಇಲ್ಲ. ಇದನ್ನ ತಾವು ಪಶುವೈದ್ಯರ ಸಲಹೆ ಮೇರೆಗೆ ತಗೊಂಡ್ ಬಂದು, ಯಾಕಂದ್ರೆ ಅದರದ್ದು ದೇಹದ ತೂಕಕ್ಕೆ ಅನುಗುಣವಾಗಿ ನಾವು ಇಷ್ಟು ಮಿಲಿ ಲೀಟರ್ಗಳನ್ನ ಬೆನ್ನು ಮೂಳೆ ಮೇಲೆ ಹಾಕ್ಬೇಕು ಅನ್ನೋದು ಪ್ರಮಾಣ ತರ ಹಾಕ್ಬೇಕು. ಹಂಗಾಗಿ ನೀವು ಪಶುವೈದ್ಯರ ಸಲಹೆ ಇಲ್ಲದೆ ನೀವಾಗಿ ಯಾವುದೇ ರೀತಿಯ ಸ್ವ ಚಿಕಿತ್ಸೆಯನ್ನ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅವರ ಸಲಹೆ ಪಡೆದು ಹಾಕಿಸ್ಕೊಳ್ಳಿ. ಈಗ ಉತ್ತಮವಾದ ಔಷಧಿಗಳು ಬಂದಿದ್ದಾವೆ, ಅದು ಮಾರ್ಕೆಟ್ ಅಲ್ಲಿ ಲಭ್ಯ ಇದೆ, ಅದನ್ನ ದಯಮಾಡಿ ನೀವು ಉಪಯೋಗ ಪಡ್ಕೋಬಹುದು.
3: ಓಕೆ, ತುಂಬಾ ಥ್ಯಾಂಕ್ಸ್.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ

0: ಹಲೋ ಕೃಷಿರಂಗ, ನೇರ ಪ್ರಸಾರ ಕಾರ್ಯಕ್ರಮ. ಹೆಸರೇಳಿ, ಎಲ್ಲಿಂದ?
1: ನಾವು ರಾಯಬಾಗದಿಂದ ಭೀಮರಾವ್ ಕೊಕ್ಕಟ್ಟೆ ಮಾತಾಡಿದ್ರಿ.
0: ಮಾತಾಡ್ರಿ ಭೀಮರಾವ್ರಿಜಿ.
1: ಹಸು ಜಾನುವಾರುಗಳಿಗೆ ರೋಗ ಬಂದ್ರೆ ಮನುಷ್ಯರಿಗೆ ಬರ್ತೈತೆ ಅಂದ್ರೆ ಅದ ಸೋಂಕು ರೋಗ ಏನಾದ್ರೆ ಅಲ್ಲ?
2: ಹೌದು, ಜಾನುವಾರುಗಳಿಗೆ ಬರುವಂತ ಕಾಯಿಲೆ ಮನುಷ್ಯರಿಗೂ ಬರುವಂತದ್ದು ಒಂದಷ್ಟು ಇದಾವೆ
0: ಭೀಮರಾವ್ರೇ.
2: ಈಗ ಕಂದು ರೋಗ ಅಂತ ಬರ್ತದೆ ಜಾನುವಾರುಗಳಲ್ಲಿ.
1: ಹ್ಞೂ,
2: ಬ್ರುಸುಲಾ ಅಥವಾ ಅದು ಕೊನೆ ಹಂತದಲ್ಲಿ ಅಬಾರ್ಷನ್ ಆಗುತ್ತೆ, ಗರ್ಭಪಾತ ಆಗಿರುತ್ತೆ. ಅದರಿಂದ ಬಂದಂತ ಒಂದು ಹಾಲ ಪ್ಯಾಶ್ಚರೈಸೇಷನ್ ಮಾಡಲಿಲ್ಲ, ಕುದಿಸಲಿಲ್ಲ ಅಂತಂದ್ರೆ, ನೀವು ಕುದಿಸದೆ ಕೂಡಿದ್ರೆ ಹಾಲು ಅಥವಾ ಕುರಿ ಮೇಕೆಯಲ್ಲಿ ಕೂಡ ಬರ್ತದೆ ಈ ಕಂದು ರೋಗ ಇದು. ಅದರಿಂದ ಮಾಂಸ ತಿಂದ್ರೆ ಎಮ್ಮಿಗಿದಾವೆ, ಎಮ್ಮೆಯಿಂದನೂ ಬರ್ತದೆ ಇದು. ಹಾಲು ಕುದಿಸಿ ಹಾಲು ಕುಡಿಬೇಕು, ಕುದಿಸದೆ ಕುಡಿದ್ರೆ. ಇದರಿಂದ ಕೆಲವೊಂದು ಕಾಯಿಲೆಗಳು, ಕಂದುರೋಗದ ಜೀವಾಣು ಇರ್ಬೋದು ಅಥವಾ ನಮ್ಮಲ್ಲಿ ಟೈಫಾಯ್ಡ್ ಅಂತ ಏನ್ ಬರ್ತದೆ ಮನುಷ್ಯರಲ್ಲಿ, ಅದೇ ಒಂದು ರೋಗಾಣು ಜಾನುವಾರುಗಳಲ್ಲೂ ಇರ್ಬೋದು, ಅದು ಕೂಡ ಬರ್ತದೆ. ನೀವು ಯಾವುದೇ ರೀತಿಯಲ್ಲಿ ಕುದಿಸಿ ಆರಿಸಿದ ಹಾಲನ್ನ ಅಥವಾ ಪ್ಯಾಶ್ಚರೀಕರಿಸಿದ ಹಾಲನ್ನ ಕುಡಿದ್ರೆ, ಅಥವಾ ಮೇಕೆ ಅಥವಾ ಕುರಿ ಮಾಂಸ ಬಳಸುವಂತ ಜನಗಳು ಅದನ್ನ ಸರಿಯಾದ ರೀತಿಯಲ್ಲಿ ಬೇಯಿಸಿ ತಿನ್ನದಾದ್ರೆ ಯಾವುದೇ ಕಾಯಿಲೆಗಳು ಜಾನುವಾರುಗಳಿಂದ, ಜಾನುವಾರು ಉತ್ಪನ್ನಗಳಿಂದ ಬರಕ್ ಸಾಧ್ಯತೆ ಇಲ್ಲ. ನೀವು ಹಸಿ ಮಾಂಸ ಅಥವಾ ಹಸಿ ಹಾಲು ಅಥವಾ ಅರ್ಧಂಬರ್ಧ ಬೆಂದ ಮೊಟ್ಟೆ ಮಾಂಸನ ನೀವು ಉಪಯೋಗಿಸಲಬಾರದು.
0: ನಮಸ್ತೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ. ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರೇಳಿ ಸರ್, ಎಲ್ಲಿಂದ?
3: ಗಣ್ಯರಿಬ್ಬರಿಗೂ ನಮಸ್ತೆ. ನಂಜನಗೂಡಿಂದ ಮಹೇಶ್ ನಾಯಕ್ ಮಾತಾಡ್ತಾ ಇದ್ದೀನಿ.
0: ನಮಸ್ಕಾರ ಸರ್, ಹೆಸರೇಳಿ?
3: ಮಹೇಶ್ ನಾಯಕ್ ಸರ್, ನಂಜನಗೂಡಿಂದ.
0: ಓಕೆ, ಕೇಳಿ ಪ್ರಶ್ನೆ ಸರ್.
2: ಹೇಳಿ ಮಹೇಶ್ ನಾಯಕ್ ಅವರೇ.
3: ಡಾಕ್ಟರ್ ಸಾಹೇಬ್ರು ನಮಸ್ತೆ. ಎರಡು ಪ್ರಶ್ನೆ ಇದೆ ಗುರುಗಳೇ.
2: ಹೇಳಿ.
3: ಮೊದಲನೇದು, ನಾನು ಇವತ್ತು ಕೂಡ ಮೈಸೂರಿನಲ್ಲಿ ನೋಡಿದೆ, ಮಂದೆ ಕುರಿಗಾಯಿಗಳು ಅಂತೇಳಿ ಇಬ್ರು ಪಾಪ ಒಂದು 100-200 ಕುರಿಗಳನ್ನ ಎತ್ಕೊಂಡು ಹೋಯ್ತಾ ಇರ್ತಾರೆ. ಇಂಥ ಕುರಿಗಳಿಗೆ ಲಸಿಕೆಗಳು ಯಾವ ರೀತಿ ಲಭ್ಯ ಆಗುತ್ತೆ, ಬಗ್ಗೆ ಅವ್ರ ಇದೆಯಾ, ಸರ್ಕಾರದಿಂದ ಯಾವ ರೀತಿ ಕ್ರಮ ಇದೆ ಅಂತ ಹೇಳಿ
0: ಹೇಳ್ತಾರೆ.
2: ಮಂದೆ ಕುರಿಗಳು ಅವರು ಊರಲ್ಲೇ ಇರ್ಲಿ ಅಥವಾ ಬೇರೆ ಕಡೆ ವಲಸೆ ಕುರಿಗಳು ಅಂತಾನು ಹೇಳ್ತೀವಿ ನಾವು, ಎಲ್ಲೇ ಇರ್ಲಿ ಆ ಹತ್ತಿರದ ಪಶುವೈದ್ಯರಲ್ಲಿ ನೀವು ನೋಂದಾಯಿಸಿಕೊಂಡು, ನಾವು ಇಲ್ಲೇ ಇದ್ದೀವಿ, ಇಷ್ಟು ದಿವಸ ಇದ್ದೀವಿ, ಈಗ ಈ ಜನವರಿ ಬಂತು ಅಥವಾ ಈಗ ಸೆಪ್ಟೆಂಬರ್ ಬಂದಿದೆ, ಈಗ ಗಳೆದೆ ರೋಗ ಅಂತ ಬರ್ತದೆ, ನಾವು ಗಳೆದೆ ರೋಗದ ವಿರುದ್ಧ ಲಸಿಕೆ ಬೇಕು ಅಂತ ಹೇಳಿದ್ರೆ ಅವರು ನಿಮ್ಮ ಒಂದು ಮನವಿಯನ್ನು ಸ್ವೀಕಾರ ಮಾಡಿ ಇಂತಿಷ್ಟು ಲಸಿಕೆ ಬೇಕು ಅಂತ ನಾವು ಕೇಂದ್ರ ಕಾರ್ಯಾಲಯಕ್ಕೆ ಅದರ ಮನವಿ ಕೊಟ್ಟು ಅದರಿಂದ ಲಸಿಕೆ ತರಿಸ್ಕೊಂಡು ಮಾಡಕ್ಕೆ ಅವಕಾಶ ಇದೆ. ಅದನ್ನ ಆ ಒಂದು ಸೌಕರ್ಯವನ್ನ ದಯಮಾಡಿ ಪಡ್ಕೊಳಕ್ ಹೇಳಿ. ನೀವು ಕೇಳಿದ್ದು ಒಳ್ಳೆ ಪ್ರಶ್ನೆ.
0: ಕೇಳಿ
3: ಎರಡನೇ ಪ್ರಶ್ನೆ ಸರ್. ನಾವು ಗ್ರಾಮೀಣರು ಜನರ ಡಾಕ್ಟರ್ಗಿಂತ ದನದ ಡಾಕ್ಟರ್ಗೆ ಹೆಚ್ಚಿನ ಗೌರವ ಮತ್ತೆ ದೇವರು ಅಂತ ನಾವು ನೋಡ್ತೀವಿ.
2: ಧನ್ಯವಾದಗಳು. ಹೇಳಿ.
3: ನಾವು ಬಾಯಿ ಮಾತಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ. ಚಿತ್ರಗಳಲ್ಲಿದೆ, ಉದಾಹರಣೆಗೆ 777 ಚಾರ್ಲಿ, ನಮ್ಮ ಶಂಕರ್ ನಾಗ್ ಅವರು ಒಂದು ಚಿತ್ರ ಮಾಡಿದ್ರು ತಾಳಿಯ ಬಗ್ಗೆ. ಸರ್, ಪ್ರಶ್ನೆ ಏನಂದ್ರೆ, ಆ ಚಿತ್ರದಲ್ಲಿ ಒಂದು ಸಾಕು ನಾಯಿ ತುಂಬಾ ಚೆನ್ನಾಗಿ ಆಕ್ಟಿವ್ ಆಗಿ ಮಾಲೀಕನಿಗೆ ಆದಂತ ಅನ್ಯಾಯವನ್ನ ತೀರ್ಸ್ಕೊಳ್ತದೆ. ಇಷ್ಟೊಂದು ಬುದ್ಧಿ ಶಕ್ತಿ ಇದೆಯಾ ಸಾಕು ಪ್ರಾಣಿಗಳಿಗೆ ಅಂತ ಸರ್?
2: ಹೌದು ಹೌದು. ನಾಯಿ, ನಾವು ವಿಶೇಷವಾಗಿ ಹೇಳ್ಬೇಕಂದ್ರೆ ನಾಯಿಗಳಿಗೆ ಆ ರೀತಿ ತರಬೇತಿ ಕೊಟ್ಟಿರ್ತಾರೆ. ನಮ್ಮಂತೆ ಸಂಘಜೀವಿ, ಸಹಜೀವಿ, ಅತ್ಯಂತ ಒಬಿಡಿಯಂಟ್ ಆಗಿರುವಂತ ಜೀವಿ. ಹಾಗಾಗಿ ನಾಯಿಗಳಿಗೂ ಬಾಯಿ ಮಾತೊಂದು ಬರಲ್ಲ ಅಷ್ಟೇ, ನಮಗೆ ನಿಷ್ಠೆಯಿಂದ ಇರುವಂತ ಒಂದು ಪ್ರಾಣಿ ಅಂದ್ರೆ ನಾಯಿನೇ, ಅದಕ್ಕೆಲ್ಲ ಅರ್ಥವಾಗುತ್ತೆ. ಹಂಗಾಗಿ ನೀವು ನಿಮ್ಮ ಒಂದು ಗಮನಿಸಿರೋದು ಸರಿನೇ ಇದೆ.
0: ಧನ್ಯವಾದಗಳು. ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮ. ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗ ಮತ್ತು ಲಸಿಕಾ ಕಾರ್ಯಕ್ರಮ ಇದು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯವಾಗಿತ್ತು. ಅನೇಕ ಕೇಳುಗರು ಕರೆ ಮಾಡಿ ಉತ್ತರವನ್ನ ಪಡೆದುಕೊಂಡ್ರು, ಇನ್ನು ಕೆಲವರು ಕರೆ ಮಾಡಿದ್ರು ಲೈನ್ ಸಿಕ್ಕಿಲ್ಲ, ಅವರು ನಮ್ಮ ಕಾರ್ಯಕ್ರಮವನ್ನು ಕೇಳಿದ್ದಾರೆ ಅಂತ ನಾವು ಭಾವಿಸ್ತೇವೆ. ಹಾಗೆ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ನಮ್ಮ ಎಲ್ಲ ಕೇಳುಗರ ಪ್ರಶ್ನೆಗಳಿಗೆ ಅಗದಿ ಖುಷಿಯಿಂದ ಕಾಳಜಿಯಿಂದ ಉತ್ತರಿಸಿದ ಬೆಂಗಳೂರು ಪಶು ವೈದ್ಯಕೀಯ ಕಾಲೇಜು ಹೆಬ್ಬಾಳದ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಎಂ ವೀರೇಗೌಡ ಅವರಿಗೂ ಎಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ, ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.
2: ನಮಸ್ಕಾರ. ನಮಸ್ಕಾರ ರೈತ ಬಾಂಧವರಿಗೂ, ನಮಸ್ಕಾರ ಆಕಾಶವಾಣಿಗೆ. ನಾನು ಇಲ್ಲಿ ಬರಮಾಡಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅನುವು ಮಾಡಿಕೊಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಗೌಡ್ರೆ.
4: ನಮಸ್ಕಾರ ರೈತ ಬಾಂಧವರೇ. ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು

0: ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಪ್ರಮುಖ ರೋಗಗಳು ಮತ್ತು ಲಸಿಕಾ ಕಾರ್ಯಕ್ರಮ ಈ ವಿಷಯವಾಗಿ ಉತ್ತರಿಸಿದವರು ಹೆಬ್ಬಾಳದ ಪಶುವೈದ್ಯಕೀಯ ಕಾಲೇಜಿನ ಹಿರಿಯ ಪ್ರಾಧ್ಯಾಪಕರಾದ ಡಾ ವೀರೇಗೌಡ ಅವರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ ಜಿ, ತಾಂತ್ರಿಕ ನೆರವು ಎಸ್ ಶ್ರೀನಿವಾಸುಲು ಮತ್ತು ಸೈಯದ್ ನಜೀವುಲ್ಲಾ. ಹಲೋ ಕೃಷಿ ರಂಗ, ರಾಜ್ಯವ್ಯಾಪಿ ಪ್ರಸಾರವಾದ ಈ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಮಡಿಕೇರಿ, ಸಮಯ 7:20.
3: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
4: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
3: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
5: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ 1 ಕ್ಲಿಕ್ ನಲ್ಲಿ. ಅರೆ ವಾ,
6: ಸಿಕ್ಕಿಬಿದ್ರು.
7: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, ಆರ್ಬಿಐ ಹೇಳುತ್ತೆ.
8: ಜಾಣರಾಗಿರಿ, ಜಾಗರೂಕರಾಗಿರಿ.
2: ನಿಧನ ಸುದ್ದಿ. ಮೂಲತ ಯವಕಪಾಡಿ ಗ್ರಾಮ ಹತ್ರ ಇಕ್ಕ ವಿರಾಜಪೇಟೆ ನ್ಯೂ ಎಕ್ಸ್ಟೆನ್ಷನ್ ಲಿವಾ ಸೆಂಜ ಮಾಜಿ ಸಬ್ ಇನ್ಸ್ಪೆಕ್ಟರ್ ಅಂಜಪರವಂಡ ಮಾಚಯ್ಯ ಅಂಗಡಪೊಣ್ಣು ವಾಣಿ ಅಯ್ಯಂಗ ಇಂದು ಮರಣಪಟ್ಟಿತ್ತು. ಅಳುವ ದಂಡಪಾಯತ್ರ ಅಂಜಪರವಂಡ ವಾಣಿ ಇಂಗಡ ಚಾವು ತಡಿನ ವಿರಾಜಪೇಟೆ ನ್ಯೂ ಎಕ್ಸ್ಟೆನ್ಷನ್ಲುಳ್ಳ ಸ್ವಂತ ಮನೆಯಲ್ಲಿ ಬೆಚ್ಚಿತ್ತು. ಆಖಿರಿ ಕಾರ್ಯ ನಾಳೆ ಮಜ್ಜನ 3 ವಿರಾಜಪೇಟೆ ಕೊಡವ ಸಮಾಜ ಕ್ಯಾಕೊಳತು ನಡಪ. ಚೇರಂಬಾಣೆ ಕೊಳಗದಾಳು ನಿವಾಸಿ ಪಾಣತ್ತಲೆ ದಿವಂಗತ ಬೆಲ್ಲು ಅವರ ಪತ್ನಿ 52 ಪ್ರಾಯದ ರತಿಯವರು ಇಂದು ನಿಧನರಾದರು. ಪಾಣತ್ತಲೆ ರತಿ ತವರು ಮನೆ ಗುತ್ತಿಮುಂಡನ ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
9: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ, ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.
10: ಸುದ್ದಿ ಜೊಂಪೆ ಓದುತ್ತಿರುವ ಚೊಕ್ಕಡಿ ವಾಣಿ ವೆಂಕಟೇಶ್. ಜೊಂಪೆನ ವಿವರ. ವರ್ಷದ ವರ್ಷಕ್ಕೆ ಮಳೆ ಪ್ರಮಾಣ ಕಮ್ಮಿಯಾಗ್ತಿದ್ದು ಕಳೆದ 30 ಈ ಸಲ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ತುಂಬಾ ಕಮ್ಮಿಯಾಯಿತು. ಆದ್ದರಿಂದ ಅರಣ್ಯ ಮತ್ತು ಪರಿಸರ ಸಂರಕ್ಷಣೆಗೆ ಎಲ್ಲ ಕಡೆ ಜಾಸ್ತಿ ಒತ್ತು ಕೊಡಕೂತ ಜಿಲ್ಲಾಧಿಕಾರಿ ಎಸ್ ಜಿ ಸೋಮಶೇಖರರಾವ್ ಹೇಳಿದವು. ಕರ್ನಾಟಕ ಅರಣ್ಯ ಇಲಾಖೆ ಕೊಡಗು ವೃತ್ತ ಮಡಿಕೇರಿನ ಕಡೆಯಿಂದ ಮಡಿಕೇರಿನ ಅರಣ್ಯ ಭವನದ ಅಂಗಳದಲ್ಲಿ ಇಂದು ನಡೆದ ರಾಷ್ಟೀಯ ಅರಣ್ಯ ಹುತಾತ್ಮರ ದಿನಾಚರಣೆ ನಿಟ್ಟಲ್ಲಿ ನಾಡಿನ ಅರಣ್ಯ ಮತ್ತು ವನ್ಯಜೀವಿ ಸಂಪತ್ತು ಸಂರಕ್ಷಣೆ ಮಾಡ್ಕನ ಪ್ರಾಣತ್ಯಾಗ ಮಾಡಿದ ಅರಣ್ಯ ಹುತಾತ್ಮರ ಸ್ಮಾರಕಕ್ಕೆ ಪುಷ್ಪಗುಚ್ಛ ಇಟ್ಟು ಗೌರವ ನಮನ ಸಲ್ಲಿಸಿಯೂ ಮಾತಾಡಿದವು. ಮಲೆನಾಡು ಭಾಗದಲ್ಲಿ ಸೆಪ್ಟೆಂಬರ್ ತಿಂಗಳಿನೂ ಸಹ ಮಳೆ ಆಗ್ತಿತ್ತು. ಆದರೆ ಈಗ ಮಳೆ ಇಲ್ಲದಂಗಾಗಿ ಬಿಸಿಲಿನ ವಾತಾವರಣ ಕಾಣ್ತಿಟ್ಟು. ಆದ್ದರಿಂದ ಪರಿಸರ ಮತ್ತೆ ಅರಣ್ಯ ಸಂರಕ್ಷಣೆಗೆ ಹಿಂದೆಗಿಂತ ಇಂದು ಜಾಸ್ತಿ ಒತ್ತು ಕೊಡೋದು ಮುಖ್ಯ ಅಂತ ಇವು ಹೇಳಿದವು. ಈ ಸಂದರ್ಭ ಕೊಡಗು ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಸೋನಲ್ ವೃಷ್ಣಿ, ಜಿಲ್ಲಾ ಪಂಚಾಯಿತಿ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಎನ್ ಬಿಂದುಮಣಿ, ನಿವೃತ್ತ ಏರ್ ಮಾರ್ಷಲ್ ಕೆಸಿ ಕಾರ್ಯಪ್ಪ ಸೇರಿದಂತೆ ಮುಖ್ಯಪಟ್ಟವು ಹಾಜರಿದ್ದವು. ಜಿಲ್ಲೆಯ ಪ್ರವಾಸಿ ಜಾಗಗಳನ್ನ ಪರಿಸರ ಸ್ನೇಹಿಯಾಗಿ ಇನ್ನಷ್ಟು ಜನಪ್ರಿಯಗೊಳಿಸುವುದು, ಸ್ಥಳೀಯ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡುವುದು, ಹಾಗೆ ಪ್ರವಾಸಿಗರಿಗೆ ಒಳ್ಳೆ ಅನುಭವ ಕಲ್ಪಿಸುವ ನಿಟ್ಟಲ್ಲಿ ಬೇರೆ ಬೇರೆ ಇಲಾಖೆಗ ಮತ್ತೆ ಸಂಘ ಸಂಸ್ಥೆಯು ಸಮನ್ವಯದಿಂದ ಕೆಲಸ ಮಾಡಕೂತ ಜಿಲ್ಲಾಧಿಕಾರಿ ಎಸ್ ಜಿ ಸೋಮಶೇಖರರಾವ್ ತಿಳಿಸಿದವು. ಮಡಿಕೇರಿನ ತಮ್ಮ ಕಚೇರಿನ ಸಭಾವಾಡಿಯಲ್ಲಿ ಪ್ರವಾಸೋದ್ಯಮ ದಿನಾಚರಣೆ ನಿಟ್ಟಲ್ಲಿ ಇಂದು ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವು ಮಾತಾಡಿದವು. ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರಾದ ಶಶಿಧರವು ಮಾತಾಡಿ, ಸಾಂಪ್ರದಾಯಿಕ ಹಂಗೆ ಸಾಂಸ್ಕೃತಿಕ ಪ್ರವಾಸೋದ್ಯಮಕ್ಕೆ ಆದ್ಯತೆ ನೀಡುವ ನಿಟ್ಟಲ್ಲಿ ಕೊಡಗಿನ ಸಾಂಪ್ರದಾಯಿಕ ಆಹಾರ ಮೇಳ, ಕಾಫಿ, ಜೇನು, ಸಂಬಾರ ಪದಾರ್ಥಗ ಸೇರಿದಂತೆ ಸ್ಥಳೀಯ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮಳಿಗೆಗಳನ್ನ ಆಯೋಜಿಸಿಕೆ ಉದ್ದೇಶಿಸಲಾಯಿತು. ಧಾರ್ಮಿಕ ಕೇಂದ್ರಗಳಾದ ತಲಕಾವೇರಿ, ಭಾಗಮಂಡಲ, ಓಂಕಾರೇಶ್ವರ ದೇವಸ್ಥಾನ, ಪ್ರವಾಸಿ ಜಾಗಗಳಾದ ರಾಜಸೀಟು, ನಿಸರ್ಗಧಾಮ ಸೇರಿದಂತೆ ಪ್ರವಾಸಿ ತಾಣಗಳಲ್ಲಿ ಹೆರಿಟೇಜ್ ವಾಕ್ ಕಾರ್ಯಕ್ರಮ ನಡೆಸಿಕೆ ಉದ್ದೇಶಿಸಲಾಯಿತು ಅಂತ ಇವು ಹೇಳಿದವು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿನ ಸಭೆ ಸಹ ನಡೆದು. ಈ ಸಂದರ್ಭ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಎನ್ ಬಿಂದುಮಣಿ, ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗ ಮುಖ್ಯಪಟ್ಟವು ಹಾಜರಿದ್ದವು. ಸೋಮರಪೇಟೆ ತಾಲೂಕು ಮಟ್ಟದ ಪ್ರಜಾಸೇವಾ ಆಂದೋಲನಾ ಸಭೆ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಾ ಮಂತರ್ ಗೌಡ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಬೆಳಗ್ಗೆ 10:30 ಕೊಡ್ಲಿಪೇಟೆ

0: ಕಿರಿಕೊಡ್ಲಿ ಮಠದ ಶ್ರೀಮತಿ ಭದ್ರಮ್ಮ ಮಹಂತಪ್ಪ ಕಲ್ಯಾಣ ಮಂಟಪದಲ್ಲಿ ನಡೆದಿದೆ. ಸೋಮವಾರಪೇಟೆ ತಾಲೂಕಿನ ಸಾರ್ವಜನಿಕರು ಪ್ರಜಾಸೇವಾ ಆಂದೋಲನದಲ್ಲಿ ಭಾಗವಹಿಸಿ ತಮ್ಮ ಕುಂದುಕೊರತೆ ಸಂಬಂಧ ಮನವಿ ಸಲ್ಲಿಸಿ ಪರಿಹಾರ ಪಡ್ಕಣಕ್ಕಂತ ತಹಶೀಲ್ದಾರರು ತಿಳಿಸಿದರು. ಕರ್ನಾಟಕ ಸವಿತಾ ಸಮಾಜ ಅಭಿವೃದ್ಧಿ ನಿಗಮದಿಂದ 2026-27 ಸಾಲಿನಲ್ಲಿ ಬೇರೆ ಬೇರೆ ಯೋಜನೆಗಳಿಗೆ ಸೇವಾ ಸಿಂಧು ತಂತ್ರಾಂಶದ ಮೂಲಕ ಅರ್ಜಿ ಕರೆದಳು. ಸ್ವಂತ ಉದ್ಯೋಗ ಸಾಲ, ಅರಿವು ಶೈಕ್ಷಣಿಕ ಸಾಲ, ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನತ ವ್ಯಾಸಂಗಕ್ಕೆ ಸಾಲ ಯೋಜನೆಗಳಡಿ ಸೌಲಭ್ಯ ಒದಗಿಸಿಕೆ ಅಕ್ಟೋಬರ್ 1 ಅರ್ಜಿ ಹಾಕಕತ್ತ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ತಿಳಿಸಿದರು. ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ಒಳಚರಂಡಿ ಯೋಜನೆಯ ಕಾಮಗಾರಿ ಪೂರ್ತಿಯಾಗಿದ್ದು ಯೋಜನಾ ವ್ಯಾಪ್ತಿನ ಮನೆಗ ಹಂಗೆ ವಾಣಿಜ್ಯ ಕಟ್ಟಡಗಳಿಗೆ ಯುಜಿಡಿ ಸಂಪರ್ಕ ಕಲ್ಪಿಸುವ ಕೆಲಸ ಕೈಗೊಂಡಿದ್ದು ನಾಗರಿಕರು ತಮ್ಮ ಮನೆ ಹಂಗೆ ವಾಣಿಜ್ಯ ಕಟ್ಟಡಗಳ ಶೌಚಾಲಯ, ಸ್ನಾನಗೃಹ ಮತ್ತೆ ಅಡಿಗೆ ಮನೆಯಿಂದ ಹೊರಬರುವ ತ್ಯಾಜ್ಯ ನೀರಿನ ಮಾತ್ರ ಯುಜಿಡಿ ವ್ಯವಸ್ಥೆಗೆ ಸಂಪರ್ಕಿಸಬೇಕು. ಸಂಬಂಧಪಟ್ಟ ನಾಗರಿಕರು ಅರ್ಜಿ ನಮೂನೆ, ಈ ಸುತ್ತು ದಾಖಲೆ ಅಲ್ಲರೆ ನಮೂನೆ 3 ಪ್ರತಿನೊಟ್ಟಿಗೆ ಪುರಸಭೆಗೆ ಅರ್ಜಿ ಹಾಕಿ ಸೌಲಭ್ಯ ಪಡ್ಕಣಕ್ಕಂತ ಪುರಸಭೆನ ಮುಖ್ಯಾಧಿಕಾರಿಯು ತಿಳಿಸೇಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ.
1: ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲುಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲುಕೊಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಎರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
2: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
3: ಭಾರತಿ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
2: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
3: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
2: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
5: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಷೀನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
2: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
6: ಖರೀದಿಸಲು ಬನ್ನಿ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್, ಗೋಣಿಕೊಪ್ಪಲ್.
7: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಕೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
8: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ. 50,000 ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ಖರೀದಿಗೆ 3 ಡೋರ್ ವಾಟರ್ ಫ್ರೀ, 1,25,000 ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಷೀನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
8: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9606017186.
9: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ 2 ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
10: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದು ಡೈಮಂಡ್ ನೆಕ್ಲೇಸ್ ಬೇಕೇ ಬೇಕು.
11: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೇಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
10: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
2: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
12: ಅಲ್ಲ, ಮಂಗಲಾಲತೆ ಇನ್ನು ಸುಮಾರು ಫಂಕ್ಷನ್ಸ್ ಉಂಟು. ಅದಂಗ ನಿಂಗಕ್ಕೆ 5 ಪೇರ್ ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಚಿಟ್ರನ?
2: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪಲ.
12: ಇಲ್ಲ, ವಿರಾಜಪೇಟೆರ ರೇಮಂಡ್ಸ್ ಶಾಪ್ ಅಲ್ಲಿ ನಂಗ 8 ಪೇರ್ ಫ್ಯಾಬ್ರಿಕ್ ಕಟ್ಕೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಚಿಡೋಕ 1 ಪೇರ ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತೆಂಗಿ ಮದಿ, ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನೈ.

0: ಸಮಯ ಮಾತ್ರ ಉಳ್ಳೋ.
1: ದ ರೇಮನ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
2: ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು
1: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
3: ಸುದ್ದಿ ಸಮಾಚಾರ ಓದ್ಯಡುಳ್ಳ ಕುಂಜೀರ ಗಿರೀಶ್ ಭೀಮಯ್ಯ. ಜಿಲ್ಲರ ಮುಖ್ಯಪಟ್ಟ ಪ್ರವಾಸಿ ತಾಣತ್ ಮನ್ನಾರ ಕುಡಿಪನೀರ ವ್ಯವಸ್ಥೆ, ಶೌಚಾಲಯ, ವಾಹನ ಪಾರ್ಕಿಂಗ್, ಪಿಂಜ ಸೂಚನೆ ಫಲಕ ಕುಡ್ನಕ್ಕೆ ಅಗತ್ಯ ಮೂಲ ಸೌಕರ್ಯ ಕೊಡಪಂಡ ಕೂಟಕ್ಕೆ ಪ್ರವಾಸಿಗರ ಸುರಕ್ಷತೆಗೆ ಆದ್ಯತೆ ಕೊಡ್ಕೊಂಡು ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಅವಣಚಿ. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ಇಂದು ನಡೆದ ಜಿಲ್ಲಾ ಪ್ರವಾಸೋದ್ಯಮ ಅಭಿವೃದ್ಧಿ ಸಮಿತಿ ಸಭೆಯ ಕೊರವುಕಾರಿಕೆ ವಹಿಸಿದ ಔತಕ್ಕೆ ಬಂದತ್ತು. ಜಿಲ್ಲರ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಪುದಿಯ ಯೋಜನೆ ಮಾಡುವಂಡ ಕೂಟಕ್ಕೆ ಇಕ್ಕಕಲೆ ಉಳ್ಳ ಪ್ರವಾಸಿ ತಾಣ ನಿರ್ವಹಣೆ ಪಿಂಜ ಗುಣಮಟ್ಟ ಸುಧಾರಣೆಗೆ ಆದ್ಯತೆ ಕೊಡ್ಕೊಂಡು ಜಿಲ್ಲರ ನೈಸರ್ಗಿಕ, ಐತಿಹಾಸಿಕ, ಪಿಂಜ ಸಾಂಸ್ಕೃತಿಕ ಪ್ರವಾಸಿ ಜಾಗತನ ಅರ್ ಅಭಿವೃದ್ಧಿ ಮಾಡಿತ್ತು. ಪ್ರವಾಸಿಯಕ್ಕೆ ಅಗತ್ಯ ಮೂಲ ಸೌಕರ್ಯ ಕೊಡಪ ನಿಟ್ಟಲು ಪ್ರವಾಸೋದ್ಯಮ ಚಟುವಟಿಕೆಗೆ ಪುರುಡು ಕೊಡ್ಕೊಂಡು ಅವನಚಿ. ಓಂಕಾರೇಶ್ವರ, ತಿರಿಕೆರ, ಮನ್ನಾರ, ಅಬ್ಬಿ ಫಾಲ್ಸ್ ಪಾಲ ರಿಪೇರಿ, ಅಬ್ಬಿ ಫಾಲ್ಸ್ ಶೌಚಾಲಯ ವ್ಯವಸ್ಥೆ, ಇರ್ಪು ಫಾಲ್ಸ್ ಅಭಿವೃದ್ಧಿ, ಲೇಸರ್ ಲೈಟ್ ಶೋ ಆಯೋಜನೆ, ಕುಶಾಲನಗರ ತಾವರೆಕೆರೆ ಅಭಿವೃದ್ಧಿ ಕೂಡ್ನಕ್ಕೆ ಬೇರೆ ಬೇರೆ ವಿಷಯತರ ಅಭಿವೃದ್ಧಿರ ಬಗ್ಗೆ ಅಸೋಸಿಯೇಷನ್ ಪ್ರಮುಖ ಸಲಹೆ ಕೊಡ್ತದೆ. ಜಿಲ್ಲಾಧಿಕಾರಿಯ ಊತಕ್ಕೆ ಬಂದಿತ್ತು ಎಲ್ಲ ವ್ಯವಸ್ಥಿತವಾಯಿತು ನಡಪಕ್ಕೆ ಪ್ರವಾಸೋದ್ಯಮ ಇಲಾಖೆರ ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಯ ಒತ್ತರ ಮೇಲೆ ಕಾರ್ಬಾರ್ ನಿಸೋಣೊಂದು ಅವನಚಿ. ಸಭೆಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಕೂಡ್ನಕ್ಕೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಯ ಕುಡಿಯಾಡಿತಿಂತು. ಗೌರಿ ಗಣೇಶ ನಮ್ಮೆರ ನೆರೆತು ಜಿಲ್ಲೆಯಲ್ಲಿ ಶಾಂತಿ, ಕಾನೂನು, ಸುವ್ಯವಸ್ಥೆ ಕಾತು ರಕ್ಷಣೆ ಮಾಡೋ ನಿಟ್ಟಲು ಎಲ್ಲರೂ ಸಹಕಾರ ತರಣೊಂದು ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ್ ಪಿಂಜ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಎನ್ ಬಿಂದುಮಣಿ ಅವು ಮನವಿ ಮಾಡಿಂಡಿತು. ಮಡಿಕೇರಿ ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಿಯಲ್ಲಿ ನಡೆದ ಸಭೆಯಲ್ಲಿ ಗೌರಿ ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆ ಪಿಂಜ ವಿಸರ್ಜನೆ ನೆರೆತು ಪಾಲನೆ ಮಾಡುವಂಡ ನಿಯಮಿತರ ಬಗ್ಗೆ ನಡೆದ ಮುಪ್ಪಡೆ ಸಭೆಯಲ್ಲಿ ಅವತಕ್ಕೆ ಬಂದತ್ತು. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರತನಕ್ಕೆ ಶಾಂತಿಯುತವಾಯಿತು. ಶ್ರದ್ಧಾ ಭಕ್ತಿಯಲ್ಲಿ ನಮ್ಮೆ ಕೈಕೊಂಡು ಭಕ್ತಿ ಬೆಚ್ಚೋನ ಡಿಜೆ ಬಾಂಡ ಅಂದು ಜಿಲ್ಲಾಧಿಕಾರಿ ಮನವಿ ಮಾಡಿಂಡತ್ತು. ಅಲ್ಲದೆ ಪ್ರತಿಯೊಂದು ವ್ಯವಸ್ಥೆಯಲ್ಲೂ ನ್ಯಾಯಾಲಯತರ ಆದೇಶ ಪ್ರಕಾರ ನಡ್ಕೊಂಡು ಅವು ನಡ್ಕೊಂಡು ಅರಿವು ಕೊಡ್ತತ್ತು. ಸಭೆಯಲ್ಲಿ ಪಲತರ ಇಲಾಖೆಯ ಅಧಿಕಾರಿಯ ಹಾಜರಿಂಜತ್ತು. ಮಾಜಿ ಪಟ್ಟಳಕರಡ ಸಂಘತರ 2025-26 ಸಾಲದ ಕಾಲತ್ರಮಾ ಸಭೆ ಇದೇ 13ನೇ ನಾಳಂಕೆ ಪೊಲಕ 10 ಮಡಿಕೇರಿಯಲ್ಲಿ ರೋಟರಿ ಸಭಾಬಡಿಯಲ್ಲಿ ನಡಪಂದು ಮಾಜಿ ಪಟ್ಟಳಕರಡ ಸಂಘತರ ಅಧ್ಯಕ್ಷ ಪಿಂಜ ಕಾರ್ಯಕಾರಿ ಮಂಡಳಿ ಅರಿಚಿಟ್ಟಿತ್ತು. ಸೋಮರಪೇಟೆ ತಾಲೂಕು ಮಟ್ಟದ ಪ್ರಜಾಸೇವಾ ಆಂದೋಲನ ಸಭೆ ಶಾಸಕ ಡಾಕ್ಟರ್ ಮಂತ್ರಗೌಡ ಎಂಡ ಕೊರವು ಕಾರ್ಯಕ್ಕೆ ನಾಳೆ ಪೊಲಕ 10 ಕೊಡ್ಲಿಪೇಟೆರ ಕಿರಿದೊಡ್ಡಿ ಮಠದ ಶ್ರೀಮತಿ ಭದ್ರಮ್ಮ ಮಹಾಂತಪ್ಪ ಕಲ್ಯಾಣ ಮಂಟಪದಲ್ಲಿ ನಡಪಂದು ಸೋಮರಪೇಟೆ ತಾಲೂಕರ ತಹಶೀಲ್ದಾರ್ ಕೆ ಕೃಷ್ಣಮೂರ್ತಿ ಅವು ಅರಿಚಿಟ್ಟಿತ್ತು. ಉಲಗತರ ಭಾರಿ ಬಲ್ಯ ಕೌಶಲ್ಯ ನಮ್ಮೆ ವರ್ಲ್ಡ್ ಸ್ಕಿಲ್ಸ್ ಪೈಪೋಟಿ ದಂಡ ಕಾಲಕೊಮ್ಮ ನಡಪ. ಕರ್ನಾಟಕ ರಾಜ್ಯ ಕೌಶಲ್ಯ ಒಲಿಂಪಿಕ್ಸ್ ದಂಡಾರ್ಥಿ 26-27 ಪೈಪೋಟಿನ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮತರ ಆಧನೆಯಲ್ಲಿ ಯೋಜನೆ ಮಾಡುವ ವರ್ಲ್ಡ್ ಸ್ಕಿಲ್ಸ್ ದಂಡಾರ್ಥಿ 28 ಜಾಗತಿಕ ಮಟ್ಟದ ಪೈಪೋಟಿ ಜಪಾನರ ಐಚಿಲ್ ನಡಪ. ಭಾರತ ದೇಶದ ಪ್ರತಿನಿಧಿ ಚುಡುಕು ಇರಾದೇವುಳ್ಳ ಬಾಲಕರ ಬಾಲಕರ್ತಿಯಕ್ಕೆ ಇಂಡಿಯಾ ಸಿಲ್ಕ್ಸ್ ದಂಡಾರ್ಥಿ 26 ಕಾರ್ಬಾರ ವೇದಿಕೆ ತಂದನುಂಡು. 63 ಬೋರೆ ಬೋರೆ ವೃತ್ತಿಪರ ಕೌಶಲ್ಯ ವಿಭಾಗತ್ತು 16-25 ಬಯತರ ಜಿಲ್ಲೆಯ ಬಾಲಕರ ಮಕ್ಕ ಉಲಗ ಕೌಶಲ್ಯ ಪೈಪೋಟಿಯಲ್ಲಿ ಕೂಡಿಯಾಡಲು ಇರಾದೇವುಳ್ಳ ಅಭ್ಯರ್ಥಿಯ ತಂಗಡ ಮೊಬೈಲ್ ಸಂಖ್ಯೆ ಪಿಂಜ ಆಧಾರ್ ಮಾಹಿತಿಯ ಕೂಡ www.skillsindiadigital.government.in ವೆಬ್ಸೈಟ್ಲಿ ಪೆದ ನೋಂದಣಿ ಮಾಡಿಯೋಲು. ಇದೇ 15ನೇ ನಾಳಂಕೆ ಆಖಿರಿ ನಾಳು ಆಯ್ತುಂಡು. ಇವರ ಅರಿವುಕ್ಕೆ 9060664 ಈ ಮೊಬೈಲ್ನ ಸಂಪರ್ಕ ಮಾಡೋಕ್ಕೆ ಪ್ರಕಟಣೆ ಅರಿಚಿಟ್ಟಿತ್ತು. ಕುಶಾಲನಗರ ಪುರಸಭಾ ವ್ಯಾಪ್ತಿಯಲ್ಲಿ ಒಳಚರಂಡಿ ಯೋಜನೆಯ ಕಾರ್ಬಾರ ಪೂರ್ತಿಯಾಯಿತು. ಯೋಜನಾ ವ್ಯಾಪ್ತಿರ ಮನೆ ಪಿಂಜ ವಾಣಿಜ್ಯ ಕಟ್ಟಡಕ್ಕೆ UGD ಸಂಪರ್ಕ ಕೊಡಪ ಕಾರ್ಬಾರ ಕೈಗೆತ್ತಂಡಿತ್ತು. ಯೋಜನಾ ವ್ಯಾಪ್ತಿರ ನಾಗರಿಕಂಗ ತಂಗಡ ಮನೆ ಪಿಂಜ ವಾಣಿಜ್ಯ ಕಟ್ಟಡ ಹತ್ರ ಟಾಯ್ಲೆಟ್, ಬಾತ್ರೂಮ್ ಪಿಂಜ ಅಡುಗೆ ಮನೆಯ ಪೊರಬಪ್ಪು ಕಲ್ಕ ನೀರಿನ ಮಾತ್ರ UGD ವ್ಯವಸ್ಥೆಗೆ ಸಂಪರ್ಕ ಮಾಡೋದು ಅವಶ್ಯ ಆಯ್ತುಂಡು. UGD ಸಂಪರ್ಕ ಪಡೆದೋಕ್ಕೆ ಸಂಬಂಧಪಟ್ಟ ನಾಗರಿಕಂಗ ನಿರ್ಕಮಾಣ ಅರ್ಜಿ ನಮೂನೆ ಈ ಸ್ವತ್ತು ದಾಖಲೆ ಅಲ್ಲಿಗೆ ಮುಪ್ಪಡೆ ಕೈಯಳ್ತರ ನಮೂನೆ ಮುಂದಂಡ ಪ್ರತಿರ ಕೂಡ ಪುರಸಭೆಗೆ ಅರ್ಜಿ ಕೊಡ್ತಿತ್ತು. ನಿರ್ಕಮಾಣ ಪಣ ಕಟ್ಟಿತ್ತು. UGD ಸಂಪರ್ಕ ವ್ಯವಸ್ಥೆ ಮಾಡೋಕ್ಕೆ ಪುರಸಭೆ ಕಾರ್ಯಾಲಯ ಕುಶಾಲನಗರ ಇಲ್ಲೇತರ ಪ್ರಕಟಣೆ ಅರಿಚಿಟ್ಟಿತ್ತು. ಪರಿಸರ ಸಂರಕ್ಷಣೆ ನಿಟ್ಟಲು ವಿರಾಜಪೇಟೆ ಪಟ್ಟಣ ಪಂಚಾಯಿತಿಯಲ್ಲಿ ದಂಡು ಲೀಟರ್ ಕಿಂಜ ಕಮ್ಮಿ ಉಳ್ಳ ಪ್ಲಾಸ್ಟಿಕ್ ನೀರಿನ ಕುಪ್ಪಿರ ಬಳಕೆ ಮಾರಾಟ ಪಿಂಜ ಸಂಗ್ರಹಣೆಯನ್ನು ಕೂಡನೆ ಜಾರಿಗೆ ಬಪ್ಪನಕ್ಕೆ ಪೂರ್ತಿ ನಿಷೇಧ ಮಾಡಿತ್ತು. ಪುರಸಭೆಯ ಮುಖ್ಯಾಧಿಕಾರಿ ನಾಚಪ್ಪ ಅವು ಆದೇಶ ಹೊರಡಿಸಿಟ್ಟಿತ್ತು. ಇಲ್ಲಿಗೆ ಬೇಟಿತರ ಸುದ್ದಿ ಸಮಾಚಾರ ತಂದತ್ತು.
2: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
1: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ.
0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
4: ಆಕಾಶವಾಣಿ ಈಗ ಪ್ರಕಟಣೆ, ನಂತರ ರಾಷ್ಟ್ರೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
5: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ

ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು. ಜಾಗತಿಕ ನಾವೀನ್ಯತೆ ಹಾಗೂ ಪರಿಹಾರಗಳ ಕೇಂದ್ರವಾಗಿ ಬ್ರಿಕ್ಸ್ ಒಕ್ಕೂಟ ಪರಿವರ್ತನೆ, ಬ್ರಿಕ್ಸ್ ವ್ಯಾಪಾರ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಾಳೆಯಿಂದ ಭಾರತದ ಅಧ್ಯಕ್ಷತೆಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆ ಆಯೋಜನೆ. ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಮಾಲೋಚನೆ. ಕರಾವಳಿ ಅಭಿವೃದ್ಧಿ ಮತ್ತು ಕಡಲ ಆರ್ಥಿಕತೆಗೆ ಸಮಗ್ರ ದೃಷ್ಟಿಕೋನ ಅಗತ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಜೂನಿಯರ್ ಪುರುಷರ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿ, ಮಲೇಷ್ಯಾ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಭಾರತ. ವಾರ್ತೆಗಳ ವಿವರ. ಬ್ರಿಕ್ಸ್ ರಾಷ್ಟಗಳು ಇಂದು ಜಾಗತಿಕ ನಾವೀನ್ಯತೆ ಮತ್ತು ಹೊಸ ಪರಿಹಾರಗಳ ಪ್ರಮುಖ ಕೇಂದ್ರಗಳಾಗಿ ಹೊರಹೊಮ್ಮುತ್ತಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಇಂದು ಆಯೋಜಿಸಲಾಗಿದ್ದ ಬ್ರಿಕ್ಸ್ ವ್ಯಾಪಾರ ವೇದಿಕೆಯ ನಾಯಕರ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು, ಪ್ರಸ್ತುತ ಬ್ರಿಕ್ಸ್ ಒಕ್ಕೂಟ ವಿಶ್ವದ ಶೇಕಡ 50ರಷ್ಟು ಜನಸಂಖ್ಯೆ, ಶೇಕಡ 40ರಷ್ಟು ಜಿಡಿಪಿ ಹಾಗೂ ಶೇಕಡ 25ಕ್ಕೂ ಹೆಚ್ಚಿನ ಜಾಗತಿಕ ವ್ಯಾಪಾರವನ್ನು ಪ್ರತಿನಿಧಿಸುತ್ತಿದೆ ಎಂದು ತಿಳಿಸಿದರು. ಜಾಗತಿಕ ಜಿಡಿಪಿಯು ಕಳೆದ ಕೆಲವು ವರ್ಷಗಳಲ್ಲಿ ಸುಮಾರು 2.5 ಪಟ್ಟು ಬೆಳೆದಿದ್ದರೆ ಬ್ರಿಕ್ಸ್ ದೇಶಗಳ ಒಟ್ಟು ಜಿಡಿಪಿಯು ಸುಮಾರು 4.5 ಪಟ್ಟು ಹಿಗ್ಗಿದ್ದು ವಿಶ್ವದ ಇತರ ದೇಶಗಳಿಗಿಂತ ದುಪ್ಪಟ್ಟು ವೇಗದಲ್ಲಿ ಆರ್ಥಿಕ ಬೆಳವಣಿಗೆ ಸಾಧಿಸುತ್ತಿದೆ ಎಂದರು. ಜಾಗತಿಕ ಅನಿಶ್ಚಿತತೆಗಳ ನಡುವೆ ಭಾರತವು ಜಾಗತಿಕ ಪ್ರಗತಿ ಮತ್ತು ಸ್ಥಿರತೆಗೆ ವಿಶ್ವಾಸಾರ್ಹ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದ ಅವರು, ಮೇಕ್ ಇನ್ ಇಂಡಿಯಾದಲ್ಲಿ ಉತ್ಪಾದನೆ ಕೈಗೊಂಡು ಹಾಗೂ ಭಾರತದೊಂದಿಗೆ ನಾವೀನ್ಯತೆಯಲ್ಲಿ ತೊಡಗಿ ಜಗತ್ತಿಗಾಗಿ ವಿಸ್ತರಿಸುವಂತೆ ಜಾಗತಿಕ ನಾಯಕರಿಗೆ ಕರೆ ನೀಡಿದರು. ಕಡಲ ಮಾರ್ಗಗಳ ಸುರಕ್ಷತೆ ಮತ್ತು ಮುಕ್ತ ಪೂರೈಕೆ ಸರಪಳಿಯನ್ನು ಪ್ರತಿಪಾದಿಸಿದ ಪ್ರಧಾನಿ, ಬ್ರಿಕ್ಸ್ ದೇಶಗಳು ತಮ್ಮ ಸಾಮೂಹಿಕ ಶಕ್ತಿಯನ್ನು ಜಾಗತಿಕ ಸವಾಲುಗಳಿಗೆ ಸೂಕ್ತ ಪರಿಹಾರವನ್ನಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದರು. ಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಕಳೆದ 5 ವರ್ಷಗಳಲ್ಲಿ ಜಾಗತಿಕ ಜಿಡಿಪಿಯ ಶೇಕಡ 40ಕ್ಕೂ ಹೆಚ್ಚಿನ ಪಾಲು ಬ್ರಿಕ್ಸ್ ದೇಶಗಳಿಂದಲೇ ಬಂದಿದ್ದು, ಬೃಹತ್ ದೇಶೀಯ ಮಾರುಕಟ್ಟೆಗಳು ಈ ಪ್ರಗತಿಗೆ ಬಲ ನೀಡಿವೆ ಎಂದರು. ದಕ್ಷಿಣ ಆಫ್ರಿಕಾದ ಅಧ್ಯಕ್ಷ ಸಿರಿಲ್ ರಾಮಫೋಸಾ ಅವರು, ತಯಾರಿಕೆ, ತಂತ್ರಜ್ಞಾನ ಹಾಗೂ ಮೌಲ್ಯವರ್ಧನೆಯಲ್ಲಿ ಜಾಗತಿಕ ದಕ್ಷಿಣ ರಾಷ್ಟಗಳು ನಾಯಕತ್ವ ವಹಿಸಬೇಕು ಎಂದು ಕರೆ ನೀಡಿದ್ದಲ್ಲದೆ ಏಕಪಕ್ಷೀಯ ನಿರ್ಬಂಧಗಳ ಕುರಿತು ಕಳವಳ ವ್ಯಕ್ತಪಡಿಸಿದರು. 18ನೇ ಬ್ರಿಕ್ಸ್ ಶೃಂಗಸಭೆಗೆ ರಾಜಧಾನಿ ನವದೆಹಲಿಯ ಭಾರತ್ ಮಂಟಪಂ ಸರ್ವಸನ್ನದ್ದವಾಗಿದ್ದು, ನಾಳೆಯಿಂದ 2 ದಿನಗಳ ಕಾಲ ಜಾಗತಿಕ ಮಟ್ಟದ ಮಹತ್ವದ ಆಯೋಜನೆಗೆ ಸಾಕ್ಷಿಯಾಗಲಿದೆ. ಈ ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್, ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಫೋಸ, ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತ್ತಾಹ್ ಎಲ್ ಸಿಸಿ, ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭುವೊ ಸುಬಿಯಾಂಟೊ, ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯನ್ ಹಾಗೂ ಅಬುಧಾಬಿಯ ಯುವರಾಜ ಶೇಖ್ ಖಾಲಿದ್ ಬಿನ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಸೇರಿದಂತೆ ಜಗತ್ತಿನ ಪ್ರಮುಖ ನಾಯಕರನ್ನು ಆತಿಥೇಯರಾಗಿ ಬರಮಾಡಿಕೊಳ್ಳಲಿದ್ದಾರೆ. ಸ್ಥಿತಿ ಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಧ್ಯೇಯವಾಕ್ಯದೊಂದಿಗೆ ಭಾರತವು 2026ರ ಬ್ರಿಕ್ಸ್ ಅಧ್ಯಕ್ಷತೆಯ ನೇತೃತ್ವ ವಹಿಸಿಕೊಂಡಿದೆ. ನಾಳೆ ಆರಂಭವಾಗಲಿರುವ ಶೃಂಗಸಭೆಯ ಮೊದಲ ದಿನದಂದು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ನಾಯಕರಿಗಾಗಿ ಒಳಗೊಳ್ಳುವಿಕೆಯ ಜಾಗತಿಕ ಆಡಳಿತ ಮತ್ತು ಬಹುಪಕ್ಷೀಯತೆಯ ಸಶಕ್ತೀಕರಣ ಎಂಬ ವಿಷಯದ ಕುರಿತು ಮಹತ್ವದ ಸಭೆ ನಡೆಯಲಿದೆ. ತದನಂತರ ನಾಯಕರು ಭಾರತ್ ಮಂಟಪಂನಲ್ಲಿ ಆಯೋಜಿಸಲಾಗಿರುವ ಭಾರತ್ ಇನ್ನೋವೇಟ್ಸ್ ಎಕ್ಸ್ಪೋಸಿಷನ್ ಪ್ರದರ್ಶನವನ್ನು ವೀಕ್ಷಿಸಲಿದ್ದು, ಜಂಟಿಯಾಗಿ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅಂದು ಸಂಜೆ ಪ್ರಧಾನಿಯವರು ಗೌರವಪೂರ್ವಕವಾಗಿ ಆಯೋಜಿಸಲಿರುವ ಔತಣಕೂಟದಲ್ಲಿ ಜಾಗತಿಕ ನಾಯಕರು ಪಾಲ್ಗೊಳ್ಳಲಿದ್ದು, ಶೃಂಗಸಭೆಯ ನಡುವೆಯೇ ಪ್ರಧಾನಿಯವರು ಪ್ರಮುಖ ದೇಶಗಳ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆಗಳನ್ನು ನಡೆಸಲಿದ್ದಾರೆ. ನಾಡಿದ್ದು ಪ್ರಧಾನಿಯವರು ಹಾಗೂ ಆಹ್ವಾನಿತ ಪ್ರತಿನಿಧಿಗಳು ಸ್ಥಿತಿ ಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆ, ಜಾಗತಿಕ ಸಮಗ್ರ ಪ್ರಗತಿಯ ಭವಿಷ್ಯದ ರೂಪುರೇಷೆ ಎಂಬ ಗೋಷ್ಠಿಯಲ್ಲಿ ಸಮಾಲೋಚನೆ ನಡೆಸಲಿದ್ದಾರೆ. 18ನೇ ಬ್ರಿಕ್ಸ್ ಶೃಂಗಸಭೆಯ ಅಂಗವಾಗಿ ಭಾರತದ ಸುಧಾರಿತ ಡೀಪ್ಟೆಕ್ ನಾವೀನ್ಯತೆಗಳನ್ನು ಪ್ರದರ್ಶಿಸಲು ಶಿಕ್ಷಣ ಸಚಿವಾಲಯ ಹಾಗೂ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಸಹಯೋಗದೊಂದಿಗೆ ನವದೆಹಲಿಯ ಭಾರತ್ ಮಂಟಪಂನಲ್ಲಿ ಆಯೋಜಿಸಲಾಗಿರುವ 2 ದಿನಗಳ ಭಾರತ್ ಇನ್ನೋವೇಟ್ಸ್ ಎಕ್ಸ್ಪೋಸಿಷನ್ ಪ್ರದರ್ಶನಕ್ಕೆ ಇಂದು ಚಾಲನೆ ದೊರೆತಿದೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಧ್ಯೇಯವಾಕ್ಯವಾದ ಸ್ಥಿತಿ ಸ್ಥಾಪಕ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ತತ್ವಕ್ಕೆ ಪೂರಕವಾಗಿ ದೇಶದ ಪ್ರಮುಖ 37 ಡೀಪ್ಟೆಕ್ ನವೋದ್ಯಮಗಳು ಹಾಗೂ ತಾಂತ್ರಿಕ ಉದ್ಯಮಗಳು ತಮ್ಮ ನೂತನ ತಂತ್ರಜ್ಞಾನಗಳನ್ನು ಈ ಪ್ರದರ್ಶನದಲ್ಲಿ ಅನಾವರಣಗೊಳಿಸುತ್ತಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ

0: ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ನವದೆಹಲಿಯಲ್ಲಿ ಇಂದು ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ರಾಜಕೀಯ, ಆರ್ಥಿಕ, ರಕ್ಷಣೆ, ಇಂಧನ, ಬಾಹ್ಯಾಕಾಶ, ಕೌಶಲ್ಯ, ಸಂಚಾರ ಸೇರಿದಂತೆ ವಿವಿಧ ಕ್ಷೇತ್ರಗಳ ದ್ವಿಪಕ್ಷೀಯ ಸಹಕಾರದ ಪ್ರಗತಿಯನ್ನು ಉಭಯ ನಾಯಕರು ಸಮಗ್ರವಾಗಿ ಪರಾಮರ್ಶಿಸಿದರು. ಇದೇ ವೇಳೆ ಪಶ್ಚಿಮ ಏಷ್ಯಾ ಹಾಗೂ ಕಪ್ಪು ಸಮುದ್ರದ ಪ್ರಾಂತ್ಯಗಳಲ್ಲಿ ನಡೆಯುತ್ತಿರುವ ಸಂಘರ್ಷಗಳು ಸೇರಿದಂತೆ ಪರಸ್ಪರ ಹಿತಾಸಕ್ತಿಯ ಪ್ರಮುಖ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ತಮ್ಮ ದೃಷ್ಟಿಕೋನಗಳನ್ನು ಹಂಚಿಕೊಳ್ಳಲಾಯಿತು. ಸಂಘರ್ಷಗಳು ಹಾಗೂ ಬಿಕ್ಕಟ್ಟುಗಳ ಪರಿಹಾರಕ್ಕೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯೇ ಸೂಕ್ತ ಮಾರ್ಗ ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿ ಶಾಂತಿ ಸ್ಥಾಪನೆಯ ಪ್ರಯತ್ನಗಳಿಗೆ ಭಾರತ ಸಂಪೂರ್ಣ ನೆರವು ನೀಡಲು ಸಿದ್ದವಿದೆ ಎಂದು ತಿಳಿಸಿದರು. ಮತ್ತೊಂದೆಡೆ ಭಾರತದಲ್ಲಿ ಇದೇ ತಿಂಗಳ 9ರಿಂದ ಇಂದಿನವರೆಗೆ ಪ್ರಥಮ ಬಾರಿಗೆ ಆಯೋಜಿಸಲಾಗಿದ್ದ ರಷ್ಯಾದ ಇನ್ನೋಪ್ರಾಮ್ ಇಂಡಿಯಾ ಅಂತಾರಾಷ್ಟೀಯ ಕೈಗಾರಿಕಾ ಪ್ರದರ್ಶನವನ್ನು ಉಭಯ ನಾಯಕರು ಶ್ಲಾಘಿಸಿದರು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಉಭಯ ದೇಶಗಳ ನಡುವಿನ ವಾಣಿಜ್ಯ ಹಾಗೂ ಕೈಗಾರಿಕಾ ಬಾಂಧವ್ಯವನ್ನು ಮತ್ತಷ್ಟು ವಿಸ್ತರಿಸಲು ಈ ಪ್ರದರ್ಶನ ದಾರಿದೀಪವಾಗಿದೆ ಎಂದ ನಾಯಕರು, ಪ್ರದರ್ಶನ ಕೇಂದ್ರಕ್ಕೆ ಖುದ್ದಾಗಿ ಭೇಟಿ ನೀಡಿ ಭಾಗವಹಿಸಿದ್ದ ಪ್ರತಿನಿಧಿಗಳು ಹಾಗೂ ಉದ್ಯಮಿಗಳೊಂದಿಗೆ ಸಂವಾದ ನಡೆಸಿದರು. ಇದೇ ವೇಳೆ ರಷ್ಯಾದಲ್ಲಿ ನಡೆಯಲಿರುವ 24ನೇ ಭಾರತ ರಷ್ಯಾ ವಾರ್ಷಿಕ ಶೃಂಗಸಭೆಗೆ ಪ್ರಧಾನಿಯವರನ್ನು ಅಧ್ಯಕ್ಷ ಪುಟಿನ್ ಆಹ್ವಾನಿಸಿದ್ದು ಪ್ರಧಾನಿಯವರು ಈ ಆಹ್ವಾನವನ್ನು ಸ್ವೀಕರಿಸಿದ್ದಾರೆ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ಪರಿಸರ ವಿಜ್ಞಾನ, ಭದ್ರತೆ, ಆರ್ಥಿಕತೆ, ತಂತ್ರಜ್ಞಾನ ಮತ್ತು ಮಾನವ ಅಭಿವೃದ್ಧಿಯ ಪರಸ್ಪರ ಸಂಯೋಜಿತ ವಲಯವಾಗಿ ಪರಿಗಣಿಸುವ ಅಗತ್ಯವಿದೆ ಎಂದು ಕೇಂದ್ರ ಭೂ ವಿಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಪ್ರತಿಪಾದಿಸಿದ್ದಾರೆ. ಕರಾವಳಿ ಪರಿಸರ ಭದ್ರತೆ ಮತ್ತು ಸುಸ್ಥಿರತೆ 2026 ಕುರಿತ ರಾಷ್ಟೀಯ ಸಮಾವೇಶವನ್ನು ವರ್ಚುವಲ್ ಮೂಲಕ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ 11,000 ರಿಂದ 12,000 ಕಿಲೋಮೀಟರ್ ವ್ಯಾಪ್ತಿಯ ಕರಾವಳಿಯು ಸಮುದ್ರ ಸಂಪನ್ಮೂಲ ಹಾಗೂ ಕಡಲ ಆರ್ಥಿಕತೆಯ ಅಭಿವೃದ್ಧಿಗೆ ಅಪಾರ ಸಾಮರ್ಥ್ಯವನ್ನು ಹೊಂದಿದೆ ಎಂದು ತಿಳಿಸಿದರು. ಭಾರತದ ಕರಾವಳಿ ಹಾಗೂ ಸಮುದ್ರ ಪರಿಸರ ವ್ಯವಸ್ಥೆಯ ಸದ್ಬಳಕೆಗೆ ವೈಜ್ಞಾನಿಕ ಜ್ಞಾನ, ಪರಿಸರ ಸುಸ್ಥಿರತೆ ಮತ್ತು ಆರ್ಥಿಕ ವಿಕಾಸವನ್ನು ಒಳಗೊಂಡ ಸಮಗ್ರ ವಿಧಾನ ಅನಿವಾರ್ಯವಾಗಿದೆ ಎಂದರು. ದೇಶದ ಬೃಹತ್ ಡೀಪ್ ಓಷನ್ ಮಿಷನ್ ಮಹತ್ವವನ್ನು ಒತ್ತಿ ಹೇಳಿದ ಸಚಿವರು, ಭಾರತವು ಸ್ವದೇಶಿ ತಂತ್ರಜ್ಞಾನ ಸಾಮರ್ಥ್ಯಗಳನ್ನು ವೃದ್ಧಿಸಿಕೊಳ್ಳುವ ಜೊತೆಗೆ ಆಳ ಸಮುದ್ರದ ಸಂಪನ್ಮೂಲಗಳ ಶೋಧನೆಯತ್ತ ವೇಗವಾಗಿ ಹೆಜ್ಜೆ ಇಡುತ್ತಿದೆ ಎಂದರು. ಬ್ರಿಕ್ಸ್ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳುವ ನಿಟ್ಟಿನಲ್ಲಿ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಇಂದು ನವದೆಹಲಿಗೆ ಆಗಮಿಸಿದರು. ಅವರನ್ನು ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಖಾತೆ ರಾಜ್ಯ ಸಚಿವ ಶಾಂತನು ಠಾಕೂರ್ ಬರಮಾಡಿಕೊಂಡರು. ನವದೆಹಲಿಯಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆ 2026 ಮುನ್ನ ರಷ್ಯಾ ಒಕ್ಕೂಟದ ಮೊದಲ ಉಪಪ್ರಧಾನಿ ಡೆನಿಸ್ ಮ್ಯಾಂತುರೋವ್ ಅವರನ್ನು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ನವದೆಹಲಿಯಲ್ಲಿ ಇಂದು ಭೇಟಿ ಮಾಡಿದ್ದಾರೆ. ಈ ವೇಳೆ ಉಭಯ ನಾಯಕರು ಭಾರತ ರಷ್ಯಾ ನಡುವಿನ ಸುದೀರ್ಘ ಆರ್ಥಿಕ ಸಹಕಾರವನ್ನು ಮತ್ತಷ್ಟು ವಿಸ್ತರಿಸುವ ಹಾಗೂ ಸದೃಢಗೊಳಿಸುವ ಕುರಿತು ಸಮಾಲೋಚನೆ ನಡೆಸಿದ್ದಾರೆ. ಚೀನಾದ ಮೋಚಿಯಲ್ಲಿ ನಡೆದ ಜೂನಿಯರ್ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿಯ ಮೊದಲನೇ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಜೂನಿಯರ್ ಪುರುಷರ ತಂಡ ಮಲೇಷಿಯಾ ತಂಡವನ್ನು 3-1 ಗೋಲುಗಳ ಅಂತರದಿಂದ ಮಣಿಸಿ ಫೈನಲ್ನಲ್ಲಿ ಸ್ಥಾನ ಭದ್ರಪಡಿಸಿಕೊಂಡಿದೆ. ಭಾರತೀಯ ತಂಡದ ನಾಯಕ ಅನ್ಮೋಲ್ ಎಕ್ಕಾ 2 ಗೋಲು ಗಳಿಸಿದರೆ ಸುಖೇಂದರ್ 1 ಗೋಲು ಗಳಿಸಿದರು. 5 ಬಾರಿ ಚಾಂಪಿಯನ್ ಭಾರತ ತಂಡ ಚೀನಾ ತೈಪಿಯನ್ನು ಎ ಗುಂಪಿನ ಪಂದ್ಯದಲ್ಲಿ 15-0 ಅಂತರದ ಭರ್ಜರಿ ಗೆಲುವು ಸಾಧಿಸಿ ಸೆಮಿಫೈನಲ್ ಪ್ರವೇಶಿಸಿತ್ತು. ಇನ್ನು ಮಹಿಳಾ ವಿಭಾಗದಲ್ಲಿ ನಾಳೆ ನಡೆಯಲಿರುವ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತೀಯ ಜೂನಿಯರ್ ಮಹಿಳಾ ತಂಡ ದಕ್ಷಿಣ ಕೊರಿಯಾ ತಂಡವನ್ನು ಎದುರಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ನಾವೀನ್ಯತೆ ಹಾಗೂ ಪರಿಹಾರಗಳ ಕೇಂದ್ರವಾಗಿ ಬ್ರಿಕ್ಸ್ ಒಕ್ಕೂಟ ಪರಿವರ್ತನೆ, ಬ್ರಿಕ್ಸ್ ವ್ಯಾಪಾರ ವೇದಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದನೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಾಳೆಯಿಂದ ಭಾರತದ ಅಧ್ಯಕ್ಷತೆಯಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆ ಆಯೋಜನೆ. ದ್ವಿಪಕ್ಷೀಯ ಸಹಕಾರ ಬಲವರ್ಧನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಸಮಾಲೋಚನೆ. ಕರಾವಳಿ ಅಭಿವೃದ್ಧಿ ಮತ್ತು ಕಡಲ ಆರ್ಥಿಕತೆಗೆ ಸಮಗ್ರ ದೃಷ್ಟಿಕೋನ ಅಗತ್ಯ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಮತ್ತು ಜೂನಿಯರ್ ಪುರುಷರ ಏಷ್ಯಾ ಕಪ್ ಹಾಕಿ ಪಂದ್ಯಾವಳಿ ಮಲೇಷ್ಯಾ ವಿರುದ್ಧ ಗೆದ್ದು ಫೈನಲ್ ಪ್ರವೇಶಿಸಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.

0: ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:25.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಎನ್ಕರೇಜ್ ಮಾಡ್ತಾರೆ, ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಅಮ್ಮ ಅಪ್ಪ ಎನ್ಕರೇಜ್ ಮಾಡ್ತಾರೆ, ಸುತ್ತಿಸ್ತಾರೆ, ಮತ್ತೆ ಆತರ ಇರ್ಬೇಕು,
6: ಪ್ರೀತಿ ತೋರಿಸ್ತಾರೆ.
5: ಕಮ್ಮಿ ಮಾರ್ಕ್ಸ್ ತೆಗೆದ್ರೆ ಹೊಡಿತಾರೆ ಅಂತ ಹೇಳ್ಬಾರ್ದು, ಒಳ್ಳೆ ಮಾರ್ಕ್ಸ್ ತೆಗೆದ್ರೆ ಏನ್ ಮಾಡ್ತಾರೆ ಅಂತ.
7: ಪ್ರೀತಿಯ ಮಕ್ಕಳೇ, ಇದೇ ಭಾನುವಾರ ಅಂದ್ರೆ ಸೆಪ್ಟೆಂಬರ್ 13 ಪ್ರಸಾರವಾಗಲಿರುವ ಚಿನ್ನರ ಲೋಕ ಕಾರ್ಯಕ್ರಮದಲ್ಲಿ ಸ್ಫೂರ್ತಿ ಪ್ರತಿಭೆಗಳ ಅನಾವರಣ.
5: ಆಕ್ಚುಲಿ ಸೋಲುಗಳು ಇದ್ದದೆ, ಯಾವ್ದಾದ್ರು ಒಂದ್ ಮ್ಯಾಚ್ ಸೋತ್ರೆ ಬೇಸರ ಮಾಡ್ಕೊಂಡು ಕೂತಿದ್ದೆ, ಅದನ್ನೆಲ್ಲ ಮೀರಿ ನಾವು ಮಾಡಿರೋ ಮಿಸ್ಟೇಕ್ಸ್ ಏನು ಅಂತ ತಿಳ್ಕೊಂಡು,
8: ಏನಾಗಲಿ ಮುಂದೆ ಸಾಗುನಿ.
7: ಕೊಡಗು ಜಿಲ್ಲಾ ಇಂಟರ್ ಸ್ಕೂಲ್ ಚೆಸ್ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದಂತಹ ಕುಶಾಲನಗರದ ಪೆರುಬಾಯಿ ಉನ್ನತ್ ಸಾರಥ್ಯ ಪಿಎಸ್ ನೊಂದಿಗಿನ ಮಾತುಕತೆಯ ಮುಂದುವರೆದ ಹಾಗೂ ಕಡೆಯ ಕಂತು ಪ್ರಸಾರ ಆಗ್ತಾ ಇದೆ.
5: ಫ್ರೆಂಡ್ಸ್ ಗೆ ಏನ್ ಹೇಳ್ಬೇಕು ಅಂದ್ರೆ, ತಂದೆ ತಾಯಿ ಮಾತು ಕೇಳ್ಬೇಕು.
9: ಅರಳುವ ಹೂವುಗಳೇ ಆಲಿಸಿರಿ.
7: ಮಕ್ಕಳ ಕಾರ್ಯಕ್ರಮ ಕೇಳ್ತಿರಲ್ಲ,

ಆತ್ಮೀಯ ಶ್ರೋತೃಗಳೇ, ಇದೇ 18ರಂದು ಶುಕ್ರವಾರ ಸಂಜೆ 5 ಗಂಟೆಗೆ ಮಹಿಳಾ ಲೋಕದಲ್ಲಿ ಪ್ರಸಾರವಾಗುವ ಪತ್ರಾಧಾರಿತ ಪತ್ರಕಾರಂಜಿಯ ವಿಷಯ, ನೀವು ನಿಮ್ಮ ಮನೆ ಮಂದಿಯನ್ನು, ಕುಟುಂಬದವರನ್ನು ಸಂತೋಷವಾಗಿರಿಸಲು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತೀರಿ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 15ರೊಳಗೆ ನಮ್ಮನ್ನು ತಲುಪುವಂತಿರಲಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

ಆಕಾಶವಾಣಿ ಮಡಿಕೇರಿ ಈಗ ಒಂದೆರಡು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ HS ವೆಂಕಟೇಶಮೂರ್ತಿಯವರ ಕವಿತೆ, ಹಾಡಿದ್ದಾರೆ ರತ್ನಮಾಲ ಪ್ರಕಾಶ್.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಸಮಯ 8 ಗಂಟೆ ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ

ಸ್ನೇಹಿತರೆ, ನಮ್ಮೆಲ್ಲರ ಜೀವನದಲ್ಲಿ ಎರಡು ಬಹಳ ಅಪಾಯಕಾರಿ ಪದಗಳಿವೆ. ಅವು ಯಾವುವು ಅಂತೀರಾ? ಮುಂದೊಂದು ದಿನ. ಈ ಮುಂದೊಂದು ದಿನ ನಾವು ಪ್ರವಾಸಕ್ಕೆ ಹೋಗ್ತೀವಿ ಅಂತ ಅನ್ಕೋತೀವಿ. ಮುಂದೊಂದು ದಿನ ನಾನೊಂದು ಪುಸ್ತಕ ಓದ್ತೇನೆ, ನನ್ನ ಸ್ನೇಹಿತನಿಗೆ ಕರೆ ಮಾಡ್ತೇನೆ, ಮುಂದೊಂದು ದಿನ ಅಪ್ಪ ಅಮ್ಮನ ಜೊತೆ ಹೆಚ್ಚು ಸಮಯ ಕಳೀತೇನೆ, ಅಥವಾ ಮುಂದೊಂದು ದಿನ ನನ್ನ ಹಳೆಯ ಹವ್ಯಾಸವನ್ನು ಮತ್ತೆ ಶುರು ಮಾಡ್ತೇನೆ ಅಂತ ಅನ್ಕೋತೀವಿ. ಮುಂದೊಂದು ದಿನ. ಆದರೆ ಆ ಒಂದು ದಿನ ಯಾವ ದಿನ? ನಾವು ಭವಿಷ್ಯಕ್ಕಾಗಿ ಬದುಕ್ತಾ ಇವತ್ತು ಅನ್ನೋದನ್ನ ಕಳ್ಕೊತಾ ಇದ್ದೀವ. ನಾಳೆ ಖಂಡಿತ ಬರುತ್ತೆ, ಆದರೆ ಇವತ್ತು ಮತ್ತೆ ಬರೋದಿಲ್ಲ. ಇಂದು ನಿಮ್ಮ ಮನಸ್ಸಿಗೆ ಹತ್ತಿರ ಇರುವಂತಹ ವ್ಯಕ್ತಿಗಳ ಜೊತೆಗೆ ಕರೆ ಮಾಡಿ ಮಾತಾಡಿ ಹೇಗಿದೆಯಾ ಅಂತ ಕೇಳಿ. ಅದಕ್ಕೆ ದೊಡ್ಡ ಕಾರಣ ಬೇಕಾಗಿಲ್ಲ. ಕೆಲವೊಮ್ಮೆ ಜೀವನದ ಅತ್ಯಂತ ಸುಂದರ ಕ್ಷಣಗಳು ದೊಡ್ಡ ಯೋಜನೆಗಳಿಂದ ಬರೋದಿಲ್ಲ, ಒಂದು ಸಣ್ಣ ಮಾತಿನಿಂದ ಬರುತ್ತೆ.

ಸ್ನೇಹಿತರೆ, ನಮ್ಮೆಲ್ಲರಿಗೂ ಹಣ ಬೇಕು, ಅದು ಸತ್ಯ. ಮನೆ ಖರ್ಚು, ಮಕ್ಕಳ ಶಿಕ್ಷಣ, ಭವಿಷ್ಯ, ಆರೋಗ್ಯ, ಭದ್ರತೆ, ಎಲ್ಲಕ್ಕೂ ಹಣ ಬೇಕು. ಆದರೆ ಒಂದು ಹಂತದ ನಂತರ ಪ್ರಶ್ನೆ ಬದಲಾಗುತ್ತೆ. ನನಗೆ ಎಷ್ಟು ಹಣ ಬೇಕು, ಇಲ್ಲ ನನಗೆ ಇನ್ನೆಷ್ಟು ಬೇಕು ಎಂಬ ಪ್ರಶ್ನೆ ಶುರುವಾಗುತ್ತೆ. ಇನ್ನೊಂದು ಮನೆ, ಇನ್ನೊಂದು ಕಾರು, ಇನ್ನೊಂದು ಪ್ರಮೋಷನ್, ಇನ್ನೊಂದು ಸ್ಯಾಲ್ರಿ ಹೈಕ್, ಇನ್ನೊಂದು ಅಚೀವ್ಮೆಂಟ್, ಹೀಗೆ ಓಡುತ್ತಲೇ ಇರ್ತೇವೆ. ಹಣ ನಮ್ಮ ಜೀವನವನ್ನು ಸುಲಭಗೊಳಿಸಬಹುದು, ಆದರೆ ಹಣ ಸಂಪಾದಿಸುವ ಓಟವೇ ಜೀವನವಾದರೆ, ಆಗ ನಾವು ಹಣವನ್ನು ಸಂಪಾದಿಸ್ತಿದ್ದೀವೋ ಅಥವಾ ಹಣಕ್ಕಾಗಿ ನಮ್ಮ ಸಮಯವನ್ನೇ ಮಾರ್ತಾ ಇದ್ದೀವೋ? ಒಮ್ಮೆ ನಿಮ್ಮ ಜೀವನದ ಬ್ಯಾಲೆನ್ಸ್ ಶೀಟನ್ನು ನೋಡಿ. ಹಣ ಎಷ್ಟು ಇದೆ ಅನ್ನೋದಕ್ಕಿಂತ ಸಂತೋಷ ಎಷ್ಟಿದೆ, ಸಮಯ ಎಷ್ಟಿದೆ, ಸಂಬಂಧಗಳು ಎಷ್ಟು ಜೀವಂತವಾಗಿವೆ, ಅದು ಮುಖ್ಯ. ಏನಂತೀರಿ?

ಸ್ನೇಹಿತರೆ, ಇನ್ನು ತಂದೆ ತಾಯಿಂದಿರ ವಿಷಯಕ್ಕೆ ಬರೋದಾದರೆ ಅವರ ಓಟಕ್ಕೆ ಬಹುಶಃ ಅಂತ್ಯವೇ ಇಲ್ಲ. ನನ್ನ ಮಗುವಿಗೆ ನನಗಿಂತ ಒಳ್ಳೆಯ ಜೀವನ ಬೇಕು, ಈ ಒಂದು ಆಸೆಯಿಂದ ಅವರು ಹಗಲು ಇರುಳು ದುಡಿತಾ ಇರ್ತಾರೆ. ಒಳ್ಳೆಯ ಶಾಲೆ, ಒಳ್ಳೆಯ ಶಿಕ್ಷಣ, ಒಳ್ಳೆಯ ಮನೆ, ಒಳ್ಳೆಯ ಭವಿಷ್ಯ. ಆದರೆ ಮಕ್ಕಳಿಗೆ ನಾವು ಎಲ್ಲವನ್ನ ಕೊಡ್ತಾ ನಮ್ಮ ಸಮಯವನ್ನು ಕೊಡಲು ಮರ್ತಿದ್ದೇವಾ ಅಂತ ಯೋಚನೆ ಮಾಡಬೇಕು. ಮಗುವಿಗೆ ದುಬಾರಿಯಾದಂತಹ ಆಟಿಕೆ ಬೇಕೋ ಅಥವಾ

ತಂದೆಯ ಜೊತೆ ಅರ್ಧ ಗಂಟೆ ಆಟ ಆಡೋದು ಬೇಕೋ, ಮಗಳಿಗೆ ದೊಡ್ಡ ಉಡುಗೊರೆ ಬೇಕೋ, ಅಥವಾ ತಾಯಿ ಅವಳ ಮಾತನ್ನ ಮೊಬೈಲ್ ನೋಡದೆ ಕೇಳುವುದು ಬೇಕೋ. ಮಕ್ಕಳು ನಮ್ಮ ಹಣವನ್ನ ನೆನಪಿಟ್ಕೊಳ್ಳೋದಿಲ್ಲ, ಅವರು ನಮ್ಮ ಜೊತೆ ಕಳೆದ ಕ್ಷಣಗಳನ್ನು ನೆನಪಿಟ್ಕೊಳ್ತಾರೆ. ಆದ್ದರಿಂದ ಮಕ್ಕಳ ಭವಿಷ್ಯಕ್ಕಾಗಿ ಓಡಿ, ಆದರೆ ಅವರ ಬಾಲ್ಯವನ್ನು ದಾಟಿ ಓಡಬೇಡಿ.

ಸ್ನೇಹಿತರೆ, ಈಗ ಒಂದು ಸಣ್ಣ ಪ್ರಯೋಗ ಮಾಡೋಣ. ಈಗ ನೀವು ಈ ಕಾರ್ಯಕ್ರಮನ ಕೇಳ್ತಾ ಮೊಬೈಲ್ ಹಿಡಿದಿದ್ರೆ ಒಮ್ಮೆ ಸ್ಕ್ರೀನ್ ನೋಡದೆ 2 ನಿಮಿಷ ಕುಳಿತುಕೊಳ್ಳಿ. ಸಾಧ್ಯನಾ? ನಾವೆಲ್ಲ ನೋಟಿಫಿಕೇಶನ್ಗಾಗಿ ಕಾಯ್ತಾ ಇರ್ತೀವಿ, ಮೆಸೇಜ್ಗಾಗಿ ಕಾಯ್ತಾ ಇರ್ತೀವಿ, ಸೋಷಿಯಲ್ ಮೀಡಿಯಾನಲ್ಲಿ ಲೈಕ್ಗಾಗಿ ಕಮೆಂಟ್ಗಾಗಿ ಕಾಯ್ತಾ ಇರ್ತೀವಿ. ಆದರೆ ನಮ್ಮ ಎದುರು ಕುಳಿತಿರ್ತಕ್ಕಂಥ ವ್ಯಕ್ತಿಯನ್ನು ಮಾತನಾಡಿಸೋದಕ್ಕೆ ಆಗಲಿ, ಅವರ ಕಣ್ಣನ್ನು ನೋಡಿ ಮಾತನಾಡಿಸೋದಕ್ಕೆ ಎಷ್ಟು ಸಮಯ ಕೊಡ್ತೀವಿ ಹೇಳಿ? ಟೆಕ್ನಾಲಜಿ ನಮ್ಮ ಜೀವನವನ್ನು ಸುಲಭಗೊಳಿಸಿದೆ, ಆದರೆ ಕೆಲವೊಮ್ಮೆ ನಮ್ಮ ನಡುವಿನ ಅಂತರವನ್ನು ಸಹ ಹೆಚ್ಚು ಮಾಡಿಬಿಟ್ಟಿದೆ. ಒಂದೇ ಮನೆಯಲ್ಲಿ 4 ಜನ ಇರ್ತಾರೆ, 4 ಮೊಬೈಲ್, 4 ಸ್ಕ್ರೀನ್, ಆದರೆ ಅವರದೇ ಆದಂತಹ 4 ಬೇರೆ ಲೋಕಗಳೇ ಇರ್ತವೆ. ಇವತ್ತು ರಾತ್ರಿ ಊಟದ ಸಮಯದಲ್ಲಿ ಒಂದು ಪ್ರಯೋಗ ಮಾಡಿ, 10 ನಿಮಿಷ ಮೊಬೈಲ್ ಬದಿಗಿಡಿ, ಮಾತನಾಡಿ. ಬಹುಶಃ ಬಹಳ ದಿನಗಳ ನಂತರ ನಿಮ್ಮ ಮನೆಯಲ್ಲೊಂದು ಹೊಸ ಸಂಭಾಷಣೆ ಆರಂಭವಾಗಬಹುದು. ಏನಂತೀರಾ?

ಸ್ನೇಹಿತರ ನಿಮಗೊಂದು ಪ್ರಶ್ನೆ, ಯಶಸ್ಸು ಅಂದರೆ ಏನು? ಒಳ್ಳೆಯ ಕೆಲಸ, ದೊಡ್ಡ ಮನೆ, ದೊಡ್ಡ ಸಂಬಳ, ಪ್ರಶಸ್ತಿ, ಹೆಸರು, ಅಥವಾ ರಾತ್ರಿ ತಲೆದಿಂಬಿಗೆ ತಲೆ ಇಟ್ಟು ಮಲಗಿದಾಗ ಇಂದು ನಾನು ನೆಮ್ಮದಿಯಾಗಿದ್ದೀನಿ ಅಂತ ಹೇಳಿಕೊಳ್ಳುವಂತಹ ಸಾಮರ್ಥ್ಯನ? ನಾವು ಬೇರೆಯವರ ಯಶಸ್ಸನ್ನು ನೋಡಿ ನಮ್ಮ ಜೀವನವನ್ನು ಅಳಿತೀವಿ. ಅವನಿಗೆ ಪ್ರಮೋಷನ್ ಆಯಿತು, ಅವಳು ಹೊಸ ಮನೆ ತಗೊಂಡ್ಲು, ಅವರು ವಿದೇಶಕ್ಕೆ ಹೋದರು, ಇವನು ಬಿಸ್ನೆಸ್ ಶುರು ಮಾಡ್ದ, ಹೀಗೆ ಹೋಲಿಸ್ತಾ ಹೋಗ್ತೇವೆ. ನಮ್ಮದೇ ಜೀವನದ ಸಂತೋಷವನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದೀವಿ. ನೆನಪಿಡಿ, ನಿಮ್ಮ ಜೀವನ ಒಂದು ರೇಸ್ ಅಲ್ಲ, ನಿಮ್ಮ ದಾರಿ ನಿಮ್ಮದು. ಬೇರೆಯವರ ಗಡಿಯಾರಕ್ಕೆ ನಿಮ್ಮ ಜೀವನವನ್ನು ಹೊಂದಿಸಬೇಕಾಗಿಲ್ಲ. ನಿಮ್ಮ ವೇಗ ನಿಧಾನವಾಗಿರಬಹುದು, ಅದು ತಪ್ಪಲ್ಲ, ಮುಂದೆ ಸಾಗ್ತಾ ಇದ್ರೆ ಸಾಕು.

ಸ್ನೇಹಿತರೆ, ನಾವು ಎಲ್ಲರಿಗೂ ಸಮಯ ಕೊಡ್ತೀವಿ, ಕುಟುಂಬಕ್ಕೆ, ಕೆಲಸಕ್ಕೆ, ಸ್ನೇಹಿತರಿಗೆ, ಸಮಾಜಕ್ಕೆ. ಆದರೆ ನಮಗಾಗಿ, ನನಗೆ ಸಮಯ ಇಲ್ಲ, ಈ ಮಾತನ್ನು ಎಷ್ಟು ಬಾರಿ ಹೇಳಿರ್ತೀರಿ? ನಿಮಗಾಗಿ ಸಮಯ ಅಂದರೆ ಒಂದು ದೊಡ್ಡ ವೆಕೇಷನ್ ಏನೂ ಬೇಕಿಲ್ಲ. ಬೆಳಗ್ಗೆ ಒಂದು 10 ನಿಮಿಷ ನಡೆಯೋದು, ಒಂದು ಪುಸ್ತಕದ 2 ಪುಟಗಳನ್ನು ಓದೋದು, ಹಳೆಯ ಹಾಡುಗಳನ್ನು ಕೇಳೋದು, ತೋಟದಲ್ಲಿ ಕುಳಿತುಕೊಳ್ಳೋದು, ಒಬ್ಬರೇ ಚಹಾ ಕುಡಿಯೋದು, ಮೌನವಾಗಿರುವುದು, ಇವೆಲ್ಲವೂ ಜೀವನದ ಭಾಗ. ನಿಮ್ಮ ಜೀವನದಲ್ಲಿ ನೀವು ಮುಖ್ಯ ವ್ಯಕ್ತಿ. ಆದ್ದರಿಂದ ನಿಮ್ಮನ್ನು ನೀವು ನೋಡಿಕೊಳ್ಳೋದು ಸ್ವಾರ್ಥ ಅಲ್ಲ, ಅದು ಅಗತ್ಯ. ಇವತ್ತು ರಾತ್ರಿ ನಿಮ್ಮ ಕ್ಯಾಲೆಂಡರ್ನಲ್ಲಿ ಒಂದು ಸಣ್ಣ ಜಾಗವನ್ನು ನಿಮಗಾಗಿ ರಿಸರ್ವ್ ಮಾಡಿಡಿ.

ಸ್ನೇಹಿತರೆ, ಒಮ್ಮೆ ಕಲ್ಪಿಸ್ಕೊಂಡು ನೋಡಿ, ನಿಮ್ಮ ಬಳಿ ಹೆಚ್ಚು ಹಣ ಇಲ್ಲ, ಆದರೆ ಆರೋಗ್ಯ ಚೆನ್ನಾಗಿದೆ, ಕುಟುಂಬ ನಿಮ್ಮ ಜೊತೆ ಇದೆ, ಕೆಲವು ಒಳ್ಳೆಯ ಸ್ನೇಹಿತರು ಕೂಡ ನಿಮ್ಮ ಜೊತೆ ಇರ್ತಾರೆ, ಮನೆಗೆ ಹೋದಾಗ ನಿಮಗಾಗಿ ಕಾಯುವವರು ಇರ್ತಾರೆ, ರಾತ್ರಿ ನೆಮ್ಮದಿಯಾಗಿ ನಿದ್ರೆ ಬರುತ್ತೆ, ಇಷ್ಟು ಸಾಕಲ್ವೇ? ನಾವು ಇನ್ನಷ್ಟು ಅನ್ನುವಂಥ ಪದದ ಹಿಂದೆ ಓಡ್ತಾ ಸಾಕು ಅನ್ನುವ ಪದದ ಸೌಂದರ್ಯವನ್ನು ಮರೆತಿದ್ದೀವಿ. ಏನಂತೀರಾ? ಜೀವನದಲ್ಲಿ ಎಲ್ಲವನ್ನ ಪಡಿಬೇಕಂತಿಲ್ಲ, ಕೆಲವು ವಿಷಯಗಳನ್ನು ಅನುಭವಿಸಬೇಕು, ಕೆಲವು ಜನರನ್ನು ಪ್ರೀತಿಸಬೇಕು, ಕೆಲವು ಕ್ಷಣಗಳನ್ನು ಉಳಿಸಿಕೊಳ್ಳಬೇಕು, ಮತ್ತು ಕೆಲವೊಮ್ಮೆ ಏನೂ ಮಾಡದೆ ಸುಮ್ಮನೆ ಕುಳಿತುಕೊಳ್ಳಬೇಕು, ಅದು ಕೂಡ ಜೀವನವೇ ಅಲ್ವಾ?

ಸ್ನೇಹಿತರೆ, ಹಾಗಾದರೆ ನಾವು ಓಡಬಾರ್ದಾ? ಖಂಡಿತ ಓಡಬೇಕು. ಕನಸಿಗಾಗಿ ಓಡಿ, ಕುಟುಂಬಕ್ಕಾಗಿ ಓಡಿ, ನಿಮ್ಮ ಬೆಳವಣಿಗೆಗಾಗಿ ಓಡಿ, ನಿಮ್ಮ ಗುರಿಗಾಗಿ ಓಡಿ. ಆದರೆ ಮಧ್ಯೆ ಮಧ್ಯೆ ನಿಲ್ಲಿ, ಹಿಂದೆ ನೋಡಿ, ನೀವು ಎಷ್ಟು ದೂರ ಬಂದಿದ್ದೀರಿ ಅಂತ ನೋಡಿ, ನಿಮ್ಮ ಜೊತೆ ಬಂದವರನ್ನು ನೋಡಿ, ನಿಮ್ಮ ಕೈ ಹಿಡಿದವರನ್ನು ನೆನೆಸ್ಕೊಳ್ಳಿ, ಮತ್ತು ಮುಖ್ಯವಾಗಿ ನೀವು ಈ ಪ್ರಯಾಣದಲ್ಲಿ ನಿಮ್ಮನ್ನೇ ಕಳೆದುಕೊಂಡಿಲ್ವಲ್ಲ ಅಂತ ಕೇಳ್ಕೊಳ್ಳಿ. ಸ್ನೇಹಿತರೆ, ಜೀವನ ಒಂದು ಮ್ಯಾರಥಾನ್ ಆಗಿರ್ಬೋದು, ಆದರೆ ಫಿನಿಷ್ ಲೈನ್ ತಲುಪೋದಕ್ಕಷ್ಟೇ ಅಲ್ಲ, ಮ್ಯಾರಥಾನ್ ದಾರಿಯಲ್ಲಿರುವ ದೃಶ್ಯಗಳನ್ನು ನೋಡಲು ಕೂಡ ಹೌದು. ಆದ್ದರಿಂದ ಓಡಿ, ಆದರೆ ಬದುಕುತ್ತಾ ಓಡಿ.

ಸ್ನೇಹಿತರೆ, ಇವತ್ತಿನ ಈ ಒಂದು ಗಂಟೆಯ ಸಿರಿಗಂಧ ಕಾರ್ಯಕ್ರಮ ಮುಗಿಯುವ ಸಮಯ ಬಂದಾಯ್ತು. ನಾವು ಮತ್ತೆ ನಮ್ಮ ಜೀವನದ ಓಟಕ್ಕೆ ಮರಳುತ್ತೀವಿ. ನಾಳೆ ಮತ್ತೆ ಕೆಲಸ ಇರುತ್ತೆ, ಜವಾಬ್ದಾರಿಗಳಿರುತ್ತೆ, ಗುರಿಗಳಿರುತ್ತೆ, ಕನಸುಗಳಿರುತ್ತೆ, ಓಟನೂ ಇರುತ್ತೆ. ಆದರೆ ಇವತ್ತಿನಿಂದ ಒಂದು ಸಣ್ಣ ಬದಲಾವಣೆ ಮಾಡ್ಕೊಳ್ಳೋಣ. ದಿನಕ್ಕೆ ಕೆಲವು ನಿಮಿಷ ನಮಗಾಗಿ, ನಮ್ಮವರಿಗಾಗಿ, ನಮ್ಮ ಮನಸ್ಸಿಗಾಗಿ, ಮತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ನೋಡ್ಕೊಳ್ಳೋದಕ್ಕಾಗಿ ಮೀಸಲಿಡೋಣ. ಯಾಕಂದರೆ ಜೀವನದಲ್ಲಿ ಕೊನೆಯಲ್ಲಿ ನಾವು ಕೇಳ್ಕೊಳ್ಳೋದು ಇಷ್ಟೇ, ನಾನು ಇನ್ನಷ್ಟು ಕೆಲಸ ಮಾಡಬೇಕಿತ್ತಾ ಅನ್ನುವ ಪ್ರಶ್ನೆಯಾಗಿಂತ ನಾನು ಇನ್ನಷ್ಟು ಬದುಕಬೇಕಿತ್ತಾ ಅನ್ನುವ ಪ್ರಶ್ನೆಯಾಗಿರಬಹುದು. ಹಾಗಾಗಿ ಓಡಿ, ಆದರೆ ಬದುಕನ್ನು ಮೀರಿಸಿ ಓಡಬೇಡಿ. ಸಂಪಾದಿಸಿ, ಆದರೆ ಸಮಯವನ್ನು ಕಳೆದುಕೊಳ್ಬೇಡಿ. ಕನಸನ್ನು ಕಾಣಿ, ಆದರೆ ಇಂದಿನ ದಿನವನ್ನು ಮರಿಬೇಡಿ.

ಮತ್ತೆ ಮುಂದಿನ ಬಾರಿ ನೀವು ಯಾರನ್ನಾದರೂ ಕೇಳಿದಾಗ ಹೇಗಿದ್ದೀರಿ ಅಂದಾಗ ಅವರು ಬ್ಯುಸಿ ಇದ್ದೀನಿ ಅಂತ ಹೇಳಿದ್ರೆ ಒಂದು ಕ್ಷಣ ನಗ್ತಾ ಕೇಳಿ, ಬ್ಯುಸಿ ಆದರೆ ಖುಷಿಯಾಗಿದ್ದೀರಲ್ವಾ? ಬಹುಶಃ ಈ ಒಂದು ಪ್ರಶ್ನೆ ಅವರ ಇಡೀ ದಿನವನ್ನು ಬದಲಾಯಿಸಬಹುದು. ಇಷ್ಟೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಇದ್ದದ್ದು ನಾನು ನಿಮ್ಮ ರೇಡಿಯೋ ಗೆಳೆಯ ಕಿರಣ್ ಜಿ ಎಮ್ ಎಸ್. ಈ ಸಂಜೆಯನ್ನು ಸ್ವಲ್ಪ ನಿಧಾನವಾಗಿ ಅನುಭವಿಸಿ ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ, ಶುಭರಾತ್ರಿ. ಕೇಳಿ ಕಾರ್ಯಕ್ರಮದ ಕಡೆಯ ಗೀತೆ.

0: ಇದೀಗ ಸಮಯ 8:45 ಇನ್ನು ಮುಂದೆ ಕೇಳಿ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ನಮಸ್ಕಾರ. ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಪ್ರಿಯಾಂಕಾ ಅರೋಡಾ. ಮುಖ್ಯ ಸಮಾಚಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ದಿಲ್ಲಿ 18ನೇ ಬ್ರಿಕ್ಸ್ ಶಿಖರ್ ಸಮ್ಮೇಳನ ಪಹಲೆ ರೂಸ್ ರಾಷ್ಟ್ರಪತಿ ವ್ಲಾದಿಮಿರ್ ಪುತಿನ್ ದ್ವಿಪಕ್ಷೀಯ ವಾರ್ತಾ ಕಿ. ರಾಜನೈತಿಕ ಆರ್ಥಿಕ ರಕ್ಷಾ ಊರ್ಜಾ ಸಾಥ್ ಕ್ಷೇತ್ರೀಯ ವೈಶ್ವಿಕ ಮುದ್ದೋ ಕಿ ಪ್ರಗತಿ ಪರ ಚರ್ಚಾ ಹುಯಿ. ಶ್ರೀ ಮೋದಿ ಫಿರ್ ಕಹಾ ಸಂಘರ್ಷೋ ಸಮಾಧಾನ ಕೇಲಿಯೇ ಸಂವಾದ ಔರ್ ಕೂಟನೀತಿ ಹಿ ಏಕಮಾತ್ರ ರಾಸ್ತಾ. ಪ್ರಧಾನಮಂತ್ರಿ ಇರಾನ್ ರಾಷ್ಟ್ರಪತಿ ಔರ್ ಸಂಯುಕ್ತ ರಾಷ್ಟ್ರ ಮಹಾಸಚಿವ ಸಾಥ್ ಭೀ ದ್ವಿಪಕ್ಷೀಯ ಬೈಠಕೆ ಕಿ. ಬ್ರಿಕ್ಸ್ ಸದಸ್ಯ ದೇಶೋ ರಾಷ್ಟ್ರಾಧ್ಯಕ್ಷ ಬ್ರಿಕ್ಸ್ ವ್ಯಾಪಾರ ಮಂಚ ನೇತಾವೋ ಸತ್ರ ಶಾಮಿಲ್ ಹುಯೇ. ಪ್ರಧಾನಮಂತ್ರಿ ಕಹಾ ಬ್ರಿಕ್ಸ್ ಆರ್ಥಿಕ ಶಕ್ತಿ ಬಾಕಿ ದುನಿಯಾ ತುಲನಾ ಲಗಭಗ ದೋಗುನಿ ಗತಿ ಬಡಿ ಹೈ. ಇರಾನ್ ಸಮರ್ಥಿತ ಹೌಸಿ ವಿದ್ರೋಹಿಯೋ ಲಾಲ್ ಸಾಗರ್ ನಿಕಟ ಬಾಬ್ ಅಲ್ ಮಂದೇಬ್ ಜಲ್ಡಮರೂ ಮಧ್ಯಮ ಸ್ಥಿತ ಯಮನ್ ಮಹತ್ವಪೂರ್ಣ ಮಯೂನ್ ದ್ವೀಪ ಕಬ್ಜಾ ಕಿಯಾ. ಔರ್ ಚೀನ್ ಭಾರತೀಯ ಜೂನಿಯರ್ ಪುರುಷ ಟೀಮ್ ಮಲೇಷಿಯಾ ಹರಾಕರ್ ಏಷ್ಯಾ ಕಪ್ ಹಾಕಿ ಫೈನಲ್ ಪ್ರವೇಶ ಕಿಯಾ. ಅಬ್ ಸಮಾಚಾರ ವಿಸ್ತಾರ ಸೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಔರ್ ರೂಸ್ ರಾಷ್ಟ್ರಪತಿ ವ್ಲಾದಿಮಿರ್ ಪುತಿನ್ ಆಜ್ ಶಾಮ್ ನಯಿ ದಿಲ್ಲಿ ದ್ವಿಪಕ್ಷೀಯ ವಾರ್ತಾ ದೌರಾನ್ ರಾಜನೈತಿಕ ಆರ್ಥಿಕ ರಕ್ಷಾ ಊರ್ಜಾ ಅಂತರಿಕ್ಷ ಔರ್ ಕೌಶಲ್ ಸಹಿತ ಕೈ ಕ್ಷೇತ್ರ ಸಹಯೋಗ ಪ್ರಗತಿ ಸಮೀಕ್ಷಾ ಕಿ. ದೋನೋ ನೇತಾವೋ ಪಶ್ಚಿಮ ಏಷ್ಯಾ ಔರ್ ಕಾಲಾ ಸಾಗರ್ ಕ್ಷೇತ್ರ ಜಾರಿ ಸಂಘರ್ಷ ಸಹಿತ ಆಪಸಿ ಹಿತ ಪ್ರಮುಖ ಕ್ಷೇತ್ರೀಯ ಔರ್ ವೈಶ್ವಿಕ ಮುದ್ದೋ ಪರ ವಿಚಾರ ವಿಮರ್ಶ ಕಿಯಾ. ಶ್ರೀ ಮೋದಿ ಫಿರ್ ಕಹಾ ಕಿ ಸಂಘರ್ಷೋ ಸಮಾಧಾನ ಕೇಲಿಯೇ ಸಂವಾದ ಔರ್ ಕೂಟನೀತಿ ಹಿ ಏಕಮಾತ್ರ ರಾಸ್ತಾ ಹೈ ಔರ್ ಭಾರತ ಶಾಂತಿ ಪ್ರಯಾಸೋ ಸಹಯೋಗ ಕರ್ನೆ ಕೇಲಿಯೇ ತತ್ಪರ ಹೈ. ದೋನೋ ನೇತಾವೋ ರೂಸ್ ಕಿ ಅಂತಾರಾಷ್ಟ್ರೀಯ ಔದ್ಯೋಗಿಕ ಪ್ರದರ್ಶನಿ ಇನೋಪ್ರೋಮ್ ಇಂಡಿಯಾ ಕಾ ಸ್ವಾಗತ ಕಿಯಾ. ಭಾರತ ಮೇ ಪಹಲಿ ಬಾರ್ ಆಯೋಜಿತ ಯೇ ಪ್ರದರ್ಶನಿ ವ್ಯಾಪಾರ ತಥಾ ಔದ್ಯೋಗಿಕ ಸಂಬಂಧೋ ಕೋ ಔರ್ ಅಧಿಕ ಬಢಾನೆ ಮೇ ಇಸ್ಕೆ ಮಹತ್ವ ಕೋ ದರ್ಶಾತಿ ಹೈ. ದೋನೋ ನೇತಾವೋ ಪ್ರದರ್ಶನಿ ಕಾ ಅವಲೋಕನ ಕಿಯಾ ಔರ್ ಪ್ರತಿಭಾಗಿಯೋ ಸೆ ಬಾತ್ಚೀತ್ ಕಿ. ರಾಷ್ಟ್ರಪತಿ ಪುತಿನ್ ಪ್ರಧಾನಮಂತ್ರಿ ಮೋದಿ ಕೋ 24ನೇ ಭಾರತ ರೂಸ್ ವಾರ್ಷಿಕ ಶಿಖರ ಸಮ್ಮೇಳನ ಮೇ ಶಾಮಿಲ್ ಹೋನೆ ಕೇಲಿಯೇ ರೂಸ್ ಆನೆ ಕಾ ನಿಮಂತ್ರಣ ದಿಯಾ. ಶ್ರೀ ಮೋದಿ ನಿಮಂತ್ರಣ ಸ್ವೀಕಾರ ಕರ್ ಲಿಯಾ ಹೈ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಫಿರ್ ಸೆ ಕಹಾ ಹೈ ಕಿ ಸಭಿ ಮುದ್ದೋ ಕಾ ಸಮಾಧಾನ ಸಂವಾದ ಔರ್ ಕೂಟನೀತಿ ಕೆ ಮಾಧ್ಯಮ ಸೆ ಹೋನಾ ಚಾಹಿಯೇ. ಶ್ರೀ ಮೋದಿ ನಯಿ ದಿಲ್ಲಿ ಇರಾನ್ ರಾಷ್ಟ್ರಪತಿ ಮಸೂದ್ ಪಜಿಶ್ಕಿಯನ್ ಸಾಥ್ ದ್ವಿಪಕ್ಷೀಯ ಬೈಠಕ ಕಿ. ದೋನೋ ನೇತಾವೋ ಪಶ್ಚಿಮ ಏಷ್ಯಾ ಹುಯೇ ಹಾಲ್ ಘಟನಾಕ್ರಮೋ ಪರ ವಿಚಾರ ವಿಮರ್ಶ ಕಿಯಾ. ಬೈಠಕ ದೌರಾನ್ ಶ್ರೀ ಮೋದಿ ಕ್ಷೇತ್ರ ಸ್ಥಾಯಿ ಶಾಂತಿ ಔರ್ ಸ್ಥಿರತಾ ಸುನಿಶ್ಚಿತ ಕರ್ನೆ ಆವಾಜಾಹಿ ಔರ್ ವ್ಯಾಪಾರ ಕಿ ಸ್ವತಂತ್ರತಾ ಕಿ ರಕ್ಷಾ ಕರ್ನೆ ಔರ್ ನಾವಿಕೋ ಕಿ ಸುರಕ್ಷಾ ಔರ್ ಕಲ್ಯಾಣ ಕೇಲಿಯೇ ನಿರಂತರ ಪ್ರಯಾಸೋ ಕಿ ಅವಶ್ಯಕತಾ ಪರ್ ಬಲ್ ದಿಯಾ. ಪ್ರಧಾನಮಂತ್ರಿ ಮೋದಿ ಸಂಯುಕ್ತ ರಾಷ್ಟ್ರ ಮಹಾಸಚಿವ ಅಂತೋನಿಯೋ ಗುತರಶ್ ಸೆ ಭೀ ಮುಲಾಕಾತ್ ಕಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಹಾ ಹೈ ಕಿ ಬ್ರಿಕ್ಸ್ ದೇಶ ವೈಶ್ವಿಕ ನವಾಚಾರ ಔರ್ ಸಮಾಧಾನ ಕೆ ಮಹತ್ವಪೂರ್ಣ ಕೇಂದ್ರೋ ಕೆ ರೂಪ ಮೇ ಉಭರ ರಹೆ ಹೈ. ನಯಿ ದಿಲ್ಲಿ ಭಾರತ ಮಂಡಪಂ ಮೇ ಬ್ರಿಕ್ಸ್ ವ್ಯಾಪಾರ ಮಂಚ ಕೆ ನೇತಾವೋ ಕೆ ಸತ್ರ ಮೇ ಉನ್ಹೋನೆ ಯೇ ಬಾತ್ ಕಹಿ.
2: ಆಜ್ ಬ್ರಿಕ್ಸ್ ಕೆ ದೇಶ ವಿಶ್ವ ಕಿ 50% ಪಾಪ್ಯುಲೇಷನ್ 40% GDP ಔರ್ 25% ಸೆ ಅಧಿಕ ಟ್ರೇಡ್ ಕೋ ರಿಪ್ರೆಸೆಂಟ್ ಕರ್ತೆ ಹೈ. ಇತನಾ ಹಿ ನಹಿ, ಇನ್ ವರ್ಷೋ ಮೇ ಜಹಾಂ ಗ್ಲೋಬಲ್ GDP ಕರೀಬ್ 2.5 ಗುಣಾ ಹುಯಿ ಹೈ, ವಹಿ ಬ್ರಿಕ್ಸ್ ದೇಶೋ ಕಿ ಕಂಬೈನ್ಡ್ GDP ಕರೀಬ್ 4.5 ಗುಣಾ ಹುಯಿ ಹೈ. ಯಾನಿ ಬ್ರಿಕ್ಸ್ ಕಿ ಇಕಾನಮಿಕ್ ಸ್ಟ್ರೆಂಥ್ ದುನಿಯಾ ಕಿ ತುಲನಾ ಮೇ ಕರೀಬ್ 2 ಗುಣಿ ರಫ್ತಾರ್ ಸೆ ಬಡಿ ಹೈ. ಬ್ರಿಕ್ಸ್ ದೇಶ ಗ್ಲೋಬಲ್ ಇನೋವೇಶನ್ ಔರ್ ಸಾಲ್ಯೂಷನ್ಸ್ ಕೆ ಲಿಯೇ ಮಹತ್ವಪೂರ್ಣ ಸೆಂಟರ್ಸ್ ಭೀ ಬನ್ ರಹೆ ಹೈ.
1: ಪ್ರಧಾನಮಂತ್ರಿ ಕಹಾ ಕಿ ವೈಶ್ವಿಕ ಅನಿಶ್ಚಿತತಾವೋ ಕೆ ಬೀಚ್ ಭಾರತ ಆಜ್ ವಿಕಾಸ ಔರ್ ಸ್ಥಿರತಾ ಕೆ ಲಿಯೇ ಭರೋಸೆ ಕಾ ಪರ್ಯಾಯ ಹೈ.
2: ಹಮ್ ರೋಡ್ಸ್ ರೈಲ್ವೆ ಪೋರ್ಟ್ ಔರ್ ಏರ್ಪೋರ್ಟ್ಸ್ ಕಾ ತೇಜಿ ಸೆ ವಿಸ್ತಾರ ಕರ್ ರಹೆ ಹೈ. ಸಾಥ್ ಹಿ ಶಿಪ್ ಬಿಲ್ಡಿಂಗ್, ಸೆಮಿ ಕಂಡಕ್ಟರ್, ಕ್ವಾಂಟಮ್, ಕ್ರಿಟಿಕಲ್ ಮಿನರಲ್ಸ್ ಔರ್ ಬಯೋಟೆಕ್ ಜೆಸೆ ಸ್ಟ್ರಾಟೆಜಿಕ್ ಕ್ಷೇತ್ರ ಮೇ ನಯಿ ಕ್ಷಮತಾಯೆ ತಯಾರ್ ಕರ್ ರಹೆ ಹೈ. ಇಸ್ಲಿಯೆ ಮೇಕ್ ಇನ್ ಇಂಡಿಯಾ, ಇನೋವೇಟ್ ವಿತ್ ಇಂಡಿಯಾ, ಸ್ಕೇಲ್ ಫಾರ್ ದ ವರ್ಲ್ಡ್. 2 ಲಾಖ ಕೆ ಅಧಿಕ ಸ್ಟಾರ್ಟ್ಅಪ್ ಔರ್ 120 ಸೆ ಅಧಿಕ ಯುನಿಕಾರ್ನ್ಸ್ ಕೆ ಸಾಥ್ ಭಾರತ ಆಜ್ ಗ್ಲೋಬಲ್ ಸಾಲ್ಯೂಷನ್ಸ್ ಕಾ ಹಬ್ ಬನ್ ರಹಾ ಹೈ.
1: ಶ್ರೀ ಮೋದಿ ಕಹಾ ಕಿ ಭಾರತ ಆವಾಜಾಹಿ ಕಿ ಸ್ವತಂತ್ರತಾ ಔರ್ ನಾವಿಕೋ ಕಿ ಸುರಕ್ಷಾ ಕಾ ದೃಢ ಸಮರ್ಥಕ ಹೈ.

0: Their men's team enters final of the Asia Cup, defeating Malaysia at Mo Chi in China. And that is all in the news at 9. Good night.
1: ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕೇಳಿ ರಾಜ್ಕುಮಾರ್ ಭಾರತಿ ಹಾಡಿರುವ ಭಾವಗೀತೆಗಳು. ಆರಂಭದಲ್ಲಿ ಕೇಳಿ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ ನಿನ್ನ ಅರೆಗಳಿಗೆಯೂ ನಾನು ಬಿಟ್ಟಿರಲಾರೆ.

ಇದುವರೆಗೂ ರಾಜ್ಕುಮಾರ್ ಭಾರತಿ ಹಾಡಿರುವ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಇನ್ನೀಗ ಕೇಳಿ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿಬಂತು. ಡಾಕ್ಟರ್ ಟಿ ಎಸ್ ಸತ್ಯವತಿ ಅವರ ಹಾಡುಗಾರಿಕೆ, ವಯಲಿನ್ ಬಿ ಯು ಗಣೇಶ್ ಪ್ರಸಾದ್, ಮೃದಂಗ ಎಚ್ ಎಸ್ ಸುಧೀಂದ್ರ ಹಾಗೂ ಘಟ ಎಸ್ ಎನ್ ನಾರಾಯಣಮೂರ್ತಿ ಅವರದಾಗಿತ್ತು. ಆಕಾಶವಾಣಿ ಬೆಂಗಳೂರು, ಗೀತಚಂದ್ರಿಕೆ, ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಕಾಂತಾರ ಚಿತ್ರದ ಗೀತೆ, ವಿಜಯ್ ಪ್ರಕಾಶ್, ಅನನ್ಯ ಭಟ್, ನಾಗರಾಜ್ ಪನ್ನಾರ್, ವಲ್ಥೂರ್ ಅವರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ.

0: ಇನೀಗ ಕೇಳಿ ದಿಲ್ ಕಾ ತಕ್ ಚಿತ್ರದ ಗೀತೆ. ಆಶಾ ಭೋಸ್ಲೆ ಹಾಗೂ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ, ಶೈಲೇಂದ್ರ ಅವರ ಸಾಹಿತ್ಯಕ್ಕೆ ರವಿ ಅವರ ಸಂಗೀತ.
1: ಗಿರಾತೆ.